0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
0: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
2: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
0: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಭಾಗ 2 ಅಧ್ಯಾಯ 13. ಓದುತ್ತಿರುವವರು ಶಾಲಿನಿ ವಿ ಭಟ್. ಕೂಲಿಯಾಗಿರುವುದರ ಅನುಭವ. ಟ್ರಾನ್ಸ್ವಾಲ್ನಲ್ಲಿಯೂ ಆರೆಂಜ್ ಫ್ರೀ ಸ್ಟೇಟ್ನಲ್ಲಿಯೂ ಇರುವ ಭಾರತೀಯರ ಸ್ಥಿತಿಗತಿಗಳನ್ನು ವಿವರಿಸಲು ಇದು ಸ್ಥಳವಲ್ಲ. ಆ ಕಥೆಯನ್ನು ವಿಸ್ತಾರವಾಗಿ ತಿಳಿಯ ಬಯಸುವವರು ನನ್ನ ದಕ್ಷಿಣ ಆಫ್ರಿಕಾದಲ್ಲಿ ಸತ್ಯಾಗ್ರಹ ಎಂಬ ಪುಸ್ತಕವನ್ನು ಓದಬೇಕೆಂದು ಸೂಚಿಸುತ್ತೇನೆ. ಆದರೂ ಅದರ ವಿಷಯವನ್ನು ಇಲ್ಲಿ ಸಂಕ್ಷೇಪವಾಗಿ ಹೇಳುವುದು ಅವಶ್ಯಕ. ಆರೆಂಜ್ ಫ್ರೀ ಸ್ಟೇಟ್ನಲ್ಲಿ 1888 ಅಥವಾ ಅದಕ್ಕೆ ಮುಂಚೆಯೇ ಅಂಗೀಕೃತವಾದ ಒಂದು ವಿಶೇಷ ಕಾನೂನು ಭಾರತೀಯರ ಎಲ್ಲ ಅಧಿಕಾರವನ್ನು ಕಸಿದುಕೊಂಡಿತ್ತು. ಅವರು ಆ ದೇಶದಲ್ಲಿ ಉಳಿಯಲು ಇಷ್ಟಪಟ್ಟರೆ ಹೋಟೆಲ್ಗಳಲ್ಲಿ ವೇಟರ್ಗಳಾಗಿ ಅಥವಾ ಅದೇ ಬಗೆಯ ಮತ್ತಾವುದಾದರೂ ಸೇವಕ ವೃತ್ತಿಯಲ್ಲಿ ಮಾತ್ರ ಉಳಿಯಬಹುದಾಗಿತ್ತು. ವ್ಯಾಪಾರಿಗಳಿಗೆಲ್ಲ ನಾಮಮಾತ್ರದ ಪರಿಹಾರ ಕೊಟ್ಟು ಓಡಿಸಿಬಿಟ್ಟರು. ವ್ಯಾಪಾರಿಗಳು ಅರ್ಜಿಗಳನ್ನು ಪ್ರಾರ್ಥನಾ ಪತ್ರಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದರು. ಆದರೆ ಅವುಗಳಿಂದ ಏನೂ ಪ್ರಯೋಜನವಾಗಲಿಲ್ಲ. 1885 ಟ್ರಾನ್ಸ್ವಾಲ್ನಲ್ಲಿ ಒಂದು ಅತಿ ಕಠಿಣವಾದ ಕಾನೂನನ್ನು ಜಾರಿ ಮಾಡಿದರು. 1886 ಆ ಕಾನೂನಿಗೆ ಒಂದು ಸಣ್ಣ ತಿದ್ದುಪಡಿಯನ್ನು ಸೇರಿಸಿದರು. ಆ ತಿದ್ದುಪಡಿಗೆ ಅನುಸಾರವಾಗಿ ಟ್ರಾನ್ಸ್ವಾಲನ್ನು ಪ್ರವೇಶಿಸುವ ಭಾರತೀಯರೆಲ್ಲ ತಲೆಗೆ 3 ಪೌಂಡ್ ತೆರಿಗೆಯನ್ನು ಕೊಟ್ಟು ಅಲ್ಲಿಗೆ ಪ್ರವೇಶಿಸಬೇಕಾಗಿತ್ತು. ಅವರಿಗೆಂದೇ ಪ್ರತ್ಯೇಕವಾಗಿರುವ ಪ್ರದೇಶಗಳನ್ನು ಬಿಟ್ಟು ಉಳಿದ ಕಡೆ ಅವರು ಜಮೀನಿನ ಮಾಲೀಕರಾಗುವಂತೆ ಇರಲಿಲ್ಲ. ಆಚರಣೆಯಲ್ಲಿ ಆಗಲೂ ಕೂಡ ಅವರು ಭೂಮಿಯ ಒಡೆಯರಾಗುತ್ತಿರಲಿಲ್ಲ. ಅವರಿಗೆ ಮತವನ್ನು ಚಲಾಯಿಸುವ ಹಕ್ಕು ಇರಲಿಲ್ಲ. ಈ ಕಷ್ಟಗಳೆಲ್ಲ ಅವರಿಗೆ ಏಷ್ಯಾದವರಿಗಾಗಿ ಮಾಡಿದ್ದ ವಿಶೇಷ ಕಾನೂನಿನ ರೀತಿಯಾಗಿ ಉಂಟಾಗುತ್ತಿದ್ದವು. ಇದರ ಜೊತೆಗೆ ಕಪ್ಪು ಬಣ್ಣದವರ ವಿರುದ್ಧವಾಗಿ ಮಾಡಿದ್ದ ಕಾನೂನುಗಳು ಭಾರತೀಯರಿಗೆ ಅನ್ವಯವಾಗುತ್ತಿದ್ದವು. ಕಪ್ಪು ಬಣ್ಣದವರಿಗೆ ವಿರುದ್ಧವಾಗಿ ಮಾಡಿದ್ದ ಕಾನೂನಿನಂತೆ ಭಾರತೀಯರು ಕಾಲುದಾರಿಗಳಲ್ಲಿ ಅಂದರೆ ಫುಟ್ಪಾತ್ ನಡೆಯಲು ಅವಕಾಶವಿರಲಿಲ್ಲ. ರಾತ್ರಿ 9 ಗಂಟೆಯಾದ ನಂತರ ಪರವಾನಗಿ ಇಲ್ಲದೆ ಅವರು ಹೊರಗೆ ಸಂಚರಿಸುವಂತಿರಲಿಲ್ಲ. ಈ ಕೊನೆಯ ನಿಯಮವನ್ನು ಭಾರತೀಯರ ವಿಷಯದಲ್ಲಿ ಸ್ವಲ್ಪ ಸಡಿಲವಾಗಿ ಪ್ರಯೋಗಿಸುತ್ತಿದ್ದರು. ಅರಬ್ಬರು ಎಂದೇ ಕರೆದುಕೊಳ್ಳುವವರನ್ನು ಅವರ ಮೇಲೆ ದೊಡ್ಡ ಕೃಪೆಯೋ ಎಂಬಂತೆ ಈ ಕಾನೂನಿನಿಂದ ವಿನಾಯಿಸಿದ್ದರು. ಹೀಗೆ ಈ ವಿನಾಯಿತಿ ಪೊಲೀಸಿನವರ ಉಪಕಾರ ಬುದ್ಧಿಯ ಮೇಲೆ ಸ್ವಾಭಾವಿಕವಾಗಿ ಅವಲಂಬಿಸುತ್ತಿತ್ತು. ಈ 2 ಕಾನೂನುಗಳ ಪರಿಣಾಮವನ್ನು ನಾನು ಅನುಸರಿಸಬೇಕಾಯಿತು. ನಾನು ಮಿಸ್ಟರ್ ಕೋಟ್ಸ್ರೊಡನೆ ಅನೇಕ ವೇಳೆ ತಿರುಗಾಡಲು ಹೋಗುತ್ತಿದ್ದೆ. ಹಿಂದಿರುಗುವುದು ಸಾಧಾರಣವಾಗಿ 10 ಗಂಟೆಯಾಗುತ್ತಿತ್ತು. ಪೊಲೀಸರು ನನ್ನನ್ನು ಬಂಧಿಸಿದರೆ ಹೇಗೆ? ಈ ವಿಷಯದಲ್ಲಿ ನನಗಿಂತ ಮಿಸ್ಟರ್ ಕೋಟ್ಸರಿಗೆ ಯೋಚನೆ ಹೆಚ್ಚಾಗಿತ್ತು. ಅವರು ತಮ್ಮ ನೀಗ್ರೋ ಸೇವಕರಿಗೆ ಅನುಮತಿ ಚೀಟಿಯನ್ನು ಕೊಡಬಹುದಾಗಿತ್ತು. ಆದರೆ ಅವರು ನನಗೆ ಅಂತಹ ಚೀಟಿಯನ್ನು ಕೊಡುವುದು ಹೇಗೆ? ಯಜಮಾನರು ಮಾತ್ರ ಸೇವಕರಿಗೆ ಚೀಟಿಯನ್ನು ಕೊಡಬಹುದಾಗಿತ್ತು. ನನಗೆ ಒಂದು ಚೀಟಿ ಬೇಕಾಗಿದ್ದರೆ ಮಿಸ್ಟರ್ ಕೋಟ್ಸರು ಕೊಡಲು ಸಿದ್ಧರಾಗಿದ್ದರೂ ಅವರು ಕೊಡಲು ಸಾಧ್ಯವಾಗುತ್ತಿರಲಿಲ್ಲ, ಏಕೆಂದರೆ ಅದು ಮೋಸವಾಗುತ್ತಿತ್ತು. ಆದುದರಿಂದ ಕೋಟ್ಸರು ಅಥವಾ ಅವರ ಸ್ನೇಹಿತರೊಬ್ಬರು ನನ್ನನ್ನು ಸರ್ಕಾರಿ ವಕೀಲರಾದ ಡಾಕ್ಟರ್ ಕ್ರೌಸ್ರಲ್ಲಿಗೆ ಕರೆದುಕೊಂಡು ಹೋದರು. ನಾನು ಅವರು ಒಂದೇ ಇನ್ ಅಂದರೆ ಶಾಲೆಯಿಂದ ತೇರ್ಗಡೆ ಹೊಂದಿದ ಬ್ಯಾರಿಸ್ಟರ್ಗಳೆಂಬುದು ಗೊತ್ತಾಯಿತು. ರಾತ್ರಿ 9 ಗಂಟೆಯ ನಂತರ ಹೊರಗೆ ತಿರುಗಾಡಲು ನನಗೆ ಒಂದು ಪರವಾನಗಿ ಬೇಕಾಗಿದೆ ಎಂಬುದನ್ನು ಕೇಳಿ ಅವರಿಗೆ ಕೋಪ ಬಂತು. ನನಗೆ ಒಂದು ಪರವಾನಗಿ ಕೊಡುವುದರ ಬದಲು ಅವರು ನಾನು ಯಾವಾಗ ಬೇಕಾದರೂ ಪೊಲೀಸರ ಪ್ರತಿಬಂಧಕವಿಲ್ಲದೆ ಹೊರಗಡೆ ತಿರುಗಬಹುದೆಂದು ಒಂದು ಅಪ್ಪಣೆ ಕಾಗದವನ್ನು ಬರೆದುಕೊಟ್ಟರು. ನಾನು ಹೊರಗಡೆ ತಿರುಗಲು ಹೋದಾಗಲೆಲ್ಲ ಆ ಕಾಗದವನ್ನು ಜೊತೆಯಲ್ಲಿಯೇ ಇಟ್ಟುಕೊಂಡಿರುತ್ತಿದ್ದೆ. ಆದರೆ ನಾನು ಅದನ್ನು ಉಪಯೋಗಿಸಬೇಕಾದ

ಸಂದರ್ಭವೇ ಬರಲಿಲ್ಲವೆಂಬುದು ನನ್ನ ಸುಯೋಗ. ಡಾಕ್ಟರ್ ಕ್ರೌಸ್ರವರು ನನ್ನನ್ನು ತಮ್ಮಲ್ಲಿಗೆ ಆಹ್ವಾನಿಸಿದರು. ನಾವಿಬ್ಬರು ಮಿತ್ರರಾದವೆಂದೇ ಹೇಳಬಹುದು. ನಾನು ಆಗಿಂದಾಗೆ ಅವರಲ್ಲಿ ಹೋಗುತ್ತಿದ್ದೆ. ನನ್ನನ್ನು ಅವರಿಗಿಂತ ಹೆಚ್ಚು ಪ್ರಸಿದ್ಧರಾದ ಅವರ ಅಣ್ಣನವರಿಗೆ ಪರಿಚಯ ಮಾಡಿಸಿದರು. ಆಗ ಇವರ ಅಣ್ಣ ಜೋಹಾನ್ಸ್ಬರ್ಗ್ನಲ್ಲಿ ಪ್ರಸಿದ್ಧರಾದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದರು. ಬೋಯರ್ ಯುದ್ಧದ ಕಾಲದಲ್ಲಿ ಒಬ್ಬ ಇಂಗ್ಲಿಷ್ ಅಧಿಕಾರಿಯನ್ನು ಖೂನಿ ಮಾಡುವ ಪಿತೂರಿಯಲ್ಲಿ ಅವರು ಸೇರಿದ್ದರಿಂದ ಸೈನ್ಯದ ಕಾನೂನಿನ ಪ್ರಕಾರ ವಿಚಾರಣೆಯಲ್ಲಿ ಅವರಿಗೆ 7 ವರ್ಷ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಯಿತು. ಅವರ ವಕೀಲ ಸನ್ನದನ್ನು ಕಿತ್ತುಕೊಂಡರು. ಯುದ್ಧ ಮುಗಿದ ನಂತರ ಅವರಿಗೆ ಕಾರಾಗೃಹದಿಂದ ಬಿಡುಗಡೆಯಾಯಿತು. ಟ್ರಾನ್ಸ್ವಾನ್ನಲ್ಲಿ ವಕೀಲರಿಂದ ಇವರನ್ನು ಮರ್ಯಾದೆಯಿಂದ ಮತ್ತೆ ತಮ್ಮಲ್ಲಿ ಸೇರಿಸಿಕೊಂಡಿತು. ಅವರು ಅಲ್ಲಿಯೇ ತಮ್ಮ ವಕೀಲ ವೃತ್ತಿಯನ್ನು ಮುಂದುವರಿಸಿದರು. ಈ ಭಾಗ ಮುಂದುವರಿಯುವುದು. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅಮ್ಮ, ನಾನು ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗೆ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ಪಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ,
1: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
6: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
5: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
6: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
7: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818235803. ಸಂಖ್ಯೆ ಮತ್ತೊಮ್ಮೆ 0818235803. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
8: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಗೌಪ್ಯ ವಚನಕಾರರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನಮ್ಮ ಜೊತೆಗೆ ಇವತ್ತು ಶಿವಮೊಗ್ಗದ ಸಹ್ಯಾದ್ರಿ ನಗರದವರೇ ಆದಂತಹ ಶ್ರೀಮತಿ ಭಾರತಿ ಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಭಾರತಿ ಪ್ರಕಾಶ್ ಅವರು ಯಾವ ಗೌಪ್ಯ ವಚನಕಾರರನ್ನ ಪರಿಚಯಿಸ್ತಾ ಇದ್ದಾರೆ ಅಂತ ಅವರನ್ನ ಕೇಳೋಣ. ಬನ್ನಿ ಮೇಡಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಯಾವ ಗೌಪ್ಯ ವಚನಕಾರರನ್ನ ಪರಿಚಯಿಸ್ತಾ ಇದ್ದೀರಾ ಮೇಡಮ್?
9: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾರತಿ ಪ್ರಕಾಶ್. ಈ ದಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಕೃಷಿ ಕಾಯಕದ ಮಾರೇಗೌಡ ಇವ್ರ ಬಗ್ಗೆ ಮಾತಾಡಲು ಇಚ್ಛಿಸುತ್ತಿದ್ದೇನೆ. ಬಸವಾದಿ ಶರಣರು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಎಂದು ನಂಬಿದವರು ವಿಶ್ವಗುರು ಬಸವಣ್ಣನವರು. ತಮ್ಮ ಒಂದು ವಚನದಲ್ಲಿ ಕೃಷಿ ಕಾಯಕದ ಕುರಿತು ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಆ ವಚನ ಹೀಗಿದೆ: ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು. ನಾನಾವ ಕರ್ಮಗಳ ಮಾಡಿದೊಡೆ ಆ ಕರ್ಮ ಫಲಭೋಗಗಳು ನೀ ಕೊಡುವೆ ಎಂಬುದನ್ನು ನಾ ಬಲ್ಲೆನು. ನೀ ಕೊಟ್ಟ ದ್ರವ್ಯವೇ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೆನು, ನಿಮ್ಮ ಸೊಮ್ಮೆ ನಿಮಗೆ ಸಲ್ಲಿಸುವೆನು, ನಿಮ್ಮಾಡೆ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಬಸವಣ್ಣನವರು ಕಾಯಕತತ್ವವನ್ನು ವಿವರಿಸುವ ಪ್ರಸ್ತುತ ವಚನವು ಬಹಳ ವಿಶಿಷ್ಟಪೂರ್ಣ ಮತ್ತು ಮಹತ್ವಪೂರ್ಣವಾದದ್ದು. ಆರಂಭ ಎಂದರೆ ವ್ಯವಸಾಯ, ಕೃಷಿ, ವ್ಯವಹಾರ ಎಂದರೆ ವ್ಯಾಪಾರ, ಪರಸೇವೆ ಎಂದರೆ ನೌಕರಿ. ಇವೆಲ್ಲವುಗಳು ತಾರತಮ್ಯವಿಲ್ಲವೆಂದು ಬಸವಣ್ಣನವರು ಹೇಳಿದ್ದಾರೆ. ಒಂದು ಕಾಲದಲ್ಲಿ ಕೃಷಿಯೇ ಶ್ರೇಷ್ಠ ಉದ್ಯೋಗವಾಗಿತ್ತು. ವ್ಯಾಪಾರ ಮಧ್ಯಮ ಮತ್ತು ಇನ್ನೊಬ್ಬರ ಕೆಳಗೆ ಕೆಲಸ ಮಾಡುವುದು ಅಧಮವೆಂದು ಕರೆಸಿಕೊಳ್ಳುತ್ತಿತ್ತು. ಆದರೆ ಈಗ ಪರಿಸ್ಥಿತಿ ಆಗಲ್ಲ. ಕೃಷಿ ಕೊನೆಯ ಸ್ಥಾನ ಪಡೆದಿದೆ, ವ್ಯಾಪಾರ ಮಾತ್ರ ಇನ್ನು ಮಧ್ಯಮದಲ್ಲೇ ಇದೆ. ನೌಕರಿ ಇಲ್ಲಿ ಬೇರೆ ತರಹದ ಎಲ್ಲ ಕೆಲಸಗಳು ಮೊದಲ ಸ್ಥಾನದಲ್ಲಿವೆ. ಇದು ಏನೇ ಇರಲಿ, ಬಸವಣ್ಣನವರು ದೃಷ್ಟಿ ಮಾತ್ರ ವಿಶಿಷ್ಟವಾದದು. ಕರ್ಮದಲ್ಲಿ ಮೇಲು ಕೀಳು ಎಂಬುದಿಲ್ಲ, ಅದನ್ನು ಮಾಡಿಕೊಂಡಿದ್ದು ನಾವು. ಕಾಯಕದಲ್ಲಿ ಪ್ರಾಮಾಣಿಕತೆ, ಸತ್ಯಶುದ್ಧತೆ, ನಿಸ್ವಾರ್ಥ ಇದರಲ್ಲಿ ನೆಲ ಉಡಿಸುವವರ ಕೆಲಸವೂ ಶ್ರೇಷ್ಠವೇ. ಯಾವುದೇ ಕೆಲಸದಲ್ಲಿ ತೊಡಗಿರಲಿ, ಆ ದುಡಿತದ ಫಲವನ್ನು ಪರಮಾತ್ಮ ಗುರುವಿನ ಪ್ರಸಾದ ಎಂದು ಸ್ವೀಕರಿಸಬೇಕು. ನಿಮ್ಮ ಸೊಮ್ಮೆ ನಿಮಗೆ ಸಲ್ಲಿಸುವನು ಎಂಬ ಹೇಳಿಕೆಯಲ್ಲಿ ಬಸವಣ್ಣರ ಜೀವನ ಕ್ರಮ ಅಡಗಿದೆ. ಶರಣರ ಸಂಕುಲದಲ್ಲಿ ಒಕ್ಕಲತನ ಮಾಡುವ ಅನೇಕ ಶರಣರು ಕಾಣಬರುತ್ತಾರೆ. ಅವರಲ್ಲಿ ಮಾರೇಗೌಡ ಒಬ್ಬರು. ಪೂಗು ಅಳಕಟ್ಟಿಯವರು ವಚನ ಸಮಗ್ರ ಸಂಪುಟದ ಭಾಗದಲ್ಲಿ ಭಾಗ 10 ಮಾರೇಗೌಡರ ಚರಿತ್ರೆಯನ್ನು ದಾಖಲಿಸಿದ್ದಾರೆ. ಶರಣರ ಪ್ರಭಾವಕ್ಕೊಳಗಾದ ಮಾರೇಗೌಡ ಲಿಂಗದೀಕ್ಷೆ ಪಡೆದು ಶರಣ ಮಾರ್ಗದಲ್ಲಿ ನಡೆಯುತ್ತಿದ್ದರು. ಮಾರೇಗೌಡ ನಿತ್ಯ ಕರ್ಮಾನುಷ್ಠಾನ ಮಾಡಿ ಇಷ್ಟಲಿಂಗ ಪೂಜೆ ಕೈಗೊಂಡ ನಂತರ ಹೊಲದಲ್ಲಿ ಕಾಯಕ ಮಾಡುತ್ತಿದ್ದರು. ತಾನು ಬೆಳೆದ ಬೆಳೆಯಲ್ಲಿ ರಾಜರಿಗೆ ಸುಂಕ ಒಪ್ಪಿಸಿ ಉಳಿದವರಲ್ಲಿ ಜಂಗಮ ದಾಸೋಹ ನಡೆಸುತ್ತಿದ್ದರು. ಕಷ್ಟದಲ್ಲಿದ್ದವರಿಗೆ, ಅನಾರೋಗ್ಯ ಪೀಡಿತರಿಗೆ ಮನೆಗೆ ಹೋಗಿ ಅವರಿಗೆ ಸಾಂತ್ವನ ಹೇಳಿ ದವಸ ಧಾನ್ಯ ಕೊಡುತ್ತಿದ್ದರು. ಬಸವಣ್ಣನವರ ಮಾರೇಗೌಡರ ದಾಸೋಹ ರೀತಿ ನೋಡಿ ಸಂತಸ ಪಡುತ್ತಿದ್ದರು. ಅನ್ನ ದೇವರ ಮುಂದೆ ಇನ್ನೂ ದೇವರುಂಟೆ, ಅನ್ನಂ ಬ್ರಹ್ಮತಿ ಎಂದು ವೇದಗಳಲ್ಲಿ ಸಾರಿವೆ. ಅನ್ನದಿಂದಲೇ ಹುಟ್ಟು ಜೀವಿಸಿ ಕಡೆಗೆ ತಾನು ಮತ್ತೊಂದಕ್ಕೆ ಅನ್ನವಾಗಿ ಹೋಗುವುದು ಅನ್ನದ ಚಕ್ರ. ಅದರಿಂದಲೇ ಅನ್ನ ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಪ್ರಾಮುಖ್ಯತೆ ಸ್ಥಾನ. ಇಂದಿಗೂ ಹಳೆಯ ಕಾಲದ ಹಿರಿಯರು ಅನ್ನವನ್ನು ಸಾಕ್ಷಾತ್ ಲಕ್ಷ್ಮಿ ಎಂದು ಪರಿಗಣಿಸುತ್ತಾರೆ. ಅನ್ನವನ್ನು ಎಸೆಯಬಾರದು, ಧೂಳಿಗೆ ಹಾಕಬಾರದು ಎಂಬುದು ಇಂದಿಗೂ ನಮ್ಮ ಮನೆಯಲ್ಲಿ ಬಹುದೊಡ್ಡ ಮೌಲ್ಯ ಅಡಗಿದೆ. ಅನ್ನವನ್ನು ಬೆಳೆಯುವ ಭೂತಾಯಿ ಮತ್ತು ಬಸವಣ್ಣನವರಿಗೆ ನಮ್ಮ ಜನಪದದಲ್ಲಿ ಮಹತ್ವದ ಸ್ಥಾನ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆಯ ಬೆಳೆಯೋಳ ಎದ್ದೊಂದು ಗಳಿಗೆ ನೆನೆದೇನ ಎಂಬ ನೆನಕೆಯಿಂದಲೇ ರೈತರ ದಿನ ಶುರುವಾಗುವುದು. ಇನ್ನು ತ್ರಿಪದಿಯ ಕವಿ ಸರ್ವಜ್ಞನಂತೂ ಅನ್ನದ ಮಹಿಮೆಯನ್ನು ಇನ್ನಿಲ್ಲದಂತೆ ವರ್ಣಿಸಿದ್ದಾರೆ. ಕಷ್ಟದಲ್ಲಿ ಇದ್ದವರಿಗೆ, ಅನಾರೋಗ್ಯದಿಂದ ಬಳಲುವವರಿಗೆ ಅವರ ಮನೆಗೆ ಹೋಗಿ ಧಾನ್ಯ ನೀಡುತ್ತಿದ್ದರು. ಸಾಕ್ಷಾತ್ ದೇವರೇ ಬಂದು ನಮಗೆ ವರ ಕೊಟ್ಟಿದ್ದಾನೆ ಎಂದು ಧ್ಯಾನ ಪಡೆದವರು ಭಾವಿಸುತ್ತಿದ್ದರು. ಹೀಗೆ ಅನೇಕ ಸತ್ಕಾರ್ಯಗಳನ್ನು ಮಾಡುತ್ತಿದ್ದ ಮಾರೇಗೌಡರು ಕೀರ್ತಿ ಕಲ್ಯಾಣ ರಾಜ್ಯದಲ್ಲಿ ಹಬ್ಬಿತ್ತು. ಆದರೆ ಮಾರೇಗೌಡನಿಗೆ ಕೀರ್ತಿ ವಾರ್ತೆ ಪ್ರತಿಷ್ಠೆ ಇವುಗಳ ಲವಲೇಶ ಕೂಡ ಇರಲಿಲ್ಲ. ಶಿವನ ಸೊಮ್ಮೆ ಶಿವನಿಗೆ ಅರ್ಪಿಸುವನು ಎಂಬ ಭಾವ ಅವರಲ್ಲಿತ್ತು. ಒಮ್ಮೆ ಮಾರೇಗೌಡರು ಗದ್ದೆ ಉಳುವಾಗ ಎತ್ತುಗಳು ಮುಂದೆ ನಡೆಯಲಿಲ್ಲ. ಕಲ್ಲು ಇರಬಹುದು ಎಂದು ಅಗಿದು ನೋಡಿದಾಗ ಬಂಗಾರದ ನಾಣ್ಯ ತುಂಬಿದ ಕೊಡ ಸಿಕ್ಕಿತ್ತು. ಸುತ್ತಮುತ್ತಲವರು ಎಲ್ಲರೂ ಬಂದರು. ಎಲ್ಲರೂ, ಮಾರೇಗೌಡರೇ, ನಿಮ್ಮ ಭಾಗ್ಯದ ಬಾಗಿಲು ತೆರೆಯಿತು ಎಂದರು. ಇದು ನನ್ನ ಸ್ವತ್ತು ಅಲ್ಲ, ಹೊಲದಲ್ಲಿ ಬೆಳೆದದು ಮಾತ್ರ ನನ್ನದು. ಭೂಮಿಯೊಳಗಿನದು ಸಂಪತ್ತು ರಾಜರದ್ದು, ನಾನು ರಾಜರಿಗೆ ಮುಟ್ಟಿಸುತ್ತೇನೆ ಎಂದಾಗ ಎಲ್ಲರೂ ವ್ಯಂಗ್ಯ ಮಾಡಿದರು. ಹಲವರು, ರಾಜರಿಗೆ ಏನು ಕಡಿಮೆ ಇದೆ, ನೀನು ಮನೆಗೆ ತೆಗೆದುಕೊಂಡು ಹೋಗು, ಸುಖವಾಗಿ ಬಾಳು ಎಂದರು. ಆಗ ಮಾರೇಗೌಡರು, ನಾನು ಸುಖವಾಗೇ ಇದ್ದೇನೆ, ಇದನ್ನು ಮನೆಗೆ ತೆಗೆದುಕೊಂಡು ಹೋದರೆ ಇದ್ದ ಸುಖ ಮಾಯವಾಗುತ್ತದೆ. ಇದು ಅರಸನ ಸ್ವತ್ತು, ಸತ್ಯಶುದ್ಧಿ ಕಾಯಕದಿಂದ ಗಳಿಸಿದ್ದು. ಸಂಪತ್ತನ್ನು ಮಾತ್ರ ನಾನು ಬಳಸುತ್ತೇನೆ, ಅಧಿಕಾರ ಇದೆ. ಕಾಯಕ ಮಾಡಲಾರದೆ ಬಂದ ಸಂಪತ್ತು ನನ್ನದು ಆಗುವುದಿಲ್ಲ ಎಂದು ಹೇಳಿ ಬಂಗಾರ ತುಂಬಿದ ಕೊಡವನ್ನು ಹೊತ್ತುಕೊಂಡು ಅರಮನೆಗೆ ಬನ್ನಡೆದರು.
8: ಕೃಷಿ ಕಾಯಕದ ಮಾರೇಗೌಡರ ಕುರಿತಾಗಿ ಶ್ರೀಮತಿ ಭಾರತಿ ಪ್ರಕಾಶ್ ಅವರು ಮಾಹಿತಿಯನ್ನು ಹೇಳ್ತಿದ್ರು. ಅಂದ್ರೆ ನಮ್ಮ ಶಿವಶರಣರೆಲ್ಲರೂ ಕೂಡ ಕಾಯಕಕ್ಕೆ ಇಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ರು. ಹಾಗೆ ಸ್ವತಃ ದುಡಿದು ತಿನ್ನುವುದರಲ್ಲಿಯೇ ಸುಖವಿದೆ, ಬೇರೆಯವರಿಂದ ಬಂದಂತ ಹಣ ನಮ್ಮದಲ್ಲ ಎಂಬುದನ್ನ ಮನಗಂಡಂತಹ ಮಾರೇಗೌಡರು ಭೂಮಿಯಲ್ಲಿ ಸಿಕ್ಕ ಹಣವನ್ನ ಕೂಡ ತಾವು ಇಟ್ಕೊಳ್ಳದೆ ರಾಜರಿಗೆ ಕೊಡುವ ಮೂಲಕ ಪ್ರಾಮಾಣಿಕತೆಯನ್ನ ಮೆರೆದಿದ್ದಾರೆ. ಜೊತೆಗೆ ನಮ್ಮ ಶಿವಶರಣರೆಲ್ಲರೂ ಕೂಡ ನುಡಿದಂತೆ ನಡೆದವರು. ತಾವು ಹೇಗೆ ಸರಳವಾಗಿ ಬದುಕಿದ್ರು ಅದನ್ನ 16 ನೋಡಿ ಕಲಿಯುವ ರೀತಿಯಲ್ಲಿ ಬದುಕಿದ್ರು. ಇದೇ ವಿಚಾರವನ್ನ ಶ್ರೀಮತಿ ಭಾರತಿ ಪ್ರಕಾಶ್ ಅವರು ಕೃಷಿ ಕಾಯಕದ ಮಾರೇಗೌಡರ ಕುರಿತು ಮಾಹಿತಿಯನ್ನು ಹೇಳ್ತಿದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
10: ಲಿಂಗಾಯತ ತತ್ವ ಸಿದ್ಧಾಂತವನ್ನೆಲ್ಲ ಮೂರೇ ಮೂರು ಅಕ್ಷರಗಳಲ್ಲಿ ಹಿಡಿದಿಟ್ಟ ಪದ ಕಾಯಕ ಮತ್ತು ದಾಸೋಹ. ಕಾಯಕದಲ್ಲಿ ಮನ ಅಳವಟ್ಟಾಗ ಅದುವೇ ಮಹಾಪೂಜೆ. ಮನಸ್ಸು ಅರಳುವ ಮಾತುಗಳೇ ಮಹಾಮಂತ್ರಗಳು. ತ್ರಿಕರಣಗಳ ಅಶುದ್ಧಿಯೇ ವೃತಹೀನತೆ. ವಚಿಸುವಲ್ಲಿ, ಚಲಿಸುವಲ್ಲಿ, ನಯನಿಸುವಲ್ಲಿ ಪರಿಶುದ್ಧವಾಗಿರಬೇಕೆನ್ನುತ್ತಾಳೆ ಬಾಚಿ ಕಾಯಕದ ಬಸವಯ್ಯಗಳ ಪುಣ್ಯಸ್ತ್ರೀ ಕಾಳವ್ವೆ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಮತಿ ಭಾರತಿ ಪ್ರಕಾಶ್ ಅವರು ಗೌಪ್ಯ ವಚನಕಾರರಾದ ಹಾಗೆ ಕೃಷಿ ಕಾಯಕವನ್ನ ಮಾಡ್ತಾ ಇರುವಂತ ಮಾರಿಗೌಡ ಅವರ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಬಸವಣ್ಣನವರಿಂದ ಪ್ರೇರಣೆಗೊಂಡಂತಹ ಮಾರಿಗೌಡರು ತಮ್ಮ ಜೀವನ ಪೂರ್ತಿ ಪ್ರಾಮಾಣಿಕತೆಯಿಂದ ಜೀವಿಸಿದವರು. ಹಾಗೆ ತಮಗೆ ಸಿಕ್ಕಂತಹ ಚಿನ್ನವನ್ನ ಕೂಡ ಅವರು ಬಳಸದೆ ರಾಜರಿಗೆ ಒಪ್ಪಿಸಿದಂತಹ ಮಾರಿಗೌಡರ ಕುರಿತು ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
1: ಬಿಚ್ಚಳ ಮಹಾರಾಜರು ರಾಜಸಭೆ ನಡೆಸುತ್ತಿದ್ದರು. ಮಾರೇಗೌಡ ಬಂಗಾರ ನಾಣ್ಯಗಳನ್ನು ತುಂಬಿದ ಬಂಗಾರದ ಕೊಡ ತಲೆ ಮೇಲೆ ಹೊತ್ತುಕೊಂಡು ಬರುತ್ತಿರುವುದನ್ನು ನೋಡಿದರು. ರಾಜರ ದೃಷ್ಟಿ ಅಲ್ಲಿರುವ ಮಹಾಮಂತ್ರಿ ಬಸವಣ್ಣ, ಮಂಚಣ್ಣ, ಶೆಟ್ಟರು, ಭಟ್ಟರು ಎಲ್ಲರ ಚಿತ್ತ ಮಾರೇಗೌಡರ ಕಡೆ ಬಿತ್ತು. ಶರಣರಾದ ಮಾರೇಗೌಡ ನೇರ ಬಂದು ರಾಜರ ಮುಂದೆ ಕೊಡ ಇಳಿಸಿ ಮಹಾರಾಜರಿಗೆ ಶರಣು ಸಲ್ಲಿಸಿ, ಮಹಾಪ್ರಭು, ನಾನು ಇಂದು ಉಳುಮೆ ಮಾಡುತ್ತಿರುವಾಗ ನೇಗಿಲಿಗೆ ಏನೇ ಸಿಕ್ಕಿಕೊಂಡು ಹಾಗಾಯಿತು, ಕಲ್ಲು ಇರಬಹುದು ಎಂದು ಭಾವಿಸಿ ಅಗೆದಾಗ ಬಂಗಾರದ ನಾಣ್ಯ ತುಂಬಿದ ಬಂಗಾರದ ಕೊಡ ಸಿಕ್ಕಿತು. ಇದು ಮಹಾರಾಜರಿಗೆ ಸಲ್ಲಬೇಕು ಎಂದು ತಮಗೆ ಅರ್ಪಿಸುತ್ತಿದ್ದೇನೆ ಎಂದರು. ಮಹಾರಾಜರು ಸಂತೋಷದಿಂದ ಅದರಲ್ಲಿರುವ 1000 ಬಂಗಾರದ ನಾಣ್ಯಗಳನ್ನು ಮಾರೇಗೌಡರಿಗೆ ಕೊಡುತ್ತಾರೆ. ಮಾರೇಗೌಡ, ಕ್ಷಮಿಸಬೇಕು ಮಹಾಪ್ರಭು, ಗುರು ಬಸವಣ್ಣನವರು ನಮಗೆ ಸತ್ಯ ಶುದ್ಧಿ ಕಾಯಕ ಮಾಡಿ ಬಂದದ್ದು ಮಾತ್ರ ಸ್ವೀಕರಿಸಬೇಕು ಎಂದು ಕಲಿಸಿಕೊಟ್ಟಿದ್ದಾರೆ, ಅದರಂತೆ ನಡೆಯುತ್ತೇವೆ ಎಂದರು. ಶರಣ ಮಾರೇಗೌಡ ಸ್ವೀಕರಿಸಲು ಒಪ್ಪುವುದಿಲ್ಲ. ಆಗ ಬಿಜ್ಜಳ ಹೇಳುತ್ತಾರೆ, ಎಂಥ ನಿಸ್ವಾರ್ಥ ಭಾವ ಕಲಿಸಿದ್ದೀರಿ ಬಸವಣ್ಣನವರೇ, ನಿಮ್ಮಂಥ ಮಹಾಮಂತ್ರಿ ಸಿಕ್ಕಿದ್ದು ನನ್ನ ಭಾಗ್ಯ. 1000 ಶರಣರು ಸದ್ದುಗದ್ದಲವಿಲ್ಲದೆ ತಮ್ಮ ಕಾಯಕ ಮಾಡಿ ಕಳೆಯದೆ ಸುಂಕ ಕಟ್ಟುತ್ತಾರೆ, ನನ್ನ ಭಂಡಾರ ತುಂಬಿ ತುಳುಕುತ್ತಿದೆ ಎಂದು ಹೇಳುತ್ತಾರೆ. ಆಗ ಬಸವಣ್ಣ, ಮಹಾಪ್ರಭು, ತಮ್ಮದೇನಿದೆಯೋ ಅದು ಪ್ರಜೆಗಳ ಸಂಪತ್ತು, ಪ್ರಜೆಗಳಿಗಾಗಿ ತಾವು ಖರ್ಚು ಮಾಡಲು ಅನುಮತಿ ನೀಡಿದ್ದು ತಾವು ಪ್ರಜೆಗಳ ಮೇಲೆ ಇಟ್ಟಿರುವ ಪ್ರೇಮವನ್ನು ತೋರಿಸುತ್ತದೆ ಎನ್ನುತ್ತಾರೆ. ಮಾರೇಗೌಡ, ನಿಷ್ಠೆ ಶುದ್ಧಿ ಮಿಚ್ಚಿ ಕೈಲಾಸದ ಶಿವನು ಜಂಗಮ ವೇಷದಲ್ಲಿ ಕಾಣಿಸಿಕೊಂಡರು. ಮಾರೇಗೌಡನೇ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ನಿನಗೆ ಒಂದು ಪುರುಷಮಣಿ ಕೊಡಲು ಬಂದಿದ್ದೇನೆ, ಇದನ್ನು ತೆಗೆದುಕೋ ಎಂದು ಹೇಳುತ್ತಾರೆ. ಮಾರೇಗೌಡರು ಭತ್ತದ ರಾಶಿ ಮಾಡುತ್ತಿದ್ದರು, ಭತ್ತ ತೋರುತ್ತಿದ್ದರು. ಆಗ ಮಾರೇಗೌಡರು ಜಂಗಮನಿಗೆ, ನನಗೆ ಪುರುಷಮಣಿ ಬೇಡ, ನನಗೆ ಬಂಗಾರದ ಅವಶ್ಯಕತೆ ಇಲ್ಲ ಎಂದು ಹೇಳುತ್ತಾರೆ. ಪುರುಷಮಣಿ ತೆಗೆದುಕೊಳ್ಳುವವರಿಗೆ ಇಲ್ಲಿಂದ ಹೋಗುವುದಿಲ್ಲ ಎಂದು ಜಂಗಮ ಹೇಳುತ್ತಾರೆ. ಅದಕ್ಕೆ ಮಾರೇಗೌಡರು ಭತ್ತದ ರಾಶಿ ಮಾಡಿ ಸುತ್ತಲೂ ಬೂದಿ ಹಾಕಿ ಕಾಲು ಮುಖ ತೊಳೆದು ಭಸ್ಮಧಾರಣೆ ಮಾಡಿ ಲಿಂಗ ಧ್ಯಾನ ನಿರತರಾಗುತ್ತಾರೆ. ಭತ್ತದ ರಾಶಿ ಇಡೀ ಬಂಗಾರಮಯವಾಗುತ್ತದೆ. ಅದನ್ನು ಮಾರೇಗೌಡರು ದೊಡ್ಡ ಮರದಲ್ಲಿ ತೆಗೆದುಕೊಂಡು ಜಂಗಮ ವೇಷದಲ್ಲಿ ಬಂದಿದ್ದ ಶಿವನಿಗೆ ಕೊಡಲು ಬಂದರು. ಇದನ್ನು ಹೇಗೆ ಮಾಡಿದೆ ಎಂದು ಶಿವ ಕೇಳಿದಾಗ, ಇಷ್ಟಲಿಂಗವೆಂಬ ಪುರುಷ ನನ್ನ ಹತ್ತಿರ ಸದಾ ಇದೆ ಎಂದು ಇಷ್ಟಲಿಂಗವನ್ನು ತೋರಿಸಿದರು. ಈ ಘಟನೆಯ ತಾತ್ಪರ್ಯವೇನೆಂದರೆ, ಬಂಗಾರಕ್ಕಿಂತಲೂ ಧ್ಯಾನ ಶ್ರೇಷ್ಠ. ಬಂಗಾರ ತಿನ್ನಲು ಬರುವುದಿಲ್ಲ, ಧ್ಯಾನ ಇದ್ದರೆ ಮಾತ್ರ ಹೊಟ್ಟೆ ತುಂಬುತ್ತದೆ, ಸಂತೃಪ್ತಿಯಾಗುತ್ತದೆ. ಬಂಗಾರಕ್ಕಿಂತ ಶ್ರೇಷ್ಠವಾದುದು ನನ್ನ ಧ್ಯಾನ ಎಂದು ಮಾರೇಗೌಡ ಶಿವನಿಗೆ ತೋರಿಸಿದರು. ಅದಕ್ಕೆ ಪಾಲ್ಕರಿಕೆ ಸೋಮನಾಥ ಕವಿ ಬಸವ ಸುತ್ತಿಯಲ್ಲಿ ಮತ್ತು ಮಾದಯ್ಯ ಚೋಳ ಮಡದಿ ನೋಡು ಬಸವಲಿಂಗಯ್ಯ ಎಂದು ಬಣ್ಣಿಸಿದ್ದಾರೆ. ಕೃಷಿ ಕಾಯಕದ ಮಾರೇಗೌಡ ಇವರ ಬಗ್ಗೆ ಕೇಳಲು ಅವಕಾಶ ಮಾಡಿಕೊಟ್ಟಂತ ಪವಿತ್ರ ದಿನೇಶ್ ಅವರಿಗೂ, ರೇಡಿಯೋ ಶಿವಮೊಗ್ಗಕ್ಕೂ ಹಾಗೂ ನನ್ನ ಪ್ರೀತಿ ಕೇಳುವವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.
0: ನಿಮಗೂ ಸಹ ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಗೌಪ್ಯ ವಚನಕಾರರಾದಂತಹ ಕೃಷಿ ಕಾಯಕವನ್ನ ಮಾಡ್ತಾ ಇರುವಂತಹ ಮಾರಿಗೌಡರ ಕುರಿತು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಕೃಷಿ ಕಾಯಕದ ಮಾರಿಗೌಡ ಇವರ ವಿಚಾರಧಾರೆಯನ್ನ ಶ್ರೀಮತಿ ಭಾರತಿ ಪ್ರಕಾಶ್ ಅವರು ತಿಳಿಸಿದ್ರು. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಬಸವಣ್ಣನವರ ಪೂರ್ವಾರ್ಧ ಜೀವನವನ್ನ ರೂಪಿಸಿದ ಸಹೋದರಿ ಅಕ್ಕನಾಗಲಾಂಬಿಕೆ ಕಲ್ಯಾಣದ ಕ್ರಾಂತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾಳೆ. ಅನುಪಮ ಚರಿತ ಅಲ್ಲಮರ ಶ್ರೀಚರಣವ ಕಂಡು ಹೀಗೆ ಭಕ್ತಿಯಿಂದ ಹಾಡಿದ್ದಾಳೆ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಮತಿ ಭಾರತಿ ಪ್ರಕಾಶ್ ಅವರು ಗೌಪ್ಯ ವಚನಕಾರರಾದ ಹಾಗೆ ಕೃಷಿ ಕಾಯಕವನ್ನ ಮಾಡ್ತಾ ಇರುವಂತ ಮಾರಿಗೌಡ ಅವರ ವಿಚಾರಧಾರೆಯನ್ನ ತಿಳಿಸ್ಕೊಟ್ರು. 12ನೇ ಶತಮಾನದಲ್ಲಿದ್ದಂತ ಬಸವಣ್ಣನವರ ಸಮಕಾಲೀನರಾದಂತಹ ಈ ಶರಣರು ಅರಿವಿನ ಮಾರಿತಂದೆ ಅಂತ ಕೂಡ ಇವರನ್ನ ಕರಿತಿದ್ರಂತೆ. ಅಂದ್ರೆ ಕೃಷಿಗೆ ಹೆಚ್ಚು ಒತ್ತನ್ನ ನೀಡಿದಂತಹ ಇವರು ಕೃಷಿ ರೂಪಕದ ಅಂತರಂಗ ಸಾಧನೆ ಅಂತ ಹೇಳಿ ತಿಳಿಸ್ತಾರೆ. ಅಂದ್ರೆ ಭಕ್ತನನ್ನ ಭೂಮಿಯನ್ನಾಗಿಯೂ, ಜಂಗಮ ಹಾಗೂ ಜ್ಞಾನವನ್ನ ಬೀಜ ಮತ್ತು ನೀರನ್ನಾಗಿಯೂ ಭಾವಿಸಿ ಅಂತರಂಗದ ಜಡವನ್ನ ಕಳೆದು ಫಲ ಪಡೆಯುವಂತಹ ಪ್ರಕ್ರಿಯೆಯನ್ನ ಕೃಷಿಗೆ ಹೋಲಿಸಿ ಅವರ ವಚನಗಳನ್ನ ರಚಿಸಿದ್ದಾರೆ. ಜೊತೆಗೆ ಜ್ಞಾನ ಮತ್ತು ಅರಿವಿಗೆ ಹೆಚ್ಚು ಆದ್ಯತೆಯನ್ನ ನೀಡಿದಂತಹ ಇವರು ಬಾಹ್ಯ ಆಚರಣೆ ಡಾಂಬಾಚಾರವನ್ನ ತೀವ್ರವಾಗಿ ಖಂಡಿಸುವ ಮೂಲಕ ಅಂತರಂಗದ ಅರಿವು ಜ್ಞಾನ ಮುಖ್ಯ ಎಂಬುದನ್ನ ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. ಜೊತೆಗೆ ವಚನಗಳಲ್ಲಿ ತತ್ವಶಾಸ್ತ್ರ ಮತ್ತು ಅನುಭವದ ಆಳವಾದಂತಹ ಒಂದು ವಿಚಾರಧಾರೆಯನ್ನ ಇವರ ವಚನಗಳಲ್ಲಿ ನಾವು ಕಾಣಬಹುದು. ಜೊತೆಗೆ ಮನಸ್ಸಿನಲ್ಲಿರುವಂತಹ ಅಜ್ಞಾನ ಮತ್ತು ದುರ್ಗುಣಗಳನ್ನ ಉಳುಮೆ ಮಾಡಿ ತೆಗಿಬೇಕು. ನೆಲವನ್ನ ಹೇಗೆ ಹದ ಮಾಡ್ತೀವೋ ಅದೇ ರೀತಿ ಮನಸ್ಸನ್ನ ಕೂಡ ಹದ ಮಾಡಿದಾಗ ಮಾತ್ರ ಮನಸ್ಸು ಶುದ್ಧವಾಗುತ್ತೆ, ನಿರ್ಮಲವಾಗುತ್ತೆ ಎಂಬುದನ್ನ ಇವರ ವಚನಗಳಲ್ಲಿ ತಿಳಿಸಿದ್ದಾರೆ. ಕೇವಲ ದೇಹ ದಂಡಿಸುವ ಕಾಯಕಕ್ಕಿಂತ ಅರಿವಿನಿಂದ ಕೂಡಿದಂತಹ ಕಾಯಕ ಶ್ರೇಷ್ಠ ಎಂಬುದನ್ನ ತಿಳಿಸ್ಕೊಟ್ಟಿದ್ದಾರೆ. ಶ್ರಮ ಜೀವಿಯೊಬ್ಬ ಆಧ್ಯಾತ್ಮದ ಉನ್ನತ ಮಟ್ಟವನ್ನ ತಲುಪೋದಕ್ಕೆ ಈ ರೀತಿಯ ವಿಚಾರಧಾರೆ ಸಾಧ್ಯ ಎಂಬುದನ್ನ ಮಾರಿಗೌಡ ತಂದೆ ತಿಳಿಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣರಾದ ಮಾರಿಗೌಡ ಅಥವಾ ಮಾರಿ ತಂದೆಯ ಕುರಿತು ಮಾಹಿತಿಯನ್ನ ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಗುರುಲಿಂಗ ಜಂಗಮಕ್ಕೆ ತನು ಮನ ಧನ ಈ ತ್ರಿವಿಧವ ಕೊಟ್ಟು ಹೊರಗೆ ವಂದಿಸಿ ಒಳಗೆ ನಿಂದಿಸಿದರೆ ಏನು ಪ್ರಯೋಜನ? ಇಷ್ಟ ಪ್ರಾಣ ಭಾವದಲ್ಲಿ ಮನ ಒಂದಾಗಬೇಕಲ್ಲವೇ? ಅಂತರಂಗ ಬಹಿರಂಗ ಏಕೋಭಾವವಾದಾಗ ಕೂಡಲ ಸಂಗಯ್ಯ ಒಲಿವನು.

0: जीवन के प्रारंभिक वर्षों में ही तय होता है कि बच्चों का कितना मानसिक विकास होगा और वो जीवन में कितना आगे बढ़ेंगे। हमारी आंगनबाड़ियों में बच्चों का प्रारंभिक विकास, सही पोषण, भरपूर प्यार, गर्म ताज़ा भोजन और खेल खेल में सीखने के माध्यम से हो रहा है। साथ ही प्रधानमंत्री मातृ वंदना योजना के तहत पात्र धन राशि सीधे माताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है। हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है 9वां राष्ट्रीय पोषण माह।
1: देश के हर गरीब हर व्यक्ति तक पोषण पहुंचाना भी सरकार की प्राथमिकता है।
0: आज ही अपनी नजदीकी आंगनवाड़ी से जुड़िए, क्योंकि हमारी आंगनवाड़ी है हमारी जिम्मेदारी।
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
5: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
6: ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ನಮಸ್ಕಾರ, ಶ್ರೀಯುತ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಸತ್ಯ ಭಿನ್ನವಾಗದೆ ಎನ್ನ ಬೇಡಿಕೆ ನಷ್ಟಬಹುದೆಂತು ದೇವನಿರೆ, ಅನ್ಯಾಯ ಜಗವೆಲ್ಲ ದೇವನಿರನೆನುತ ತನ್ನ ತನ್ನನುಭವದ ನಂಬಲೋರೊರ್ವನು ಭಿನ್ನವಾಗದೆ ಸತ್ಯ ಮಂಕುತಿಮ್ಮ. ಎನ್ನ ಬೇಡಿಕೆ, ನಾನು ಮಾಡ್ತಾ ಇರೋ ಬೇಡಿಕೆ ನಷ್ಟವಹುದೆಂತು, ನಷ್ಟವಹುದು ನಷ್ಟವೂ ಅಹುದು ಎಂತು ದೇವನಿರೆ, ದೇವನು ಇರೆ ಇದ್ರೆ ಅನ್ಯಾಯ ಜಗವೆಲ್ಲ, ಈ ಜಗತ್ತೆಲ್ಲ ಅನ್ಯಾಯ. ದೇವನಿರನೆನುತ ದೇವನು ಇರನು ಎನ್ನುತ್ತ ತನ್ನ ತನ್ನನುಭವದ ತನ್ನ ಮತ್ತು ತನ್ನ ಅನುಭವದ ನಂಬಲೋರೊರ್ವನು ನಂಬಲು ಓರು ಓರ್ವನು ಅಂದರೆ ಪ್ರತಿಯೊಬ್ಬನು ನಂಬೋದಕ್ಕೆ ಭಿನ್ನವಾಗದೆ ಸತ್ಯ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಎನ್ನ ಬೇಡಿಕೆ ನಷ್ಟವು ಅಹುದು ಎಂತು ದೇವನು ಇರೆ ಅನ್ಯಾಯ ಜಗವೆಲ್ಲ ದೇವನು ಇರನು ಎನ್ನುತ್ತ ತನ್ನ ತನ್ನ ಅನುಭವದ ನಂಬಲು ಓರೊರ್ವನು ಭಿನ್ನವಾಗದೆ ಸತ್ಯ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಜಗತ್ತು ಅನ್ಯಾಯದಿಂದ ಕೂಡಿದೆ, ಹಾಗಾಗಿ ದೇವರು ಅನ್ನೋನು ಇಲ್ಲ. ನನ್ನ ಬೇಡಿಕೆಗಳು ಒಂದು ಈಡೇರಲಿಲ್ಲ ಅಂದಮೇಲೆ ದೇವರಿದಾನ ಅಂತ ತನ್ನ ಅನುಭವವನ್ನೇ ಸತ್ಯ ಅಂತ ನಂಬುವವನ ಸತ್ಯ ಭಿನ್ನವಾಗದೆ ಇರದು ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಕ್ಷೌರಿಕ ಗಿರಾಕಿ ಒಬ್ಬನ ತಲೆ ಕೂದಲನ್ನ ಕತ್ತರಿಸ್ತಾ ಇದ್ದ. ಆದರೆ ಆ ಕ್ಷೌರಿಕನಿಗೆ ಮಾತಾಡದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಒಂದೇ ಸಮನೆ ತನಗೆ ಗೊತ್ತಿರುವಂಥದ್ದು ಗೊತ್ತಿಲ್ಲದೇ ಇರುವಂತಹ ವಿಷಯಗಳ ಬಗ್ಗೆ ಮಾತಾಡ್ತಿದ್ದ. ಸ್ವಾಮಿ, ನೀವೇನೇ ಹೇಳಿ, ಜಗತ್ತಲ್ಲಿ ನಡೀತಾ ಇರೋ ಅನ್ಯಾಯಗಳನ್ನು ನೋಡ್ತಿದ್ರೆ ದೇವ್ರಿಲ್ಲ, ಅವನೊಬ್ಬ ಇದ್ದಿದ್ರೆ ಪ್ರಪಂಚ ಹೀಗೆ ಯಾಕಾಗ್ತಾ ಇತ್ತು? ನಂಗೀಗ ಸರಿಯಾಗಿ ಗೊತ್ತಾಯಿತು, ದೇವ್ರಿಲ್ಲ, ಹೀಗೆಲ್ಲ ಹೇಳ್ತಾ ಇರ್ತಾನೆ. ಗಿರಾಕಿ ತನ್ನ ತಲೆನ ಅವನಿಗೆ ಒಪ್ಪಿಸಿದ್ರಿಂದ ಮಾತಾಡದೆ ಕೇಳಿಸ್ಕೊಳ್ತಾ ಇದ್ದ. ಅವನು ಕ್ಷೌರ ಮಾಡೋದು ಮುಗ್ದಾಯ್ತು. ಅವನು ದುಡ್ಡು ಕೊಟ್ಬಿಟ್ಟು ಗಿರಾಕಿ ಹೊರಹೊರಡ್ತಾನೆ. ಅವನು ಸ್ವಲ್ಪ ಮುಂದೆ ನಡೆದಾಗ ಅಲ್ಲೊಬ್ಬ ಭಿಕ್ಷುಕ ಕಾಣ್ತಾನೆ. ಅವನ ತಲೆಯಲ್ಲಿ ಕಾಡಿನ ಹಾಗೆ ಹರಡಿದ್ದ ಕೂದಲ ರಾಶಿ, ಗಡ್ಡ, ಮೀಸೆ, ವಿಪರೀತ ಬೆಳೆದು ಅವನ ಮುಖನೇ ಕಾಣ್ತಿರ್ಲಿಲ್ಲ. ಗಿರಾಕಿ ಅವನನ್ನು ಕರ್ಕೊಂಡು ಮತ್ತೆ ಅದೇ ಕ್ಷೌರಿಕನ ಅಂಗಡಿ ಬರ್ತಾನೆ. ಅವನಿಗೆ ಹೇಳ್ತಾನೆ, ನೀವೇನೇ ಹೇಳಿ ಪ್ರಪಂಚದಲ್ಲಿ ಕ್ಷೌರಿಕರೇ ಇಲ್ಲ ಅಂತ. ಆಗ ಈ ಕ್ಷೌರಿಕ ಆಶ್ಚರ್ಯದಿಂದ, ಅಲ್ಲ ಸ್ವಾಮಿ, ನಾನೇ ಇದ್ದೀನಲ್ಲ, ಈಗಷ್ಟೇ ನಿಮಗೆ ಕ್ಷೌರ ಮಾಡಿ ಕಳಿಸ್ದೆ, ಕ್ಷೌರಿಕರೇ ಇಲ್ಲ ಅಂದರೆ ಹೇಗೆ ಅಂತ ಕೇಳ್ತಾನೆ. ಆಗ ಕ್ಷೌರ ಮಾಡಿಸ್ಕೊಂಡ ಆ ಗಿರಾಕಿ ಭಿಕ್ಷುಕನನ್ನ ಮುಂದೆ ತಂದು, ನೋಡಿ ಇವನ್ ತಲೆ ಕೂದಲು ಗಡ್ಡ ಮೀಸೆ ಇವನ ಅವಸ್ಥೆ ಹೀಗಿದ್ರೆ ಜಗತ್ತಲ್ಲಿ ಕ್ಷೌರಿಕರೇ ಇಲ್ಲ ಅಂತ ಅನ್ಸೋದಿಲ್ವಾ ಅಂತ ಕೇಳ್ತಾನೆ. ಆಗ ಕ್ಷೌರಿಕ ಹೇಳ್ತಾನೆ, ನಿಮ್ಮದು ತಪ್ಪು ಮಾತು, ಅವನು ಇಲ್ಲಿಗೆ ಬಂದ್ರಷ್ಟೇ ಅಲ್ವಾ ನಾನು ಕ್ಷೌರ ಮಾಡೋದಿಕ್ಕಾಗೋದು, ನನ್ನ ಹತ್ರಕ್ಕೆ ಬರದೆ ಹೋದ್ರೆ ನಾನೇನು ಮಾಡೋದಕ್ಕಾಗತ್ತೆ ಅಂತಾನೆ. ಆಗ ಗಿರಾಕಿ ಹೇಳ್ತಾನೆ, ಅದೇ ರೀತಿ ದೇವ್ರ ಹತ್ರ ಹೋಗಿ ಶರಣಾದ್ರೆ ತಾನೆ ಅವ್ರ ಕಷ್ಟಗಳನ್ನ ದೇವ್ರು ಕೇಳೋದು, ಅವನಿರೋದನ್ನ ಮರೆತು ತಿರ್ಗಾಡೋರ್ಗೆ ಅವನ್ ಏನ್ ಮಾಡೋದಿಕ್ಕಾಗತ್ತೆ. ನೋಡಿದ್ರ ಈ ಉದಾಹರಣೆಯಲ್ಲಿ ನಿಮ್ಗೆ ಏನ್ ಅರ್ಥ ಆಯ್ತು? ಎರಡು ದೃಷ್ಟಿಗಳಿದೆ, ಇವುಗಳನ್ನ ಸ್ಥೂಲವಾಗಿ ಆಸ್ತಿಕ ಮತ್ತೆ ನಾಸ್ತಿಕ ದೃಷ್ಟಿಗಳು ಅಂತ ಹೇಳ್ಬೋದು. ಆಸ್ತಿಕರು ಅಂದ್ರೆ ಅಸ್ತಿತ್ವದಲ್ಲಿದೆ ಅಂತ, ಈಶ್ವರನ ಆತ್ಮದ ಅಸ್ತಿತ್ವವನ್ನ ನಂಬೋರವರು, ಅವರು ವೇದಗಳ ಪ್ರಮಾಣನ ಒಪ್ಪಿಕೊಳ್ಳೋರು. ಅದಕ್ಕೆ ವಿರುದ್ಧವಾಗಿ ನಾಸ್ತಿಕರು, ನಾ ಆಸ್ತಿಕ ಅಂದ್ರೆ ನಾನು ಆಸ್ತಿಕನಲ್ಲ ಅನ್ನೋರು, ಈಶ್ವರನ ಆತ್ಮದ ಇರುವಿಕೆನ ವೇದ ಪ್ರಾಮಾಣ್ಯನ ಅವರು ಒಪ್ಪೋದಿಲ್ಲ. ಆಸ್ತಿಕರಲ್ಲಿ ಆರು ಶಾಲೆಗಳು, ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಮೀಮಾಂಸ ಮತ್ತೆ ವೇದಾಂತ. ವೇದಗಳನ್ನು ತಿರಸ್ಕರಿಸೋ ತತ್ವಶಾಸ್ತ್ರದ ಮುಖ್ಯ ಶಾಲೆಗಳು ಬೌದ್ಧ, ಜೈನ, ಚಾರ್ವಾಕ, ಜೀವಿಕ ಮತ್ತು ಅಜ್ಞಾನ. ಹೀಗಂದ್ರೆ ನಂಬೋರಲ್ಲಿ ನಂಬದವರಲ್ಲಿ ಅನೇಕ ಪ್ರಕಾರಗಳಿದೆ, ಅದನ್ನೇ ಇಲ್ಲಿ ಡಿ ವಿ ಜಿ ಅವ್ರು ಹೇಳ್ತಾ ಇರೋದು. ಹೀಗೆ ಪ್ರತಿಯೊಬ್ಬನು ತನ್ನ ತನ್ನ ಅನುಭವವೇ ಸತ್ಯ ಅನ್ನೋದಾದ್ರೆ ನಿಜವಾದ ಸತ್ಯ ಯಾವುದು? ಸತ್ಯದ ಸ್ವರೂಪವೇ ಅನಿಶ್ಚಿತವಾಗೋದಿಲ್ವೇ ಅಂತ ಚಿಂತನೆಗೆ ಕೊಟ್ಟಿದ್ದಾರೆ ಈ ಕಗ್ಗನ. ಹೌದಲ್ವಾ, ಪ್ರತಿಯೊಬ್ಬರ ಅನುಭವದ ಆಧಾರದ ಮೇಲೆ ಆ ದೇವರು ಅನ್ನೋ ವಸ್ತುವಿಗೆ ನೂರಾರು ಪರಿಭಾಷೆಗಳು, ರೂಪಗಳು ಮತ್ತು ವಿಧ ವಿಧವಾದ ಪೂಜೆಗಳು. ಈ ವಿಚಾರ ವೈವಿಧ್ಯತೆಯಿಂದ ಹುಟ್ಟಿಕೊಂಡದ್ದೇ ಭಿನ್ನ ಭಿನ್ನವಾದ ಮತಗಳು, ಧರ್ಮಗಳು. ನಂಬುವವನಿಗೆ ಈ ದೇವರು ಅನ್ನೋದು ಒಂದು ಊರು ಗೋಲಿದ್ದಾಗೆ, ಆಶ್ರಯವನ್ನು ಕೊಡುವಂತ ಮಹಾವೃಕ್ಷ ಇದ್ದಾಗೆ. ಆದರೆ ಭಾವನೆಗೆ ಮಾತ್ರ ನಿಲುಕುವ ವಸ್ತುವಾಗಿದ್ದರಿಂದ ಎಷ್ಟು ಭಿನ್ನ ಭಾವಗಳಿದ್ರೆ ಅಷ್ಟೊಂದು ಭಿನ್ನ ಭಿನ್ನ ರೂಪಗಳು, ತತ್ವಗಳು, ಮತಗಳು. ಹಾಗಿರುವಾಗ ಸತ್ಯದ ಪರಿಭಾಷೆ ಒಂದೇ ಆಗೋದಕ್ಕೆ ಹೇಗೆ ಸಾಧ್ಯ ಅನ್ನೋದೇ ಪ್ರಶ್ನೆ. ಪರಿಭಾಷೆಗಳು ಎಷ್ಟೇ ವಿಧದಲ್ಲಿ ಇದ್ರೂ ಸತ್ಯದ ಸ್ವರೂಪ ಬದಲಾಗೋದಿಲ್ಲ ಅಲ್ವಾ? ಏಕಂ ಸತ್ಯಂ ಬಹುಧಾ ವಿಪ್ರಾಹ ವದಂತಿ ಅನ್ನೋ ಉಕ್ತಿ ಇಲ್ಲಿ ಬಹಳ ಸೂಕ್ತ ಆಗತ್ತೆ. ಸತ್ಯ ಒಂದೇ ಆದರೂ ಅವರವರ ಅನುಭವಕ್ಕೆ ತಕ್ಕ ಹಾಗೆ ಅವರವರು ನೀಡೋ ವ್ಯಾಖ್ಯಾನಗಳು ಭಿನ್ನವಾಗಿರುತ್ತೆ ಅಷ್ಟೇ. ಹಾಗಾಗಿ ಒಬ್ಬನೇ ಪರಮಾತ್ಮ ತನ್ನ ಇಚ್ಛೆಯಿಂದಲೇ ಕೋಟ್ಯಾಂತರ ರೂಪಗಳನ್ನು ಧರಿಸಿ ಎಲ್ಲದರಲ್ಲೂ ತಾನಿರ್ತಾ ತನ್ನ ಮಾಯೆಯಿಂದ ಎಲ್ಲವೂ ಭಿನ್ನ ಭಿನ್ನವಾಗಿ ಕಾಣೋ ಹಾಗೆ ಸೃಷ್ಟಿಸಿದಾನೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮಗೊಂದು ನಂಬಿಕೆ ಬೇಕು, ಮತ್ತು ನಾವು ನಂಬೋದನ್ನು ದೃಢವಾಗಿ ನಂಬಬೇಕು. ನಮ್ಮ ಸತ್ಯನ ನಮ್ಮದೇ ದಾರಿಯಲ್ಲಿ ಕಂಡ್ಕೊಳ್ಬೇಕು. ಹಾಗೆ ಕಂಡ ಸತ್ಯದಲ್ಲಿ ಸಿಗೋ ಆನಂದನ ಅನುಭವಿಸಬೇಕು. ಏನಂತೀರಾ? ನಿಮ್ಮ ಅನಿಸಿಕೆನ ಕಳಿಸಿಕೊಡ್ಬಹುದು. ನಾನು ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
6: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
9: ಪೊನ್ನಜ್ಜಿ, ಇವತ್ತು ಚಿನ್ನೋನ್ ಅಜ್ಜನ ಹತ್ರ ಜಗಳ ಮಾಡ್ತಿದ್ದ.
10: ಹೇ ಸುಮ್ಮನೆ ಚಾಡಿ ಬುರ್ಕೆ.
11: ಹೌದು ಚಿನ್ನೋ, ಯಾಕೋ ಜಗಳ ಆಡ್ದೆ?
10: ಅಯ್ಯೋ ಸುಮ್ಮನೆ ಪೊನ್ನಜ್ಜಿ, ಸದಾ ಕಾಲ ಹಾಗ್ ಮಾಡು ಹೀಗ್ ಮಾಡು ಅಂತ ಕೊರ ಕೊರ ಅಂತಾರೆ.
9: ಕೊರ ಕೊರ
11: ಚಿನ್ನೋ, ಹಾಗೆಲ್ಲ ಹೇಳ್ಬಾರ್ದು ಕಣ. ದೊಡ್ಡವರು ಏನೋ ಕಾರಣ ಇಟ್ಕೊಂಡು ನಿಮ್ಗೆ ಶಿಸ್ತು ಬರಲಿ ಅಂತ ಪದೇ ಪದೇ ಹೇಳ್ತಾರೆ. ಅವರದ್ದು ಅನುಭವದ ಮಾತು, ಅದು ರಗಳೆ ಅಂತ ಅನ್ಸಿದ್ರು ಅದರಲ್ಲಿ ಸತ್ಯ ಇರುತ್ತೆ. ತಡಿ, ನಾನು ಹೀಗೆ ಹೇಳಿದರೆ ನೀನು ಒಪ್ಪಲ್ಲ. ಅದಕ್ಕೆ ಒಂದು ಕತೆಯೇ ಹೇಳ್ಬಿಡ್ತೀನಿ ಕೇಳು. ಅನುಭವದ ನುಡಿ ಅಂತ ಕತೆ ಹೆಸರು.
9: ಹಾ ಪೊನ್ನಜ್ಜಿ, ಕತೆಗೆ ಕ್ಲೂ ಸಿಕ್ತು.
11: ಹ್ಞೂ ಕೇಳಿ ಕತೆನ. ಕತೆ ಚೆನ್ನಾಗಿದೆ. ಇದೊಂದು ರಾಜ ಮಹಾರಾಜರ ಕಾಲದ ಕತೆ. ಹಿಂದೆಲ್ಲ ಈಗಿನ ಹಾಗೆ ವಾಹನ ಸೌಕರ್ಯ ಇರಲಿಲ್ಲ. ಕತ್ತೆ ಕುದುರೆಗಳೇ ಪ್ರಯಾಣದ ಸಾಧನವಾಗಿತ್ತು. ಎತ್ತಿನ ಬಂಡಿ, ಕುದುರೆ ಗಾಡಿ, ರಥ ಇವುಗಳೇ ವಾಹನಗಳಾಗಿದ್ವು. ವ್ಯಾಪಾರಸ್ಥರು ವ್ಯಾಪಾರ ಮಾಡೋಕ್ಕೆ ಊರಿಂದ ಊರಿಗೆ ಪ್ರಯಾಣ ಬೆಳೆಸ್ತಾ ಇದ್ರು. ವ್ಯಾಪಾರ ಮಾಡಿದ ವಸ್ತುಗಳನ್ನು ನೂರಾರು ಎತ್ತಿನ ಬಂಡಿಗಳ ಮೇಲೆ ಹೇರಿ ಅದನ್ನು ಕಾಯೋಕೆ ಅಂತ ಶಸ್ತ್ರ ಪಡೆಗಳ ಜೊತೆಗೆ ಸಾರ್ಥ ಹೋಗ್ತಾ ಇದ್ರು. ಸಾರ್ಥ ಅಂದರೆ ವ್ಯಾಪಾರಕ್ಕಾಗಿ ಗುಂಪಾಗಿ ದೇಶ ವಿದೇಶಗಳಿಗೆ ಹೋಗೋದನ್ನು ಸಾರ್ಥ ಅಂತ ಕರೀತಾರೆ ಮಕ್ಕಳೇ. ಅವ್ರ ಜೊತೆಗೆ ಊಟ ಉಪಚಾರಕ್ಕಾಗಿ ಅಡಿಗೆ ತಂಡ, ಮನೋರಂಜನೆಗಾಗಿ ದುಡಿ ನುಡಿಸುವವರು, ನೃತ್ಯ ಕಲಾವಿದರು ಕೂಡ ಸಾರ್ಥ ಜೊತೆಗೆ ಸಾಗ್ತಾ ಇದ್ರು. ಇನ್ನು ತೀರ್ಥಯಾತ್ರೆ ಗೈಯುವ ಸಾಮಾನ್ಯ ಪ್ರಜೆಗಳು ಕಳ್ಳಕಾಕರ ದಾಳಿಯಿಂದ ತಮ್ಮನ್ನು ರಕ್ಷಿಸೋಕ್ಕೋಸ್ಕರ ಸಾರ್ಥದ ಜೊತೆ ಜೊತೆಯಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ರು. ವ್ಯಾಪಾರ ಮುಗಿಸಿ ಮರಳಿ ತಮ್ಮೂರಿಗೆ ತಲುಪುವಾಗ 2-3 ವರ್ಷಗಳೇ ಕಳೆದು ಬಿಡ್ತಾ ಇತ್ತು. ಅಂತಹದೇ ಒಂದು ಸಾರ್ಥದ ಕತೆ ಇದು. ಕಾಶಿ ರಾಜ್ಯದಲ್ಲಿ ಧರ್ಮಪಾಲ ಮತ್ತು ಧನಪಾಲ ಎಂಬ ಇಬ್ಬರು ಪ್ರಖ್ಯಾತ ಶ್ರೇಷ್ಠಿಗಳಿದ್ದರು. ಇಬ್ಬರು ದೂರು ದೂರದ ದೇಶ ವಿದೇಶಗಳಿಗೆ ಸಾರ್ಥ ಹೊರಡಿಸಿ ಯಶಸ್ವಿಯಾಗಿ ವ್ಯಾಪಾರ ಮಾಡ್ತಾ ಇದ್ರು. ಒಮ್ಮೆ ಅವರಿಬ್ಬರು ಮರುಭೂಮಿಯ ಪ್ರದೇಶವೊಂದಕ್ಕೆ ವ್ಯಾಪಾರಕ್ಕಾಗಿ ಹೋಗೋದು ಅಂತ ನಿಶ್ಚಯ ಮಾಡಿದರು. ಆಗ ಧನಪಾಲ ತನ್ನ ಸಾರ್ಥದ ತಂಡದ ಜೊತೆಗೆ ವ್ಯಾಪಾರಕ್ಕಾಗಿ ಮೊದಲು ಹೊರಡ್ತಾನೆ. ಅವನು ಹೊರಟ ಕೆಲ ದಿನಗಳ ಬಳಿಕ ಧರ್ಮಪಾಲ ತನ್ನ ಸಾರ್ಥದ ತಂಡವನ್ನು ಹೊರಡಿಸ್ತಾನೆ. ಧರ್ಮಪಾಲನ ಸಾರ್ಥ ಸಾಗ್ತಾ ಸಾಗ್ತಾ ವಿಸ್ತಾರವಾದ ಆ ಮರುಭೂಮಿಯನ್ನು ಪ್ರವೇಶ ಮಾಡುತ್ತೆ. ಮರುಭೂಮಿಯ ಪ್ರಯಾಣ ತಂಡಕ್ಕೆ ಒಂದು ಸವಾಲೆನಿಸುತ್ತೆ. ಪ್ರಯಾಣ ಬಹಳ ಕಷ್ಟಕರವಾಗಿ ಪ್ರಯಾಸ ಆಗುತ್ತೆ. ಆದರೆ ಧರ್ಮಪಾಲನ ಸಾರ್ಥ ಮರುಭೂಮಿಯ ಪ್ರಯಾಸದ ಪ್ರವಾಸಕ್ಕಾಗಿ ಸರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು. ಮುಂಜಾಗ್ರತೆಯಿಂದ ವಾರಕ್ಕೆ ಬೇಕಾಗುವಷ್ಟು ನೀರನ್ನು ಶೇಖರಿಸ್ಕೊಂಡಿದ್ರು ಅವರು. ಪ್ರಯಾಣ ಹೀಗೆ ಕುಂಟ್ತಾ ಕುಂಟ್ತಾ ಸಾಗ್ತಾ ಇತ್ತು. ಆಗ ವೃದ್ಧ ಒಬ್ಬ ಮಧ್ಯದಲ್ಲಿ ಸಾರ್ಥವನ್ನು ಸಮೀಪಿಸಿ, ದಯಮಾಡಿ ನನ್ನನ್ನು ನಿಮ್ಮ ಸಾರ್ಥ ಜೊತೆಗೆ ಪ್ರಯಾಣ ಮಾಡೋಕ್ಕೆ ಅನುವು ಮಾಡಿಕೊಡಿ. ನನ್ನವರು ನನ್ನಿಂದ ಬೇರ್ಪಟ್ಟುಬಿಟ್ಟಿದ್ದಾರೆ. ಒಬ್ಬನೇ ಪ್ರಯಾಣ ಮಾಡೋದು ತುಂಬ ಕಷ್ಟಕರವಾಗಿದೆ. ನನ್ನನ್ನು ನಿಮ್ಮೊಂದಿಗೆ ಸೇರಿಸ್ಕೊಳ್ಳಿ, ನಾನು ನನ್ನಿಂದ ಆದ ಸಹಾಯ ಮಾಡ್ತೀನಿ ಅಂತ ಹೇಳ್ದ.
9: ಅಯ್ಯೋ ರಾಮ, ಅವನೇ ಮುದುಕ, ಅವನೇ ಸಹಾಯ ಮಾಡ್ತಾನಂತೆ. ಅವನನ್ನೇ ಸಾರ್ಥದವ್ರು ನೋಡ್ಕೋಬೇಕು ಅಷ್ಟೇ.
11: ಏ ಮಕ್ಕಳೇ, ಹಿರಿಯರ ಬಗ್ಗೆ ಹಾಗೆಲ್ಲ ಹಗುರವಾಗಿ ಮಾತಾಡಬಾರ್ದು. ಅವನ ಮಾತು ಕೇಳಿ ನಿಮ್ಮ ಹಾಗೆ ಎಲ್ಲರೂ ನಗ್ಬಿಟ್ರು. ಅಜ್ಜಪ್ಪ, ನಿನ್ನ ರಕ್ಷಣೆಗಾಗಿ ನೀನು ನಿನ್ನೊಣ್ಣೆ ಏತಕ್ಕೆ ಶಕ್ತಿ ಇಲ್ದವನಾಗಿದ್ಯ, ಇನ್ನು ನೀನು ನಮ್ಮನ್ನೇನು ಕಾಪಾಡ್ತೀಯಾ ಅಂತ ಗೇಲಿ ಮಾಡ್ತಾರೆ. ಧರ್ಮಪಾಲನಿಗೆ ಆ ವೃದ್ಧನನ್ನು ಕಂಡು ಅನುಕಂಪ ಮೂಡುತ್ತೆ. ಆತ, ಅಜ್ಜಪ್ಪ ಬಾ, ನನ್ನ ಗಾಡೀಲಿ ನಿನಗೆ ಸ್ಥಳ ಕೊಡ್ತೀನಿ ಅಂತ ಅವನನ್ನು ತನ್ನ ಜೊತೆಗೆ ಸೇರಿಸ್ಕೊಳ್ತಾನೆ. ಹೀಗೆ ಮರುಭೂಮಿಯ ಸುಡು ಬಿಸಿಲಿನ ಪ್ರಯಾಣ ಮುಂದುವರಿಯುತ್ತೆ. ಆ ಬಿಸಿಲಿನ ತಾಪ ಎಲ್ಲರಲ್ಲೂ ಸುಸ್ತು ಉಂಟು ಮಾಡುತ್ತೆ. ಅಷ್ಟರಲ್ಲಿ ಎದುರಿನಲ್ಲಿ ಒಂದು ಪ್ರಯಾಣಿಕರ ಗುಂಪು ಬರೋದು ಕಾಣಿಸುತ್ತೆ. ಅವರು ಬಟ್ಟೆಗಳೆಲ್ಲ ಒದ್ದೆ ಆಗಿದ್ವು. ಅವರು ತಮ್ಮ ತಮ್ಮಲ್ಲೇ, ಅಬ್ಬ ಎಂಥ ತಂಪಾದ ನೀರಿನ ಚಿಲುಮೆ ಅದು, ಮರುಭೂಮಿಯ ಪ್ರಯಾಣಿಕರಿಗೆ ಒಂದು ವರ ಇದ್ದ ಹಾಗೇನೇ ಸರಿ ಅಂತ ಹೇಳಿಕೊಂಡು ಮಾತಾಡ್ತಾ ಇದ್ರು. ಆಗ ಧರ್ಮಪಾಲನ ಕಿವಿ ಚುರುಕಾಗುತ್ತೆ. ಅವನು, ಪ್ರಯಾಣಿಕರೇ ಮುಂದೆ ನೀರಿನ ಚಿಲುಮೆ ಸಿಗುತ್ತಾ ಅಂತ ಕೇಳ್ದ. ಅದಕ್ಕೆ ಅವರು, ಹೌದು ಹೌದು, ಸಾಕಷ್ಟು ತಂಪಾದ ನೀರಿದೆ ಅದರಲ್ಲಿ. ನೀವು ಇಷ್ಟೊಂದು ನೀರನ್ನು ಹೊತ್ಕೊಂಡು ಯಾಕೆ ಹೋಗ್ತಾ ಇದ್ದೀರಾ? ವೃತಾಶ್ರಮ ಅಲ್ಲದೆ ಪ್ರಯಾಣದ ಗತಿ ಕೂಡ ನಿಧಾನ ಆಗುತ್ತೆ. ಅದನ್ನು ಇಲ್ಲೇ ಚೆಲ್ಬಿಡಿ, ಅಂತ ಹೇಳಿಬಿಟ್ಟು ಅವ್ರ ಮುಂದೆ ಸಾಕ್ತಾರೆ. ಧರ್ಮ ಪಾಲನ್ ಜೊತೆಗೆ ಬರ್ತಾ ಇದ್ರಲ್ಲ ಅವನ ಅನುವರ್ತಿಗಳು, ಅವರಿಗೂ ಕೂಡ ಇದು ಸರಿ ಅನಿಸುತ್ತೆ. ನಡೆಯೋದೇ ಶ್ರಮದಾಯಕವಾಗಿದೆ, ಅದರಲ್ಲಿ ಈ ನೀರಿನ ಭಾರ ಬೇರೆ, ಚೆಲ್ಬಿಡೋಣ ಅಂತ ಹೇಳಿದಾಗ ಧರ್ಮಪಾಲ್ನಿಗೂ ಅದು ಸರಿ ಅಂತ ಅನಿಸ್ತು. ಆದರೆ ಪಕ್ಕದಲ್ಲಿ ಕೂತಿದ್ನಲ್ಲ ಆ ಅಜ್ಜಪ್ಪ, ಅವನು ನಂಬೇಡಿ ಶ್ರೇಷ್ಠಿಗಳೇ ಇವರ ಮಾತುಗಳನ್ನು, ಬಾಯಾರಿಕೆಯಿಂದ ಪ್ರಯಾಣಿಕರು ಬಳಲುವ ಹಾಗೆ ಮಾಡಿ ನಂತರ ಅವರನ್ನು ಲೂಟಿ ಮಾಡೋ ಮೋಸಗಾರರು ಇವರು ಅಂತ ಹೇಳ್ದ.
9: ಧರ್ಮಪಾಲ ಅಜ್ಜನ ಮಾತನ್ ಕೇಳಿದ್ನ? ತಂಡದವರು ಅಜ್ಜನ ಮಾತಿಗೂ ಅಂದ್ರ?
11: ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಕೇಳಿ. ಈಗ ಇಂತಹ ಸಂದಿಗ್ಧ ಸಮಯದಲ್ಲಿ ಅಜ್ಜಪ್ಪನ ಮಾತನ್ನು ತಳ್ಳಿ ಹಾಕಕ್ಕಾಗದೆ ತನ್ನ ಸಹವರ್ತಿಗಳ ಮಾತನ್ನು ಪರಿಗಣಿಸದೆ ಪ್ರಯಾಣ ಮುಂದುವರಿಸೋಕ್ಕೆ ಧರ್ಮಪಾಲ ಆದೇಶವನ್ನು ನೀಡ್ತಾನೆ. ತಂಡದವರು ಈ ಅಜ್ಜಪ್ಪನ ಮಾತನ್ನು ನಂಬಿ ಶ್ರೇಷ್ಠಿಗಳು ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದಾರೆ. ಈಗಲೇ ನಮ್ಮ ಪ್ರಯಾಣ ಎಷ್ಟು ಶ್ರಮದಾಯಕವಾಗಿದೆ, ಮುಂದಿನ್ನೇನಾಗುತ್ತೋ. ನೀರನ್ನು ಚೆಲ್ಲಿ ನಾವು ಮುಂದೆ ಸಾಗಿದ್ರೆ ನಮ್ಮ ಕಷ್ಟ ಸುಲಭ ಆಗ್ತಾ ಇತ್ತು. ನಾವು ಕೂಡ ಧನಪಾಲನ ಸಾರ್ಥದ ಜೊತೆ ಹೋಗಿದ್ರೆ ಇಷ್ಟೊತ್ತಿಗಾಗಲೇ ನಮ್ಮ ಗುರಿಯನ್ನು ತಲುಪಿಬಿಡ್ತಾ ಇದ್ವಿ ಅಂತ ತಮ್ಮ ತಮ್ಮಲ್ಲೇ ಗೊಣ್ಕೊಂಡು ಮುಂದೆ ಸಾಗ್ತಾರೆ. ಹೀಗೆ ಎರಡು ದಿನಗಳ ಕಾಲ ಅವರ ಪ್ರಯಾಣ ಮುಂದುವರಿಯುತ್ತೆ. ಆದರೆ ಅವರಿಗೆ ಎಲ್ಲೂ ನೀರಿನ ಚಿಲುಮೆ ಸಿಗಲ್ಲ. ಸ್ವಲ್ಪ ಮುಂದಕ್ಕೆ ಹೋದಾಗ ಅವರಿಗೆ ಒಂದು ಆಘಾತನೇ ಕಾದಿತ್ತು. ಮೊದಲು ಸಾರ್ಥ ಹೊರಟಿದ್ನಲ್ಲ ಧನಪಾಲ, ಅವ್ರ ತಂಡದವರು ಲೂಟಿಕೋರರಿಂದ ಲೂಟಿ ಮಾಡಲ್ಪಟ್ಟು ದಯನೀಯವಾದಂತಹ ಪರಿಸ್ಥಿತಿಯಲ್ಲಿ ಇದ್ದರು. ಇವರನ್ನು ನೋಡಿ ಅವರೆಲ್ಲ ಓಡೋಡಿ ಬಂದು ಆ ದುಷ್ಟ ಮೋಸಗಾರರ ಮಾತನ್ನು ನಂಬಿ ನೀರನ್ನೆಲ್ಲ ಚೆಲ್ಬಿಟ್ವಿ. ನಂತರ ಅವರು ಮತ್ತೆ ಬಂದು ನಮ್ಮನ್ನು ಲೂಟಿ ಮಾಡಿದರು. ನಮಗೆ ಎಂಥ ಕೆಟ್ಟ ಅವಸ್ಥೆ ಬಂತು ನೋಡಿ ಅಂತ ಧನಪಾಲನ ತಂಡದವರು ದುಃಖದಿಂದ ನುಡಿತಾರೆ. ಇದುವರೆಗೆ ಗೊಣಗ್ತಾ ಇದ್ರಲ್ಲ ಆ ಧರ್ಮಪಾಲನ ತಂಡದವರು ಈಗ ತಮ್ಮ ಮಾತಿನ ವರಸೆಯನ್ನೇ ಬದಲಾಯಿಸ್ಬಿಟ್ರು. ಅಜ್ಜಪ್ಪನ ಮಾತು ಕೇಳಿ ನಾವಿಂದು ಬದುಕಿದ್ವಿ ಅನ್ನೋ ಸತ್ಯವನ್ನು ಒಪ್ಪಿಕೊಂಡು ತಮಗಾದ ಅಸಮಾಧಾನವನ್ನು ಅವರು ಮರೆತರು. ತಂಡಕ್ಕೊಬ್ಬ ಹಿರೀಕ ಇರಬೇಕು ಇರಬೇಕು ಅಂತ ಅಜ್ಜಪ್ಪನನ್ನು ಹಾಡಿ ಹೊಗಳ್ತಾರೆ. ಧರ್ಮಪಾಲ ಅಜ್ಜಪ್ಪನನ್ನು ಅವನ ಸಲಹೆಗಾಗಿ ಮನದುಂಬಿ ವಂದಿಸ್ತಾ ಮತ್ತು ಧನಪಾಲನ ತಂಡದವರಿಗೆ ಧೈರ್ಯ ಹೇಳಿ ತನ್ನ ಜೊತೆ ಸೇರಿಸ್ಕೊಳ್ತಾನೆ.
9: ಹಿರಿಯರ ಮಾತುಗಳಲ್ಲಿ ಅನುಭವದ ಸತ್ಯ ಇರುತ್ತೆ. ಅವರ ಅನುಭವದ ಮಾತುಗಳು ಕಿರಿಯರಿಗೆ ಕಹಿ ಎನಿಸಿದ್ರು ಅವುಗಳನ್ನು ಕೇಳಿ ನಸದಲ್ಲಿ ಕ್ಷೇಮ ಇರುತ್ತೆ.
11: ಚಿನ್ನೋ, ಕತೆ ಕೇಳ್ದಿಯಲ್ಲ, ಈಗೇನಂತೀಯ?
9: ಅಜ್ಜನ ಮಾತುಗಳನ್ನು ಕೇಳುವುದರಲ್ಲೇ ಕ್ಷೇಮ ಇದೆ.
8: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
6: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸ್ನೇಹ ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
1: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಬೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
0: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
1: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ ಮೂರು ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
0: ವಾವ್, ನನಗೂ LIC ಅವರ ಬೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
1: ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು, ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
2: LIC ಹರ್ ಪಲ್ ಆಪ್ಕೆ ಸಾಥ್.
3: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
10: ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
11: ಹಾಗಾದ್ರೆ ನನ್ ಯಾವ ಹಾಲನ್ನು ಬಳಸಲಿ?
10: KMS ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
12: ಬಳಸಿ ಪರಿಶುದ್ಧ ನಂದಿನಿ.
13: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
13: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
14: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
15: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಶ್ವೇತಾ. ಇದು ದಿನದ ವಿಶೇಷ ಕಾರ್ಯಕ್ರಮ. ಶಿವಮೊಗ್ಗದ ಪ್ರತಿಷ್ಠಿತ ಭಾವಸಾರ ಕ್ಷತ್ರಿಯ ಮಹಾಜನ ಸಮಾಜದ ವತಿಯಿಂದ ತುಳಜಾಭವಾನಿ ದೇವಾಲಯದ ಆವರಣದಲ್ಲಿ ಪ್ರತಿಷ್ಠಾಪಿಸಿರುವ ಗಣಪತಿಗೆ ಈ ಬಾರಿ ಕಂಸವದೆ ಅಲಂಕಾರ ಮಾಡಲಾಗಿದ್ದು, ಇದು ವೀಕ್ಷಕರ ಕಣ್ಮನ ಸೆಳೆಯುತ್ತಿದೆ. ಕಳೆದ 87 ವರ್ಷಗಳಿಂದ ಅದ್ಧೂರಿಯಾಗಿ ಗಣೇಶೋತ್ಸವ ಆಚರಿಸಿಕೊಂಡು ಬರಲಾಗುತ್ತಿದ್ದು, ಪ್ರತಿ ವರ್ಷ ವಿಭಿನ್ನ ಅಲಂಕಾರಗಳಿಂದ ಭಾವಸಾರರ ಗಣಪತಿ ಗಮನ ಸೆಳೆಯುತ್ತಿದೆ. August 4 ಡೊಳ್ಳು ಕುಣಿತ, ಚಿಣ್ಣರ ವಿವಿಧ ವೇಷಭೂಷಣ ಹಾಗೂ ವಿದ್ಯುತ್ ದೀಪಾಲಂಕಾರಗಳಿಂದ ಅಲಂಕೃತಗೊಂಡ ಹೂವಿನ ಮಂಟಪದಲ್ಲಿ ಮಂಗಳವಾದ್ಯದೊಂದಿಗೆ ವಿನಾಯಕ ಸ್ವಾಮಿಯ ರಾಜಬೀದಿ ಉತ್ಸವ ನೆರವೇರಲಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ವಿಶೇಷ ಅಲಂಕಾರ ವೀಕ್ಷಿಸುವಂತೆ ಕೋರಲಾಗಿದೆ. ಮುಂದಿನ ವಿವರ. ನಗರದ ಕೋಟೆ ಭೀಮೇಶ್ವರ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿರುವ ಹಿಂದೂ ಮಹಾಸಭಾ ಗಣಪತಿ ರಾಜಬೀದಿ ಉತ್ಸವವು September 25, ಅಂದರೆ ಇಂದು, ಅದ್ಧೂರಿಯಾಗಿ ನಡೆಸಲು ಸಕಲ ಸಿದ್ಧತೆ ನಡೆಸಲಾಗಿದೆ.
4: ಸರ್ಕಾರದ ವಿವಿಧ ಇಲಾಖೆಗಳ ಯೋಜನೆಗಳಡಿ ಸಾರ್ವಜನಿಕರಿಗೆ ದೊರೆಯಬೇಕಾದ ಸೌಲಭ್ಯಗಳು ಸಮಯಕ್ಕೆ ಸರಿಯಾಗಿ ತಲುಪಿಸುವುದು ನಮ್ಮ ಪ್ರಮುಖ ಆದ್ಯತೆಯಾಗಿದ್ದು ಅದರಲ್ಲಿ ಯಾವುದೇ ವಿಳಂಬವಾಗುವುದಿಲ್ಲ ಎಂದು ನೂತನ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಸಿಇಒ ರಿಷಿ ಆನಂದ್ ತಿಳಿಸಿದರು. ಇಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಚೇರಿಯಲ್ಲಿ ರಿಜಿಸ್ಟರ್ಗೆ ಸಹಿ ಮಾಡುವ ಮೂಲಕ ಅಧಿಕಾರ ಸ್ವೀಕರಿಸಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಕರ್ನಾಟಕ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಜನಪರವಾದ ವಿವಿಧ ಯೋಜನೆಗಳು ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳುವಂತೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರಲ್ಲದೆ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಹೆಚ್ಚು ಒತ್ತು ನೀಡಲಿದ್ದು ಪ್ರಸ್ತುತ ಯಾವುದೇ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ ಎಂಬುವುದು ಆಲಿಸಿ ಆ ಸಮಸ್ಯೆ ಕೂಡಲೇ ಬಗೆಹರಿಸುವಂತೆ ಕಾರ್ಯನಿರ್ವಹಿಸಲಿದ್ದೇನೆ ಎಂದ ಅವರು, ಇದೇ ನಮ್ಮ ಪ್ರಮುಖ ಆದ್ಯತೆಯಾಗಿದೆ. ಕೂಲಿ ಕಾರ್ಮಿಕರಿಗೆ ನರೇಗಾ ಯೋಜನೆಯಡಿ ಗರಿಷ್ಠ ಪ್ರಮಾಣದಲ್ಲಿ ಉದ್ಯೋಗ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಸಾರ್ವಜನಿಕ ಸೇವೆಗಳನ್ನು ಪರಿಣಾಮಕಾರಿಯಾಗಿ ಒದಗಿಸುವುದು ಹಾಗೂ ಉತ್ತಮ ಆಡಳಿತ ನೀಡುವುದು ತಮ್ಮ ಆದ್ಯತೆಯಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕರು, ಅಧಿಕಾರಿಗಳು ಹಾಗೂ ಮಾಧ್ಯಮಗಳ ಸಹಕಾರ ಮತ್ತು ಸಹಯೋಗವನ್ನು ಕೋರಿದರು. ಮುಂದಿನ ವಿವರ. ಯಡಜಿಗಳೇ ಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಕ್ಕೇರಿ ಪ್ರೌಢಶಾಲೆ ತಾಲೂಕು ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟದಲ್ಲಿ ಸಮಗ್ರ ಪ್ರಶಸ್ತಿ ಪಡೆದುಕೊಂಡಿದೆ. ಇದು ಈ ಶಾಲೆಗೆ ಸಿಕ್ಕ 7ನೇ ಸಮಗ್ರ ಪ್ರಶಸ್ತಿಯಾಗಿದೆ. ಬಾಲಕರ ವಿಭಾಗದಲ್ಲಿ 100, 200 ಮತ್ತು 400 ಮೀಟರ್ ಓಟದಲ್ಲಿ ಪ್ರಥಮ ಮತ್ತು ದ್ವಿತೀಯ, 100 ಹಾಗೂ 400 ಮೀಟರ್ ರಿಲೇಯಲ್ಲಿ ಪ್ರಥಮ, ತ್ರಿವಿಧ ಜಿಗಿತ, ಖೋಖೋ ಮತ್ತು ಕಬಡ್ಡಿ ದ್ವಿತೀಯ ಸ್ಥಾನವನ್ನು ವಿದ್ಯಾರ್ಥಿಗಳು ಪಡೆದರು. ಬಾಲಕಿಯರ ವಿಭಾಗದಲ್ಲಿ 200 ಮೀಟರ್ ಓಟ, ಪೋಲ್ ವಾಲ್ಟ್ನಲ್ಲಿ ಪ್ರಥಮ ಹಾಗೂ ದ್ವಿತೀಯ, 800 ಮೀಟರ್ ಓಟ, 400 ಮೀಟರ್ ಹರ್ಡಲ್ಸ್ ಎತ್ತರ ಜಿಗಿತಗಳಲ್ಲಿ ಪ್ರಥಮ, 100 ಮತ್ತು 400 ಮೀಟರ್ ರಿಲೇಯಲ್ಲಿ ಪ್ರಥಮ, ಉದ್ದ ಜಿಗಿತದಲ್ಲಿ ತೃತೀಯ ಸ್ಥಾನ ಪಡೆದರು. ತನ್ಮಯ್ ಹಾಗೂ ರಕ್ಷಾ ವೈಎ ವೈಯಕ್ತಿಕ ಚಾಂಪಿಯನ್ ಪಟ್ಟ ತಮ್ಮದಾಗಿಸಿಕೊಂಡರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಕೇಂದ್ರ ಶಿವಮೊಗ್ಗದಲ್ಲಿ ಆರಂಭವಾಗಿದ್ದು, ಸಂಘಟನೆಯ ಚಟುವಟಿಕೆಗಳನ್ನು ರಾಜ್ಯಾದ್ಯಂತ ವಿಸ್ತರಿಸುವ ಉದ್ದೇಶದಿಂದ ಡಿಸೆಂಬರ್ 20ರಂದು ರಾಜ್ಯ ಮಟ್ಟದ ಶಿಬಿರ ಹಾಗೂ ಸಂಘದ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ರಾಜ್ಯ ಘಟಕ ಅಧ್ಯಕ್ಷ ಎಂ ಮಂಜುನಾಥ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದುರ್ಗಿಗುಡಿಯ ಶನೇಶ್ವರ ದೇವಸ್ಥಾನದ ಹಿಂಭಾಗದ ಭರಣಿ ಕಾಂಪ್ಲೆಕ್ಸ್ನಲ್ಲಿ ಸಂಘಟನೆಯು ರಾಜ್ಯ ಕಚೇರಿ ಕಾರ್ಯನಿರ್ವಹಿಸುತ್ತಿದೆ. ದಲಿತರು, ಹಿಂದುಳಿದ ವರ್ಗಗಳು ಹಾಗೂ ಎಲ್ಲಾ ಸಮುದಾಯಗಳ ಬಡವರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರ ಹಕ್ಕು ಮತ್ತು ನ್ಯಾಯಕ್ಕಾಗಿ ಸಂಘಟಿತವಾಗಿ ಕಾರ್ಯನಿರ್ವಹಿಸುವುದು ಸಮಿತಿಯ ಉದ್ದೇಶವಾಗಿದೆ ಎಂದರು. ಡಿಸೆಂಬರ್ನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಪ್ರೊಫೆಸರ್ ಕೃಷ್ಣಪ್ಪ ಅವರ ಜನ್ಮದಿನಾಚರಣೆ ಜೊತೆಗೆ ಸಂಘಟನೆಯ ಉದ್ಘಾಟನಾ ಕಾರ್ಯಕ್ರಮ ಆಯೋಜಿಸಲಾಗುವುದು. ದಲಿತ ಚಳವಳಿಗೆ ಆರಂಭದಿಂದಲೂ ಕೊಡುಗೆ ನೀಡಿದ ಹಿರಿಯರು ಹಾಗೂ ದೀರ್ಘಕಾಲದಿಂದ ಜನಪರ ಸೇವೆಯಲ್ಲಿ ತೊಡಗಿರುವವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವರ ಅನುಭವಗಳನ್ನು ಹಂಚಿಕೊಳ್ಳುವ ಅವಕಾಶ ಕಲ್ಪಿಸಲಾಗುವುದು ಎಂದು ಹೇಳಿದರು. ರಾಜ್ಯ ಉಪಾಧ್ಯಕ್ಷ ಕೆ ವೆಂಕಟೇಶ್ ಮಾತನಾಡಿ, ರಾಜ್ಯದ ವಿವಿಧ ಜಿಲ್ಲೆಗಳ ಸಂಚಾಲಕರನ್ನು ಒಳಗೊಂಡು ಹಂತ ಹಂತವಾಗಿ ಶಿಬಿರಗಳನ್ನು ನಡೆಸಲಾಗುವುದು. ದಲಿತ ಸಮುದಾಯದ ವಿವಿಧ ಸಂಘಟನೆಗಳನ್ನು ಒಂದೇ ವೇದಿಕೆಗೆ ತಂದು ಹಿರಿಯರ ಮಾರ್ಗದರ್ಶನದಲ್ಲಿ ಸಂಘಟನೆಯ ಕಾರ್ಯಚಟುವಟಿಕೆಗಳನ್ನು ರೂಪಿಸಲಾಗುವುದು ಎಂದರು. ರಾಜ್ಯ ಕಾರ್ಯದರ್ಶಿ ಉಮೇಶ್, ರಾಘವೇಂದ್ರ, ಮುನಾವರ್, ಮುಂತೇಶ್ವರ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಮುಂದಿನ ವಿವರ. ರಾಜ್ಯದ ಜನರ ಅಹವಾಲುಗಳನ್ನು ಆಲಿಸಿ ಅವರ ಮನೆ ಬಾಗಿಲಲ್ಲಿಯೇ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಉದ್ದೇಶದಿಂದ ಶಿವಮೊಗ್ಗ ತಾಲೂಕು ಕಸಬಾ ಹೋಬಳಿ ಮಟ್ಟದ ಪ್ರಜಾಸೇವೆ ಆಂದೋಲನಾ ಸಭೆಯನ್ನು ಆಯೋಜಿಸಲಾಗಿದೆ. ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಅವರ ನೇತೃತ್ವದಲ್ಲಿ ಹಾಗೂ ಅಧ್ಯಕ್ಷತೆಯಲ್ಲಿ ಈ ಸಭೆಯು ದಿನಾಂಕ 26/9/2026 ಶನಿವಾರ ಬೆಳಗ್ಗೆ 10 ಗಂಟೆಗೆ ಶಿವಮೊಗ್ಗದ ಮಹಾನಗರ ಪಾಲಿಕೆ ಆವರಣದಲ್ಲಿ ನಡೆಯಲಿದೆ. ಆದ್ದರಿಂದ ಸಾರ್ವಜನಿಕರು ಹಾಗೂ ಸಾರ್ವಜನಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಸಮಸ್ಯೆಗಳು ಮತ್ತು ಅಹವಾಲುಗಳನ್ನು ಸಲ್ಲಿಸುವುದರ ಜೊತೆಗೆ ಸರ್ಕಾರದ ವಿವಿಧ ಯೋಜನೆಗಳ ಸವಲತ್ತುಗಳನ್ನು ಪಡೆಯಲು ಅರ್ಜಿ ಸಲ್ಲಿಸಿ ಸೂಕ್ತ ಪರಿಹಾರ ಕಂಡುಕೊಳ್ಳಬೇಕಾಗಿ ಶಿವಮೊಗ್ಗ ತಾಲೂಕಿನ ತಹಶೀಲ್ದಾರರು ಕೋರಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಶ್ರೀ ಬಸವೇಶ್ವರ ವೀರಶೈವ ಲಿಂಗಾಯತ ಸಮಾಜ ಸೇವಾ ಸಂಘದ ವತಿಯಿಂದ ಸೆಪ್ಟೆಂಬರ್ 26ರಂದು ಸಂಜೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಎಸ್ಎಸ್ ಜ್ಯೋತಿ ಪ್ರಕಾಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀ ಬಸವೇಶ್ವರ ವೀರಶೈವ ಲಿಂಗಾಯತ ಸಮಾಜ ಸೇವಾ ಸಂಘದ ವತಿಯಿಂದ ಸೆಪ್ಟೆಂಬರ್ 26ರಂದು ಸಂಜೆ 5 ಗಂಟೆಗೆ ಕುವೆಂಪು ರಂಗಮಂದಿರದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಎಸ್ಎಸ್ ಜ್ಯೋತಿ ಪ್ರಕಾಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 75%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಸಮಾಜದ 342 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸುಮಾರು 20 ಲಕ್ಷ ಮೊತ್ತದ ನಗದು ಬಹುಮಾನ ನೀಡಿ ಗೌರವಿಸಲಾಗುವುದು. ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗಲು ಸುಮಾರು 20 ಲಕ್ಷ ಸಹಾಯಧನವನ್ನು ವಿತರಿಸಲಾಗುವುದು ಎಂದರು. ಸಂಘದ ಗೌರವ ಕಾರ್ಯದರ್ಶಿ ಎಸ್ಪಿ ದಿನೇಶ್ ಮಾತನಾಡಿ, ತುಮಕೂರು ಶ್ರೀ ಸಿದ್ಧಗಂಗಾ ಮಠದ ಉತ್ತರಾಧಿಕಾರಿ ಪರಮಪೂಜ್ಯ ಶ್ರೀ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಲೆಫ್ಟಿನೆಂಟ್ ಕರ್ನಲ್ ಡಾ ಶಶಿಕಲಾ ಹೊನ್ನಾವಳ್ಳಿ ಉಪನ್ಯಾಸ ನೀಡಲಿದ್ದು, ಸರಿಗಮಪ ಖ್ಯಾತಿಯ ಮಹನ್ಯ ಗುರು ಪಾಟೀಲ್ ಹಾಗೂ ತಂಡದಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಎಂದರು. ಉಪಾಧ್ಯಕ್ಷೆ ಎಚ್ ಶಾಂತಾ ಆನಂದ್, ಕೋಶಾಧ್ಯಕ್ಷ ಕೆಎಸ್ ತಾರಾನಾಥ್, ಸಹ ಕಾರ್ಯದರ್ಶಿ ಬಳ್ಳಿಕೇರೆ ಸಂತೋಷ್, ನಿರ್ದೇಶಕರಾದ ಅನಿತಾ ರವಿಶಂಕರ್, ಸಿ ರೇಣುಕಾರಾಧ್ಯ, ಮೋಹನ್ ಕುಮಾರ್ ಎಂ, ಟಿಬಿ ಜಗದೀಶ್, ಪಿ ರುದ್ರೇಶ್, ಸಿ ಮಹೇಶ್ ಮೂರ್ತಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಬ್ಯಾಂಕ್ ಸಂಘಗಳ ಸಂಯುಕ್ತ ವೇದಿಕೆಯು ಸೆಪ್ಟೆಂಬರ್ 28ರಿಂದ 30ರವರೆಗೆ ದೇಶವ್ಯಾಪ್ತಿ ಮುಷ್ಕರ ಘೋಷಿಸಿರುವ ಹಿನ್ನೆಲೆಯಲ್ಲಿ ಹಾಗೂ ಸೆಪ್ಟೆಂಬರ್ 26 ಮತ್ತು 27ರಂದು ವಾರದ ರಜೆ ಇರುವುದರಿಂದ ಬ್ಯಾಂಕ್ ಗ್ರಾಹಕರಿಗೆ ಯಾವುದೇ ತೊಂದರೆ ಆಗದಂತೆ ಕ್ರಮ ವಹಿಸಲು ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕುಗಳ ಮತ್ತು ಗ್ರಾಮೀಣ ಬ್ಯಾಂಕುಗಳ ಶಾಖೆಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲು ಆರ್ಬಿಐ ಅನುಮೋದನೆ ನೀಡಿರುವ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ರಾಷ್ಟ್ರೀಕೃತ ಹಾಗೂ ಗ್ರಾಮೀಣ ಬ್ಯಾಂಕುಗಳ ಶಾಖೆಗಳು ದಿನಾಂಕ 27/9/2026 ಭಾನುವಾರದಂದು ತೆರೆಯಲಿದ್ದು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ ಎಂದು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಹನುಮಂತಪ್ಪ ಪಿ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸುಣ್ಣಹಳ್ಳಿಪುರದಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಅಕ್ಟೋಬರ್ 7ರಿಂದ 13 ದಿನಗಳ ಕಾಲ ನಿರುದ್ಯೋಗಿ ಪುರುಷರು ಹಾಗೂ ಮಹಿಳೆಯರಿಗೆ ಉಚಿತ ಕುರಿ ಸಾಕಾಣಿಕೆ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗಿದ್ದು ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಈ ಶಿಬಿರದಲ್ಲಿ ಕುರಿ ಸಾಕಾಣಿಕೆ ಜೊತೆಗೆ ವೈಜ್ಞಾನಿಕ ರೀತಿಯಲ್ಲಿ ಹಸು ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ತೋಟಗಾರಿಕಾ ಬೆಳೆಗಳು, ಸಾವಯವ ಗೊಬ್ಬರ ತಯಾರಿಕೆ ಬಗ್ಗೆ ತರಬೇತಿ ನೀಡಲಾಗುವುದು. ಸ್ವಯಂ ಉದ್ಯೋಗಿಗಳಾಗಲು ಬಯಸುವ 18ರಿಂದ 49 ವರ್ಷ ವಯಸ್ಸಿನ ಕರ್ನಾಟಕದ ರಾಜ್ಯದ ಯಾವುದೇ ಜಿಲ್ಲೆಯ ನಿರುದ್ಯೋಗಿ ಪುರುಷರು ಹಾಗೂ ಮಹಿಳೆಯರು ಈ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಈ ಶಿಬಿರದ ಸಮಯದಲ್ಲಿ ತರಬೇತಿ, ಊಟ ಹಾಗೂ ವಸತಿ ಸೌಕರ್ಯಗಳು ಉಚಿತವಾಗಿ ಶಿಬಿರಾರ್ಥಿಗಳಿಗೆ ಕಲ್ಪಿಸಲಾಗುವುದು. ಗ್ರಾಮೀಣ ಭಾಗದ ಬಿಪಿಎಲ್ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಅಭ್ಯರ್ಥಿಗಳು ಸ್ಥಳೀಯ ಭಾಷೆ ಬಲ್ಲವರಾಗಿದ್ದು ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ತರಬೇತಿ ನಂತರ ಕೇಂದ್ರ ಸರ್ಕಾರದ ಗ್ರಾಮೀಣ ಸಚಿವಾಲಯದಿಂದ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅಕ್ಟೋಬರ್ 7ರ ಬುಧವಾರ ಬೆಳಗ್ಗೆ 10 ಗಂಟೆಗೆ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಸುಣ್ಣಹಳ್ಳಿಪುರ, ಹಸಿಗಾಳ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ನಡೆಯುವ ತರಬೇತಿಗೆ ನೇರವಾಗಿ ವಿದ್ಯಾರ್ಹತೆ ಮತ್ತು ವಿಳಾಸ ದಾಖಲೆಗಳೊಂದಿಗೆ ಹಾಜರಾಗಬೇಕಾಗಿ ಈ ಮೂಲಕ ಸೂಚಿಸಲಾಗಿದೆ. ಸಂದರ್ಶನಕ್ಕೆ ಹಾಜರಾಗಲು ಅಸಾಧ್ಯವಾದಲ್ಲಿ ಅಕ್ಟೋಬರ್ 7ರ ಒಳಗಾಗಿ ಸಂಸ್ಥೆಯ ದೂರವಾಣಿ ಸಂಖ್ಯೆ 8970 4760 ಅಥವಾ 9686 24 8369
ಈ ನಂಬರ್ಗಳಿಗೆ ಸಂಪರ್ಕಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವಂತೆ ಸಂಸ್ಥೆಯ ನಿರ್ದೇಶಕರು ತಿಳಿಸಿರುತ್ತಾರೆ. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
6: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
5: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
7: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
8: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
9: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
0: ಹೆಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಅರ್ಪಿತಾ ಮಾತಾಡ್ತಿರೋದು. ಹಾಗೆ ನೀವೀಗ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಮ್ಮ ಪ್ರೀತಿಯ ಕೇಳುಗರೆಲ್ಲರಿಗೂ ಕೂಡ ಆತ್ಮೀಯ ನಲ್ಮೆಯ ಸ್ವಾಗತವನ್ನ ಕೋರ್ತಾ, ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ, ಚೆನ್ನಾಗಿ ಇರ್ತೀರಾ ಅಂತ ಅನ್ಕೊಳ್ತೀನಿ, ಸರಿನಾ? ಹಾಗೆ ಸಮಯ 8:30 ಆಯಿತು. ನಾನು ನಿಮ್ಮ ಆರ್ ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು. ಆಯಿತು, ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಶುರು ಮಾಡೋಣ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ, ಕೇಳುಗರೆ, ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತ ಕಾರ್ಯಕ್ರಮ. ಇನ್ನು ಪರಿಸರ ಪರಿಚಯ ಅನ್ನುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ, ಹೂವು, ಈ ಎಲ್ಲಾ ವಿಷಯವನ್ನು ಕೂಡ ಒಳಗೊಂಡಿರುತ್ತೆ. ಹಾಗೆ ಇದರ ಜೊತೆಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಹೌದಲ್ವಾ ಕೇಳುಗರೆ? ಸೂರ್ಯ ಕೂಡ ನಮ್ಗೆ ವೆಲ್ಕಮ್ ಮಾಡಿದ್ದಾಯ್ತು, ದಿನ ಕೂಡ ಶುರು ಆಗಿದೆ. ಸೊ ಎಲ್ರಿಗೂ ಮತ್ತೊಮ್ಮೆ ಫ್ರೆಶ್ ಗುಡ್ ಮಾರ್ನಿಂಗ್ ಹೇಳ್ತಾ, ನಾವು ದಿನ ಬೆಳಗ್ಗೆ ಎದ್ದು ಫಿಟ್ನೆಸ್ ಆಗಿರ್ಬೇಕು ಅಂತ ಹೇಳಿ ಕೆಲವರು ಜಿಮ್ಮಿಗೆ ಹೋಗ್ತಾರೆ, ಕೆಲವರು ಪ್ರೋಟೀನ್ ಕುಡಿತಾರೆ, ಕೆಲವರು ಮನೆಯಲ್ಲೇ ವ್ಯಾಯಾಮ ಮಾಡ್ತಾರೆ, ಕೆಲವರು ವಾಕ್ ಮಾಡ್ತಾರೆ. ಹೀಗೆ ದೇಹದ ಆರೋಗ್ಯದ ಬಗ್ಗೆ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತೀವಿ. ಆದ್ರೆ ನಾವು ಉಸಿರಾಡೋ ಗಾಳಿ, ಕುಡಿಯೋ ನೀರು, ಇರೋ ಭೂಮಿ ಆರೋಗ್ಯವಾಗಿದ್ಯಾ, ಪರಿಸರ ಚೆನ್ನಾಗಿದ್ಯಾ ಅಂತ ಯಾವತ್ತಾದ್ರೂ ಯೋಚನೆ ಮಾಡ್ತೀವಾ? ಇಲ್ಲ ಅಲ್ವಾ? ಆದ್ರೆ ಯೋಚನೆ ಮಾಡಬೇಕಾಗಿದೆ ಕೇಳುಕರೆ. ಹೌದು, ಪರಿಸರ ಚೆನ್ನಾಗಿದ್ರೆ ತಾನೇ ನಾವು ಚೆನ್ನಾಗಿರೋಕೆ ಸಾಧ್ಯ. ಇವತ್ತಿನ ಇಡೀ ಶೋನಲ್ಲಿ ನಮ್ಮ ಪರಿಸರದ ಆರೋಗ್ಯದ ಬಗ್ಗೆ ಮಾತಾಡೋಣ ಅಂತ. ಯಾಕೊತ್ತಾ, ಇವತ್ತು ಸೆಪ್ಟೆಂಬರ್ 26 ವಿಶ್ವ ಪರಿಸರ ಆರೋಗ್ಯ ದಿನ. ನೋಡಿ, ಪರಿಸರ ಆರೋಗ್ಯವಾಗಿರ್ಬೇಕು ಅನ್ನೋದಕ್ಕೆ ಕೂಡ ಒಂದು ದಿನವನ್ನ ಆಚರಣೆ ಮಾಡ್ತಾರೆ. ಹಾಗೆ ಆ ದಿನ ತುಂಬಾ ಮುಖ್ಯವಾಗಿ ಕೂಡ ಇರುವಂತದ್ದು. ಪರಿಸರ ಕಾಪಾಡಿದ್ರೆ ಪರಿಸರ ನಮ್ಮನ್ನ ಕಾಪಾಡುತ್ತೆ. ಪ್ಲಾಸ್ಟಿಕ್ ತಗೋಬೇಡ್ರಿ, ಹಸಿರನ್ನ ಬಿಡ್ಬೇಡ್ರಿ. ಹಾಗೆ ಕ್ಲೀನ್ ಏರಿಯಾ ಆಗಿದ್ರೆ ಇಂಡಿಯಾ ಕೂಡ ಹೆಲ್ತಿ ಆಗಿರುತ್ತೆ ಅಲ್ವಾ? ನಿಜವಾಗ್ಲೂ ನಮ್ಮ ಪರಿಸರದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತ ನಿಟ್ಟಿನಲ್ಲಿ 2011 ವಿಶ್ವ ಪರಿಸರ ಆರೋಗ್ಯ ದಿನವನ್ನ ಆಚರಣೆ ಮಾಡೋಕೆ ನಿರ್ಧಾರವನ್ನ ಮಾಡಿದ್ರು. ಆ ಆಚರಣೆಯ ದಿನ ಪ್ರಸ್ತುತ ಹಾಗೆ ಭವಿಷ್ಯದ ಪೀಳಿಗೆಗೆ ಆರೋಗ್ಯಕರವಾದ ಇನ್ನು ಹೆಚ್ಚು ಸಮರ್ಥನೀಯ ಗ್ರಹವನ್ನ ಅಂದ್ರೆ ಭೂಮಿಯನ್ನ ಉಳಿಸ್ಕೊಳ್ಳೋದೇ ಈ ದಿನದ ಪ್ರಮುಖ ಉದ್ದೇಶ ಆಗಿದೆ. ನಾವಷ್ಟೇ ಚೆನ್ನಾಗಿದ್ರೆ ಸಾಕ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಚೆನ್ನಾಗಿರ್ಬೇಕಲ್ವಾ? ಅವ್ರಿಗೆ ಕೂಡ ಒಳ್ಳೆ ಆರೋಗ್ಯ, ಒಳ್ಳೆ ಪರಿಸರ ಸಿಗ್ಬೇಕು ಅಲ್ವಾ? ಅದಕ್ಕಾಗಿ ಪರಿಸರ ಚೆನ್ನಾಗಿರ್ಬೇಕು. ಇನ್ನು ವಿಶ್ವ ಪರಿಸರ ಆರೋಗ್ಯ ದಿನವನ್ನ ಪ್ರತಿ ವರ್ಷ ಸೆಪ್ಟೆಂಬರ್ 26 ಆಚರಿಸಲಾಗುತ್ತೆ. ಮಾನವನ ಆರೋಗ್ಯ ಹಾಗೆ ಪರಿಸರದ ನಡುವಿನ ನಿರ್ಣಾಯಕ ಸಂಬಂಧದ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವುದಕ್ಕಾಗಿ ಈ ದಿನವನ್ನ ಸಮರ್ಪಿಸಲಾಗಿದೆ. ಜನರ ಯೋಗಕ್ಷೇಮವು ಅತ್ಯಂತ ಮುಖ್ಯ. ಹಾಗೆ ಪರಿಸರವನ್ನ ಸರಿಯಾಗಿ ನೋಡ್ಕೊಳ್ಳದೆ ಇದ್ರೆ ಏನಾಗುತ್ತೆ ಅನ್ನೋದನ್ನ ತಿಳಿಸೋದೇ ಈ ದಿನದ ಪ್ರಮುಖ ಗುರಿ ಕೂಡ ಆಗಿದೆ. ಇನ್ನು ವಾಯು ಹಾಗೆ ನೀರಿನ ಮಾಲಿನ್ಯ, ಅಪಾಯಕಾರಿ ತ್ಯಾಜ್ಯ ನಿರ್ವಹಣೆ, ಶುದ್ಧ ಹಾಗೆ ಸುರಕ್ಷಿತ ಆಹಾರದ, ಹವಾಮಾನ ಬದಲಾವಣೆಯಂತಹ ಪರಿಸರ ಸಮಸ್ಯೆಗಳನ್ನ ಪರಿಹರಿಸುವ ಮೂಲಕ ಸಾರ್ವಜನಿಕ ಆರೋಗ್ಯವನ್ನ ಕಾಪಾಡೋದೇ ಈ ದಿನದ ಅತ್ಯಂತ ಮುಖ್ಯ ಕೆಲಸ. ಹಾಗಿದ್ರೆ ವಿಶ್ವ ಪರಿಸರ ಆರೋಗ್ಯ ದಿನದ ಕುರಿತು ಮತ್ತಷ್ಟು ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ನೆಚ್ಚಿನ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತು ಒಂದು ವಿಶೇಷವಾದ ದಿನದ ಬಗ್ಗೆ ಮಾತನಾಡ್ತಾ ಇದ್ದೆ. ಅದೇನೇ ವಿಶ್ವ ಪರಿಸರ ಆರೋಗ್ಯ ದಿನ. ಹೌದು, ನಮ್ಮ ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ನಾವು ತಿನ್ನುವಂಥ ಆಹಾರ ಆರೋಗ್ಯಕರವಾಗಿದ್ದರೆ ನಮ್ಮ ಆರೋಗ್ಯವು ಚೆನ್ನಾಗಿರುತ್ತೆ. ಆದರೆ ಇವತ್ತು ಅಭಿವೃದ್ಧಿಯ ಹೆಸರಲ್ಲಿ ಉಂಟಾಗ್ತಿರುವಂಥ ಮಾಲಿನ್ಯಗಳ ಕಾರಣದಿಂದಾಗಿ ಪರಿಸರ ವ್ಯವಸ್ಥೆಯೇ ಹದಗೆಟ್ಟು ಹೋಗಿದೆ ಅಲ್ವಾ? ಇದು ನೇರವಾಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಹೌದು, ಜಗತ್ತಿನಲ್ಲಿ ದಿನದಿಂದ ದಿನಕ್ಕೆ ಪರಿಸರ ಮಾಲಿನ್ಯ ಹೆಚ್ಚಾಗ್ತಾ ಇದೆ. ಉಸಿರಾಟದ ತೊಂದರೆ ಕೂಡ ಹೆಚ್ಚಾಗ್ತಿದೆ. ಇನ್ನು ಶ್ವಾಸಕೋಶದ ಕಾಯಿಲೆ ಇರಬಹುದು, ಚರ್ಮ ಸಂಬಂಧಿ ಕಾಯಿಲೆಗಳು ಸೇರಿದಂತೆ ಸಾಕಷ್ಟು ಗಂಭೀರ ಕಾಯಿಲೆಗಳು ಜನರನ್ನ ಬಾಧಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಪರಿಸರ ವ್ಯವಸ್ಥೆ ಹಾಗೆ ಪರಿಸರ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ಮೂಲಕ ಭೂಮಿಯ ಮೇಲಿನ ಸಕಲ ಜೀವರಾಶಿಗಳು ಆರೋಗ್ಯಕರ ಇನ್ನು ಸುಸ್ಥಿರ ಜೀವನವನ್ನ ನಡೆಸಬೇಕು ಅನ್ನೋ ಮುಖ್ಯ ಉದ್ದೇಶದಿಂದ ವಿಶ್ವ ಪರಿಸರ ಆರೋಗ್ಯ ದಿನವನ್ನ ಆಚರಿಸಲಾಗ್ತಿದೆ. ಹಾಗಿದ್ರೆ ಈ ದಿನದ ಇತಿಹಾಸದ ಬಗ್ಗೆ ಮಾತನಾಡೋದಾದ್ರೆ, ಪರಿಸರ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸೋಕೆ ಅಂತಾರಾಷ್ಟ್ರೀಯ ಪರಿಸರ ಆರೋಗ್ಯ ಒಕ್ಕೂಟ ಅಂದ್ರೆ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಎನ್ವಿರಾನ್ಮೆಂಟಲ್ ಹೆಲ್ತ್ ಕೌನ್ಸಿಲ್, ಇದು ಸೆಪ್ಟೆಂಬರ್ 26, 2011 ವಿಶ್ವ ಪರಿಸರ ಆರೋಗ್ಯ ದಿನವನ್ನ ಆಚರಿಸೋಕೆ ಘೋಷಿಸಿತು. ಈ ಒಕ್ಕೂಟವು ಪರಿಸರ ಆರೋಗ್ಯ ಸಂಬಂಧಿಸಿದ ವಿಷಯಗಳ ಮೇಲೆ ಕೆಲಸ ಮಾಡುವ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು, ಪರಿಸರದ ಆರೋಗ್ಯವನ್ನ ಸಂರಕ್ಷಿಸೋಕೆ ಪ್ರಪಂಚದ ಎಲ್ಲಾ ಜನರು ತೆಗೆದುಕೊಳ್ಬೇಕಾದಂತಹ ಕ್ರಮಗಳು ಹಾಗೆ ಅನುಷ್ಠಾನಕ್ಕೆ ಇದು ಜಾಗತಿಕ ವೇದಿಕೆಯನ್ನ ಒದಗಿಸುತ್ತೆ. ಪರಿಸರಕ್ಕೆ ಆಗ್ತಾ ಇರುವಂತಹ ಹಾನಿಯ ಬಗ್ಗೆ ಜನರಿಗೆ ಮನದಟ್ಟಾಗಬೇಕು ಅಂದ್ರೆ ಮನದಟ್ಟು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ವಿಶ್ವ ಪರಿಸರ ಆರೋಗ್ಯ ದಿನವನ್ನ ಆಚರಿಸೋಕೆ ಪ್ರಾರಂಭಿಸಿದ್ರು. ಇನ್ನು ಈ ಒಂದು ದಿನದ ಆಚರಣೆಯ ಮುಖ್ಯ ಮಹತ್ವ ಏನಪ್ಪಾ ಅಂದ್ರೆ, ಮಾನವನ ಆರೋಗ್ಯ ಹಾಗೆ ಪರಿಸರದ ನಡುವೆ ಆಳವಾದ ಸಂಬಂಧವಿದೆ. ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದೇ, ನಾವು ಪರಿಸರದೊಂದಿಗೆ ನಮ್ಮ ಜೀವನವನ್ನ ಸಾಗಿಸ್ತಾ ಇದ್ದೀವಿ. ಪರಿಸರ ಇಲ್ಲ ಅಂದ್ರೆ ನಾವು ಕೂಡ ಇಲ್ಲ. ಪರಿಸರವು ಮಾನವನ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದರ ಕುರಿತು ಜಾಗೃತಿ ಮೂಡಿಸಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಈ ದಿನವನ್ನ ಆಚರಿಸಲಾಗ್ತಿದೆ. ಪರಿಸರದ ಆರೋಗ್ಯದ ಮಹತ್ವವನ್ನ ಜನರು ಅರ್ಥ ಮಾಡಿಕೊಳ್ಳೋಕೆ ಸಾಕಷ್ಟು ಸ್ಥಳಗಳಲ್ಲಿ ಕಾರ್ಯಕ್ರಮಗಳನ್ನ ನಡೆಸಲಾಗುತ್ತೆ. ಈ ಉದ್ದೇಶಕ್ಕಾಗಿ ಕಾರ್ಯಾಗಾರಗಳನ್ನ ಸಹ ನಡೆಸಲಾಗುತ್ತೆ. ಇನ್ನು ಮಾನವನ ಆರೋಗ್ಯ ಅಂದ್ರೆ ನಮ್ಮ ಆರೋಗ್ಯ ನೇರವಾಗಿ ಪರಿಸರದ ಆರೋಗ್ಯದ ಮೇಲೆ ಹೆಚ್ಚಾಗಿ ಅವಲಂಬಿತವಾಗಿದೆ ಅಲ್ವಾ? ಈಗ ನಾವು ಮನೆಯೊಳಗೆ ಸ್ವಚ್ಛವಾಗಿ ಇಟ್ಕೊಂಡು ಆಚೆ ಪರಿಸರ ಹಾಳಾಗಿತ್ತು ಅಂದ್ರೆ, ನಾವು ಆಚೆ ಬಂದ ತಕ್ಷಣ ಆರೋಗ್ಯ ಹಾಳಾಗುತ್ತೆ. ಹಾಗಂತ ಮನೆಯೊಳಗೆ ಇರಕ್ಕಾಗಲ್ಲ ಅಲ್ವಾ? ಅದಕ್ಕಾಗಿ ಪರಿಸರ ಆರೋಗ್ಯ ಅನ್ನೋದು ತುಂಬಾನೇ ಮುಖ್ಯ ಆಗಿರುವಂತದ್ದು. ಆದ್ರಿಂದ ಜಾಗತಿಕ ತಾಪಮಾನ, ಹವಾಮಾನ ಬದಲಾವಣೆ, ತ್ವರಿತ ನಗರೀಕರಣ ಹೀಗೆ ಗಂಭೀರ ಸಮಸ್ಯೆಗಳನ್ನು ಜಗತ್ತು ಎದುರಿಸುತ್ತಿರುವ ಸಮಯದಲ್ಲಿ ಪರಿಸರದ ಶುಚಿತ್ವವನ್ನು ಹಾಗೆ ಪರಿಸರದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ವಿಧಾನಗಳ ಬಗ್ಗೆ ಸಾರ್ವಜನಿಕ ಶಿಕ್ಷಣವನ್ನು ನೀಡುವುದು ಅತ್ಯಗತ್ಯವಾಗಿದೆ. ಹಾಗಿದ್ರೆ ಕೇಳುಗರೆ, ಈ ದಿನದ ವಿಶೇಷತೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತು ವಿಶ್ವ ಪರಿಸರ ಆರೋಗ್ಯ ದಿನ. ಈ ದಿನದ ಮುಖ್ಯ ಉದ್ದೇಶದ ಕುರಿತು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೆ. ಯಾಕಪ್ಪ ಅಂದ್ರೆ, ನಾವು ಆರೋಗ್ಯವಾಗಿರಬೇಕು ಅಂದ್ರೆ ಪರಿಸರ ಕೂಡ ಆರೋಗ್ಯವಾಗಿರಬೇಕು ಅಲ್ವಾ ಕೇಳುಗರೆ? ಇನ್ನು ಎಲ್ಲರೂ ಫಿಟ್ ಆಗಿರಬೇಕು ಅಂತ ಹೇಳಿ ಜಿಮ್ಮಿಗೆ ಹೋಗ್ತಾರೆ, ಡಯಟ್ ಮಾಡ್ತಾರೆ, ಆದ್ರೆ ನಾವಿರೋ ಪರಿಸರ ಹೆಲ್ತಿ ಆಗಿದೆಯಾ ಅಂತ ಯಾರು ಥಿಂಕ್ ಮಾಡೋದಿಲ್ಲ. ಹೌದು, ಗಾಳಿ ನೀರು ನಾವಿರೋ ಜಾಗ ಎಲ್ಲವೂ ಕೂಡ ಕ್ಲೀನ್ ಆಗಿದ್ರೆ ತಾನೇ ನಾವು ಹೆಲ್ತಿ ಆಗಿರೋಕೆ ಸಾಧ್ಯ. ನಿಮಗೆ ಗೊತ್ತಾ ಫ್ರೆಂಡ್ಸ್, ಪ್ರಪಂಚದಲ್ಲಿ ಬರೋಬ್ಬರಿ 25% ರೋಗಗಳಿಗೆ ನಾವು ಹಾಳು ಮಾಡಿರುವಂತಹ ಪರಿಸರವೇ ಕಾರಣ. ಪ್ಲಾಸ್ಟಿಕ್ ಕಡಿಮೆ ಮಾಡಬೇಕು, ಗಿಡವನ್ನ ಹೆಚ್ಚು ನೆಡಬೇಕು ಅಂತ ಹೇಳಿ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ಗೆ ಸೀಮಿತವಾಗಬಾರ್ದು. ಇವತ್ತಿಂದನಾದರೂ ನಾವು ಪ್ಲಾಸ್ಟಿಕ್ ಬಾಟಲ್ನ ಯೂಸ್ ಮಾಡಲ್ಲ ಅಥವಾ ಪ್ಲಾಸ್ಟಿಕ್ ಅನ್ನ ಹೆಚ್ಚು ಬಳಕೆ ಮಾಡಲ್ಲ ಅನ್ನೋ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿದೆ. ನಮ್ಮ ಸುತ್ತಮುತ್ತಲಿನ ಪರಿಸರ ಆರೋಗ್ಯವಾಗಿರೋಕೆ ನಾವೆಲ್ಲ ಏನು ಮಾಡಬಹುದು ಅಂತ ಸ್ವತಃ ನಾವೇ ಯೋಚನೆ ಮಾಡಬೇಕಾಗಿದೆ. ಅದರಲ್ಲೂ ಇವತ್ತು ಒಂದು ದಿನ ನೀವು ಪ್ಲಾಸ್ಟಿಕ್ ಚಾಲೆಂಜ್ ಅಂತ ಮಾಡಬಹುದು. ಯಾಕಪ್ಪ ಅಂದ್ರೆ, ಇವತ್ತು ಇಡೀ ದಿನ ನೀವು ಯಾವುದೇ ಅಂದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಅನ್ನ ಬಳಸದೇ ಇರೋಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡ್ಕೊಳ್ಳಿ. ಹಾಗೆ ಈ ರೀತಿ ಪ್ಲಾಸ್ಟಿಕ್ನ ಬಳಸಬೇಡಿ. ಇನ್ನು ನಿಮ್ಮ ನಗರದಲ್ಲಿ ಅಥವಾ ಏರಿಯಾದಲ್ಲಿ ಸ್ವಚ್ಛತೆ ಇದೆಯಾ, ಸ್ವಚ್ಛತೆ ಕಾಪಾಡೋಕೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಬೇಕಾಗಿದೆ. ಇನ್ನು ಗಿಡ ನೆಡೋದಾಗಿರ್ಬೋದು ಅಥವಾ ಕಸದ ನಿರ್ವಹಣೆ ಅಂದ್ರೆ ತ್ಯಾಜ್ಯ ನಿರ್ವಹಣೆ ಕೂಡ ತುಂಬಾ ಮುಖ್ಯ ಆಗತ್ತೆ. ಇದೆಲ್ಲದ್ರ ಬಗ್ಗೆ ಕೂಡ ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಅಕ್ಕಪಕ್ಕದವರೊಂದಿಗೆ ಸ್ವಲ್ಪ ಮಾತುಕತೆಯನ್ನ ನಡೆಸಿ. ಇನ್ನು ಇವತ್ತೇನಾದ್ರೂ ಆಚೆ ಶಾಪಿಂಗ್ ಹೋಗ್ತಾ ಇದ್ದೀರಾ ಅಂದ್ರೆ ನಿಮ್ಮ ಮನೆಯಿಂದನೇ ಬಟ್ಟೆ ಚೀಲಗಳನ್ನ ತೆಗೆದುಕೊಂಡು ಹೋಗೋದು ಒಳ್ಳೇದು ಅಲ್ವಾ? ಹಾಗೆ ಕಸವನ್ನ ಡ್ರೈ ಕಸ ಅಂದ್ರೆ ಒಣ ಕಸ ಮತ್ತೆ ಹಸಿ ಕಸ ಅಂತ ವಿಭಜನೆ ಮಾಡಿ. ಇನ್ನು ಇತ್ತೀಚೆಗಂತೂ ಎಲ್ರು ಮನೆಯಲ್ಲೂ ವಾಟರ್ ಪ್ಯೂರಿಫೈಯರ್ ಇದ್ದೇ ಇರುತ್ತೆ. ಆ ವಾಟರ್ ಪ್ಯೂರಿಫೈಯರ್ ಇಂದ ಆರು ನೀರು ವ್ಯರ್ಥ ಆಗ್ತಾ ಇರುತ್ತೆ. ಆ ನೀರನ್ನ ಬಳಸ್ಕೊಂಡು ಪಾತ್ರೆ ತೊಳೆದಾಗಿರ್ಬೋದು, ಗಿಡಗಳಿಗೆ ಹಾಕೋದೆಲ್ಲ ಮಾಡ್ಬೋದಲ್ವಾ? ಈ ರೀತಿ ಚಿಕ್ಕ ಪುಟ್ಟ ಬದಲಾವಣೆಯನ್ನ ನಾವು ಮಾಡ್ಬೇಕಾಗಿದೆ ಕೇಳುಗರೆ. ಆಗ ಮಾತ್ರ ನಮ್ಮ ಪರಿಸರ ಸ್ವಚ್ಛವಾಗಿರೋಕೆ ಸಾಧ್ಯ ಆಗುತ್ತೆ. ಪ್ರತಿ ವರ್ಷ ಜಗತ್ತಿನಲ್ಲಿ ಕೋಟ್ಯಾಂತರ ಟನ್ ಪ್ಲಾಸ್ಟಿಕ್ ತ್ಯಾಜ್ಯ ಸಮುದ್ರಕ್ಕೆ ಸೇರ್ತಾ ಇದೆ. ಇದ್ರಿಂದ ಸಮುದ್ರದೊಳಗಿರುವಂತಹ ಜಲಚರಗಳು ಅಪಾಯದಲ್ಲಿದೆ. ಇನ್ನು ಹೊರಗಡೆ ಪರಿಸರ ಕಲುಷಿತವಾಗ್ಬಿಟ್ರೆ ಮನೆಯೊಳಗೆ ಬರುವಂತಹ ಗಾಳಿ ಕೂಡ ಕಲುಷಿತವಾಗಿರುತ್ತೆ ಅಲ್ವಾ? ಅದಕ್ಕಾಗಿ ಸ್ನೇಕ್ ಪ್ಲಾಂಟ್ ಅಂತನೋ ಅಥವಾ ಅರೇಕಾ ಪಾಮ್ನಂತಹ ಶುದ್ಧೀಕರಿಸುವ ಗಿಡಗಳನ್ನ ಮನೆಯೊಳಗೆ

ಅಂತ ಇಲ್ಲೊಂದು ಸ್ವಲ್ಪ ಗಮನ ಕೊಟ್ಟು ಕೇಳಿ. ನಿಮಗೊತ್ತಾ, ನಮ್ಮ ಸುತ್ತಮುತ್ತಲಿನ ಪರಿಸರ ಹಾಳಾದ್ರೆ ನಮ್ಮ ಆರೋಗ್ಯ ಹಾಳಾಗತ್ತೆ. ಅದರಲ್ಲೂ ಒಂದು ವರದಿಯ ಪ್ರಕಾರ ಒಂದು ವರ್ಷದಲ್ಲಿ 25 ಲಕ್ಷ ಜನ ಪಾರ್ಶ್ವವಾಯುವಿಂದ ಸಾವನ್ನಪ್ತಾ ಇದ್ದಾರೆ, ಇನ್ನು 23 ಲಕ್ಷ ಜನ ಹೃದ್ರೋಗದಿಂದ ಸಾವನ್ನಪ್ತಾ ಇದ್ದಾರೆ, ಹಾಗೆ 17 ಲಕ್ಷ ಜನ ಕ್ಯಾನ್ಸರ್ನಿಂದ ಸಾವನ್ನಪ್ತಾ ಇದ್ದಾರೆ, ಇನ್ನು ದೀರ್ಘಕಾಲದ ಉಸಿರಾಟದ ಕಾಯಿಲೆಯಿಂದಾಗಿ ವರ್ಷಕ್ಕೆ 14 ಲಕ್ಷ ಜನ ಸಾವನ್ನಪ್ತಾ ಇದ್ದಾರೆ. ಹಾಗೆ ಉಸಿರಾಟದ ಸೋಂಕು ಇರ್ಬೋದು, ಅತಿಸಾರ ಇರ್ಬೋದು, ಇದರಿಂದ ಕೂಡ ಜನರು ಸಾವನ್ನಪ್ತಾ ಇದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನ್ ಗೊತ್ತಾ? ನಮ್ಮ ಸುತ್ತಮುತ್ತಲಿನ ಪರಿಸರ ಸರಿ ಇಲ್ಲದೆ ಇರೋದು. ಪರಿಸರ ಆರೋಗ್ಯವಾಗಿದ್ರೆ ನಾವು ಆರೋಗ್ಯವಾಗಿರ್ತೀವಿ, ಅಕಸ್ಮಾತ್ ಪರಿಸರ ಅನಾರೋಗ್ಯದಿಂದ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಕೂಡ ಅನಾರೋಗ್ಯವನ್ನ ಅನುಭವಿಸಬೇಕಾಗತ್ತೆ. ಅಂದ್ರೆ ಕಲುಷಿತ ಗಾಳಿ ಇರ್ಬೋದು, ನೈರ್ಮಲ್ಯ ಇಲ್ಲದೆ ಇರೋದಿರ್ಬೋದು, ಇನ್ನು ನೀರು ಹಾಳಾಗಿರೋದಿರ್ಬೋದು, ಇದೆಲ್ಲವೂ ಕೂಡ ನಾವೇ ಮಾಡಿರೋದು. ಆಮೇಲೆ ಆರೋಗ್ಯ ಸರಿ ಮಾಡ್ಕೊಳ್ಳೋಕೆ ಹಾಸ್ಪಿಟಲ್ ಮೆಟ್ಟಲೇರ್ತೀವಿ. ಅಟ್ಲೀಸ್ಟ್ ಇವತ್ತಿಂದನಾದರೂ ನಾವು ಒಂದಿಷ್ಟು ಬದಲಾವಣೆಯನ್ನ ಮಾಡೋಣ, ಒಂದು ಚಾಲೆಂಜ್ನ ನಮಗೆ ನಾವು ಹಾಕೊಳ್ಳೋಣ. ರಸ್ತೆಯಲ್ಲಿ ಹೋಗುವಾಗ ಪ್ಲಾಸ್ಟಿಕ್ ಕವರು ಅಥವಾ ಖಾಲಿ ಬಾಟಲ್ ಕಂಡ್ರೆ ನನ್ನದಲ್ಲ, ನಾನು ಕುಡ್ದಿರೋದಲ್ಲ ಅಂತ ಚಿಂತೆ ಮಾಡ್ದಲೆ ಆ ಕವರ್ನ, ಆ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಡಸ್ಟ್ಬಿನ್ ಹಾಕೋಣ. ಒಂದು ಸಣ್ಣ ಹೆಜ್ಜೆ ದೊಡ್ಡ ಬದಲಾವಣೆಯನ್ನ ತರಬಹುದು. ಹಾಗಿದ್ರೆ ಕೇಳುಗರೆ, ಇದೊಂದಿಗೆ ಮಾತಾಡ್ತಾ ಶೋ ಮುಗಿಸೋ ಸಮಯ ಕೂಡ ಬಂದಿದೆ. ಇವತ್ತಿನ ವಿಶ್ವ ಪರಿಸರ ಆರೋಗ್ಯ ದಿನದ ಸಂದೇಶ ಇಷ್ಟೇ, ಪರಿಸರವನ್ನ ನಾವು ಕಾಪಾಡಿದ್ರೆ ಪರಿಸರ ನಮ್ಮನ್ನ ಖಂಡಿತವಾಗ್ಲೂ ಕಾಪಾಡುತ್ತೆ. ಮುಂದಿನ ಪೀಳಿಗೆಗೆ ನಾವು ಕೊಡುವಂತಹ ದೊಡ್ಡ ಆಸ್ತಿ ಅಂದ್ರೆ ಅದು ಸ್ವಚ್ಛವಾದ ಗಾಳಿ ಹಾಗೆ ನೀರು. ಪರಿಸರವನ್ನ ಪ್ರೀತಿಸೋಣ, ಹಸಿರನ್ನ ಬೆಳೆಸೋಣ. ಹಾಗಾಗಿ ಕೇಳುಗರೆ, ಬಟ್ಟೆ ಚೀಲವನ್ನ ಹೆಚ್ಚು ಬಳಸೋಣ, ಪ್ಲಾಸ್ಟಿಕ್ ಇಂದ ಆದಷ್ಟು ದೂರ ಇರೋಣ, ಏನಂತೀರಾ? ಹಾಗಿದ್ಮೇಲೆ ಕಾರ್ಯಕ್ರಮ ಮುಗಿಸು ಸಮಯ ಬಂತು. ಕಾರ್ಯಕ್ರಮ ಹೇಗನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
2: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
3: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ಬರಿಗೂ ಸೇರಿ.
2: ಹೌದಾ, ಅದ್ ಹೇಗೆ?
3: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟಿ ಡಿಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ, MyLIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
4: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು. ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
5: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ. ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ, ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಅಂದ್ರೆ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಲ್ವಾ. ಇನ್ನು ಟ್ರಾವೆಲಿಂಗ್ ಅನ್ನೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹೋಗೋದು ಅಂತ ಹೇಳಿದ್ರೆ, ಎಂಜಾಯ್ ಮಾಡೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್ನ ಅಂತಲೇ ಹೇಳಬಹುದು. ಹಾಗೆ ನೀವೇನಾದರೂ ತುಂಬ ಸ್ಟ್ರೆಸ್ಸಲ್ಲಿದ್ದರೆ, ಯಾವುದಾದ್ರೂ ನಿಸರ್ಗದತ್ತ ತಾಣಗಳಿಗೆ ನೀವು ಭೇಟಿಯನ್ನು ನೀಡಿದ್ರೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ನಿಮ್ಮ ಒಂದು ಲೈಫ್ನ ಹೊಸದಾಗಿ ರಿಫ್ರೆಶ್ ಆಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಸಿಗುತ್ತೆ. ಹಾಗೆ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳಬಹುದು. ಇಷ್ಟೇ ಅಲ್ಲದೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ನೀವು ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೀವು ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಹೋಗ್ತೀರಾ ಅಥವಾ ನೇಚರ್ ರಿಲೇಟೆಡ್ ಪ್ಲೇಸಿಗೆ ಹೋಗ್ತೀರಾ ಅಥವಾ ಯಾವುದೋ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತೀರಾ ಅಂದಾಗ ಅಲ್ಲಿನ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ ಅಂತಲೇ ಹೇಳಬಹುದು. ಹಾಗೆ ನಿಮ್ಮ ಒಂದು ದೈಹಿಕ ಹಾಗೆ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ಒಂದು ಟ್ರಾವೆಲಿಂಗ್ ಮಾಡೋದ್ರಿಂದ. ಸೊ ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಟ್ರಾವೆಲಿಂಗ್ ಪ್ಲೇಸ್ನ ಬಗ್ಗೆ ಪರಿಚಯಿಸಬೇಕು ಅಂತ ಹೊರಟಿದ್ದೀನಿ. ನನ್ನ ಜೊತೆ ಟ್ರಾವೆಲಿಂಗ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹೌದು, ನಾನಿವತ್ತು ನಿಮ್ಮನ್ನ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಗುಜರಾತ್ನ ನರ್ಮದಾ ನದಿಯ ದಡದಲ್ಲಿರುವಂತಹ ಒಂದು ಭವ್ಯವಾದ ದೇವಾಲಯಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹೌದು, ನೀಲಕಂಠಧಾಮ ಎನ್ನುವಂತಹ ದೇವಾಲಯಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಈ ನೀಲಕಂಠಧಾಮದಲ್ಲಿ ಸ್ವಾಮಿ ನಾರಾಯಣನ ದೇವಾಲಯ ಇದೆ. ಹಾಗೆ ಇದು ಆಧ್ಯಾತ್ಮಿಕ ಸಾಂಸ್ಕೃತಿಕ ಆವರಣವಾಗಿದೆ. ಭರೂಜ್ನಿಂದ 80 ಕಿಲೋಮೀಟರ್ ಮತ್ತೆ ಉಡೋದಾರದಿಂದ 60 ಕಿಲೋಮೀಟರ್ ದೂರದಲ್ಲಿ ಇದು ಇದೆ. ಸುಂದರವಾದ ವಾಸ್ತುಶಿಲ್ಪ, ಉದ್ಯಾನವನಗಳು, ಪ್ರದರ್ಶನ ವಲಯಗಳು ಮತ್ತೆ ಸಂಜೆ ಇಲ್ಲಿ ಲೈಟಿಂಗ್ನ ಕೂಡ ಹಾಕ್ತಾರೆ, ಅದು ಕೂಡ ತುಂಬಾನೇ ಅದ್ಭುತವಾಗಿರುತ್ತೆ. ಒಂದು ಭವ್ಯವಾದ ದೇವಾಲಯ, ಹಾಗೆ ಒಂದು ಸಕಾರಾತ್ಮಕ ಅನುಭವವನ್ನ ನಮಗೆ ನೀಡುವಂತಹ ದೇವಾಲಯ ಇದಾಗಿದೆ ಅಂತಲೇ ಹೇಳಬಹುದು. ಹಾಗಿದ್ರೆ ಈ ಒಂದು ಭಗವಾನ್ ಸ್ವಾಮಿ ನಾರಾಯಣನಿಗೆ ಅರ್ಪಿತವಾಗಿರುವಂತಹ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಹಾಗೆ ದೇವಾಲಯಕ್ಕೆ ಹೋಗ್ಬೇಕು ಅಂದ್ರೆ ಹೇಗೆ ಹೋಗ್ಬೇಕು, ಸುತ್ತಮುತ್ತಲು ಇನ್ನು ಯಾವೆಲ್ಲ ಪ್ಲೇಸ್ಗಳನ್ನ, ಗುಜರಾತ್ ನಲ್ಲಿರುವಂತಹ ಇನ್ನು ಯಾವೆಲ್ಲ ಸ್ಥಳಗಳನ್ನ ನಾವು ವೀಕ್ಷಿಸಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಒಂದು ಅದ್ಭುತವಾಗಿರುವಂತಹ ದೇವಾಲಯದ ಬಗ್ಗೆ ಹೇಳ್ತಾ ಇದ್ದೆ. ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದಿದ್ದು ನೀಲಕಂಠಧಾಮ ಎನ್ನುವಂತಹ ಗುಜರಾತ್ನಲ್ಲಿ ಇರುವಂತಹ ನೀಲಕಂಠಧಾಮ ದೇವಾಲಯದ ಬಗ್ಗೆ. ನೀಲಕಂಠಧಾಮ ದೇವಾಲಯವು ಭೂಮಿಯಲ್ಲಿ ಸ್ಥಾಪಿಸಲಾದ ಸುಂದರವಾದ ನಿರ್ಮಾಣದಲ್ಲಿ ಒಂದಾಗಿದೆ. ಇದನ್ನ ಸ್ವಾಮಿನಾರಾಯಣನಿಗೆ ಸಮರ್ಪಿಸಲಾಗಿರುವಂತಹ ದೇವಾಲಯ ಆಗಿದೆ ಅನ್ನೋದಾಗಿ ಆಗಲೇ ಹೇಳ್ತಾ ಇದ್ದೆ. ನೀಲಕಂಠಧಾಮದ ಹೃದಯ ಭಾಗದಲ್ಲಿ ಪೂಜ್ಯ ನೀಲಕಂಠ ಮಹಾದೇವ ದೇವಾಲಯವಿದೆ. ಶಿವನಿಗೆ ಸಮರ್ಪಿತವಾದ ಈ ದೇವಾಲಯವು ಹಿಂದೂ ಪುರಾಣದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ. ಶಿವನು ಸಮುದ್ರ ಮಥನದ ಸಮಯದಲ್ಲಿ ಹೊರಹೊಮ್ಮಿದ ವಿಷವನ್ನ ಸೇವಿಸಿದ ಸ್ಥಳ ಇದು ಅಂತ ಹೇಳಲಾಗುತ್ತೆ. ಇದು ಅವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗಿತು, ಆದ್ರಿಂದ ನೀಲಕಂಠ ಅಂತ ಹೇಳಿ ಹೆಸರು ಬಂದಿದೆ. ಇದರ ಅರ್ಥ ನೀಲ ಗಂಟಲು. ಪ್ರಪಂಚದಾದ್ಯಂತ ಭಕ್ತರು ಆಶೀರ್ವಾದ ಪಡೆಯಲು ಹಾಗೆ ಈ ದೇವಾಲಯದ ಒಂದು ವಾಸ್ತುಶಿಲ್ಪವನ್ನ ವೀಕ್ಷಿಸಲು ಈ ದೇವಾಲಯಕ್ಕೆ ಅನೇಕ ಭಕ್ತಾದಿಗಳು ಭೇಟಿಯನ್ನ ನೀಡ್ತಾರೆ. ಆಧ್ಯಾತ್ಮಿಕ ಮಹತ್ವವನ್ನು ಮೀರಿ ನೀಲಕಂಠಧಾಮವು ಗುಜರಾತ್ನ ನೈಸರ್ಗಿಕ ವೈಭವದಿಂದ ಆವೃತವಾಗಿದೆ. ಹಚ್ಚ ಹಸಿರಿನ ಪ್ರದೇಶ, ಪ್ರಶಾಂತ ಭೂದೃಶ್ಯಗಳು ಮತ್ತು ಹತ್ತಿರದಲ್ಲಿ ಹರಿಯುವ ಸರಸ್ವತಿ ನದಿಯು ಇಲ್ಲಿ ಇರೋದ್ರಿಂದ ಈ ಒಂದು ಪ್ರದೇಶ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳಬಹುದು. ಪ್ರವಾಸಿಗರು ನದಿ ದಂಡೆಯಲ್ಲಿ ನಿಧಾನವಾಗಿ ನಡೆಯಬಹುದು, ಪ್ರಕೃತಿಯ ನಡುವೆ ಪಿಕ್ನಿಕ್ಗಳನ್ನ ಇಲ್ಲಿ ಆನಂದಿಸಬಹುದಾಗಿದೆ. ನೀಲಕಂಠಧಾಮವು ನೈಸರ್ಗಿಕ ಸೌಂದರ್ಯದಿಂದ ಸುತ್ತುವರಿದಿದೆ. ಸುಂದರವಾದಂತಹ ಸ್ಥಳದಲ್ಲಿ ಹಚ್ಚ ಹಸಿರಿನ ಪ್ರದೇಶ, ಸರಸ್ವತಿ ನದಿಯ ಸೌಮ್ಯ ಹರಿವು ಮತ್ತು ಶಾಂತ ವಾತಾವರಣವು ದೇವಾಲಯವನ್ನ ಇನ್ನಷ್ಟು ಪ್ರಶಾಂತವಾಗಿಸಿದೆ. ಹಾಗೆಯೇ ಈ ದೇವಾಲಯವು 11,000 ಕುಶಲ ಕರ್ಮಿಗಳು ನಿರ್ಮಿಸಿದ ಪುರಾತನ ಶೈಲಿಯ ಶಿಲ್ಪ ಕಲೆಯನ್ನ ಒಳಗೊಂಡಂತಹ ದೇವಾಲಯವಾಗಿದೆ. ಹಾಗೆ ಇಲ್ಲಿ ಫುಡ್ ಕೋರ್ಟ್ ಕೂಡ ಇದೆ, ರುಚಿಕರವಾದಂತಹ ಆಹಾರ ಕೂಡ ಇಲ್ಲಿ ಲಭ್ಯ ಇರುತ್ತೆ. ಹಾಗೆ ಈ ನೀಲಕಂಠ ದೇವಾಲಯವನ್ನ ಕಣ್ತುಂಬಿಕೊಳ್ಳೋದೇ ಒಂದು ರೀತಿಯ ಖುಷಿಯನ್ನ ತರುತ್ತೆ ಅಂತಾನೆ ಹೇಳಬಹುದು. ಒಂದು ಮಾಡರ್ನ್ ಮತ್ತು ಓಲ್ಡ್ ಸ್ಟೈಲ್ಯ ಟಚ್ ಇರುವಂತಹ ದೇವಾಲಯ ಇದಾಗಿದೆ. ಸೊ ನೋಡುಗರ ಕಣ್ಮನ ಸೆಳೆಯುತ್ತೆ ಈ ದೇವಾಲಯ. ಖಂಡಿತವಾಗ್ಲೂ ಜೀವನದಲ್ಲಿ ಒಮ್ಮೆಯಾದ್ರೂ ಈ ದೇವಾಲಯಕ್ಕೆ ಭೇಟಿಯನ್ನ ನೀಡಲೇಬೇಕು ಅಂತ ಹೇಳ್ಬಹುದು. ಅಷ್ಟು ಅದ್ಭುತವಾಗಿದೆ ಈ ದೇವಾಲಯ. ಸೊ ಹಾಗಿದ್ರೆ ಗುಜರಾತ್ನ ನರ್ಮದಾ ನದಿಯ ದಡಿಯಲ್ಲಿರುವ ಪೊಯ್ಚಾದಲ್ಲಿರುವ ನೀಲಕಂಠ ಧಾಮದ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಒಂದು ಅದ್ಭುತವಾಗಿರುವಂತಹ ಪ್ಲೇಸ್ನ ಬಗ್ಗೆ ಹೇಳ್ತಾ ಇದ್ದೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ, ಗುಜರಾತ್ನ ನರ್ಮದಾ ನದಿ ದಡದಲ್ಲಿರುವಂತಹ ಪೂಜಾದಲ್ಲಿರುವ ನೀಲಕಂಠ ಧಾಮದ ಬಗ್ಗೆ. ಸೊ ಹಾಗಿದ್ರೆ ಈ ಒಂದು ದೇವಾಲಯದ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಇದು ಭಾರೂದ್ನಿಂದ ಸುಮಾರು 80 ಕಿಲೋಮೀಟರ್ ಮತ್ತೆ ಉಡೋದಾರದಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಇಲ್ಲಿಗೆ ನೀವು ವಿಮಾನದ ಮೂಲಕ ಬರಬಹುದು, ರೈಲ್ನ ಮೂಲಕ ಅಥವಾ ರಸ್ತೆ ಮೂಲಕ ಕೂಡ ಬರಬಹುದಾಗಿದೆ. ಇಲ್ಲಿಗೆ ಹತ್ತಿರದ ವಿಮಾನ ನಿಲ್ದಾಣ ಅಂತ ಹೇಳಿದ್ರೆ ವಡೋದರ. ಇದು ಸುಮಾರು ಆಗಲೇ ಹೇಳಿದ ಹಾಗೆ 65.8 ಕಿಲೋಮೀಟರ್ ದೂರದಲ್ಲಿದೆ. ರೈಲಿನ ಮೂಲಕ ಬರ್ತೀರಾ ಅಂತ ಹೇಳಿದ್ರೆ ಹತ್ತಿರದ ರೈಲು ಮಾರ್ಗ ಕೂಡ ವಡೋದರದಲ್ಲೇ ಇದೆ. ಇದು ಸುಮಾರು 61.9 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ನೀವು ವೆಹಿಕಲ್ಸ್ ಮಾಡ್ಕೊಂಡು ಬರ್ತೀರಾ ಅಥವಾ ಬಸ್ಗೆ ಬರ್ತೀರಾ ಅಂತ ಹೇಳಿದ್ರೆ, ನೀಲಕಂಠಧಾಮ ಸ್ವಾಮಿ ನಾರಾಯಣ ದೇವಸ್ಥಾನವು ಭರೋಜ್ನಿಂದ ಸುಮಾರು 80 ಕಿಲೋಮೀಟರ್ ಮತ್ತು ವಡೋದರದಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಇರುವಂತಹ ಅಹಮದಾಬಾದ್ ಅಥವಾ ವಡೋದರದಿಂದ ಏಕತಾ ಪ್ರತಿಮೆಗೆ ಹೋಗುವ ಹೆಚ್ಚಿನ ಪ್ರವಾಸಿಗರು ಇದನ್ನು ಭೇಟಿ ಮಾಡ್ತಿದ್ರು. ಹಾಗೆ ಇಲ್ಲಿ ನೈಟ್ ಟೈಮ್ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾನಾಗಲೇ ಹೇಳಿದ ಹಾಗೆ ಲೈಟಿಂಗ್ಸ್ ಎಲ್ಲ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೀಲಕಂಠ ದೇವಾಲಯಕ್ಕೆ, ನೀಲಕಂಠಧಾಮ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ, ಹತ್ತಿರದಲ್ಲಿ ಇನ್ನೂ ಯಾವೆಲ್ಲ ಪ್ಲೇಸ್ಗಳಿಗೆ ನೀವು ಹೋಗಬಹುದು ಅಂತ ಹೇಳಿದ್ರೆ, ನೀವು ಸೋಮನಾಥ ದೇವಾಲಯಕ್ಕೆ ಹೋಗಬಹುದು. ಸೋಮನಾಥ ದೇವಾಲಯವು ನೀಲಕಂಠಧಾಮದಿಂದ ಸ್ವಲ್ಪ ದೂರದಲ್ಲೇ ಇದೆ. ಇದು ತುಂಬಾ ಅದ್ಭುತವಾಗಿರುವಂತಹ ವಾಸ್ತುಶಿಲ್ಪ, ಭವ್ಯತೆಯ ಸಂಕೇತವಾಗಿದೆ. ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಮತ್ತೆ ಅರೇಬಿಯನ್ ಸಮುದ್ರದ ಸುಂದರವಾದ ತೀರದಲ್ಲಿ ಈ ದೇವಾಲಯ ಇದೆ. ಸೊ ಹಾಗಾಗಿ ಇಲ್ಲಿಗೆ ಕೂಡ ನೀವು ಭೇಟಿಯನ್ನು ನೀಡಬಹುದು. ಇನ್ನು ಗಿರ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಕೂಡ ಭೇಟಿಯನ್ನು ನೀಡಬಹುದಾಗಿದೆ. ಇದು ಏಷ್ಯಾಟಿಕ್ ಸಿಂಹಗಳ ಕೊನೆಯ ವಾಸಸ್ಥಾನ ಅಂತ ಹೇಳಿ ಹೆಸರುವಾಸಿಯಾಗಿದೆ. ಗಿರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ವನ್ಯಜೀವಿ ಉತ್ಸಾಹಗಳು, ಸಫಾರಿ, ಸಾಹಸವನ್ನು ಕೈಗೊಳ್ಳಬಹುದು. ಈ ಭವ್ಯ ಜೀವಿಗಳನ್ನು ಅವುಗಳ ನೈಸರ್ಗಿಕ ಆವಾಸ ಸ್ಥಾನದಲ್ಲಿ ಗುರುತಿಸಲು ಈ ಉದ್ಯಾನವನವು ಒಂದು ಅದ್ಭುತವಾಗಿರುವ ಅವಕಾಶ ಅಂತಲೇ ಹೇಳಬಹುದು. ಹಾಗೆ ನೀವು ದಿಯೋ ದ್ವೀಪಕ್ಕೆ ಕೂಡ ಹೋಗಬಹುದು. ಇದು ಸೂರ್ಯ, ಮರಳು ಮತ್ತು ಸಮುದ್ರವನ್ನು ಇಷ್ಟಪಡೋರಿಗೆ ಇದು ತುಂಬಾನೇ ಇಷ್ಟ ಆಗುತ್ತೆ. ದಿಯು ದ್ವೀಪ ಭೇಟಿ ನೀಡೋದು ತುಂಬಾನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಆಕರ್ಷಕ ದ್ವೀಪದಲ್ಲಿ ಪ್ರಾಚೀನ ಕಡಲ ತೀರಗಳು, ಐತಿಹಾಸಿಕ ಕೋಟೆಗಳು, ರೋಮಾಂಚಕಕಾರಿ ಸ್ಥಳಗಳಿಗೆ ಕೂಡ ನೀವಿಲ್ಲಿ ಭೇಟಿಯನ್ನು ನೀಡಬಹುದಾಗಿದೆ. ಹಾಗಿದ್ರೆ ಇಲ್ಲಿಗೆ ಹೋಗೋದಕ್ಕೆ ಉತ್ತಮವಾದ ಸಮಯ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಬೆಳಗ್ಗೆಯಿಂದ ಸಂಜೆವರೆಗೆ ತೆರೆದಿರುತ್ತೆ. ಸಂಜೆ ಲೈಟ್ ಶೋ ಇರೋದ್ರಿಂದ 6 ರಿಂದ 7 ಗಂಟೆ ಭೇಟಿ ನೋಡೋದಕ್ಕೆ ಉತ್ತಮ ಸಮಯ ಅಂತಲೇ ಹೇಳಬಹುದು. ಹಾಗೆ ನೀವು ನವೆಂಬರ್ನಿಂದ ಫೆಬ್ರವರಿ ಟೈಮ್ನಲ್ಲಿ ಇಲ್ಲಿಗೆ ಹೋಗುವುದು ಉತ್ತಮ ಅಂತಲೇ ಹೇಳಬಹುದು. ಸ್ನೇಹಿತರೆ, ಇದಿಷ್ಟು ಕೂಡ ಗುಜರಾತ್ನ ನರ್ಮದಾ ನದಿಯ ದಡದಲ್ಲಿರುವಂತಹ ಪೋಯ್ಚಾದಲ್ಲಿರುವ ನೀಲಕಂಠ ಧಾಮದ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿತ್ತು. ಹಾಗೆ ಈ ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9680 9620 9627 9629 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಎಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ಹಾಗೆ ನೀವು ಕೂಡ ಟ್ರಾವೆಲಿಂಗ್ ಮಾಡ್ತಾ ಇದ್ದು, ನೀವು ಕೂಡ ಯಾವ್ದಾದ್ರು ಟ್ರಾವೆಲಿಂಗ್ ಪ್ಲೇಸ್ಗೆ ಭೇಟಿಯನ್ನು ನೀಡ್ತೀರಾ ಅಂತ ಹೇಳಿದ್ರೆ, ಅಥವಾ ಯಾವ್ದಾದ್ರೂ ನಿಮ್ಮ ಮನೆಯ ಬಳಿ ಇರುವ ಪ್ಲೇಸ್ ಬಗ್ಗೆ ತಿಳಿಸ್ತೀರಾ ಅಂದ್ರೆ, ಅಥವಾ ಯಾವ್ದಾದ್ರೂ ಹಿಡನ್ ಪ್ಲೇಸ್ ಬಗ್ಗೆ ತಿಳಿಸ್ತೀರಾ ಅಂದ್ರೆ ಕೂಡ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು, ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ನ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ನೀವು ಮಾಡಬೇಕಾಗಿರುವುದು ಇಷ್ಟೇ. ನಮ್ಮ ಸಂಖ್ಯೆ 9680 9620 9 ಈ ಸಂಖ್ಯೆಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರವಾಸದ ಅನುಭವವನ್ನು ಹಂಚಿಕೊಳ್ಳಬಹುದಾಗಿದೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಹಾಗೆ ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರೋದ್ರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಪುಸ್ತಕ ಅನ್ನೋದು ಬರೀ ಬಿಳಿ ಹಾಳೆಯ ಮೇಲೆ ಚೆಲ್ಲಿದ ಶಾಹಿ ಅಲ್ಲ. ಅದು ಅನುಭವಗಳನ್ನು ಅಕ್ಷರವನ್ನಾಗಿಸಿ, ಆ ಅಕ್ಷರಗಳಿಗೆ ಜೀವ ತುಂಬಿ, ಅನೇಕ ಭಾವನೆಗಳ ಬಡಿದಾಟದ ಮಧ್ಯೆ ಜೀವನದ ಪಾಠ ಹೇಳುವ ಕಾಗದದ ರೂಪದ ಅತ್ಯುತ್ತಮ ಗೆಳೆಯನೇ ಪುಸ್ತಕ. ಪುಸ್ತಕ ನೀನು ಒಂಟಿಯಾಗಿ ಕೂತು ನನ್ನನ್ನು ಓದು ಅನ್ನತ್ತೆ. ಅಷ್ಟೇ ಅಲ್ಲದೆ, ಓದುತ್ತಾ ಓದುತ್ತಾ ಸಾಕ್ತಾ ಇದ್ದಾಗ ನೀನು ಒಂಟಿ ಅನ್ನುವುದನ್ನೇ ಮರೆಸತ್ತೆ. ಜೊತೆಗೆ ಕೆಲವರಿಗೆ ಇದು ಹವ್ಯಾಸವಾದರೆ ಇನ್ನು ಕೆಲವರಿಗೆ ಕಾಲಹರಣಕ್ಕೆ ಕಾರಣವಾಗತ್ತೆ. ಕೆಲವರಿಗೆ ಜ್ಞಾನಕ್ಕೆ ದಾರಿಯಾದರೆ ಮತ್ತೆ ಕೆಲವರಿಗೆ ಹಸಿವೆ ತಾನಾಗತ್ತೆ. ಕೆಲವರಿಗೆ ಉತ್ತಮ ಗೆಳೆಯನಾದರೆ ಇನ್ನು ಕೆಲವರಿಗೆ ತಮ್ಮನ್ನು ತಾವೇ ಕಾಣುವ ಕೈಗನ್ನಡಿಯಾಗತ್ತೆ ಪುಸ್ತಕ. ಕೆಲವರಿಗೆ ಅದೊಂದು ಹುಚ್ಚು, ಇನ್ನು ಕೆಲವರಿಗೆ ಪುಸ್ತಕವೇ ಪ್ರೀತಿ, ಇನ್ನು ಕೆಲವರಿಗೆ ಭಾವನೆಗಳ ಸಂಗ್ರಹಾಲಯವಾದರೆ ಮತ್ತೆ ಕೆಲವರಿಗೆ ಬದುಕಿಗೊಂದು ಭರವಸೆ. ಹೀಗೆ ಪುಸ್ತಕ ಅನ್ನೋದು ಒಬ್ಬೊಬ್ಬರ ಬದುಕಿನಲ್ಲಿ ತನ್ನದೇ ಆದ ಪಾತ್ರವನ್ನು ನಿಭಾಯಿಸುತ್ತೆ. ಜೀವ ಇಲ್ಲದೇ ಇದ್ರೂ ಮಾತನಾಡುವ ಜಗತ್ತಿನ ಏಕೈಕ ಅದ್ಭುತವೇ ಪುಸ್ತಕ. ಇಂತಹ ಅದ್ಭುತವಾದ ಜ್ಞಾನ ಭಂಡಾರವನ್ನು ಒದಗಿಸುವಂತಹ ಈ ಪುಸ್ತಕದ ಪ್ರೀತಿಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ಲಿಕ್ಕೆ ಈ ದಿನ ನಮ್ಮೊಟ್ಟಿಗೆ ಒಬ್ಬ ಅದ್ಭುತವಾದಂತಹ ಮಹಾನ್ ವ್ಯಕ್ತಿಗಳಿದ್ದಾರೆ. ಇವರ ಒಂದು ಮಾತುಗಳನ್ನು ಕೇಳ್ತಾ ಇದ್ದರೆ ಕೇಳ್ತಾನೆ ಇರಬೇಕು ಅನ್ನುವಂತಹ ಆಸೆ ಆಗತ್ತೆ. 70 ವಯಸ್ಸಿನಲ್ಲೂ 20 ಹರೆಯದ ಹುಡುಗರು ನಾಚುವಂತೆ ಇದ್ರೆ ಈ ರೀತಿ ಇರಬೇಕು, ಆಸಕ್ತಿಯಿಂದ, ಲವಲವಿಕೆಯಿಂದ, ನಗುಮೊಗದಿಂದ ಅಂತ ಜೀವನದ ಪಾಠದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇವರು ಈ ದಿನ ನಮ್ಮೊಟ್ಟಿಗಿದ್ದಾರೆ. ಅವರೇ ಡಾಕ್ಟರ್ ಶಾಂತಾರಾಮ ಪ್ರಭು. ಇವರು ಆಯ್ಕೆ ಮಾಡಿಕೊಂಡದ್ದು ಸಾರಸ್ವತ ಜಗತ್ತನ್ನು, ಜ್ಞಾನ ದೇಗುಲವನ್ನು. ತಂದೆಗೆ ಮಗ ಆಯುರ್ವೇದ ವೈದ್ಯನಾಗಬೇಕು ಅನ್ನುವಂತಹ ಆಸೆ ಇರುತ್ತೆ. ಆದರೆ ಮಗ ಆಯ್ಕೆ ಮಾಡಿಕೊಂಡಿದ್ದು ಜ್ಞಾನ ದೇಗುಲವನ್ನು, ಇವರು ಆಯ್ಕೆ ಮಾಡಿಕೊಂಡಿದ್ದು ಶಿಕ್ಷಕ ವೃತ್ತಿಯನ್ನು. ಅವರು ಡಾಕ್ಟರ್ ಆಗದೇ ಇದ್ದರೆ ಏನಾಯಿತು? 100 ವೈದ್ಯರನ್ನು ಸಮಾಜಕ್ಕೆ ನೀಡಿದ ಆದರ್ಶ ಗುರು ಅಂತ ಹೆಸರನ್ನು ಮಾಡಿದ್ದಾರೆ. 1000 ಪುಸ್ತಕಗಳ ಖಾಸಗಿ ಗ್ರಂಥಾಲಯ, ಕನ್ನಡ ಸಾಹಿತ್ಯದ ಮೇಲಿನ ಅಪಾರ ಪ್ರೀತಿ, ಯಕ್ಷಗಾನದ ಬಗ್ಗೆ ಆಳವಾದ ಜ್ಞಾನ, ಪ್ರಕೃತಿಯೊಂದಿಗೆ ಬೆಸೆದ ಸರಳ ಜೀವನ, ಇವೆಲ್ಲವೂ ಅವರ ವ್ಯಕ್ತಿತ್ವದ ಅವಿಭಾಜ್ಯ ಭಾಗವಾಗಿದೆ. ಕೋಟಿ ಆಸ್ತಿ ಬೇಡ, ಪುಸ್ತಕಗಳೇ ಸಾಕು ಅನ್ನುವಂತಹ ಇವರ ಒಂದು ಸರಳತೆ ಸೇವೆ ಮಾಡುವುದರ ಮೂಲಕ ನಿರತರವಾಗಿದೆ. ನಿಜವಾದ ಪ್ರೀತಿ, ನಿಜವಾದ ಬದುಕು, ನಿಜವಾದ ಜೀವನ, ನಿಜವಾದ ಸಂಪತ್ತು, ನಿಜವಾದ ನೆಮ್ಮದಿ ಪುಸ್ತಕದಲ್ಲಿದೆ ಅಂತ ಬದುಕ್ತಾ ಇರುವಂತಹ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ನಿಟ್ಟೂರಿನ ನಿವೃತ್ತ ಉಪನ್ಯಾಸಕರಾದ ಡಾಕ್ಟರ್ ಪಿ ಶಾಂತಾರಾಮ ಪ್ರಭುಗಳೊಟ್ಟಿಗೆ ಪುಸ್ತಕದ ಪ್ರೀತಿಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿತಾ ಹೋಗೋಣ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್ ನಮಸ್ತೆ.
7: ನಮಸ್ತೆ. ನಮಸ್ತೆ. ನಾನು ಡಾಕ್ಟರ್ ಪಿ ಶಾಂತಾರಾಮ ಪ್ರಭು ಅಂತ ಹೇಳಿ, ನಾನು ನಿಟ್ಟೂರು ವಾಸಿ. ನಾನು ನಿವೃತ್ತ ಉಪನ್ಯಾಸಕ.
8: ನಿವೃತ್ತಿಯ ಜೀವನ ಹೇಗಿದೆ ಸರ್?
7: ನಿವೃತ್ತಿ ಜೀವನ ಚೆನ್ನಾಗಿದೆ. ಯಾಕೆ ಅಂದ್ರೆ ನಾನು ನಿವೃತ್ತನಾದ ಮೇಲೆ ಓದಿದ್ದು ಮತ್ತೆ ಬರೆದಿದ್ದು.
8: ವಾವ್. ಅಂದ್ರೆ ಸರ್, ನಿಮ್ಮಲ್ಲಿ ಒಂದು ಕಲೆ ಇತ್ತು ಅಂದ್ರೆ, ಮಕ್ಕಳಿಗೆ ಸಾಕಷ್ಟು ಪುಸ್ತಕಗಳ ಪರಿಚಯ ಮಾಡಿಸಿರ್ತೀರಿ, ಆ ಪುಸ್ತಕಗಳಲ್ಲಿರುವಂತ ಜ್ಞಾನವನ್ನ ಕೊಟ್ಟಿದ್ದೀರಿ. ಆದ್ರೆ ನೀವು ನಿಮ್ಮ ಒಂದು ಬರವಣಿಗೆಯನ್ನ ಶುರು ಮಾಡಿದ್ದು ನಿವೃತ್ತಿಯ ನಂತರ.
7: ಹೌದು.
8: ಓಕೆ. ಯಾಕೆ ಸರ್ ಬರವಣಿಗೆ ಅಷ್ಟೊಂದಿಷ್ಟ ಆಯ್ತು? ಹೇಗೆ, ಎಲ್ಲಿಂದ, ಯಾವ ರೀತಿ ಶುರು ಆಯ್ತು ಸರ್?
7: ನನಗೆ ಬರವಣಿಗೆ ಪ್ರಾರಂಭ ಮಾಡೋದಕ್ಕೆ ಒಂದು ಕಾರಣ ಆಯ್ತು. ನಾನು ಒಂದು ಪುಸ್ತಕದ ಪಟ್ಟಿಯನ್ನು ನೋಡುವಾಗ ಹಲವಾರು ಹೆಸರುಗಳನ್ನ ನೋಡಿದೆ, ರಾಮಾಯಣ ಸಂಬಂಧಿಯಾಗಿ. ಅವುಗಳನ್ನೆಲ್ಲ ಸಂಗ್ರಹ ಮಾಡ್ಲಿಕ್ಕೆ ಹೊರಟೆ. ಆಮೇಲೆ ಅದೊಂದು ಸ್ವಲ್ಪ ಒಂದು ಗಾತ್ರದ ಪುಸ್ತಕದ ಪ್ರಮಾಣಕ್ಕೆ ಬೆಳೆಯಿತು. ಅದನ್ನ ನೋಡಿದವರೊಬ್ರು, ಇದರಿಂದ ಏನು ಪ್ರಯೋಜನ ಇಲ್ಲ, ಬರೇ ರಾಮಕಥೆಗಳ ನಾಮಾವಳಿ ಅಂತ ಹೇಳಿದ್ರು. ಆಗ ನನಗೆ ಒಂದು ಹಠ ಬಂತು, ಇಷ್ಟೆಲ್ಲ ರಾಮಾಯಣಗಳಿದ್ದಾವೆ, ಇದರಲ್ಲಿ ಹೇಗೆ ಕಥಾಂತರಗಳಿದ್ದಾವೆ ಅಂತ ನೋಡ್ಲಿಕ್ಕೆ ಹೊರಟೆ ನಾನು. ಆಮೇಲೆ ಅದನ್ನೇ ಒಂದು ಪುಸ್ತಕದ ರೂಪದಲ್ಲಿ ಬರೆದೆ.
8: ಓ, ಅದ್ಭುತ.
7: ಅದು ವಿಶ್ವ ರಾಮಕಥಾ ವಾಹಿನಿ ಅಂತ ಪ್ರಕಟ ಆಯ್ತು.
8: ಫಸ್ಟ್ ನಿಮ್ಮ ಪುಸ್ತಕನ ಸರ್?
7: ಹೌದು ಹೌದು ಹೌದು. ಆಮೇಲೆ ನಾನು PhD ಮಾಡಿದಂತಹ ನನ್ನ ಮಹಾಪ್ರಬಂಧವನ್ನ ಬೆಂಗಳೂರಿನಲ್ಲಿ ಮೂರ್ತಿ ರಾಯರಿಗೆ ಒಂದು ಸಂಭಾವನಾ ಗ್ರಂಥದ ಸಮರ್ಪಣೆ ಆಗಬೇಕು, ಅದಕ್ಕೆ ನಿಮ್ಮ ಮಹಾಪ್ರಬಂಧವನ್ನ ಬಳಸ್ಕೊಳ್ತೀವಿ ಅಂದರು. ಆಯ್ತು ಅಂತ ಹೇಳಿದೆ ನಾನು. ಅದು ನನ್ನ ಭಾಗ್ಯ, ಯಾಕೆಂದ್ರೆ ಮೂರ್ತಿ ರಾಯರು ಶತಾಯುಷಿಗಳಾಗಿದ್ದರು.
8: ಹೌದು, ಕರೆಕ್ಟ್.
7: ಅವರ ಬಗ್ಗೆ ನಾನು ಬರೆದಂತಹ ಮಹಾಪ್ರಬಂಧ ಅವರಿಗೊಂದು ಸಂಭಾವನಾ ಗ್ರಂಥದ ರೂಪದಲ್ಲಿ ಸಮರ್ಪಣೆ ಆಗತ್ತೆ ಅಂದ್ರೆ ಅದು ನನ್ನ ಭಾಗ್ಯವೇ ಅಲ್ವಾ?
8: ಖಂಡಿತ ಸರ್, ಖಂಡಿತ ಖಂಡಿತ. ಹೌದು.
7: ಆಮೇಲೆ ರಾಮಚಂದ್ರಾಪುರ ಮಠದ ಈಗಿನ ಪರಮ ಪೂಜ್ಯ ಯತಿವರ್ಯರು ಒಂದು ಒಳ್ಳೆಯ ಕಾರ್ಯಕ್ರಮ ಒಂದು ಸಲ ಹಾಕೊಂಡ್ರು. ಚಾತುರ್ಮಾಸ್ಯದ 60 ಅವಧಿಯಲ್ಲಿ 60 ಪುಸ್ತಕಗಳು ಪ್ರಕಟವಾಗಬೇಕು ಅಂತ. ಅದರಲ್ಲಿ ಸದಾಶಿವ ಬ್ರಹ್ಮೇಂದ್ರರ ಬಗ್ಗೆ ಬರೆದುಕೊಡಿ ಅಂತ ನನಗೆ ಮಠದಿಂದ ಒಂದು ಆದೇಶ ಬಂತು. ಆಮೇಲೆ ಅದು ಒಂದು ಪುಸ್ತಕ ಬರೆದೆ ನಾನು.

0: ಹೀಗಾಗಿ ನನ್ನ ಬರವಣಿಗೆ ಸಾಗ್ತಾ ಬಂತು.
1: ಓಕೆ ಸರ್, ಓಕೆ, ಸೂಪರ್ ಸರ್. ಇಲ್ಲಿಂದ ನಿಮ್ಮ ಒಂದು ಮತ್ತೊಂದು ವಿಧದ ರೀತಿಯ ಒಂದು ಸಾಹಿತ್ಯ ಪ್ರಕಾರ ಹುಡ್ತಾ ಹೋಯ್ತು ಬರವಣಿಗೆ.
0: ಹೌದು,
1: ಓಕೆ. ಅಲ್ಲಿವರೆಗೂ ಮಕ್ಕಳ ಜೊತೆ ಒಂದು ಪ್ರೀತಿಯ ಬಾಂಧವ್ಯ ಬೆಳೆದಿತ್ತು.
0: ಹೌದು ಹೌದು.
1: ಓಕೆ ಸರ್, ಇನ್ನು ಪುಸ್ತಕಗಳ ವಿಷಯಕ್ಕೆ ಅಂತಾನೆ ಬಂದ್ರೆ ಸರ್, ಈ ಪುಸ್ತಕಗಳನ್ನು ಯಾಕೆ ಓದ್ಬೇಕು ಅಂತ?
0: ಯಾಕೆ ಅಂದ್ರೆ ನನ್ನ ದೃಷ್ಟಿಯಲ್ಲಿ ಪುಸ್ತಕಗಳು ಇರೋದೇ ಓದೋದಕ್ಕೆ.
1: ಓಕೆ,
0: ಬರೇ ಓದಿದ್ರೆ ಸಾಲದು, ನಾವು ಅವುಗಳನ್ನ ಅಧ್ಯಯನ ಮಾಡಬೇಕು.
1: ಓಕೆ,
0: ಆ ರೀತಿ ಅಧ್ಯಯನ ಮಾಡಿದಾಗ ನಮ್ಮನ್ನ ನಾವು ಒಂದು ಕನ್ನಡಿಯಲ್ಲಿ ನೋಡಿಕೊಂಡ ಅನುಭವ ನಮ್ಗಾಗುತ್ತೆ.
1: ಖಂಡಿತ ಖಂಡಿತ.
0: ನಾವು ಕನ್ನಡಿಯಲ್ಲಿ ನೋಡಿಕೊಂಡಾಗ ನಮ್ಮ ಕೇಶಾಲಂಕಾರ, ವಸ್ತ್ರಾಲಂಕಾರ, ಇದರಲ್ಲಿ ಏನು ದೋಷಗಳಿದಾವೆ, ಎಲ್ಲಿ ಸರಿ ಇದೆ ಅನ್ನೋದನ್ನ ನೋಡ್ತೀವಿ ನಾವು.
1: ನಿಜ ನಿಜ ನಿಜ.
0: ಹಾಗೆ ಒಂದು ಪುಸ್ತಕವನ್ನ ಓದಿದಾಗ ನಮ್ಗೆ ಸ್ವಸ್ವರೂಪ ದರ್ಶನ ಆಗ್ತದೆ.
1: ಖಂಡಿತ ಖಂಡಿತ.
0: ಅದಕ್ಕೋಸ್ಕರ ಪುಸ್ತಕಗಳನ್ನ ನಾವು ಓದ್ಬೇಕು.
1: ಹೌದು, ನಿಜ. ಹಾಗಾದ್ರೆ ಸರ್, ಈ ಪುಸ್ತಕಗಳಿಂದ ನೀವು ಜೀವನದಲ್ಲಿ ಕಲಿತಂತಹ ಪಾಠಗಳೇನು?
0: ತುಂಬಾ ಇದಾವೆ. ನಾನು ಈಗ ಒಂದು ಸ್ವಲ್ಪ ಮಟ್ಟಿಗೆ ಮನುಷ್ಯ ಆಗಿದ್ದೆ ಪುಸ್ತಕಗಳ ಅಧ್ಯಯನದಿಂದ.
1: ವಾವ್, ಅದ್ಭುತ.
0: ಒಂದು ಸಣ್ಣ ಉದಾಹರಣೆ ಅಂದ್ರೆ 71ರಲ್ಲಿ ನಾನು BA ಪದವೀಧರನಾದೆ.
1: ಓಕೆ.
0: ಆಗ ಸಿಕ್ಕಿದಲ್ಲೆಲ್ಲ ನನ್ನ ಹೆಸರು ಬರೆದು BA ಅಂತ ಬರೀತಾ ಇದ್ದೆ ನಾನು. ಆಗ DVG ಅವರ ಮಂಕುತಿಮ್ಮನ ಕಗ್ಗದ ಒಂದು ಪದ್ಯ ನನ್ನನ್ನ ಎಚ್ಚರಿಸಿತು. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನೋದಿ ಬಂಧುಗಳ, ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ ಅಂತ. ಅದನ್ನ ಓದಿದ ತಕ್ಷಣ ಪ್ರಪಂಚದಲ್ಲಿ, ಭಾರತದಲ್ಲಿ, ಕರ್ನಾಟಕದಲ್ಲಿ ನನಗಿಂತ ಹೆಚ್ಚು ಓದಿದವರು, ಪದವೀಧರರು ಎಷ್ಟು ಜನ ಇದ್ದಾರೆ.
1: ನಿಜ ನಿಜ ನಿಜ.
0: ನಾನು ಅದರಲ್ಲಿ ಪ್ರತ್ಯೇಕ ಅಲ್ಲ, ವಿಭಿನ್ನನೂ ಅಲ್ಲ ಅಂತ ಹೇಳಿ ನನ್ನ ಪದವಿಯ ಉಲ್ಲೇಖ ಮಾಡುವ ಹುಚ್ಚು ನನ್ನಿಂದ ದೂರ ಆಯಿತು.
2: ಸ್ನೇಹಿತರೆ, ಕೇಳ್ತಾ ಇದ್ದೀರಲ್ವಾ, ಯಾಕೆ ಪುಸ್ತಕಗಳನ್ನ ಓದ್ಬೇಕು? ಓದೋದ್ರಿಂದ ನಮ್ಗೆ ಏನೆಲ್ಲ ಸಿಗತ್ತೆ, ಯಾವ ರೀತಿಯಲ್ಲಿ ಖುಷಿ ಸಿಗತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಡಾಕ್ಟರ್ ಪಿ ಶಾಂತಾರಾಮ್ ಪ್ರಭು ಅವರು. ಸೊ ಇವರೊಟ್ಟಿಗೆ ಮಾತುಕತೆ ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ನಿಟ್ಟೂರಿನ ನಿವೃತ್ತ ಉಪನ್ಯಾಸಕರಾದ ಡಾಕ್ಟರ್ ಪಿ ಶಾಂತಾರಾಮ ಪ್ರಭು ಅವರಿದ್ದಾರೆ. ಜ್ಞಾನ ಮತ್ತು ಸರಳತೆಗೆ ಮತ್ತೊಂದು ಹೆಸರೇ ನಿಟ್ಟೂರು ಶಾಂತಾರಾಮ ಪ್ರಭುಗಳು. ಪುಸ್ತಕಗಳೇ ಆಸ್ತಿ, ಪ್ರಕೃತಿಯೇ ಸ್ಫೂರ್ತಿ ಅನ್ನುವಂತಹ ಬದುಕಿನ ತತ್ವದಡಿ ಜೀವನವನ್ನು ಪ್ರೀತಿಸ್ತಾ ಇದ್ದಾರೆ. ಸೊ ಅಂತಹ ಪುಸ್ತಕದ ಪ್ರೀತಿಯ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಡಾಕ್ಟರ್ ಶಾಂತಾರಾಮ ಪ್ರಭು ಅವರೊಟ್ಟಿಗೆ ತಿಳಿತಾ ಹೋಗೋಣ. ಸರ್, ಸಾಕಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದೀರಿ, ಅದರಲ್ಲೂ DVG ಅವರ ಒಂದು ಕಗ್ಗದ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದ್ರಿ, ವಾಚನ ಮಾಡಿದ್ರಿ ಕೂಡ. ಈ ರೀತಿಯಲ್ಲಿ ನಿಮ್ಮ ಒಂದು ಪುಸ್ತಕದ ಪ್ರೀತಿ ಬೆಳೀತಾ ಹೋಯ್ತಾ ಸರ್?
0: ಹೌದು ಹೌದು ಹೌದು. ಅದಕ್ಕೆ ಇನ್ನೂ ಒಂದು ಕಾರಣ ಇದೆ. ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿರುವಾಗ ನಮ್ಮ ತಂದೆ ನನ್ನನ್ನ ರಂಜಿತ್ ಕಟ್ಟೆಯಲ್ಲಿ ನಮ್ಮ ಅಜ್ಜನ ಮನೆಯಲ್ಲಿ ನನ್ನನ್ನ ಬಿಟ್ಟಿದ್ರು. ಈಗ ನಮ್ದು ಹಳ್ಳಿ ತುಂಬಾ ದೂರ ಆಗತ್ತೆ. ಅವಾಗ ನಮ್ಮ ಅಮ್ಮನ ಸೋದರ ಮಾವಂದರು ಇಬ್ರು, ದಾಮೋದರ ಕಾಮತ್ ಮತ್ತೆ ದೇವಪ್ಪ ಕಾಮತ್ ಅಂತ. ಆ ದಾಮೋದರ ಕಾಮತ್ರು ಅವರ ಮನೆಯಲ್ಲಿ ತುಂಬಾ ಚಂದಮಾಮಗಳಿದ್ವು. ದೇವಪ್ಪ ಕಾಮತ್ರ ಮನೆಯಲ್ಲಿ ಆಗಿನ ಕಾಲದ ಪತ್ರಿಕೆಗಳು, ಪುಸ್ತಕಗಳು ಇದ್ವು. ಅದನ್ನೆಲ್ಲ ನಾನು ಓದ್ತಾ ಬಂದೆ. ಹೀಗೆ ಪುಸ್ತಕದ ಪ್ರೀತಿ ಪ್ರಾಥಮಿಕ ಶಾಲೆಯಿಂದಲೂ ಬೆಳೆಯಿತು. ಆಮೇಲೆ ನಮ್ಮ ತಂದೆ ಪಂಚಾಮೃತ ಅಂತ ಒಂದು ಮಾಸ ಪತ್ರಿಕೆಯನ್ನ ತರಿಸ್ತಾ ಇದ್ರು ನನಗೋಸ್ಕರ. ಅದನ್ನ ಅವರು ಓದ್ತಿದ್ರು, ನನ್ನ ಹತ್ರ ಓದಿಸ್ತಿದ್ರು ಕೂತ್ಕೊಂಡು. ಹೀಗಾಗಿ ಪುಸ್ತಕ ಪ್ರೇಮ ಬೆಳೀತು ನನ್ನಲ್ಲಿ.
1: ಸಹಜವಾಗಿ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅಂತ ಆಸೆ ಆಗುತ್ತೆ. ಅದ್ಭುತವಾದ ಒಂದು ಪದಗಳ ಉಚ್ಚಾರಣೆ, ನಿಮ್ ಖುಷಿ, ಸ್ಪೆಷಲಿ ಸರ್ ಜೀವನದಲ್ಲಿ ನೀವು ಇಟ್ಕೊಂಡಂತಹ ಅದೊಂದು ಆಸಕ್ತಿ ನಿಮ್ಮ ಧ್ವನಿಯಲ್ಲಿ ನಿಮ್ಮ ಮಾತುಗಳಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ ಸರ್. ಅದ್ಭುತ. ಹಾಗೆ ಸರ್ ನಿಮ್ಮ ಒಂದು ಬರವಣಿಗೆ ವಿಷಯಕ್ಕೆ ಅಂತ ಬಂದ್ರೆ ಸ್ಫೂರ್ತಿ ಅನ್ನುವಂತಹ ಒಂದು ಇನ್ಸ್ಪೈರ್ ಅನ್ನುವಂತ ಪದಕ್ಕೆ ಬಂದ್ರೆ ಏನು ಸರ್?
0: ನನಗೆ ಸ್ಫೂರ್ತಿಯನ್ನ ಕೊಟ್ಟವರು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು. ಪ್ರತಿ ಕಾದಂಬರಿಯ ಕೊನೆಯಲ್ಲಿ ಬರವಣಿಗೆಯನ್ನು ಆರಂಭ ಮಾಡಿದ ದಿನಾಂಕ ಮತ್ತು ಮುಕ್ತಾಯದ ದಿನಾಂಕವನ್ನ ಅವರು ಸೂಚಿಸ್ತಿದ್ರು. ನಾನು ವಿಶ್ವರಾಮ ಕಥಾ ವಾಹಿನಿಯನ್ನ ಬರೆಯೋದಕ್ಕೆ ತೊಡಗಿದಾಗ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರೇ ಇಷ್ಟು ಹಠ ತೊಟ್ಟು ಬರೀತಾರೆ, ನಂದು ಅಂತಹ ಒಂದು ಸಂಶೋಧನಾತ್ಮಕವಾದಂತಹ ಕಾರ್ಯ ಏನು ಅಲ್ಲ ಇದು, ಆದ್ರಿಂದ ನಾನು ನಿರಂತರವಾಗಿ ಬರೀಬೇಕು, ಬರೆಯೋದ್ರಲ್ಲಿ ನನಗೊಂದು ಪ್ರೇಮ ಇರಬೇಕು ಅಂತ ಅನ್ನಿಸ್ತು ನನಗೆ. ಆಮೇಲೆ ಕುವೆಂಪು, ಬೇಂದ್ರೆ ಅವರೆಲ್ಲ ಕೈಯಲ್ಲೇ ಬರೆದವರು. ಆ ಬರವಣಿಗೆಗೆ ಮುಂಚೆ ಅವರು ತುಂಬಾ ಆಳವಾದ ಅಧ್ಯಯನವನ್ನು ಮಾಡಿದವರು.
1: ನಿಜ ನಿಜ ನಿಜ.
0: ಈಗ ಶತಾವಧಾನಿ ಯಾರು ಗಣೇಶ್ ಇದ್ದಾರೆ, ಮಾಸ್ತಿ ಅವರಿದ್ದಳು, ಸಿಡಿಎಫ್ಒ ಕೃಷ್ಣ ಭಟ್ರು ಅಂತಿದ್ರು, ಅವರು ತುಂಬಾ ಅಧ್ಯಯನ ಮಾಡಿ ಆಮೇಲೆ ಬರವಣಿಗೆಯನ್ನ ಆರಂಭ ಮಾಡಿದವರು.
1: ನಿಜ ನಿಜ.
0: ಇವರೆಲ್ಲ ನನಗೆ ಒಂದು ಪ್ರೇರಕ ಶಕ್ತಿ ಆದರು.
1: ವಾವ್, ಸೂಪರ್ ಸರ್. ಈಗ ನೀವು ನಮ್ಗೆಲ್ಲ ಒಂದು ಪ್ರೇರಕ ಶಕ್ತಿ ಆಗಿದೆ ಸರ್. ಹಾಗೆ ಸಾಕಷ್ಟು ಕವಿ ಪುಂಗವರ ಮಹಾನ್ ಕವಿಗಳ ಹೆಸರುಗಳನ್ನ ಹೇಳಿದ್ರಿ ಸರ್. ಎ ಎನ್ ಮೂರ್ತಿರಾವ್ ಅವರು ಇರ್ಬೋದು, ಡಾಕ್ಟರ್ ಎಸ್ ಎಲ್ ಭೈರಪ್ಪ, ಕಾರಂತ, ಬೇಂದ್ರೆ, ಕುವೆಂಪು, ಪೂರ್ಣಚಂದ್ರ ತೇಜಸ್ವಿ, ಆ ಕವಿಗಳ ಪಟ್ಟಿ ಬೆಳೀತಾ ಹೋಗುತ್ತೆ. ಎಲ್ಲಾ ಕವಿಗಳಲ್ಲಿ ನಿಮಗೆ ತುಂಬಾ ಆತ್ಮೀಯರು, ತುಂಬಾ ಇಷ್ಟ ಆದಂತವರು, ಅವರ ಒಂದು ಬರವಣಿಗೆಯನ್ನ ಈ ರೀತಿ ಇದ್ರ ಚಂದ ಅಂತ ಅನ್ಸಿದ್ದು ನಿಮಗೆ ಯಾವ ಕವಿ ಇದು ಸರ್?
0: ನಾನು ಎಲ್ಲ ಕವಿಗಳ, ಸಾಹಿತಿಗಳ, ಲೇಖಕರ ಅವರ ಬರವಣಿಗೆಯನ್ನ ಈಗಲೂ ಪ್ರೀತಿಸ್ತೀನಿ. ಅನಾಮಧೇಯರಾದಂತಹ ಲೇಖಕರು ಬರೆದ ಲೇಖನಗಳನ್ನು ಪ್ರೀತಿಯಿಂದ ಓದ್ತೀನಿ ನಾನು. ಹೀಗಾಗಿ ಎಲ್ಲ ಬಗೆಯ ಸಾಹಿತ್ಯ ಪ್ರಕಾರಗಳು ನನಗೆ ಇಷ್ಟ ಆಗ್ತವೆ. ಆದ್ರೆ ನಾನು ತುಂಬಾ ಇಷ್ಟಪಟ್ಟಿದ್ದು ಒಂದು ಕುವೆಂಪು ಶೈಲಿ, ಒಳ್ಳೆ ಪ್ರೌಢವಾದಂತಹ ಬರವಣಿಗೆ, ಆಮೇಲೆ ಸೂಕ್ತವಾದಂತಹ ಶಬ್ದಗಳು. ಕನ್ನಡ ಶಬ್ದಕ್ಕಿಂತ ಈ ಸಂಸ್ಕೃತ ಶಬ್ದ ಹೆಚ್ಚು ಸೂಕ್ತ ಅಂತ ಅವರಿಗೆ ಅನ್ನಿಸಿದಾಗ ಅದನ್ನೇ ಬರೆದಿದ್ದಾರೆ. ಉದಾಹರಣೆಗೆ ವನಸುಮ ಅಂತ ಒಂದು ಕವಿತೆ, ತಾನು ಒಂದು ಹೂವು, ಇದರಲ್ಲಿ ಯಾವ ಸುಗಂಧವೂ ಇಲ್ಲ, ಆದರೂ ಶ್ರೀಹರಿ ಇದನ್ನ ನೀನು ಸ್ವೀಕರಿಸುವಂತ ಭಾವ. ಅಲ್ಲಿ ಶ್ರೀಹರಿ ಅನ್ನುವಲ್ಲಿ ಖಗರಾಜ ಗಮನ ಅಂತ ಅವರು ಬರೀತಾರೆ. ಆಮೇಲೆ ಡಿ ವಿ ಜಿ ಅವರ ಶೈಲಿ, ಈಗ ಬರೆಯುತ್ತಿರುವವರಲ್ಲಿ ಶತಾವಧಾನಿ ಡಾಕ್ಟರ್ ರಾ ಗಣೇಶರವರ ಶೈಲಿ, ಅದು ಬಹಳ ಪ್ರೌಢವಾದ ಶೈಲಿ, ನನಗೆ ತುಂಬಾ ಇಷ್ಟ ಆಗುತ್ತೆ. ನಾನೊಂದು ಪತ್ರ ಬರೆದಿದ್ದೆ ಅವರಿಗೆ, ಅದಕ್ಕೆ ಅವರು ಒಂದು ಪ್ರತ್ಯುತ್ತರವನ್ನ ಬರೆದರು. ತಮ್ಮ ರಜತ ಪುಟ ಶುಕ್ ನಿರಿಯನ್ ಮುಕ್ತ ಫಲಾಕ್ಷತಾಕ್ಷರ ಮಾಲಾ ಮನೋಜ್ಞವಾದ ಪತ್ರವು ಕೈ ಸೇರಿತು ಅಂತ. ನಾನು ಅದನ್ನೇ ಅನುಕರಿಸಿ ವಾಲ್ಮೀಕಿಯ ಕಥೆ ಒಂದನ್ನು ಕೂಡ ಬರೆದೆ ನಾನು, ಆದ್ರೆ ಅದರಲ್ಲೂ ಪ್ರಿಂಟ್ ಆಗಲಿಲ್ಲ.
1: ಸೂಪರ್ ಸರ್. ಇಷ್ಟೆಲ್ಲ ಕವಿಗಳ ಬಗ್ಗೆ ತಿಳಿಸಿದ್ರಿ, ಹಾಗೆ ಅವರ ಒಂದು ಬರವಣಿಗೆ ಯಾಕೆ ಇಷ್ಟ ಆಗತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸಿದ್ರಿ ಸರ್. ಇದೇ ವಿಷಯನ ಮುಂದುವರ್ಸ್ಕೊಳ್ತಾ ಹೋದ್ರೆ, ನಿಮಗೆ ಒಂದು ಯಾವ ರೀತಿಯ ಪುಸ್ತಕಗಳನ್ನ ಹೆಚ್ಚಾಗಿ ಓದ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಈ ಪೌರಾಣಿಕ, ನವ್ಯ, ನವೋದಯ, ಈ ರೀತಿಯ ಸಾಕಷ್ಟು ಆ ಕಾಲಮಾನಕ್ಕೆ ತಕ್ಕಂತೆ ಸಾಕಷ್ಟು ಪುಸ್ತಕಗಳು ಕೂಡ ರಚನೆ ಆಗಿವೆ. ನಿಮಗೆ ಯಾವ ಒಂದು ರೀತಿಯ ಪುಸ್ತಕಗಳು ತುಂಬಾ ಇಷ್ಟ ಆಗತ್ತೆ?
0: ನಾನು ಪ್ರಾಚೀನ ಕನ್ನಡ ಸಾಹಿತ್ಯದಿಂದ ಈ ಕ್ಷಣದವರೆಗೆ ಪ್ರಕಟವಾದ ಎಲ್ಲಾ ಸಾಹಿತ್ಯ ವೈವಿಧ್ಯವನ್ನು ಇಷ್ಟಪಡ್ತೇನೆ. ನವ್ಯ ಆಗ್ಲಿ, ನವೋದಯ ಆಗ್ಲಿ, ಬಂಡಾಯ ಆಗ್ಲಿ, ಅಥವಾ ಸ್ತ್ರೀವಾದಿ ವಿಮರ್ಶೆ ಆಗ್ಲಿ, ಎಲ್ಲವನ್ನು ಸ್ವಾಗತಿಸ್ತೀನಿ. ಯಾಕೆಂದ್ರೆ ನನ್ನ ದೃಷ್ಟಿಯಲ್ಲಿ ಒಬ್ಬ ಸಾಹಿತ್ಯ ಪ್ರೇಮಿ ಒಂದು ಸಾಹಿತ್ಯ ಪ್ರಕಾರಕ್ಕೆ ಅಥವಾ ಒಂದು ಪಂಥಕ್ಕೆ ಒಂದು ಪ್ರಕಾರಕ್ಕೆ ಅಂಟಿಕೊಳ್ಳಬಾರದು.
1: ಕರೆಕ್ಟ್.
0: ಆಗ ಸಾಹಿತ್ಯದಲ್ಲಿ ಆದ ಸಂಕ್ರಮಣಗಳು ನಮ್ಮ ಗಮನಕ್ಕೆ ಬರೋದಿಲ್ಲ. ಈಗ ನವೋದಯ ಕಾಲ ಬಂತು, ಬಿ ಎಂ ಶ್ರೀಕಂಠಯ್ಯನವರು, ಬಸವರಾಜ ಕಟ್ಟೆಮನಿಯವರು ಅವರೆಲ್ಲ ಬರೆದರು. ಆಮೇಲೆ ನವ್ಯ ಕಾಲ ಬಂತು, ಅದು ಅಮೇರಿಕಾದಲ್ಲಿ ಇದ್ದಂತಹ ಇಂಗ್ಲೆಂಡ್ ಸಂಜಾತ ಪಿ ಎಸ್ ಈಲಿಯಟ್ ಆರಂಭ ಮಾಡಿದ್ದು. ಅದು ನಮ್ಮಲ್ಲಿ ಗೋಪಾಲಕೃಷ್ಣ ಅಡಿಗರು ಅವರೆಲ್ಲ, ವಿನಾಯಕ ಕೃಷ್ಣ ಗೋಕಾಕರವರು ಎಲ್ಲ ಬರೆದರು. ಅದನ್ನು ಓದಿದಾಗ ಆ ಕಾಲಘಟ್ಟದಲ್ಲಿ ಸಾಹಿತ್ಯ ಪ್ರಪಂಚದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಅನ್ನೋದು ನಮ್ಮ ಗಮನಕ್ಕೆ ಬರಬೇಕು.
1: ಹೌದು, ಕರೆಕ್ಟ್.
0: ಈಗ ಕುಮ್ಮು ವೀರಭದ್ರಪ್ಪ ಅಂತವರು ಈ ಬಂಡಾಯ ಸಾಹಿತ್ಯ, ದಲಿತ ಸಾಹಿತ್ಯವನ್ನ ಬರೆದರು.
1: ನಿಜ ನಿಜ.
0: ಅದನ್ನು ಓದ್ಬೇಕು ನಾವು.
1: ಹೌದು.
0: ಹೀಗಾಗಿ ನಾನು ಎಲ್ಲಾ ಕಾಲಘಟ್ಟದ ಕೃತಿಗಳನ್ನೂ ಕೂಡ ಸ್ವಾಗತಿಸ್ತೀನಿ ನಾನು.
1: ಒಳ್ಳೇದ.
2: ಸ್ನೇಹಿತರೆ, ಪುಸ್ತಕಗಳು ನಮಗೆ ಮನೆಯಲ್ಲೇ ಕುಳಿತು ಜಗತ್ತಿನ ಅನುಭವ ಮತ್ತು ಜ್ಞಾನವನ್ನ ನೀಡ್ತವೆ. ಇದರೊಟ್ಟಿಗೆ ವ್ಯಕ್ತಿಯ ವ್ಯಕ್ತಿತ್ವವನ್ನ ಕೂಡ ಬೆಳೆಸ್ತಾ ಹೋಗುತ್ತೆ ಈ ಪುಸ್ತಕ. ಇಂತಹ ಅದ್ಭುತವಾದ ಜ್ಞಾನ ಭಂಡಾರದ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ಡಾಕ್ಟರ್ ಪಿ ಶಾಂತಾರಾಮ ಪ್ರಭು ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಓ, ಯಾವ್ದೋ ಮೆಸೇಜ್ ಬಂತು.
6: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
5: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
6: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
5: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ RJ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
6: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ನಿಟ್ಟೂರಿನ ನಿವೃತ್ತ ಉಪನ್ಯಾಸಕರಾದ ಡಾಕ್ಟರ್ ಪಿ ಶಾಂತಾರಾಮ ಪ್ರಭು ಅವರಿದ್ದಾರೆ. ಶಾಂತಾರಾಮ ಪ್ರಭು ಸರ್ ಅವರು ಜ್ಞಾನ ಮತ್ತು ಸರಳತೆಯೇ ನಿಜವಾದ ಜೀವನದ ಸಂಪತ್ತು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಅದು ಪುಸ್ತಕಗಳ ರೂಪದಲ್ಲಿ ಎಲ್ಲರಿಗೂ ಕೂಡ ಸಿಗತ್ತೆ ಅನ್ನೋದನ್ನು ಕೂಡ ತಿಳಿಸಿದರು. ಸೊ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ವಿಷಯಗಳನ್ನು ಅವರಿಂದ ತಿಳಿತಾ ಹೋಗೋಣ. ಸರ್, ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಒಂದು ಮಾತಿದೆ ಅಲ್ವಾ ಸರ್, ದೇಶ ಸುತ್ತಿ ನೋಡೋ, ಕೋಶ ಓದಿ ನೋಡು ಅಂತ. ನಿಮ್ಮೊಟ್ಟಿಗೆ ಮಾತಾಡಿದ್ರೆ ಸಾಕು, ಒಂದು ಅದ್ಭುತವಾದ ಪ್ರಪಂಚದ ಒಂದು ಪರಿಚಯ ಕೂಡ ಆಗುತ್ತೆ. ಸೊ ಇದೇ ವಿಷಯನ ಮುಂದುವರಿಸ್ಕೊಳ್ತಾ ಹೋದ್ರೆ ಸರ್, ಆಧ್ಯಾತ್ಮಿಕ ಗ್ರಂಥಗಳ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವೇನು ಸರ್?
0: ಹಲೋ, ನನ್ನ ಅಭಿಪ್ರಾಯದ ಪ್ರಕಾರ ನಾವು ಆಧ್ಯಾತ್ಮಿಕ ಗ್ರಂಥಗಳನ್ನು ಅಧ್ಯಯನ ಮಾಡಲೇಬೇಕು. ಯಾಕಂದ್ರೆ ಆಧ್ಯಾತ್ಮಿಕ ಗ್ರಂಥಗಳ ರಚನೆ ಆಗಿದ್ದು ಭಾರತದಲ್ಲಿ ಮಾತ್ರ. ಆಮೇಲೆ ವೇದೋಪನಿಷತ್ತುಗಳು, ರಾಮಾಯಣ, ಮಹಾಭಾರತ, ಭಗವದ್ಗೀತಾದಿಗಳು ಅವು ವಿಶ್ವಮಾನ್ಯ. ಅವ್ರು ಇಂಥವ್ರೇ ಓದ್ಬೇಕು, ಇಂಥವ್ರು ಓದಬಾರದು ಅಂತ ಏನೂ ಇಲ್ಲ. ಆ ಕೃತಿಗಳ ರಚನೆಯಾಗಿದ್ದೆ ಮನುಷ್ಯನ ಆತ್ಮೋದ್ಧಾರಕ್ಕಾಗಿ. ಮನುಷ್ಯ ಬರೇ ಭೌತಿಕವಾದಿಯಾದರೆ ಪ್ರಯೋಜನ ಇಲ್ಲ. ಅವನಲ್ಲಿ ಸ್ವಲ್ಪ ಆಧ್ಯಾತ್ಮಿಕ ದೃಷ್ಟಿಯೂ ಇರಬೇಕು. ನಮ್ಮ ಕುವೆಂಪು, ಬೇಂದ್ರೆ, ಅವರೆಲ್ಲರೂ ಆಧ್ಯಾತ್ಮಿಕ ದೃಷ್ಟಿ ಇದ್ದಂತಹ ಮಹಾಕವಿಗಳವರು. ಅದರಿಂದಲೇ ಬೇಂದ್ರೆಯವರ ಜೀವನದಲ್ಲಿ ತುಂಬಾ ಕಷ್ಟಗಳು ಬಂದವು, ಅವುಗಳನ್ನು

0: ನಿರೀಕ್ಷೆ ಇಟ್ಕೊಳ್ಬೇಡ.
1: ನಿಜ ನಿಜ.
0: ಇದನ್ನ ನಾವು ಇಟ್ಕೊಂಡಾಗ ನಮ್ಮ ಕ್ಷೇತ್ರದಲ್ಲಿ ನಾವು ಮಾಡಿದ ಪ್ರಯತ್ನಕ್ಕೆ ಸಾಕಷ್ಟು ಬೆಲೆ ಸಿಗಲಿಲ್ಲ ಅನ್ನುವ ಕೊರಗು ನಮಗುಂಟಾಗೋದಿಲ್ಲ. ಅದು ಒಂದು ವೇಳೆ ಭಗವದ್ಗೀತಾದಿಗಳನ್ನ ಓದಲಿಕ್ಕೆ ಆಗದೇ ಇದ್ರೂ ವಾಲ್ಮೀಕಿ ರಾಮಾಯಣ ಮತ್ತು ವ್ಯಾಸ ಭಾರತ ಅವು ಎರಡು ಮನುಕುಲದ ಉದ್ಧಾರಕ್ಕೆ ರಚನೆಯಾದಂತಹ ಮಹಾಕೃತಿಗಳು.
1: ಖಂಡಿತ.
0: ಅವು ಪುರಾಣಗಳು ಹೌದು, ಆಧ್ಯಾತ್ಮವೂ ಹೌದು, ಇತಿಹಾಸವೂ ಹೌದು, ಆಮೇಲೆ ಬೋಧನಾಪರವಾದ ಗ್ರಂಥಗಳು ಹೌದು. ನಮ್ಗೆ ಯಾವುದು ಓದ್ಲಿಕ್ಕೆ ಆಗ್ಲಿಲ್ಲ ಅಂತ ಇಟ್ಕೊಳ್ಳೋಣ. ಡಿ ವಿ ಜಿ ಅವರ ಮುನ್ಕುತಿಮ್ಮನ ಕಗ್ಗ ಒಂದೇ ಒಂದು ಕೃತಿ ಸಾಕು.
1: ಹೌದು ಹೌದು.
0: ನಮ್ಮ ಜೀವನವನ್ನ ತಿದ್ದೋದಕ್ಕೆ, ಮಾರ್ಪಡಿಸೋದಕ್ಕೆ, ನಾವು ಮನುಷ್ಯರಾಗಿ ಬಾಳೋದಕ್ಕೆ ಮಂಕುತಿಮ್ಮನ ಕಗ್ಗಕ್ಕಿಂತ ಶ್ರೇಷ್ಠವಾದ ಕೃತಿ ಇನ್ನೊಂದಿಲ್ಲ.
1: ಕರೆಕ್ಟ್ ಸರ್. ನಿಜ. ಹಾಗೆ ಗುರುಗಳೇ, ತುಂಬಾನೇ ಪರಿಸ್ಥಿತಿಗಳಿಗೆ ಒತ್ತಡದಿಂದಾಗ ಅಂದ್ರೆ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತಾ ಇದೀವಿ. ಈಗ ಫೋನ್ ಬಂದ್ ಎಲ್ಲ ಫೋನಲ್ಲೇ ಸಿಗ್ತಾ ಇದೆ. ಅಂದ್ರೆ ಪುಸ್ತಕಗಳನ್ನ ಓದುವ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದೆಯಾ?
0: ಖಂಡಿತವಾಗಿ ಖಂಡಿತವಾಗಿ ಖಂಡಿತವಾಗಿ. ಪುಸ್ತಕಗಳನ್ನ ಯಾರು ಓದಬೇಕು ಅವರೇ ಓದ್ತಾ ಇಲ್ಲ ಈಗ. ಈಗ ಮೊದಲು ಶಿಕ್ಷಕರು ಪುಸ್ತಕಗಳ ಅಧ್ಯಯನ ಮಾಡಬೇಕು.
1: ಹೌದು.
0: ಆಗ ಅವರು ಅಧ್ಯಯನ ಮಾಡಿದ ಕೃತಿಗಳು ಬೋಧನೆಯ ಕಾಲಕ್ಕೆ ನೆರವಾಗ್ತವೆ.
1: ನಿಜ ನಿಜ ನಿಜ.
0: ಆಮೇಲೆ ಇವತ್ತು ಶಿಕ್ಷಕರು ಕೇವಲ ಪಠ್ಯ ವಸ್ತುವನ್ನ ಮುಗಿಸಿದ್ರೆ ಸಾಲದು.
1: ಹೌದು.
0: ಪಠ್ಯವನ್ನ ಮಾಧ್ಯಮವಾಗಿಟ್ಕೊಂಡು ಈ ನನ್ನ ಬೋಧನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂತಿಂತ ಗ್ರಂಥಗಳಿದ್ದಾವೆ, ಇವುಗಳನ್ನ ನೀವು ಅಧ್ಯಯನ ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಪದೇ ಪದೇ ಹೇಳಬೇಕು. ಅದು ಪ್ರಾಥಮಿಕ ಶಾಲೆಯಿಂದಾನು ಹೇಳ್ತಾ ಬರಬೇಕು. ಈ ಪ್ರಾಥಮಿಕ ಮಾಧ್ಯಮಿಕ ಪ್ರೌಢಶಾಲಾ ಹಂತದಲ್ಲಿ ಮಕ್ಕಳ ಮನಸ್ಸು ಒಂದು ಬರಿಯ ಪುಟದ ಹಾಗೆ ಇರ್ತದೆ. ಅದ್ಮೇಲೆ ಏನ್ ಬೇಕಾದ್ರೂ ಬರಿಬಹುದು ನಾವು.
1: ನಿಜ ನಿಜ ನಿಜ.
0: ಅದು ಒಳ್ಳೆಯ ಬರವಣಿಗೆಯನ್ನು ಬರೆದರೆ ಸಾಹಿತ್ಯ ಪ್ರೇಮಿಗಳು, ಪುಸ್ತಕ ಪ್ರೇಮಿಗಳು, ಆಮೇಲೆ ಅವರವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಗ್ರಂಥಗಳ ಅಧ್ಯಯನದಲ್ಲಿ ಆ ವಿದ್ಯಾರ್ಥಿಗಳು ತೊಡಗುತ್ತಾರೆ.
1: ನಿಜ. ಖಂಡಿತ.
0: ಅವರಿಗೆ ಆ ಓದುವ ಪ್ರೇರಕ ಶಕ್ತಿಗಳಾಗಬೇಕು ಉಪಾಧ್ಯಾಯರು.
1: ಹೌದು ಸರ್. ಖಂಡಿತ. ಪುಸ್ತಕಗಳನ್ನ ಯಾಕೆ ಓದ್ಬೇಕು, ಓದಕ್ಕಿಂತ ನಮಗೆ ಏನ್ ಸಿಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾರೆ ಸರ್. ಮತ್ತೆ ಕೊನೆಯದಾಗಿ ಪುಸ್ತಕದ ಬಗ್ಗೆ, ಪುಸ್ತಕ ಪ್ರೀತಿ ಬಗ್ಗೆ ಏನಾದ್ರೂ ಹೇಳೋದುಂಟ?
0: ಇದೆ ಇದೆ ಇದೆ ಇದೆ. ಈಗ ನಾನು ಪುಸ್ತಕ ಸಂಗ್ರಹ ಮಾಡಿದ ವಿಧಾನ ಹೀಗೆ, ನನ್ಗೆ ಯಾವ್ದಾದ್ರು ಒಂದು ಪುಸ್ತಕ ಬೇಕು ಅಂತ ಅನ್ನಿಸಿದಾಗ ನಾನು ಎರವಲು ತರೋದಿಲ್ಲ. ಒಂದು ಪುಸ್ತಕವನ್ನ ಕೊಂಡ್ಕೊಳ್ತೇನೆ ನಾನು. ಹಾಗೆ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಯುವ ಜನಾಂಗ, ಅಕ್ಷರಸ್ಥರು ಅವರವರ ಅಭಿರುಚಿಗೆ, ಅವರ ಕಾರ್ಯಕ್ಷೇತ್ರಕ್ಕೆ ಪೂರಕವಾದಂತಹ ಒಂದು ಗ್ರಂಥ ಭಂಡಾರವನ್ನ ಮನೆಯಲ್ಲಿ ಇಟ್ಕೊಳ್ಬೇಕವರು. ನಾವೊಂದು ಹೊಸ ಮನೆ ಕಟ್ತೀವಿ, ಆಮೇಲೆ ಗೃಹ ಪ್ರವೇಶ ಮಾಡುವಾಗ ನಮ್ಮ ಆಹ್ವಾನಿತರಿಗೆ ಮನೆ ತೋರಿಸ್ತೀವಿ, ಒಂದು ಪುಟ್ಟ ಒಂದು ಪುಸ್ತಕ ಭಂಡಾರ ಇಟ್ಕೊಂಡು ಪ್ರತಿನಿತ್ಯ ರಾತ್ರಿಯೋ ಊಟ ಆದ್ಮೇಲೋ ಒಂದು ಗಂಟೆ ಎರಡು ಗಂಟೆ ಅಧ್ಯಯನ ಮಾಡಬೇಕು. ಆಗ ನಮ್ಮ ಜೀವನ ನಮಗೆ ಸಹ್ಯವಾಗ್ತದೆ, ಪ್ರಿಯವೂ ಆಗ್ತದೆ.
1: ಖಂಡಿತ ಖಂಡಿತ. ನಿಜ ನಿಜ ಸರ್. ನಿಜ. ತುಂಬಾ ಒಂದು ಅದ್ಭುತವಾದ ಮಾಹಿತಿಯನ್ನ ತಿಳಿಸ್ಕೊಟ್ರಿ ಗುರುಗಳು. ನಿಮ್ಮೊಟ್ಟೆ ಮಾತಾಡಿ ತುಂಬಾನೇ ಖುಷಿ ಆಯ್ತು.
0: ನನಗೂ ಅಷ್ಟೇ.
1: ಧನ್ಯವಾದಗಳು.
0: ನಮಸ್ಕಾರ.
1: ನಮಸ್ತೆ
2: ಸ್ನೇಹಿತರೆ. ಇದಾಗಿತ್ತು ಈ ದಿನದ ಸಾಹಿತ್ಯ ಲೋಕದ ವಿಶೇಷ ಕಾರ್ಯಕ್ರಮ. ಖಂಡಿತವಾಗ್ಲೂ ಈ ಪುಸ್ತಕಗಳು ಜ್ಞಾನದ ಭಂಡಾರವಾಗಿವೆ. ಅಷ್ಟೇ ಅಲ್ಲದೆ ಹೊಸ ರೀತಿಯ ಅನುಭವಗಳನ್ನು ಕೊಡ್ತವೆ, ಜೊತೆಗೆ ಜಗತ್ತನ್ನು ಅರ್ಥೈಸಿಕೊಳ್ಳಿಕ್ಕೆ ಸಹಾಯ ಮಾಡ್ತವೆ ಈ ಪುಸ್ತಕಗಳು. ಇಂತಹ ಪುಸ್ತಕ ಪ್ರಪಂಚದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಡಾಕ್ಟರ್ ಪಿ ಶಾಂತಾರಾಮ ಪ್ರಭು ಅವರು. ಮುಂದಿನ ದಿನಗಳಲ್ಲಿ ಶಾಂತಾರಾಮ ಪ್ರಭು ಸರ್ ಅವರಿಂದ ಸಾಕಷ್ಟು ವಿಷಯಗಳನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಮತ್ತೋರ್ವರಿಗೆ ಧನ್ಯವಾದಗಳನ್ನ ತಿಳಿಸ್ಲೇಬೇಕು. ಯಾರಪ್ಪ ಅಂದರೆ ಶಾಂತಾರಾಮ ಪ್ರಭು.

ಅವರ ಶ್ರೀಮತಿಯವರಾದ ಸುಜಾತಾ ಮೇಡಮ್ ಅವರಿಗೆ. ಸುಜಾತಾ ಮೇಡಮ್ ಅವರು ಕೂಡ ಶಾಂತಾರಾಮ ಪ್ರಭು ಸರ್ ಅವರಿಗೆ ಸಾಕಷ್ಟು ಪ್ರೇರಣೆಯಾಗಿದ್ದಾರೆ, ಸ್ಫೂರ್ತಿಯಾಗಿದ್ದಾರೆ ಕೂಡ. ಇವರ ಒಂದು ಹಾಲು ಜೇನಿನಂತಹ ಪ್ರೀತಿ ವಿಶ್ವಾಸದ ಒಂದು ನಂಟು ಇದೇ ರೀತಿ ಇರಲಿ, ಎಲ್ರಿಗೂ ಕೂಡ ಇವರ ಒಂದು ಸ್ನೇಹಮಯ ಜೀವನ ಸ್ಫೂರ್ತಿಯಾಗಲಿ ಶಕ್ತಿಯಾಗಲಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬಯಲು ಶೌಚ ಮುಕ್ತ, ಪ್ಲಾಸ್ಟಿಕ್ ಮುಕ್ತ, ಕಸ ಮುಕ್ತ ವಾತಾವರಣವನ್ನ ನಿರ್ಮಿಸೋಣ.
1: जीवन के प्रारंभिक वर्षों में ही तय होता है कि बच्चों का कितना मानसिक विकास होगा और वो जीवन में कितना आगे बढ़ेंगे। हमारी आंगनबाड़ियों में बच्चों का प्रारंभिक विकास, सही पोषण, भरपूर प्यार, गर्म ताज़ा भोजन और खेल खेल में सीखने के माध्यम से हो रहा है। साथ ही प्रधानमंत्री मातृ वंदना योजना के तहत पात्र धन राशि सीधे माताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है। हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है 9वां राष्ट्रीय पोषण माह।
2: देश के हर गरीब, हर व्यक्ति तक पोषण पहुंचाना भी सरकार की प्राथमिकता है।
1: आज ही अपनी नजदीकी आंगनवाड़ी से जुड़िए, क्योंकि हमारी आंगनवाड़ी है हमारी जिम्मेदारी।
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್, ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್, ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ, ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
4: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಹಾಯ್, ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ, ಶುಭೋದಯ ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಹಾಗೆ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ಓಕೆ, ಹೇಗಿದ್ದೀರಾ ಸ್ನೇಹಿತರೆ? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಶಿವಮೊಗ್ಗ ಎಷ್ಟು ಅದ್ಧೂರಿಯಾಗಿ ಕಾಣಿಸ್ತಾ ಇದೆ ಗೊತ್ತಾ? ಯಾಕೆ ಅಂತಂದರೆ, ಶಿವಮೊಗ್ಗದಲ್ಲಿ 82ನೇ ವರ್ಷದ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ರಾಜಬೀದಿ ಉತ್ಸವ ನಡೀತಾ ಇದೆ. ಹಾಗಾಗಿ ಎಲ್ಲೆಲ್ಲೂ ಕಡೆ ಸಖತ್ತಾಗಿ ಡೊಳ್ಳು ಕುಣಿತ, ಹಾಗೆ ಏನು ಕೇಸರಿಮಯ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಶುರುವಾಗ್ತಾ ಇದೆ ಇವತ್ತಿನ ಬೆಳಗಿನ ಕಾರ್ಯಕ್ರಮ ಅಂತ ಹೇಳ್ತಾ. ಸೊ ಇವತ್ತು ನಮ್ಮ ಈ ಒಂದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಟಾಪಿಕ್ ಏನು ಶ್ವೇತಾ ಅಂತ ಆಗಲೇ ಮೆಸೇಜ್ ಆಗ್ತಾ ಇದ್ದೀರಾ. ಎಸ್, ಇವತ್ತಿನ ಟಾಪಿಕ್ ಏನಿಲ್ಲ, ನಮ್ಮ ಶಿವಮೊಗ್ಗದಲ್ಲಿ ಮಾತ್ರನ ಧಮಾಕ ಇರೋದು, ನಮ್ಮ ರೇಡಿಯೋ ಶಿವಮೊಗ್ಗದಲ್ಲೂ ಧಮಾಕ ಬೇಕು ರೀ. ಹಾಗಾಗಿ ಬೀಟ್ಸ್, ಧಮಾಕ ಬೀಟ್ಸ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಜಬರ್ದಸ್ತಾಗಿರುವಂತಹ ಹಾಡುಗಳನ್ನು ನೀವು ಕೇಳ್ಬೋದು. ಸೊ ಆ ಹಾಡನ್ನು ನೀವು ಕೂಡ ಹಾಡ್ಬೋದು. ಕರೆ ಮಾಡಬೇಕಾರೋ ಸಂಖ್ಯೆ 9686096279. ಮತ್ತೊಮ್ಮೆ ಸಂಖ್ಯೆಯನ್ನು ಹೇಳ್ತಾ ಇದ್ದೀನಿ, 9686096279. ಹಾಗಾದರೆ ಬನ್ನಿ, ಫಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ಕೇಳಿಸ್ತಾ ಇದೆಯಾ? ಎಸ್, ಓಕೆ. ಶುಭೋದಯ.
9: ಹಾ, ನಮಸ್ಕಾರ ಮೇಡಮ್.
8: ಸೋಮಶೇಖರ್ ಸರ್.
9: ಹಾ ಮೇಡಮ್.
8: ಓಕೆ, ಆಯ್ತಾ ನಾಷ್ಟ?
9: ಹಾ, ನಾಷ್ಟ ಆಯ್ತು ಮೇಡಮ್. ನಿಮ್ದು?
8: ನಮ್ದು ಆಯ್ತು.
9: ಹಾ ಮೇಡಮ್.
8: ಓಕೆ,
9: ಕರುನಾಡೆ ಸಾಂಗ್ ಹೇಳ್ತೀನಿ ನೋಡ್ರಿ ಮೇಡಮ್.
8: ಓಕೆ, ಹಾಡಿ ಸರ್.
9: ಕರುನಾಡೆ ಕೈ ಚಾಚಿದೆ ನೋಡೆ ಹಸಿರುಗಳೇ ಅತೋರಣಗಳೇ ಬೀಸೋ ಗಾಳಿ ಕ್ಷಮರ ಬೀಸಿದೆ ಆರೋ ಅಕ್ಕಿ ಸ್ವಾಗತ ಕೋರಿವೆ ಬೀಸೋ ಗಾಳಿ ಕ್ಷಮರ ಬೀಸಿವೆ ಆರೋ ಅಕ್ಕಿ ಸ್ವಾಗತ ಕೋರಿದೆ ಈ ಮಣ್ಣಿನ ಕೂಸುನ ಕರುನಾಡೇ

0: ಸೂರ ಮಲ್ಲಿಗೆ ಸಂಪಿಗೆ ಸಂಪಿಗೆ ಕೆಂಡ ಸಂಪಿಗೆ ಭೂಮಾತೆಯ ಕೆನ್ನೆಯೇ ನಮ್ಮೂರ ಸಂಪಿಗೆ ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು ಕನಸುಗಾರನಾಗಿ ಕರುನಾಡಲ್ಲೇ ಮತ್ತೆ ಹುಟ್ಟಬೇಕು ನಾನು ಬೀಸೋ ಗಾಳಿ ಚಾಮರ ಬೀಸಿದೆ ಹಾರೋ ಹಕ್ಕಿ ಸ್ವಾಗತ ಕೋರಿದೆ ಈ ಮಣ್ಣಿನ ಕೂಸುನ ಕರುನಾಡೆ ಎದೆ ಹಾಸಿದೆ ನೋಡೆ ಹೂವುಗಳೇ ಶುಭ ಕೋರಿದೆ ನೋಡೆ. ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸೋಮಶೇಖರ್ ಸರ್.
0: ಥ್ಯಾಂಕ್ ಯು ಮೇಡಮ್.
1: ಓಕೆ, ಮಲ್ಲ ಚಿತ್ರದಿಂದ ಜಬರ್ದಸ್ತ್ ಆಗುವಂತಹ ಹಾಡನ್ನ ಹಾಡಿದಾಯ್ತು ಸೋಮಶೇಖರ್ ತಟ್ಟಿಯವರು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ
2: ಹಲೋ,
1: ನಮಸ್ತೆ. ಶುಭೋದಯ ಉಮಾ ಮೇಡಮ್.
2: ಆರಾಮಿದ್ದೀರಾ?
1: ಸೂಪರ್ ಆಗಿದ್ದೀವಿ, ನೀವು?
2: ಆರಾಮಿದ್ದೀವಿ.
1: ಆಯ್ತಾ ನಾಷ್ಟ?
2: ಇಲ್ಲಪ್ಪ, ಇನ್ನು ದೋಸೆ ಆಗ್ಬೇಕು. ನಿಮ್ದಮ್ಮ?
1: ಓ, ನಮ್ದಾಯ್ತು ಉಪ್ಪಿಟ್ಟು.
2: ಕೇಳಿಲ್ಲ, ಅದಕ್ಕೆ ಹೇಳಿದೆ.
1: ಸೂಪರ್. ಇವತ್ತು ಹೋಗ್ಬೇಕಾ ನೋಡ್ಲಿಕ್ಕೆ, ಗಣಪತಿ ನೋಡ್ಲಿಕ್ಕೆ?
2: ಇಲ್ಲಮ್ಮ, ಎಲ್ಲ ಅಂಗಡಿನ ಎಲ್ಲ ಬಾಕ್ಲ ಹಾಕಿಸ್ಬಿಡ್ತಾರಲ್ಲ.
1: ಖಂಡಿತ ಖಂಡಿತ.
2: ಗಾಂಧಿ ಬಜಾರ್, ಇದು ಎಚ್ ರೋಡ್, ನೇರು ರೋಡ್, ದುರ್ಗಿ ಉಡಿ ತನಕನು ಅಪ್ಡೇಟ್ ಬಾಕ್ಲ ಹಾಕಿಸ್ಬಿಟ್ಟಿರ್ತಾರೆ.
1: ಹೌದು. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಜಬರ್ದಸ್ತ್ ಇರುವಂತ ಹಾಡು
2: ರಾಮಾಚಾರಿ ತಗೊಂಡಿದ್ದೀನಿ. ಹಾವಿನ ದ್ವೇಷ ಹನ್ನೆರಡು ವರುಷ, ನನ್ನ ರೋಷ ನೂರು ವರುಷ. ಹಾವಿನ ದ್ವೇಷ ಹನ್ನೆರಡು ವರುಷ, ನನ್ನ ರೋಷ ನೂರು ವರುಷ. ಈ ಅಂಜದ ಎದೆಯಲ್ಲಿ ನಂಜೆ ಇಲ್ಲ, ಬಗ್ಗುವ ಹಾಗೆ ಆಳಲ್ಲ, ತಲೆ ತಗ್ಗಿಸಿ ಬಾಳಲ್ಲ. ಆ ಲಂಕೆಯ ಸುಟ್ಟ ಬೆಂಕಿ ಯಾವ ಕೇಡನು ಮಾಡಿಲ್ಲ, ಆದರೆ ಸೇಡನು ಬಿಡಲಿಲ್ಲ. ಅಭಿಮಾನವ ಬಿಡಲೊಲ್ಲೆ, ಅಪಮಾನವ ಸಹಿಸೊಲ್ಲೆ, ಅನ್ಯಾಯವ ಮಾಡಲ್ಲೆ. ಹಾವಿನ ದ್ವೇಷ ಹನ್ನೆರಡು ವರುಷ, ನನ್ನ ರೋಷ ನೂರು ವರುಷ. ಸಾಕಮ್ಮ.
1: ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸೂಪರ್ ಆಗಿ ಹೇಳಿದ್ರು. ಹಾ, ನಾಗರ ಹಾವು ಚಿತ್ರದಿಂದ ಒಂದು ಗೀತೆಯನ್ನ ಜಬರ್ದಸ್ತಾಗಿ ಹಾಡಿದ್ದಾಯ್ತು ಉಮಾ ಮೇಡಮ್ ಅವರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ
3: ಮೇಡಮ್. ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್. ಆಯ್ತಾ ಊಟ? ಹೌದು.
3: ನಾನು ಯಾರು, ಯಾವ ಊರು, ಇಲ್ಲಿ ಯಾರು ಬಲ್ಲೂರಿಲ್ಲ. ಮೀನ ಹೆಜ್ಜೆ ಕಂಡೋರುಂಟು, ಬಾನ ಎಲ್ಲೇ ಬಲ್ಲೋರುಂಟು, ನಮ್ಮ ಎಲ್ಲ ಕಂಡೋರಿಲ್ಲ. ನನ್ನ ಹೆಸರಲ್ಲೇ ಕಮ್ಮಾನ್, ನಾನೇ ಕನ್ವರ್ಲಾಲ್. ನಾನು ಯಾರು, ಯಾವ ಊರು, ಇಲ್ಲಿ ಯಾರು ಬಲ್ಲೋರಿಲ್ಲ. ಮೀನ ಹೆಜ್ಜೆ ಕಂಡೋರುಂಟು, ಬಾನ ಎಲ್ಲೇ ಬಲ್ಲೋರುಂಟು, ನನ್ನ ಬಣ್ಣ ಕಂಡೋರಿಲ್ಲ. ನನ್ನ ಹೆಸರಲ್ಲೇ ಕಮ್ಮಾನ್, ನಾನೇ ಕನ್ವರ್ಲಾ. ನಂಬಿದೋರ ನೆಂಟ ನಾನು, ಸ್ನೇಹಕ್ಕಾಗಿ ಪ್ರಾಣ ಕೊಡಬಲ್ಲೆ. ಶತ್ರುಗಳ ಶತ್ರು ನಾನು, ದ್ರೋಹಿ ನಿರ್ನಾಮ ಇಲ್ಲೇ. ನನ್ನ ಹಿಂದೆ ಚೂರಿ ಹಾಕೋ, ಜನರನ್ನ ಗುರುತಿಸಬಲ್ಲೆ. ನನ್ನ ದಾರಿ ಅಡ್ಡ ಬರೋ

0: ಉಂಟು ಬಾಣ ಎಲ್ಲೇ ಬಲ್ಲೂರುಂಟು ನನ್ನ ಬಣ್ಣ ಕಂಡೂರಿಲ್ಲ ನನ್ನ ಹೆಸರಲ್ಲೇ ಕಮ್ಮಾನ್ ನಾನೇ ಕನ್ವರ್ಲ.
1: ಓಕೆ ಸೂಪರ್ ಸೂಪರ್ ಹಾಡಿಗೆ ಹಾಡಿದ್ರಿ ಸ್ನೇಹಿತ, ಸೂಪರ್ ಆಗಿ ಹಾಡಿದ್ರಿ. ಅಂತ ಚಿತ್ರದ್ದು ಅನ್ಸುತ್ತೆ ಅಲ್ವಾ ಸುಮಾರು? ಎಸ್ ಎಸ್. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
0: ನಿಜ ಮೇಡಮ್, ಫಾಸ್ಟ್ ಬೀಟ್ ಅಂದಿದ್ದಕ್ಕೆ ಆಯ್ಕೆ ಮಾಡ್ಕೊಂಡೆ.
1: ಸೂಪರ್ ಆಗಿ ಹಾಡಿದ್ರಿ,
0: ಧನ್ಯವಾದಗಳು ಮೇಡಮ್.
1: ಓಕೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಎಸ್, ನಂಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಇದು ಅಂತದ ಅಥವಾ ಬೇರೆ ಒಂದು ಚಿತ್ರದ ಅಂತ, ಬಟ್ ಎಸ್ ಅಂತ ಚಿತ್ರದಿಂದ ನಮ್ಮ ಸೋಮಶೇಖರ್ ಸರ್ ಅವರು ಹಾಡಿದ್ದಾಯ್ತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಾಯ್ ಶ್ವೇತಾ.
1: ಹಾಯ್, ಗುಡ್ ಮಾರ್ನಿಂಗ್ ಮೋನಿಕಾ ಅವರೇ.
2: ವೆರಿ ಗುಡ್ ಮಾರ್ನಿಂಗ್. ಬಹಳ ದಿನ ಆಯ್ತು
1: ಅಲ್ವಾ? ಹೌದು. ಓಕೆ, ಆಯ್ತ ತಿಂಡಿ?
2: ತಿಂಡಿ ಆಯ್ತಪ್ಪ, ಇಡ್ಲಿ.
1: ಓಕೆ ಸೂಪರ್. ನಮ್ದು ಇವತ್ತು ಉಪ್ಪಿಟ್ಟು. ಈಗ ಯಾವ ಒಂದು ಜಬರ್ದಸ್ತ್ ಆಗಿರುವಂತಹ ಹಾಡನ್ನ ಹಾಡ್ಲಿಕ್ಕೆ ರೆಡಿ ಇದ್ದೀರಾ?
2: ಅಲ್ಲ, ಉಪ್ಪಿಟ್ಟು ತಿನ್ಕೊಂಡ್ ಬಂದಾಗಲೇ ಗೊತ್ತಾಯ್ತು ಬಹಳ ಜಬರ್ದಸ್ತ್ ಆಗಿರ್ತೀರ ಅಂತ. ನಾನು ಮಾಲಶ್ರೀರು. ಒಂಥರ ಏನದು, ಹೀರೋ ಹೀರೋಯಿನ್ ಇಬ್ರು ಅವರೇ
1: ಅಲ್ವಾ?
2: ಕನ್ನಡ ಚಿತ್ರರಂಗದ ಹೀರೋ ಹೀರೋಯಿನ್, ಹಂಗಾಗಿ ಸಿಕ್ಕಾಬಟ್ಟೆ ಜೋಷ್ ಜಬರ್ದಸ್ತ್ ಅಲ್ಲಿರೋ ಹಾಡುಗಳೇ ಅವರವು. ಅದನ್ನೇ ಹಾಡಿ. ಗುಂಡಿಗೆ ಕಲ್ ಗುಂಡಿಗೆ ಹೆಣ್ಣು ಒಂಥರ ನಾ ನಿಂತರ ಅಲ್ಲ, ಹೇ ಗುಂಡಿಗೆ ಕಲ್ ಗುಂಡಿಗೆ ಹೆಣ್ಣು ಒಂಥರ ನಾ ನಿಂತರ ಅಲ್ಲ, ನೀನು ಮೈಸೂರು ರಾಜಿ ಮಗನ ಯಾಕೆ ಮಾಡ್ತೀಯೋ ಪಂಚಾಯ್ತಿ ಮಗನ, ಜಂಬ ಜಂಬಾರಿ ಮೇಲಕ್ಕೆ ಜಂಬೋ ಸವಾರಿ, ಗುಂಡಿಗೆ ಕಲ್ ಗುಂಡಿಗೆ ಹೆಣ್ಣು ಒಂಥರ ನಾ ನಿಂತರ ಅಲ್ಲ. ಓಕೆ,
1: ತುಂಬಾ ಹಳೆಯ ಸಾಂಗ್ ಇದು. ರಾಣಿ ಮಹಾರಾಣಿ ಚಿತ್ರದ್ದು ಒಂದು ಕಾಣುತ್ತೆ. ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ ಮೋನಿಕಾ ಅವರು, ಮಾಲಶ್ರೀ ಅವರು ನಟಿಸಿರುವಂತಹ ರಾಣಿ ಮಹಾರಾಣಿ ಚಿತ್ರದ ಒಂದು ಜಬರ್ದಸ್ತ್ ಆಗಿರುವಂತಹ ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
3: ಹಲೋ,
1: ನಮಸ್ತೆ.
3: ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಅವರೇ. ಆಯ್ತಾ ತಿಂಡಿ?
3: ಪುಳಿಯೋಗರೆ.
1: ಪುಳಿಯೋಗರೆ. ಓಕೆ, ಎಸ್. ಇವತ್ತು ಟಾಪಿಕ್ ಗೊತ್ತಾಯ್ತಲ್ವಾ?
3: ಗೊತ್ತಾಯ್ತು.
1: ಹಾಡ್ತೀರಾ? ಹಾಡಿ.
3: ಜಮ್ತಕ ಜಮ್ತಕ ಜಮ್ತಕ ಜಮ್ತಕ ಜಮ್ತಕ ಜಮ್ತಕ ಅತೀತ ಜಮ್ತಕ ಜಮ್ತಕ ಡೋಲು ಡೋಲು ಡಂಗುರ ಸರಿ ಗಮತ ಇಂಚರ, ಡೋಲು ಡೋಲು ಡಂಗುರ ಸರಿ ಗಮ ಇಂಚರ, ಭಾವದಿಂದ ಬಾಳಿಗೆ ಸಾಗಿ ಬಂದ ಹಾಡಿಗೆ ಸರಿ ಗಮತ ಪಯಣ, ಡಮ್ ಡಮ್ ಡಮ್ ಡಮ್ ಡಮ್.

0: డంగురా సరిగమ డోలు డోలు డంగురా.
1: అరే సూపర్, ఓకే, థ್ಯಾಂಕ್ ಯು ಮೀನವರೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಸೂಪರ್ ಆಗಿ ಹಾಡಿದ್ರು. ಪರ್ವ ಚಿತ್ರದಿಂದ ಗೀತೆಯನ್ನ ಮೀನಾ ಅವರು ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ್ ಅವರು.
2: ಓಕೆ,
1: ಆಯ್ತು ತಿಂಡಿ?
2: ತಿಂಡಿ ಆಯ್ತು ಮೇಡಮ್, ದೋಸೆ ಚಟ್ನಿ.
1: ಓಕೆ ಓಕೆ, ಇವತ್ತಿನ ಜಬರ್ದಸ್ತ್ ಹಿಟ್ ಸಾಂಗ್ ಯಾವುದು?
2: ಅಡವಿಯ ದೇವಿಯ ಮೇಡಮ್.
1: ಓಕೆ ಹಾಡಿ.

ಗಂಧ ಉಸಿರು ನೀಡಿದೆ, ಹಸಿರು ತುಂಬಿದೆ, ಮಧುರವಾಗಿದೆ. ಕಡು ಮಲ್ಲಯ್ಯಂಗೆ ಜೇನು ಕಿತ್ತು ಪೂಜೆ ಇಟ್ಟು, ಮಲ್ಲೆ ಹೂವ ತಂದು ದೇವಾಲಂಗೆ ಮಾಲೆ ಇಟ್ಟು, ಏಳು ಹಟ್ಟಿಯಿಂದ ಏಳು ರಾತ್ರಿ ಏಳು ಹಗಲು, ಏಳು ಕನ್ನರಿಂದ ಸಬ್ಬಲಕ್ಕಿ ದೇವಿಗಿಟ್ಟು, ಚಿಗುರೊಡೆಯಿತು ಬೆಳಕರಳಿತು ಹೊಳೆ ತರಿಸಿತು ರಸತಾಣ, ಮನೆ ಮನೆಯಲು ಜನ ಮನದಲು ಶಿವನೊಲಿವಿನ

0: ಹಸಿರು ತೂಗಿದೆ ಮಧುರವಾಗಿದೆ ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಇಷ್ಟ
1: ಓಕೆ, ಥ್ಯಾಂಕ್ ಯು ಪ್ರೇಮ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದ ಮೇಡಮ್.
1: ಓಕೆ, ಎಸ್ ಎಸ್, ಸ್ನೇಹಿತರೆ ಸೂಪರ್ ಆಗಿ ಹಾಡಿದ್ರು. ರಾಯರು ಬಂದರು ಮಾವನ ಮನೆಗೆ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದ್ದಾಯ್ತು ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ,
2: ನಮಸ್ತೆ ಮೇಡಮ್. ನಮಸ್ಕಾರ.
1: ನಮಸ್ಕಾರ
2: ಮೇಡಮ್. ನಾನು ಮೇಡಮ್ ಎಲ್ಲಾ ಆಕಾಶವಾಣಿ ನಿಲಯದ ನಿರ್ದೇಶಕರು ಮತ್ತು ಎಲ್ಲಾ ಆರ್ಜಿಗಳು ಸಿಬ್ಬಂದಿ ವರ್ಗದವರು ಮತ್ತೆ ಶಿವಮೊಗ್ಗ ಆಕಾಶವಾಣಿ ಕೆಲಸಕ್ಕೆ ತಕ್ಕಂತ ಎಲ್ಲ FM ಬೆಳಗದವರಿಗೆ ನನ್ನ ಬೆಳಗಿನ ನಮಸ್ಕಾರಗಳು. ನನ್ನ ಹೆಸರು HP ಉಚ್ಚೇಗೌಡ, ಅಲಗಾಪುರ ಗ್ರಾಮ, ಅನೂರು ತಾಲೂಕು, ಚಾಮರಾಜನಗರ ಜಿಲ್ಲೆ. ಹೇಳಿ ಮೇಡಮ್. ನೀವೀಗ
1: ಸರ್ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
2: ಗೊತ್ತಾಯ್ತು ಮೇಡಮ್.
1: ಜಬರ್ದಸ್ತ್ ಹಾಡು ಹಾಡ್ಬೋದಾ? ಹಾಡಿ ಸರ್, ಹಾಡಿ.
2: ಓಕೆ. ಕಾವೇರಿ ತೀರದಲ್ಲಿ ಒಂದು ಕಾಡು, ಆ ಕಾಡೊಂದು ಮೃಗಗಳ ಬೀಡು. ಮೃಗರಾಜನಿಗೆ ಜನು ಮದಿನ, ಅದು ಎಲ್ಲ ಪ್ರಾಣಿಗಳ ನಲ್ಲಿ ಮದಿನ. ಕಾವೇರಿ ತೀರದಲ್ಲಿ ಒಂದು ಕಾಡು, ಆ ಕಾಡೊಂದು ಮೃಗಗಳ ಬೀಡು. ಮೃಗರಾಜನಿಗೆ ಜನು ಮದಿನ, ಅದು ಎಲ್ಲ ಪ್ರಾಣಿಗಳ ನಲಿ ಮದಿನ. ಗಂಭೀರ ಹೆಜ್ಜೆ ಹಾಕಿ ಹಾನೆ ಬಂತು, ಆ ಸೊಂಡಿಲಲ್ಲಿ ಬಾಳೆಗೊನೆ ಎಲ್ಲ ತಂತು. ಬೆಕ್ಕು ಹೆಜ್ಜೆ ಹಾಕುತ್ತ ಕರಡಿ ಬಂತು, ಬೆಕ್ಕು ಹೆಜ್ಜೆ ಹಾಕುತ್ತ ಕರಡಿ ಬಂತು. ಹಲಸು ಜೇನು ಕಲಸುತ್ತ ತಾನು ಕಾಣಿಕೆಯಾಗಿ ತಂತು. ಕಾವೇರಿ ತೀರದಲ್ಲಿ ಒಂದು ಕಾಡು, ಆ ಕಾಡೊಂದು ಮೃಗಗಳ ಬೀಡು. ಮೃಗರಾಜನಿಗೆ ಜನುಮ ದಿನ, ಅದು ಎಲ್ಲ ಪ್ರಾಣಿಗಳ ನಲಿ ಬದಿನ.
1: ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು
2: ಮೇಡಮ್. ಇರಿ ಒಂದ್ ನಿಮಿಷ. ನಾಳೆ ಏನಿದೆ ಮೇಡಮ್? ನಾಳೆ ಇದೇ ಸಮಯಕ್ಕೆ ನಾಳೆ ಏನಿದೆ?
1: ನಾಳೆ ಇವತ್ತು ನಾವು ಮೆಸೇಜ್ ಹಾಕ್ತೇವೆ ಸರ್.
2: ಹೌದಾ?
1: ಓಕೆ, ಎಸ್.
2: ಒಟ್ಟಿನಲ್ಲಿ ಪ್ರತಿದಿನ ಫೋನಿನ ಕಾರ್ಯಕ್ರಮ ಇದೆ ಅಂತ.
1: ಖಂಡಿತ ಖಂಡಿತ.
2: ಓಕೆ ಮೇಡಮ್, ಮುಂದಿನ ಕರೆವರೆಗೆ ಕಟ್ ಮಾಡ್ತೀನಿ ಮೇಡಮ್.
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸೂಪರ್ ಆಗಿ ಹಾಡಿದ್ರು ಉಚ್ಚೇಗೌಡ ಅವರು. ಒಂದು ಜಬರ್ದಸ್ತ್ ಹಾಡು ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
3: ಶ್ವೇತಾ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಶುಭಾ ಮೇಡಮ್. ಆಯ್ತಾ ತಿಂಡಿ?
3: ಓ ತಿಂಡಿ ಆಯ್ತು.
1: ಏನ್ ಮಾಡಿದ್ರಿ?
3: ತಿಂಡಿ ದೋಸೆ.
1: ಆಯ್ತು ಸೂಪರ್. ಓಕೆ, ಇವತ್ತು ಜಬರ್ದಸ್ತ್ ಆಗಿರುವಂತಹ ಹಾಡು
3: ಅಲ್ವಾ?
1: ಹೌದು,
3: ಜಬರ್ದಸ್ತ್ ಹೇಳ್ಬೇಕು. ಗಂಟ್ಲು ಹೋಗಿದೆ ಆದ್ರೆ ಟ್ರೈ
1: ಮಾಡಿ.
3: ಅದು ಡುಯೆಟ್ ಹಾಡು ಹಾಕ್ಬೋದು ಅದರಲ್ಲಿ?
1: ಹಾಡ್ಬೋದು. ಒಟ್ಟಿನಲ್ಲಿ ಜೋಶ್ ಆಗಿರ್ಬೇಕು, ಮಸ್ತ್ ಆಗಿರ್ಬೇಕು.
3: ಹೌದು,
1: ಹಾಡಿ ಹಾಡಿ.
3: ಸರಿ, ಒಂದ್ ನಿಮಿಷ.
1: ಓಕೆ.
3: ಸ್ವೀಟಿ ನನ್ನ ಚೋಡಿ, ಹಾ ಘಾಟಿ ನನ್ನ ಚೋಡಿ. ಸ್ವೀಟಿ ನನ್ನ ಚೋಡಿ, ಹಾ ಘಾಟಿ ನನ್ನ ಚೋಡಿ. ಈಗ ಲೈಫು ಲವ್ಲಿ ಲವ್ಲಿ, ನಾಳೆ ಸಾಂಗು ನಾನಿ ನಾನಿ.

ಓಡಿ ಹೋದನೀ ಜಿಂಕೆ ನನ್ನ ತಾಯಿ ತೀಗ ಬೀಟೆಗಾರ ತಾನಾಗಿ ಬಲೆಗೆ ಬಿದ್ದನೀಗ ನಿನ್ನ ಸೊಗಸು ಕಂಡೆ ಅಯ್ಯೋ ಲವ್ಲಿ ಲವ್ಲಿ ನಿನ್ನ ಒರಸಿ ಬಂದೆ ಓ

0: ನನ್ನ ಜೋಡಿ ಹಾಗಾಟಿ ನನ್ನ ಜೋಡಿ ಈಗ ಲೈಫು ಲವ್ಲಿ ಲವ್ಲಿ ನಾಳೆ ಸಾಂಗು ಲಾಲಿ ಲಾಲಿ. ಥ್ಯಾಂಕ್ ಯು.
1: ಭರ್ಜರಿ ಬೇಟೆ ಆಡಿದ್ರಿ ಅಂತೂ ಹಾಡಲ್ಲಿ. ಓಕೆ ಥ್ಯಾಂಕ್ ಯು ಅಲ್ವಾ. ಥ್ಯಾಂಕ್ ಯು ಶುಭಾ ಮೇಡಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಶುಭಾ ಮೇಡಮ್ ಅವರು ಭರ್ಜರಿ ಬೇಟೆ ಚಿತ್ರದಿಂದ ಒಂದು ಸಾಂಗ್ ಜಬರ್ದಸ್ತಾಗಿ ಹಾಡಿದ್ದಾಯ್ತು ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
2: ಹಲೋ
1: ಹಲೋ. ಅರೆ ಕರೆ ಕಟ್ ಆಯ್ತು. ಓಕೆ ಹಲೋ
3: ಹಲೋ
1: ನಮಸ್ತೆ.
3: ರಾಜಧಾನಿಯಿಂದ ರಾಜ್ ಕಿರಣ್, ಚಲನಚಿತ್ರ ನಟ.
1: ಓಕೆ ರಾಜ್ ಕಿರಣ್ ಸರ್, ಹೇಗಿದ್ದೀರಾ?
3: ಬಿಂದಾಸ್.
1: ಓ ಸೂಪರ್ ಸೂಪರ್.
3: ನನ್ನ ಗೆಳೆಯ ಅನಂತ್ ಗೊರ್ಲಾಡ್ಕ ಅಂತ ಹೇಳಿ, ನನ್ನ ಅಭಿಮಾನಿ.
1: ಓಕೆ
3: ರೇಡಿಯೋ ಕೇಳುಗರು, ನೀವು ಬಂದಿದ್ದೀರಾ, ನಿಮ್ ಜೊತೆ ಮಾತಾಡಿ ಹಾಡು ಹೇಳಿ ಅಂತ ಹೇಳಿದ್ರು. ಹಾಗಾಗಿ ಒಂದು ಪ್ರಯತ್ನ ಮಾಡೋಣ ಅಂತ.
1: ಇವತ್ತು ಕಾನ್ಸೆಪ್ಟ್ ಜಬರ್ದಸ್ತ್ ಆಗಿರುವಂತಹ ಹಾಡು, ಜೋಶ್ ಆಗಿರ್ಬೇಕು.
3: ಜೋಶ್ ಆಗಿರ್ಬೇಕಾ?
1: ಖಂಡಿತ.
3: ನಾನು ಹಾಡ್ತೀನಿ, ನೀವು ಡ್ಯಾನ್ಸ್ ಮಾಡ್ತೀರಾ?
1: ಇಲ್ಲ ಇಲ್ಲ, ನೀವು ಹಾಡಿ ಸಾಕು.
3: ಜೋಶ್ ಅಂದ್ರೆ ಅದೇ ತಾನೇ ಮೇಡಮ್. ಓಕೆ,
1: ಇದು
3: ಬೆಂಗಳೂರಿನ ನಾಯಗ್ರಾಮದಿಂದ ರಾಜಕೀಯ ದೂರದಿಂದ ಹಾಡ್ತಾ ಇದ್ದೀನಿ.
1: ಹಾಡಿ ಹಾಡಿ.
3: ಮಸ್ತು ಮಸ್ತು ಹುಡುಗಿ ಬಂದ್ಲು, ಮಸ್ತು ಮಸ್ತು ಹುಡುಗಿ ಬಂದ್ಲು, ಹಾರಿರಾರಿರೋ ನಾನು ನಿನ್ನ ದೋಸ್ತು ಅಂದ್ಲು, ಹಾರಿರಾರಿರೋ ಎಲ್ಲದಕ್ಕೂ ಅಸ್ತು ಅಂದ್ಲು, ಹಾರಿರಾರಿರೋ ಸುಸ್ತುವಾಗಿ ಕುಸ್ತು ಬಿದ್ದೆ. ಮಸ್ತು ಮಸ್ತು ಹುಡುಗಿ ಬಂದ್ಲು, ಹಾರಿರಾರಿರೋ ನಾನು ನಿನ್ನ ದೋಸ್ತು ಅಂದ್ಲು, ಹಾರಿರಾರಿರೋ ಎಲ್ಲದಕ್ಕೂ ಅಸ್ತು ಅಂದ್ಲು, ಹಾರಿರಾರಿರೋ ಸುಸ್ತುವಾಗಿ ಕುಸ್ತು ಬಿದ್ದೆ. ಅಂಕು ಡಂಕು ಮಯ್ಯ ನೋಡು, ಡಿಂಗು ಡಾಂಗು ಸ್ಟೈಲ್ ನೋಡು, ಅಂಕು ಡಂಕು ಮಯ್ಯ ನೋಡು, ಡಿಂಗು ಡಾಂಗು ಸ್ಟೈಲ್ ನೋಡು, ಪಳಕು ಪಳಕು ಹೊಳೆಯುವ ಅಗಲ್ ಗಲ್ ಕುಣಿಯುವ, ಪಳ್ ಪಳ್ ಹೊಳೆಯುವ ಗಲ್ ಗಲ್ ಕುಣಿಯುವ, ಲಂಗಿಲ್ಲದೆ ಲಗಾಮಿಲ್ಲದೆ ಎಲ್ಲೂ ಓಡೋ ಹುಡುಗಿರೀರ ಜಾಕಿ ನಾನು. ಮಸ್ತು ಮಸ್ತು ಹುಡುಗಿ ಬಂದ್ಲು, ಹರಿರಾರಿರು ಹರಿರಾರಿರು.
1: ಸೂಪರ್, ಥ್ಯಾಂಕ್ ಯು ಸರ್. ಕರಣ್ ರಾಜ್ ಕಿರಣ್ ಸರ್, ಥ್ಯಾಂಕ್ ಯು, ಸೂಪರ್ ಆಗಿ ಹಾಡಿದ್ರಿ.
3: ಹೌದಾ ಮೇಡಮ್?
1: ಎಸ್. ಹೀಗೆ ಕರೆ ಮಾಡಿ ಜೋಶ್ ಆಗಿರುವಂತಹ ಹಾಡುಗಳನ್ನೇ ಹಾಡಿ.
3: ನಿಮ್ಮ ನಾಮಧೇಯ ಶಿವಮೊಗ್ಗ ರೇಡಿಯೋ ಇಂದ
1: ಸರ್ ಶ್ವೇತಾ.
3: ಶ್ವೇತಾ ಅವರೇ, ಬಹಳ ಖುಷಿ ಆಯ್ತು ನಿಮ್ ಧ್ವನಿ ಕೇಳಿ.
1: ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
3: ನಿಮಗೆ ಪ್ರತಿ ಧನ್ಯವಾದ ಶ್ವೇತಾ ಅವರೇ.
1: ಓಕೆ ಎಸ್, ಸೂಪರ್ ಆಗಿ ಹಾಡ್ತಾ ಇದ್ರು ನಮ್ಮ ರಾಜ್ ಕಿರಣ್ ಸರ್ ಅವರು. ಒಂದು ಮಸ್ತ್ ಆಗಿರೋ ಸಾಂಗ್ ನ ಹಾಡಿದ್ದು, ಡ್ಯಾನ್ಸ್ ಮಾಡಿದ್ರು, ಬಟ್ ಇದು ರೇಡಿಯೋ ಸರ್, ಡ್ಯಾನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
4: ಹಲೋ ನಮಸ್ತೆ.
1: ನಮಸ್ತೆ, ಯಾರಿದು?
4: ನಾನು ವಿಶ್ವನಾಥ್ ನಾಯ್ಕ ಅಂತ, ಅಡ್ವೊಕೇಟ್.
1: ಓಕೆ
4: ಶಿವಮೊಗ್ಗದಿಂದ.
1: ಓಕೆ ವಿಶ್ವನಾಥ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
4: ಹಾಗೂ ಫೆಬ್ರವರಿ 2023 ಇವತ್ತರೆಗೂ ನಿಮ್ದು ರೇಡಿಯೋ ಶಿವಮೊಗ್ಗ ಪ್ರತಿ ಒಂದು ಕಾರ್ಯಕ್ರಮನು ನಾನು ಫಾಲೋಅಪ್ ಮಾಡ್ತಾ ಇದ್ದೀನಿ.
1: ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
4: ನಾನು ಕಾರ್ ತಗೊಂಡಿದ್ದ ಅವತ್ತು, ಅವತ್ತಿಂದ ನಾನು ಪೆನ್ ಡ್ರೈವ್ ಯೂಸ್ ಮಾಡಿಲ್ಲ, ನಿಮ್ ಬರೀ ಫೋನೆ.
1: ಓ ಸೂಪರ್ ಸೂಪರ್ ಸರ್, ಥ್ಯಾಂಕ್ ಯು.
4: ಆಯ್ತಾ, ನಾನು ಪ್ರತಿಯೊಂದು ಕಾರ್ಯಕ್ರಮ ಫಾಲೋಅಪ್ ಮಾಡ್ತೀನಿ. ಪ್ರತಿ ದಿನ ಇದು 10-11 ನಾನು ಕೋರ್ಟಿಗೆ ಹೋಗೋ ಟೈಮು, ಆ ಟೈಮಲ್ಲಿ ಒಂದು ದಿನ ಮಿಸ್ ಮಾಡಿದ್ರೆ ಇದನ್ ಕೇಳ್ತೀನಿ. ಮಧ್ಯಾಹ್ನ ಊಟದ ತಾಟು, 4 ಗಂಟೆ ಕಾರ್ಯಕ್ರಮ, ಆಮೇಲೆ ಬಿಸ್ನೆಸ್ ಪ್ಲೇಸ್, ಮಾರ್ನಿಂಗ್ ನಮ್ಗೇನ್ ಬರುತ್ತಲ್ಲ ಒಂದು 7 ಗಂಟೆಗೆ ಒಂದು ಕಾರ್ಯಕ್ರಮ,
1: ವಚನ ವಿಹಾರ.
4: ವಚನ ವಿಹಾರ ಯಾವ್ದು ಬಿಡತ್ತಾ ಇಲ್ಲ. ನಾನು ಹೇಳಿದ್ರೆ ಒನ್ ಬೈ ಒನ್ ಅಷ್ಟು ಹೇಳ್ಬಿಡ್ತೀನಿ, ಅಷ್ಟು ಇದಾಗೋಗ್ಬಿಟ್ಟಿದೆ.
1: ಸೂಪರ್ ಸರ್, ತುಂಬಾ.
4: ಆಮೇಲೆ ನಿಮಗೆ ಯಾರ್ಯಾರು ಫೋನ್ ಮಾಡ್ತಾರೋ ಅವ್ರ ಹೆಸರುಗಳು ನನ್ಗೆ ನೆನಪಿದೆ. ಹೇಗೆ?
1: ಓ ಸೂಪರ್ ಸೂಪರ್.
4: ಓ ನಮಸ್ಕಾರಗಳು.
1: ಎಸ್ ಹೌದು, ಸತೀಶ್ ಅವರು.
4: ಆಮೇಲೆ ನಮ್ಮ ವಿದ್ಯಾನಗರದ ಬ್ರಹ್ಮಾನಂದ ನಾಡೆ ಕನ್ನಡೆ. ಆಮೇಲೆ ನಮ್ಮ ನಮಸ್ಕಾರ ಸರ್.
1: ಓಕೆ ಸರ್, ಈಗ ನೀವು ನನಗೆ ಖುಷಿ ಆಗ್ತಾ ಇದೆ. ನೀವು ಕಾಲ್ ಮಾಡಿ ಇಷ್ಟೆಲ್ಲ ನೀವು ಪ್ರತಿಯೊಂದು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ಅಂದ್ಕೊಡ್ಲೇ ನಮಗೆ ಬಹಳ ಖುಷಿ ಆಗ್ತಾ ಇದೆ. ಹಾಗೆ ಇವತ್ತಿನ ಟಾಪಿಕ್ ನೀವು ಹೇಳ್ಬೋದು, ಮಾತಾಡ್ಬೋದಾ, ಹಾಡ್ಬೋದಾ?
4: ಖಂಡಿತ ಖಂಡಿತ ಖಂಡಿತ.
1: ಇವತ್ತಿನ ಟಾಪಿಕ್ ಅಲ್ಲಿ ಏನಿಲ್ಲ, ಧಮಾಕಾ ಬೀಟ್ಸ್ ಅಂತ ಹೇಳಿ ಜಬರ್ದಸ್ತ್ ಆಗಿರುವಂತಹ ನಮ್ಮ ಕನ್ನಡ ಚಿತ್ರದ ಹಾಡುಗಳನ್ನ ಹಾಡ್ಬೋದು. ಈಗ ನೀವು ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
4: ಸೂಪರ್ ಡೂಪರ್ ಹಾಡು ಹೇಳ್ತೀನಿ.
1: ಹಾಡಿ ಹಾಡಿ ಸರ್.
4: ಜಂಗಲ್ ಮೇ ಶಿಂಗಲ್ ಶೇರ್, ನಾಮೆ ಹುಸ್ಕ ಬಬ್ಬರ್ ಶೇರ್, ಗುರಿಯಲ್ಲಿ ವದ್ರೋಣ ಚಲ ಬಿಡದ ಅದು ಹಾಡು ಬರ್ತಾ ಇಲ್ಲ ಅಷ್ಟಿಕ್ ಅಷ್ಟೇ. ಗೆಟ್ ಔಟ್ ಗೆಟ್ ಔಟ್ ಇವನ್ ಆರಡಿ ಕಟ್ ಔಟ್.
1: ಸೂಪರ್ ಸ್ವಾಗತಾಗಿ ಹೇಳಿದ್ರಿ ವಿಶ್ವನಾಥ್ ಸರ್, ಹೀಗೆ ಕರೆ ಮಾಡಿ ಹೀಗೆ ಕಾರ್ಯಕ್ರಮಗಳೆಲ್ಲ ಕೇಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
4: ಥ್ಯಾಂಕ್ ಯು ಥ್ಯಾಂಕ್ ಯು
1: ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಸೂಪರ್ ಆಗಿ ಹಾಡ್ತಾ ಇದ್ರು ನಮ್ಮ ವಿಶ್ವನಾಥ್ ಸರ್ ಅಡ್ವೊಕೇಟ್ ಅವರು ಅಂತ ಹೇಳ್ತಾ ಇದ್ರು. ಸೊ ಜಂಗಲ್ ಮೇ ಬಬ್ಬರ್ ಶೇರ್ ಅಂತ ಹೇಳಿ ನಮ್ಮ ಸುದೀಪ್ ಸರ್ ಅವರ ಹಾಡನ್ನ ಹಾಡ್ತಾ ಇದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
2: ಹಲೋ ನಮಸ್ತೆ.
1: ನಮಸ್ತೆ, ಯಾರಿದು?
2: ಮುತ್ತಣ್ಣ ಚಿತ್ರಗಾರ್, ಕೊಪ್ಪಳ ಜಿಲ್ಲಾ ಭಾಗ್ಯನಗರ ಪಟ್ಟಣದಿಂದ.
1: ಓಕೆ ಮುತ್ತಣ್ಣರೇ, ಆಯ್ತಾ ತಿಂಡಿ ನಾಷ್ಟ?
2: ಆಯ್ತ್ರಿ ಮೇಡಮ್.
1: ಏನ್ ಮಾಡಿದ್ರಿ
2: ಇವತ್ತು? ರೊಟ್ಟಿ ಮಡಿಕೆ ಕಾಳ್ರಿ, ಮೂರ್ ರೊಟ್ಟಿ ಹೊಡೆದಿ ನೋಡ್ರಿ.
1: ಆಯ್ ಸೂಪರ್ ಸೂಪರ್, ಜೋಶಲ್ ಇದೀರಾ ಅಂತ ಆಯ್ತಲ್ಲಿ.
2: ಖಂಡಿತ ಬೇಡ ಬರ.
1: ಓಕೆ, ಇವತ್ತು ಯಾವ ಜಬರ್ದಸ್ತ್ ಹಾಡನ್ನ ಹಾಡ್ತಾ ಇದ್ದೀರಾ?
2: ಒಂದ್ ಎರಡ್ ಲೈನ್ ಹಾಡ್ತೀನಿ ರೀ ಮೇಡಮ್.
1: ಹಾಡಿ ಹಾಡಿ.
2: ಓಕೆ, ಇನ್ನು

0: ಆಗಿದೆ. ಹೇಳ್ರಿ ಮೇಡಮ್.
1: ಸೂಪರ್ ಆಗಿ ಹಾಡಿದ್ರಿ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
0: ಓಕೆ, ನಮಸ್ತೆ ರೀ.
1: ನಮಸ್ತೆ. ಒಬ್ರಕ್ಕಿಂತ ಒಬ್ರು ಸಖತ್ತಾಗಿ ಹಾಡು ಹೇಳ್ತಾ ಇದಾರೆ, ಹಾಡು ಹಾಡ್ತಾ ಇದಾರೆ ಅಂತ ಹೇಳ್ಬೋದು. ಎಸ್, ಇವತ್ತಿನ ನಮ್ಮ ಟಾಪಿಕ್ನಲ್ಲಿ ಧಮಾಕಾ ಬೀಟ್ಸ್, ಸೊ ಜಬರ್ದಸ್ತ್ ಆಗಿರುವಂತಹ ಹಾಡನ್ನ ಹಾಡ್ಬೋದು ಅಂತ ಹೇಳ್ತಾ ಈಗ ನಮ್ಮ ಬೆಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರ್ತೀನಿ. ಎಲ್ಲರಿಗೂ ಎಲ್ಲೂ ಹೋಗ್ಬೇಡಿ, ವೈಟ್ ಅಲ್ಲೇ ಇರಿ, ಟ್ಯೂನ್ ಅಲ್ಲೇ ಇರಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ಸಾಕು.
1: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟಿಡ್ ಆನ್ಯುಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.lsiindia.in ಗೆ ವಿಸಿಟ್ ಮಾಡಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಧಮಾಕಾ ಬೀಟ್ಸ್, ಜಬರ್ದಸ್ತ್ ಹಾಡುಗಳಿಗೆ ರೆಡಿ ಅಂತ ನೀವು ಅನ್ಕೊಳ್ತಾ, ನೀವು ರೆಡಿ ಅಂತ ನಾನು ಅನ್ಕೊಳ್ತಾ. ಎಸ್, ಇವಾಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
5: ನಮಸ್ತೆ ಮೇಡಮ್.
4: ನಮಸ್ತೆ ಸೌಮ್ಯ ಅವರು. ಹೌದು ಹೌದು, ನಾಷ್ಟ ಆಯ್ತಾ?
5: ಇಲ್ಲ, ಒಂದ್ ಸ್ವಲ್ಪ ಸೌಂಡ್ ಹೊರಗಡೆ ಸೌಂಡ್ ಅದ ಮೇಡಮ್, ಅದಕ್ಕಾಗಿ ಒಳಗಡೆ ಬಂದ್ರೆ ಕಾಲ್ ಕಟ್ ಆಗ್ತೈತೆ.
4: ಆಯ್ತಾ ನಾಷ್ಟ?
5: ನಾಷ್ಟ ಆಯ್ತು ಮೇಡಮ್, ಚಪಾತಿ ಇದ್ದು. ನಿಮ್ದು ನಾಷ್ಟ ಆಯ್ತು?
4: ನಮ್ದು ಇವತ್ತು ಉಪ್ಪಿಟ್ಟು.
5: ಉಪ್ಪಿಟ್ಟು ನಾವು ತಿನ್ನುವಂತ ಇವತ್ತು ನೀವು ತಿಂದು ಬಿಟ್ಟವ್ರಿ.
4: ಎಸ್ ಎಸ್, ಓಕೆ. ಸೌಮ್ಯ ಅವರು, ಇವತ್ತು ಒಂದು ಜಬರ್ದಸ್ತ್ ಆಗಿರುವಂತಹ ಹಾಡು.
5: ಹಾ ಮೇಡಮ್, ಆನಂದ್ ಫಿಲ್ಮ್ ಒಳಗಿಂದ ಹೇಳ್ತೀನಿ ರೀ.
4: ಹ್ಮ್, ಹಾಡಿಪ.
5: ನಡೆಯು ಚೆನ್ನ, ನುಡಿಯು ಚೆನ್ನ, ಹುಡುಗಿ ಎಂತ ಚೆನ್ನ, ನಗು ಚೆನ್ನ, ಮಗು ಚೆನ್ನ, ಹುಡುಗ ಎಂತ ಚೆನ್ನ. ನಡೆಯು ಚೆನ್ನ, ನುಡಿಯು ಚೆನ್ನ, ಹುಡುಗಿ ಎಂತ ಚೆನ್ನ, ನಗು ಚೆನ್ನ, ಮಗು ಚೆನ್ನ, ಹುಡುಗ ಎಂತ ಚೆನ್ನ. ಮಿಂಚು ಅವಳ ನೈನ, ಸೊಗಸು

0: ಹೇಳೋಕೆ, ನಿನ್ನೆಗಿಂತ ಇಂದು ಚೆನ್ನ ಹಾಡಕ್ಕೆ, ಅವಳ ಪ್ರೇಮ ಅವಳ ಸ್ನೇಹ ಗೆಳೆಯ ಕಂಡು ಸೋತು ಹೋದೆ. ಅವನ ಪ್ರೇಮ ಅವನ ಸ್ನೇಹ ಗೆಳತಿ ಕಂಡು ಸೋತು ಹೋದೆ. ಲವ್ಲಿಗ ಲವ್ಲಿಗ ಲವ್ಲಿಗ ಹ್ಯಾಪಿ ಬೋ ಹ್ಯಾಪಿ ಬೋ ಹ್ಯಾಪಿ ಬೋ. ಬರಲ್ಲ ಮೇಡಮ್, ಆದ್ರೂ ಪ್ರಯತ್ನ ಮಾಡಿದೆ.
1: ಓಕೆ, ಥ್ಯಾಂಕ್ ಯು ಸೌಮ್ಯ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ನಮಸ್ತೆ.
1: ನಮಸ್ತೆ. ಓಕೆ, ವಿಜಯಪುರದಿಂದ ಸೌಮ್ಯ ಅವರು ಕರೆ ಮಾಡಿ ಆನಂದ ಚಿತ್ರದಿಂದ ಒಂದು ಹಿಟ್ ಅವರಿಗೆ ಜಬರ್ದಸ್ತ್ ಅಂತ ಅನ್ಸಿರುವಂತಹ ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ನಮಸ್ತೆ.
2: ನಮಸ್ಕಾರ ಮೇಡಮ್.
1: ಓಕೆ ಮಹೇಶ್ ಅವರೇ, ಆಯ್ತಾ ನಾಷ್ಟ?
2: ನಾಷ್ಟಾ ಮಾಡ್ಬೇಕು
1: ಮಾಡ್ಬೇಕು. ಓಕೆ, ಇವತ್ತಿನ ಟಾಪಿಕ್ ಅಲ್ಲಿ ಗೊತ್ತಾಯ್ತಲ್ಲ
2: ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಪುಣ್ಯಸ್ಮರಣೆ.
1: ಹೌದು,
2: ಹಾಗಾಗಿ ಅವ್ರದೇ ಒಂದ್ ಸಾಂಗ್ ಹೇಳ್ಬಿಡ್ತು ಮೇಡಮ್, ಜೋಶಲ್ಲಿ ಇರೋದು ಅನ್ಕೊಂಡೇನಿ, ಬಟ್ ನನಗೆ ಗೊತ್ತಿಲ್ಲ, ಬಟ್ ಯಾವ್ದೊಂದು ಹೇಳ್ಬಿಡ್ತೀನಿ.
1: ಓಕೆ ಓಕೆ.
2: ಏನೇ ಕನ್ನಡತಿ ನೀ ಯಾಕೆ ಹಿಂಗಾಡ್ತೀ, ಏನೇ ಕನ್ನಡತಿ ನೀ ಯಾಕೆ ಹಿಂಗಾಡ್ತಿ, ಇಂಗ್ಲಿಷ್ ಯಾಕೆ ಆಡ್ತಿ, ಎಂದು ಕನ್ನಡ ಮಾತಾಡ್ತಿ. ಈ ಕನ್ನಡ ಜಲ ಕನ್ನಡ ಜಲ ನೆಲ ಕನ್ನಡ ಗಾಳಿ ಕನ್ನಡ ನ ಹೇ, ಎಂತ ಚಂದನ ಗೊತ್ತೇನೆ ಶ್ರೀಮತಿ, ಯಾಕೆ ಈ ತರ ಅನುಕರುಣೆ ಮಾಡುತ್ತೀ, ಕನ್ನಡ ಸೊಗಡಲ್ಲಿ ನೀ ಸುಖವ ಕಾಣುತ್ತೀ, ಕಲಿಸೋಕೆ ಬಂದೆನ ಕನ್ನಡದ ಭೂಪತಿ, ಏನೇ ಕನ್ನಡತಿ ನೀ ಯಾಕೆ ಹಿಂಗಾಡ್ತೀ. ಈ ಸಾಂಗ್ ಮೇಡಮ್
1: ಸೂಪರ್ ಸೂಪರ್ ಆಗಿ ಹಾಡಿದ್ರಿ ಮಹೇಶ್ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ತುಂಬ ಚೆನ್ನಾಗಿ ಹಾಡಿದ್ರು. 1996 ರಿಲೀಸ್ ಆಗಿರುವಂತಹ ಅಪ್ಪಾಜಿ ಚಿತ್ರದಿಂದ ಅಂತ ನಾನು ಅನ್ಕೊಂಡಿದ್ದೀನಿ. ಎಸ್ ಎಸ್ ಪಿ ಬಿ ಅವರು ಹಾಡಿರುವಂತಹ ಹಾಡು ಅಂತಲೇ ಹೇಳ್ಬೋದು. ಇವತ್ತು ಅವರ ಪುಣ್ಯಸ್ಮರಣೆ ದಿನ, ಸೊ ಹಾಗಾಗಿ ಮಹೇಶ್ ಅವರು ಹಾಡಿರುವಂತಹ ಒಂದು ಜೋಶ್ ಆಗಿರುವಂತಹ ಹಾಡನ್ನು ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
3: ಹಲೋ, ನಮಸ್ತೆ ರೀ ಮೇಡಮ್.
1: ನಮಸ್ತೆ ನಮಸ್ತೆ.
3: ಆರಾಮದ್ರಿ ಮೇಡಮ್?
1: ಆರಾಮಿದೀವಿ, ನೀವು?
3: ನಾವು ಆರಾಮದೇವ್ರಿ ಮೇಡಮ್. ಕಾರ್ಯಕ್ರಮ ಕೇಳತ್ತೀರಿ, ಕಾರ್ಯಕ್ರಮ ಸೂಪರ್ ಆಗಿ ಮೂಡ್ ಬರಕತ್ತೀರಿ
1: ಅಲ್ವಾ?
3: ನಾಷ್ಟ ಯಾವ ಮೇಡಮ್ ಬಂದ್ರಿ ಮೇಡಮ್?
1: ಇವತ್ತು ಉಪ್ಪಿಟ್ಟು.
3: ಉಪ್ಪಿಟ್ರಿ?
1: ಓಕೆ ನವಾಜ್ ಅವರೇ, ಯಾವ ಜಬರ್ದಸ್ತ್ ಆಗಿರೋ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಜಬರ್ದಸ್ತ್ ನಮ್ಮ ಬಹದ್ದೂರ್ ಗಂಡು ಚಿತ್ರದಂದ್ರಿ ಮೇಡಮ್, ನಮ್ಮ ಎಸ್ ಪಿ ಜಿ ಅವ್ರು ಹಾಡುದ್ರಿ.
1: ಓಕೆ,
3: ಹೌನ್ರಿ ಮೇಡಮ್. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿಯ ಗಂಡು, ಬಹದ್ದೂರ್ ಗಂಡು, ಬಹದ್ದೂರ್ ಗಂಡು, ಗೆಳೆಯರ ಪಾಲಿಗೆ ಆಟದ ಚೆಂಡು, ಪ್ರೇಮದಿ ಬೆರೆತರ ಹೂವಿನ ಚೆಂಡು, ವೈರಿ ಆಟಕ್ಕೆ ದುರುಳರ ಕೋಟಕ್ಕೆ ಎರಗುವ ಪಿರಂಗಿ ಗುಂಡು, ಪಿರಂಗಿ ಗುಂಡು. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿಯ ಗಂಡು, ಬಹದ್ದೂರ್ ಗಂಡು, ಬಹದ್ದೂರ್ ಗಂಡು. ಸತ್ಯಕ್ಕೆ ಎಂದು ತಲೆ ಬಾಗಿಸುವ, ಧರ್ಮವೇ ತನ್ನ ಉಸಿರೆಂದನ್ನುವ, ದ್ರೋಹಿಗಳ ಎದೆಯ ನಡಗಿಸಿ ನಡೆವ, ಅನ್ಯಾಯವನ್ನು ಮೆಟ್ಟಿ ನಿಲ್ಲುವ, ಮೆಟ್ಟಿ ಮೆರೆಯುವ. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿಯ ಕೆಂಡು, ಬಹದ್ದೂರ್ ಗಂಡು, ಬಹದ್ದೂರ್ ಗಂಡು. ಧನ್ಯವಾದ ಮೇಡಮ್.
1: ಥ್ಯಾಂಕ್ ಯು, ಧನ್ಯವಾದಗಳು ನವಾಜ್ ಅವರೇ ಕರೆ ಮಾಡಿದ್ದಕ್ಕೆ.
3: ಧನ್ಯವಾದ, ನಮಸ್ತೆ.
1: ನಮಸ್ತೆ. ಓಕೆ, ಸಖತ್ತಾಗಿ ಹಾಡ್ತಾ ಇದ್ರು ನವಾಜ್ ಅವರು. ಬಿಜಾಪುರ್ನಿಂದ ಕರೆ ಮಾಡಿರುವಂತಹ ನವಾಜ್ ಅವರು ಬಹದ್ದೂರ್ ಗಂಡು ಚಿತ್ರದಿಂದ ಜೋಶ್ ಆಗಿ ಹಾಡಿದ್ದಾಯ್ತು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ, ಅರೆರೆ ಕರೆ ಕಟ್ ಆಯ್ತು. ಎಸ್ ಹಲೋ
4: ಹಲೋ,
1: ನಮಸ್ತೆ.
4: ನಮಸ್ತೆ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಕೋಗಿಲೆ. ಸುಪ್ರೀತ್ ಅವರೇ, ತುಂಬಾ ದಿನ ಆಯ್ತು ನಿಮ್ ಹತ್ರ ಮಾತಾಡ್ತಾ.
4: ಯಾ ಹೌದು, ತುಂಬಾ ದಿನ ಆಯ್ತು. ಅಂಡ್ ನೋಡ್ದೆ ಟಾಪಿಕ್.
1: ಓಕೆ,
4: ನಾನು ಮೆಲೋಡಿ ಸಾಂಗ್ಸ್ ಹಾಡೋದು ಇವತ್ತು ಸುಮ್ನೆ ಹಾಗೆ ಫಾಸ್ಟ್ ಬೀಟ್
1: ಅಂತ. ಆಹಾ, ಸೂಪರ್. ಓಕೆ, ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ?
4: ಸಂಜೆ ಸೂರ್ಯನೇ ಅಂತ ಒಂದು ಸಾಂಗ್ ಇದೆ.
1: ಓಕೆ ಹಾಡಿ.
4: ಮೈನ ಕೋಗಿಲೆ ಗಿಳಿಗಳೇ, ಪ್ರೀತಿಯಿಂದ ಸುಪ್ರಭಾತ ಹಾಡಿ, ಅವನ ನೆನಪೇ ಮಾಡಿಕೊಂಡು ಊಟ ನಿದ್ರೆ

0: ಹೇಳ್ತೇವೆ ನಿಮಗೆ ಕಾಣದೆ. ಥ್ಯಾಂಕ್ ಯು.
1: ಓ ಸೂಪರ್ ಸುಪ್ರೀತ್ ಅವರೇ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಓಕೆ
1: ಎಸ್, ಕೇಳಿಸ್ಕೊಂಡಲ್ವಾ ನಮ್ಮ ನಮ್ಮ ರೇಡಿಯೋ ಶಿವಮೊಗ್ಗದ ಸ್ವಲ್ಪ ಕೋಗಿಲೆ ಅಂತಲೇ ಹೇಳ್ಬೋದು, ಚಿಕ್ಕ ಮರಿ ಕೋಗಿಲೆ ಥರ ಅವ್ರು ಯಾವಾಗಲೂ ಸ್ವೀಟಾಗಿ ಹಾಡ್ತಾ ಇರ್ತಾರೆ. ಎಸ್, 7 o'clock ಚಿತ್ರದಿಂದ ಈ ಒಂದು ಗೀತೆಯನ್ನು ಹಾಡಿದಾಯ್ತು ಸುಪ್ರೀತಾ ಅವರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ಹಲೋ ಹಲೋ, ಎಸ್ ಕರೆ ಕಟ್ ಆಯಿತು. ಓಕೆ ಸ್ನೇಹಿತರೆ, ನೀವು ಕೂಡ ಕರೆ ಮಾಡ್ಬೋದು. ನಮ್ಮ ಕನ್ನಡ ಚಿತ್ರರಂಗದ ಧಮಾಕಾ ಬೀಟ್ಸ್ ಜಬರ್ದಸ್ತ ಇರುವಂತಹ ಹಾಡನ್ನು ಹಾಡ್ಬೋದು ಅಂತ ಹೇಳ್ತಾ ನೀವು ಕರೆ ಮಾಡಬೇಕಾರೋ ನಂಬರ್ 9686096279. ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ಶಾಂತಿನಿ ಮೇಡಮ್.
2: ಜೋಶ್ ಆಗಿರೋ ಹಾಡುಗಳನ್ನ ಇಟ್ಕೊಂಡ್ಬಂದ್ಬಿಟ್ಟಿದ್ರಿ, ಎಲ್ಲಿ ಹುಡುಕ್ತೀರಾ ಮೇಡಮ್ ಸಬ್ಜೆಕ್ಟ್ಗಳು ನೀವು?
1: ಹಾಗೆ ಮೇಡಮ್,
2: ನೀವು ಸಾಕಷ್ಟು ಕೆಲಸ ಮಾಡಿರ್ತೀರಾ, ನಮಗೂ ಕೆಲಸ ಕೊಡ್ತೀರಾ.
1: ಎಸ್ ಶಾಂತಿನಿ ಮೇಡಮ್, ಆಯ್ತಾ ತಿಂಡಿ?
2: ತಿಂಡಿ ಆಯ್ತು. ಏನಪ್ಪ ಇವತ್ತು? ಅಕ್ಕಿ ಶಾವ್ಗೆ ಉಪ್ಪಿಟ್ಟು.
1: ಓ ಸೂಪರ್ ಸೂಪರ್. ಓಕೆ ರೆಡಿನಾ? ನಮ್ದು ಉಪ್ಪಿಟ್ಟು, ಬರೀ ಉಪ್ಪಿಟ್ಟು.
2: ಓಕೆ ಓಕೆ ಓಕೆ.
1: ಎಸ್
2: ಹಾ, ಏನ್ ಹೇಳ್ತೀನಿ, ಗಿರಿಕನ್ನೆ ಚಿತ್ರದ್ದು, ರಾಜ್ಕುಮಾರ್ ಅವ್ರದ್ದು. ಯಾರು ನೀನು ಎಂದು ನನ್ನ ಕೇಳುವೆಯಲ್ಲ, ಯಾರ ಕೇಳಿ ಇಲ್ಲಿ ನೀನು ಹೇಳುವರಲ್ಲ. ಹೇ ಯಾರು ನೀನು ಎಂದು ನನ್ನ ಕೇಳುವೆಯಲ್ಲ, ಹೆಣೆ ಯಾರ ಕೇಳು ಇಲ್ಲಿ ನೀನು ಹೇಳುವರಲ್ಲ. ಮೊಗವು ಚೆನ್ನ ನಗುವು ಚೆನ್ನ, ಮೊಗವು ಚೆನ್ನ ನಗುವು ಚೆನ್ನ ಅಂತಾರೆ ನನ್ನ ನೋಡಿ ಎಲ್ಲ, ಇವನ ಗೊತ್ತಿಲ್ಲ ಅನ್ನೋರೇ ಇಲ್ಲ. ಅಲ್ಲಿ ಹಾ ಅಂತ ಬರುತ್ತೆ, ನಾನು ಹೇಳಲಿಲ್ಲ. ಇಷ್ಟೇ ಹಾಡು ನನಗೆ ಬರೋದು. ಚೆನ್ನಾಗಿದೆ ರಾಜ್ಕುಮಾರ್ ಅವ್ರದ್ದು, ಒಂಥರ ಜೋಶ್ ಸಾಂಗ್ ಇದು. ಅಂತಾರೆ ಅಂತಾರೆ ನನ್ನ ನೋಡಿ ಎಲ್ಲ ಅಂತಾರೆ. ಯಾರಿಗ್ ಗೊತ್ತಿಲ್ಲ ರಾಜ್ಕುಮಾರ್ ಅವರು?
1: ಹೌದೌದು,
2: ಯಾರು ಕೇಳಿದ್ರು ಹೇಳ್ತಾರೆ ಅಂತ.
1: ಹೌದು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಶಾಂತಿನಿ ಅವರು ಗಿರಿಕನ್ಯಾ ಚಿತ್ರದಿಂದ ಒಂದು ಜೋಶ್ ಆಗಿರುವಂತಹ ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
3: ಹಲೋ,
1: ನಮಸ್ತೆ.
3: ನಮಸ್ತೆ
1: ವಿಶ್ವನಾಥ್ ಸರ್.
3: ಕಾಫಿ ಆಯ್ತಾ ಮೇಡಮ್?
1: ಹಾ, ತಿಂಡಿ ಆಯ್ತು, ನಾಷ್ಟ ಆಯ್ತು, ಕಾಫಿ ಆಗ್ಬೇಕು, ಒನ್ ಟೈಮ್ ಆಯ್ತು ಅಷ್ಟೇ. ಓಕೆ, ನಿಮ್ದಾಯ್ತಾ? ಓಕೆ, ಇವತ್ತು ಜೋಶ್ ಆಗಿರುವಂತಹ ಹಾಡನ್ನ ಜೋಶ್ ಆಗಿ ಹೇಳ್ಬೇಕು, ಹಾಡ್ಬೇಕು.
3: ನನಗಾಗಿಯೇ ಈ ಅಂದವು, ನಿನಗಾಗಿಯೇ ಈ ಜನ್ಮವು, ಮರೆವೇನೆ ಚಿನ್ನ ನಾ ಬಿಡುವೇನೆ ನಿನ್ನ ಎಲ್ಲೇನೆ. ಏನು ಕಂಗಳು ಏನು ತುಟಿಗಳು ಬಳುಕಿಯಾಡುವ ನಡು, ಬಿರಸು ನಡೆಯಳು ಸೊಗಸು ನುಡಿಯಳು ಆಸೆ ಮನಗಳು, ನೋಟದ ಮಾಡವ ಬೀಸಲು ನೀನು ಸೋತೇ ಕ್ಷಣಗಳು. ನನಗಾಗಿಯೇ ಈ ಅಂದವು,
1: ಸೂಪರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದಗಳು. ಓಕೆ ಎಸ್, ಸ್ನೇಹಿತರೆ ವಿಶ್ವನಾಥ್ ಅವರು ಸಹೋದರ ಸವಾಲ್ ಚಿತ್ರದಿಂದ ಈ ಒಂದು ಜೋಶ್ ಆಗಿರುವಂತಹ ಹಾಡನ್ನ ಹಾಡಿದ್ದಾಯ್ತು. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ ತಗೊಳ್ಳುವಂತಹ ಸಮಯ ಬಂದಿದೆ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
4: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
1: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಟಾಪಿಕ್ ನಲ್ಲಿ ಧಮಾಕಾ ಬೀಟ್ಸ್ ಅಂದ್ರೆ ಜಬರ್ದಸ್ತ್ ಆಗಿರುವಂತಹ ಹಾಡನ್ನ ಹಾಡಬಹುದು ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ನಮಸ್ತೆ. ಎಸ್, ನಿಮ್ಮ ಹೆಸರು?
10: ರಾಜೇಶ್.
1: ರಾಜೇಶ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಭದ್ರಾವತಿಯಿಂದ. ರಾಜೇಶ್ ಅವರೇ, ಆರಾಮಿದ್ದೀರಾ? ಏನ್
10: ಮಾಡ್ಕೊಂಡಿದ್ದೀರಾ?
1: ಓಕೆ, ಸೂಪರ್. ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ ರಾಜೇಶ್ ಅವರೇ?
10: ಅಂದ್ರೆ ಇವತ್ತು ಪುಣ್ಯಸ್ಮರಣೆ.
1: ಹೌದು ಹೌದು, ಬಟ್ ಟಾಪಿಕ್ ಬೇರೆನೆ ಇದೆ, ಧಮಾಕಾ ಬೀಟ್ಸ್ ಅಂತ ಹೇಳಿ. ಸೊ ನೀವು ಯಾವ್ದು ನಿಮಗೆ ಯಾವ ಧಮಾಕಾ ಅಂತ ಅನ್ಸುತ್ತೋ ಅದನ್ನ ನೀವು ಹಾಡಬಹುದು. ಹಾಡಿ ಹಾಡಿ.
10: ಗುಣ ನೋಡಿ ಹೆಣ್ಣು ನೋಡಿ ಫಿಲಂ ಸಾಂಗ್. ನೀರಲು ಜೊತೆಯಲ್ಲ ಹಸಿರಾದಂತೆ ಮನದೆ ಸಂತೋಷ ಹಾಡಾದಂತೆ ನೀರಲು ಜೊತೆಯಲ್ಲ ಬಾಳೆಲ್ಲ ಹಸಿರಾದಂತೆ ಮಾತಲ್ಲಿ ಹೊಸತನ
1: ಮಗನ. ರಾಜೇಶ್ ಅವರೇ, ಓಕೆ, ಮೆಲೋಡಿಯಾಗಿ ಚೆನ್ನಾಗಿ ಹಾಡ್ತಿದ್ರಿ, ಬಟ್ ನಿಮ್ ವಾಯ್ಸ್ ಸ್ವಲ್ಪ ದೂರದಲ್ಲಿ ಕೇಳಿಸ್ತಾ ಇದೆ. ಎಸ್, ಓಕೆ, ಥ್ಯಾಂಕ್ ಯು ಪಾ. ಥ್ಯಾಂಕ್ ಯು ರಾಜೇಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಓಕೆ, ರಾಜೇಶ್ ಅವರು ಭದ್ರಾವತಿಯಿಂದ ಕರೆ ಮಾಡಿದ್ರು. ಸ್ವಲ್ಪ ಮೆಲೋಡಿ ಸಾಂಗ್ನ ಅವರು ಇವತ್ತು ಆರಿಸ್ಕೊಂಡಿದ್ರು. ಅಂದರೆ ನಮ್ದು ಇವತ್ತು ಕಾರ್ಯಕ್ರಮ ಇದ್ದಿದ್ದು ಜಬರ್ದಸ್ತ್ ಅಂತ, ಬಟ್ ಅವರು ಮೆಲೋಡಿಯಾಗಿ ಚೆನ್ನಾಗಿ ಹಾಡ್ತಿದ್ರು. ಬಟ್ ಏನೋ ಬ್ರೇಕ್ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಇರೋದ್ರಿಂದ ಸ್ವಲ್ಪ ಕೇಳ್ತಾ ಇರಲಿಲ್ಲ ನಮಗೆ. ಓಕೆ, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
11: ಹಲೋ,
1: ನಮಸ್ತೆ.
11: ನಮಸ್ತೆ ಶ್ವೇತಾ ಮೇಡಮ್.
1: ನಮಸ್ತೆ ಉಲ್ಲಾಸ್ ಅವರೇ, ಆಯ್ತಾ ತಿಂಡಿ? ಇವತ್ತು ಯಾವ ಜಬರ್ದಸ್ತ್ ಹಾಡನ್ನ ಹಾಡ್ತಾ ಇದ್ದೀರಾ?
11: ಜಬರ್ದಸ್ತ್ ಲಂಕೇಶ್ ಪತ್ರಿಕೆ
1: ಹಾಡಿ.
11: ಒಳ್ಳೆ ಫೇರ್, ಥ್ಯಾಂಕ್ಸ್ ಮೇಡಮ್. ಅದು ವಾಯ್ಸ್ ಬರ್ತಿಲ್ಲ. ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ ಒಂದು ಸ್ವರ್ಷ, ನಂಗೆ ನೂರು ವರ್ಷ ನಿನ್ನ ನೆರಳಿಗಾಗಿ ಸೋತೆ. ನೂರಾರು ಮುಳ್ಳುಗಳ

ಹೇಗಿರುವೇ ಮಾತನಾಡದೆ. ಕ್ಷಮಿಸು ಬಾ, ಒಮ್ಮೆ ಕ್ಷಮಿಸು ಬಾ, ನೀನೇ ತನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು. ನಿನ್ನ ಮನಸ್ಸಿಗಾಗಿ ಸೋತೆ ಆ ಮೋಡದಿಂದ ಮಳೆಗೆ ಒಂದು

0: ಆಸೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು. ಸಾಕ ಮೇಡಮ್?
1: ಸೂಪರ್ ಸೂಪರ್, ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು ಉಲ್ಲಾಸ್ ಅವರೇ.
0: ಧನ್ಯವಾದಗಳು.
1: ಓಕೆ, ಥ್ಯಾಂಕ್ ಯು. ಲಂಕೇಶ್ ಪತ್ರಿಕೆ ಚಿತ್ರದಿಂದ ಈ ಒಂದು ಹಾಡನ್ನ ನಮ್ಮ ಉಲ್ಲಾಸ್ ಅವರು ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ಕಾರ ಮೇಡಮ್, ಆಯ್ತಾ ತಿಂಡಿ?
1: ಆಯ್ತು, ನಿಮ್ದಾಯ್ತಾ?
2: ನಮ್ದು ಆಯ್ತು.
1: ಓಕೆ, ಮಧು ಸರ್, ಇವತ್ತಿನ ಟಾಪಿಕ್ ಗೊತ್ತಾಯ್ತಾ?
2: ಗೊತ್ತಾಯ್ತು ಗೊತ್ತಾಯ್ತು. ನಮ್ಮ ಆಯ್ಕೆ ಗೀತೆಗಳನ್ನ ಹಾಡ್ಬೇಕು ಇವತ್ತು. ಜಬರ್ದಸ್ತ್ ಆಗಿರುವ
1: ಖಂಡಿತ
2: ವಿಷಯದ ಬಗ್ಗೆ ಮಾತಾಡಿ ಅಂದ್ರೆ ಮಾತಾಡಬಹುದು, ಹಾಡುಗಳಾದ್ರೆ ಅಷ್ಟೇ. ನಾವು ಸ್ವಲ್ಪ ಮಟ್ಟಿಗೆ ಹಾಡ್ತೀವಿ.
1: ಹಾಡಿ ಹಾಡಿ.
2: ಕಡಲೋ ಕಡಲೋ ಕಣ್ಕಡಲೋ, ಮುಗಿಲೋ ಮುಗಿಲೋ ಮನ ಮುಗಿಲೋ. ಇಷ್ಟೇ ಮೇಡಮ್, ಏಕೆ ಫಟ್ಸ ಎರಡೇ ಲೈನ್ ನಾವು ಜಾಸ್ತಿ ಹಾಡಿಲ್ಲ.
1: ಓಕೆ ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಎಸ್, ಮಧು ಅವರು AK-47 ಇಂದ ಒಂದು ಚಿತ್ರದ ಒಂದು ಗೀತೆಯನ್ನು ಹಾಡಿದಾಯ್ತು ಕಡಲು ಅಂತ ಹೇಳಿ, ಅವರಿಗೆ ಅದು ಜಬರ್ದಸ್ತ್ ಅಂತಾನೆ ಹೇಳ್ಬೋದು. ಓಕೆ, ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ.
3: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
1: ಓಕೆ ಸೂಪರ್. ಸುಬ್ರಹ್ಮಣ್ಯ ಸರ್, ಆಯ್ತಾ ತಿಂಡಿ?
3: ತಿಂಡಿ ಮಾಡ್ಬೇಕು ಮೇಡಮ್, ಇಲ್ಲ ಕೆಲಸ ಮಾಡ್ತಾ ಇದೆ, ಹಂಗೆ ಕನೆಕ್ಷನ್ ಸಿಕ್ತು.
1: ಓಕೆ ಸೂಪರ್. ಇವಾಗ ಯಾವ ಗೀತೆಗೆ ಜಬರ್ದಸ್ತ್ ಆಗಿ ರೆಡಿ ಆಗಿದ್ದೀರಾ?
3: ನಾನು ಜಬರ್ದಸ್ತ್ ಆಗಿ ನಮ್ಮ SP ಬಾಲಸುಬ್ರಹ್ಮಣ್ಯ ಮಾಡಿರೋದೇ ಒಂದು ತಗೊಂಡಿದ್ದೀನಿ. ಲವ್ಲಿ ಪ್ರೇಮ ಅವರು ನಡೆಸಿರೋ ಚಿತ್ರ, ಚಿತ್ರ ಏನೋ ಮರ್ತೋಗಿದ್ದೀನಿ, ಆದ್ರೆ ಗೀತೆ ಮಾತ್ರ ನೆನ್ಪಿಟ್ಟಿದ್ದೀನಿ. ಕುರಕ್ಕು ಕಳ್ಳಿಕೆರೆ ಬಾಬಾ, ತೇಲಕ್ಕ ರಂಜಿಕೆರೆ ಬಾಬಾ, ಓಯ್ ಕುರಕ್ಕು ಕಳ್ಳಿಕೆರೆ ತೇಲಕ್ಕ ರಂಜಿಕೆರೆ, ಲವ್ವಿಗೆ ನಮ್ ಲವ್ವಿಗೆ ಚಾಮುಂಡಿ ಬೆಟ್ಟ ಇದೆ, ಕನ್ನಂಬಾಡಿ ಕಟ್ಟೆ ಇದೆ, ಲವ್ವಿಗೆ ನಮ್ ಲವ್ವಿಗೆ ಈ ಭಯ ಬಿಸಕ್ರಿ, ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಈ ತಿಗಿಲ್ದ ಬಾಕಿ, ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಬಲ್ಮುರಿಲಿ ಪೂಜನಪ್ಪ ಬಾಬಾ, ಎಡ್ಮುರಲ್ಲಿ ಜಪ ತಪ್ಪ ವಾ ಬಲ್ಮುರಿಲಿ ಪೂಜನಪ್ಪ, ಎಡ್ಮುರಲ್ಲಿ ಜಪ ತಪ್ಪ ಲವ್ವಿಗೆ ನಮ್ ಲವ್ವಿಗೆ, ನಾರ್ತಿನಲ್ಲಿ ಶ್ರೀರಂಗಪಟ್ಟಣ, ಸೌತಿನಲ್ಲಿ ನಂಜನಗೂಡು ಪೂಜೆಗೆ, ಲವ್ ಪೂಜೆಗೆ ಈ ಭಯ ಬಿಸಕ್ರಿ, ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಗಲಾಟೆನೆ ಇಲ್ಲ ಬನ್ರಿ, ಗಲಾಟೆನೆ ಇಲ್ಲ ಬನ್ರಿ ಗಂಗೋತ್ರಿಯಲ್ಲಿ, ಮನಸ್ಸು ಬಿಚ್ಕೊಳ್ರಿ ಮರದ ಮರದ ಮರೆಯಲ್ಲಿ, ಅರ್ಮನೆಯಲ್ಲಿ ಅಡ್ಡಾಡುತ್ತಾ ಅರ್ಮನೆಯಲ್ಲಿ ಅಡ್ಡಾಡುತ್ತಾ ಮೂಡ್ ತಕೊಳ್ರಿ, ರಾಜನ್ ತರನೇ ಲವ್ವಲ್ ದರ್ಬಾರ್ ಪಡ್ಬಿಡ್ರಿ, ರಂಗಂಟಿಟ್ಟು ನೋಡಿಬಿಟ್ಟು ಆಡ್ರಿ ಮುಟ್ಟಿಟ್ಟು, ಮುಡುಕು ತೋರೆ ಮರ್ಸಕೊಳ್ರಿ ಮನ್ಸನ್ ಮನ್ಸಿಟ್ಟು, ಕಾಳಿದ್ದಸನೆ ಇಲ್ಲಿ ರಸ್ತೆ ಆಗವನೆ, ಪ್ರೀತಿ ಮಾಡೋರ್ಗೆ ಸರಿದಾರಿ ತೋರ್ತಾನೆ.
1: ಧನ್ಯವಾದಗಳು. ಎಸ್, ಸುಬ್ರಹ್ಮಣ್ಯ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ರು. ಸೊ SPB ಅವರು ಹಾಡಿದಿರುವಂತಹ ನೆನಪಿರಲಿ ಚಿತ್ರದಿಂದ ಈ ಒಂದು ಸುಂದರವಾದ ಗೀತೆಯನ್ನ ಹಾಡಿದ್ದಾಯ್ತು ಅಂತ ಹೇಳ್ತಾ, ಎಸ್, ಇವತ್ತು ಸ್ವಲ್ಪ ನಮ್ಮ ಕಾರ್ಯಕ್ರಮವನ್ನ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಹಾಡಬೇಕು ಅಂತಿದ್ದೆ, ಬಟ್ ಹಾಡಲ್ಲ. ನಿಮಗೋಸ್ಕರ ಡೆಡಿಕೇಶನ್ ಮಾಡ್ತಾ ಇದ್ದೀನಿ ಆ ಒಂದು ಹಾಡನ್ನು, ಸುಂದರವಾದ ಹಾಡನ್ನು ಅಂತ ಹೇಳ್ತಾ, ಇವತ್ತು ಯಾರೆಲ್ಲ ಕರೆ ಮಾಡಿದಿರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಯಾರಿಗೆಲ್ಲ ಕರೆ ಸಿಗಲಿಲ್ಲೋ ಅವ್ರು ಖಂಡಿತ ಬೇಜಾರು ಮಾಡ್ಕೋಬೇಡಿ. ಇವತ್ತು ಸಂಜೆ 4-5 ಗಂಟೆಗೆ ಕಾಫಿ ವಿತ್ ಆರ್ಟಿಸ್ ಕಾರ್ಯಕ್ರಮ ನಡೆಯುತ್ತೆ. ಸೊ ನೀವು ಕೂಡ ಅಲ್ಲಿ ಭಾಗವಹಿಸ್ಬೋದು ಅಂತ ಹೇಳ್ತಾ, ಧಮಾಕಾ ಬೇಟ್ಸ್ ಜಬರ್ದಸ್ತ್ ಹಾಡುಗಳನ್ನು ಹಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ, ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಅವತ್ತು ನಮ್ಮ 25th ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90-309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಎಸ್ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಶುಭೋದಯ ನಮಸ್ಕಾರ ಅಂತ ಹೇಳ್ತಾ ಏನಿದು ಶ್ವೇತಾ ಈಗ ತಾನೇ ಲೈವ್ ಮುಗಿಸಿದ್ದಾಯ್ತು ಈಗ ಮತ್ತೆ ಬಂದಿದ್ದಾಯ್ತಲ್ವಾ ಯಾಕೆ ಶ್ವೇತಾ ಅಂತ ನೀವು ಕೇಳ್ಬೋದು ಎಸ್ ಇವತ್ತು ನಮ್ಮ ಶಿವಮೊಗ್ಗದ ಮಹಾಸಭಾ ಗಣಪತಿ ರಾಜಬೀದಿ ಉತ್ಸವ ಸಂಭ್ರಮ ನಡೀತಾ ಇದೆ ಹಾಗಾಗಿ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಹಾಗೆ ಇವತ್ತು ನನ್ನೊಟ್ಟಿಗೆ
1: ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ ಸ್ನೇಹಿತರೆ ನಮ್ಮ ಶಿವಮೊಗ್ಗದ ಪ್ರತಿಷ್ಠಿತ ಮಹಾಸಭಾ ಗಣಪತಿಯ ಒಂದು ವಿಸರ್ಜನೆ ನಡೀತಾ ಇದೆ. ಅಂದರೆ ವಿಸರ್ಜನೆ ಅಂದರೆ ಅದು ಕೇವಲ ಮಾತಲ್ಲಿ ಹೇಳುವಂಥದ್ದಲ್ಲ, ತುಂಬ ಸಂಭ್ರಮಾಚರಣೆಯಿಂದ ವಿಶೇಷತೆಯಿಂದ ಕೂಡಿರುತ್ತೆ. ಸಕಲ ವೈಭವಗಳಿಂದ ಗಣಪತಿಯ ವಿಸರ್ಜನೆ ಈ ದಿನ ನಡೆಯುವಂತಹ ಒಂದು ಏನಪ್ಪ ಅಂದರೆ ಅದ್ಭುತ ಕಾರ್ಯಕ್ರಮ. ಬೆಳಗ್ಗಿನಿಂದ ಸಂಜೆಯವರೆಗೂ ಅಂದರೆ ರಾತ್ರಿಯವರೆಗೂ ಕೂಡ ಸಕಲ ಸಿದ್ಧತೆಗಳೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ರಾಜಬೀದಿ ಉತ್ಸವಗಳೊಂದಿಗೆ ಈ ದಿನ ಮಹಾಗಣಪತಿಯ ವಿಸರ್ಜನೆ ನಡೆಯುತ್ತೆ. ಅಂದಾಗೆ ಅದಕ್ಕೆ ಸಕಲ ಸಿದ್ಧತೆಗಳು ಕೂಡ ಇಡೀ ಶಿವಮೊಗ್ಗ ನಗರದ ಜನತೆ ಮಾಡ್ತಾ ಇದೆ. ಅಂದಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ನಡೀತಾ ಇವೆ ಅಲ್ವಾ ಶ್ವೇತಾ?
0: ಎಸ್, ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೂ ನಿಯಮ ಜಾರಿಯಲ್ಲಿದೆ ಅಂತಾನೆ ಹೇಳ್ಬೋದು. ಇವತ್ತಿನ ನಿಯಮ ತುಂಬಾ ಚೇಂಜಸ್ ಆಗಿದೆ ಅಲ್ವಾ ಮಹಾಲಕ್ಷ್ಮಿ?
1: ಹೌದೌದೌದು.
0: ಏನಪ್ಪಾ ಅಂತಂದ್ರೆ ಈಗ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಮೆರವಣಿಗೆ ಭೀಮೇಶ್ವರ ದೇವಸ್ಥಾನದಿಂದ ಶುರುವಾಗಿ ಎಸ್ಪಿಎಂ ರೋಡ್ ಮುಖ್ಯ ರಸ್ತೆ, ರಾಮಣ್ಣ ಶೆಟ್ಟಿ ಪಾರ್ಕ್, ಗಾಂಧಿ ಬಜಾರ್ ಮುಖ್ಯ ರಸ್ತೆ, ಹಾಗೆ ಎಸ್ಎನ್ ಸರ್ಕಲ್ ಅಂತಾನೆ ಹೇಳ್ಬೋದು, ಎ ಸರ್ಕಲ್, ನೆಹರು ರಸ್ತೆ, ಗೋಪಿ ಸರ್ಕಲ್, ದುರ್ಗಿಗುಡಿ ಮಾರ್ಗವಾಗಿ ಮಹಾವೀರ ಸರ್ಕಲ್ಗೆ ಹೋಗುತ್ತೆ. ನಂತರ ಡಿವಿಎಸ್ ಸರ್ಕಲ್, ಆಮೇಲೆ ಕಾನ್ವೆಂಟ್ ಸರ್ಕಲ್, ಕೋಟೆ ಸರ್ಕಲ್, ಹೀಗೆ ಮುಖ್ಯವಾದ ಒಂದು ದಾರಿಯಲ್ಲಿ ನಮ್ಮ ಗಣೇಶ
1: ಉತ್ಸವ
0: ಆರಾಧಿಸಿದ ಉತ್ಸವವನ್ನ ಮಾಡ್ತಾ ಇರ್ತಾರೆ ನಮ್ಮ ಜನರು. ಹಾಗೆ ಇವತ್ತಿನ ಅಮ್ಮಹಿ ನೀವು ನೋಡಿದ್ರ ಬೆಳಗ್ಗೆ ಎಷ್ಟು ನಮ್ಮ ಹಿಂದೂ ಮಹಾ ಗಣಪತಿ ಅಂತಂದ್ರೆ ಹಾಗೆ.
1: ನಿಜ ನಿಜ ನಿಜ.
0: ಎಸ್,
1: ಸಾಕಷ್ಟು ಗಣಪತಿಗಳು ಈ ಸಲ ಅಂದ್ರೆ ಪ್ರತಿಯೊಂದು ಬೀದಿ ಬೀದಿಗಳಲ್ಲಿ ಕೂಡ ಇರ್ಬೋದು, ಹಾಗೆ ಕೆಲವೊಂದು ಮನೆಗಳಲ್ಲಿ ಕೂಡ ಕೂರಿಸೋ ವಾಡಿಕೆ ಉಂಟು, ಹಾಗೆ ಕೆಲವರು 3 ದಿನಕ್ಕೆ ಬಿಡ್ತಾರೆ ಅಥವಾ ಬೆಳಗ್ಗೆ ತಂದು ಸಂಜೆ ಬಿಡೋದುಂಟು, ಕೆಲವರು 9 ದಿವಸ, ಕೆಲವರು 14 ದಿವಸ ಕೂಡ ಬಿಡೋದುಂಟು. ಇಲ್ಲಿ ನಮ್ಮ ಒಂದು ಮಹಾಗಣಪತಿಯ ವಿಸರ್ಜನೆ ಈ ದಿನ ಒಂದು ವಿಶೇಷವಾಗಿ ನಡೀತಾ ಇದೆ. ಹಾಗೆ ಅಲ್ಲಿಯ ಒಂದು ವಿಶೇಷತೆ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಒಂದು ಆರ್ ಜೆ ಅರ್ಪಿತ್ ಅವರು ಕೂಡ ಅಲ್ಲಿ ಇದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಗಣಪತಿ ಅಂದ್ರೇ ಹಾಗೆ ವಿಘ್ನ ನಿವಾರಣೆಯನ್ನ ಮಾಡುವಂಥದ್ದು. ಈ ವಿಘ್ನ ನಿವಾರಣೆಗಳನ್ನ ನಾವು ಸಾಕಷ್ಟು ಈ ನಮ್ಮ ಒಂದು ಸಮಸ್ಯೆಗಳಿರ್ಬೋದು, ಏನೇ ಇರ್ಬೋದು, ನಾವು ಕೊನೆಗೆ ಹೋಗುವಂಥದ್ದು ದೇವರ ಮೊರೆಗೆ. ಅಂತಹ ವಿಘ್ನಗಳನ್ನು ದೂರ ಮಾಡುವಂತಹ ಗಣಪತಿಯ ವಿಶೇಷತೆ ಬಗ್ಗೆ ಈ ದಿನ ತಿಳಿಸುವಂತಹ ಈ ಒಂದು ನಮ್ಮ ಲೈವ್ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ನಾವು ಕೂಡ ನಿಮಗೆ ತಿಳಿಸ್ತೀವಿ ಸ್ನೇಹಿತರೆ.
0: ಎಸ್ ಮಹಾಲಕ್ಷ್ಮಿ, ಮತ್ತೆ ಏನಪ್ಪ ಅಂತಂದ್ರೆ ಸಮಾಚಾರ, ಇದು ಮೆರವಣಿಗೆಯ ವೈಭವ ಮತ್ತು ಸಾಂಸ್ಕೃತಿಕ ಆಕರ್ಷಣೆಗಳು ಹೇಗಿರುತ್ತವೆ ಅಂತಂದ್ರೆ ಕಾಲತಂಡಗಳ ವೈಭವ ಅಂತಾನೆ ಹೇಳ್ಬೋದು. ಏನಪ್ಪ ಅಂದ್ರೆ ಕೇರಳದ ನಾನೇನು ಹೇಳಿದ್ದು ಅಂತಂದ್ರೆ ನಂಗೆ ಆ ಸಂಭ್ರಮಕ್ಕೆ ಹೋಗಕ್ಕೆ ಆತುರದಿಂದ ನಂಗೆ ಮಾತೇ ಬರ್ತಾ ಇಲ್ಲ. ಎಸ್, ನಮ್ಮ ಶಿವಮೊಗ್ಗದಲ್ಲಿ ಅಷ್ಟು ಚೆನ್ನಾಗಿ ಅದ್ಧೂರಿಯಾಗಿ ನಡೀತಾ ಇದೆ ನಮ್ಮ ಕಲಾತಂಡದ ವೈಭವ ಅಂತಾನೆ ಹೇಳ್ಬೋದು. ಕೇರಳದ ಚಂಡೆ ಮದ್ದಳೆ, ನಾಸಿಕ್ ಡೋಲು, ಮತ್ತೆ ವೀರಗಾಸೆ, ನಂದಿಕೋಲು, ಮತ್ತೆ ಕಂಸಾಳೆ ಮತ್ತು ಡೊಳ್ಳು ಕುಣಿತದಂತಹ ಪ್ರಸಿದ್ಧ ಜನಪದ ಹಾಗೂ ಸಾಂಸ್ಕೃತಿಕ ಕಲಾತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾವೆ. ಆಮೇಲೆ ರಾಜಬೀದಿಯ ಉದ್ದಕ್ಕೂ ಭವ್ಯ ದೀಪಾಲಂಕಾರ ಮಾಡಲಾಗುತ್ತೆ. ಪ್ರಮುಖ ವೃತ್ತಗಳಲ್ಲಿ ವರ್ಣರಂಜಿತ ಬಾಣ ಬಿರುಸುಗಳ ಪ್ರದರ್ಶನ ಇರುತ್ತೆ ಮಹಾಲಕ್ಷ್ಮಿ. ನೋಡೋದಕ್ಕೆ 2 ಕಣ್ಸಾಲ್ದು ಅಂತ
1: ಖಂಡಿತ. ನಿನ್ನೆಯಿಂದಾನೇ ಅಲ್ಲಿ ಜನ ತುಂಬಾನೇ ಸಡಗರ ಸಂಭ್ರಮದಿಂದ ಅಲ್ಲಿ ಬರ್ತಾ ಇದ್ರು, ಸೆಲ್ಫಿ ತಗೊಳ್ಳೋದಿರ್ಬೋದು, ವಿಡಿಯೋ ಮಾಡ್ಕೊಳ್ಳೋದಿರ್ಬೋದು, ನಮ್ಮ ಶಿವಮೊಗ್ಗದ ಉತ್ಸವ ನೋಡಿ ಅಂತ ಅವರು ಒಂದು ಸೆಲ್ಫಿ ತೆಗೆದುಕೊಂಡು ಬೇರೆಯವರಿಗೆ ಕಳಿಸೋದಿರ್ಬೋದು ಶ್ವೇತಾ, ಆ ಎಲ್ಲ ಕಾರ್ಯಗಳು ನಡೀತಾ ಇತ್ತು. ಹಾಗೆ ಆರತಿ ಉತ್ಸವ ಕೂಡ ತುಂಬಾ ಚೆನ್ನಾಗಿ ಜರುಗಿತು. ಅಂದ್ರೆ ರಸ್ತೆಯಲ್ಲೇ ಒಂದು ಪೆಂಡಾಲ್ ಹಾಕಿ, ಸ್ಟೇಜ್ ಹಾಕಿ, ಅಲ್ಲಿ ಒಂದು ಪೂಜೆ ಪುನಸ್ಕಾರ ಮಾಡುವಂತದ್ದು, ಜೊತೆಗೆ ತುಂಬಾ ಜನ ಖುಷಿಯಿಂದ ಅಲ್ಲಿ ಡ್ಯಾನ್ಸ್ ಮಾಡುವಂತದ್ದು ನಡೀತಾ ಇತ್ತು. ತುಂಬಾ ಜನ ಸೆಲ್ಫಿ ಅಟ್ರಾಕ್ಟ್ ನೆನ್ನೆ. ಹಾಗೆ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ರು, ಹೂವಿನ ಅಲಂಕಾರ ಇರ್ಬೋದು, ಹಾಗೆ ಅಲ್ಲಿ ಒಂದು ಸ್ಟ್ಯಾಚುಗಳಿಗೆ ತುಂಬಾ ಚೆನ್ನಾಗಿ ಬಣ್ಣ ಬಣ್ಣದ ಅಲಂಕಾರ ಮಾಡಿದ್ರು, ಅದು ತುಂಬಾ ಚೆನ್ನಾಗಿತ್ತು. ಸೊ ಒಂದು ಸ್ಟ್ಯಾಚು ಬಗ್ಗೆ ಹೇಳ್ಬೇಕು ಅಂದ್ರೆ ಅಲ್ಲಿ ಒಂದು ಅಮ್ಮನವರ ಜಗದಾಂಬೆಯ ಒಂದು ಸ್ಟ್ಯಾಚು, ಅದು ಈ ಕಡೆಯಿಂದ ನೋಡಿದ್ರೆ ಭಾರತಾಂಬೆ ತರ, ಜಗದಾಂಬೆ ತರ ಆ ತರ ಕೂಡ ಕಾಣಿಸ್ತಾ ಇತ್ತು. ಅಲ್ಲಿಂದ ಒಂದಿಷ್ಟು ವಿಷಯಗಳನ್ನ ಅರ್ಪಿತ ಅವರು ತಿಳಿಸ್ತಾ ಇದ್ದಾರೆ, ಕೇಳೋಣ.
0: ಹಲೋ, ಹಲೋ ಶ್ವೇತಾ. ಎಸ್ ಅರ್ಪಿತಾ.
2: ಓಕೆ, ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್.
2: ಎಸ್ ಅಶ್ವೇತಾ, ಈಗ ನಾನು ನಮ್ಮ ಶಿವಮೊಗ್ಗದ ಹೆಮ್ಮೆಯ ಗಣಪತಿ ಅಂತಾನೆ ಹೇಳ್ಬೋದು, ಹಿಂದೂ ಮಹಾಸಭಾ ಗಣಪತಿ ಹತ್ರ ಇದೀನಿ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಜನ ಆಗ್ಲೇ ಬಂದ್ ಸೇರಿದ್ದಾರೆ, ಹಾಗೆ ದೇವರ ಮೂರ್ತಿಯನ್ನ ಗಾಡಿ ಮೇಲೆ ಕೂಡ ಕೂರಿಸಿದ್ದಾರೆ. ಇಲ್ಲೇ ಪೂಜಾ ವಿಧಾನಗಳು ನಡೀತಾ ಇದೆ. ನಮ್ಮ ಶಿವಮೊಗ್ಗದ ಶಾಸಕರಾಗಿರುವಂತ ಶ್ರೀ ಚನ್ನಬಸಪ್ಪ ಅವರು ಕೂಡ ಪೂಜೆ ಮಾಡ್ತಾ ಇದಾರೆ. ಸಿಕ್ಕಾಪಟ್ಟೆ ಜನ ಈಗ್ಲೇ ಸೇರಿದ್ದಾರೆ.
0: ಓಕೆ, ಈಗ ಈಗ ಶಾಸಕರಾದ ಎಸ್ ಎನ್ ಚನ್ನಬಸಪ್ಪ ಅವರು ಪೂಜೆ ಮಾಡ್ತಿದ್ದಾರೆ ಅಂತ ಹೇಳಿದ್ರಿ, ನೀವು ಪೂಜೆ ಮಾಡಲ್ವೇ?
2: ನಾವು ದೂರದಿಂದನೇ ಕೈ ಮುಕ್ಕೊಂಡು ದೇವರ ಹತ್ರ ಆಶೀರ್ವಾದವನ್ನ ಪಡ್ಕೊಳ್ತಾ ಇದೀವಿ.
0: ಓಕೆ ಮಾ ಅರ್ಪಿತಾ,
2: ತುಂಬಾ ಕ್ರೌಡ್ ಇದೆ ಅಶ್ವೇತಾ.
0: ಓಕೆ,
2: ಸೊ ಹೇಳ್ಬೇಕಂದ್ರೆ ಇನ್ನು ನಾವು ಈಗಿನ್ನು ಸ್ಟಾರ್ಟ್ ಆಗಿರೋದು ಈ ಮೆರವಣಿಗೆ, ಈ ಒಂದು ಹಬ್ಬ, ಈ ಜಾತ್ರೆ, ಇನ್ನು ಸಾಕಷ್ಟು ಟೈಮ್ ಕೂಡ ಇದೆ, ಆದ್ರೆ ಜನ ಈಗ್ಲೇನೆ ದೇವರನ್ನ ನೋಡ್ಬೇಕು ಅಂತ ಹೇಳಿ ಬಂದಿದ್ದಾರೆ ಶ್ವೇತಾ.
0: ಸೂಪರ್ ಸೂಪರ್. ಓಕೆ ಓಕೆ ಅರ್ಪಿತಾ, ಮತ್ತೆ ಅಪ್ಡೇಟ್ಸ್ ಗಳನ್ನ ಕೊಡಿ ಅಂತ ಹೇಳ್ತೀನಿ. ಓಕೆನಾ?
2: ಖಂಡಿತ. ಇದು ಸುಮಾರು 82ನೇ ವರ್ಷದ ಹಿಂದೂ ಮಾಸ ಗಣಪತಿ ಆಚರಣೆ ಆಗಿದ್ದು, ಸಾಕಷ್ಟು ಇತಿಹಾಸ ಹೊಂದಿರುವಂತಹ ಹಬ್ಬ ಇದು ಈ ಒಂದು ಗಣಪತಿ. ಅದರಲ್ಲೂ ಹಿಂದೂ ಮಹಾಸಭಾ ಗಣಪತಿ ಅಂದ್ರೆ ಶಿವಮೊಗ್ಗಕ್ಕೆ ಸಾಕಷ್ಟು ಪ್ರಖ್ಯಾತಿಯನ್ನ ಪಡ್ಕೊಂಡಂತಹ ಒಂದು ಗಣಪತಿ ಅಂತಾನೆ ಹೇಳ್ಬಹುದು. ಸೊ ಆ ಒಂದು ಉತ್ಸವನ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಲೈವ್ ಮಾಡ್ತಿರೋದು ತುಂಬಾ ಖುಷಿ ಕೊಡ್ತಾ ಇದೆ. ಸೊ ಇದು ಮುಖ್ಯವಾಗಿ ಹಿಂದೂ ಸಂಘಟನಾ ಮಹಾಮಂಡಳಿ ಶಿವಮೊಗ್ಗ ಅವರೇನಿದ್ದಾರೆ ಅವರು ಆಯೋಜನೆ ಮಾಡಿ ಎಲ್ಲವನ್ನು ಕೂಡ ನೀಟಾಗಿ ನೋಡ್ಕೊಳ್ತಾ ಇರ್ತಾರೆ. ಸೊ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೂ ಯಾವ್ದು ರೀತಿ ತೊಂದರೆ ಆಗ್ಬಾರ್ದು ಅಂತ ತುಂಬಾನೇ ಅಚ್ಚುಕಟ್ಟಾಗಿ ಆಯೋಜನೆಯನ್ನ ಮಾಡಿದ್ದಾರೆ. ಹಾಗೆ ನಾನು ನಿಮ್ಗೆ ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇರ್ತೀನಿ, ತುಂಬಾ ಕ್ರೌಡ್ ಇದೆ, ಕೊಡ್ತಿರ್ತೀನಿ ಮತ್ತೆ.
0: ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಕೇಳಿಸ್ಕೊಂಡಲ್ವಾ ಮಹಾಲಕ್ಷ್ಮಿ, ತುಂಬಾ ಚೆನ್ನಾಗಿ ಅಪ್ಡೇಟ್ಸ್ ಕೊಡ್ತಾ ಇದೆ, ಈಗ ತಾನೇ ಶುರು ಆಗ್ತಾ ಇದೆ ಅಂತ.
1: ಹೌದು, ಇನ್ಮೇಲಿಂದ ಜನ ಬರ್ಲಿಕ್ಕೆ ಶುರು ಮಾಡ್ತಾರೆ ಶ್ವೇತಾ, ಅಂದಾಗೆ ಬೇರೆ ಬೇರೆ ತಾಲೂಕುಗಳಿಂದ ಇರ್ಬೋದು, ಬೇರೆ ಬೇರೆ ಹಳ್ಳಿಗಳಿಂದ ಕೂಡ ಸಾಕಷ್ಟು ಜನ ಬರ್ತಾರೆ. ಅಂದ್ರೆ ಅದು ಏನೋ ಒಂಥರ ಒಗ್ಗಟ್ಟಿನಲ್ಲಿ ಬಲವಿದೆ. ಹಾಗೆ ನಮ್ಮ ಗಂಡ್ ಮಕ್ಕಳ ಹೈಕ್ಳಿಗೆ ತುಂಬಾ ಖುಷಿ ಕೊಡುವಂತಹ ಹಬ್ಬ, ಯಾಕಂದ್ರೆ ವರ್ಷ ಪೂರ್ತಿ ಆಚರಣೆ ಮಾಡುವಂತಹ ಹಬ್ಬಗಳು ಹೆಣ್ಮಕ್ಳ ವಿಷಯಕ್ಕೆ ಸಂಬಂಧಪಟ್ಟಿದೆ, ದೀಪಾವಳಿ, ಲಕ್ಷ್ಮೀ ಪೂಜೆ, ದಸರಾ, ಹಾಗೆ ಹೀಗೆ ಅಂತ. ಇದೊಂದು ಹೋಳಿ ಹಬ್ಬ ಮತ್ತೆ ಗಣಪತಿ ಹಬ್ಬ ಕೆಲವರಿಗೆ ಗಂಡ್ ಮಕ್ಳಿಗೆ ತುಂಬಾ ಖುಷಿ ಕೊಡುತ್ತೆ, ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು, ಡ್ಯಾನ್ಸ್ ಮಾಡಬಹುದು. ಹಾಗೆ ಈ ರಾಜಬೀದಿ ಉತ್ಸವಗಳು ನಡೆಯುವಂತ ಸಂದರ್ಭ ಅಥವಾ ಬೀದಿಗಳಲ್ಲಿ ಗಣಪತಿಯನ್ನು ಕೂರಿಸುವಂತ ಸಂದರ್ಭದಲ್ಲಿ ಸಂಘ ಸಂಸ್ಥೆಗಳಲ್ಲಿ ಗಂಡ್ ಮಕ್ಳು ಒಂದಿಷ್ಟು ಪಾರ್ಟಿಸಿಪೇಟ್ ಮಾಡಿ ಮುನ್ನುಗ್ಗಿ ಈ ಹಬ್ಬವನ್ನ ಆಚರಣೆ ಮಾಡೋದುಂಟು.
0: ಬರೀ ನಮ್ಮ ಶಿವಮೊಗ್ಗ ನಗರ ಮಾತ್ರ ಅಲ್ಲದೆ ಬೇರೆ ಬೇರೆ ಚಿಕ್ಕಮಗಳೂರು, ದಾವಣಗೆರೆ, ಉಡುಪಿ ಹಾಗೆ ಉತ್ತರ ಕನ್ನಡ ಜಿಲ್ಲೆಗಳಿಂದ ಲಕ್ಷಾಂತರ ಭಕ್ತರು ಈ ಉತ್ಸವ ನೋಡೋದಕ್ಕೆ ಅಂತಾನೆ
1: ಬಂದಿರ್ತಾರೆ. ಈ ಗಣಪತಿ ಇಂದು ನಿನ್ನೆ ಮೊನ್ನೆಯಿಂದ ಬಂದಿದ್ದಲ್ಲ, ಸಾಕಷ್ಟು ಇತಿಹಾಸ ಇದೆ. ಹಾಗೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲೂ ಕೂಡ ಇದರ ಒಂದು ವಿಶೇಷತೆ ಕಂಡುಬರುತ್ತೆ. ನಮ್ಮ ಬಾಲಗಂಗಾಧರ್ ತಿಲಕ್ ಅವರೆಲ್ಲ ಮಾಡಿರುವಂತಹ ಒಂದು ವಿಶೇಷತೆ ಇದೆ.
0: ಹೌದು.
1: ಹಾಗೆ ಮತ್ತೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಪೊಲೀಸರ ಒಂದು ಕವಾಯತು ಇರ್ಬೋದು, ಅವರ ಒಂದು ಬಂದೋಬಸ್ತಿನಲ್ಲಿ ಶಿಸ್ತಾಗಿ ಗಣಪತಿಯ ವಿಸರ್ಜನೆ ನಡೆಯುವಂತದ್ದು ಸ್ಪೆಷಾಲಿಟಿ. ಎಲ್ಲಾ ಪ್ರತಿ ಒಂದು ಏರಿಯಾಗಳಲ್ಲಿ ಕೂಡ ಈ ದಿನ ಪೊಲೀಸರ ಒಂದು ಕಾರ್ಯಾಚರಣೆ ತುಂಬಾ ಚೆನ್ನಾಗಿರುತ್ತೆ.
0: KSRP ಪಡೆಗಳು ಆಗಿರ್ಬೋದು, ಆಮೇಲೆ ಸಶಸ್ತ್ರ ಮೀಸಲು ಪಡೆ ಅಂತ ಹೇಳ್ಬೋದು, ಹಾಗೆ ಕ್ಷಿಪ್ರ ಕಾರ್ಯಾಚರಣೆ ಪಡೆಗಳು ಇರ್ಬೋದು. ಸೊ
1: ಹಾಗೆ ಅಂದಾಗೆ ನಮ್ಮ ಆರಕ್ಷಕರಿಗೆ ಅಂದ್ರೆ ಪೊಲೀಸರಿಗೆ ನಮ್ಮ ಸಾರ್ವಜನಿಕರು ಕೂಡ ತುಂಬಾ ಸಹಕಾರ ಕೊಡ್ಬೇಕು. ಯಾಕಪ್ಪ ಅಂದ್ರೆ ಅವರು ರಾತ್ರಿ ಆಗಲು ಅಲ್ಲದೆ ನಿದ್ದೆಗೆಟ್ಟು ಅವರ ಒಂದು ಕರ್ತವ್ಯವನ್ನು ಮಾಡ್ತಾ ಇರ್ತಾರೆ, ಅವ್ರಿಗೆ ಸಹಕಾರ ಕೊಡೋದು. ಹಾಗೆ ಮತ್ತೊ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಊಟದ ವ್ಯವಸ್ಥೆ ಅಲ್ಲಲ್ಲಿ ತುಂಬಾ ಜನ ಮಾಡಿದ್ದಾರೆ, ಸಂಘ ಸಂಸ್ಥೆಗಳಿಂದ ಕೂಡ ಮಾಡಿದ್ದಾರೆ, ಆ ಸಮಿತಿಯ ವತಿಯಿಂದ ಕೂಡ ಮಾಡಿರ್ಬೋದು. ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲದೂ ಇರುತ್ತೆ. ಅಂದಾಗೆ ನಮ್ಮ ಪ್ರತಿಯೊಬ್ಬರು ಕೂಡ ನಾಗರಿಕರು ಎಲ್ಲರೂ ಬುದ್ಧಿವಂತರೆ. ಅವರು ಅದೇ ಊಟ ಮಾಡಿದ ತಟ್ಟೆ ಇರ್ಬೋದು, ಪ್ಲೇಟ್ಸ್ ಇರ್ಬೋದು, ನೀರ್ ಇರ್ಬೋದು, ಅದು ವಾಟರ್ ಬಾಟ್ಲು ಎಲ್ ಬೆಲ್ ಬಿಸಾಡದೆ ಅಲ್ಲಲ್ಲಿ ಒಂದು ಡಸ್ಟ್ಬಿನ್ ಗಳಿರುತ್ತೆ, ಅಲ್ಲೋಗಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಸ್ವಚ್ಛತೆಗೂ ಕೂಡ ನಾವು ಕೊಡ್ಬೇಕ ಏನೋ
0: ಇಂಪಾರ್ಟೆನ್ಸ್
1: ಕೊಡ್ಬೇಕಾಗುತ್ತೆ. ಈ ರೀತಿ ಎಲ್ಲ ಈ ದಿನ ಶಿವಮೊಗ್ಗದಲ್ಲಿ ಎಲ್ಲಾ ಕಡೆ ಅಂಗಡಿಗಳು, ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದಾವೆ. ಎಲ್ಲರ ಒಂದು ಚಿತ್ತ ಗಣಪತಿ ಹತ್ತ ಇದೆ. ಸೊ ಇಷ್ಟು ದೂರ ಒಂದು ಸ್ವಲ್ಪ ದೂರದಲ್ಲೇ ಬರಕ್ಕೆ 1-2 ತಾಸು ಬೇಕಾಗುತ್ತೆ. ಈ ಅಮೀರ್ ಅಹಮ್ಮದ್ ಸರ್ಕಲ್ ಇರ್ಬೋದು, ಬೇರೆ ಬೇರೆ ಸರ್ಕಲ್ ಗಳಿಗೆ ಬರೋದು ರಾತ್ರಿ 8-9 ಗಂಟೆ ಆಗುತ್ತೆ. ಸೊ ಕೆಲವು ಸ್ಕೂಲ್ ಕಾಲೇಜ್ಗಳು ರಜೆ ಕೊಟ್ಟಿದ್ದಾರೆ, ಇನ್ನು ಕೆಲವು ಸ್ಕೂಲ್ಗಳು ಆಫ್ ಡೇ ಅಂತ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಒಂದು ಮೆಸೇಜ್ ತಲುಪಿಸಿದ್ದಾರೆ, ಇವತ್ತು ಫುಲ್ ಡೇ ಸ್ಕೂಲ್ ನಡೆಯೋದು ಬೇಡ ಅಂತ. ಕೆಲವು ಸ್ಕೂಲ್ಗಳು ಆಫ್ ಡೇ, ಇನ್ನು ಕೆಲವು ಸ್ಕೂಲ್ಗಳು ರಜೆ. ಹಾಗೆ ಸರ್ಕಾರಿ ಕಚೇರಿಗಳೆಲ್ಲ ಯಾಜ್ಯೂಶುವಲ್
0: ನಡೆಯುತ್ತೆ.
1: ಈಗ ನಮ್ ಕೆಲಸ ನಡೀತಾ ಇದೆ ಅಲ್ಲ, ಹಾಗೆ ಅದ್ರ ಮಧ್ಯನೇ ನಮಗೂ ಕೂಡ ಖುಷಿ ಇದೆ ಗಣಪತಿನ ನೋಡ್ಬೇಕು ಅಂತ. ನಮಗೆ ಸಂಜೆ ಸ್ವಲ್ಪ ಸಮಯ ಸಿಗುತ್ತೆ, ಅವಾಗ ಹೋಗಿ ನೋಡ್ಕೊಂಡು.
0: ಓಕೆ ಮಾಹಿತಿ. ಮಹಾಲಕ್ಷ್ಮಿ, ಈಗ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ಮತ್ತೆ ವಾಪಸ್ ಮಾಡೋಣ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ಗಣೇಶ ಶಿವಮೊಗ್ಗ ಮಹಾಸಭಾ ಗಣಪತಿಯ ರಾಜಬೀದಿ ಉತ್ಸವದ ಬಗ್ಗೆ, ಸಂಭ್ರಮದ ಬಗ್ಗೆ ನಾವಿವಾಗ ನಿಮಗೆಲ್ಲರಿಗೂ ಮಾಹಿತಿನ ತಿಳಿಸ್ಲಿಕ್ಕೆ ಬಂದಿದ್ದೀವಿ. ಸ್ನೇಹಿತರೆ, ಇವತ್ತು ಶಿವಮೊಗ್ಗದ ನಗರದಲ್ಲಿ 82ನೇ ವರ್ಷದ ಹಿಂದೂ ಸಂಘಟನಾ ಮಹಾಮಂಡಲದ ರಾಜಬೀದಿ ಉತ್ಸವ ಬೆಳಗ್ಗೆ, ಇವತ್ತು ಬೆಳಗ್ಗೆ 10:30 ಸುಮಾರಾಗಿ ವೈಭವದ ರಾಜಬೀದಿ ಉತ್ಸವ ಶುರುವಾಗಿದೆ. ಇದರಿಂದ ಕೇಸರಿ ಹಿಂದೂ ಅಲಂಕಾರ ಸಮಿತಿ ಅವರು ನಗರವನ್ನ ಕೇಸರಿಮಯ ಮಾಡಿದ್ದಾರೆ. ನಗರದ ಗಾಂಧಿ ಬಜಾರ್ ಪ್ರವೇಶ ದ್ವಾರದಲ್ಲಿ ಆಂಜನೇಯ ಎದೆ ಸೀಳಿ ರಾಮನ ಸೀತಾ ಮಾತೆಯನ್ನ ತೋರಿಸಿರುವ ಅಲಂಕಾರವನ್ನ ನೀವೆಲ್ಲರೂ ನೋಡಬಹುದು. ಇದರ ಕೆಳಗೆ ಆಂಜನೇಯ ಪಂಚಾವತಾರವನ್ನ ತೋರಿಸಲಾಗಿದೆ. ಹಾಗೆ ಇದನ್ನ ಶಿವಮೊಗ್ಗದ ಶಿಲ್ಪಿ ಜೀವನ್ ಅವರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಎ ವೃತ್ತದಲ್ಲಿ ಶಿವಾಜಿ ಮಹಾರಾಜರಿಗೆ ಅಂಬಾಭವಾನಿ ಖಡ್ಗವನ್ನ ನೀಡ್ತಾ ಇರುವಂತಹ ಪುತ್ಥಳಿಯನ್ನ ಮಾಡಲಾಗಿದೆ. ಇದನ್ನ ಭದ್ರಾವತಿ ಶಿಲ್ಪಿ ವಿಷ್ಣು ಅವರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅದೇ ರೀತಿ BH ರಸ್ತೆಯಲ್ಲಿರುವ ಪುರಿ ಜಗನ್ನಾಥ ರಥದ ಮಾದರಿಯ ಅಲಂಕಾರವನ್ನ ಮಾಡಲಾಗಿದೆ. ಅದಲ್ಲದೆ ನಗರ ವಿವಿಧ ದ್ವಾರಗಳಲ್ಲಿ ದೇಶದ ಮಹಾನ್ ಪುರುಷರ ಹಾಗೂ ದೇವತೆಗಳ ಹೆಸರನ್ನ ಇಡಲಾಗಿದೆ. ಇದಕ್ಕೆಲ್ಲ ಸಹಕರಿಸ್ತಾ ಇರುವಂತಹ ಎಲ್ಲಾ ನಗರದ ನಾಗರಿಕರಿಗೆ ಹಾಗೆ ವಿವಿಧ ಸಂಘಟನೆಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಲಾಗಿದೆ ಅಂತಾನೆ ಹೇಳ್ಬೋದು. ಸೊ ಈಗ ನಮ್ಮ ಜೊತೆಗೆ ನಮ್ಮ ರೇಡಿಯೋ ಟೀಮ್ ಲೀಡರ್ ಆದಂತಹ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ನಮಸ್ಕಾರ.
1: ನಮಸ್ತೆ ಎಲ್ಲರಿಗೂ ಕೂಡ, ಬೆಳಗಿನ ನಮಸ್ಕಾರಗಳು. ಈ ಶುಭ ಸಂದರ್ಭದಲ್ಲಿ ಒಂದು ಶಿವಮೊಗ್ಗ ಅಂತಕ್ಕಂಥದ್ದು ಒಂದು ಪುಣ್ಯಸ್ಥಳ, ಆ ಪುಣ್ಯಸ್ಥಳದಲ್ಲಿ ನಾವಿದ್ದೀವಿ ಅಂತಕ್ಕಂಥದ್ದು ಒಂದು ಈ ಸುಂದರ ಕ್ಷಣ ಅಂತಕ್ಕಂಥದ್ದು ಇವತ್ತೇನು ನಡೀತಾ ಇದೆ. ಇದು ಸಾಂಸ್ಕೃತಿಕವಾಗಿರ್ತಕ್ಕಂತಹ ಒಂದು ಹಿನ್ನೆಲೆ ಇರತಕ್ಕಂತಹ ಒಂದು ಭೂಮಿ. ಇಲ್ಲಿ ನಾವು ಪುರಾಣಗಳ ಇತಿಹಾಸವನ್ನು ನೋಡಿದಾಗ ದೂರ್ವಾಸರು ಆ ಕ್ಷೇತ್ರದ ದೂರ್ವಾಸ ಕ್ಷೇತ್ರ ಅಂತೇಳಿ ಆ ಭೀಮೇಶ್ವರವನ್ನು ಕರೀತಾ ಇರ್ತದೆ. ಅಲ್ಲಿ ಅವರು ತಪಸ್ಸನ್ನು ಮಾಡುವಂಥ ಸಂದರ್ಭದಲ್ಲಿ ಆಕಾಶ ಮಾರ್ಗವಾಗಿ ಆಂಜನೇಯರು ಹೋಗುವಂಥ ಸಂದರ್ಭದಲ್ಲಿ ಅವರು ಆ ಒಂದು ದುರ್ವಾಸರನ್ನು ಕಂಡಾಗ ಅವರಿಗೆ ನಮಸ್ಕರಿಸ್ಕೋಸ್ಕರ ಆ ಬಾಲರೂಪದಲ್ಲಿ ಧರೆಗಿಳಿತಾರಂತೆ. ಆ ಆಕಾಶ ಮಾರ್ಗವಾಗಿ ಹೋಗುವಂಥವ್ರು ಆ ಭೂಮಿಗೆ ಒಂದು ಆ ರೀತಿಯಾದಂಥ ಒಂದು ಹಿನ್ನೆಲೆ ಇದೆ ಅಂತಕ್ಕಂಥದ್ದು. ಯಾಕಂದರೆ ಪೌರಾಣಿಕವಾಗಿ ಕೂಡ ನಮ್ಮ ಒಂದು ಶಿವಮೊಗ್ಗ ಅಂತಕ್ಕಂಥದ್ದು ಆ ಸ್ಥಾನವನ್ನು ಪಡೆದಿದೆ ಅಂತಕ್ಕಂಥದ್ದು ನಮಗೆ ಒಂದು ಹೆಮ್ಮೆಯ ಸಂಗತಿ ಅಂತಕ್ಕಂಥದ್ದು. ಯಾಕಂದರೆ ಆ ಭೂಮಿಯಲ್ಲಿ ಆ ಒಂದು ಋಷಿಮುನಿಗಳು ಓಡಾಡಿರ್ತಕ್ಕಂಥ ಭೂಮಿಯಲ್ಲಿ ನಾವು ಕೂಡ ಇದ್ದೀವಿ ಅಂತಕ್ಕಂಥದ್ದೇ ನಮಗೆ ಒಂದು ಧನ್ಯತೆ ಅಂತ ತಂದುಕೊಡುತ್ತೆ. ಆ ಥರ ಒಂದು ಇರತಕ್ಕಂತಹ ಒಂದು ಶಿವಮೊಗ್ಗ ನಗರದಲ್ಲಿ ಈ ರೀತಿಯಾಗಿ ಒಂದು ಶ್ರೀಮಂತಿಕೆ ಅಂದರೆ ಆ ಸಾಂಸ್ಕೃತಿಕ ಶ್ರೀಮಂತಿಕೆ ಎಲ್ಲವೂ ಕೂಡ ಅಲ್ಲಿ ಸಂಗಮ ಆಗ್ತದೆ. ಅವುಗಳನ್ನ ಕಣ್ಣಿಂದ ನೋಡಿದಾಗ ಆ ಭಾರತದ ಶ್ರೀಮಂತಿಕೆ ಇಷ್ಟು ಒಂದು ಇತಿಹಾಸದಲ್ಲಿ ಅದರದ ಒಂದು ಗತ ವೈಭವ ಅಂತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಬಂದು ಹೋಗುವಂತಹ ಒಂದು ಸಂದರ್ಭ ಮತ್ತೆ ನಾವು ಇಲ್ಲಿ ನೋಡೋದಕ್ಕೆ ಸಾಧ್ಯವಾಗ್ತದೆ ಅದು ಶಿವಮೊಗ್ಗದಲ್ಲಿ. ಅದು ಯಾಕೆಂದರೆ ಆ ದೂರ್ವಾಸ ಕ್ಷೇತ್ರ ಅಂತಕ್ಕಂಥದ್ದು ಏನಿದೆ ಇದು ಪೌರಾಣಿಕವಾಗಿ ಅಲ್ಲಿ ಆ ಒಂದು ಆಂಜನೇಯರನ್ನು ಸ್ಥಾಪನೆ ಆಗಿರ್ತಕ್ಕಂಥದ್ದು, ಅಲ್ಲಿ ಭೀಮೇಶ್ವರನ ಆಗಿರ್ತಕ್ಕಂಥದ್ದು, ಇಲ್ಲಿ ರಾಮ ಮತ್ತು ಒಂದು ಶೈವ ಮತ್ತು ವೈಷ್ಣವರು ಧರ್ಮದ ಒಂದು ಏನು ಒಂದು ಸಮಾಗಮ ಇರತಕ್ಕಂತಹ ಒಂದು ಸ್ಥಳವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಅಂತಕ್ಕಂಥದ್ದು. ಅಲ್ಲಿ ಆ ಗಣಪತಿಯನ್ನು ಕೂಡ ಇಟ್ಟಿರ್ತಕ್ಕಂಥದ್ದು ಇನ್ನೊಂದು ಮಹತ್ವ ಅದು. ಯಾಕಂತಂದರೆ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಗಣಪತಿ. ಗಣಪತಿ ಅಂತಂತಂದರೆ ಆ ಜ್ಞಾನದ ಒಂದು ನಾವು ಜ್ಞಾನದ ಸಂಕೇತವಾಗಿ ಅದನ್ನು ನೋಡ್ತೀವಿ. ಯಾಕೆಂತಂದರೆ ಪರಮ ಜ್ಞಾನ ಇರತಕ್ಕಂತಹ ಒಂದು ಏನಂತಂದರೆ ನಮ್ಮ ಪುರಾಣಗಳನ್ನು ರಚನೆ ಬರೆದಿರ್ತಕ್ಕಂಥದ್ದೇ ಗಣಪತಿ ಅಂತಕ್ಕಂಥದ್ದು. ಯಾಕಂತಂದರೆ ಇಲ್ಲಿ ನಾವು ಯಾವುದನ್ನೇ ನೋಡಿದಂಥ ಸಂದರ್ಭದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ನಾವು ನೋಡಿದಾಗ ಅಲ್ಲಿ ಸಂಪೂರ್ಣವಾಗಿ ಪುರಾಣಗಳು ಬರ್ತದೆ. ಅಂಥ ಪುರಾಣಗಳನ್ನು ಬರೆದಿರ್ತಕ್ಕಂಥದ್ದು ಆ ಗಣಪತಿ ಅಂತಕ್ಕಂಥದ್ದು. ಯಾರು ವ್ಯಾಸರು ಹೇಳುವಂಥ ಸಂದರ್ಭದಲ್ಲಿ ಅವುಗಳನ್ನು ಬರೆದಿರ್ತಕ್ಕಂಥದ್ದು ಒಂದೇ. ಇವುಗಳನ್ನೆಲ್ಲ ನಾವು ಒಂದು ಸಮಗ್ರವಾಗಿ ನೋಡ್ತಾ ಬಂದಾಗ ಆ ಒಂದು ಶಿವಮೊಗ್ಗಕ್ಕೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ. ಇದು ಅದು ಕೂಡ ಆ ಪೌರಾಣಿಕವಾಗಿ ಅದು ಪವಿತ್ರತೆಯನ್ನು ಪಡೆದಿರ್ತಕ್ಕಂಥದ್ದು. ಯಾಕಂದರೆ ಆ ತುಂಗಾ ನದಿಯ ದಡದಲ್ಲಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆ ಶಿವಮೊಗ್ಗ ಅಂತಕ್ಕಂಥದ್ದೇ ಒಂದು ಶಿವನ ಮೊಗೆ ಎಂದೇ ಒಂದು ಒಂದು ಸಾಂಸ್ಕೃತಿಕವಾಗಿ ಮತ್ತು ಪ್ರಾಕೃತಿಕವಾಗಿ ಸೌಂದರ್ಯದ ತಾಣ ಎಂದರೆ ಇದು ಒಂದು ಮಲೆನಾಡ ಹೆಬ್ಬಾಗಿಲು ಅಂತೇಳಿ ಏನು ಕರಿತೀವಿ ಅದನ್ನು ಅವೆಲ್ಲವೂ ಕೂಡ ಮರುಕಳಿಸ್ತದೆ. ಅದಕ್ಕೆ ಇನ್ನೂ ಮೆರುಗು ನೀಡುವಂತಹ ಆ ಒಂದು ಎಲ್ಲ ಮಹಾದ್ವಾರಗಳ ನಿರ್ಮಾಣ, ಅಲ್ಲಿ ಐತಿಹಾಸಿಕವಾದಂಥ ಕಥೆಗಳನ್ನು ಬಿಂಬಿಸುವಂತಹ ಒಂದು ಪ್ರತಿ ಅಲ್ಲಿ ಬಿಂಬಗಳನ್ನು ಅಂದರೆ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿರ್ತಕ್ಕಂಥದ್ದು ಇನ್ನೂ ಕೂಡ ಮತ್ತಷ್ಟು ಮೆರುಗನ್ನು ತಂದುಕೊಡುವಂಥದ್ದು ನಾವಲ್ಲಿ ನೋಡ್ತಾ ಬರ್ತೀವಿ. ಇವೆಲ್ಲವೂ ಕೂಡ ಒಂದು ಇವತ್ತಿನ ಒಂದು ಗಣಪತಿಯ ಏನು ಒಂದು ಎಲ್ಲರೂ ಕೂಡ ಸೇರಿ ಆಚರಣೆ ಮಾಡ್ತಕ್ಕಂಥದ್ದು ಏನಿದೆ ಇದು ಶಿವಮೊಗ್ಗದ ಇತಿಹಾಸಗಳಲ್ಲಿ ಶಿವಮೊಗ್ಗದ ಇದು ಒಂದು ಕೂಡ ಒಂದು ಸ್ಥಾನವನ್ನು ಪಡ್ಕೊಂಡಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ. ಅದಂದರೆ ನಾವು ಇಲ್ಲಿ ಮಾತಾಡ್ತಕ್ಕಂಥದ್ದು ಏನಂತಂದರೆ ಒಂದು ಪೌರಾಣಿಕವಾಗಿ ಕೂಡ ಒಬ್ಬರು ಶಿವನಿಗಳು ಇಲ್ಲಿ ಓಡಾಡಿದ್ದಂತಹ ಸ್ಥಳ ಇದೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಕೆಂಗಲ್ಲಲ್ಲಿ ಇರ್ತಕ್ಕಂತಹ ಒಂದು ಹನುಮಂತ ಏನು ಅಲ್ಲಿ ಕಂಬಾಸುರ ಅಂತಕ್ಕಂತಹ ಒಬ್ಬ ರಾಕ್ಷಸ ಇದ್ದ. ಅವರು ಕೂಡ ಅದೇ ಮಾರ್ಗವಾಗಿ ಆಕಾಶ ಮಾರ್ಗವಾಗಿ ಮಾರುತಿ ಬರುವಂಥ ಸಂದರ್ಭದಲ್ಲಿ ಆ ಕಂಬಾಸುರನಿಗೆ ಕಾಲು ತಾಗಿ ಅವರಿಗೆ ಅವನು ಅಹಂಕಾರ ಅಡಗೋಗ್ಬಿಡುತ್ತಂತೆ. ಅವಾಗ ಆ ಕಾದುನ ಕೆಂಗಲ್ಲ ಮೇಲೆ ಬಂದು ಅವರು ನಿಲ್ತಾರಂತೆ. ಆಂಜನೇಯರು ಬಂದು ಹಿಂದೆ ತಿರುಗಿ ನೋಡ್ತಾರಂತೆ. ಅವಾಗ ಅಲ್ಲಿ ಆ ರಕ್ತ ಅಂತಕ್ಕಂಥದ್ದು ಆ ಕಲ್ಲಿನ ಮೇಲೆ ಬಿದ್ದಿರ್ತಕ್ಕಂಥದ್ದು ಇವತ್ತು ಕೂಡ ಕೆಂಪಾಗಿರ್ತಕ್ಕಂಥದ್ದು ನಾವು ನೋಡಕ್ ಸಾಧ್ಯ ಆಗುತ್ತೆ. ಇಲ್ಲಿ ಕೆಂಗಲ್ಲಲ್ಲಿ ಇರ್ತಕ್ಕಂಥದ್ದು ಸಂಜೀವ ರಾಯನಲ್ಲಿ ಇರ್ತಕ್ಕಂಥದ್ದು ಏನಂತಂದ್ರೆ ಆ ಸಂಜೀವ ರಾಯನಲ್ಲಿ ಆ ಕಂಬಾಸುರ ಅಂತಕ್ಕಂಥ ಇರುವಂತಹ ಸ್ಥಳದಲ್ಲಿ ಇವ ಸಂಜೀವ ರಾಯ ಅಂತ ಹೇಳ್ಬಿಟ್ಟು ಒಂದು ದೇವಾಲಯ ಇದೆ. ಅದು ಕೂಡ ತುಂಬಾ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂತಹ ಸ್ಥಳ. ಅದೇ ರೀತಿಯಾಗಿ ಕೆಂಗಲ್ಲಿನಲ್ಲಿ ಕೆಂಪು ಕಲ್ಲು ಆಗಿರ್ತಕ್ಕಂಥದ್ದು ಅಲ್ಲೇ ಆ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ತುಂಬ ಹೆಚ್ಚು ಪ್ರಖ್ಯಾತವಾಗಿರ್ತಕ್ಕಂಥ ಸ್ಥಳ. ಅದೇ ರೀತಿಯಾಗಿ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಇರತಕ್ಕಂತಹ ಏನು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅದರ ಹಿಂಬದಿಯಲ್ಲಿರ್ತಕ್ಕಂಥ ಭೀಮೇಶ್ವರ ಕ್ಷೇತ್ರ, ಮತ್ತು ಇಲ್ಲಿರ್ತಕ್ಕಂತಹ ಏನು ಒಂದು ಪ್ರಾದೇಶಿಕವಾಗಿ ವೈಶಿಷ್ಟ್ಯತೆಯನ್ನು ನಾವು ನೋಡ್ತಾ ಹೋದಾಗ ಅದು ಎಷ್ಟು ಹಿಂದಿನ ಪುರಾಣಗಳಿಗೆ ತಗೊಂಡೋಗ್ತದೆ ಅಂತಂದರೆ ಅಂಥ ಸ್ಥಳದಲ್ಲಿ ನಾವು ಇದ್ದೀವಿ ಅಂತಕ್ಕಂಥದ್ದು ಇನ್ನೂ ದೊಡ್ಡ ವಿಚಾರ. ಅದು ಈ ರೀತಿಯಾದಂಥ ಒಂದು ಸಾಂಸ್ಕೃತಿಕವಾದಂಥ ಸಂಗಮ ಆಗಿರುವಂಥ ಸಂದರ್ಭದಲ್ಲಿ ಅವುಗಳನ್ನು ನಾವು ಮತ್ತೊಮ್ಮೆ ಮೆಲುಕು ಹಾಕುವಂಥದ್ದು ನಮಗೆ ಒಂದು ರೋಮಾಂಚನವನ್ನು ತಂದುಕೊಡುತ್ತೆ. ಯಾಕೆಂತಂತಂದರೆ ಆ ಇಷ್ಟೊಂದು ಸಾಂಸ್ಕೃತಿಕವಾಗಿ ಶ್ರೀಮಂತಿಕೆಯನ್ನು ಹೊಂದಿದೆ, ಅದೇ ರೀತಿ ಐತಿ ಪೌರಾಣಿಕವಾಗಿ ಶ್ರೀಮಂತಿಕೆಯನ್ನು ಹೊಂದಿದೆ, ಎಲ್ಲದರಿಂದನೂ ಕೂಡ ಇಷ್ಟೊಂದು ಒಂದು ಸಂಭ್ರಮ ಸಡಗರ ಮತ್ತು ಎಲ್ಲ ಯಾವುದಕ್ಕೂ ಕೊರತೆಗಳಿಲ್ಲದಲೇ ಆ ಒಂದು ಮಲೆನಾಡ ಹೆಬ್ಬಾಗಿಲಾಗಿರ್ತಕ್ಕಂತಹ ಒಂದು ಶಿವಮೊಗ್ಗ ಸಾಂಸ್ಕೃತಿಕ ಒಂದು ಸಂಗಮದ ಸ್ಥಳ ಅಂತಕ್ಕಂಥದ್ದು ನಮಗೆ ಶಿವಮೊಗ್ಗ ಆ ರೀತಿಯಾಗಿ ಒಂದು ಸಂಭ್ರಮ ಸಡಗರ ಅಂತಕ್ಕಂಥದ್ದು ಇಲ್ಲಿ ತುಂಬಿರ್ತಕ್ಕಂಥದ್ದು ನಮಗೆ ಅಲ್ಲಿ ಕಂಡು ಬರ್ತದೆ. ಅದ್ರ ಜೊತೆಯಲ್ಲಿ ಕೇರಳದ ಚಂಡೆ ವಾದ್ಯಗಳು, ಆಮೇಲೆ ತಮಿಳುನಾಡಿನ ಪಂಬೆ, ಅದರಲ್ಲಿ ಚಲಂಬು ಮತ್ತು ಈ ರೀತಿಯಾದ ಜಾನಪದ ಕಲೆಗಳು ಅಲ್ಲಿ ಮೇಳೈಸ್ತದೆ. ಅವುಗಳೆಲ್ಲವೂ ಕೂಡ ಅವುದೇ ಆದಂಥ ಪ್ರಾದೇಶಿಕವಾದ ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದ್ದಾಗಿಯೂ ಕೂಡ ಅವುಗಳೆಲ್ಲವೂ ಕೂಡ ಭಾರತೀಯರೆಲ್ಲ ಒಂದೇ ಅಂತಕ್ಕಂಥದ್ದನ್ನು ಅಲ್ಲಿ ಪ್ರತಿನಿಧಿಸ್ತದೆ. ಅವು ಪ್ರಾದೇಶಿಕವಾಗಿ ಭಿನ್ನವಾಗಿರಲಿ ಆದರೂ ಕೂಡ ಅವು ಎಲ್ಲವೂ ಕೂಡ ಸಂಗಮಿಸಿದಾಗ ಇವೆಲ್ಲವೂ ಕೂಡ ಭಾರತೀಯ ಸಂಸ್ಕೃತಿಯ ಭಾಗಗಳು ಅಂತಕ್ಕಂಥದ್ದು ಏಕ ಸ್ಥಳದಲ್ಲಿ ಒಂದೇ ಸಮಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಒಬ್ಬ ಮನುಷ್ಯನಲ್ಲಿ ರೋಮಾಂಚನವನ್ನು ಕೆರಳಿಸ್ತದೆ. ಅದರ ಜೊತೆಯಲ್ಲಿ ಅಲ್ಲಿರ್ತಕ್ಕಂತಹ ಏನು ಒಂದು ಪ್ರತಿಬಿಂಬಗಳನ್ನು ಮಾಡಿರ್ತಕ್ಕಂಥ ಮೂರ್ತಿ ಪ್ರತಿಷ್ಠೆಗಳು ಅವೆಲ್ಲವೂ ಐತಿಹಾಸಿಕವಾದಂತಹ ಒಂದು ಚಾರಿತ್ರ್ಯ ಇರ್ತಕ್ಕಂಥವು. ಅವುಗಳ ಹಿಂದೆ ಅವುದೇ ಆದಂಥ ಒಂದು ಕಥೆಗಳನ್ನು ಒಳಗೊಂಡಿದೆ. ಅವುಗಳು ತಾತ್ವಿಕವಾಗಿ ವಿಚಾರಗಳನ್ನು ಮೆಸೇಜ್ ಕೊಡ್ತಕ್ಕಂಥದ್ದು ಇದೆ. ಅವುಗಳು ಏನನ್ನು ಈಗ ಒಂದು ಒಂದು ಮಾರುತಿಯ ಒಂದು ಪಂಚತತ್ವ ಅಂತಕ್ಕಂಥದ್ದು ಏನಿದೆ, ಇದು ಪಂಚಭೂತಗಳನ್ನು ಮತ್ತು ಈ ಪಂಚೇಂದ್ರಿಯಗಳನ್ನು ಇವುಗಳ ನಿಗ್ರಹದಿಂದ ನಮಗೆ ದೊರೀತಕ್ಕಂತಹ ವಿಚಾರಗಳೇನಿದೆ ಅದನ್ನು ತೋರಿಸ್ತದೆ. ಯಾಕೆಂತಂದರೆ ಸೂರ್ಯನನ್ನು ನಾವು ನೋಡಿ ನಮಸ್ಕರಿಸ್ತೀವಿ, ಆ ಸೂರ್ಯನನ್ನೇ ನುಂಗುವಂಥ ಒಬ್ಬ ವ್ಯಕ್ತಿ ಅಂತ ಒಂದು ದೈವತ್ವ ಇದೆ ಅಂತಕ್ಕಂಥದ್ದು ಅದು ಒಂದು ಬಲಿಷ್ಠವಾದ ಚಿಂತನೆ. ಈ ಚಿಂತನೆಗಳು ಕಲ್ಪನೆಗೆ ನಿಲುಕದೇ ಇರಬಹುದು, ಆದರೆ ಅವುಗಳು ಸಾಧ್ಯ ಅಂತಕ್ಕಂಥದ್ದನ್ನು ಭಾರತೀಯ ಸಂಸ್ಕೃತಿ ಅಂತಕ್ಕಂಥದ್ದು ತೋರಿಸ್ಕೊಟ್ಟಿದೆ. ಅಂಥದ್ದು ಯಾವಾಗ ಬರುತ್ತೆ ಅಂದರೆ ಆ ಇಂದ್ರಿಯ ನಿಗ್ರಹ ಇದ್ದಂಥ ಸಂದರ್ಭದಲ್ಲಿ ಆ ದೈವತ್ವ ಅಂತಕ್ಕಂಥದ್ದು ಶರಣಾಗತ ಅಂದರೆ ಅದನ್ನು ನಾವು ನಮ್ಮ ಅದನ್ನು ಪಡ್ಕೊಳೋಕೆ ಸಾಧ್ಯ ಅಂತಕ್ಕಂಥದ್ದು ಭಾರತೀಯ ಚಿಂತನೆ ತೋರಿಸ್ಕೊಡುತ್ತೆ. ಏನಂತಂದರೆ ಈ ದೇಹ ಅಂತಕ್ಕಂಥದ್ದು ನಶ್ವರವಾಗಿರ್ಬೋದು, ಆದರೆ ಮಾತ್ರ ಆ ಸಂಪೂರ್ಣವಾಗಿ ಆ ಒಂದು ತತ್ವ ಅಂತಕ್ಕಂಥದ್ದು ಏನಿದೆ ಅದು ಅರ್ಥಪೂರ್ಣವಾದಂಥದ್ದು ಅಂತೇಳಿ ಆ ಒಂದು ನಾವೆಲ್ಲ ಒಂದು ಮೂರ್ತಿಯನ್ನು ನೋಡುವಂಥ ಸಂದರ್ಭದಲ್ಲಿ ನಮಗೆ ಮನವರಿಕೆ ಆಗ್ತದೆ. ಯಾಕೆಂತಂದರೆ ಅದು ಪ್ರತಿ ಸಮಯದಲ್ಲೂ ನೋಡಿದಂಥ ಸಂದರ್ಭದಲ್ಲಿ ಪ್ರತಿಯೊಂದು ತನ್ನದೇ ಆದಂಥ ಒಂದು ತಾತ್ವಿಕ ಹಿನ್ನೆಲೆಯನ್ನು ಕೊಡ್ತದೆ, ಚಾರಿತ್ರಿಕ ಹಿನ್ನೆಲೆಯನ್ನು ಕೊಡ್ತದೆ. ಅವು ವೈಭವೀಪೂರ್ಣವಾದಂತಹ ವಿಚಾರಗಳ ಎಡೆಗೆ ನಮ್ಮನ್ನು ಒಂದು ಸಂಭ್ರಮದ ಒಂದು ಸಡಗರ ಅಂತಕ್ಕಂಥದ್ದನ್ನು ನಮ್ಮಲ್ಲಿ ಮೈದೋರೋಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಆ ಕೇಳುಗರಿಗೆ ಅದು ಎಷ್ಟು ಉಮ್ಮಳಿಸಿ ಬರ್ತದೆ ಅಂತಂದ್ರೆ ಅದು ರೋಮಾಂಚನವಾಗ್ತದೆ ಅಂತ ಹೇಳಿ, ಅದು ಹೇಳೋದಕ್ಕೆ ವರ್ಣನಾತೀತವಾದಂತ ವಿಚಾರ. ಯಾಕಂದ್ರೆ ಭಾರತೀಯ ಸಂಸ್ಕೃತಿ ಅಂತಕ್ಕಂಥದ್ದೇ ವರ್ಣನಾತೀತವಾದದ್ದು, ವಾಕಲ್ಲಿ ಹಿಡಿದಿಡೋದಕ್ಕೆ ಸಾಧ್ಯವಿಲ್ಲ, ಅದು ಮೌನಕ್ಕೆ ಶರಣ ಆಗ್ಬಿಡ್ತದೆ. ಅದನ್ನ
0: ಓಕೆ ಸರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಮಂಜುನಾಥ್ ಸರ್. ಸೊ ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ಇವತ್ತು ಬಹಳ ಅದ್ಭುತವಾದ ಮಾಹಿತಿಯನ್ನು ನಮ್ಮ ಮಂಜುನಾಥ್ ಅವರು ತಿಳಿಸ್ಕೊಟ್ರು. ಅಂದರೆ ದೂರ್ವಾಸ ಮುನಿಗಳು ಇಲ್ಲಿ ಸ್ಥಳದಲ್ಲಿ ನಮ್ಮ ಏನು ಶಿವಮೊಗ್ಗದ ಕೋಟೆ
2: ಮಾರಿಕಸ್ವಾಮಿ ದೇವಸ್ಥಾನ,
0: ಹೌದು, ಹಾಗೆ ಅಲ್ಲಿ ಕೂಡ ಸಾಕಷ್ಟು ದೇವಸ್ಥಾನಗಳಿದ್ದಾವೆ. ಸೊ ಪ್ರತಿಯೊಂದು ದೇವಸ್ಥಾನಕ್ಕೂ ಒಂದೊಂದು ಇತಿಹಾಸ ಹಿನ್ನೆಲೆ ಇರುತ್ತೆ. ಹೇಳಬೇಕಪ್ಪ ಅಂತಂದ್ರೆ ತಿಲಕರ ಪ್ರೇರಣೆಯಿಂದ, ಅಂದ್ರೆ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯ ಚಳವಳಿಯ ಕಾಲದಲ್ಲಿ ಜನರನ್ನ ಸಂಘಟಿಸೋದಕ್ಕೆ ಆರಂಭಿಸಿದ ಸಾರ್ವಜನಿಕ ಗಣೇಶೋತ್ಸವದ ಕಲ್ಪನೆಯಿಂದ ಪ್ರೇರಿತರಾಗಿ 1944 ಶಿವಮೊಗ್ಗದಲ್ಲಿ ನಮ್ಮ ಗಣಪತಿ ಪ್ರತಿಷ್ಠಾಪನೆಗೆ ನಾಂದಿ ಹಾಡಲಾಯಿತು ಅಂತಾನೆ ಹೇಳ್ಬೋದು. ಹಾಗೆ ಸ್ನೇಹಿತರೆ, ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಸಾರ್ವಜನಿಕರಲ್ಲಿ ದೇಶಭಕ್ತಿ ಹಾಗೂ ಒಕ್ಕೂಟವನ್ನು ಮೂಡಿಸೋದಕ್ಕೆ ಶಿವಮೊಗ್ಗದ ದೇಶ ಪ್ರೇಮಿ ಯುವಕರು ಮತ್ತು ಸಾಮಾಜಿಕ ಧುರಣಿ ಏನು ದುರಿಣರು ಸೇರಿ ಈ ಒಂದು ಹಿಂದೂ ಮಹಾಸಭಾ ಗಣಪತಿಯನ್ನ ಸಮಿತಿಯನ್ನ ರೂಪಿಸಿದ್ರು ಅಂತಾನೆ ಹೇಳ್ಬೋದು.
2: ಖಂಡಿತ, ಅಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸುತ್ತೆ ಅಲ್ವಾ ತೋರಿಸುತ್ತೆ.
1: ಹೌದು, ಯಾಕೆಂತಂದ್ರೆ ಒಗ್ಗಟ್ಟು ಅಂತಕ್ಕಂಥದ್ದು ಈ ಒಂದು ಸೌಹಾರ್ದಯುತವಾದಂತಹ ಭಾರತೀಯ ಚಿಂತನೆಗಳೇನಿದೆ, ಶಾಂತಿಯ ಮುಖಾಂತರವೇ ನಾವು ಈ ಇಡೀ ಪ್ರಪಂಚಕ್ಕೆ ಒಂದು ಸ್ವತಂತ್ರವನ್ನು ತಂದುಕೊಟ್ಟಿರ್ತಕ್ಕಂಥದ್ದು, ಬೇರೆ ಎಲ್ಲವೂ ಕೂಡ ಕ್ರಾಂತಿಯ ಮುಖಾಂತರ, ಆ ರೀತಿಯಾದಂಥ ಒಂದು ಚಿಂತನೆ ಈ ಭಾರತೀಯ ಮಣ್ಣಲ್ಲೇ ಸಾಧ್ಯ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನೋಡಲು ಸಾಧ್ಯ. ಯಾಕಂದ್ರೆ ಆ ಜನಪದೀಯ ವೈಭವಗಳನ್ನು ಅಷ್ಟೇ ಕೂಡ ಆ ಜನಪದೀಯ ಕಲೆಗಳಲ್ಲಿ ಪ್ರತಿಯೊಂದು ಕಲೆಗಳ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಒಂದು ಪರಿಪೂರ್ಣತೆಯಡೆ ಈ ಗಣಪತಿಯ ತತ್ವವನ್ನು ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಅದನ್ನು ನೋಡಿ, ಆ ಮಣ್ಣಿಂದನೇ ಮಾಡಿದ್ದು ಮಣ್ಣಲ್ಲೇ ಹೋಗಿರ್ತಕ್ಕಂಥದ್ದು ಈ ಮಣ್ಣಿನ ತತ್ವವನ್ನು ಹೇಳ್ತಾ ಹೋಗ್ತದೆ. ಏನಂತಂದರೆ ಈ ದೇಹ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು, ಇದೇನಾಗಿದೆ ಅಂತಂದರೆ ಅನ್ನಮಯ ಶರೀರ ಆಗಿರ್ತಕ್ಕಂಥದ್ದು, ಮತ್ತೆ ಅದು ಮಣ್ಣಿಗೆ ಹೋಗುತ್ತೆ ಅಂತಕ್ಕಂಥ ಉನ್ನತ ತತ್ವವನ್ನು ಹೇಳ್ತಾ ಇರ್ತಕ್ಕಂಥದ್ದು. ಈ ಜ್ಞಾನದ ದೇವತೆ ಆಗಿರ್ತಕ್ಕಂಥ ಗಣೇಶನ ಆರಾಧನೆಯ ಹಿನ್ನೆಲೆ ಏನಂತಕ್ಕಂತಂದರೆ ಆ ಪರಿಪೂರ್ಣವಾದ ಪರಮ ಜ್ಞಾನವನ್ನು ಪಡೆದಿರತಕ್ಕಂಥದ್ದು ಅಂತೇಳಿ ಈ ಅಂಥದ್ದನ್ನ ಅದು ಏನನ್ನು ಹೇಳ್ತಿದೆ ಅಂತಂತಂದ್ರೆ, ಸಂಪೂರ್ಣವಾಗಿ ಇರ್ತಕ್ಕಂಥದ್ದು ಏನಿದೆ ಅದೆಲ್ಲವೂ ಸತ್ಯ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು ತಿಳಿಯುವಂಥ ಒಂದು ತಾತ್ವಿಕ ಹಿನ್ನೆಲೆಯಲ್ಲಿ ಈ ಒಂದು ಗಣಪತಿಯ ಹಬ್ಬದ ಆಚರಣೆ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಮಣ್ಣಲ್ಲಿ ಮಾಡ್ತಕ್ಕಂಥ ಮೂರ್ತಿ ಇದು ಭೂತತ್ವವನ್ನ ಹೇಳ್ತಾ ಹೋಗ್ತದೆ. ಈ ಭೂಮಿಯ ತತ್ವ ಅಂತಕ್ಕಂಥದ್ದು ಏನು ಹೇಳ್ತಿದೆ, ಈ ಭೂಮಿಯಲ್ಲಿ ಏನೇ ಇದ್ದಾಗಿ ಕೂಡ ಒಂದು ವಸ್ತು ಅಂತಕ್ಕಂಥದ್ದು ಭೂಮಿಯಲ್ಲಿ ಬಂದಾಗ ಅದು ನಾಶದ ಅಂದ್ರೆ ತನ್ನ ಸಾವಿನ ಕಡೆ ಮುಖ ಮಾಡಿರ್ತದೆ ಅಂತ ಹೇಳ್ತಾ ಹೋಗ್ತಾರೆ.
2: ಮಣ್ಣಿಂದ ಬಂದಿದ್ದು
1: ಮಣ್ಣಿಗೆ ಸೇರುತ್ತೆ ಅಂತ ಪಂಚಭೂತ. ಈಗ ನೋಡಿ ಭೂಮಿ ಎಷ್ಟು ಕರುಣಾಮಯಿ ಅಂತಂದ್ರೆ, ಅವರು ಇರಬೇಕಾದ್ರೆ ಎಷ್ಟು ತಾಳ್ಮೆ, ಅವಳು ದಾತ್ರಿ, ಕರುಣಾಮಯ ದಾತ್ರಿ ಆಗಿರುತ್ತೆ. ಆದ್ರೆ ಏನಾಗುತ್ತೆ ಅಂತಂದ್ರೆ ಆದ್ರೆ ಸತ್ತಾಗ ಇಲ್ಲಿಂದ ಒಂದು ರೀತಿಯಾದ ಒಂದು ಕಣವನ್ನು ಒಯ್ಯಕ್ ಬಿಡಲ್ಲ ಅಷ್ಟು ನಿಕೃಷ್ಟವಾಗಿ. ಯಾಕಂದ್ರೆ ಒಂದು ದೇಹ ಅಂತಕ್ಕಂಥದ್ದು ಏನಿದೆ ಇದು ನೀವು ಒಂದು ಸಾಧನ ಅಷ್ಟೇ, ಅದನ್ನ ಇರುವಂತ ಸಂದರ್ಭದಲ್ಲಿ ಸದುಪಯೋಗ ಮಾಡ್ಕೊಳ್ಳಿ ಅಂತೇಳಿ ಭೂಮಿ ಕೊಟ್ಟಿರ್ತಕ್ಕಂಥದ್ದು ಒಂದು ಸಂದೇಶ. ಅದನ್ನ ನಾವು ಸಂಭ್ರಮಯುತವಾಗಿ ಆಚರಣೆ ಮಾಡಿ ಮತ್ತೆ ಅದನ್ನ ಯಥಾಸ್ಥಳಕ್ಕೆ ಕೊಟ್ಬಿಡ್ಬೇಕು. ಭೂಮಿ ತಾಯಿ ಅಂತಕ್ಕಂಥ ದೇಹ ಕೊಟ್ಟಿರೋದೇಕೆ ಅಂತಂದ್ರೆ ಈ ದೇಹದಲ್ಲಿ ಒಂದಿಷ್ಟು ಸಮಯದವರೆಗೆ ನಿಮಗೆ ಆಶ್ರಯ ಇದೆ, ಅದಾದ ನಂತರದಲ್ಲಿ ನಿಮ್ಮ ಜ್ಞಾನವನ್ನು ಪಡ್ಕೊಂಡು ನನ್ನದನ್ನ ನನಗೆ ವಾಪಸ್ ಕೊಟ್ಬಿಡಿ ಅಂತಕ್ಕಂಥ ಒಂದು ತತ್ವ ಇದೆ. ಮಣ್ಣಿನಲ್ಲಿ ಮಣ್ಣಿಗೆ ಹೋಗ್ಬೇಕು, ಆದ್ರೆ ನೀವು ಜ್ಞಾನವನ್ನು ಪಡಿಬಹುದು. ಇಲ್ಲಿ ಬಂದಿದ್ರೆ ಕೇವಲ ದೇಹಕ್ಕೆ ನೀವು ಸೀಮಿತ ಅಲ್ಲ, ಇದರನ್ನು ಆಚೆಗೆ ನಿಮ್ಮಲ್ಲಿ ಆಳವಾದ ಅಪರಿಮಿತವಾದಂಥ ಶಕ್ತಿ ಮನುಷ್ಯ ಅಂತಕ್ಕಂಥ ಒಂದು ಜನ್ಮಕ್ಕಿದೆ ಅಂತಕ್ಕಂಥದ್ದು. ಕೋಟಿ ಅಂದರೆ ಇಲ್ಲಿ ಎಷ್ಟೋ ಲಕ್ಷಗಳ ಜಂತುಗಳ ನಂತರದಲ್ಲಿ ಮಾನವ ಜನ್ಮ ಅಂತಕ್ಕಂಥದ್ದು ಲಭಿಸ್ತದೆ. ಆ ಲಭಿಸಿದಂಥದ್ದನ್ನ ನೀವು ಸದುಪಯೋಗ ಮಾಡಿಕೊಂಡು ಆ ಸಂಭ್ರಮಯುತವಾಗಿ ಈ ಗಣಪತಿಯಂತೆ ಹೋಗಿ ಅದನ್ನು ಸಂಪೂರ್ಣವಾಗಿ ಯಥಾಸ್ಥಳಕ್ಕೆ ನಾವೇ ಹೋಗ್ಬಿಡ್ಬೇಕು ಅಂತಕ್ಕಂಥದ್ದು. ನನ್ನ ಕೆಲಸ ಮುಗ್ದಿದೆ, ನಾನು ಬಂದ ಸ್ಥಳಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ, ನಿನ್ನದನ್ನು ನಿನಗೆ ಕೊಡ್ತಿದ್ದೀನಿ, ನಿನಗೆ ನಾನು ಒಂದು ಕೃತಜ್ಞತೆಯನ್ನು ಹೇಳ್ತಿದ್ದೀನಿ, ನನಗೆ ಇಷ್ಟು ದಿನ ತನಕ ಇಲ್ಲಿರಕ್ಕೆ ನೀನು ಆಸ್ಪದ ಮಾಡಿಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿ ಹಿಂದಿನ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅದು ನೆಲೆಯೂರಿತ್ತು. ಅಂದರೆ ಅವರು ತಮ್ಮನ್ನು ತಾವೇ ಅದನ್ನು ಎಲ್ಲ ಕೆಲಸಗಳನ್ನು ಮುಗಿಸಿ ತಾವೇ ವಾಪಸ್ ಹೋಗ್ತಾ ಇರ್ತಕ್ಕಂಥ ಒಂದು ಚಿಂತನೆಗಳು, ಈ ರೀತಿಯಾದಂಥ ಒಂದು ಧನ್ಯತೆಯ ಭಾವ, ಆ ತಾತ್ವಿಕ ಹಿನ್ನೆಲೆಯನ್ನೇ ಇದು ನಿರಾಕಾರ ತತ್ವ ಇರತಕ್ಕಂಥದ್ದು. ನಾವು ಈ ತತ್ವವನ್ನು ನೋಡುವಂಥ ಸಂದರ್ಭದಲ್ಲಿ ನಾವು ಮೂರ್ತಿಯನ್ನೇ ನೋಡ್ಬಿಟ್ಟು ಅದನ್ನು ಇದಿಷ್ಟಕ್ಕೆ ಸೀಮಿತ ಅಂತಕ್ಕಂಥದ್ದು ಒಂದು ದೃಷ್ಟಿಕೋನ. ಆದರೆ ಅದು ತಾತ್ವಿಕವಾಗಿ ನೋಡುವಂಥ ಸಂದರ್ಭದಲ್ಲಿ ಅದು ದೇಹಾತೀತವಾದಂಥದ್ದು. ಅಲ್ಲಿ ಆ ಮಣ್ಣಾಗಲಿ ಮತ್ತೊಂದಾಗಲಿ ಅದು ಸ್ಥಿರವಾದದ್ದಲ್ಲ, ಅದನ್ನ ತಿಳ್ಕೊಂಡಾಗ ನೀನು ಸಂತೋಷ ಪಡ್ತೀಯ ಅಂತಕ್ಕಂಥ ಒಂದು ತತ್ವವನ್ನು ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಯಾವಾಗ ಈ ದೇಹ ಅಂತಕ್ಕಂಥದ್ದನ್ನ ಸ್ಥಿರವಾಗಿಡಬೇಕು ಅಂತ ಎಷ್ಟೋ ರಾಕ್ಷಸರು ಏನೇನೋ ಪ್ರಯತ್ನ ಮಾಡಿ ಎಷ್ಟೋ ತೀಕ್ಷ್ಣಮತಿಯಿಂದ ಕೇಳಿದ್ರು ವರಗಳನ್ನು, ಆದರೆ ಅದು ಯಾವುದು ಸ್ಥಿರವಾಗಿ ನಿಲ್ಲಲ್ಲ ಅಂತಕ್ಕಂಥದ್ದು ನಾವು ಹಿಂದಿರ್ತಕ್ಕಂಥ ಚರಿತ್ರೆಗಳನ್ನು ನೋಡಿದಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಎಷ್ಟೇ ತಪಸ್ಸನ್ನು ಮಾಡಿ ಏನನ್ನೇ ಮಾಡಿದಾಗ್ಯೂ ಕೂಡ ಅದು ಇಲ್ಲಿ ಯಾರು ಸ್ಥಿರವಾಗಿ ನಿಲ್ಲೇ ಇಲ್ಲ. ಅದು ಗೀತೆಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಈ ಪರಿವರ್ತನೆ ಅಂತಕ್ಕಂಥದ್ದು ಜಗದ ನಿಯಮ. ಇಲ್ಲಿ ಎಲ್ಲರೂ ಇವತ್ತು ನಿನ್ನದಾಗಿರುವುದು ನಾಳೆ ಮತ್ತಾರದ್ದು ಆಗುತ್ತೆ, ಮತ್ತೆ ಮುಂದೆ ಯಾರ್ದು ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಅನೇಕರು ಇದ್ರು, ಅವರೆಲ್ಲವೂ ನಂದೇ ಅಂತೇಳಿ ದರ್ಪದಿಂದ ಮೆರಿತಾ ಇದ್ರು, ಅವರೆಲ್ಲ ಅಡಿಯಲ್ಲಿ ಮಣ್ಣಾಗಿದ್ದಾರೆ ಅಂತಕ್ಕಂಥದ್ದು ಆ ತತ್ವಗಳನ್ನು ಹೇಳ್ತಾ, ಅಡ್ಡಿಯಲ್ಲಿ ಮಣ್ಣಾಗಿದ್ದಾರೆ. ಯಾರು ನಾನೇ ನಂದೇ ಅಂತಕ್ಕಂಥದ್ದು ಏನು ದರ್ಪದಿಂದ ಮಾತಾಡ್ತಿದ್ರು ಅವರೆಲ್ಲವೂ ಕೂಡ ಇವತ್ತು ಅಡಿ ಮಣ್ಣಾಗಿದ್ದಾರೆ. ಅಂದ್ರೆ ಇದನ್ನ ಈ ತತ್ವವನ್ನ ತಿಳ್ಕೊಂಡಾಗ ಯಾರು ಕೂಡ ಇಲ್ಲಿ ತಪ್ಪನ್ನು ಮಾಡಲ್ಲ. ಈ ತತ್ವವನ್ನ ಯಾರು ಅರ್ತಿದ್ರು ಮನುಷ್ಯ ಅವನು ತಪ್ಪು ಮಾಡಲ್ಲ. ಯಾಕೆಂತಂದ್ರೆ ಒಂದು ನಿರ್ದಿಷ್ಟ ಅವಧಿಯವರೆಗೆ ಮಾತ್ರ ಇಲ್ಲಿರ್ತಕ್ಕಂಥ ಅದು ಆ ತತ್ವವನ್ನ ಹೇಳ್ತಾ ಇರತಕ್ಕಂಥದ್ದು ಬಹಳ ದೊಡ್ಡ ವಿಚಾರ ಇದು. ಇದನ್ನ ನಾವು ಈ ದೃಷ್ಟಿಕೋನದಲ್ಲೂ ನೋಡ್ಬೋದು ಅಂತ ಹೇಳಿ, ಭಿನ್ನ ಆಯಾಮಗಳಲ್ಲಿ ನಾವು ಅದನ್ನ ನೋಡ್ತಾ ಹೋಗ್ಬೋದು ಅಂತೇಳಿ. ಅದು ಗಣಪತಿಯ ತತ್ವದಲ್ಲಿ ಇದು ಬಹಳ ಅರ್ಥಪೂರ್ಣ, ಯಾಕಂದ್ರೆ ಜ್ಞಾನಕ್ಕೆ ದಾಯಕ. ಜ್ಞಾನ ಅಂತಕ್ಕಂಥದ್ದು ಏನನ್ನ ಸೂಚಿಸ್ತದೆ ಅಂತಂದ್ರೆ ಅದು ಸಂಪೂರ್ಣ ಶಾಶ್ವತ ಅಂದ್ರೆ ಸತ್ಯದ ಕಡೆಗೆ ಮುಖ ಮಾಡಿರ್ತದೆ.
2: ಹಾಗೆ ಮಂಜುನಾಥ್ ಸರ್, ಮತ್ತೊಂದು ವಿಷಯ ಏನಪ್ಪ ಅಂದ್ರೆ ಇಲ್ಲಿ ಸುಮ್ಮನೆ ಇಲ್ಲಿ ಬನ್ನಿ ಒಗ್ಗಟ್ಟನ್ನ ತೋರ್ಸೋಣ ಹಾಗೆ ಹೇಗೆ ಅಂದ್ರೆ ಯಾರು ಬರೋದಿಲ್ಲ. ಈ ರೀತಿಯ ಒಂದು ಕಾರ್ಯಕ್ರಮ ಮಾಡಿ ಗಣಪತಿಯ ಅನ್ನೋ ಒಂದು ವಿಷಯವನ್ನ ತಂದಿಟ್ಟಾಗ ಬಾಲಗಂಗಾಧರ್ ಸರ್ ಅವರು ಅಂದ್ರೆ ಅವ್ರ ತಿಲಕರ್ ಅವರು ಸ್ವಾತಂತ್ರ್ಯದ ಸಮಯದಲ್ಲಿ ಎಲ್ಲರೂ ಒಂದು ಬರ್ಲಿಕ್ಕೆ ಒಗ್ಗೂಡ್ಲಿಕ್ಕೆ ಸಹಾಯ ಆಯ್ತು ಅಂತ ಹೇಳ್ಬೋದು ಅಲ್ವಾ?
1: ಹೌದು ಹೌದು. ಯಾಕೆಂತಂದ್ರೆ ಈ ಒಗ್ಗಟ್ಟು ಅಂತಕ್ಕಂಥದ್ದು ಇರುವಂತ ಸಂದರ್ಭದಲ್ಲಿ ಮಾತ್ರ ನಾವು ಒಂದು ಏನಾದ್ರೂ ಒಂದು ಉನ್ನತವಾದಂತಹ ಸಾಧನೆಗೆ ಸಾಧ್ಯವಾಗ್ತದೆ. ಸಮಾಜವನ್ನ ನಾವು ಒಂದು ಊರ್ಧ್ವಮುಖವಾಗಿ ಕೊಂಡೊಯ್ದು ಅಭಿವೃದ್ಧಿಯ ಪಥದೆಡೆಗೆ ಕೊಂಡೊಯ್ಬೇಕು ಅಂತಂದ್ರೆ ಅದರಲ್ಲಿ ಸಾಮೂಹಿಕವಾದಂತಹ ಎಲ್ಲರ ಒಂದು ಸಹಕಾರವು ಬೇಕು ಅಂತಕ್ಕಂಥದ್ದನ್ನ ಆ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಸಾಂಘಿಕವಾದಂತಹ ಒಂದು ಆಚರಣೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಅದು ಏನು ಶಿವಮೊಗ್ಗದಲ್ಲಿ ನಡೀತಿರುವಂತಹ ಈ ಸುಧನದಲ್ಲಿ ಅದನ್ನ ನಾವು ಸ್ಮರಿಸ್ಬೋದು. ಯಾಕೆಂತಂದ್ರೆ ಈ ಹಿನ್ನೆಲೆಯಲ್ಲಿ ಇದನ್ನ ನಾವು ಒಂದು ದೃಷ್ಟಿಕೋನವನ್ನ ಯಾವ್ಯಾವ ರೀತಿಯಲ್ಲಿ ಕೂಡ ನಾವು ನೋಡಿಕೊಂಡು ಅದನ್ನ ಸಾಧಿಸೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು. ನಾವು ಈ ತತ್ವದ ಹಿನ್ನೆಲೆಯಲ್ಲಿ ಗಣಪತಿಯನ್ನ ನೋಡಿ ಪೂಜಿಸಿದ್ದೇ ಆದ್ರೆ ನಮ್ಮ ಒಂದು ತಾತ್ವಿಕ ಮತ್ತು ಜ್ಞಾನದ ಸ್ತರಗಳಲ್ಲಿ ನಾವು ಎಷ್ಟು ಉನ್ನತಿಗೆ ಸಾಧಿಸ್ತೀವಿ. ಯಾವುದನ್ನು ನಾವು ಬೇರೆಯವರಿಗೆ ನಾವು ಹೀಗಿದ್ದೀವಿ ಅಂತೇಳಿ ತೋರಿಸುವಂಥದ್ದು ಬೇಡ, ಆದರೆ ಸಂಪೂರ್ಣವಾಗಿ ನಮ್ಮ ಒಂದು ತತ್ವವನ್ನು ನಾವು ಅರಿತು ಜೀವಿಸಿದಂಥ ಸಂದರ್ಭದಲ್ಲಿ ಅನ್ಯರು ನೋಡ್ಬಿಟ್ಟು ಅದನ್ನು ಆದರ್ಶವಾಗಿ ಸ್ವೀಕಾರ ಮಾಡ್ತಾರೆ. ಯಾಕಂದರೆ ಸತ್ಯ ಅಂತಕ್ಕಂಥದ್ದು ಒಂದೇ, ಅದಕ್ಕೆ ಯಾವ ಭಾವವೋ ರೂಪವೋ ವರ್ಣವೋ ಏನೂ ಇಲ್ಲ. ಅದನ್ನು ತಿಳಿಯೋದಕ್ಕೆ 100 ಮಾರ್ಗಗಳಿದೆ. ಆ ಮಾರ್ಗ ಮುಖೇನವಾಗಿಯೇ ನಾವು ಅದನ್ನು ಸೇರಬೇಕು ಅನ್ನತಕ್ಕಂಥದ್ದು. ಆ ಈ ಒಂದು ಜ್ಞಾನ ಮಾರ್ಗ ಮುಖೇನವಾಗಿ ಆ ಮನುಷ್ಯ ಜನ್ಮದ ತತ್ವ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿ ಗ್ರಹಿಸಲಿಕ್ಕೆ ಇಟ್ಟಿರ್ತಕ್ಕಂಥ ಒಂದು ವಿಚಾರ ಅಂತೇಳಿ ನಾವು ಗಣಪತಿಯನ್ನು ನೋಡ್ಬೋದು. ಯಾಕಂದ್ರೆ
0: ಸೊ ಸ್ನೇಹಿತರೆ ಕೇಳಿಸ್ಕೊಂಡಲ್ವಾ, ನಮ್ಮ ಮಂಜುನಾಥ್ ಅವರು ಬಹಳ ಚೆನ್ನಾಗಿ ಮಾಹಿತಿನೇ ತಿಳಿಸ್ತಾ ಇದ್ರು. ಹಾಗೆ ಈಗ ಅರ್ಪಿತಾ ಅವರವರು ಕರೆ ಮಾಡ್ತಾ ಇದ್ದಾರೆ, ಬನ್ನಿ ಸ್ವೀಕರಿಸೋಣ. ಹಲೋ
3: ಹಲೋ,
0: ನಮಸ್ತೆ ಅರ್ಪಿತಾ.
3: ನಮಸ್ತೆ ಶ್ವೇತಾ.
0: ಓಕೆ, ಹೇಗ್ ನಡೀತಾ ಇದೆ ಈಗ ಸಂಭ್ರಮಾಚರಣೆ?
3: ತುಂಬಾ ಚೆನ್ನಾಗಿ ನಡೀತಾ ಇದೆ ಶ್ವೇತಾ. ರಾಜಬೀದಿ ಉತ್ಸವ ಹೇಳಿದ ಹಾಗೇನೆ ಸಿಕ್ಕಾಪಟ್ಟೆ ಅದ್ಧೂರಿಯಿಂದ ನಡೀತಾ ಇದೆ. ಲಕ್ಷಾಂತರ ಜನರು ಬರುವಂತ ನಿರೀಕ್ಷೆ ಇದೆ. ಸದ್ಯಕ್ಕೆ 1000+ ಜನರು ಇಲ್ಲಿ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ. ಹಾಗೆ ನಮ್ಮ ಶಾಸಕರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ, ಗಣಪತಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇನ್ನು ವಿಶೇಷವಾಗಿ ಹಿಂದೂ ಸಂಘಟನಾ ಮುಖ್ಯಸ್ಥರಾಗಿರುವಂತಹ ದೀನ್ ದಯಾಳ್ ಅವರು ಇದ್ದಾರೆ. ಹಾಗೆ ಸಂಚಾಲಕರು ಖಜಾಂಚಿಗಳಾಗಿರುವಂತಹ ದತ್ತಾತ್ರೇಯರು ಕೂಡ ಇದಾರೆ. ಇನ್ನು ರಕ್ಷಣಾ ಸಿಬ್ಬಂದಿ ಕೂಡ ತುಂಬಾ ಚೆನ್ನಾಗಿ ನಿಯೋಜನೆಯನ್ನ ಮಾಡಿಕೊಂಡು ಎಲ್ಲರಿಗೂ ರಕ್ಷಣೆಯನ್ನ ನೀಡ್ತಾ ಇದಾರೆ. ಸೊ ಈಗ ರಾಜಬೀದಿ ಉತ್ಸವ ಈಗ ಭೀಮೇಶ್ವರ ದೇವಸ್ಥಾನದಿಂದ ಕೋಟೆ ರೋಡಿಗೆ ಕೋಟೆ ರಸ್ತೆಗೆ ಬಂದಿದೆ. ಈಗ ಕೋಟೆ ಮಾರಿಕಂಬಾ ದೇವಸ್ಥಾನದ ಬಳಿ ಇದೆ. ಸೊ ಭಕ್ತಾದಿಗಳೆಲ್ಲರೂ ಇಲ್ಲಿಂದಾನೆ ಬಂದು ಮೊದಲು ಆಶೀರ್ವಾದ ಪಡ್ಕೊಂಡು ನಂತರದಲ್ಲಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ವಿಶೇಷವಾಗಿ ಮಹಿಳೆಯರು ನಾವೇನು ಕಡಿಮೆ ಇಲ್ಲ ಅಂತ ಎಲ್ಲರೂ ಪಾಲ್ಗೊಂಡು ಮಹಿಳೆಯರು ಕೂಡ ನೃತ್ಯ ಮಾಡ್ತಿದ್ದಾರೆ.
0: ಸೂಪರ್ ಸೂಪರ್. ಓಕೆ ಅರ್ಪಿತಾ,
3: ಅದು ಇಲ್ಲಿ ಎಲ್ಲರ ಕಣ್ಮನ ಸೆಳಿತಾ ಇದೆ ಶ್ವೇತಾ.
0: ಓಕೆ, ಹಾಗೆ ಅರ್ಪಿತಾ.
3: ಎಸ್ ಮಹಾಲಕ್ಷ್ಮಿ ಹೇಳಿ.
2: ಈಗ ಜನಸಾಗರ ನೋಡ್ಲಿಕ್ಕೆ ಖುಷಿ ಆಗ್ತಾ ಇದೆ ಅನ್ಕೊಳ್ತೀನಿ ನಿಮ್ಗೂ?
3: ಖಂಡಿತ ಖಂಡಿತ, ತುಂಬಾ ಖುಷಿ ಆಗ್ತಾ ಇದೆ. ಕ್ರೌಡ್ ಕೂಡ ತುಂಬಾ ಇದೆ.
0: ಓಕೆ ಅರ್ಪಿತಾ, ಥ್ಯಾಂಕ್ ಯು,
3: ತುಂಬಾ ಚೆನ್ನಾಗಿ ನಡೀತದೆ ಮಹಾಲಕ್ಷ್ಮಿ.
2: ಎಸ್ ಅರ್ಪಿತಾ,
3: ನೀವು ಕೂಡ ಯಾವಾಗಲೂ ನೋಡಿದಿರಾ, ಬಂದಿದ್ದೀರಾ ಇಲ್ಲಿಗೆ?
2: ಖಂಡಿತ ಖಂಡಿತ, ನಾನು ನಿನ್ನೆ ಸಂಜೆ ಅಂದ್ರೆ ಆ ಸೈಡ್ ಹೋಗಿದ್ದೆ. ಸಾಕಷ್ಟು ಅಲ್ಲಿನ ಒಂದು ಸ್ಟ್ಯಾಚು ಇರ್ಬೋದು, ಹಾಗೆ ಅಲ್ಲಿನ ಒಂದು ಅಲಂಕಾರ ನೋಡ್ಕೊಂಡು ಬಂದೆ, ತುಂಬಾನೇ ಚೆನ್ನಾಗಿತ್ತು.
3: ನಿಜ ನಿಜ ಮಹಾಲಕ್ಷ್ಮಿ, ಇಲ್ಲಿ ವಿಶೇಷ ಏನಪ್ಪ ಅಂದ್ರೆ ದೇವರಿಗೆ ಅರ್ಪಿಸುವಂತ ಹಾರಗಳು. ಈಗಾಗ್ಲೇ ದೊಡ್ಡ ದೊಡ್ಡ ಎರಡು, ಒಂದು ಮೋಸುಂಬಿ ಹಾರ ಹಾಗೆ ಒಂದು ಸೇಬಿನ ಹಾರವನ್ನ ಹಾಕಿದರೆ ಗಣಪತಿಗಿಂತ ದೊಡ್ಡದಾಗಿರುವಂತಹ ಹಾರಗಳನ್ನ ಅರ್ಪಿಸ್ತಾರೆ. ಅದು ಇಲ್ಲಿನ ವಿಶೇಷ.
2: ನಮ್ಮ
3: ಕೇವಲ ಇಲ್ಲಷ್ಟೇ ಅಲ್ಲ, ನಮ್ ಶಿವಮೊಗ್ಗದಲ್ಲಿ ಮುಖ್ಯವಾಗಿ ಅಂದ್ರೆ ಪ್ರಮುಖವಾಗಿರುವಂತಹ ವೃತ್ತಗಳಲ್ಲಿ ಕೂಡ ವಿಶೇಷವಾದ ಹಾರಗಳನ್ನ ಹಾಕ್ಲಿಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಸೊ ಈಗ ಸದ್ಯಕ್ಕೆ ನಮ್ಮ ಗಣಪ ಕೋಟೆ ರಸ್ತೆಯಲ್ಲಿರುವಂತಹ ಮಾರಿಕಾಂಬಾ ದೇವಸ್ಥಾನದ ಬಳಿ ಇದೆ. ಇಲ್ಲಿಂದ ಮುಂದೆ ಸಾಗುತ್ತೆ.
2: ಓಕೆ ಓಕೆ, ನಡೀಲಿ, ಗಣಪನ ಉತ್ಸವ ನಡೀತಾ ಇರ್ಲಿ, ಮತ್ತಷ್ಟು ವಿಷಯಗಳನ್ನ ನಾವು ನಿಮ್ಮಿಂದ ನಿರೀಕ್ಷೆ ಮಾಡ್ತೀವಿ.
3: ಖಂಡಿತ ಖಂಡಿತ, ನಾನು ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ನೀಡ್ತೀನಿ ಮಹಾಲಕ್ಷ್ಮಿ. ಶ್ವೇತಾ,
0: ಥ್ಯಾಂಕ್ ಯು, ಥ್ಯಾಂಕ್ ಯು ಅರ್ಪಿತಾ.
3: ಓಕೆ ಓಕೆ,
0: ಎಸ್ ಮಹಾಲಕ್ಷ್ಮಿ.
2: ಹೌದು ಶ್ವೇತಾ, ಖಂಡಿತವಾಗ್ಲೂ ಅವ್ರು ಹೇಳ್ದಾಗೆ ಶಿವಮೊಗ್ಗ ಈ ದಿನ ಜಗ ಮಗಸ್ತಿದೆ. ಕೇಸರಿ ಒಂದು ತೋರಣಗಳಿಂದ ಇರ್ಬೋದು, ಹಾಗೆ ಒಂದು ಥಾಟ್ಸ್ ಗಳು ಎಲ್ಲಾ ಒಂದು ರಾಜ ಅಂದ್ರೆ ಬೀದಿಗಳಲ್ಲಿ ಥಾಟ್ಸ್ ಗಳು ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಒಂದು ಮಹಾಭಾರತದ ಇರ್ಬೋದು, ಹಾಗೆ ಜೊತೆ ಭಗವದ್ಗೀತೆ ಇರ್ಬೋದು, ಹಾಗೆ ನಮ್ಮ ಬಾಲಗಂಗಾಧರ್ ತಿಲಕ್, ರಾಜ್ಗುರು, ಬಿಪಿನ್ ಚಂದ್ರಪಾಲ್, ಜೊತೆಗೆ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಏನು ಥಾಟ್ಸ್ ತುಂಬಾ ಚೆನ್ನಾಗಿ ಹಾಕಿದ್ದಾರೆ.
0: ಖಂಡಿತ,
2: ಹಾಗೆ ನಮ್ಮ ಸ್ವಾಮಿ ವಿವೇಕಾನಂದ ಅವರ ಥಾಟ್ಸ್, ಎಸ್ ಆ ಥಾಟ್ಸ್ ಗಳನ್ನ ನೋಡ್ಲಿಕ್ಕೂ ಕೂಡ ಖುಷಿ ಆಗತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸ್ವಲ್ಪ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಹಾಗೆ ಆ ಸ್ಟ್ಯಾಚುಗಳನ್ನ ಹಾಗೆ ಆ ಥಾಟ್ಸ್ ಗಳನ್ನ ನೋಡಿದ್ರೆ ದೇಶ ಪ್ರೇಮ ಉಕ್ಕಿ ಬರುತ್ತೆ. ನಮ್ಮ ದೇಶ ನಮ್ಮದು, ನಾವು ಉಳಿಸ್ಕೊಳ್ಬೇಕು, ನಮ್ಮಲ್ಲಿ ಒಗ್ಗಟ್ಟು ಇರ್ಬೇಕು ಅನ್ನುವಂಥದ್ದನ್ನ ಕೂಡ ಸಾರತ್ತೆ. ಅಲ್ವಾ ಮಂಜುನಾಥ್ ಸರ್?
1: ಹೌದು.
0: ಸೊ ಈಗ ಒಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ.
2: ಖಂಡಿತ,
0: ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ, ಹಾಗೆ ನನ್ನ ಜೊತೆಗೆ ಮಹಾಲಕ್ಷ್ಮಿ ಕೂಡ ಇದ್ದಾರೆ.
2: ಸ್ನೇಹಿತರ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ, ಮತ್ತೆ ಒಂದು ಗೀತೆಯ ನಂತರ.

0: ಸೋ ಕೇಳುಗರೆ, ಈಗ ನಾವು ಹಿಂದೂ ಮಾಸ ಗಣಪತಿಯನ್ನ ಆಚರಣೆಯ ಸಂಭ್ರಮದಲ್ಲಿದ್ದೀವಿ. ಹಾಗೆ ಈಗ ವಿಶೇಷವಾಗಿ ಇಲ್ಲಿ ಬಂದಿರುವಂತಹ ಭಕ್ತಾದಿಗಳು ಈ ಒಂದು ಆಚರಣೆ ಬಗ್ಗೆ ಮಾತಾಡ್ತಾರೆ, ಅವ್ರ ಬಗ್ಗೆ. ನಮಸ್ತೆ.
1: ನಿಮ್ಮ
0: ಹೆಸರು ಸರ್?
1: ಹೆಸರು ಸಂದೀಪ್ ಅಂತ.
0: ಓಕೆ ಸರ್, ಎಲ್ಲಿಂದ ಬಂದಿರೋದು?
1: ನಾನೊಬ್ಬ ಬ್ಯಾಂಕ್ ಉದ್ಯೋಗಿ.
0: ಓಕೆ, ಎಲ್ಲಿಂದ ಬಂದಿದ್ದೀರಾ ಸರ್?
1: ನಾನು ಇಲ್ಲೇ ಶಿವಮೊಗ್ಗದಲ್ಲಿ.
0: ಶಿವಮೊಗ್ಗದ ಬಂದಿರೋ ಸರ್, ಬೆಳಗ್ಗೆ ಇಲ್ಲಿ ತನಕ ಬಂದಿದ್ದೀರಾ, ಹೇಗೆ ಅನಿಸ್ತದೆ ಈ ಉತ್ಸವ, ಈ ಆಚರಣೆ, ಈ ಸಂಭ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
1: ಸರ್, ನಾನು ಮೇಡಮ್, ನಾನು ಇದನ್ನ ಹೆಚ್ಚು ಕಮ್ಮಿ, ನನಗೆ 40 ಇಯರ್ಸು. ನಾನು ಸುಮಾರು 3.5 ವರ್ಷ ಹುಡುಗ ಇದ್ದಾಗಿದ್ದನ್ನು ನಾನು ಜಾತ್ರಾ ಮಹೋತ್ಸವ ನೋಡ್ತಾ ಇದ್ದೀನಿ, ತುಂಬ ಆನಂದಿಸ್ತೀನಿ. ಸೊ ಯಾವಾಗಲೂ ಪ್ರತಿ ವರ್ಷ ಏನು ಮಾಡ್ತೀವಿ, ಗಣಪತಿ ಎತ್ತಗಿಂತ ಮುಂಚೆ ಬಂದು ಕೊನೆಗೆ ವಿಸರ್ಜನೆ ಆಗತ್ತೆ ಅಂತ ಇರ್ತೀವಿ, ಸಾಧ್ಯವಾದಷ್ಟು ಇರ್ತೀವಿ. ಮಧ್ಯೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಹೆಚ್ಚು ಕಮ್ಮಿ 5:30 ಗಂಟೆ 5 ಗಂಟೆಗೆ ಬಿಡ್ತಾರೆ, ಅಲ್ಲಿ ತಂದು ಇರ್ತೀವಿ, ಪ್ರಸಾದ ತೊಗೊಂಡೆ ವಾಪಸ್ ಹೋಗುತ್ತೆ.
0: ಓಕೆ, ಬ್ಯಾಂಕಿಗೆ ರಜೆ ಹಾಕಿ ಬಂದಿದ್ದೀರಾ ಸರ್?
1: ಇಲ್ಲ ಮೇಡಮ್, ವರ್ಕಿಂಗ್ ಬ್ಯಾಂಕ್ ಎಂಪ್ಲಾಯ್ಸ್ಗಳೆಲ್ಲ ಮೇಡಮ್ ರಜೆ ಇರುತ್ತೆ.
0: ಸೊ ಆನ್ ಡ್ಯೂಟಿಯಲ್ಲೇ ಬಂದು ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗಿದ್ದೀರಾ ಅಲ್ವಾ?
1: ಹೌದು ಹೌದು ಮೇಡಮ್, ಹೌದು ಮೇಡಮ್.
0: ಓಕೆ ಓಕೆ, ಧನ್ಯವಾದಗಳು ಸರ್.
1: ತುಂಬ
0: ಹಿಂದೂ ಮಹಾಗಣಪತಿಯ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಹಾಗೆ ಹಿಂದೂ ಸಂಘಟನಾ ಸಂಘದ ಕಾರ್ಯದರ್ಶಿಗಳು, ಜೊತೆಗೆ ಈ ಒಂದು ಸಂಘಟನೆಯ ಮುಖ್ಯ ಖಜಾಂಚಿಗಳು, ಹಾಗೆ ಸಂಚಾಲಕರಾಗಿರುವಂತಹ ದತ್ತಾತ್ರೇಯ ಅವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ ಸರ್. ನಮಸ್ತೆ.
2: ನಮಸ್ತೆ
0: ಸರ್. ಈ ಒಂದು ವಿಸರ್ಜನಾ ಸಂಭ್ರಮ ತುಂಬಾನೇ ಸಂಭ್ರಮವಾಗಿ ನಡೀತಾ ಇದೆ, ಈ ಒಂದು ಆಚರಣೆ, ಇದ್ರ ಬಗ್ಗೆ ಹೇಳ್ಬೋದಾ?
2: ಖಂಡಿತ. ಇದು ನಮ್ಮ ಗಣಪತಿಯ 85ನೇ ವರ್ಷದ ಗಣೇಶೋತ್ಸವ, 85 ವರ್ಷ ರಾಜಬೀದಿ ಉತ್ಸವವೂ ಹೌದು. ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ಧೂರಿಯಾಗಿ ಅತ್ಯಂತ ವೈಭವದಿಂದ ರಾಜಬೀದಿ ಉತ್ಸವ ನಡೀತಾ ಇದೆ. ಪ್ರತಿ ವರ್ಷವೂ ಕೂಡ ಜನಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ, ಸಹಕರಿಸ್ತಾ ಇದ್ದಾರೆ. ನಾವು ಸುಮಾರು 10-12 ಥರ ವಿವಿಧ ಥರದ ವಾದ್ಯಗಳನ್ನು ಕರೆಸ್ತೀವಿ, ವೇಷಗಳನ್ನು ಕರೆಸ್ತೀವಿ. ಜೊತೆಗೆ ಮೆರವಣಿಗೆ ಸಾಗುವ ದಾರಿಯುದ್ದಕ್ಕೂ ಕೂಡ ಭಕ್ತಾದಿಗಳು, ಕೆಲವು ಸಂಘ ಸಂಸ್ಥೆಗಳು ಎಲ್ಲರಿಗೂ ಆಹಾರ ಪಾನೀಯಗಳ ವ್ಯವಸ್ಥೆಯನ್ನು ಮಾಡಿಟ್ಟು ಉತ್ಸವದಲ್ಲಿ ಭಾಗವಹಿಸಿದವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ. ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಮತ್ತು ನಾಗರಿಕರೊಂದಿಗೆ ಎಲ್ಲರೂ ಸಹಕಾರ ತೆಗೆದುಕೊಂಡು ಉತ್ಸವವನ್ನು ನಡೆಸ್ತಾ ಇದ್ದೀವಿ.
0: ಓಕೆ.
2: ಈ ಬಾರಿ ಪ್ರತಿ ವರ್ಷಕ್ಕಿಂತ ಇನ್ನೂ ಹೆಚ್ಚಿನ ವಿಜೃಂಭಣೆಯಿಂದ ನಡೀತಾ ಇದೆ. ಅಲಂಕಾರ ಸಮಿತಿಯವರಿಂದ ನಗರದಾದ್ಯಂತ ಅಲಂಕಾರವನ್ನು ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದ್ದಾರೆ.
0: ಓಕೆ.
2: ಅದನ್ನು ನೋಡಲು ಬೇರೆ ಪರಸ್ಥಳಗಳಿಂದಲೂ ಕೂಡ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಣ್ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಇದು ಒಂಥರ ನಮಗೆ ಹೆಮ್ಮೆಯ ವಿಷಯ ಇದು.
0: ಓಕೆ ಸರ್, ಹಾಗೆ ಈಗ ಮಹಾಮಂಗಳಾರತಿ ಎಷ್ಟೊತ್ತಿಗೆ ಆಯಿತು? ಎಷ್ಟೊತ್ತಿಗೆ ದೇವರನ್ನ ಇಲ್ಲಿ ಗಾಡಿ ಮೇಲೆ, ವೆಹಿಕಲ್ ಮೇಲೆ ಕೂರಿಸಿದ್ದು?
2: ವಿಸರ್ಜನೆ 10:30 ಆಯಿತು. 12 ಗಂಟೆಗೆ ಗಣಪತಿಯನ್ನು ಮೇಲೆ ಜಾಕಿ ಮೇಲೆ ಕೂರಿಸಿ ಈಗ ಅಲಂಕಾರ ಮಾಡಿಸಿ ಡೆಕೋರೇಷನ್ ಮಾಡಿಕೊಂಡು ಗಣಪತಿ ಮೆರವಣಿಗೆ ಹೊರಡುತ್ತೆ.
0: ಸುಮಾರು ಎಷ್ಟು ಸಮಯದವರೆಗೂ ಈ ಒಂದು ವಿಸರ್ಜನಾ ಕಾರ್ಯಕ್ರಮ ನಡೆಯುವಂಥದ್ದು, ಎಲ್ಲಿವರೆಗೂ ನಡೆಯುತ್ತೆ?
2: ವಿಸರ್ಜನಾ ಕಾರ್ಯಕ್ರಮ ಸುಮಾರು ನಾಳೆ ಬೆಳಗ್ಗೆ 4 ಗಂಟೆವರೆಗೂ ಆಗಬಹುದು.
0: ಅಲ್ಲಿವರೆಗೂ
2: ಆಗ್ಬೋದು.
0: ಅಲ್ಲಿವರೆಗೂ
2: ಮೆರವಣಿಗೆ ಉದ್ದಕ್ಕೂ ಜನ ಭಾಗವಹಿಸ್ತಾರೆ. ವಿಶೇಷವಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಗಣಪತಿ ವಿಸರ್ಜನೆಯವರೆಗೂ ಸಹಕಾರ ಇರ್ತಾ
0: ಇರುತ್ತೆ. ಸೊ ಅಲ್ಲಿವರೆಗೂ ಕೂಡ ಎಲ್ಲ ಒಂದು ಸಂಭ್ರಮದೊಂದಿಗೆ, ಆಚರಣೆಯೊಂದಿಗೆ ಜನರು ಕೂಡ ಜೊತೆಗೆ ಸಾಕ್ತಾ ಇರ್ತಾರಲ್ವಾ?
2: ಹೌದು, ಖಂಡಿತ ಹೌದು, ಖಂಡಿತ ಹೌದು,
0: ಖಂಡಿತ. ಸೊ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.
2: ನಮಸ್ತೆ.
0: ನೀವು ಮಾತಾಡ್ತೀರಾ?

0: ಓಕೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳಿದ್ರೆ ಈ ಒಂದು ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ಹಬ್ಬ ನಡೀತಾ ಇದೆ, ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನೆಯ ಹಬ್ಬ ನಡೀತಾ ಇದೆ. ಹಾಗೆ ಈಗ ಹಿಂದೂ ಮುಖಂಡರಾಗಿರುವಂತಹ ದೀನ ದಯಾಳ್ ಅವರು ನಮ್ಮೊಟ್ಟಿಗೆ ಮಾತಾಡ್ತಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ.
1: ನಮಸ್ಕಾರ.
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಧನ್ಯವಾದಗಳು.
0: ಸರ್, ಈ ಒಂದು ವಿಸರ್ಜನಾ ಸಂಭ್ರಮಾಚರಣೆ ಹೇಗ್ ನಡೀತಾ ಇದೆ ಸರ್, ಏನೆಲ್ಲ ಆಯೋಜನೆಗಳು ಮಾಡಿದಿರಾ?
1: ನೀವೇ ನೋಡ್ತಾ ಇದ್ದೀರಾ, ಇಡೀ ಶಿವಮೊಗ್ಗ ನಗರ ಈ ಒಂದು ಹಿಂದೂ ಸಂಘಟನಾ ಮಹಾಮಂಡಳಿಯ ರಾಜಬೀದಿಯ ಉತ್ಸವಕ್ಕೆ ಸಂಬಂಧಪಟ್ಟಂತೆ ಪೂರ್ವಭಾವಿಯಾಗಿ ಇಡೀ ಶಿವಮೊಗ್ಗ ನಗರದೊಳಗಡೆ ಈಗಾಗಲೇ ನೀವೆಲ್ಲ ನೋಡಿದಂಗೆ ಉತ್ತಮವಾಗಿರುವಂಥ ಅಲಂಕಾರ ಆಗಿದೆ. ಇಡೀ ಶಿವಮೊಗ್ಗ ನಗರ ಕೇಸರಿಮಯವಾಗಿರುವಂಥದ್ದು. ಕೇಸರಿ ಅಲೆಗಳು ಯಾವ ರೀತಿ ಇರುತ್ತೋ ಆ ರೀತಿ ಅಲೆಗಳು ಈಗಾಗಲೇ ನಾವು ಇಡೀ ಶಿವಮೊಗ್ಗ ನಗರದಲ್ಲಿ ಮಾಡಿದ್ದೀವಿ. ಹಾಗೆಯೇ ಅಲಂಕಾರಗಳು ಅಷ್ಟೇ, ಅಲ್ಲಲ್ಲೇ ಇಡೀ ರಾಷ್ಟ್ರ ಮತ್ತು ದೈವವನ್ನು ಬಿಂಬಿಸುವಂಥ ಅಲಂಕಾರಗಳನ್ನು ನೀವೆಲ್ಲ ನೋಡಿದ್ದೀರಾ. ನಮ್ಮ ಉದಾಹರಣೆಗೆ ಶಿವಪ್ರಾಯಕ ಸರ್ಕಲ್ ಏನಿದೆ ಅಲ್ಲಿ ಮಾತೆ ಅಂಬಾಭವಾನಿ ಮಾತೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಧರ್ಮ ಸ್ಥಾಪನೆಗಾಗಿ ಹಿಂದೂ ಸಾಮ್ರಾಜ್ಯದ ಸ್ಥಾಪನೆಗಾಗಿ ತನ್ನ ಕಡಗವನ್ನು ಸಮರ್ಪಣೆ ಮಾಡ್ತಾ ಇರುವಂಥದ್ದು, ಧರ್ಮ ಸ್ಥಾಪನೆಗೆ ಮಾಡೋ ಗೊರಡಪ್ಪ ಮಗನೇ ಅಂತ. ಅದೇ ರೀತಿಯೊಳಗಡೆ ಪಕ್ಕದಲ್ಲಿ ಈ ಕಡೆ ಗಾಂಧಿ ಬಜಾರ್, ಶಿವಮೊಗ್ಗ ನಗರ ಅತ್ಯಂತ ಪ್ರಮುಖ ಇರುವಂಥ ಗಾಂಧಿ ಬಜಾರ್ನ ಮುಖ್ಯ ಮಹಾದ್ವಾರದೊಳಗಡೆ ನಾವು ಈ ಬಾರಿ ಆಂಜನೇಯನ ಒಂದು ಇದನ್ನು ಮಾಡಿರುವಂಥದ್ದು. ಆಂಜನೇಯ ತನ್ನ ಭಕ್ತಿಯನ್ನು, ರಾಮನ ಭಕ್ತಿಯನ್ನು ಯಾವ ರೀತಿ ತೋರಿಸ್ಬೇಕು ಅಂತ ಇಡೀ ಜನಮಾನಸ ತೋರಿಸೋ ರೀತಿಯೊಳಗಡೆ ತನ್ನ ಎದೆಯನ್ನು ಬಗದಿ ಅಲ್ಲಿ ರಾಮ ಮತ್ತು ಸೀತೆಯನ್ನು ತೋರಿಸೋ ಅಂತ

0: ಈ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಅದೇ ರೀತಿ ಒಳಗಡೆ ನೆಹರು ರೋಡು, ನೆಹರು ರೋಡಿನ ಮಹಾದ್ವಾರವನ್ನು ವಂದೇ ಮಾತರಂ ಮಹಾದ್ವಾರವನ್ನು ಮಾಡಿದ್ದೀವಿ. ಇದರ ಉದ್ದೇಶ ಏನು ಅಂತಂದರೆ 150 ವರ್ಷ ತುಂಬಿರುವಂತಹ ವಂದೇ ಮಾತರಂ ಗೀತೆಗೆ ಅದರ ಒಂದು ಇದರ ಮಹತ್ವವನ್ನು ಇರಬೇಕು ಅನ್ನೋದ್ರೊಳಗೆ. ಯಾಕೆ ಅಂತಂದರೆ ಈ ಗಣಪತಿಯ ಉತ್ಸವಗಳು ನಡೆಯುವಂಥದ್ದೇ ಸ್ವಾತಂತ್ರ್ಯದ ಪೂರ್ವದೊಳಗಡೆ ಇಡೀ ಸಮಾಜವನ್ನು ಸಂಘಟಿತವನ್ನಾಗಿ ಮಾಡಿ ಸ್ವಾತಂತ್ರ್ಯದಲ್ಲಿ ಧುಮುಕಬೇಕು ಅನ್ನೋ ದೃಷ್ಟಿಯೊಳಗಡೆ ಬಾಲಗಂಗಾಧರ ತಿಲಕರು ಯಾವ ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ರು, ಅದೇ ರೀತಿಯೊಳಗೆ ಸಾವರ್ಕರ್ ಅವರ ಪ್ರೇರಣೆಯಂತೆ ಹಿಂದೂ ಸಂಘಟನಾ ಮಹಾಮಂಡಳಿಯ ಈ ಗಣಪತಿಯ ಪ್ರತಿಷ್ಠಾಪನೆ ಆಗಿರುವಂಥದ್ದು. ಈಗ ರಾಜಬೀದಿ ಉತ್ಸವ ನೋಡ್ತೀರಾ, 82ನೇ ವರ್ಷದ ರಾಜಬೀದಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ವೈಭವಯುತವಾಗಿ ಲಕ್ಷಾಂತರ ಜನರ ಸಮ್ಮುಖದೊಳಗಡೆ ಈಗ ಈ ಕಾರ್ಯಕ್ರಮ ನಡೀತಾ ಇದೆ.
1: ಹಾಗೆಯೇ ದೀನ್ ದಯಾಳು ಸರ್ ಅವರೇ, ಎಷ್ಟು ವರ್ಷದಿಂದ ನೀವು ಇಲ್ಲಿ ಪಾಲ್ಗೊಂಡಿದ್ದೀರಾ, ಎಷ್ಟು ಭಾಗವಹಿಸ್ತಾ ಇದ್ದೀರಾ ಎಷ್ಟು ವರ್ಷದಿಂದ?
0: ನನಗೆ ಈಗ 58 ವಯಸ್ಸು. ನಾನು ಕಳೆದ 45 ವರ್ಷಗಳಿಂದ ನನಗೆ 12-13 ವಯಸ್ಸಿಂದ ಇದೇ ಇಲ್ಲೇ ಪಕ್ಕದಲ್ಲೇ ಮನೆ ಇರೋದು, ಈ ಒಂದು ಭಾಗವಹಿಸ್ತಾ ಇರುವಂಥದ್ದು ಅವಾಗಿಂದನೂ ನೋಡ್ಕೊಂಬರ್ತಾ ಇದ್ದೀನಿ. ಅವಾಗಲಿಗೂ ಇವಾಗಲಿಗೂ ಅಂತ ಹೇಳಬೇಕು ಅಂತಂದರೆ ಸಾಕಷ್ಟು ಬದಲಾವಣೆಗಳಾಗ್ತಿದೆ. ವರ್ಷ ವರ್ಷಕ್ಕೂ ಪರಿವರ್ತನೆಗಳಾಗ್ತಾ ಇದೆ. ಯಾವ ರೀತಿ ಅಂತಂದರೆ, ನಿಮಗೆ ಬಹುಶಃ ಇಲ್ಲಿರೋಂಥ ನಮ್ಮ ಜನಾರ್ದನ್ ಪೈ ಅವರಿಗೆ ಗೊತ್ತಿದೆ, 25 ವರ್ಷದ ಹಿಂದೆ ಇದೇ ಗಣಪತಿಗೆ, ಇದೇ ಹಿಂದೂ ಮಹಾಸಭಾದ ಗಣಪತಿಗೆ ರಾಜಬೀದಿ ಉತ್ಸವ ಹರಡ್ತಾ ಇದೆ ಅಂತಂದರೆ ಎಲ್ಲ ಹಿಂದಿನ ದಿವಸ ಬಂದು ಮನೆಯಲ್ಲಿರುವಂಥ ಕುಟುಂಬದ ಹೆಣ್ಮಕ್ಳು ಬಂದು ನೋಡ್ಕೊಂಡು ಹೋಗ್ತಿದ್ರು. ಮಾರನೇ ದಿವಸ ಗಣಪತಿಯ ಬಿಡೋ ದಿವಸ ಬರ್ತಾ ಇರಲಿಲ್ಲ, ಅಲ್ಲೇ ನೋಡ್ಕೊಂಡು ಹೋಗ್ಬಿಡೋರು. ಆದರೆ ನೋಡಿ, ಕಳೆದ 15-20 ವರ್ಷಗಳಿಂದ ಈಗ ಈ ಒಂದು ಭವ್ಯವಾದ ಮೆರವಣಿಗೆಗೆ ರಾಜಬೀದಿ ಉತ್ಸವದೊಳಗಡೆ ಹೆಣ್ಮಕ್ಳುಗಳು ಅಂದರೆ ನಮ್ಮ ತಾಯಂದಿರು, ನಮ್ಮ ಸಹೋದರಿಯರು, ಹಿಂದೂ ಸಹೋದರಿಯರು ಬಂದು ಪಾಲ್ಗೊಳ್ತಾ ಇದ್ದಾರೆ. ಕಳೆದ 5-10 ವರ್ಷಗಳಿಂದ ಇದರ ಸಂಖ್ಯೆ ಎಷ್ಟಾಗ್ತಾಯಿ ಅಂತಂದರೆ ನಾವು ಸುಮಾರು 1.5-2 ಲಕ್ಷ ಜನ ಇದಕ್ಕೆ ಬಂದು ಸೇರ್ತಾ ಇದ್ದಾರೆ ಅಂತಂದರೆ ಅದರಲ್ಲಿ 25-30% ಜನ, 30-40 ಸಾವಿರ ಜನ ಹೆಣ್ಮಕ್ಳುಗಳು ಬಂದು ಭಾಗವಹಿಸಿ ಅವರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅಂತಂದರೆ ಇದರ ಪ್ರಭಾವ ಯಾವ ರೀತಿ ಇದೆ, ಪರಿವರ್ತನೆ ಯಾವ ರೀತಿ ಆಯಿತು ನೋಡಬೇಕು.
2: ಈ ಕಾರ್ಯಕ್ರಮಕ್ಕೆ ಪೊಲೀಸರು ರಕ್ಷಣೆ ಹೇಗೆ ಮಾಡಿದ್ದಾರೆ ದಯಾಳು? ನೀವು ಇಲ್ಲಿಯವರೇ ಸ್ವತ್ತುಗಳೇ ದಯಾಳು ಅಂದರೆ ಕಮ್ಮಿ ಮನುಷ್ಯ ಅಲ್ಲ, ನೋಡಲಿಕ್ಕೆ ಪುಡಿದಾಗಿದ್ದಾರೆ, ಭಯಂಕರ ಅಜಾನುಬಾಹುತರ ತಮ್ಮ ಕಾರ್ಯವನ್ನು ಮಾಡ್ತಾರೆ. ರಕ್ಷಣಾ ಇಲಾಖೆ ಬಗ್ಗೆ ತಮ್ಮ ಅನಿಸಿಕೆ ಏನು?
0: ರಕ್ಷಣಾ ಇಲಾಖೆ ಅವ್ರದ್ದೇ ಅಂತ ಒಂದು ಶೈಲಿ ಒಳಗಡೆ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕೆ ಅಂತಂದರೆ ಇಡೀ ಶಿವಮೊಗ್ಗ ನಗರ ಜಿಲ್ಲೆ ಒಳಗೆ ಈಗಾಗಲೇ ಸಾಕಷ್ಟು ಗಣಪತಿಗಳು ಬಿಟ್ಟಿದ್ದಾರೆ. ಶಿವಮೊಗ್ಗ ನಗರದ ವಿಶೇಷವಾಗಿ ರಕ್ಷಣಾ ಇಲಾಖೆಯವರು ಅತ್ಯಂತ ಮುತುವರ್ಜಿ ವಹಿಸ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಇಲ್ಲಿ ಹಿಂದೆ ಯಾವಾಗ ಅವಘಡ ಆಗಿತ್ತು ಅಂತ ಹೇಳ್ತಾರೆ, ಅದಾಗಿರೋದಲ್ಲ ಬೇರೆ ಬೇರೆ ರೀತಿಯೊಳಗಡೆ. ಆದರೆ ಪಾಪ ಅವ್ರದ್ದೇನು ಅಂತಂದರೆ ಒಂದು ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಯಾರು ಇರ್ತಾರೆ ಜನಗಳಿಗೆ ಅವ್ರಿಗೆ ತೊಂದರೆಗಳಾಗಬಾರ್ದು, ಮತ್ತು ಶಿವಮೊಗ್ಗ ನಗರ ಶಾಂತವಾಗಿರಬೇಕು, ಗಣಪತಿ ಹಬ್ಬ ಗಣಪತಿಯಾಗಿಯೇ ಇರಬೇಕು, ರಾಜಬೀದಿ ಉತ್ಸವ ಉತ್ಸವ ಆಗಿರಬೇಕು ಅನ್ನೋದ್ರೊಳಗೆ ಅವರು ಒಂದು ಪ್ರಿಕಾಷನ್ ತೊಗೊಂಡು ಅವರು ಸಹ ಸಾವಿರಾರು ಜನ ಪೊಲೀಸ್ನವರು ಬಂದು ಜಿಲ್ಲಾ ರಕ್ಷಣಾ ಇಲಾಖೆ ರಕ್ಷಣಾಧಿಕಾರಿಗಳು ವಿಶೇಷವಾಗಿ ಕಳೆದ 1 ವಾರಗಳಿಂದ 15 ದಿನಗಳಿಂದ ಎಲ್ಲ ಸಂಘ ಸಂಸ್ಥೆಗಳೊಂದಿಗೆ ಸಹಕಾರವನ್ನು ಇದ್ದು ಎಲ್ಲರ ಸಹಭಾಗಿತ್ವವನ್ನು ತಗೊಂಡು ಅವರು ಎಲ್ಲರ ಸಹಕಾರವನ್ನು ತಗೊಂಡು ಈಗಾಗಲೇ ಸಂಘ ಸಂಸ್ಥೆಗಳ ಸಹಮುಖಾಂತರಗಳಿಗೆ ಈಗ ಭಾಗವಹಿಸ್ತಾ ಇರುವಂಥದ್ದು. ಅವ್ರಿಗೂ ಸಹ ವಿಶೇಷವಾಗಿ ನಾವು ಅವರ ಕಾಳಜಿಗೆ ನಾವು ಮೆಚ್ಚಬೇಕಾಗಿರುವಂಥದ್ದು. ಯಾಕೆಂತಂದರೆ ಪಾಪ ಎಲ್ಲಿಂದನೋ ಬಂದಿರ್ತಾರೆ, ಅವರು ಸಹ ಬೆಳಗ್ಗೆ ಬಂದರು ಅಂತಂದರೆ ಬೆಳಗಿನ ಜಾವ 5 ಗಂಟೆ 6 ಗಂಟೆಗೆ ವಿಸರ್ಜನೆ ನೀರಿಗೆ ವಿಸರ್ಜನೆ ಆಗುವಂಥದ್ದು ನಮ್ಮ ಇದು. ಹಾಗಾಗಿ ನಾವು ನೋಡಿದಾಗ ಈಗ ಪಾಪ ರಕ್ಷಣಾ ಇಲಾಖೆಯವ್ರಿಗೂ ಸಹ ನಾವು ವಿಶೇಷವಾಗಿರುವಂಥ ಅಭಿನಂದನೆಗಳು ಧನ್ಯವಾದಗಳನ್ನು ಈ ಸಮಯದೊಳಗೆ ನಾನು ಒಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ ಧನ್ಯವಾದ ಸಮರ್ಪಣೆ ಮಾಡ್ತೀನಿ.
1: ಖಂಡಿತ, ನಿಮ್ಮೆಲ್ಲ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ರೇಡಿಯೋ ಶಿವಮೊಗ್ಗದೊಂದಿಗೆ ಹಂಚಿಕೊಂಡ್ರಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.
0: ಧನ್ಯವಾದಗಳು. ನಾನು ರೇಡಿಯೋ ಶಿವಮೊಗ್ಗನ ಆಗಾಗ ಕೇಳ್ತಾ ಇರ್ತೀನಿ, ತುಂಬ ಚೆನ್ನಾಗಿ ಬರ್ತಾ ಇದೆ, ಮತ್ತು ಊರಿಂದು ಮತ್ತು ಜಿಲ್ಲೆದು ರಾಜ್ಯದ್ದು ರಾಷ್ಟ್ರದ್ದು ಎಲ್ಲದನ್ನು ಸಹ ನೀವು ಒಳ್ಳೊಳ್ಳೆಯ ವಿಷಯಗಳನ್ನು ಇಟ್ಕೊಂಡು ನೀವು ಇದು ಮಾಡ್ತಾ ಇದ್ದೀರಾ. ಕೊನೆಗೆ ಅನೇಕ ಜನ ಪ್ರತಿಭಾನ್ವಿತರು ಇರ್ಬೋದು ಮತ್ತು ಹಿರಿಯರು ಈ ದೇಶ ಧರ್ಮ ಸಮಾಜ ಸಂಸ್ಕೃತಿ ಇದನ್ನೆಲ್ಲ ತಿಳ್ಕೊಂಡಿರೋಂಥ ವ್ಯಕ್ತಿಗಳನ್ನು ಕರೆಸಿ ಅವ್ರಿಗೂ ಸಹ ಅಲ್ಲಿ ನೀವು ಒಂದು ಸಂದರ್ಶನ ಮಾಡಿ ಜನಕ್ಕೆ ಸಾಕಷ್ಟು ಮಾಹಿತಿಗಳನ್ನು ಕೊಡೋಂಥ ಕೆಲಸವನ್ನು ಮಾಡ್ತೀರಿ. ಹಾಗಾಗಿ ನಿಮ್ಮ ರೇಡಿಯೋ ಶಿವಮೊಗ್ಗಕ್ಕೆ ನನ್ನ ವೈಯಕ್ತಿಕವಾಗಿ ಮತ್ತು ಶಿವಮೊಗ್ಗ ನಗರದ ಪರವಾಗಿ ಹೃತ್ಪೂರ್ವಕವಾದ ಹೃದಯಪೂರ್ವಕವಾದ ಧನ್ಯವಾದಗಳು. ನಿಮ್ಮ ಹೆಸರು ಗೊತ್ತಾಯಿತು,
1: ಅರ್ಪಿತಾ
0: ಅವರೇ ಧನ್ಯವಾದಗಳು. ಹಾಗೆ ಜನಾರ್ದನ್ ಪೈಗಳು ನನಗೆ ಮಾರ್ಗದರ್ಶಕರು, ಅವರು ನಾವೆಲ್ಲ ಒಟ್ಟಿಗೆ ಕ್ರಿಕೆಟ್ ಆಡ್ತಾ ಇದ್ದವರು, ಕ್ರಿಕೆಟ್ಗಿಂತ ಹೆಚ್ಚಾಗಿ ತುಂಬ ಆತ್ಮೀಯವಾಗಿ ನಮ್ಮೆಲ್ಲ ನಾವೆಲ್ಲರೂ ಓಡಾಟ ಮಾಡ್ತಿರೋ ಯಾವುದೋ ಒಂದು ಕೆಲಸಗಳು ಮಾಡ್ತಾ ಇರೋಕ್ಕೆ ಸ್ವಲ್ಪ ವ್ಯತ್ಯಾಸ ತಿದ್ದಿ ತೀಡುವಂಥ ವ್ಯಕ್ತಿ ಜನಾರ್ದನ್ ಪೈಗಳು. ಜನಾರ್ದನ್ ಪೈಗಳಿಗೂ ಸಹ ನಾವು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ. ಹಾಗೆಯೇ ಕಡೆಯದಾಗಿ ಹೇಳ್ತಾ ಇದ್ದೀನಿ, ಶಿವಮೊಗ್ಗ ನಗರ ಇರ್ಬೋದು ಜಿಲ್ಲೆ ಇರ್ಬೋದು ಎಲ್ಲರೂ ಸಹ ಈಗಾಗಲೇ ರಾಜಬೀದಿ ಉತ್ಸವ ಆರಂಭ ಆಗಿದೆ, ಈಗಾಗಲೇ ಕೋಟೆ ರಸ್ತೆಯೊಳಗೆ ಇದೆ.

0: ಅಂಥದ್ದು. ಈಗ 5 ನಿಮಿಷದಲ್ಲಿ ಅಲ್ಲಿಂದ ಮೂವ್ ಆಗದೆ ಸ್ವಾಮೀಜಿಗಳು ಬಂದು ಸ್ವಾಮೀಜಿಗಳ ಮುಖಾಂತರ ಅಲ್ಲಿ ಒಂದು ದಿವ್ಯ ಸಾನ್ನಿಧ್ಯದೊಳಗೆ ಹೊರಡುವಂಥ ಕೆಲಸ ಆಗುತ್ತೆ. ಅದಾದ ನಂತರ ದಯಮಾಡಿ ಶಿವಮೊಗ್ಗದ ಒಳಗಡೆ ಇರುವಂಥ ಮನೆಯಲ್ಲಿ ಕೂತಿರುವಂಥ ಎಲ್ಲರೂ ಹೊರಗಡೆ ಬಂದು ಈ ಒಂದು ರಾಜಬೀದಿ ಉತ್ಸವದಲ್ಲಿ ಪಾಲ್ಗೊಳ್ಬೇಕು. ಲಕ್ಷಾಂತರ ಜನ ಸೇರುವಂಥ ರಾಜಬೀದಿಯೊಳಗೆ ನಿಮಗಾಗಿ ನಿಮಗೋಸ್ಕರ ಇಲ್ಲೆಲ್ಲ ಎಲ್ಲ ವಾದ್ಯಗಳು ಬಂದಿದೆ. ಬನ್ನಿ, ಒಟ್ಟಾಗಿ ಸೇರಿ ಡ್ಯಾನ್ಸ್ಗಳನ್ನು ಮಾಡಿ ಕುಣಿತವನ್ನು ಮಾಡ್ತಾ ಭಕ್ತಿಪೂರ್ವಕವಾಗಿ ರಾಜಬೀದಿಯಲ್ಲಿ ಪಾಲ್ಗೊಳ್ಳೋಣ. ಧನ್ಯವಾದ. ಜೈ ಶ್ರೀರಾಮ್. ಭಾರತ್ ಮಾತಾ ಕಿ ಜೈ. ಒಂದೇ ಮಾತರಂ.
1: ಎಸ್, ಕೇಳ್ತಾ ಇದ್ರಲ್ಲ, ಸೊ ಈ ಒಂದು ರಾಜಬೀದಿ ಉತ್ಸವದಲ್ಲಿ ನೀವು ಕೂಡ ಪಾಲ್ಗೊಳ್ಳಿ ಅಂತ ಹೇಳಿ ದೀನದಯಾಳ್ ಅವರು ಕರೆ ಕೊಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಪಾಲ್ಗೊಳ್ಳಿ, ಹಾಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ. ಎಸ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM. ಕೇಳಿದ್ರೆ ನಾವು ಈಗ ನಮ್ಮ ಶಿವಮೊಗ್ಗದ ಹೆಮ್ಮೆಯ ಗಣಪತಿ ಹಿಂದೂ ಮಹಾಸಭಾ ಗಣಪತಿಯ ರಾಜಬೀದಿ ಉತ್ಸವದಲ್ಲಿದ್ದೀವಿ. ಹಾಗೆ ಈ ಒಂದು ಉತ್ಸವಕ್ಕೆ ನಮ್ಮ ಶಿವಮೊಗ್ಗದ MLC ಆಗಿರುವಂತಹ ಶ್ರೀಯುತ ಧನಂಜಯ ಸರ್ಜಿಯವರು ಇದ್ದಾರೆ, ಅವರೊಟ್ಟಿಗೆ ಮಾತಾಡೋಣ. ಸರ್, ನಮಸ್ತೆ.
2: ನಮಸ್ಕಾರ
1: ಸರ್. ಈ ಒಂದು ಉತ್ಸವದಲ್ಲಿ ನೀವು ಕೂಡ ಪಾಲ್ಗೊಂಡಿದ್ದೀರಾ, ಈ ಒಂದು ಅಭಿಪ್ರಾಯವನ್ನು ಹಂಚ್ಕೋಬಹುದಾ?
2: ನಾವು ಅಂತಲ್ಲ, ಪ್ರತಿಯೊಬ್ಬ ಶಿವಮೊಗ್ಗ ಜನತೆ, ಯಾರ್ಯಾರು ನಮ್ಮ ಶಿವಮೊಗ್ಗ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳಲ್ಲಿ, ನಿಮ್ಗೊಂದು ಆಶ್ಚರ್ಯ ಸಂಗತಿ ಹೇಳ್ತೇನೆ. ಮಂಗಳೂರಲ್ಲಿ ಲಾಸ್ಟ್ ಒಂದು 15 ದಿನದಿಂದ ಮಂಗಳೂರಿಗೆ ಹೋಗಿದ್ದೆ. ಅಲ್ಲಿ ಗಣಪತಿ, ಅಲ್ಲೊಂದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಗಣಪತಿ ತುಂಬ ವಿಜೃಂಭಣೆಯಿಂದ ಮಾಡ್ತಾರಲ್ಲಿ. ಆವಾಗ ಅವ್ರು ಹೇಳ್ತಾ ಇದ್ರು, ನಮ್ದು ಒಂದು ಹಿಂದೂ ಮಹಾಸಭಾ ಗಣಪತಿ ಇಲ್ಲ ಸರ್, ನಾವು ಬರ್ತೀವಿ ಅಲ್ಲಿಂದ ಅಂತೇಳಿ
1: ಅಂದ್ರೆ
2: ಆ ರೀತಿಯ ಖ್ಯಾತಿ ಇದು ಹಿಂದೂ ಮಹಾಸಭಾ ಗಣಪತಿ. ಅದು ಶಿವಮೊಗ್ಗಕ್ಕೆ ಆಲ್ಮೋಸ್ಟ್ 1944 ಶುರುವಾದಂಥ ಈ ಪದ್ಧತಿ ಏನಿದೆ, ಇದು ಮನೆ ಮನೆ ಹಬ್ಬ. ಹಾಗಾಗಿ ಭಾಳ ವಿಶೇಷ ಏನಂದರೆ, ನಮ್ಮ ಹಿಂದೂ ಮಹಾಸಭಾ ಗಣಪತಿ ವಿಶೇಷತೆ ಏನಂದರೆ, ಸಾಮಾನ್ಯ ಗಣಪತಿನ ವಿಸರ್ಜನೆ ಮಾಡೋಕ್ಕೆ ಭಾಳಷ್ಟು ಜನ ಯುವಕರು ಮತ್ತು ಪುರುಷರು ಇರ್ತಾರೆ. ಬಟ್ ನಮ್ಮ ಹಿಂದೂ ಮಹಾಸಭಾ ಗಣಪತಿಯಲ್ಲಿ ಮಹಿಳೆಯರು, ಸಾಕಷ್ಟು ಮಹಿಳೆಯರು ಬಂದು ಎಲ್ಲ ಥರದ ಭಕ್ತಿಪೂರ್ವಕವಾಗಿ ಪ್ಲಸ್ ಆಮೇಲೆ ಎಲ್ಲರೂ ಅದನ್ನು ಸಂತೋಷವಾಗಿ ಎಂಜಾಯ್ ಮಾಡ್ತಾರೆ. ಅದಕ್ಕೆ ಭಾಳ ಮುಖ್ಯ ಹೇಳಬೇಕು ಅಂದರೆ, ಇಲ್ಲಿನ ಪೊಲೀಸಿನ ಸಿಬ್ಬಂದಿಗಳು ಅದು ಭಾಳ ಅಚ್ಚುಕಟ್ಟಾಗಿ ಇದನ್ನು ಮಾಡ್ತಾರೆ. ಅದಕ್ಕೆ ಅವರಿಗೆ ಅಭಿನಂದನೆ ಮತ್ತು ಅವರಿಗೆ ಧನ್ಯವಾದನ ನಾನು ತಿಳಿಸೋಕೆ ಇಷ್ಟಪಡ್ತೀನಿ.
3: ರಾಜಕ್ರೆ, ಯಾವ ಗಣಪತಿಗೂ ಅಷ್ಟು ರಶ್ ಆಗಲ್ಲ. ಹಿಂದೂ ಮಹಾಸಭಾ ಗಣಪತಿ ಹೊರಗೆ ಬಂತು ಅಂದರೆ ಒಂದು ರೀತಿಯ ಜೋಶ್ ಗಂಡ್ಮಕ್ಳಿಗೆ ಇರ್ಬೋದು, ಹೆಣ್ಮಕ್ಳಿಗೂ ಇರ್ಬೋದು, ಆ ಪ್ರಮಾಣದಲ್ಲಿ ಬರ್ತಾರಲ್ಲ. ಅದರ ಹಿನ್ನೆಲೆ ಏನು?
2: ಹಿನ್ನೆಲೆ ಏನಿಲ್ಲ, ಗಣಪತಿ ಶುರುವಾಗಿತ್ತು ಏನಕ್ಕೆ ಅಂತಂದರೆ, ಬಾಲಗಂಗಾಧರ ತಿಲಕ್ ಅವರು ನಮ್ಮ ಹಿಂದೂ ಸಂಘಟನೆ ಒಟ್ಟಾಗಬೇಕು, ಹಿಂದೂಗಳೆಲ್ಲ ಒಟ್ಟಾಗಬೇಕು,
3: ದೇಶ ಒಗ್ಗೂಡಬೇಕು
2: ಒಗ್ಗೂಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿದ್ದು. ಅದು ಇಲ್ಲಿ ಶಿವಮೊಗ್ಗದಲ್ಲಿ ಅದು ಅಕ್ಷರಶಃ ಕಣ್ಣಲ್ಲೇ ಕಣ್ಣಲ್ಲಿ ನೋಡ್ಬೋದು. ಆಮೇಲೆ ಇದನ್ನು ನನಗೆ ಗೊತ್ತಿದ್ದಂಗೆ ಸುತ್ತಮುತ್ತ ಎಲ್ಲ ಜಿಲ್ಲೆಗಳಿಂದ ಇಲ್ಲಿ ಜನ ಬರ್ತಾರೆ. ಅವ್ರು ಇದನ್ನು ತುಂಬ ಸಂತೋಷವಾಗಿ ಎಂಜಾಯ್ ಮಾಡಲಿಕ್ಕೆ ಅಂದರೆ ಅಷ್ಟು ಪ್ರೀತಿಯಿಂದ ಬರ್ತಾರೆ. ಅಂದರೆ ಶಿವಮೊಗ್ಗದಲ್ಲಿರುವಂಥ ಪ್ರತಿ ಮನೆಯಿಂದ ಯಾರೂ ಬರೋದಿಲ್ಲ ಅನ್ನೋ ಮಟ್ಟಕ್ಕೆ ಇಲ್ಲೇ ಇಲ್ಲ ಆ ರೀತಿ ಅದು. ಹಾಗಾಗಿ ಅದ್ಭುತವಾದಂಥ ಒಂದು ಇದು ಸಂಭ್ರಮ, ಭಾಳ ಸಂತೋಷ ಆಗ್ತದೆ.
1: ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
2: ನಮಸ್ಕಾರ, ಧನ್ಯವಾದ.
4: ಎಸ್, ಸ್ನೇಹಿತರೆ ಕೇಳ್ತಾ ಇದ್ದೀರಲ್ವಾ, ನಮ್ಮ RJ ಅರ್ಪಿತ್ ಅವರು ಜೊತೆಗೆ ಜನಾರ್ದನ್ ಸರ್ ಅವರು ಸಾಕಷ್ಟು ವಿಷಯಗಳನ್ನು ತಿಳಿಸಿದರು. ಹಾಗೆ ನಮ್ಮ ಸಾರ್ವಜನಿಕರು ತುಂಬ ಉತ್ಸಾಹದಿಂದ, ಸಡಗರದಿಂದ, ಸಂಭ್ರಮದಿಂದ ಅವರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು, ಎಸ್ ನಾವು ಈ ದಿನ ಹಿಂದೂ ಮಹಾಸಭಾ ಗಣಪತಿಯಲ್ಲಿ ಪಾಲ್ಗೊಳ್ಬೇಕು, ಆ ಒಂದು ಸಡಗರ ಸಂಭ್ರಮವನ್ನು ನಾವು ಕೂಡ ಕಣ್ತುಂಬಿಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸಿದರು. ಹಾಗೆ ಅದರ ಒಂದು ಇತಿಹಾಸದ ಬಗ್ಗೆ ಕೂಡ ಸಾಕಷ್ಟು ವಿಷಯಗಳನ್ನು ತಿಳಿಸಿದರು. ಅಂದಾಗೆ ಸ್ನೇಹಿತರೆ, ಹಿಂದೂ ಸಂಘಟನಾ ಮಹಾಮಂಡಳಿಯ ಒಂದು ಗಣಪತಿಯ ಮೂರ್ತಿ ವಿಸರ್ಜನಾ ಪೂರ್ವ ಮೆರವಣಿಗೆ ಹಿನ್ನೆಲೆಯಲ್ಲಿ ಈ ಮೆರವಣಿಗೆ ಸಾಗುವಂಥ ರಸ್ತೆಗಳು ಜೊತೆಗೆ ಆ ಪ್ರಮುಖ ವೃತ್ತಗಳನ್ನು ವಿಶೇಷವಾಗಿ ಸ್ಪೆಷಲ್ ಆಗಿ ಅಲಂಕಾರ ಮಾಡಲಾಗಿದೆ. ಅಲ್ಲಿಯ ಪ್ರವೇಶ ದ್ವಾರಗಳಲ್ಲಿ ಒಂದು ಧಾರ್ಮಿಕ ಐತಿಹಾಸಿಕ ಹಿನ್ನೆಲೆಯನ್ನು ಬಿಂಬಿಸುವಂತಹ ಕಲಾಕೃತಿಗಳು, ಹಾಗೆ ಕೃತಿಕೆಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಪ್ರತಿ ವರ್ಷದಂತೆ ಈ ಸಲವೂ ಗಾಂಧಿ ಬಜಾರ್ ಪ್ರವೇಶದಲ್ಲಿ ವಿಶೇಷ ಅಲಂಕಾರ ಮಾಡಿದ್ದು, ಮುಖ್ಯ ದ್ವಾರದಲ್ಲಿ ಪಂಚಮುಖಿ ಆಂಜನೇಯನ ಕಲಾಕೃತಿ ಸಾರ್ವಜನಿಕರ ಗಮನ ಸೆಳಿತಾ ಇದೆ. ಅಂದಾಗೆ ಈ ವಿಷಯವನ್ನ ಆಗಲೇ ನಮ್ಮ RJ ಶ್ವೇತಾ ಅವರು ತಿಳಿಸಿದ್ರು. ಪಂಚಮುಖಿ ಆಂಜನೇಯ ಸ್ವಾಮಿಯ ಒಂದು ಸ್ಟ್ಯಾಚು ತುಂಬ ಚೆನ್ನಾಗಿದೆ ಅಂತ, ಅದು ಕೂಡ ಅಲ್ಲಿ ಗಮನ ಸೆಳಿತಾ ಇದೆ ಸಾರ್ವಜನಿಕರಲ್ಲಿ. ಹಾಗೆ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಅಮೀರ್ ಅಹಮದ್ ವೃತ್ತದಲ್ಲಿ ಸಿಂಹಾರೂಢ ಭವಾನಿಯು ಛತ್ರಪತಿ ಶಿವಾಜಿಗೆ ಖಡ್ಗವನ್ನು ನೀಡುವಂತಹ ದೃಶ್ಯದ ಕಲಾಕೃತಿ ರೋಮಾಂಚಕರವಾಗುತ್ತೆ. ಅದರಲ್ಲೂ ಸ್ಪೆಷಲ್ ಆಗಿ ಆ ಲೈಟ್ ಬೆಳಕಲ್ಲಿ ರಾತ್ರಿ ಹೊತ್ತು ನೋಡುವಂಥದ್ದೇ ವಿಶೇಷತೆ, ತುಂಬ ವಿಶಿಷ್ಟವಾಗಿರುತ್ತೆ. ನಿನ್ನೆಯಿಂದಲೇ ಜನಜಂಗುಳಿ ಅಲ್ಲಿ ನೆಲೆಸಿದೆ. ಹಾಗೆ ಬಿ ಎಚ್ ರಸ್ತೆಯಲ್ಲಿ ಬೃಹತ್ ಮಹಾದ್ವಾರ ನಿರ್ಮಾಣ ಮಾಡಲಾಗಿದೆ. ಅಲ್ಲಿ ಶ್ರೀ ಬಲಭದ್ರ ಸ್ವಾಮಿ ರಥ, ದೇವಿ ಸುಭದ್ರಾ ರಥ, ಜೊತೆಗೆ ಶ್ರೀ ಜಗನ್ನಾಥ ಸ್ವಾಮಿ ರಥದ ಪ್ರತಿಕೃತಿ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಪೂಜಾ ಕೈಂಕರ್ಯಗಳು ತುಂಬ ಚಂದ ನಡೆದ್ವು ನಿನ್ನೆ ರಾತ್ರಿಯಿಂದಲೇ. ಹಾಗೆ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿ ಕೂಡ ಗೆಳೆಯರ ಬಳಗದಿಂದ 4ನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಅಂಗವಾಗಿ ಸಮುದ್ರ ಮಂಥನ ಹಾಗೂ ಶ್ರೀ ವಿದ್ಯಾಗಣಪತಿಯ ಸ್ನೇಹಜೀವಿ ಯುವಕರ ಸಂಘದಿಂದ ಮಹಾಭಾರತದ ಯುದ್ಧ ಸನ್ನಿವೇಶದ ಕಲಾಕೃತಿ ಕೂಡ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಕೇವಲ ಹಬ್ಬವನ್ನು ಆಚರಣೆ ಮಾಡುವಂಥದ್ದಷ್ಟೇ ಅಲ್ಲ ಸ್ನೇಹಿತರೆ, ನಮ್ಮ ಸಂಸ್ಕೃತಿ ಸಂಪ್ರದಾಯ ವಿಶೇಷತೆಯನ್ನು ಎತ್ತಿ ಸಾರುವಂಥದ್ದು, ಜೊತೆಗೆ ಮುಂದಿನ ಪೀಳಿಗೆಯವರೆಗೂ ಕೂಡ ತಿಳಿಸಿಕೊಡುವಂಥದ್ದು ಈ ಹಬ್ಬದ ಮಹತ್ವದಾಗಿದೆ. ಹಾಗೆ ಮತ್ತೆ ಯುವಕರಲ್ಲಿ ಜಾಗೃತಿ ಮೂಡಿಸುವಂಥದ್ದಿರ್ಬೋದು, ಜೊತೆಗೆ ಆ ಹಿನ್ನೆಲೆಗಳು ಮಹಾಭಾರತ ಭಗವದ್ಗೀತಾ ಒಂದು ಸ್ಟ್ಯಾಚುಗಳಿರ್ಬೋದು ಅದರ ಒಂದು ಕತೆಗಳನ್ನು ಮಕ್ಕಳಿಗೂ ಕೂಡ ತಿಳಿಸುವಂಥದ್ದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆ ಮತ್ತೊಂದು ವಿಶೇಷತೆ, ಕೆಲವೊಂದು ಅಲಂಕಾರಗಳು ನೋಡುವುದೇ ಚೆಂದ. ಒಂದು ಈ ಸಲ ಅಂತೂ ನಮ್ಮ ಶಿವಮೊಗ್ಗದಲ್ಲಿ ಒಂದು ಗಣಪತಿ, ಶ್ವೇತಾ ನೀವು ನೋಡಿದ್ದೀರಾ ಅನ್ಕೊಳ್ತೀನಿ, ನಾನು ನೋಡೋಕ್ಕಾಗಲಿಲ್ಲ ಬಟ್ ಕೇಳಿದೆ, ಪುಸ್ತಕಗಳಿಂದ ಅಲಂಕೃತವಾದಂಥ ಗಣಪತಿ.
5: ಹೌದು,
4: ಹಾಗೆ ಈ ಹಣ್ಣುಗಳಿಂದ ಇರ್ಬೋದು ಹೂವುಗಳಿಂದ ಇರ್ಬೋದು ಈ ಸಲ ಪುಸ್ತಕಗಳಿಂದ ಮಾಡಿದ ಅಲಂಕಾರ ತುಂಬ ಚೆನ್ನಾಗಿತ್ತು ಅಂತ ಕೇಳ್ಪಟ್ಟೆ.
5: ಹೌದು, ಅದನ್ನ ಮತ್ತೆ ಯಾವುದೇ ಕಾರಣಕ್ಕೂ ಅದನ್ನ ಬಿಸಾಡದೇನೆ ಒಬ್ಬರಿಗೆ
4: ಮಕ್ಕಳಿಗೆ ಕೊಡುವಂಥದ್ದು
5: ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ
4: ನೋಡಿ, ಆ ಕಾನ್ಸೆಪ್ಟ್ ಚೆನ್ನಾಗಿದೆ. ಅಂದ್ರೆ ಎಲ್ಲ ವೇಸ್ಟ್ ಆಗಬಾರ್ದು, ಸುಮ್ಮನೆ ದುರುಪಯೋಗ ಆಗಬಾರ್ದು, ಎಲ್ರಿಗೂ ಯೂಸ್ ಆಗುವಂತ ಒಂದು ಥಾಟ್ಸ್ ಇಟ್ಕೊಂಡು ಮಾಡೋದು ತುಂಬಾ ಚೆನ್ನಾಗಿದೆ. ಸೊ ಹಿಂದೂ ಮಹಾಗಣಪತಿಯ ಗರ್ಜನೆ ತುಂಬಾ ಚೆನ್ನಾಗಿ ಮೊಳಗ್ತಾ ಇದೆ ಇಡೀ ಶಿವಮೊಗ್ಗದಲ್ಲಿ.
5: ಸೊ ಈಗ ಮಾರ್ಗದ ಹೇಗಿದೆ, ನಡೀತಾ ಇದೆ ಅಂದ್ರೆ
4: ಖಂಡಿತವಾಗ್ಲಿ ಈ ವಿಷಯ ನೀವು ಹೇಳಲೇಬೇಕು. ನಾನು ಬೆಳಗ್ಗೆ ನೀವು ತಿಳಿಸಿದ್ರಿ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಮೆರವಣಿಗೆ ಭೀಮೇಶ್ವರ ದೇವಸ್ಥಾನದಿಂದ ಆರಂಭ ಆಗಿ ಎಸ್ಪಿಎಂ ಮುಖ್ಯ ರಸ್ತೆ, ರಾಮಣ್ಣ ಶ್ರೇಷ್ಠಿ ಪಾರ್ಕ್, ಗಾಂಧಿ ಬಜಾರ್ ಮುಖ್ಯ ರಸ್ತೆ, ಎಸ್ಎನ್ ಸರ್ಕಲ್, ಎಎ ಸರ್ಕಲ್, ನೆಹರು ರಸ್ತೆ, ಗೋಪಿ ಸರ್ಕಲ್, ದುರ್ಗಿಗುಡಿ ಮಾರ್ಗವಾಗಿ ಮಹಾವೀರ ಸರ್ಕಲ್, ಡಿವಿಎಸ್ ಸರ್ಕಲ್, ಕಾನ್ವೆಂಟ್ ರಸ್ತೆ, ಕೋಟೆ ರಸ್ತೆ ಮಾರ್ಗವಾಗಿ ಭೀಮೇಶ್ವರ ದೇವಸ್ಥಾನದ ಹತ್ತಿರ ತುಂಗಾ ನದಿಯಲ್ಲಿ ವಿಸರ್ಜನೆ ಮಾಡ್ತಾರೆ. ಮೆರವಣಿಗೆಯ ಮಾರ್ಗದಲ್ಲಿ ಮಾರ್ಗದ ಸುತ್ತಮುತ್ತ 100 ಮೀಟರ್ ಹಂತದಲ್ಲಿ ಎಲ್ಲಾ ವಾಹನಗಳ ಸಂಚಾರ ಹಾಗೂ ನಿಲುಗಡೆ ನಿಷೇಧ ಮಾಡಲಾಗಿದೆ. ಇಷ್ಟೆಲ್ಲ ಇದೆ. ಜೊತೆಗೆ ಈ ದಿನ ಸ್ಪೆಷಲ್ ಆಗಿ ಏನಪ್ಪ ಅಂದ್ರೆ, ಬೆಂಗಳೂರು ಭದ್ರಾವತಿ ಎನ್ಆರ್ಪುರ ಕಡೆಯಿಂದ ಬರುವ ಎಲ್ಲಾ ಭಾರಿ ವಾಹನಗಳನ್ನ ಎಂಆರ್ಎಸ್ ಸರ್ಕಲ್ನಿಂದ ಬೈಪಾಸ್ ರಸ್ತೆ ಮುಖಾಂತರ ಕಳಿಸ್ತಾರೆ. ಹಾಗೆ ಚಿತ್ರದುರ್ಗ ಹೊಳೆಹೊನ್ನೂರಿನಿಂದ ಬರುವಂತಹ ಹೋಗುವ ಅಂದ್ರೆ ಬರುವ ಮತ್ತೆ ಹೋಗುವ ಎಲ್ಲ ವಾಹನಗಳು ಎಂಆರ್ಎಸ್ ಸರ್ಕಲ್ ಮಾರ್ಗವಾಗಿ ಬೈಪಾಸ್ ರಸ್ತೆ ಮುಖಾಂತರ ತೆರಳುತ್ತೆ. ಜೊತೆಗೆ ಹೊನ್ನಾಳಿ ಹರಿಹರ ದಾವಣಗೆರೆಯಿಂದ ಬರುವ ಜೊತೆಗೆ ಹೋಗುವ ದೊಡ್ಡ ವಾಹನ ಅಥವಾ ಭಾರಿ ವಾಹನಗಳು ಬಸ್ಗಳು ಸಂಗೊಳ್ಳಿ ರಾಯಣ್ಣ ಸರ್ಕಲ್, ಶಂಕರಮಠ ಸರ್ಕಲ್, ಹೊಳೆಹೊನ್ನೂರು ಸರ್ಕಲ್, ವಿದ್ಯಾನಗರ ಎಂಆರ್ಎಸ್ ಸರ್ಕಲ್ ಬೈಪಾಸ್ ರಸ್ತೆ ಮುಖಾಂತರ ತೆರಳಬೇಕು. ಜೊತೆಗೆ ಕೆಎಸ್ಆರ್ಟಿಸಿ ಮತ್ತು ಖಾಸಗಿ ಬಸ್ ನಿಲ್ದಾಣದಿಂದ ಹೊನ್ನಾಳಿ, ಶಿಕಾರಿಪುರ, ಸೊರಬ, ಹರಿಹರ, ದಾವಣಗೆರೆ ಹೋಗುವ ಎಲ್ಲ ಬಸ್ಗಳು ಸಾಗರ ರಸ್ತೆ ಮುಖಾಂತರವಾಗಿ ಎಲೆಪ್ಯಾಡ್ ಸರ್ಕಲ್, ಆಲ್ಕೊಳ ಸರ್ಕಲ್, ಪೊಲೀಸ್ ಚೌಕಿ, ರಾಜ್ಕುಮಾರ್ ಸರ್ಕಲ್, ಬೊಮ್ಮನಕಟ್ಟೆ, ಸವಳಂಗ ರಸ್ತೆ ಮುಖಾಂತರ ತೆರಳುತ್ತೆ. ಇನ್ನು ಶಿಕಾರಿಪುರ, ಸೊರಬ, ಆನವಟ್ಟಿ ಕಡೆಯಿಂದ ಶಿವಮೊಗ್ಗ ಬರುವ ಮತ್ತು ಹೋಗುವ ಎಲ್ಲ ಬಸ್ಗಳು ಜೊತೆಗೆ ಭಾರಿ ವಾಹನಗಳು ಉಷಾ ನರ್ಸಿಂಗ್ಹೋಮ್ ಸರ್ಕಲ್, ಲಕ್ಷ್ಮೀ ಟ್ಯಾಕಿಸ್ ಸರ್ಕಲ್, ಪೊಲೀಸ್ ಚೌಕಿ, ಆಲ್ಕೊಳ ಸರ್ಕಲ್ ಮಾರ್ಗವಾಗಿ ಸಾಗರ ರಸ್ತೆಯಲ್ಲಿ ಸಂಚರಿಸಬೇಕಾಗುತ್ತೆ. ಇಷ್ಟೆಲ್ಲ ನಿಯಮಗಳು ಈ ದಿನ ಇದೆ.
5: ಸೂಪರ್.
4: ವಾಹನ ಸಂಚಾರ ಬದಲಿ ಮಾರ್ಗಗಳು ಕೂಡ ಈ ರೀತಿ ಆಗಿದ್ದಾವೆ. ಬೇರೆ ಊರ್ ಕಡೆಯಿಂದ ಬರೋರಿಗೆ ಇವತ್ತು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಏನಪ್ಪ ಶಿವಮೊಗ್ಗ ರೂಟಲ್ಲಿ ನಾನು ನಿನ್ನೆ ಈ ತರ ಬಂದಿದೆ ಈ ತರ ಹೋಗ್ತಾ ಇದೆ ಅಂತ ಕೆಲವು ಗೊತ್ತಿಲ್ಲದೆ ಬಂದಿರೋರಿಗೆ ಅಲ್ವಾ.
5: ಖಂಡಿತ ಕನ್ಫ್ಯೂಸ್ ಆಗಬೇಡಿ. ಪೇಪರ್ ಅಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಹಾಗೆ ಮಾಹಿತಿಯನ್ನು ಕೂಡ ನೀವು ಅದನ್ನ ತಿಳ್ಕೊಂಡು ಮಾರ್ಗ ಬದಲಾವಣೆ ಮಾಡ್ಕೊಳ್ತಾ ನಿಮ್ಮ ಒಂದು ಜರ್ನಿ ಮುಂದುವರಿಸಬಹುದು ಅಂತ ಹೇಳ್ತಾ ಎಸ್.
4: ಹಾಗೆ ಆಸಕ್ತಿ ಇರೋರು ಸಾಕಷ್ಟು ಜನ ಬಂದು ಗಣಪತಿ ವಿಸರ್ಜನೆಯಲ್ಲಿ ಪಾಲ್ಗೊಳ್ಬಹುದು, ತುಂಬಾ ಚೆನ್ನಾಗಿರುತ್ತೆ. ಆ ಒಂದು ಏನಪ್ಪ ಸಡಗರ ಸಂಭ್ರಮ ತುಂಬಾ ಸ್ಪೆಷಲ್ ಆಗಿ ನಿಮ್ಗೆ ಒಂದ್ ಫೀಲ್ ಕೊಡತ್ತೆ. ಇಷ್ಟು ಚೆನ್ನಾಗಿ ಗಣಪತಿ ವಿಸರ್ಜನೆ ಇಲ್ಲಿ ನಡೆಯತ್ತಾ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬಿಡತ್ತೆ. ನಮ್ಮ ಶಿವಮೊಗ್ಗ ಜಿಲ್ಲೆ, ಮಲೆನಾಡು, ಹಚ್ಚ ಹಸಿರಿನಿಂದ ತುಂಬಿರುವಂತಹ ಶಿವನ ಮೊಗ್ಗೆಯ ಒಂದು ಊರಿಗೆ ಬಂದು ನೀವು ಕೂಡ ಖುಷಿ ಪಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ
5: ಎಸ್. ಇಷ್ಟೊತ್ತು ನೀವೆಲ್ಲ ಕೇಳಿಸ್ಕೊಂಡ್ರಿ ಇವತ್ತಿನ ಶ್ರೀ ಹಿಂದೂ ಮಹಾಸಭಾ ಗಣಪತಿಯ ವೈಭವದ ರಾಜ ಬೀದಿ ಉತ್ಸವ, ಹಾಗೆ ಟ್ರಾಫಿಕ್ ಮಾರ್ಗ ಬದಲಾವಣೆ, ಹಾಗೆ ಈ ಐತಿಹಾಸಿಕ ಸ್ಥಳದ ಹಿನ್ನೆಲೆಯ ಸಂಪೂರ್ಣ ವಿವರಗಳನ್ನು ನಮ್ಮ ರೇಡಿಯೋ ಶಿವಮೊಗ್ಗದ ತಂಡ, ಹಾಗೆ ನಮ್ಮ ಆರ್ ಜೆ ಅರ್ಪಿತರವರು ಅಲ್ಲಿ ಏನು ನಡೀತಾ ಇದೆ, ಅಲ್ಲಿಯ ಒಂದು ಉತ್ಸವ ಸಂಭ್ರಮಾಚರಣೆ ಹೇಗೆ ನಡೀತಾ ಇದೆ ಅನ್ನೋದ್ರ ಕೂಡ ನಮಗೆ ತಿಳಿಸ್ಕೊಟ್ರು. ಸೊ ರಾಜ ಬೀದಿ ಉತ್ಸವದಲ್ಲಿ ಭಾಗವಹಿಸುವಾಗ ಪೊಲೀಸ್ ಇಲಾಖೆಯ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸಿ, ಸ್ನೇಹಿತರೆ ಸಂಚಾರ ನಿಯಮಗಳನ್ನು ಗೌರವಿಸಿ, ಆಯ್ತಾ? ಸೊ ಈ ಒಂದು ನಮ್ಮ ತುಂಗಾ ನದಿಯ ಪವಿತ್ರತೆಯನ್ನು ಕಾಯ್ದುಕೊಂಡು ಪ್ರಕೃತಿ ಸೌಂದರ್ಯತೆಯೊಂದಿಗೆ ಸಂಭ್ರಮಿಸೋಣ ಅಂತ ಹೇಳ್ತಾ,
4: ಹಾಗೆ ಇನ್ನೂ ಒಂದು ಗಣಪತಿಯ ವಿಸರ್ಜನೆ ಮಾಡುವಂಥದ್ದು ಗಣೇಶ ಚತುರ್ಥಿಯ ನಂತರ ಒಂದು ಅಥವಾ ಐದನೇ ದಿನ ಅಥವಾ ಮೂರನೇ ದಿನ ಅಥವಾ ಏಳನೇ ದಿನ ಅಥವಾ ಹತ್ತನೇ ದಿನದಂದು ಅನಂತ ಚತುರ್ದಶಿ. ಇವತ್ತು ಅನಂತ ಚತುರ್ದಶಿ ಬೇರೆ, ಅದರೊಳಗೆ ಶಾಸ್ತ್ರೋಕ್ತವಾಗಿ ಬಿಡೋದುಂಟು. ಹಾಗೆ ಬಿಡುವ ವೇಳೆ ಒಂದು ವಿಸರ್ಜನೆ ಮಾಡುವ ದಿನದ ಮುಂಜಾನೆ ವಿಶೇಷ ಪೂಜೆ ಇರುತ್ತೆ, ಆರತಿ, ಹಾಗೆ ಒಂದು ಊಟ ಉಪಚಾರ ಕೂಡ ಇರುತ್ತೆ, ಹಾಗೆ ಗಣೇಶನಿಗೆ ಪ್ರಿಯವಾದ ಮೋದಕ ನೈವೇದ್ಯ ಕೂಡ ಇರುತ್ತೆ. ಜೊತೆಗೆ ಇನ್ನೊಂದು ಕ್ಷಮೆಯಾಚನೆ ಕೂಡ ಇದ್ದೇ ಇರುತ್ತೆ ಪೂಜಾ ಸಮಯದಲ್ಲಿ. ತಿಳಿದೋ ನಮಗೆ ಗೊತ್ತಿಲ್ಲದೇನೋ ಏನೋ ತಪ್ಪಾಗಿದ್ರೆ ಕ್ಷಮಸಪ್ಪ ಗಣಪತಿ, ನಮ್ಮ ವಿಘ್ನಗಳನ್ನು ದೂರ ಮಾಡು ಅಂತ ಹೇಳೋದು ಉಂಟು. ಸೊ ಈ ರೀತಿಯಲ್ಲಿ ಒಂದು ವಿಗ್ರಹವನ್ನ, ಅಂದ್ರೆ ಗಣಪತಿಯ ವಿಗ್ರಹವನ್ನ ನೀರಲ್ಲಿ ಗೌರವಪೂರ್ವಕವಾಗಿ ಪ್ರೀತಿಯಿಂದ ವಿಸರ್ಜನೆ ಮಾಡೋದು ಉಂಟು. ನೀರಿಲ್ಲದೆ ಇರೋರು ಈ ಟಬ್ಬಲ್ಲಿ ಅಥವಾ ಪಾತ್ರೆಯಲ್ಲಿ ವಿಸರ್ಜನೆ ಮಾಡ್ತಾರೆ ಕೆಲವರು, ಚಿಕ್ಕ ಚಿಕ್ಕ ಗಣಪತಿಗಳನ್ನ. ಹಾಗೆ ಆ ನೀರನ್ನ ಗಿಡಗಳಿಗೆ ಅಥವಾ ಸುರಕ್ಷಿತ ಸ್ಥಳಕ್ಕೆ ಹಾಕೋದು ಉಂಟು. ಸೊ ಕೆಲವು ನಿಯಮಗಳನ್ನ ಪಾಲಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ನಮಗೂ ಕೂಡ ಸಂತೋಷ ಸಿಗತ್ತೆ. ಸೊ ಈ ದಿನ ನಮ್ಮ ಶಿವಮೊಗ್ಗದ ವಿಶೇಷ ಗಣಪತಿಯ ವಿಸರ್ಜನೆ ವಿಷಯ ನಿಮ್ಗೆಲ್ಲ ತುಂಬಾ ಇಷ್ಟ ಆಯ್ತು ಅನ್ಕೊಳ್ತೀನಿ ಸ್ನೇಹಿತರೆ.
5: ಓಕೆ, ಸೊ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ, ಈ ಹಬ್ಬದ ಸಂಭ್ರಮ ನಿಮ್ಮ ಬಾಳಿನಲ್ಲಿ ಹೊಸ ಹರ್ಷ ತರಲಿ ಅಂತ ಹೇಳ್ತಾ ಇವತ್ತಿನ
4: ಈ ಲೈವ್ ಕಾರ್ಯಕ್ರಮವನ್ನು
5: ಮುಗಿಸ್ತಾ ಇದ್ದೇವೆ.
4: ಸೊ ಸಂಭ್ರಮಿಸಿ, ಖುಷಿ ಪಡಿ, ಎಂಜಾಯ್ ಮಾಡಿ, ಹಾಗೆ ನಿಮ್ಮ ಹೆಲ್ತ್ ಬಗ್ಗೆ ಕೂಡ ಕೇರ್ ತಗೊಳ್ಳಿ ಅಂತ ಹೇಳ್ತಾ, ಸ್ವಚ್ಛತೆ ತುಂಬ ಮುಖ್ಯ ಅಂತ ತಿಳಿಸ್ತಾ ಈ ದಿನದ ಲೈವ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಗೆ ಇಷ್ಟೊತ್ತು ಮಾಹಿತಿ ಕೊಟ್ಟಂತಹ ಜೆ ಪಿ ಸರ್ ಅವರಿಗೂ, ಜೊತೆಗೆ ಅರ್ಪಿತಾ ಅವರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ನಮಗೆ ಸಹಾಯ ಮಾಡಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, ಸ್ಪೆಷಲಿ ನಮ್ಮ ಡಾಕ್ಟರ್ ಮಂಜುನಾಥ್ ಸರ್ ಅವರಿಗೂ ಥ್ಯಾಂಕ್ ಯು ಹೇಳ್ತಾ, ಹಾಗೆ ನಮ್ಮ ಆರ್ ಜೆ ಶ್ವೇತಾ, ಜೊತೆಗೆ ನಾನು ಇಷ್ಟೊತ್ತು ನಿಮಗೆ ಮಾಹಿತಿ ಕೊಟ್ಟಿದ್ದು. ಏನಾದರೂ ಸುದ್ದಿಗಳು ಸ್ವಲ್ಪ ಆಚೆ ಈಚೆ ಆದರೆ ಕ್ಷಮೆ ಇರಲಿ ಅಂತ ತಿಳಿಸ್ತಾ ಕೇಳ್ತಾ ಇರಿ.
5: ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: जीवन के प्रारंभिक वर्षों में ही तय होता है कि बच्चों का कितना मानसिक विकास होगा और वो जीवन में कितना आगे बढ़ेंगे. हमारी आंगनबाड़ियों में बच्चों का प्रारंभिक विकास, सही पोषण, भरपूर प्यार, गर्म ताज़ा भोजन और खेल खेल में सीखने के माध्यम से हो रहा है. साथ ही प्रधानमंत्री मातृ वंदना योजना के तहत पात्र धन राशि सीधे माताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है. हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है नौवा राष्ट्रीय पोषण माह.
7: देश के हर गरीब, हर व्यक्ति तक पोषण पहुंचाना भी सरकार की प्राथमिकता है.
6: आज ही अपनी नजदीकी आंगनवाड़ी से जुड़िए, क्योंकि हमारी आंगनवाड़ी है हमारी जिम्मेदारी.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
11: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
10: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
12: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
10: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
12: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
11: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
13: ಸೇಫ್ ಪ್ರನಾಳ ಶಿಶು ಕೇಂದ್ರ ಆರ್ಎಂಆರ್ ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
14: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ.

0: ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-3583. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

out.

0: ಸೊ ಸ್ನೇಹಿತರೆ, ಶಿವಮೊಗ್ಗದ ಹಿಂದೂ ಮಹಾಗಣಪತಿಯ ವಿಶೇಷತೆ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಾವು ನಿಮಗೆ ತಿಳಿಸ್ಕೊಟ್ವಿ. ನಮ್ಮ ಶ್ವೇತಾ ಅವರು, ಹಾಗೆ ಆರ್ಜೆ ಅರ್ಪಿತಾ ಅವರು, ಜೊತೆಗೆ ನಮ್ಮೊಟ್ಟಿಗೆ ಆಗಲೇ ನಮ್ಮ ಮಂಜುನಾಥ್ ಸರ್ ಅವರು ಕೂಡ ಭಾಗವಹಿಸಿದ್ರು. ಎಲ್ಲರೂ ಕೂಡ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ವಿ. ಹಾಗೆ ಈಗ ನಮ್ಮ ಶಿವಮೊಗ್ಗದ ಪೊಲೀಸ್ ಅಧಿಕಾರಿಯಾದಂತಹ ಎಸ್ ಪಿ ನಿಖಿಲ್ ಸರ್ ಅವರು ಕೂಡ ಮತ್ತಷ್ಟು ವಿಷಯಗಳನ್ನು ಹಿಂದೂ ಮಹಾಸಭಾ ಗಣಪತಿಯ ವಿಶೇಷತೆ ಬಗ್ಗೆ, ರಾಜಬೀದಿ ಉತ್ಸವದ ಬಗ್ಗೆ, ಹಾಗೆ ಪೊಲೀಸ್ ಪಡೆಯಿಂದ ಏನೆಲ್ಲ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ, ಕೇಳೋಣ.
1: ಕೇಳುಗರೆ, ನಾವೀಗ ನಮ್ಮ ಶಿವಮೊಗ್ಗದ ಹೆಮ್ಮೆಯ ಗಣಪತಿ ಹಿಂದೂ ಮಹಾಸಭಾ ಗಣಪತಿಯ ರಾಜಬೀದಿ ಉತ್ಸವದಲ್ಲಿದ್ದೀವಿ. ಹಾಗೆ ನಮ್ಮ ಶಿವಮೊಗ್ಗದ ಹೆಮ್ಮೆ ಅಂತಾನೆ ಹೇಳ್ಬೋದು, ನಮ್ಮ ಎಸ್ ಪಿ ಅಂತಾನೆ ಹೇಳ್ಬೋದು ನಿಖಿಲ್ ಸರ್ ಇದ್ದಾರೆ, ಅವರೊಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ. ಸರ್, ನೀವು ಈ ಬಾರಿ ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಗಣಪತಿಯಲ್ಲಿ ಪಾಲ್ಗೊಂಡಿದ್ರ, ಹೇಗಿದೆ ಈ ಒಂದು ಯೋಜನೆಗಳು ಹೇಗಿದೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
2: ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಸುಮಾರು 3,500 ಪೊಲೀಸನ್ನು ನಾವು ನೇಮಕ ಮಾಡಿಕೊಂಡು ಒಂದು 2 RAF ಕಂಪನಿ ಆ್ಯಂಡ್ 12 KSRP ಪ್ಲಟೂನ್ಸ್, ಅದ್ರ ಜೊತೆಗೇ 12 ಡ್ರೋನ್ ಆ್ಯಂಡ್ ವಿ ಹ್ಯಾವ್ ಅರೌಂಡ್ 3,500 CCTVs ವಿಚ್ ಹ್ಯಾವ್ ಬೀನ್ ಪುಟ್ ಎಂಟೈರ್ ಪ್ರೊಸೆಷನ್ ರೂಟ್ ಆ್ಯಂಡ್ ವಿತಿನ್ ದ ಸಿಟಿಯಲ್ಲಿ. ಸೊ ನಮ್ಮ ಕಡೆಯಿಂದ ನಾವು ಎಲ್ಲ ಪ್ರಿಪ್ರೇಷನ್ಸನ್ನು ಮಾಡಿಕೊಂಡು ನಾವು ನಮ್ಮ ಈ ಏನು ರಾಜಬೀದಿ ಉತ್ಸವ ಇದೆ, ಇದಕ್ಕೆ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆ ನಡೆದಿದ್ದಾಗ ನಮ್ಮ ಎಲ್ಲ ರೀತಿಯ ಪ್ರಿಪ್ರೇಷನ್ಸನ್ನು ಮಾಡ್ಕೊಂಡಿದ್ದೀವಿ. ನಾವು ಇಲ್ಲಿ ಕೇಳುಗರಲ್ಲಿ ಮತ್ತು ನೋಡುಗರಲ್ಲಿ ವಿನಂತಿ, ಶಿವಮೊಗ್ಗ ಜನತೆ ಎಲ್ಲರೂ ಬಂದು ಇಲ್ಲಿ ನಮ್ಮ ಉತ್ಸವದಲ್ಲಿ ಖುಷಿಯಿಂದ ಭಾಗಿಯಾಗಿ, ಫ್ಯಾಮಿಲಿ ಸಮೇತವಾಗಿ ಭಾಗಿಯಾಗಿ ನೀವು ಈ ಒಂದು ಕಾರ್ಯಕ್ರಮದಲ್ಲಿ ವಿಜೃಂಭಣೆಯಿಂದ ಎಲ್ಲ ನೆರವೇರಿಸ್ಕೊಳ್ಳೋಕ್ಕೆ ದಯವಿಟ್ಟು ಬನ್ನಿ. ಯಾವುದೇ ವದಂತಿಗಳಿಗೆ ನೀವು ಒಂದು ಕಿವಿಯನ್ನು ಕೊಡದೆ ಇಲ್ಲಿ ಬಂದು ಶಾಂತಿಯುತವಾಗಿ ಸಂತೋಷದಿಂದ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ.
1: ಹಾಗೆ ನಿಖಿಲ್ ಸರ್, ನೀವು ಮೊದಲನೇ ಬಾರಿ ಈಗ ನಮ್ಮ ಶಿವಮೊಗ್ಗದ ಜಿಲ್ಲಾ ರಕ್ಷಣಾಧಿಕಾರಿಗಳಾಗಿ ಈ ಒಂದು ಹಿಂದೂ ಮಹಾಸಭಾ ಗಣಪತಿ ರಾಜಬೀದಿ ಉತ್ಸವದಲ್ಲಿ ಪಾಲ್ಗೊಂಡಿದ್ರೆ ನಿಮಗೆ ಹೇಗೆ ಅನಿಸುತ್ತೆ ಸರ್, ನಮ್ಮ ಶಿವಮೊಗ್ಗ ನೋಡುವಾಗ?
2: ಇದು ಒಂದು ಊರು ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಈ ಒಂದು ಊರು ಹಬ್ಬ ವಾತಾವರಣನೇ ಇದೆ, ಅದೇ ರೀತಿ ನಮಗೂ ಕೂಡ ಒಂದು ಇದು ಅತ್ಯುತ್ತಮವಾದ ಒಂದು ಅವಕಾಶ ಇಲ್ಲಿ ಈ ಒಂದು ಬಂದೋಬಸ್ತಲ್ಲಿ ಪಾಲ್ಗೊಳ್ಳೋದಕ್ಕೆ. ಅದೇ ರೀತಿ ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್, ಎನ್ರಿಚಿಂಗ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದ್ರೆ ತಪ್ಪಾಗಲಾರದು.
3: ಸರ್, ಮೊದಲೇದಾಗಿ ನಿಮಗೆ ಕಂಗ್ರಾಟ್ಸ್. ಯಾಕೆ ಅಂದರೆ ಪಬ್ಲಿಕ್, ನಾವು ನಮ್ಮ ಮಿತ್ರರು ಹೋಗ್ತಾ ಇದ್ದಾಗ ಎಲ್ಲ ಕಡೆ ಹೇಳಿದ್ರು ನಮ್ಮ ಅನಂತ ವಂದನೆಗಳು ಪೊಲೀಸ್ಗೆ. ಸೊ ಆನ್ ಬಿಹಾಫ್ ಆಫ್ ಎಂಟೈರ್, ನಿಮಗೊಂದು ಧನ್ಯವಾದ. ಯು ಮೇಡ್
2: ಆಲ್ವೇಸ್ ರಿಕ್ವೈರ್ ದಿ ಕೋಆಪರೇಷನ್ ಆಫ್ ಪಬ್ಲಿಕ್. ನಮಗೆ ಏನು ಸಾರ್ವಜನಿಕರ ಸಹಕಾರ ಇಂದಲೇ ಏನು ಆಗೋದಿಲ್ಲ. ಆಮೇಲೆ ನಮ್ಮ ಏನೆಲ್ಲ ಲೀಡರ್ಸ್ ಇದ್ದಾರೆ ಅವರ ಲೀಡರ್ಸ್ ಸಹಕಾರ ಇಂದಲೇ ಏನು ಆಗೋದಿಲ್ಲ. ಎಲ್ಲರಿಗೂ ಕೂಡ ನಾವು ಒಟ್ಟಿಗೆ ಸೇರಿ ಇಷ್ಟೆಲ್ಲ ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ. ನಿಮ್ಮೆಲ್ಲರನ್ನು ಬಂದು ಸಂತೋಷವಾಗಿ ಈ ಆಚರಣೆಯಲ್ಲಿ ಪಾಲ್ಗೊಳ್ಳಿ, ಮಕ್ಕಳ ಜೊತೆಯನ್ನು ಕರ್ಕೊಂಬನ್ನಿ, ಫ್ಯಾಮಿಲಿನ ಕರ್ಕೊಂಬನ್ನಿ ಅಂತ ಹೇಳಬೇಕು.
3: ನಾವು ಹಾಟ್ಸ್ಪಾಟ್ ನಮ್ಮದು ಅನಿರಮ್ಮ ಸರ್ಕಲ್ ಅಂದರೆ ನಾನು ಈ ಬ್ಯಾಂಕಲ್ಲೇ ವರ್ಕ್ ಮಾಡ್ತಾ ಇದ್ದಾಗ ತುಂಬ ಗಲಾಟೆ ಆಗ್ತಾ ಇತ್ತು. ಹಾಟ್ಸ್ಪಾಟ್ ಶಿವಮೊಗ್ಗ, ಅದು ಹಿಂದೂ ಮಹಾಸಭಾ ಗಣಪತಿ ಅಂದ ಕೂಡಲೇ ಸಾಕು ಜನಗಳಿಗೆ ಎಲ್ಲಿ ಜೋಶ್ ಬರುತ್ತೋ ಗೊತ್ತಿಲ್ಲ. ಆ ಹಾಟ್ಸ್ಪಾಟಲ್ಲಿ ಇದ್ದೀವಿ ಸರ್, ರೇಡಿಯೋ ಶಿವಮೊಗ್ಗ ಇದು ನೇರ ಪ್ರಸಾರ. ಮತ್ತೊಮ್ಮೆ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಹಾಗೆ ಬಹಳ ಜನ ಬಂದಿದ್ದೀರಿ. ನನಗೆ ಹೇಳಿದ್ರು ಕಳೆದ ಒಂದು ವಾರಗಳಿಂದ ನೀವು ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತೇಳಿ ಸರ್, ಎಲ್ಲ ಶ್ರೋತೃಗಳ ಪರವಾಗಿ ಮತ್ತೊಮ್ಮೆ ನಿಮಗೆ ಅನಂತ ಧನ್ಯವಾದಗಳು.
1: ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಎಫರ್ಟ್ ಇಲ್ಲಿ ಕಾಣಿಸ್ತಾ ಇದೆ. ಈಗ ಒಟ್ಟಾರೆ ಎಷ್ಟು ಸಿಬ್ಬಂದಿಗಳು ಇಲ್ಲಿದ್ದಾರೆ ಸರ್, ಪೊಲೀಸ್ ಸಿಬ್ಬಂದಿಗಳು?
2: ಎಲ್ಲ ಸೇರಿ ಒಂದು 3,500 ಸಿಬ್ಬಂದಿ ಅವರನ್ನು ನೇಮಕ ಮಾಡ್ಕೊಂಡಿದ್ದೀವಿ.
1: ಓಕೆ,
2: ಅದ್ರ ಜೊತೆಗೆ ನಮ್ಮ KSRP ಎಲ್ಲ ಸೇರ್ಕೊಂಡ್ರೆ ಇನ್ನೂ 500 ಜನ ಜಾಸ್ತಿ ಆಗ್ತದೆ
1: ಸರ್. ಸುಮಾರು ವಿಸರ್ಜನೆ ಆಗೋವರೆಗೂ ಕೂಡ ಪೊಲೀಸ್ ಸಿಬ್ಬಂದಿಗಳೆಲ್ಲರೂ ಕೂಡ ಇರ್ತಾರೆ.
2: ಎಲ್ಲ ಕೊನೆ ತನಕನೂ ಇರ್ತಾರೆ. ನಾವು ಶಿಫ್ಟ್ ವೈಸ್ ಮಾಡ್ಕೊಂಡಿರೋದ್ರಿಂದ ಡೇ ಶಿಫ್ಟ್ ನೈಟ್ ಶಿಫ್ಟ್ ಅಂತ ಮಾಡ್ಕೊಂಡು ನಮ್ಮ ಕೆಲಸನ ಡಿವೈಡ್ ಮಾಡ್ಕೊಂಡಿದ್ದೀವಿ
1: ಸರ್. ನಿಮ್ಮ ಕೆಲಸದೊಟ್ಟಿಗೆ ಊಟ ನಿದ್ದೆ ಕೂಡ ತುಂಬಾ ಮುಖ್ಯ ಆಗಿರುತ್ತೆ, ಅವ್ರಿಗೆಲ್ಲ ಊಟ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ಎಲ್ಲ ಹೇಗೆ ಸರ್?
2: ಆಲ್ರೆಡಿ ಎಲ್ಲರೂ ಬೆಳಿಗ್ಗೆ ತಿಂಡಿ ಮಾಡಿಕೊಂಡು ಅವ್ರಿಗೆ ಇವಾಗ ಕ್ಯಾರಿ ಬ್ಯಾಗ್ ಅನ್ನ ಕೊಟ್ಟಿದ್ದೀವಿ ನಾವು. ಅಲಾಂಗ್ ವಿತ್ ದಟ್ ಆಫ್ಟರ್ನೂನ್ ಲಂಚ್ ವಿಲ್ ಬಿ ಸಪ್ಲೈ ಟು ಆಲ್.
1: ಎನಿವೇ, ನಮ್ಮ ಕಡೆಯಿಂದ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಫರ್ಟ್ಗೆ, ಅಂಡ್ ವಿ ಆರ್ ಸೋ ಲಕ್ಕಿ ಟು ಹ್ಯಾವ್ ಯು ಎಸ್ ಪಿ ಲೈಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.
4: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
5: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
0: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
5: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
6: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: हेलो हेलो हेलो
1: हेलो,
0: हेलो अर्पिता,
1: यस महालक्ष्मी,
0: ಹೇಗ್ ನಡೀತಾ ಇದೆ ಮೆರವಣಿಗೆ ವಿಶೇಷತೆ ಬಗ್ಗೆ?
1: ತುಂಬಾ ಅದ್ಧೂರಿಯಾಗಿ ನಡೀತಾ ಇದೆ ಮಹಾಲಕ್ಷ್ಮಿ.
0: ಓಕೆ, ಇವಾಗ ಎಲ್ಲಿದೆ ಗಣಪತಿಯ ಉತ್ಸವ?
1: ಈಗ ಕೋಟೆ ಮಾರಿಕಾಂಬ ದೇವಸ್ಥಾನದ ಹತ್ರ ಸ್ವಲ್ಪ ಮುಂದೆ ದಾಟಿದೆ.
0: ಓಕೆ.
1: ಅಂದ್ರೆ ಎಷ್ಟು ನಿಧಾನಕ್ಕೆ ಬರುತ್ತೆ ಅಂದ್ರೆ ಅಲ್ಲಿಂದ ಜನ ಬಿಡೋದೇ ಇಲ್ಲ. ಅಷ್ಟು ಉತ್ಸವ, ಅಷ್ಟು ವಾದ್ಯಗಳ ನಡುವೆ ನೃತ್ಯ ಮಾಡ್ಕೊಳ್ತಾ ತುಂಬಾ ಚೆನ್ನಾಗಿ ಅದ್ಧೂರಿಯಿಂದ ರಾಜಬೀದಿ ಉತ್ಸವ ಸಾಗ್ತಾ ಇದೆ. ಹಾಗೆ ಅಲ್ಲಿನ ವಿಶೇಷ ಏನ್ ಗೊತ್ತಾ ಮಹಾಲಕ್ಷ್ಮಿ? ಹಲೋ,
0: ಹಾ ಹೇಳಿ, ಕೇಳಿಸ್ತಿದೆ.
1: ವಿಘ್ನೇಶ್ವರ ದೇವಸ್ಥಾನದ ಹತ್ರ ಗಣಪತಿಯ ವಿಸರ್ಜನೆಯ ಸಂದರ್ಭದಲ್ಲಿ, ಅಂದ್ರೆ ಟ್ರ್ಯಾಕ್ಟರ್ ಗಾಡಿ ಮೇಲೆ ಕೂರ್ಸಾದ್ಮೇಲೆ ಮುಂದೆ ಬರ್ತಾರಲ್ಲ, ಅಲ್ಲಿ ಸ್ವಾಮೀಜಿಗಳು ಪೂಜೆ ಮಾಡಿದ ನಂತರನೇ ಮುಂದೆ ಸಾಗುವಂತದ್ದು ಕೋಟೆ ರಸ್ತೆಯಲ್ಲಿ.
0: ಓಕೆ.
1: ಅಲ್ಲಿ ಬೆಕ್ಕಿನ ಕಲ್ಮಠದ ಮುರುಘರಾಜೇಂದ್ರ ಸ್ವಾಮೀಜಿಗಳು ಬಂದು ಪೂಜೆಯನ್ನ ಮಾಡಿ ಆಶೀರ್ವಾದವನ್ನ ಮಾಡಿ ನಂತರ ಅಲ್ಲಿಂದ ಗಾಡಿ ಮುಂದೆ ಹೋಗುವಂತದ್ದು ಸಾಗು. ಇನ್ನು ಸುಮಾರು ಧನಂಜಯ ಸರ್ಜಿ ಅವರಾಗಿರ್ಬೋದು, SP ಅವರು ಎಲ್ರು ಕೂಡ ಅಲ್ಲಿದ್ದಾರೆ. ಹಾಗೆ ದೀನ್ ದಯಾಳ್ ಅವರಾಗಿರ್ಬೋದು, ಇನ್ನು ಹಿಂದೂ ಬಜರಂಗ ದಳದ ಸಾಕಷ್ಟು ಸದಸ್ಯರು ಕೂಡ ಇದ್ದಾರೆ. ಹಾಗೆ ಶಿವಮೊಗ್ಗದಲ್ಲಂತೂ ಇವತ್ತು ಹಬ್ಬದ ವಾತಾವರಣ ಆಗಿದೆ. ಎಲ್ಲಾ ಒಂದು ಭಕ್ತಾದಿಗಳು, ಸಾರ್ವಜನಿಕರು ಎಲ್ರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಇನ್ನು ವಿಶೇಷವಾಗಿ ಶ್ರೀ ವೀರ ಶಿವಪ್ಪ ನಾಯಕ ಫ್ಲವರ್ ಡೆಕೋರೇಷನ್ ಸಂಘ, ಇನ್ನು ಹೂವಿನ ವರ್ತಕರ ಸಂಘದವರು ಈ ಒಂದು ಶಿವಪ್ಪ ನಾಯಕ ಸರ್ಕಲ್ ನಲ್ಲಿ ತುಂಬಾ ಅದ್ಧೂರಿಯಾಗಿ ಒಂದು ಹೂವಿನ ಅಲಂಕಾರವನ್ನ ಮಾಡಿದ್ದಾರೆ ಶಿವಪ್ಪ ನಾಯಕ ಸ್ಟ್ಯಾಚುಗೆ.
0: ಓಕೆ,
1: ಅದು ತುಂಬಾ ಖುಷಿ ಪಡುವಂತ ವಿಷಯ. ಇಲ್ಲಿ
0: ಅರ್ಪಿತಾ, ಅಲ್ಲಿ ಮತ್ತೆ ಒಂದು ತಿಂಡಿಯ ವ್ಯವಸ್ಥೆ, ಊಟದ ವ್ಯವಸ್ಥೆ ಕೂಡ ಅಲ್ಲಲ್ಲಿ ನಡೀತಾ ಇದೆ ಅಂತ ಕೇಳ್ಪಟ್ವಿ.
1: ಹೌದೌದು, ಆಗಾಗ ಇಲ್ಲಿ ಪ್ರಸಾದ ವಿತರಣೆಯನ್ನ ಮಾಡ್ತಿದ್ದಾರೆ, ಯಾಕಂದ್ರೆ ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದ ಕೂಡ ಬಂದಿರ್ತಾರೆ. ಹಾಗಾಗಿ ಎಲ್ಲರಿಗೂ ಅನ್ನ ಸಂತರ್ಪಣೆಯನ್ನ ಕೂಡ ಮಾಡ್ತಾ ಇದಾರೆ.
0: ಓಕೆ.
1: ಸೊ ಇನ್ನು ವಿಶೇಷವಾಗಿ ತಾಯಿ ಚಾಮುಂಡಿಯ ವಿಗ್ರಹ ಇಲ್ಲಿ ಅಮಿರಮ್ಮ ಸರ್ಕಲ್ ನಲ್ಲಿ ಎಲ್ರಿಗೂ ಕಂಗೊಳಿಸ್ತಾ ಇರುವಂತದ್ದು.
0: ಹೌದು, ಭವಾನಿ ಅಮ್ಮನವರ ಒಂದು ಸ್ಟ್ಯಾಚು.
1: ಹೌದೌದು, ಅದು ತುಂಬಾನೇ ಸೊಗಸಾಗಿರುವಂತದ್ದು. ದೇವಿಯ ಸಿಂಹದ ಮೇಲೆ ಕೂತಿರುವಂತದ್ದು, ಇನ್ನು ಶಿವಾಜಿ ಮಹಾರಾಜರು ಖಡ್ಗವನ್ನ ಬೇಡ್ಕೊಳ್ತಾ ಇರುವಂತದ್ದು, ಅದು ತುಂಬಾ ಚೆನ್ನಾಗಿದೆ.
0: ಓಕೆ.
1: ಇನ್ನು ಇಲ್ಲಿ ಪೊಲೀಸ್ ಸಿಬ್ಬಂದಿಯ ಬಗ್ಗೆ ಮಾತನಾಡಲೇಬೇಕು ಮಹಾಲಕ್ಷ್ಮಿ. ಯಾಕಪ್ಪ ಅಂದ್ರೆ ಹೇಳ್ದ ಹಾಗೆ ನಮ್ಮ SP ಸರ್ ಕೂಡ ಮಾತಾಡ್ತಾ ಇದ್ರು, ಸುಮಾರು 4,000 ಜನ ಸಿಬ್ಬಂದಿಗಳು ಇಲ್ಲಿ ಇರುವಂತದ್ದು. ಅವ್ರಿಗೆ ಕೂಡ ಬೆಳಗ್ಗೆಯಿಂದಾನೆ ಟ್ರೈನಿಂಗ್ ಎಲ್ಲ ಮಾಡಿ ಊಟ ತಿಂಡಿ ವ್ಯವಸ್ಥೆ ಎಲ್ಲ ನೀಡಿದ್ದಾರೆ. ಅವ್ರಿಗೆ ತುಂಬಾ ಚೆನ್ನಾಗಿ, ಅಂದ್ರೆ ನೀವು ಕರೆಕ್ಟ್ ಟೈಮ್ ಟೈಮಿಗೆ ಎಲ್ಲ ಕಡೆನು ನೀವು ಇರ್ಬೇಕು, ಯಾರಿಗೂ ಏನೋ
0: ಹಾಗೆ ಸ್ವಲ್ಪ ಮಧ್ಯ ಮಧ್ಯೆ ನಿಮ್ಮ ವಾಯ್ಸ್ ಕೂಡ ಬ್ರೇಕ್ ಆಗ್ತಾ ಇದೆ ಅರ್ಪಿತಾ, ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ರಿ. ಓಕೆ, ಖಂಡಿತ ಖಂಡಿತ, ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ಹಾಗೆ ಮತ್ತೊರು ಮಾತಾಡಿದಾರೆ ಸ್ನೇಹಿತರೆ, ಗಣಪತಿ ವಿಶೇಷತೆ ಬಗ್ಗೆ ಕೇಳೋಣ.
2: ಶಿವಮೊಗ್ಗದ ಹೆಮ್ಮೆಯ ಮಠ ಅಂತಾನೆ ಹೇಳ್ಬೋದು, ಬೆಕ್ಕಿನ ಕಲ್ಮಠದ ಮುಖ್ಯ ಸ್ವಾಮೀಜಿಗಳಾಗಿರುವಂತಹ ಮುರುಘರಾಜೇಂದ್ರ ಮಠದ ಮುರುಘರಾಜೇಂದ್ರ ಸ್ವಾಮೀಜಿಯವರು ಮಾತಾಡ್ತಾರೆ, ಅವರೊಟ್ಟಿಗೆ ಮಾತಾಡ್ಸೋಣ. ಸ್ವಾಮೀಜಿಗಳೇ ನಮಸ್ಕಾರ.
3: ಭಾರತೀಯ ಪರಂಪರೆಯ ಅತ್ಯಂತ ಮಹತ್ವಪೂರ್ಣವಾದಂತಹ ಹಬ್ಬ ಉತ್ಸವ ಗಣೇಶೋತ್ಸವ, ಸರ್ವ ಜನಾಂಗದ ಸರ್ವರನ್ನು ಕೂಡ ಆಕರ್ಷಿಸುವಂತಹ, ಸರ್ವರು ಭಕ್ತಿಯಿಂದ ಪಾಲ್ಗೊಳ್ಳುವಂಥ ಒಂದು ಅಪರೂಪದ ಆದರ್ಶವಾದಂಥ ಕಾರ್ಯಕ್ರಮ ಗಣೇಶೋತ್ಸವ. ಇದು ಶಿವಮೊಗ್ಗದಲ್ಲಿ ವಿಶೇಷವಾಗಿ ಹಿಂದೂ ಮಹತ್ವದ ವತಿಯಿಂದ ಬಹಳ ವಿಶೇಷವಾಗಿ ಆಕರ್ಷಣೆ ಆಗ್ತಾ ಇದೆ. ಇದೊಂದು ಭಾರತೀಯ ಧರ್ಮ ಸಂಗಮ, ಯುವ ಸಂಗಮ, ಸಂಸ್ಕೃತಿಯ ಸಂಗಮ, ಈ ಎಲ್ಲ ಸಂಗಮದಂತೆ ಇರ್ತಕ್ಕಂಥ ಈ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ, ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಪ್ರತಿ ವರ್ಷವೂ ಕೂಡ ಆಚರಿಸಲ್ಪಡ್ತಾ ಇದೆ. ಈ ಉತ್ಸವದ ಇವತ್ತು ಎಲ್ಲ ಯುವಜನಾಂಗಕ್ಕೆ ಒಂದು ಸಂಸ್ಕಾರವನ್ನು ಮತ್ತು ಸಂಸ್ಕೃತಿಯನ್ನು, ಪ್ರೇರೇಪಣೆಯನ್ನು, ಸರ್ವ ಶಾಂತಿ ಸೌಹಾರ್ದತೆಯ ಬದುಕನ್ನು ರೂಪಿಸಿಕೊಳ್ಳಿಕ್ಕೆ ಪೂರಕವಾಗಿದೆ. ಇಂಥ ಉತ್ಸವ ಈಗ ವಿಜೃಂಭಣೆಯಿಂದ ಆರಂಭವಾಗ್ತಾ ಇದೆ, ಇದನ್ನು ಸಂತೋಷದಿಂದ ಆರಂಭ ಮಾಡಿದ್ದೇವೆ. ಈ ಅದರ ಸಂದೇಶವನ್ನು ಪ್ರತಿಯೊಬ್ಬರು ಕೂಡ ಅರ್ಥೈಸಿಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತೇಳಿ ನಾವು ಎಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಇದ್ದೇವೆ.
4: ಸ್ವಾಮೀಜಿ, ಕೊನೆಯದಾಗಿ ರಕ್ಷಣಾ ಇಲಾಖೆಯವರು ಸತತ ಒಂದು ವಾರದಿಂದ ಇಂಥ ವ್ಯವಸ್ಥೆ ಮಾಡಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ತಾವು ಅವರಿಗೊಂದು ಅವರ ಮನೋಸ್ಥೈರ್ಯ ಹೆಚ್ಚಿಸಬೇಕು.
3: ಕೂಡ ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭ ಗಣೇಶೋತ್ಸವ ಅಂತಂದ್ರೆ ಎಲ್ಲರಿಗೂ ಕೂಡ ಬಹಳ ಆಸಕ್ತಿ ಅಭಿರುಚಿ ಇರುವಂತಹದ್ದು. ಈ ಇದನ್ನ ಬಹಳ ಶಿಸ್ತು, ಶಾಂತಿ, ಸೌಹಾರ್ದಯುತವಾಗಿ ಎಲ್ಲರೂ ಪಾಲ್ಗೊಳ್ಳುವಂತೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಮಾಡ್ತಾ ಇರುವಂತಹ ಕರ್ತವ್ಯ ಏನಿದೆಯಲ್ಲ ಇದು ಆದರ್ಶ ಮತ್ತು ಅಪರೂಪ. ಇದಕ್ಕೆ ನಾವು ಈ ಪೊಲೀಸ್ ಇಲಾಖೆಯನ್ನೇ ಅಭಿನಂದಿಸುತ್ತೇವೆ.
1: ಧನ್ಯವಾದಗಳು.
0: ಸೋ ಇದಾಗಿತ್ತು ಈ ದಿನದ ಗಣೇಶ ಮೆರವಣಿಗೆಯ ಒಂದು ವಿಶೇಷ ಮಾಹಿತಿ. ಸ್ನೇಹಿತರೆ, ಮತ್ತಷ್ಟು ಈ ರೀತಿಯ ಮಧ್ಯ ಮಧ್ಯ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತೀವಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ.

0: ಸುತ್ತಾಡಿ ತುಂಬಾ ಬಾಯರ್ಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
1: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
0: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ, ನದಿ, ಕಾಡು, ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35

0: ಸಾವಿರಕ್ಕೂ ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
1: ಹೆಂಗಮ್ಮ ಮಲ್ಗೆ ಮಾರು,
2: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಮ್ತವ?
1: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
2: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
4: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಪ್ರತಿದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂತಹ ರೆಸಿಪಿಗಳ ಬಗ್ಗೆ ತಿಳಿತಾ ಇದ್ದೀವಿ. ಈ ದಿನವೂ ಕೂಡ ಒಂದು ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇದೊಂದು ರೀತಿಯಲ್ಲಿ ಸುವಾಸನೆ ಭರಿತ ಅತ್ಯುತ್ತಮ ಔಷಧಿಯ ಸೊಪ್ಪಾಗಿದೆ. ಇದರ ಒಂದು ಉಪಯೋಗದ ಬಗ್ಗೆ ತಿಳ್ಕೊಂಡ್ರೆ ತುಂಬಾ ಅಚ್ಚರಿ ಪಡ್ತೀರಿ ಸ್ನೇಹಿತರೆ. ಸ್ನೇಹಿತರೆ, ನೀವು ಕೂಡ ಒಂದಿಲ್ಲ ಒಂದು ರೆಸಿಪಿಗೆ ಅಥವಾ ಟೀ ಮಾಡುವಾಗ, ಪಾನೀಯಗಳನ್ನು ಮಾಡುವಾಗ, ಜೊತೆಗೆ ಅಡುಗೆ ಮಾಡುವಾಗ ಈ ಸೊಪ್ಪನ್ನು ಬಳಸೇ ಬಳಸಿರ್ತೀರ. ಅದರೊಟ್ಟಿಗೆ ಈ ಸೊಪ್ಪಿನ ಫ್ಲೇವರ್ ಮೇಲೆ ಸಾಕಷ್ಟು ಚಾಕ್ಲೇಟ್ಸು, ಚಿಂಗಮ್ಸು ಕೂಡ ಬಂದಿದೆ. ನೀವು ಗೆಸ್ ಮಾಡಿರ್ತೀರಾ ಅನ್ಕೊಂಡಿರ್ತೀನಿ ಸ್ನೇಹಿತರೆ. ಅದು ಯಾವ ಸೊಪ್ಪು ಅನ್ನೋದನ್ನು ತಿಳಿಯೋದಕ್ಕಿಂತ ಮುಂಚೆ ಆ ಸೊಪ್ಪಿನಿಂದ ಆಗುವಂತಹ ಉಪಯೋಗಗಳ ಬಗ್ಗೆ ತಿಳಿಸ್ತೀನಿ. ಆ ಸೊಪ್ಪಿನಿಂದ ನಮಗೆ ಆಗುವಂತಹ ಆರೋಗ್ಯಕರ ಲಾಭಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಸೊಪ್ಪು ಜೀರ್ಣಕ್ರಿಯೆ ಸುಧಾರಣೆ ಮಾಡಲಿಕ್ಕೆ ತುಂಬಾ ಉಪಯೋಗ, ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ, ದೇಹಕ್ಕೆ ತಂಪಾದ ಅನುಭವ ನೀಡಲಿಕ್ಕೆ ಅತ್ಯುತ್ತಮ ಔಷಧಿಯ ಮೂಲಿಕೆಯಾಗಿದೆ ಕೂಡ. ಇದು ಅಜೀರ್ಣ, ವಾಕರಿಕೆ, ಕೆಟ್ಟ ಉಸಿರಾಟವನ್ನು ಕಡಿಮೆ ಕೂಡ ಮಾಡುತ್ತೆ. ಅಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಇದನ್ನು ಚಟ್ನಿ, ಚಹಾ ಅಥವಾ ಸಲಾಡ್ಗಳಲ್ಲಿ ಕೂಡ ಬಳಸ್ತಾರೆ. ಇತ್ತೀಚೆಗಂತೂ ಸಲಾಡ್ಗಳಲ್ಲಿ ಇದರ ಒಂದು ಚಟ್ನಿ ಬೇಕೇ ಬೇಕು. ಈ ಎಲೆ ಹೊಟ್ಟೆ ಉಬ್ಬರದಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ. ನಮ್ಮ ಬಾಯಿಯಲ್ಲಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಮೂಲಕ ಬಾಯಿಯ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಈ ಎಲೆಗಳಲ್ಲಿ ಕಂಡುಬರುವ ಆಂಟಿ ಆಕ್ಸಿಡೆಂಟ್ಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತವೆ. ಇನ್ನು ಸ್ನೇಹಿತರೆ, ಕೇವಲ ಇದು ಅಡುಗೆಗಳಿಗೆ, ಪಾನೀಯಗಳಿಗೆ, ಹಾಗೆ ಸಲಾಡ್ಗಳಲ್ಲಿ ಬಳಸೋದಷ್ಟೇ ಅಲ್ಲ, ಚರ್ಮದ ಆರೋಗ್ಯವನ್ನು ಕೂಡ ಇದು ಸುಧಾರಿಸುತ್ತೆ. ಹಾಗೆ ತುರಿಕೆ ಅಥವಾ ಮೊಡವೆಗಳಂತಹ ಚರ್ಮದ ಸಮಸ್ಯೆಗಳನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ನಾನಾಗಲೇ ಹೇಳಿದಾಗೆ ಸ್ನೇಹಿತರೆ, ಸುವಾಸನೆಗೆ ಇದು ಹೆಸರುವಾಸಿ. ಉತ್ತಮ ಪರಿಮಳವನ್ನು ಕೂಡ ಹೊಂದಿದೆ ಈ ಸೊಪ್ಪು. ಈ ಸೊಪ್ಪಿನ ಸುವಾಸನೆಯಿಂದ ಉಸಿರಾಡೋದ್ರಿಂದ ಅಥವಾ ಚಹಾದಲ್ಲಿ ಬಳಸೋದ್ರಿಂದ ಕೆಮ್ಮು, ನೆಗಡಿಯನ್ನು ಕಡಿಮೆ ಮಾಡ್ಬೋದು. ಇದನ್ನು ಹೆಚ್ಚಾಗಿ ಅಡುಗೆಗಳಲ್ಲಿ ಉಪಯೋಗ ಮಾಡ್ತಾರೆ, ಇದರಿಂದ ಚಟ್ನಿ ಮಾಡ್ತಾರೆ. ಇದರಿಂದ ಚಹಾ ಅಥವಾ ಬಿಸಿನೀರಿನಲ್ಲಿ ಈ ಎಲೆಗಳನ್ನು ಹಾಕಿ ಕುದಿಸಿ ಕುಡಿತಾರೆ. ಸಲಾಡ್ಗಳಲ್ಲಿ ಅಥವಾ ಜ್ಯೂಸ್ಗಳಲ್ಲಿ ಹಸಿ ಎಲೆಗಳನ್ನು ಕೂಡ ಬಳಸ್ತಾರೆ. ಎಸ್, ಖಂಡಿತವಾಗ್ಲೂ ನೀವು ಈಗಾಗಲೇ ಗೆಸ್ ಮಾಡಿರ್ತೀರಾ ಅನ್ಕೊಳ್ತೀನಿ. ನಿಮ್ಮ ಊಹೆ ಸರಿಯಾಗಿದೆ ಸ್ನೇಹಿತರೆ. ಅದೇ ಪುದೀನ ಸೊಪ್ಪು ಅಥವಾ ಮಿಂಟ್ ಸ್ನೇಹಿತರೆ. ಮಿಂಟ್ ಅನ್ನುವಂತಹ ಚುಯಂಗಮ್ಮು ಬಂದಿದೆ, ಜೊತೆಗೆ ಮಿಂಟ್ ಅನ್ನುವಂತಹ ಚಾಕ್ಲೇಟ್ಸು ಕೂಡ ಸಾಕಷ್ಟು ಬಗೆಯಲ್ಲಿ ಮಾರ್ಕೆಟಿಗೆ ಬಂದಿದ್ದಾವೆ. ಇಷ್ಟೆಲ್ಲ ಉಪಯೋಗವಿದೆ ಪುದೀನ ಅನ್ನುವಂತಹ ಅದ್ಭುತ ಅತ್ಯುತ್ತಮ ಔಷಧಿಯ ಸೊಪ್ಪು. ಹಾಗಾದರೆ ಸ್ನೇಹಿತರೆ, ಈ ದಿನ ಪುದೀನವನ್ನು ಬಳಸ್ಕೊಂಡು ಸಾಂಪ್ರದಾಯಿಕವಾಗಿ ತಂಬುಳಿಯನ್ನು ಹೇಗೆ ಮಾಡ್ಕೊಳ್ಬೇಕು, ಜೊತೆಗೆ ಪುದೀನ ರೈಸನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ. ಆ ಎರಡು ವಿಶೇಷ ರೆಸಿಪಿಗಳ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕೆ. ಆಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪುದೀನ ಸೊಪ್ಪಿನ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದೆ. ಪುದೀನ ಸೊಪ್ಪಿನಿಂದ ಆರೋಗ್ಯಕ್ಕೆ ಆಗುವಂತಹ ಲಾಭಗಳ ಬಗ್ಗೆ ತಿಳಿಸ್ತಾ ಇದ್ದೆ. ಸ್ನೇಹಿತರೆ, ಈ ಪುದೀನ ಸೊಪ್ಪನ್ನು ಇತ್ತೀಚೆಗೆ ಸಾಕಷ್ಟು ಅಡುಗೆಗಳಲ್ಲಿ ಬಳಸೋದುಂಟು. ಅದರಲ್ಲೂ ವಿಶೇಷವಾಗಿ ಈ ನಾನ್ ವೆಜ್ಜನ್ನು ಮಾಡುವಾಗ ಸ್ಪೆಷಲ್ಲಾಗಿ ಪುದೀನವನ್ನು ಹೆಚ್ಚಾಗಿ ಬಳಸೋದುಂಟು. ಮಟನ್ ಅಥವಾ ಚಿಕನ್ ರೆಸಿಪಿಗಳನ್ನು ಮಾಡುವಾಗ, ಜೊತೆಗೆ ಸ್ಪೆಷಲ್ಲಾಗಿ ಬಿರಿಯಾನಿಗಳನ್ನು ಮಾಡುವಾಗ, ವೆಜ್ ಅಥವಾ ನಾನ್ ವೆಜ್ ಪಲಾವ್ ಮಾಡುವಾಗ ಪುದೀನ ಸೊಪ್ಪು ಬೇಕೇ ಬೇಕು. ಅಷ್ಟೊಂದು ಉತ್ತಮ ಪರಿಮಳವನ್ನು ಹೊಂದಿದೆ, ಹಾಗೆ ರುಚಿ ಕೂಡ ಹೆಚ್ಚು ಮಾಡುತ್ತೆ. ಇದರೊಟ್ಟಿಗೆ ಇತ್ತೀಚೆಗೆ ರೆಸ್ಟೋರೆಂಟ್ಗಳಲ್ಲಿ ಸಿಗುವಂತಹ ಕೆಲವು ವಿಶೇಷ ರೆಸಿಪಿಗಳಿಗೆ ಪುದೀನ ಚಟ್ನಿ ಅಂತೂ ಬೇಕೇ ಬೇಕು. ಈ ಪಿಜ್ಜಾ, ಬರ್ಗರು, ಸ್ಯಾಂಡ್ವೆಜ್ಗಂತೂ ಪುದೀನ ಚಟ್ನಿಯನ್ನು ಬಳಸ್ತಾರೆ. ಇನ್ನು ಸ್ನೇಹಿತರೆ, ಇದು ಕೇವಲ ಅಡುಗೆಗಳಿಗೆ ಮಾತ್ರ ಅಲ್ಲದೆ ಐಸ್ ಕ್ರೀಮ್ ಫ್ಲೇವರ್ಸ್ಗಳಲ್ಲಿ, ಜ್ಯೂಸ್ಗಳಲ್ಲಿ, ಜೊತೆಗೆ ಚಹಾ ಮಾಡುವಾಗ, ಹಾಗೆ ಕಷಾಯಗಳನ್ನು ಮಾಡಿಕೊಳ್ಳುವಾಗ ಈ ಪುದೀನ ಎಲೆಗಳನ್ನು ಬಳಸೋದುಂಟು. ಇಷ್ಟೆಲ್ಲ ಉಪಯೋಗವಿರುವಂತಹ ಪುದೀನವನ್ನು ಬಳಸ್ಕೊಂಡು ಈ ದಿನ ಯಾವ ರೀತಿ ಸಾಂಪ್ರದಾಯಿಕವಾಗಿ ತಂಬುಳಿಯನ್ನು ಮಾಡೋದು ಅನ್ನೋದನ್ನು ತಿಳಿಸ್ತೀನಿ. ತುಂಬ ಸಿಂಪಲ್ಲಾಗಿ ಮಾಡುವಂತಹ ತಂಬುಳಿ ಇದಾಗಿದೆ ಸ್ನೇಹಿತರೆ. ಅದರಲ್ಲೂ ಈಗಿನ ಒಂದು ವಾತಾವರಣಕ್ಕೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗತ್ತೆ ಕೂಡ. ಯಾಕಂತೀರಾ? ಈ ತಂಬುಳಿಗಳನ್ನು ಈ ಸಮಯದಲ್ಲಿ ಮಾಡ್ಕೊಳ್ಳೋದು ದಿ ಬೆಸ್ಟ್ ಅಂತಲೇ ಹೇಳ್ತೀನಿ. ಈ ಬಿಸಿಲಿನ ತಾಪಕ್ಕೆ ಹೆಚ್ಚಿನ ಮಸಾಲೆಯುಕ್ತ ಪದಾರ್ಥಗಳನ್ನು ತಿನ್ನೋದು ಅಷ್ಟಾಗಿ ನಮ್ಮ ದೇಹಕ್ಕೆ ಒಗ್ಗೋದಿಲ್ಲ, ಸರಿ ಬರೋದಿಲ್ಲ ಕೂಡ. ಇಂತಹ ಸಮಯದಲ್ಲಿ ಮಜ್ಜಿಗೆ, ಈ ರೀತಿಯ ತಂಬುಳಿಗಳು ಒಂದು ಉತ್ತಮವಾದಂತಹ ರಿಸಲ್ಟನ್ನು ಕೊಡ್ತವೆ. ಸಿಂಪಲ್ಲಾಗಿ, ಸರಳವಾಗಿ 2-3 ಪದಾರ್ಥಗಳನ್ನು ಮಾತ್ರ ಬಳಸ್ಕೊಂಡು ಮಾಡುವಂತಹ ಸಾಂಪ್ರದಾಯಿಕ ಪುದೀನ ಸೊಪ್ಪಿನ ತಂಬುಳಿ ಬಗ್ಗೆ ತಿಳಿಸ್ತೀನಿ. ಎಸ್, ನಾನಾಗಲೇ ಹೇಳಿದಾಗೆ ಸ್ನೇಹಿತರೆ, ಎಸ್, ತುಂಬಾ ಸರಳವಾಗಿ, ಸಿಂಪಲ್ಲಾಗಿ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನು ಬಳಸಿ ಮಾಡುವಂತಹ ತಂಬುಳಿ ಇದಾಗಿದೆ. 10-15 ಮಿನಿಟ್ಸಲ್ಲೇ ಈ ತಂಬುಳಿಯನ್ನು ಮಾಡ್ಬೋದು ಅಂದ್ಕೊಳ್ತೀನಿ. ಈ ತಂಬುಳಿಯನ್ನು ಮಾಡ್ಕೊಳ್ಳಿಕ್ಕೆ ಪುದೀನ ಸೊಪ್ಪು, ಹಸಿಮೆಣಸು, ಜೊತೆಗೆ ಕಾಯಿ ತುರಿ. ಪುದೀನ ಸೊಪ್ಪು, ಹಸಿಮೆಣಸು, ಕಾಯಿ ತುರಿ, ಈ 3 ಪದಾರ್ಥಗಳನ್ನು ಮಿಕ್ಸಿ ಮಾಡಿಟ್ಕೊಳ್ಬೇಕು. ಮಿಕ್ಸಿ ಮಾಡಿಟ್ಕೊಂಡಂತಹ ಆ ಪೇಸ್ಟನ್ನು ಉಪ್ಪು, ನೀರು, ಬೆಲ್ಲ ಹಾಕಿ ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಕಲಸ್ಕೊಳ್ಬೇಕು. ನಂತರ ಇದನ್ನು ತುಪ್ಪದಲ್ಲಿ ಸಾಸಿವೆ, ಜೀರಿಗೆ, ಒಣಮೆಣಸು, ಇಂಗು ಹಾಕಿ ಒಗ್ಗರಣೆ ಕೊಟ್ಟರೆ ಒಂದು ಒಳ್ಳೆಯ ಆರೋಗ್ಯಯುತ, ಘಮ ಘಮ ಅನ್ನುವಂತಹ ಸಾಂಪ್ರದಾಯಿಕವಾದಂತಹ ಪುದೀನ ತಂಬುಳಿ ರೆಡಿಯಾಗತ್ತೆ ಮಧ್ಯಾಹ್ನದ ಊಟಕ್ಕೆ. ಎಸ್, ಇಷ್ಟೇನಾ ಅಂತ ನೀವು ಕೇಳ್ಬೋದು. ಎಸ್, ನಾನಾಗಲೇ ಹೇಳಿದಾಗೆ ಸ್ನೇಹಿತರೆ, ತುಂಬ ಸಿಂಪಲ್ಲಾಗಿ 10-15 ಮಿನಿಟ್ಸಲ್ಲೇ ಮಾಡ್ಕೊಳ್ಬಹುದಾದಂತಹ ತಂಬುಳಿ ಇದಾಗಿದೆ. ಪುದೀನ ಸೊಪ್ಪು, ಹಸಿಮೆಣಸು, ಜೊತೆಗೆ ಕಾಯಿ ತುರಿ ಹಾಕಿ ಮಿಕ್ಸಿ ಮಾಡಿಕೊಂಡು ತುಪ್ಪದಲ್ಲಿ ಸಾಸಿವೆ, ಜೀರಿಗೆ, ಒಣಮೆಣಸು, ಇಂಗಿನ ಜೊತೆ ಒಗ್ಗರಣೆ ಕೊಟ್ಟರೆ ಫಸ್ಟ್ ಕ್ಲಾಸ್ ಆಗಿ ಒಂದು ಪುದೀನ ತಂಬುಳಿ ರೆಡಿಯಾಗತ್ತೆ. ಎಸ್, ನೀವು ಕೂಡ ಮಾಡ್ಕೊಳ್ಳಿ. ಆರೋಗ್ಯಯುತವಾದ ತಂಬುಳಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡುವುದರ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ಪುದೀನ ರೆಸಿಪಿ ಬಗ್ಗೆ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂತಹ ಆರೋಗ್ಯದಾಯಕ ಪುದೀನ ಸೊಪ್ಪಿನಿಂದ ಆಗುವಂತಹ ಉಪಯೋಗಗಳ ಬಗ್ಗೆ ತಿಳ್ಕೊಂಡ್ವಿ. ಜೊತೆಗೆ ಸಾಂಪ್ರದಾಯಿಕವಾಗಿ ಸುಲಭವಾಗಿ ಸರಳವಾಗಿ 10-15 ಮಿನಿಟ್ಸಲ್ಲೇ ಮಾಡ್ಕೊಳ್ಬಹುದಾದಂತಹ ತಂಬುಳಿ ರೆಸಿಪಿ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಇದರೊಟ್ಟಿಗೆ ಮತ್ತೊಂದು ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಸೂಪರ್ ತಿಂಡಿ ಅಂತಲೇ ಹೇಳ್ಬೋದು, ಅದೇ ಪುದೀನ ರೈಸ್. ಸೊ ಈ ಪುದೀನ ರೈಸನ್ನು ಹೇಗೆ ಮಾಡ್ಕೊಳ್ಬೇಕು, ಯಾವೆಲ್ಲ ಸಾಮಗ್ರಿಗಳು ಬೇಕು ಪುದೀನ ರೈಸ್ ಮಾಡ್ಕೊಳ್ಲಿಕ್ಕೆ ಅನ್ನೋದ್ರ ಬಗ್ಗೆ ಬೆಂಗಳೂರಿನಲ್ಲಿ RVR ಕೇಟ್ರಿಂಗನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ತಿಳಿಸ್ತಾರೆ. ತಡ ಮಾಡೋದು ಬೇಡ, ವಿನಯ್ ಶ್ರೀನಿವಾಸ್ ಅವರಿಂದ ಪುದೀನ ರೈಸನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಕೇಳೋಣ.
3: ಒಳ್ಳೆ ಒಂದು ಪುದೀನ ರೈಸು ಹೇಗೆ ಮಾಡೋದು ಮನೇಲಿ? ಡಬ್ಬಿಗಿದಂತೂ ಸೂಪರ್ ಹಿಟ್ಟು. ನಮ್ಮ ತಾಯಿಯವರು ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಾಡ್ಕೊಡ್ತಿದ್ರು, ತುಂಬ ಚೆನ್ನಾಗಿರ್ತಾ ಇತ್ತು. ಪುದೀನ ರೈಸ್ ಮಾಡೋದಕ್ಕೆ ಒಂದು ಒಗ್ಗರಣೆ ಒಂದು ಮಾಡಬೇಕು. ಅದಕ್ಕೋಸ್ಕರ ಒಂದು ಮಸಾಲೆ ಹುರ್ಕೊಳ್ಳೋದಕ್ಕೆ ಒಂದು 2-3 ಚಮಚದಷ್ಟು ನಾನು ರಿಫೈನ್ಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ತಿದ್ದಂಗೆ 1 ಒಳಮುಷ್ಟಿಯಷ್ಟು ತೊಗರಿ ಬೇಳೆಯನ್ನು ತೊಗೊಂಡಿದ್ದೀನಿ. ಈ ತೊಗರಿ ಬೇಳೆ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ತೊಗರಿ ಬೇಳೆಯನ್ನು 1 ತೊಗರಿ ಬೇಳೆಯನ್ನು ಹಾಕ್ಕೊಳ್ತಿದ್ದೀನಿ. ಇದನ್ನು ಒಂದು ಸಣ್ಣ ಕಾವಲ್ಲಿ ಚೆನ್ನಾಗಿ ಇದನ್ನು ಹುರ್ಕೋಣ. ತೊಗರಿ ಬೇಳೆ ಹುರಿಬೇಕಾದ್ರೆ ಒಂದೊಳ್ಳೆ ಕಂದು ಬಣ್ಣ ಬರಬೇಕು. ಆ ಕಂದು ಬಣ್ಣ ಬರೋ ತನಕ ಈ ಥರ ಹುರ್ಕೋಣ. ನೋಡಿ, ಇದೊಳ್ಳೆ ಈಗ ಬಿಸ್ಕೆಟ್ ಕಲರ್ ಒಳ್ಳೆ ಕಂದು ಬಣ್ಣ ಬರ್ತಾ ಇದೆ. ಈಗ ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/2 ಕಾಯಿ ತುರಿ, ಹಸಿ ಕಾಯಿ ತುರಿಯನ್ನು 1/2 ಹಸಿ ಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು 1 ಪುದೀನ ಹಚ್ಚಿಟ್ಕೊಂಡಿದ್ದೀನಿ. ಆ ಪುದೀನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಪುದೀನ ಹಾಕಿದ್ರೆ ಪುದೀನ ಬಾತಿಗೆ ಪುದೀನ ಸ್ವಲ್ಪ ಜಾಸ್ತಿ ಇದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು 1 ಪುದೀನನ ನೈಸ್ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕೊಳ್ತಿದ್ದೀನಿ. ಹಾಗೆ 1 ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ 6-7 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಖಾರಕ್ಕೆ. ಇದು 3-4 ಜನಕ್ಕೆ ಆಗುವಷ್ಟು ಸಫಿಷಿಯಂಟ್ ಆಗಿರುತ್ತೆ. 6-7 ಹಸಿಮೆಣಸಿನ್ಕಾಯಿ ಕೂಡ ಇದಕ್ಕೆ ಸೇರಿಸ್ಕೊಳ್ತೀನಿ. ಇದು ಪುದೀನ ಕೊತ್ತಂಬರಿ ಎಲ್ಲ ಹಾಕಿದ್ಮೇಲೆ ಜಾಸ್ತಿ

0: ಹಾಗೇನೆ ಒಂದು ಚಮಚದಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ. ನಾವು ಪುದೀನ ರೈಸ್ಗೆ ಬೇಕಾಗಿರುವಂತಹ ಮಸಾಲೆಯನ್ನು ಹುರ್ಕೊಂಡಿದ್ದೀವಿ. ಈ ಮಸಾಲೆಯನ್ನು ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ರುಬ್ಕೊಂಡು ಬಂದರೆ ಆಮೇಲೆ ಅದನ್ನು ರೈಸ್ ಒಂಚೂರು ಒಗ್ಗರಣೆ ಕೊಟ್ಬಿಟ್ಟು ರೈಸ್ ಹಾಕಿ ಬಿಸಿ ಬಿಸಿ ರೈಸ್ ಹಾಕಿ ಕಲಿಸ್ತಿದ್ರೆ ಆಹಾ ಅನ್ಬೇಕು, ಮನೆ ಪೂರ್ತಿ ಗಮಗಮ ಅಂತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ದಯವಿಟ್ಟು ಒಂದ್ಸಲಿ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ. ಈಗ ಮಿಕ್ಸಿಗೆ ಹಾಕಿ ಒಂದ್ಸಲಿ ರುಬ್ಕೊಂಬಂದ್ಬಾರೆ.
1: ತುಂಬ ನೈಸ್ ಆದರೆ ನಿಮ್ಗೆ ಅದು ರುಚಿ ಸಿಗಲ್ಲ. ತೊಗರಿಬೇಳೆ ಬಾಯಿಗೆ ಸಿಗಬೇಕು ಅನ್ನದಲ್ಲಿ ತಿಂತಾ ಇದ್ರೆ ತೊಗರಿಬೇಳೆ ಒಂಚೂರು ತರ್ತರಿಯಾಗಿ ಬಾಯಿಗೆ ಗರ್ಗರಿಯಾಗಿ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ತರ್ತರಿಯಾಗಿ ರುಬ್ಕೊಂಬಂದು ಈಗ ಒಗ್ಗರಣೆ ಹಾಕ್ಬೋಣ. ಸ್ನೇಹಿತರೆ, ಒಗ್ಗರಣೆ ಹಾಕೊಳ್ಳೋದಕ್ಕೆ ಈಗ ನೋಡಿ ಒಂದು 2-3 ಚಮಚ ಅಂದರೆ ನಾನು 1 ಕೆಜಿ ಅಕ್ಕಿಗಾಗೋಷ್ಟು ಮಾಡ್ತಾ ಇದ್ದೀನಿ. ಒಂದು 5-6 ಜನ ಸಫಿಷಿಯೆಂಟಾಗಿ ತಿನ್ಬೋದು. 1 ಕೆಜಿ ಅಕ್ಕಿ ಆಗೋಷ್ಟು ಮಾಡ್ತಿರೋದ್ರಿಂದ ಒಂದು 5-6 ಚಮಚ ರಿಫೈನ್ಡ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಿದ್ದಂಗೆ 1 ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ನೋಡಿ ಸಾಸಿವೆ ಸಿಡೀತಿದ್ದಂಗೆ 1 ಚಮಚದಷ್ಟು ಕಡಲೆಬೇಳೆ ಒಗ್ಗರಣೆಗೆ, ಹಾಗೆ 1 ಚಮಚದಷ್ಟು ಉದ್ದಿನಬೇಳೆ 1/2 ಚಮಚ ಹಾಕ್ಕೊಂಡಿದ್ದೀನಿ. ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಒಂದು 1/2 ಭಾಗ ಚೆನ್ನಾಗಿ ಫ್ರೈ ಆದಮೇಲೆ 1 ಮುಷ್ಟಿಯಷ್ಟು ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಆಪ್ಷನಲ್ಲು, ಯಾರಿಗೂ ಗೋಡಂಬಿ ಉಪಯೋಗಿಸೋಕೆ ಇಷ್ಟ ಇದೆಯೋ ಉಪಯೋಗಿಸ್ಬೋದು. ನಾವು ಕ್ಯಾಟ್ರಿಂಗ್ಗಳಲ್ಲಿ ಗೋಡಂಬಿನೇ ಹಾಕ್ತೀವಿ, ಸ್ವಲ್ಪ ರಿಚ್ ಆಗಿರಲಿ ಅಂಥೇಳಿ ಹಾಕ್ತೀವಿ, ತುಂಬ ಚೆನ್ನಾಗಿರುತ್ತೆ. ಕಲರ್ ಬಂದಿದೆ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಕಪ್ಪಷ್ಟು ಹಸಿ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಕ್ಯಾಪ್ಸಿಕಮ್ನ ಹಚ್ಚಿಟ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕಿದ್ರೆ ನಿಮ್ಗೆ ಒಳ್ಳೆ

ಕಮ್ಮು ನಿಮಗೆ ಬಟಾಣಿ ಎಲ್ಲ ಇದರಲ್ಲೇ ಚೆನ್ನಾಗಿ ಬಾಡಿ ಬೇಯಬೇಕು ನೋಡಿ. ಅದಕ್ಕೆ ಸಣ್ಣ ಕಾವಲ್ ಚೆನ್ನಾಗಿ ಇದನ್ನು ಹುರ್ಕೋಬೇಕು, ಇದನ್ನು ಈ ಥರ ಬಾಡಿಸ್ಕೋಬೇಕು. 50 ಭಾಗ ಚೆನ್ನಾಗಿ ಫ್ರೈ ಆಗಿದೆ. ಈ ಸಮಯದಲ್ಲಿ 1/4 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ, ಒಳ್ಳೆ ಘಮ ಕೊಡುತ್ತೆ. ಹಾಗೆಯೇ 1/4 ಚಮಚದಷ್ಟು ಇಂಗು, ಅಂದರೆ ಸ್ವಲ್ಪ ಇಂಗು, ಇಂಗು ಹಾಕಿದ್ರೆ ಒಳ್ಳೆ ಘಮ ಬರುತ್ತೆ ನಿಮಗೆ. ಯಾರು ಹಿಂಗೆ ಇಷ್ಟಪಡಲ್ವೋ ಅದನ್ನು ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಈ ಸಮಯದಲ್ಲಿ ನಾವು ಆ ಹುರಿದು ರುಬ್ಬಿರೋ ಅಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಸ್ನೇಹಿತರೆ, 1/4 ಚಮಚದಷ್ಟು ಅರಶಿನ

0: ಈ ಗೊಜ್ಜು ರೆಡಿಯಾಗಿದೆ ಅಂತ, ಪುದೀನಾ ರೈಸ್ಗೆ ಬೇಕಾಗಿರುವಂಥ ಗೊಜ್ಜು ರೆಡಿಯಾಗಿದೆ ಅಂತ, ಆಮೇಲೆ ರೈಸ್ ಹಾಕಿ ಕಲಸ್ಕೊಂಬಿಡೋದು. ಚೆನ್ನಾಗಿ ಬಾಡಿ ನೋಡಿ, ಜಿಡ್ಡೆಲ್ಲ ಬಿಟ್ಕೊಂಬಂದಿದೆ. ಈ ಸಮಯದಲ್ಲಿ ಸ್ಟೌನ ಆಫ್ ಮಾಡಿ ಬಿಸಿ ಬಿಸಿ ಅನ್ನವನ್ನು ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. 1 ಕೆಜಿಯಷ್ಟು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ, ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಉದುದ್ರಾಗಿ ಮಾಡಿ ಇಟ್ಕೋಬೇಕು, ಮುದ್ದೆ ಆದರೆ ಚೆನ್ನಾಗಿರಲ್ಲ ಇದಕ್ಕೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಒಳ್ಳೆ ಅಡುಗೆ ಆಗಲಿ, ಒಳ್ಳೊಳ್ಳೆ ರುಚಿಕರವಾದಂತಹ ಅಡುಗೆ ಆಗಲಿ ಅನ್ನೋದೇ ನಮ್ಮ ಉದ್ದೇಶ.
1: ಸ್ನೇಹಿತರೆ, ಆರ್ ವಿ ಆರ್ ಕೇಟರಿಂಗ್ ಅನ್ನು ನಡೆಸ್ತಾ ಇರುವಂತಹ ಬೆಂಗಳೂರಿನ ವಿನಯ್ ಶ್ರೀನಿವಾಸ್ ಸರ್ ಅವರು, ಪುದೀನಾ ರೈಸನ್ನು ಹೇಗೆ ಮಾಡ್ಕೊಳ್ಬೇಕು, ಪುದೀನಾ ರೈಸನ್ನು ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಹೇಗೆ ಮಾಡ್ಕೊಳ್ಬೇಕು, ಯಾವ ಮೆಥಡಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನು ಮಾಡುವುದರ ಮುಖಾಂತರ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಸ್ನೇಹಿತರೆ, ನೀವು ಕೂಡ ಈ ರೀತಿಯಲ್ಲಿ ಸ್ಪೆಷಲ್ ರೆಸಿಪಿಗಳನ್ನು ಮಾಡ್ತಾ ಇದ್ದೀರಾ? ಹಾಗಾದರೆ ಮತ್ತೆ ಆಗ್ತಡ 9686296209 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ನಿಮ್ಮ ಸ್ಪೆಷಲ್ ರೆಸಿಪಿಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಅಡುಗೆಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಶ್ರೀ ಬಸವೇಶ್ವರ ವೀರಶೈವ ಲಿಂಗಾಯತ ಸಮಾಜ ಸೇವಾ ಸಂಘದ ವತಿಯಿಂದ ಸೆಪ್ಟೆಂಬರ್ 26 ಸಂಜೆ 5 ಕುವೆಂಪು ರಂಗಮಂದಿರದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷರಾದ SS ಜ್ಯೋತಿ ಪ್ರಕಾಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. SSLC ಮತ್ತು ದ್ವಿತೀಯ PUC ಪರೀಕ್ಷೆಯಲ್ಲಿ 75% ಹೆಚ್ಚು ಅಂಕ ಗಳಿಸಿದ ಸಮಾಜದ 342 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸುಮಾರು 20 ಲಕ್ಷ ಮೊತ್ತದ ನಗದು ಬಹುಮಾನ ನೀಡಿ ಗೌರವಿಸಲಾಗುವುದು. ಸಮಾಜದ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸುಮಾರು 20 ಲಕ್ಷ ಸಹಾಯಧನ ವಿತರಿಸಲಾಗುವುದು ಎಂದರು. ಸಂಘದ ಗೌರವ ಕಾರ್ಯದರ್ಶಿ SP ದಿನೇಶ್ ಮಾತನಾಡಿ, ತುಮಕೂರು ಶ್ರೀ ಸಿದ್ಧಗಂಗಾ ಮಠದ ಉತ್ತರಾಧಿಕಾರಿಗಳಾದ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಲೆಫ್ಟಿನೆಂಟ್ ಕರ್ನಲ್ ಡಾಕ್ಟರ್ ಶಶಿಕಲಾ ಹೊನ್ನಳ್ಳಿ ಉಪನ್ಯಾಸ ನೀಡಲಿದ್ದು, ಸರಿಗಮಪ ಖ್ಯಾತಿಯ ಮಹಾನ್ಯ ಗುರು ಪಾಟೀಲ್ ಹಾಗೂ ತಂಡದಿಂದ ಸಂಗೀತ ಕಾರ್ಯಕ್ರಮವಿರುತ್ತದೆ. ಮುಂದಿನ ವಿವರ. ಅಕ್ಟೋಬರ್ 6 ನಗರದ ಗಾಂಧಿ ಬಜಾರ್ನ ಬಸವೇಶ್ವರ ದೇವಸ್ಥಾನದಲ್ಲಿ ಶ್ರೀ ಬಸವೇಶ್ವರ ವೀರಶೈವ ಲಿಂಗಾಯತ ಸಮಾಜ ಸೇವಾ ಸಂಘದಿಂದ ಪ್ರತಿಷ್ಠಾಪಿಸಿರುವ 97ನೇ ವರ್ಷದ ಗಣಪತಿ ಮೂರ್ತಿಯ ಮೆರವಣಿಗೆ ಹಾಗೂ ವಿಸರ್ಜನೆ ಅಕ್ಟೋಬರ್ 6 ನಡೆಯಲಿದೆ ಎಂದರು. ಅಕ್ಟೋಬರ್ 5 ಮೂರ್ತಿಗೆ ಮಹಾಮಂಗಳಾರತಿ ನಡೆಯಲಿದ್ದು, ಸುಮಾರು 3,000-4,000 ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಗುವುದು. ನಗರದ ಕೊನೆಯ ಗಣಪತಿ ವಿಸರ್ಜನೆ ಇದಾಗಿದೆ. ಇನ್ನು 3 ಗಣಪತಿ ಪ್ರತಿಷ್ಠಾನಗೆ 100 ಪೂರ್ಣಗೊಳ್ಳಲಿದ್ದು, ಶತಮಾನೋತ್ಸವ ಅದ್ಧೂರಿಯಾಗಿ ಆಚರಿಸಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಿದರು. ಉಪಾಧ್ಯಕ್ಷೆ ಶಾಂತಾ ಆನಂದ್, ಕೋಶಾಧ್ಯಕ್ಷರಾದ KS ತಾರಾನಾಥ್, ಸಹ ಕಾರ್ಯದರ್ಶಿ ಬಳ್ಳಿಗೆರೆ ಸಂತೋಷ್, ನಿರ್ದೇಶಕರಾದ TB ಜಗದೀಶ್, ಅನಿತಾ ರವಿಶಂಕರ್, ರೇಣುಕಾರಾಧ್ಯ, ಮೋಹನ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಾಲಾ ಶಿಕ್ಷಣ ಇಲಾಖೆ ಶಿವಮೊಗ್ಗ ಹಾಗೂ ವಿಕಾಸ ಪದವಿ ಪೂರ್ವ ಕಾಲೇಜಿನ ಆಶ್ರಯದಲ್ಲಿ ನಗರದಲ್ಲಿ 2 ಕಾಲ ಹಮ್ಮಿಕೊಳ್ಳಲಾಗಿರುವ ರಾಜ್ಯ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ವೆಯ್ಟ್ ಲಿಫ್ಟಿಂಗ್ ಕ್ರೀಡಾಕೂಟಕ್ಕೆ ಶಿವಮೊಗ್ಗ ನಗರದ ಶಾಸಕರಾದ SN ಚನ್ನಬಸಪ್ಪ ಅವರು ಚಾಲನೆ ನೀಡಿ ಮಾತನಾಡುತ್ತಾ, ಯುವ ಜನರಲ್ಲಿ ಕ್ರೀಡಾಸಕ್ತಿ, ಕಠಿಣ ಪರಿಶ್ರಮ ಮತ್ತು ಶಿಸ್ತನ್ನ ಮೈಗೂಡಿಸಿಕೊಳ್ಳಲು ಕ್ರೀಡೆಗಳು ಅನಿವಾರ್ಯ. ವೆಯ್ಟ್ ಲಿಫ್ಟಿಂಗ್ನಂತಹ ಕಠಿಣ ಕ್ರೀಡೆಗಳಲ್ಲಿ ಭಾಗವಹಿಸುತ್ತಿರುವ ರಾಜ್ಯದ ಪ್ರತಿಭಾನ್ವಿತ ಯುವಕ ಯುವತಿಯರು ಕೇವಲ ರಾಜ್ಯ ಮಟ್ಟಕ್ಕೆ ಸೀಮಿತವಾಗದೆ ರಾಷ್ಟ್ರ ಮಟ್ಟದ ಒಲಿಂಪಿಕ್ನಂತಹ ಜಾಗತಿಕ ವೇದಿಕೆಗಳಲ್ಲಿ ದೇಶಕ್ಕೆ ಪದಕ ತರುವ ಗುರಿ ಹೊಂದಬೇಕು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ವಿಕಾಸ ಶಾಲೆಯ ರಾಮಚಂದ್ರಪ್ಪ, ಶಾಲಾ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳು, ವಿದ್ಯಾಸಂಸ್ಥೆಯ ಪದಾಧಿಕಾರಿಗಳು, ದೈಹಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಮ್ಯಾಪಿಂಗ್ ಇಲ್ಲದಿರುವ, ದೋಷವಿರುವ ಮತದಾರರ ಪಟ್ಟಿಯನ್ನ ಪರಿಶೀಲಿಸಿ ಮತದಾರರಿಂದ ಸಮರ್ಪಕವಾದ ದಾಖಲೆಗಳನ್ನ ಪಡೆದು ಸರಿಪಡಿಸುವ ಪ್ರಕ್ರಿಯೆಯನ್ನ ಪರಿಣಾಮಕಾರಿಯಾಗಿ ಮಾಡಬೇಕೆಂದು ಜಿಲ್ಲೆಯ ಮತದಾರರ ಪಟ್ಟಿ ವೀಕ್ಷಕರಾದ ಕೆಬಿ ಶಿವಕುಮಾರ್ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಹಾಗೂ ಭಾವಚಿತ್ರ ಸಹಿತ ಮತದಾರರ ಪಟ್ಟಿಗೆ ಸಂಬಂಧಿಸಿದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಭೆಯಲ್ಲಿ ಮತದಾರರ ಪಟ್ಟಿಯನ್ನ ದೋಷರಹಿತವಾಗಿ ಹಾಗೂ ಪಾರದರ್ಶಕವಾಗಿ ಸಿದ್ಧಪಡಿಸುವ ಕುರಿತು ವಿಸ್ತೃತವಾಗಿ ಚರ್ಚಿಸಲಾಯಿತು. ಮ್ಯಾಪಿಂಗ್ ಇಲ್ಲದಿರುವ, ದೋಷವಿರುವ ಮತದಾರರ ಅಂಕಿ ಅಂಶಗಳನ್ನ ಪರಿಶೀಲಿಸಿದ ಅವರು, ವರದಿಯ ಪ್ರಕಾರ ಜಿಲ್ಲೆಯಲ್ಲಿ ಮ್ಯಾಪಿಂಗ್ ಇಲ್ಲದಿರುವ ಮತ್ತು ದೋಷವಿರುವ ಒಟ್ಟು 48,660 ಮತದಾರರನ್ನ ಗುರುತಿಸಲಾಗಿದೆ. ಮ್ಯಾಪಿಂಗ್ ಇರದ ಮತದಾರರು 15,164, ದೋಷವಿರುವ ಮತದಾರರು 33,502 ಇದ್ದು, ಈ ಸಂಬಂಧ ಮತದಾರರಿಂದ ಸಮರ್ಪಕ ದಾಖಲೆಗಳನ್ನು ತೆಗೆದುಕೊಂಡು ಇದನ್ನ ಸರಿಪಡಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಬಿಎಲ್ಒಗಳು ನಿಗದಿತ ಭೇಟಿಗಳನ್ನ ಮಾಡಬೇಕು. ಮರಣ ಹೊಂದಿದವರು, ಶಾಶ್ವತವಾಗಿ ಬೇರೆಡೆ ಸ್ಥಳಾಂತರಗೊಂಡವರು ಅಥವಾ ನಕಲಿ ಮತದಾರರ ಹೆಸರನ್ನ ಪಟ್ಟಿಯಿಂದ ತೆಗೆದುಹಾಕುವಾಗ ನಿಯಮಾವಳಿಗಳ ಪ್ರಕಾರ ಮಾಡಬೇಕು. ಮತದಾರರ ಕರಡು ಪಟ್ಟಿಯನ್ನ ಪ್ರದರ್ಶಿಸಬೇಕು. ಮನೆ ಭೇಟಿ ವೇಳೆ ಸ್ಟಿಕ್ಕರ್ ಹಚ್ಚುವುದನ್ನ ದಾಖಲು ಮಾಡಬೇಕು ಎಂದು ತಿಳಿಸಿದರು. ಮತದಾರರ ಪಟ್ಟಿಯಲ್ಲಿರುವ ಹೆಸರು, ವಿಳಾಸ, ಭಾವಚಿತ್ರ ಹಾಗೂ ಲಿಂಗ ವರ್ಗೀಕರಣದಲ್ಲಿರುವ ಲೋಪದೋಷಗಳನ್ನ ತಕ್ಷಣ ಸರಿಪಡಿಸಿ ಯಾವುದೇ ಅರ್ಹ ಮತದಾರರು ಹೊರಗುಳಿಯದಂತೆ ಕ್ರಮ ವಹಿಸಲು ಅಧಿಕಾರಿಗಳಿಗೆ ಆದೇಶ ನೀಡಿದರು. ಮತಗಟ್ಟೆ ಕೇಂದ್ರಗಳಲ್ಲಿ ಅಗತ್ಯ ಸೌಲಭ್ಯಗಳು ಹಾಗೂ ಮತದಾರರ ಅನುಕೂಲಕ್ಕೆ ತಕ್ಕಂತೆ ಮತಗಟ್ಟೆಗಳ ಮರು ಸಂಘಟನೆ ಕುರಿತು ಪ್ರಸ್ತಾವಿಸಿದ ಅವರು, ಬಿಎಲ್ಒಯಿಂದ ಹಿಡಿದು ಎಲ್ಲ ಅಧಿಕಾರಿಗಳು ಉತ್ತಮ ಸಮರ್ಪಕವಾಗಿ ತಮ್ಮ ತಮ್ಮ ಕರ್ತವ್ಯ ನಿರ್ವಹಿಸುವ ಮೂಲಕ ಪ್ರಗತಿ ಸಾಧಿಸಬೇಕೆಂದು ತಿಳಿಸಿದರು. ಮುಂದಿನ ವಿವರ. ಪ್ರತಿ ವರ್ಷದಂತೆ ಈ ಬಾರಿಯೂ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಶನೇಶ್ವರ ದೇವಾಲಯದ ಎಲ್ಎಲ್ಆರ್ ರಸ್ತೆಯಲ್ಲಿ ಇಂದು ಮಧ್ಯಾಹ್ನ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಷಡಾಕ್ಷರಿ ಅವರು ಪ್ರಸಾದ ವಿನಿಯೋಗ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಭಕ್ತರಿಗೆ ಅನ್ನ ಪ್ರಸಾದ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಮುಂದಿನ ವಿವರ. ರಾಜ್ಯದ ಪಡಿತರ ಚೀಟಿದಾರರಿಗೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ದೊಡ್ಡ ಸಮಾಧಾನಕರ ಸುದ್ದಿ ನೀಡಿದೆ. ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಹಾಗೂ ಪ್ರತಿಯೊಬ್ಬ ಅರ್ಹ ಫಲಾನುಭವಿಗೂ ಆಹಾರ ಧಾನ್ಯ ತಲುಪಬೇಕು ಎಂಬ ಉದ್ದೇಶದಿಂದ ರೇಷನ್ ಕಾರ್ಡ್ಗಳ ಕೆವೈಸಿ ಪೂರ್ಣಗೊಳಿಸುವ ಅಂತಿಮ ದಿನಾಂಕವನ್ನು 20 ಅಕ್ಟೋಬರ್ವರೆಗೆ ವಿಸ್ತರಿಸಲಾಗಿದೆ. ಕೆವೈಸಿ ಪೂರ್ಣಗೊಳಿಸಲು 30 ಸೆಪ್ಟೆಂಬರ್ ಕೊನೆಯ ದಿನಾಂಕವಾಗಿತ್ತು. ಆದರೆ ಸರ್ವರ್ ತಾಂತ್ರಿಕ ದೋಷಗಳು ಮತ್ತು ನ್ಯಾಯಬೆಲೆ ಅಂಗಡಿಗಳಲ್ಲಿ ಉಂಟಾಗುತ್ತಿರುವ ತೀವ್ರ ಜನಸಂದಣಿಯಿಂದಾಗಿ ಸಾರ್ವಜನಿಕರು ಹಾಗೂ ಕೂಲಿ ಕಾರ್ಮಿಕರು ಗಂಟೆಗಟ್ಟಲೆ ಸಾಲಿನಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ದೂರುಗಳನ್ನು ಪರಿಶೀಲಿಸಿದ ಸರ್ಕಾರ ಕೆವೈಸಿ ಗಡುವನ್ನ 20 ಅಕ್ಟೋಬರ್ಗೆ ವಿಸ್ತರಿಸಲು ಆದೇಶ ಹೊರಡಿಸಿದೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಕೆವೈಸಿ ಗಡುವು ಹೆಚ್ಚಿಸುವುದು ಮಾತ್ರವಲ್ಲದೆ ನ್ಯಾಯಬೆಲೆ ಅಂಗಡಿಗಳ ಕಾರ್ಯನಿರ್ವಹಣೆಯ ಸಮಯದಲ್ಲೂ ಮಹತ್ತರ ಬದಲಾವಣೆ ತರಲಾಗಿದೆ. ಇನ್ನು ಮುಂದೆ ಪ್ರತಿದಿನ 6 ರಿಂದ 8 ಗಂಟೆಯವರೆಗೆ ಪಡಿತರ ವಿತರಣೆ ಮತ್ತು ಕೆವೈಸಿ ಪ್ರಕ್ರಿಯೆ ನಡೆಯಲಿದೆ. ಬೆಳಗ್ಗೆ 7 ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಹಾಗೂ ಸಂಜೆ 4 ರಿಂದ ರಾತ್ರಿ 8 ಗಂಟೆಯವರೆಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಇದರ ಸದುಪಯೋಗ ಪಡಿಸಿಕೊಳ್ಳಲು ಕೋರಲಾಗಿದೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಯಕ್ಷ ಸಂಗಮ ಬಳಗದ ಸಹಯೋಗದಲ್ಲಿ ಯಕ್ಷ ರಾಘವ ಜನ್ಸಾಲೆ ಪ್ರತಿಷ್ಠಾನ ಹಾಗೂ ಪ್ರಸಿದ್ಧ ಯಕ್ಷಗಾನ ಕಲಾವಿದರ ಸಹಯೋಗದಲ್ಲಿ 2ನೇ ವರ್ಷದ ಯಕ್ಷ ಸಂಭ್ರಮ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 27ರಂದು ಸಂಜೆ 5:30ಕ್ಕೆ ನಗರದ ಕುವೆಂಪು ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಕೃಷ್ಣಾರ್ಜುನ ಹಾಗೂ ಶ್ರೀರಾಮ ಲವಕುಶ ಪೌರಾಣಿಕ ಪ್ರಸಂಗಗಳ ಪ್ರದರ್ಶನ ನಡೆಯಲಿದೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ರಾಘವೇಂದ್ರ ಆಚಾರ್ಯ ಜನ್ಸಾಲೆ, ರಾಮಕೃಷ್ಣ ಹೆಗಡೆ ಹಿಲ್ಲೂರು ಹಾಗೂ ದರ್ಶನ್ ಗೌಡ ಗೋಡಿಹೊಳೆ, ಮದ್ದಡೆಯಲ್ಲಿ ರಾಘವೇಂದ್ರ ಹೆಗಡೆ ಯಲ್ಲಾಪುರ, ಶಶಾಂಕ್ ಆಚಾರ್ಯ ಕಿರಿಮಂಜೇಶ್ವರ, ಚಂಡೆಯಲ್ಲಿ ಸುಜನ್ ಹಾಲಾಡಿ ಹಾಗೂ ಪ್ರಜ್ವಲ್ ಮುಂಡಾಡಿ ಭಾಗವಹಿಸಲಿದ್ದಾರೆ. ಮುಮ್ಮೇಳದಲ್ಲಿ ವಿದ್ಯಾಧರ್ ರಾವ್ ಜಲವಳ್ಳಿ, ನೀಲ್ಕೊಂಡು ಶಂಕರ್ ಹೆಗಡೆ, ಶಶಿಕಾಂತ್ ಶೆಟ್ಟಿ ಕಾರ್ಕಳ, ಪ್ರಸನ್ನ ಶೆಟ್ಟಿಗಾರ್ ಮಂದಾರ್ತಿ, ಉದಯ್ ಹೆಗಡೆ, ವಿಶ್ವನಾಥ್ ಆಚಾರ್ಯ, ತೊಂಬಟ್ಟು ಸುಧೀರ್ ಉಪ್ಪೂರು, ಹರೀಶ್ ಮೊಗವೀರ್, ಸಂತೋಷ್ ಹೆಂಗವಳ್ಳಿ, ಕೆಜೆ ಕಾರ್ತಿಕ್, ರವೀಂದ್ರ ದೇವಾಡಿಗ, ಕಮಲಶಿಲೆ, ಪುರಂದರ ಮುಂಡ್ಗಾಣಿ, ಅತ್ರೇಯ ಗಾಂವ್ಕರ್ ಸೇರಿದಂತೆ ಹಲವು ಹಿರಿಯ ಹಾಗೂ ಕಿರಿಯ ಕಲಾವಿದರು ಭಾಗವಹಿಸಲಿದ್ದಾರೆ. ಗೌರವ ಪ್ರವೇಶ ಹೊರತುಪಡಿಸಿ 200 ರು ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಯಕ್ಷಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಯಕ್ಷ ಸಂಗಮ ಬಳಗ ಕೋರಿದೆ. ಮುಂದಿನ ವಿವರ. 2026-27ನೇ ಸಾಲಿನ 14-17 ವರ್ಷ ವಯೋಮಿತಿಯೊಳಗಿನ ಬಾಲಕ ಬಾಲಕಿಯರ ಜಿಲ್ಲಾ ಮಟ್ಟದ ಕ್ರೀಡಾ ಸ್ಪರ್ಧೆಯನ್ನ ಸೆಪ್ಟೆಂಬರ್ 27 ಮತ್ತು ಅಕ್ಟೋಬರ್ 5ರಂದು ಆಯೋಜಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳ ಸರ್ಕಾರಿ ಅನುದಾನ ಮತ್ತು ಅನುದಾನ ರಹಿತ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳು ಆಯಾ ದಿನಾಂಕಗಳಂದು ಆಯಾ ತಾಲೂಕುಗಳ ಕ್ರೀಡಾಂಗಣದಲ್ಲಿ ಬೆಳಿಗ್ಗೆ 9 ಗಂಟೆಯೊಳಗೆ ಇಲಾಖೆಯ ನಿಯಮಾನುಸಾರ ಅಗತ್ಯ ದಾಖಲೆಗಳೊಂದಿಗೆ ವರದಿ ಮಾಡಿಕೊಳ್ಳಬೇಕು. ಸೆಪ್ಟೆಂಬರ್ 27ರಂದು ಭದ್ರಾವತಿಯ ಪೂರ್ಣ ಪ್ರಜ್ಞಾ ಪ್ರೌಢಶಾಲಾ ಕ್ರೀಡಾಂಗಣದಲ್ಲಿ ಟೇಬಲ್ ಟೆನಿಸ್ ಮತ್ತು ಭದ್ರಾವತಿಯ ಜಟ್ಪಟ್ ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಬ್ಯಾಡ್ಮಿಂಟನ್ ಹಾಗೂ ಅಕ್ಟೋಬರ್ 5ರಂದು ಭದ್ರಾವತಿಯ VISL ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೈಹಿಕ ಶಿಕ್ಷಣ ಅಧಿಕಾರಿ ರಮೇಶ್ ಬಾಬು, ಮೊಬೈಲ್ ಸಂಖ್ಯೆ 9113545 4716 ಈ ನಂಬರನ್ನು ಸಂಪರ್ಕಿಸಬಹುದಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಮುಂದಿನ ವಿವರ. ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಸಮುದಾಯಗಳ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಸ್ಥಿತಿಗಳನ್ನು ಉತ್ತಮಪಡಿಸಲು ಜಿಲ್ಲಾ ಮಟ್ಟದ ಆಯ್ಕೆ ಅನುಷ್ಠಾನ ಸಮಿತಿಗೆ 2 ವರ್ಷಗಳ ಅವಧಿಗೆ ಒಟ್ಟು 5 ಜನ ನಾಮನಿರ್ದೇಶಿತ ಸದಸ್ಯರನ್ನ ಆಯ್ಕೆ ಮಾಡಲು ಅರ್ಜಿ ಆಹ್ವಾನಿಸಲಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಸಮುದಾಯಗಳಿಂದ 4 ಪುರುಷರು ಹಾಗೂ 1 ಮಹಿಳೆ ಸೇರಿದಂತೆ ಒಟ್ಟು 5 ಜನ ಸದಸ್ಯರನ್ನ ಆಯ್ಕೆ ಮಾಡಲಾಗಿದ್ದು, ಈ ಸಮುದಾಯಗಳಿಗಾಗಿ ಶ್ರಮಿಸಿದ ಸಾಧಕರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತ ಅರ್ಜಿದಾರರು ಉಪನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಆಯಾ ತಾಲೂಕಿನ ಸಹಾಯಕ ನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅರ್ಜಿಯನ್ನ ಪಡೆದು ಅಗತ್ಯ ದಾಖಲೆಗಳೊಂದಿಗೆ ಅಕ್ಟೋಬರ್ 3ರ ಒಳಗೆ ಅರ್ಜಿಯನ್ನ ಸಲ್ಲಿಸುವಂತೆ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತೈರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆ.

0: ಹಾಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
6: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ಪರ್ಫಾರ್ಮೆನ್ಸ್ ಗ್ಯಾರಂಟಿ.
5: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
6: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
0: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ ಜಾಣ ಅರಿಮೆ. ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ. ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ ಇರುವೆ, ಕಣಜ ಹಾಗೂ ಜೇನುಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನ ನಿರ್ವಹಿಸಿದ್ದಾರೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ, ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನು ಆರಂಭಿಸಿದ್ದಾರೆ. ಈ ಅಂಕಣದ ಕನ್ನಡ ಅನುವಾದವನ್ನ ನಾವು ಜಾಣಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ. ವಿಸ್ಮಯದಲ್ಲಿ ವಿಸ್ಮಯ, ವಿಜ್ಞಾನಿಗಳನ್ನೇ ಜಾಣರನ್ನಾಗಿ ಮಾಡಿದ ಜಾಣ ಪ್ರಾಣಿಗಳು.
8: ಕೆಲವು ಸಮಯದ ಹಿಂದೆ ನಾನು ಬಹಳ ಪ್ರಚೋದಕ ಶೀರ್ಷಿಕೆಯಿದ್ದ ಪುಸ್ತಕವೊಂದನ್ನು ಓದಿದ್ದೆ. ಆರ್ ಬಿ ಸ್ಮಾರ್ಟ್ ಎನಫ್ ಟು ನೋ ಹೌ ಸ್ಮಾರ್ಟ್ ಅನಿಮಲ್ಸ್ ಆರ್, ಅಂದರೆ ಪ್ರಾಣಿಗಳು ಎಷ್ಟು ಬುದ್ಧಿ ಉಳ್ಳವು ಎನ್ನುವುದನ್ನು ತಿಳಿಯುವಷ್ಟು ನಾವು ಬುದ್ಧಿವಂತರೇ ಎನ್ನುವುದು ಆ ಶೀರ್ಷಿಕೆ. ಬಹುಶಃ ಇಲ್ಲ. ಹೀಗೆಂದಿದ್ದು ಆ ಪುಸ್ತಕವನ್ನು ಬರೆದ ಡಚ್ ಅಮೆರಿಕನ್ ವಾನರ ತಜ್ಞ ಫ್ರಾನ್ಸ್ ಡೇವಾಲ್. ಇದನ್ನು ನಾವು ಒಪ್ಪಿದರೂ ಪ್ರಯತ್ನಿಸುವುದನ್ನು ಬಿಡಬಾರದು, ಏಕೆಂದರೆ ಮನುಷ್ಯನ ಬುದ್ಧಿವಂತಿಕೆ ಎನ್ನುವುದು ಬಹುಪಾಲು ಮಾಡಿದ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವುದರಿಂದ ಬೆಳೆದದ್ದಷ್ಟೇ. ಪ್ರಾಣಿಗಳನ್ನು ಅಧ್ಯಯನ ಮಾಡಿ ಅವುಗಳ ನಡವಳಿಕೆಗಳ ಬಗ್ಗೆ ತರ್ಕಗಳನ್ನು ರೂಪಿಸುವ ನಮ್ಮಂತಹ ಪ್ರಾಣಿ ನಡವಳಿಕೆ ವಿಜ್ಞಾನಿಗಳಿಗೆ ಪ್ರಾಣಿಗಳು ಎಷ್ಟು ಜಾಣರೆಂದು ತಿಳಿಯಲಾಗದೇ ಇರುವುದು ಬಲು ಗಂಭೀರವಾದ ತೊಡಕೆ ಸರಿ. ನಮ್ಮ ಜಾಣತನಕ್ಕೆ ಹೀಗೊಂದು ಮಿತಿ ಇದ್ದರೆ ಪ್ರಾಣಿಗಳಿಗೆ ಬುದ್ಧಿ ಇದೆ ಎಂದು ಹೇಳುವ ನಮ್ಮ ತರ್ಕಗಳೆಲ್ಲವೂ ಬಹುಪಾಲು ತಪ್ಪೇ ಆಗುತ್ತವೆ. ಆದರೆ ತಮ್ಮ ಕಲ್ಪನೆಯ ಸೀಮೆಯನ್ನು ಹೀಗೆ ವಿಸ್ತರಿಸುತ್ತಲೇ ಇರಲು ಬಯಸುವ ಕೆಲವು ಮರುಳು ವಿಜ್ಞಾನಿಗಳು ಇದ್ದೇ ಇದ್ದಾರೆ. ಅವರ ಸಂಖ್ಯೆ ಬಹಳ ಕಡಿಮೆ ಎನ್ನುವುದಷ್ಟೇ ವಿಷಾದದ ಸಂಗತಿ. ಪ್ರಾಣಿಗಳೇಕೆ ಒಂದಿನೊಂದಕ್ಕೆ ಒಳ್ಳೆಯದನ್ನು ಮಾಡುತ್ತವೆ ಎನ್ನುವುದು ವಿಕಾಸವಾದದಲ್ಲಿ ಒಂದು ವೈಪರೀತ್ಯವೆನಿಸುತ್ತದೆ. ನನ್ನ ಹಲವು ಮಾನವತಾವಾದಿ ಗೆಳೆಯರು ಹೀಗೆ ಯೋಚಿಸುವ ನಮ್ಮಂತಹ ವಿಜ್ಞಾನಿಗಳು ಪೆದ್ದರೆಂದು ಭಾವಿಸುವುದು ಉಂಟು. ಆದರೆ ಒಳ್ಳೆತನವನ್ನು ಒಳಗೊಳ್ಳುವುದರಲ್ಲಿ ನಮ್ಮ ಅತಿ ಉತ್ತಮವಾದ ತತ್ವಗಳಿಗೂ ಕಷ್ಟವಾಗುತ್ತದೆ ಎನ್ನುವುದು ಅವರಿಗೆ ಗೊತ್ತಿಲ್ಲ. ನಿಜ, ಒಳ್ಳೆತನ ಯಾರಿಗೆ ಇಷ್ಟವಿಲ್ಲ. ಆದರೆ ಅದಷ್ಟೇ ಸಾಲದು. ಪ್ರಾಣಿಗಳ ಬಗ್ಗೆ ನಮಗಿರುವ ಅರಿವು ಹಾಗೂ ವಿಕಾಸವಾದದ ಮೂಲ ತತ್ವಗಳಿಗೆ ಒಪ್ಪುವ ಲೆಕ್ಕಾಚಾರಗಳು ಒಳ್ಳೆತನ ಇರಬೇಕೆಂದು ತರ್ಕಿಸುತ್ತವೆ. ಆದರೆ ಹೆಚ್ಚಿನ ಮಟ್ಟಿಗೆ ಹಾಗಾಗುವುದಿಲ್ಲ. ಹಾಗಿದ್ದರೆ ನಿಮ್ಮ ತತ್ವಗಳೇ ತಪ್ಪಿರಬಾರದೇಕೆ ಎಂದಿರಲವೇ? ನಿಜ. ಹಾಗಿದ್ದರೆ ನಾವು ಪ್ರಾಣಿ ಪ್ರಪಂಚದಲ್ಲಿ ಕಾಣುವ ಒಳ್ಳೆತನವನ್ನು ನಮ್ಮ ವಿಕಾಸವಾದದ ತರ್ಕಕ್ಕೆ ಸರಿಹೊಂದುವಂತೆ ಮಾಡುವುದಾದರೂ ಹೇಗೆ? ಇದೋ ಇಲ್ಲಿ ಸಲ್ಲುತ್ತಾರೆ ವಿಜ್ಞಾನಿ ಜಾನ್ ಬರ್ಡನ್ ಸ್ಯಾಂಡರ್ಸನ್ ಹಾಲ್ಡೇನ್. ಅವರ ಶಿಷ್ಯ ಜಾನ್ ಮೇನಾರ್ಡ್ ಸ್ಮಿತ್ ಹಾಲ್ಡೇನರ್ ಬಗ್ಗೆ ಹೀಗೆ ಹೇಳುತ್ತಾರೆ. ಹಾಲ್ಡೇನ್ ವಿಕಾಸವಾದಕ್ಕೆ ನೀಡಿದ ಕೊಡುಗೆಗಾಗಿ ಸ್ಮರಣೀಯ ನೆನ್ನಿಸಿದ್ದರೂ ಆತ ಯಾವ ತೆರನ ವಿಜ್ಞಾನಿ ಎಂದು ವರ್ಗೀಕರಿಸುವುದು ಕಷ್ಟ. ಮುಕ್ತ ವ್ಯಕ್ತಿತ್ವದ ಪ್ರತಿಪಾದಕನಾದ ಆತ ಒಬ್ಬ ಕಮ್ಯುನಿಸ್ಟ್ ಮುಖಂಡನೆಂದೇ ಖ್ಯಾತಿ ಪಡೆದವ. ದಿ ಡೈಲಿ ವರ್ಕರ್ ಪತ್ರಿಕೆಯಲ್ಲಿ ವಾರಕ್ಕೊಂದು ಲೇಖನ ಬರೆಯುತ್ತಿದ್ದ ಅಂಕಣಕಾರ. ಆಕ್ಸ್ಫರ್ಡ್ ವಿವಿಯಲ್ಲಿ ಸಾಹಿತ್ಯ ಹಾಗೂ ಗಣಿತ ಇವೆರಡರಲ್ಲಿಯೂ ಪ್ರಥಮ ಸ್ಥಾನ ಗಳಿಸಿದ್ದ ಈತ ಹೆಸರು ಮಾಡಿದ್ದು ಜೀವರಸಾಯನಿಕ ವಿಜ್ಞಾನ ಮತ್ತು ತಳಿ ವಿಜ್ಞಾನದಲ್ಲಿ. ಮೊದಲ ವಿಶ್ವಯುದ್ಧದಲ್ಲಿ ಬ್ಲಾಕ್ ವಾಚ್ ತುಕಡಿಯ ಕ್ಯಾಪ್ಟನ್ ಆಗಿದ್ದವ. ಆನಂತರ ತನ್ನ ಕೊನೆಯ ದಿನಗಳನ್ನು ಅಹಿಂಸೆಯ ಪರವಾಗಿ ವಾದಿಸುತ್ತಾ ಭಾರತದಲ್ಲೇ ತನ್ನ ಜೀವನ ಕಳೆದವ. ಇಂತಹ ಹಾಲ್ಡೇನ್ 1953ರ ಸುಮಾರಿಗೆ ನನ್ನ ಸೋದರರಲ್ಲಿ ಒಬ್ಬನೋ ಇಬ್ಬರೋ ನದಿಯಲ್ಲಿ ಮುಳುಗುತ್ತಿದ್ದರೆ ಅವರನ್ನು ಕಾಪಾಡಲು ನಾನು ನನ್ನ ಜೀವವನ್ನು ಒತ್ತೆ ಇಡುವುದಿಲ್ಲ, ಆದರೆ ಇಬ್ಬರಿಗಿಂತ ಹೆಚ್ಚು ಜನ ಮುಳುಗುತ್ತಿದ್ದರೆ ಆಗ ನನ್ನ ಪ್ರಾಣವನ್ನು ಕೊಟ್ಟಾದರೂ ಅವರನ್ನು ನಾನು ಬದುಕಿಸಿಯೇನೋ ಎಂದೇನೋ ಹೇಳಿದ್ದನಂತೆ. ಕಿನ್ ಸೆಲೆಕ್ಷನ್ ಅಥವಾ ಬಂಧುಗಳ ಆಯ್ಕೆ ಎನ್ನುವ ಇತ್ತೀಚಿನ ವಿಕಾಸವಾದದ ತತ್ವದ ಪೂರಣವೇ ಇದು. ಹೀಗೆ ಯೋಚನೆ ಮಾಡುವಷ್ಟು ಹುಚ್ಚು ಹಾಲ್ಡೇನರ್ಗಿತ್ತು ಎಂದುಕೊಂಡರೂ ಅದನ್ನು ಅಷ್ಟಕ್ಕೆ, ಅಂದರೆ ಕೇವಲ ಮಾತಿಗಷ್ಟೇ ಹೇಳಿ ಬಿಟ್ಟು ಬಿಡುವಷ್ಟು ಹುಚ್ಚುತನವೂ ಅವರಿಗಿತ್ತು ಎನ್ನಬೇಕು. ಇಲ್ಲಿ ಬಂದರು ನೋಡಿ ಇನ್ನೊಬ್ಬ ವಿಜ್ಞಾನಿ ವಿಲಿಯಂ ಡೊನಾಲ್ಡ್ ಹ್ಯಾಮಿಲ್ಟನ್. ತನ್ನ ಸಮಾಧಿಯನ್ನು ಹೇಗೆ ಮಾಡಬೇಕು, ಏಕೆ ಎಂದು ಮೈ ಇಂಟೆಂಡೆಡ್ ಬರಿಯಲ್ ಅಂಡ್ ವೈ ಎಂಬ ಪ್ರಬಂಧದಲ್ಲಿ ಈತ ಹೇಳಿದ್ದು, ನನ್ನ ಕಳೇಬರವನ್ನು ಬ್ರೆಜಿಲಿನ ಈ ಕಾಡುಗಳಿಗೆ ಕೊಂಡೊಯ್ಯಲು ಉಯಿಲಿನಲ್ಲಿ ಬರೆಯುತ್ತೇನೆ. ಅದನ್ನು ನಾವು ನಮ್ಮ ಕೋಳಿಮರಿಗಳನ್ನು ರಕ್ಷಿಸುವಂತೆಯೇ ರಣಹದ್ದುಗಳು ಹಾಗೂ ಕೋಸಮುಗಳಿಂದ ರಕ್ಷಿಸಿಡಲಾಗುತ್ತದೆ. ಈ ಮಹಾ ಕೋಪ್ರೋಫೇನಿಯಸ್ ಅಥವಾ ಮಲತಿನಿ ದುಂಬಿ ನನ್ನನ್ನು ಸಮಾಧಿ ಮಾಡಲಿದೆ. ಅವು ನನ್ನ ಕಳೇಬರದ ಒಳಗೆ ಹೊಕ್ಕು ನನ್ನ ಮಾಂಸವನ್ನು ತಿನ್ನಲಿವೆ. ನಾನು ಅವುಗಳ ಮರಿಗಳ ರೂಪದಲ್ಲಿ ಸಾವಿನಿಂದ ಹೊರಬಂದು ಮರುಹುಟ್ಟುವೆ. ಕೊನೆಗೆ ಕಲ್ಲಿನಡಿಯಲ್ಲಿ ಅಡಗಿರುವ ಊದಾ ಬಣ್ಣದ ದುಂಬಿಯಂತೆಯೇ ನಾನೂ ಹೊಳೆಯುವೆ. ಇಷ್ಟೇ ಅಲ್ಲ, ಆನಂತರ ಆತ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋವಿಗೆ ಏಡ್ಸ್ ರೋಗಾಣುವಿನ ಮೂಲವನ್ನು ಹುಡುಕಿಕೊಂಡು ಪ್ರವಾಸ ಹೋಗಿದ್ದ. ಇದು ಮೂರ್ಖತನದ ಕೆಲಸ ಎಂದವರು ಇದ್ದಾರೆ. ಮಲೇರಿಯಾ ಸೋಂಕು ಹತ್ತಿ ಮಿದುಳು ಬೇನೆಯಿಂದ ಅಲ್ಲಿಯೇ ಈತ ಮರಣಿಸಿದ. ಇದೆಲ್ಲಕ್ಕೂ ಮೊದಲು 1964ರಲ್ಲಿ ಈತ ಒಂದು ಹೊಸ ಪರಿಕಲ್ಪನೆಯನ್ನು ಹುಟ್ಟುಹಾಕಿದ್ದ. ಇದಕ್ಕೂ ಹಾಲ್ಡೇನಿನ ಮಾತಿಗೂ ಸಂಬಂಧವಿರಲಿಕ್ಕಿಲ್ಲ. ಸಂಬಂಧಿಗಳ ಜೊತೆಗಿನ ಸನ್ನಡತೆ ಹಾಗೂ ತ್ಯಾಗ ಎನ್ನುವವು ಚಾರ್ಲ್ಸ್ ಡಾರ್ವಿನ್ನ ನಿಸರ್ಗದ ಆಯ್ಕೆ ಎನ್ನುವ ತತ್ವಕ್ಕೆ ಸರಿ ಹೊಂದುವಂತಹ ನಡವಳಿಕೆಗಳು ಎಂದು ಈತ ಹೇಳಿದ್ದ. ಇದನ್ನು ನಾವು ಇಂದು ಡಾರ್ವಿನ್ನ ನಿಸರ್ಗದ ಆಯ್ಕೆಯಿಂದ ವಿಕಾಸ ಎನ್ನುವ ತತ್ವ ಕಂಡ ಅತಿ ಮಹತ್ವದ ಬದಲಾವಣೆ ಎಂದು ಪರಿಗಣಿಸಿದ್ದೇವೆ ಹಾಗೂ ಇದಕ್ಕೆ ಹ್ಯಾಮಿಲ್ಟನ್ನ ತತ್ವ ಎಂದು ನಾಮಕರಣ ಮಾಡಿದ್ದೇವೆ. ಆನಂತರದ ದಿನಗಳಲ್ಲಿ ಬ್ಯಾಕ್ಟೀರಿಯಾ, ಗಿಡಮರಗಳು, ಕೀಟಗಳು, ಹುಳುಗಳು, ಮೀನು, ಕಪ್ಪೆ, ಹಲ್ಲಿ, ಹಕ್ಕಿ, ಸಸ್ತನಿ ಹಾಗೂ ಇನ್ನು ಅನೇಕ ಜೀವಿಗಳಲ್ಲಿ ಅವುಗಳ ಸಂಬಂಧಿಗಳು ಯಾರೆಂಬುದನ್ನು ಪತ್ತೆ ಮಾಡುವ ಜಾಣತಂತ್ರಗಳನ್ನು ರೂಪಿಸಿದ್ದೇವೆ. ಆದರೆ ಪ್ರಾಣಿಗಳು ಕೆಲವೊಮ್ಮೆ ತಮಗೆ ಸಂಬಂಧವಿಲ್ಲದವುಗಳ ಜೊತೆಗೂ ಒಳ್ಳೆಯದಾಗಿಯೇ ನಡೆದುಕೊಳ್ಳುತ್ತವೆ. ಇದು ಮಾತ್ರ ಹ್ಯಾಮಿಲ್ಟನ್ನ ತತ್ವಕ್ಕೆ ವಿರೋಧವೆನಿಸುತ್ತದೆ. ಇಲ್ಲಿ ಬರುತ್ತಾರೆ ನಮ್ಮ ಮೂರನೆಯ ವಿಜ್ಞಾನಿ ರಾಬರ್ಟ್ ಟ್ರಿವರ್ಸ್. ಟ್ರಿವರ್ಸ್ ಒಬ್ಬ ಅಮೆರಿಕನ್. ಈತನನ್ನು ಇತ್ತೀಚಿನ ದಿನಗಳಲ್ಲಿ ವಿಕಾಸವಾದದ ಬಗ್ಗೆ ವಿಶಿಷ್ಟವಾಗಿ ಚಿಂತಿಸುವ ವಿಜ್ಞಾನಿ ಎಂದು ವಿವರಿಸಲಾಗಿದೆ. ಈತ 1974 ಇಸವಿಯಲ್ಲಿ ಪರಸ್ಪರ ತ್ಯಾಗ ಅಂದರೆ ರೆಸಿಪ್ರೋಕಲ್ ಆಲ್ಟ್ರೂಯಿಸಂ ಎನ್ನುವ ತತ್ವವೊಂದನ್ನು ವಿವರಿಸಿದ. ಇದೊಂದು ಸರಳ ಪರಿಕಲ್ಪನೆ. ಮುಂದೆಂದೋ ಪ್ರತಿಫಲ ದೊರೆಯದಿದ್ದರೆ ವಿಕಾಸವಾದದ ಮಟ್ಟಿಗೆ ತ್ಯಾಗದ ನಡವಳಿಕೆ ಜೀವಿಗೆ ಅನಾನುಕೂಲಿಯೇ. ಹೀಗೆ ಈತ ಹೇಳಿದಂದಿನಿಂದ ಹಲವು ಬಗೆಯ ಪರಸ್ಪರ ಲಾಭದ ನಡತೆಗಳನ್ನು ಗುರುತಿಸುವುದರಲ್ಲಿ ವಿಜ್ಞಾನಿಗಳು ಬ್ಯುಸಿಯಾಗಿದ್ದಾರೆ. ಇವುಗಳಲ್ಲಿ ನೇರ ಪರಸ್ಪರತೆ ಅಂದರೆ ಡೈರೆಕ್ಟ್ ರೆಸಿಪ್ರೋಸಿಟಿ ಮೊದಲನೆಯದು. ಇದು ನೀ ನನಗಿದ್ದರೆ ನಾನಿನಗೆ ಎನ್ನುವ ತತ್ವ. ಎರಡನೆಯದು ಪರೋಕ್ಷ ಪರಸ್ಪರತೆ. ಇದು ನೀನು ಯಾರಿಗೋ ನೆರವು ನೀಡಿದ್ದನ್ನು ನೋಡಿದ್ದರಿಂದ ನಿನಗೆ ನಾನು ನೆರವಾಗುತ್ತೇನೆ ಎನ್ನುತ್ತದೆ. ಇನ್ನೊಂದು ಸಾರ್ವತ್ರಿಕ ಪರಸ್ಪರತೆ ಅಥವಾ ಜನರಲೈಸ್ಡ್ ರೆಸಿಪ್ರೋಸಿಟಿ. ನನಗೆ ಯಾರೋ ನೆರವಾಗಿದ್ದಾರೆ, ಆದ್ದರಿಂದ ನಾನು ಎಲ್ಲರಿಗೂ ನೆರವು ನೀಡಬೇಕು ಎನ್ನುತ್ತದೆ ಈ ತತ್ವ. ವಿಷಾದವೆಂದರೆ ಅಪರಿಚಿತರಿಗೆ ಒಳಿತು ಮಾಡುವ ನಡವಳಿಕೆಗಳಲ್ಲಿ ಇರುವ ವೈರುಧ್ಯವನ್ನು ವಿವರಿಸುವ ಈ ಪರಸ್ಪರ ತ್ಯಾಗದ ಕಲ್ಪನೆ ಬಹುಕಾಲ ಧೂಳು ಹಿಡಿಯುತ್ತಾ ಕುಳಿತಿತ್ತು. ಏಕೆಂದರೆ ಬ್ಯಾಕ್ಟೀರಿಯಾ ಮತ್ತು ಗಿಡಮರಗಳ ವಿಷಯ ಬಿಡಿ, ತಮಗೆ ಯಾರು ಎಂದು ಹೇಗೆ ಎಷ್ಟು ನೆರವು ನೀಡಿದರೆಂದು ಅರಿತು ಅದಕ್ಕೆ ಪ್ರತಿಯಾಗಿ ತಾವೆಷ್ಟು ನೆರವು ನೀಡಬೇಕೆಂದು ಅರಿಯುವಷ್ಟು ಜಾಣರು ಪ್ರಾಣಿಗಳು ಎನ್ನುವುದನ್ನು ತಿಳಿಯುವಂತಹ ಜಾಣರು ನಮ್ಮಲ್ಲಿ ಇರಲಿಲ್ಲ. ಖುಷಿಯ ವಿಷಯವೆಂದರೆ ಕಳೆದ ಕೆಲವು ದಶಕಗಳಿಂದ ನಾವು ಪ್ರಾಣಿಗಳ ಜಾಣತನವನ್ನು ತಿಳಿದುಕೊಳ್ಳುವಷ್ಟು ಜಾಣರಾಗುತ್ತಿದ್ದೇವೆ. ಇಸ್ವಿ ಆಗ ಸ್ಯಾಂಡಿಯಾಗೋದಲ್ಲಿ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದಲ್ಲಿ ಇದ್ದ ಜೆರಾಲ್ಡ್ ಎಸ್ ವಿಲ್ಕಿನ್ಸ್ ಪ್ರತ್ಯಕ್ಷ ಪರಸ್ಪರತೆಗೆ ಒಂದು ಸುಸ್ಪಷ್ಟ ಪುರಾವೆಯನ್ನು ಕೋಸ್ಟಾರಿಕಾದಲ್ಲಿದ್ದ ಡೆಸ್ಮೋಡಸ್ ರೋಟಂಡಸ್ ಎನ್ನುವ ರಕ್ತಪಿಪಾಸು ಬಾವಲಿಗಳನ್ನು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಒದಗಿಸಿದರು. ಈ ಬಾವಲಿಗಳು 8-10 ಜೀವಿಗಳ ಗುಂಪಿನಲ್ಲಿ 2-11 ವರ್ಷಗಳವರೆಗೂ ಗುಂಪಾಗಿ ವಾಸಿಸುತ್ತವೆ. ರಾತ್ರಿ ಎಲ್ಲವೂ ಒಟ್ಟಾಗಿ ದನ ಕುದುರೆಗಳ ರಕ್ತ ಹೀರಲು ಹೊರಹೋಗುತ್ತವೆ. ಅದೃಷ್ಟವಿದ್ದರೆ ಅವು ತಮ್ಮ ದೇಹದ ತೂಕಕ್ಕೆ ಸಮನಾದಷ್ಟು ರಕ್ತವನ್ನು ಕುಡಿದು ಬರಬಹುದು. ಆದರೆ ಖಾಲಿ ಹೊಟ್ಟೆಯಲ್ಲಿಯೇ ಮರಳುವ ಕೆಲವು ದುರದೃಷ್ಟಶಾಲಿಗಳೂ ಇರುತ್ತವೆ. ಹೀಗೆ 3 ರಾತ್ರಿಗಳವರೆಗೆ ಅವಿರತವಾಗಿ ಆಹಾರವಿಲ್ಲದೆ ಹೋದಂತವು ಸಾಯುತ್ತವೆ. ಅಂದರೆ ಅರ್ಥ ಇಷ್ಟೆ, ಹೊಟ್ಟೆ ಬಿರಿಯ ಹೀರಿದ ರಕ್ತ 3 ದಿನಗಳ ಕಾಲ ಕಾಪಾಡುವುದಷ್ಟೇ ಅಲ್ಲ, ಒಂದಿಷ್ಟು ಹೆಚ್ಚೆ. ಒಟ್ಟಿಗಿರುವಾಗ ಈ ಬಾವಲಿಗಳು ಒಂದಿನ್ನೊಂದರ ಹೊಟ್ಟೆ ಸವರುತ್ತಿರುತ್ತವೆ. ಹೀಗಾಗಿ ಹೊಟ್ಟೆ ಬಿರಿಯ ರಕ್ತ ಹೀರಿದವು ಸುಳ್ಳು ಹೇಳಲಾಗುವುದಿಲ್ಲ. ಹೀಗೆ ಇವುಗಳಲ್ಲಿ ಪರಸ್ಪರ ತ್ಯಾಗದ ನಡವಳಿಕೆ ಮೂಡಲು ಬೇಕಾದ ಎಲ್ಲ ಲಕ್ಷಣಗಳೂ ಇವೆ ಎನ್ನಬಹುದು. ಆದರೆ ಈ ರೀತಿಯಲ್ಲಿ ಬಲು ಪ್ರಾಮಾಣಿಕವಾಗಿ ನಡೆದುಕೊಳ್ಳುವಷ್ಟು ಅರಿವು ಅವುಗಳಲ್ಲಿ ಇವೆಯೇ? ಇದು ಪ್ರಶ್ನೆ. ಪ್ರಯೋಗಾಲಯಗಳಲ್ಲಿ ಹಾಗೂ ಕ್ಷೇತ್ರಾಧ್ಯಯನಗಳ ಮೂಲಕ ವಿಲ್ಕಿನ್ಸನ್ ರವರು ಈ ರೀತಿಯ ಪರಸ್ಪರ ತ್ಯಾಗ ನಡವಳಿಕೆಗೆ ಬೇಕಾದ ಎಲ್ಲ ಲಕ್ಷಣಗಳು ಈ ಬಾವಲಿಗಳಲ್ಲಿ ಇವೆ ಎಂದು ನಿರೂಪಿಸಿದ್ದಾರೆ. ಮೊದಲನೆಯದಾಗಿ ರಕ್ತ ವಿನಿಮಯ ಅದದೇ ಬಾವಲಿಗಳ ನಡುವೆ ಆಗುತ್ತದೆ. ಎರಡನೆಯದಾಗಿ ರಕ್ತದಾನ ಮಾಡುವುದರಿಂದ ದೊರೆಯುವ ಲಾಭ ದಾನ ಕೊಡುವುದರ ಶ್ರಮಕ್ಕಿಂತಲೂ ಹೆಚ್ಚು. ಹಾಗೂ ಮೂರನೆಯದಾಗಿ ಮತ್ತು ಬಲು ಮುಖ್ಯವಾಗಿ ಬಾವಲಿಗಳು ತಮಗೆ ಆ ಹಿಂದೆ ರಕ್ತದಾನ ಮಾಡಿದ್ದ ಬಾವಲಿಗಳನ್ನು ಗುರುತಿಸಿ ಆದ್ಯತೆಯ ಮೇರೆಗೆ ಅವಕ್ಕೆ ರಕ್ತವನ್ನು ಕೊಡುತ್ತಿದ್ದವು. ಇದಕ್ಕೆ ಸಂಬಂಧಿಗಳೇ ಆಗಬೇಕಿರಲಿಲ್ಲ. ಹಾಗೆಯೇ ತಮಗೆ ಹಿಂದೆ ರಕ್ತ ಕೊಡಲು ನಿರಾಕರಿಸಿದ್ದುವಕ್ಕೆ ರಕ್ತದಾನ ಮಾಡಲು ನಿರಾಕರಿಸಿದ್ದವು. ವಿಲ್ಕಿನ್ಸನ್ನ ವಿದ್ಯಾರ್ಥಿ ಹಾಗೂ ಈಗ ಕೊಲಂಬಸ್ನಲ್ಲಿರುವ ಒಹಿಯೋ ವಿಶ್ವವಿದ್ಯಾನಿಲಯದ ವಿಜ್ಞಾನಿ ಜೆರಾಲ್ಡ್ ಕಾರ್ಟರ್ ಇನ್ನಷ್ಟು ವಿಸ್ತೃತವಾದ ಹಾಗೂ ನಿಖರವಾದ ಅಧ್ಯಯನಗಳ ಮೂಲಕ ಇದು ಸತ್ಯ ಎಂದು ಮರಳಿ ನಿರೂಪಿಸಿದ್ದಾರೆ. ಪರೋಕ್ಷ ಪರಸ್ಪರತೆ ಎಂದರೆ ಪ್ರಾಣಿಗಳು ಬೇರೆಯವರು ತಮಗೇನು ಮಾಡಿವೆ ಎನ್ನುವುದನ್ನಷ್ಟೇ ಅಲ್ಲ, ಬೇರೆ ಜೀವಿಗಳು ಇತರರಿಗೆ ಏನು ಮಾಡಿವೆ ಎನ್ನುವುದನ್ನೂ ಲೆಕ್ಕಿಸಬೇಕಾಗುತ್ತದೆ. ಪ್ರಾಣಿಗಳಲ್ಲಿ ಹೀಗಾಗುತ್ತದೆ ಎನ್ನುವುದನ್ನು ಊಹಿಸಲೂ ಆಗದು. ಆದರೂ ಕೆಲವರು ಇದರ ಬೆನ್ನು ಬಿದ್ದಿರುವುದಲ್ಲದೆ ಇಂತಹ ನಡವಳಿಕೆ ಕೆಲವು ಪ್ರಾಣಿಗಳಲ್ಲಿ ಅಸಾಧ್ಯವೇನಲ್ಲ ಎಂದು ಪತ್ತೆ ಮಾಡಿದ್ದಾರೆ. ಉಷ್ಣವಲಯದ ಸಮುದ್ರಗಳಲ್ಲಿರುವ ಹಲವು ದೊಡ್ಡ ಮೀನುಗಳು ತಮ್ಮ ಬಾಯಂಗುಳಗಳನ್ನು ಸಣ್ಣ ಮೀನುಗಳಿಂದ ಶುಚಿಗೊಳಿಸಿಕೊಳ್ಳುತ್ತವೆ. ಈ ಸಣ್ಣ ಮೀನುಗಳು ದೊಡ್ಡವುಗಳ ಬಾಯಿಯಲ್ಲಿ ಇರುವ ಪರಜೀವಿಗಳು ಹಾಗೂ ಚರ್ಮದ ಉಳಿಕೆಗಳನ್ನು ತಿಂದು ಬದುಕುತ್ತವೆ. ಶುಚಿ ಮಾಡುವ ಹಾಗೂ ಗ್ರಾಹಕ ಮೀನುಗಳ ನಡುವಣ ಈ ಸಂಬಂಧ ಬಲು ಸೂಕ್ಷ್ಮತಮವಾದದ್ದು ಎನ್ನಬಹುದು. ಎರಡೂ ಒಂದಿನೊಂದಕ್ಕೆ ಮೋಸ ಮಾಡಬಹುದು. ಶುಚಿ ಮಾಡುವ ಮೀನುಗಳು ಶುಚಿ ಮಾಡುವಾಗ ಗ್ರಾಹಕರ ಸ್ವಲ್ಪ ಒಳ್ಳೆಯ ಅಂಗಾಂಶವನ್ನೂ ಕಿತ್ತು ತಿಂದು ಬಿಡಬಹುದು. ಹಾಗೆಯೇ ಗ್ರಾಹಕ ಮೀನುಗಳು ಕೆಲವೊಮ್ಮೆ ಶುಚಿ ಮಾಡಲು ಬಂದವರನ್ನು ನುಂಗಿಬಿಡಬಹುದು. ಆದರೂ ಅವುಗಳ ನಡುವೆ ಏನೋ ವಿಶ್ವಾಸ ಇದೆ. ಕೆಲವೊಮ್ಮೆ ಪೂರೈಕೆಗಿಂತ ಅವಶ್ಯಕತೆಯೇ ಹೆಚ್ಚಿರಬಹುದು. ಉದಾಹರಣೆಗೆ ಶುಚಿಕಾರರಿಗಾಗಿ ಕಾಯುವ ಮೀನುಗಳ ಸರದಿಯೇ ಇರಬಹುದು, ಅಥವಾ ಶುಚಿ ಮಾಡಲು ಸಿದ್ಧವಾದವುಗಳದ್ದೇ ಸರದಿಯೂ ಇರಬಹುದು. ಇಂತಹ ಸಂದರ್ಭಗಳು ಸರದಿಯಲ್ಲಿರುವ ಪ್ರಾಣಿಗಳು ಉಳಿದವುಗಳು ಏನು ಮಾಡುತ್ತಿವೆ ಎಂಬುದನ್ನು ಗಮನಿಸಿ ಅವುಗಳೆಷ್ಟು ಸಫಲವಾದವು ಎಂದು ತಿಳಿಯಲು ನೆರವಾಗುತ್ತದೆ. ಸ್ವಿಟ್ಜರ್ಲೆಂಡಿನ ನ್ಯೂ ಶಾಟಲ್ ವಿಶ್ವವಿದ್ಯಾನಿಲಯದ ರಿಡ್ವಾನ್ ಬಶಾರಿ ಮತ್ತು ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ವಿಶ್ವವಿದ್ಯಾನಿಲಯದ ಅಲೆಕ್ಸಾಂಡ್ರಾ ಎಸ್ ಟ್ರುಗರ್ ಜೊತೆಗೂಡಿ ಶುಚಿಗೊಳಿಸಿಕೊಳ್ಳಲು ಕಾಯುತ್ತಿರುವ ಗ್ರಾಹಕ ಮೀನುಗಳು ಶುಚಿಕಾರರಲ್ಲಿ ನೈತಿಕತೆ ಇದೆಯೋ ಎಂದು ಗಮನಿಸಿ ಅತೀ ಪ್ರಾಮಾಣಿಕವಾದವುಗಳಿಂದ ಮಾತ್ರ ಶುಚಿ ಮಾಡಿಸಿಕೊಳ್ಳುತ್ತವೆ ಎಂದು ಪತ್ತೆ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಶುಚಿಕಾರರು ಗ್ರಾಹಕರ ಮೇಲೊಂದು ಕಣ್ಣಿಟ್ಟು ಅವುಗಳೆಷ್ಟು ಜಾಗರೂಕರೆಂದು ಗುರುತಿಸುತ್ತವೆ. ಹಾಗೆಯೇ ಶುಚಿಕಾರರ ಚಲನವಲನಗಳನ್ನು ಕದ್ದು ನೋಡುವ ಗ್ರಾಹಕರನ್ನು ಶುಚಿಗೊಳಿಸುವಾಗ ಬಲು ಪ್ರಾಮಾಣಿಕವಾಗಿ ನಡೆದುಕೊಳ್ಳುತ್ತವೆ ಎಂದು ತೋರಿಸಿದ್ದಾರೆ. ಇನ್ನು ಸಾರ್ವತ್ರಿಕ ಪರಸ್ಪರತೆ ಎಂದರೆ ಪ್ರಾಣಿಗಳು ತಮಗೆ ಯಾರಾದರೂ ನೆರವಾದಾಗಷ್ಟೇ ಒಳ್ಳೆತನ ತೋರುವುದಷ್ಟೇ ಅಲ್ಲ, ಅಪರಿಚಿತರಿಗೂ ಆಗಾಗ್ಗೆ ಒಳ್ಳೆತನವನ್ನು ತೋರಬೇಕಾಗುತ್ತದೆ. ಬರ್ನ್ ವಿಶ್ವವಿದ್ಯಾನಿಲಯದ ಕ್ಲಾಡಿಯಾ ರುಟೆ ಮತ್ತು ಮೈಕೆಲ್ ತಾರ್ಬೋಸ್ಕಿ ಇದನ್ನು ಕೇವಲ ಮಾನವ ಕೇಂದ್ರಿತ ಭಾವವಷ್ಟೇ ಎನ್ನದೆ ಪ್ರಾಣಿಗಳಲ್ಲಿಯೂ ಇರಬಹುದೇ ಎಂದು ಪರೀಕ್ಷಿಸಿದ್ದಾರೆ. ರೇಟಸ್ ನಾರ್ವೇಜಿಕಸ್ ಇಲಿಗಳಿಗೆ ತರಬೇತಿ ನೀಡಿದ್ದಾರೆ. ಇಲಿಗಳು ಒಂದು ಬೆತ್ತವನ್ನು ಎಳೆದಾಗ ಇನ್ನೊಂದು ಇಲಿಗೆ ಆಹಾರ ದೊರಕುತ್ತದೆ, ಸ್ವತಃ ಅವಕ್ಕೆ ಏನೂ ಸಿಗುವುದಿಲ್ಲ. ಇಂತಹ ಪರೀಕ್ಷೆಗಳ ಮೂಲಕ ಇಲಿಗಳು ತಮಗೆ ಈ ಹಿಂದೆ ನೆರವಾಗಿದ್ದ ಅಪರಿಚಿತ ಇಲಿಗಳಿಗೆ ನೆರವು ನೀಡುತ್ತವೆ ಎಂದು ಪತ್ತೆ ಮಾಡಿದ್ದಾರೆ. ಪ್ರಾಣಿಗಳು ಹೀಗೆ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಹಾಗೂ ಸಾರ್ವತ್ರಿಕವಾಗಿ ಪರಸ್ಪರ ತ್ಯಾಗಮಯಿಗಳೆನಿಸುವಷ್ಟು ಜಾಣರು. ಈ ಅರಿವಿನಿಂದಾಗಿ ಪ್ರಾಣಿಗಳ ಕಲಿಕೆ, ಗ್ರಹಿಕೆ ಮತ್ತು ಸ್ಮರಣಶಕ್ತಿಯ ಸೀಮೆಗಳೇನೇನು ಎಂದು ಪರೀಕ್ಷಿಸಲು ಮತ್ತಷ್ಟು ಉತ್ಸಾಹ ಹುರುಪಿನಿಂದ ವಿಜ್ಞಾನಿಗಳು ಮುಂದಾಗಿದ್ದಾರೆ. ಕಾಗೆಗಳ ಮೇಲೆ ಕೆಲವು ಚತುರ ಹಾಗೂ ಜಾಣ ಪ್ರಯೋಗಗಳು ಈ ದಿಕ್ಕಿನಲ್ಲಿ ನಡೆಯುತ್ತಿವೆ. ಆಸ್ಟ್ರಿಯಾದಲ್ಲಿನ ವಿಜ್ಞಾನಿಗಳ ತಂಡವೊಂದು ಕಾರ್ವಸ್ ಕೋರಾಕ್ಸ್ ಎನ್ನುವ ಕಾಡು ಕಾಗೆಗಳನ್ನು ದೊಡ್ಡ ಪಂಜರಗಳಲ್ಲಿಟ್ಟು ಪರೀಕ್ಷೆ ಮಾಡುತ್ತಿದೆ. ಈ ಕಾಗೆಗಳು ಬ್ರೆಡ್ಗಿಂತಲೂ ಬೆಣ್ಣೆಯನ್ನು ಇಷ್ಟಪಡುತ್ತವೆಯಂತೆ. ಹೀಗಾಗಿ ಒಬ್ಬ ಕಾಗೆಗೆ ಬ್ರೆಡ್ಡು ನೀಡಿದರೆ ಮತ್ತೊಬ್ಬ ಆ ಬ್ರೆಡ್ಡನ್ನು ಪಡೆದು ಬದಲಿಗೆ ಬೆಣ್ಣೆ ನೀಡುತ್ತಾನೆ. ಕಾಗೆಗಳಿಗೆ ಇದು ಎಷ್ಟು ಇಷ್ಟವಾಗುತ್ತದೆ ಎಂದರೆ ಈ ಬೆಣ್ಣೆ ನೀಡುವ ಒಳ್ಳೆಯವನ ಬಳಿ ಹೋಗಿ ತಮ್ಮ ಬ್ರೆಡ್ಡನ್ನು ಬೆಣ್ಣೆಗೆ ವಿನಿಮಯ ಮಾಡಿಕೊಳ್ಳುತ್ತವೆ. ಆದರೆ ಇನ್ನು ಕೆಲವು ಪರೀಕ್ಷಕರು ಅನ್ಯಾಯ ಮಾಡುತ್ತಾರೆ. ಅವರು ಬ್ರೆಡ್ಡು ಪಡೆದುಕೊಂಡರೂ ಬೆಣ್ಣೆಗಾಗಿ ಕಾಯುತ್ತಾ ನಿಂತ ಕಾಗೆಯ ಕಣ್ಣೆದುರೆ ಬೆಣ್ಣೆಯನ್ನು ತಿಂದು ಬಿಡುತ್ತಾರೆ. ಒಂದೇ ಒಂದು ಬಾರಿ ಈ ಅನುಭವ ಸಿಕ್ಕರೂ ಸಾಕು, ಕಾಗೆಗಳು ಹೀಗೆ ನ್ಯಾಯವಂತರನ್ನು ಅನ್ಯಾಯವಂತರನ್ನು ಒಂದು ತಿಂಗಳವರೆಗೆ ನೆನಪಿಟ್ಟುಕೊಂಡಿರುತ್ತವೆಯಂತೆ. ಆನಂತರ ಅವು ಅನ್ಯಾಯಿಗಳನ್ನು ದೂರವಿಟ್ಟು ಬ್ರೆಡ್ಡನ್ನು ಕೇವಲ ನ್ಯಾಯವಂತರ ಬಳಿಗೆ ವಿನಿಮಯಕ್ಕೆ ಕೊಂಡೊಯ್ಯುತ್ತವೆ. ಹೀಗೆ ನಮ್ಮ ನಿರೀಕ್ಷೆಯನ್ನೂ ಮೀರಿದ ಹಾಗೂ ನಮ್ಮ ಅಳವಿಗೂ ಸಿಗದಂತಹ ಗ್ರಹಿಕೆ ಪ್ರಾಣಿಗಳಲ್ಲಿ ಇರಬಹುದು ಎನ್ನುವ ಹೊಸ ವಿಚಾರಕ್ಕೆ ವಿಜ್ಞಾನಿಗಳ ಮನಸ್ಸು ತೆರೆದುಕೊಳ್ಳುತ್ತಿದೆ. ಇದು ಪ್ರಾಣಿಗಳ ತರ್ಕಬದ್ಧ ನಡವಳಿಕೆಗಳನ್ನು ಅರಿಯುವ ಬಗ್ಗೆ ಹೊಸ ಮಾರ್ಗಗಳನ್ನು ಸೂಚಿಸಿದೆ. ಒಂದು ರೀತಿಯಲ್ಲಿ ಪ್ರಾಣಿಗಳು ನಾವು ಜಾಣರಾಗುವಂತೆ ಮಾಡುತ್ತಿವೆ ಎನ್ನೋಣ. ಜಾಣರೋ ಮರುಳರೋ, ನಾವು ಇಂತಹ ವಿಜ್ಞಾನಿಗಳನ್ನು ಸೃಷ್ಟಿಸಿ ಪಾಲಿಸುವಂತೆ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು, ಸಾಮಾಜಿಕ ಕಟ್ಟುಪಾಡುಗಳನ್ನು ತಿದ್ದಬೇಕಾಗಿದೆ ಅಷ್ಟೆ.
7: ಇದು ಇಂದಿನ ಜಾ

0: ಕನ್ನಡ ಅರಿಮೆ ಆಂಗ್ಲ ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅನುವಾದ ಕೊಳ್ಳೇಗಾಲ ಶರ್ಮಾ ಜಾಣಧ್ವನಿ ಡಾಕ್ಟರ್ ಜೆಆರ್ ಮಂಜುನಾಥ ಇದರ ಆಂಗ್ಲ ಮೂಲ ದಿ ವೈರ್ ಸೈನ್ಸ್ ಜಾಲಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ
1: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು
2: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ ಬನ್ನಿ ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ
3: 52ನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬೇಸಿನ್ ಅಥವಾ ಜಲನಯನ ಪ್ರದೇಶ ನದಿ ಹರಿವಿನ ಪ್ರದೇಶ ಅಥವಾ ದೊಡ್ಡ ನದಿಯ ವ್ಯವಸ್ಥೆಯ ವಿಶಾಲವಾದ ಪ್ರದೇಶ ಭೂಪ್ರದೇಶ ಭಾರತದ ಅತ್ಯಂತ ವಿಸ್ತಾರವಾದ ಗಂಗಾ ಜಲನಯನ ಪ್ರದೇಶ ಸುಮಾರು 8.4 ಲಕ್ಷ ಚದರ ಕಿಲೋಮೀಟರ್ ಗಳಷ್ಟಿದೆ ಸೊ ಪ್ರದೇಶದಿಂದ ನೀರು ಹರಿಯುತ್ತದೆ ಇದು ಇಡೀ ಭಾರತದ ಭೂ ಪ್ರದೇಶದ 1/4 ಒಂದು ಭಾಗ ಸುಮಾರು 5.3 ಲಕ್ಷ ಚದರ ಕಿಲೋಮೀಟರನ್ನು ಆವರಿಸಿರುವ ಗೋದಾವರಿ ಜಲನಯನ ಪ್ರದೇಶವನ್ನು ಭಾರತದ 2ನೇ ದೊಡ್ಡ ಜಲನಯನ ಪ್ರದೇಶ ಎಂದು ಹೇಳಬಹುದು ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡದಾದ ಕೃಷ್ಣಾ ಜಲನಯನ ಪ್ರದೇಶ ವಿಸ್ತೀರ್ಣ 2.7 ಲಕ್ಷ ಚದರ ಕಿಲೋಮೀಟರ್ ಭಾರತದ ದೊಡ್ಡ ನದಿಗಳ ಜಲನಯನದ ಪ್ರದೇಶದ ವಿಸ್ತೀರ್ಣಗಳು ಹೀಗಿವೆ ಮಹಾನದಿ 1.9 ಲಕ್ಷ ಚದರ ಕಿಲೋಮೀಟರ್ ನರ್ಮದಾ ನದಿ 0.9 ಲಕ್ಷ ಚದರ ಕಿಲೋಮೀಟರ್ ಕಾವೇರಿ 0.9 ಲಕ್ಷ ಚದರ ಕಿಲೋಮೀಟರ್ ಭಾರತದಲ್ಲಿ ಸಿಂಧೂ ನದಿಯ ಜಲನಯನ ಪ್ರದೇಶದ ವಿಸ್ತೀರ್ಣ ಅತ್ಯಂತ ಕಡಿಮೆ ಗಂಗಾ ಜಲನಯನ ಪ್ರದೇಶವು ಅತ್ಯಂತ ಹೆಚ್ಚು ನೀರನ್ನು ಒದಗಿಸುತ್ತದೆ ಗಣನೀಯ ಪ್ರಮಾಣದಲ್ಲಿ ನೀರನ್ನು ಒದಗಿಸುವ ಇತರ ಮುಖ್ಯ ಜಲನಯನ ಪ್ರದೇಶಗಳು ಗೋದಾವರಿ ಕೃಷ್ಣಾ ಮಹಾನದಿ ಭಾರತ ಒಟ್ಟು 12 ಪ್ರಧಾನ ನದಿಗಳ ವ್ಯವಸ್ಥೆಗಳಿವೆ ಇವುಗಳ ಜಲನಯನ ವಿಸ್ತೀರ್ಣ ಸುಮಾರು 256 ಮಿಲಿಯನ್ ಹೆಕ್ಟೇರ್ಗಳು ಇತರ ನದಿಗಳ ಜಲನಯನ ಪ್ರದೇಶದ ವಿಸ್ತಾರ ಸುಮಾರು 25 ಮಿಲಿಯನ್ ಹೆಕ್ಟೇರ್ಗಳು ಬೀಚ್ ಬ್ಯಾರಿಯರ್ ಕಡಲ ತೀರದ ತಡೆ ಅಥವಾ ತೀರ ತಡೆ ಸಮುದ್ರ ತೀರಕ್ಕೆ ಸಮಾಂತರವಾಗಿರುವ ಸಾಮಾನ್ಯ ಭರತಗಳ ಮಟ್ಟಕ್ಕಿಂತ ಮೇಲಿರುವ ಅಗಲವಾದ ಮರಳ ದಿಬ್ಬ ತೀರಕ್ಕೆ ಈ ದಿಬ್ಬಕ್ಕೂ ನಡುವೆ ಲಗೂನ್ ಆಗಲಿ ಜೌಗುಭೂಮಿಯಾಗಲಿ ಇರುತ್ತದೆ ಗಾಳಿಯಿಂದಾಗಿ ಸಮುದ್ರದ ದಡದುದ್ದಕ್ಕೂ ಮರಳು ಸರಿಯುವುದರಿಂದ ಹಾಗೂ ಭರತಗಳ ಹೊಡೆತದಿಂದಾಗಿ ಮರಳು ಶೇಖರಣೆಗೊಳ್ಳುವುದರಿಂದ ಮರಳ ದಿಬ್ಬಗಳು ಉಂಟಾಗುತ್ತವೆ ಮರಳ ದಿಬ್ಬಗಳು ಕಾಲಾನುಸಾರವಾಗಿ ತಮ್ಮ ಸ್ವರೂಪವನ್ನು ಬದಲಾಯಿಸುತ್ತಿರುತ್ತವೆ ಹೀಗೆ ನಿರಂತರವಾಗಿ ಸರಿಯುವ ಮರಳ ದಿಬ್ಬಗಳಿಂದ ಕೆಲವೊಮ್ಮೆ ತೀರ ಪ್ರದೇಶಕ್ಕೆ ಅಲ್ಲಿನ ನಿವಾಸಿಗಳಿಗೂ ತೀವ್ರ ಅಪಾಯವಿದೆ ಸಮುದ್ರ ತೀರದ ಆಸುಪಾಸಿನ ಪ್ರದೇಶಗಳಲ್ಲಿ ಸಸ್ಯಗಳು ನಾಶವಾದಾಗ ದಿಬ್ಬಗಳ ಮರಳು ತೀರದ ಹೊರವಲಯಗಳಿಗೆ ಗಾಳಿಯಿಂದಾಗಿ ಹೊಡೆದುಕೊಂಡು ಹೋಗುತ್ತವೆ ಆದ್ದರಿಂದ ಮರಳು ಸವಕಳಿಯನ್ನು ತಡೆಯುವ ವಿಶೇಷ ಬೇರು ಮತ್ತು ಕಾಂಡಗಳಿರುವ ಸಸ್ಯಗಳನ್ನು ಈ ಪ್ರದೇಶಗಳಲ್ಲಿ ಬೆಳೆಯುವುದು ಅತಿ ಮುಖ್ಯ ಮರಳ ದಿಬ್ಬಗಳನ್ನು ಅವುಗಳಿಗಿರುವ ಸ್ಥಳಗಳಿಗೆ ಅನುಗುಣವಾಗಿ 3 ವಲಯಗಳನ್ನಾಗಿ ವಿಂಗಡಿಸಿದೆ ಮುಂಗಾರಿ ಮಧ್ಯತೀರ ಮತ್ತು ಹಿಂತೀರ ಹೀಗೆ ಬೇರೆ ಬೇರೆ ವಲಯಗಳಲ್ಲಿ ಬೆಳೆಯುವ ವೈವಿಧ್ಯಮಯ ಸಸ್ಯ ಜಾತಿಗಳು ವಿಧಕ್ಕೆ ಎತ್ತರಕ್ಕೆ ಬೆಳೆಯುತ್ತವೆ ವಿವಿಧ ಎತ್ತರಕ್ಕೆ ಬೆಳೆಯುತ್ತವೆ ಇದರಿಂದ ಇಳಿಜಾರಿನ ಸ್ವರೂಪ ಉಂಟಾಗಿ

ಇದು ಗಾಳಿಯ ಹೊಡೆತವನ್ನು ಕ್ರಮೇಣ ತಗ್ಗಿಸುತ್ತದೆ. ಇದರಿಂದಾಗಿ ಮರಳು ದಿಬ್ಬಗಳು ಸವಕಳಿ ಕಡಿಮೆಯಾಗುತ್ತವೆ. ಬಿಹೇವಿಯರಲ್ ಎಕಾಲಜಿ, ವರ್ತನಾ ಜೀವ ಪರಿಸ್ಥಿತಿ ಶಾಸ್ತ್ರ ಅಥವಾ ವರ್ತನಾ ಶಾಸ್ತ್ರ. ಬಿಹೇವಿಯರ್ ಅಂದರೆ ವರ್ತನೆ. ನೈಸರ್ಗಿಕ ಆವಾಸದಲ್ಲಿ ಜೀವಿಯೊಂದರ ನಡವಳಿಕೆಗಳನ್ನು ಕುರಿತು ಮಾಡುವ ಅಧ್ಯಯನ. ಭಕ್ಷಕ ಪ್ರಾಣಿಗಳು ಮತ್ತು ಭಕ್ಷ್ಯ ಪ್ರಾಣಿಗಳ ನಡವಳಿಕೆಗಳು ಅಧ್ಯಯನ ಇದಕ್ಕೊಂದು ಉದಾಹರಣೆ. ಊಸರುವಳ್ಳಿಯು ತನ್ನ ಭಕ್ಷಕ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು ದೇಹದ ಬಣ್ಣ ಬದಲಾಯಿಸುವುದು ಕಟಕರೂಪ. ಮಂಗ ತನ್ನ ಮರಿಯನ್ನು ರಕ್ಷಿಸಲು ಅದನ್ನು ಹೊಟ್ಟೆಗೆ ಅವಚಿಕೊಳ್ಳುವುದು. ಹಾಗೆಯೇ ಹಲ್ಲಿ ಭಕ್ಷಕ ಪ್ರಾಣಿಗಳ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಬಾಲವನ್ನು ತುಂಡರಿಸಿಕೊಳ್ಳುವುದು. ಇದೇ ಮುಂತಾದವುಗಳ ಅಧ್ಯಯನವೇ ವರ್ತನಾಶಾಸ್ತ್ರ, ಬಿಹೇವಿಯರಲ್ ಶಾಸ್ತ್ರ ಅಂತ ಹೇಳ್ಬೋದು. ಪ್ರಾಣಿಗಳು ಕೆಲವು ಚಟುವಟಿಕೆಗಳಿಗೆ ವರ್ತನಾ ಸಿದ್ಧಾಂತಗಳನ್ನು ಅಳವಡಿಸಿ ಅಭ್ಯಾಸ ಮಾಡುವುದು ಕೂಡ ವರ್ತನಾಶಾಸ್ತ್ರದ ಒಂದು ಭಾಗ. ಉದಾಹರಣೆಗೆ, ಪ್ರಾಣಿಗಳು ಮೇಯುವಿಕೆಗೆ ಕ್ರೀಡಾ ಸಿದ್ಧಾಂತದ ಅಳವಡಿಕೆ, ಬೆಲ್ ವೆದರ್ ಬಿಹೇವಿಯರ್, ಬೆಲ್ ವೆದರ್ ಸ್ಪೀಸೀಸ್, ಮುನ್ಸೂಚಕ ಜಾತಿಯ ವಿವಿಧ ಸಸ್ಯಗಳು ಹಾಗೂ ಪ್ರಾಣಿಗಳು. ಸ್ಪೀಸೀಸ್ ಅಂದರೆ ಸಸ್ಯಗಳು ಅಥವಾ ಪ್ರಾಣಿಗಳು, ಯಾವುದಾದರೂ ಆಗಬಹುದು. ಪರಿಸರಕ್ಕೆ ಉಂಟಾಗಬಹುದಾದ ಹಾನಿ ಗಂಡಾಂತರಗಳನ್ನು ತಮ್ಮ ಇರುವಿಕೆ ಅಥವಾ ನಡವಳಿಕೆಯಿಂದ ಮುಂಚಿತವಾಗಿಯೇ ಸೂಚಿಸುವ ಜೀವಿಗಳಿವು. ಉದಾಹರಣೆಗೆ, ಶಿಲಾವಲ್ಕಗಳು ಹಾಗೂ ಉಭಯಜೀವಿಗಳು ಮುಂದೆ ಸಂಭವಿಸಬಹುದಾದ ಭೂಕಂಪನ ಅಥವಾ ಭಾರೀ ಮಳೆ, ಹೀಗೆ ವಾತಾವರಣದಲ್ಲಿ ಆಗುವ ಏರುಪೇರುಗಳನ್ನು ಅವು ಮುಂಚೆಯೇ ತಮ್ಮ ನಡವಳಿಕೆಯಿಂದ ಸೂಚಿಸುತ್ತವೆ. ಬೆಂಚ್ಮಾರ್ಕ್, ಮಟ್ಟದ ಗುರುತು ಅಥವಾ ಬೆಂಚ್ಮಾರ್ಕ್ ಎಂದು ಕನ್ನಡದಲ್ಲಿ ಹೇಳಬಹುದು. ಜೀವಿ ಪರಿಸ್ಥಿತಿ ಶಾಸ್ತ್ರದಲ್ಲಿ, ಎಕಾಲಜಿಯಲ್ಲಿ, ಕೆಲವೊಂದು ಪ್ರದೇಶ ಅಧ್ಯಯನಗಳಲ್ಲಿ ಪ್ರದೇಶದಲ್ಲಾಗುವ ನೈಸರ್ಗಿಕ ಬದಲಾವಣೆಗಳ ನಿಗಾವಣೆ ಮಾಡುವಾಗ ಆಧಾರವಾಗಿಟ್ಟುಕೊಳ್ಳುವ ಆ ಪ್ರದೇಶದ ಒಂದು ಭಾಗ. ಅಧ್ಯಯನದುದ್ದಕ್ಕೂ ಈ ಭಾಗವನ್ನು ಮಾನವರು ಚಟುವಟಿಕೆಗಳಿಂದ ರಕ್ಷಿಸಿ ಆಗಬಹುದಾದ ಕೃತಕ ಬದಲಾವಣೆಗಳನ್ನು ತಪ್ಪಿಸುತ್ತಾರೆ. ಬೆನಿಫಿಷಿಯಲ್ ಯೂಸ್, ಪ್ರಯೋಜನಕರ ಬಳಕೆ ಅಥವಾ ಲಾಭದಾಯಕ ಬಳಕೆ. ಪ್ರಯೋಜನಕಾರಿಯಾದ ಪರಿಸರದ ಅಥವಾ ಪರಿಸರದ ಯಾವುದೇ ಘಟಕ ಅಥವಾ ಭಾಗದ ಬಳಕೆ, ಸಾಮಾನ್ಯವಾಗಿ ಸಂರಕ್ಷಣಾ ಅಗತ್ಯವಾಗಿರುವ ಪರಿಸರದ ಅಥವಾ ಘಟಕಗಳ ಸಂಬಂಧದಲ್ಲಿ ಈ ಪದ ಹೆಚ್ಚು ಬಳಕೆಯಲ್ಲಿದೆ. ನೀರು ಇದಕ್ಕೆ ಉದಾಹರಣೆ. ಕುಡಿಯಲು ಹಾಗೂ ಗೃಹ ಬಳಕೆಗೆ ಅಗತ್ಯವಾದ ಶುದ್ಧ ನೀರು, ಕೃಷಿ ಕೈಗಾರಿಕೆಗಳಿಗೆ ಅಗತ್ಯವಾದ ನೀರು, ಮೀನು ಮತ್ತು ಇತರ ಜಲಜೀವಿಗಳ ಆವಾಸವಾಗಿ ನೀರು ಅತ್ಯಂತ ಅವಶ್ಯಕವಾದ ಪರಿಸರಿಕ ಘಟಕ. ಮಾನವರ ಹಿತದೃಷ್ಟಿಯಿಂದ, ಅಂದರೆ ಆರೋಗ್ಯ, ಸುರಕ್ಷತೆ, ಕಲ್ಯಾಣ ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ನೀರನ್ನು ಅಥವಾ ಇನ್ಯಾವುದೇ ಪ್ರಯೋಜನಕಾರಿಯಾದ ಪರಿಸರಿಕ ಘಟಕಗಳನ್ನು ಮಿತವಾಗಿ ಬಳಸುವುದಲ್ಲದೆ ವಿವಿಧ ಮಾಲಿನ್ಯಗಳಿಂದ ರಕ್ಷಿಸಬೇಕಾಗುತ್ತದೆ. ಬೆಂಥಿಕ್ ಆರ್ಗ್ಯಾನಿಸಮ್, ಜಲತಳದಲ್ಲಿರುವ ಪ್ರಾಣಿಗಳು, ಜಲಚರಗಳು. ಸಾಗರ ಇಲ್ಲವೇ ಸರೋವರಗಳ ತಳದಲ್ಲಿ ವಾಸಿಸುವ ಜೀವಿ, ಚಿಪ್ಪಿನ ಪ್ರಾಣಿಗಳು. ಮೃದ್ವಂಗಿಗಳು, ಹವಳ ಪ್ರಾಣಿಗಳು, ನೀರಿನ ತಳದಲ್ಲಿ ಬೆಳೆಯುವ ಕೆಲವು ಸಸ್ಯಜಾತಿಯ ಡಯಾಟಮ್ ಎಂಬ ಪಾಚಿ, ಸಾಗರ ಲಿಲಿಗಳು ಹಾಗೂ ಸಾಗರ ಪ್ಯಾನ್ ಎಂಬ ಪ್ರಾಣಿಗಳು, ಸ್ಪಂಜ್ ಪ್ರಾಣಿಗಳು, ನಕ್ಷತ್ರ ಮೀನು, ಏಡಿಗಳು, ಬಸವನ ಹುಳು, ಕೆಲವು ಜಾತಿಯ ಮೀನುಗಳು, ಕಂಟಕ ಚರ್ಮಿಗಳು ಮತ್ತು ಅನೇಕ ಏಕಕೋಶ ಜೀವಿಗಳು ಜಲತಳದಲ್ಲಿ ವಾಸಿಸುತ್ತವೆ. ಇದಕ್ಕೆ ಉದಾಹರಣೆ, ಹೆಚ್ಚಿನ ಜಲತಳವಾಸಿಗಳು ನೀರಿನ ಮೇಲ್ಭಾಗದಿಂದ ಉದುರುವ ಜೈವಿಕ ವಸ್ತುಗಳನ್ನು ತಿಂದು ಬದುಕುತ್ತವೆ. ನೀರಿನ ತಳದಲ್ಲಿ ಜೀವಿಸಲು ಬೇಕಾದ ಹೊಂದಾಣಿಕೆಯನ್ನು ಈ ಜೀವಿಗಳು ಮಾಡಿಕೊಂಡಿರುತ್ತವೆ. ಗೊನಾಡ್ ಎಂಬ ಮೀನುಗಳು

0: ಸಾಗರ ತಳದಲ್ಲಿ ತೆವಳಲು ಸಾಧ್ಯವಾಗುವಂತಹ ತಮ್ಮ ಕಿವಿರುಗಳನ್ನು ಮಾರ್ಪಡಿಸಿಕೊಂಡಿರುತ್ತವೆ. ಇನ್ನು ಹಲವಾರು ಜೀವಿಗಳ ದೇಹ ಚಪ್ಪಟೆಯಾಗಿರುತ್ತದೆ. ಇವು ತಳದಲ್ಲಿ ನಡೆಯಲು ಅಥವಾ ಜಾರಲು ಹೊಂದಿಕೊಂಡಿರುತ್ತವೆ. ಬೆಂಥಿಕ್ ಝೋನ್, ಬೆಂಥಿಕ್ ವಲಯ ಅಥವಾ ಜಲದ ತಳ. ಜಲ ಪರಿಸರ ವ್ಯವಸ್ಥೆಯಲ್ಲಿ ನೀರಿನ ತಳ ಪ್ರದೇಶ. ಈ ವಲಯದ ಭೌತಿಕ ಪರಿಸರಗಳಿಗೆ ಹೊಂದಾಣಿಕೆ ಮಾಡಿಕೊಂಡಿರುತ್ತವೆ. ವಿಶಿಷ್ಟ ಜೀವಿಗಳು ಇಲ್ಲಿವೆ. ಈ ವಲಯದಲ್ಲಿ ಸೂರ್ಯನ ಬೆಳಕು ಹಾಯುವುದಿಲ್ಲ, ಹೀಗಾಗಿ ಇಲ್ಲಿ ಸಸ್ಯಗಳು ಹೆಚ್ಚಾಗಿ ಬೆಳೆಯುವುದಿಲ್ಲ. ಇಲ್ಲಿ ವಾಸಿಸುವ ಅನೇಕ ಜೀವಿಗಳು ಭಿನ್ನ ಪೋಷಕಗಳು. ಸಾಗರದ ಬೆಂಥಿಕ್ ವಲಯವು ಖಂಡಿತವಾಗಿಯೂ ಫಲಕದ ಕಾಂಟಿನೆಂಟಲ್ ಶೆಲ್ಫ್ ಅಂಚಿನಿಂದ ಹಿಡಿದು ಸಾಗರದ ಅತ್ಯಂತ ಆಳದವರೆಗೆ ಹಬ್ಬಿದೆ. ಬೆಂಥೋಸ್ ಅಂದರೆ ತಳ, ಜಲತಳ ವಾಸಿಗಳು. ಸಾಗರ ಇಲ್ಲವೇ ಸರೋವರದ ತಳದಲ್ಲಿ ವಾಸಿಸುವ ಜೀವಿಗಳನ್ನು ಇಂಗ್ಲಿಷ್ನಲ್ಲಿ ಬೆಂಥೋಸ್ ಎಂದು ಕರೆಯುತ್ತಾರೆ. ಬೀಟಾ ಡೈವರ್ಸಿಟಿ, ಕನ್ನಡದಲ್ಲಿ ಬೀಟಾ ವೈವಿಧ್ಯ ಅಥವಾ ಆವಾಸ ವೈವಿಧ್ಯ. ಅನೇಕ ಆವಾಸಗಳಿರುವ ವಿಸ್ತಾರ ಪ್ರದೇಶದಲ್ಲಿ ಕಂಡುಬರುವ ಜೀವ ವೈವಿಧ್ಯ. ಆಯಾ ಆವಾಸಗಳು ಜೀವಜಾತಿಗಳು ಸೂಕ್ತ ಹೊಂದಾಣಿಕೆ ಮಾಡಿಕೊಳ್ಳುವಾಗ ಜೀವಜಾತಿಗಳಲ್ಲಿ ಬದಲಾವಣೆ ಉಂಟಾಗುತ್ತದೆ. ಈ ಬದಲಾವಣೆಗಳಿಂದಲೇ ಬೀಟಾ ವೈವಿಧ್ಯ ತಲೆದೋರುವುದು. ಇದಕ್ಕೆ ಆವಾಸ ವೈಶಿಷ್ಟ್ಯ ಅಥವಾ ಆವಾಸ ವೈವಿಧ್ಯವೆಂದು ಹೇಳುತ್ತಾರೆ. ಜಾತಿ ವಿಕಾಸ, ವಲಸೆ, ಭೌಗೋಳಿಕ ಘಟನೆಗಳು ಬೀಟಾ ವೈವಿಧ್ಯಕ್ಕೆ ಹಲವಾರು ಕಾರಣಗಳಾಗಿವೆ. ಬಿಗ್ ಬ್ಯಾಂಗ್ ಥಿಯರಿ, ಮಹಾಸ್ಫೋಟ ಸಿದ್ಧಾಂತ, ವಿಶ್ವದ ಉಗಮವನ್ನು ವಿವರಿಸುವ ಸಿದ್ಧಾಂತ. 15-20 ಬಿಲಿಯನ್ ವರ್ಷಗಳ ಹಿಂದೆ ವಿಶ್ವವು ಏಕೈಕ ಜ್ಯಾಮಿತಿಯ ಬಿಂದುವಾಗಿತ್ತು ಅಥವಾ ಜಿಯೋಮೆಟ್ರಿಕ್ ಪಾಯಿಂಟ್. ವಿಶ್ವದ ಒಟ್ಟು ದ್ರವ್ಯರಾಶಿ ಹಾಗೂ ಶಕ್ತಿ ಈ ಒಂದು ಬಿಂದುವಿನಲ್ಲಿ ಕೇಂದ್ರೀಕೃತವಾಗಿತ್ತು. ಹೀಗಾಗಿ ಇದರ ತಾಪಮಾನ ಅತ್ಯಧಿಕವಾಗಿತ್ತು. ಇದು ಇದ್ದಕ್ಕಿದ್ದಂತೆ ಸ್ಫೋಟಿಸಿ ವಿಶ್ವದ ಉಗಮವಾಯಿತು ಎನ್ನುವ ಸಿದ್ಧಾಂತವಿದೆ. ಮಹಾಸ್ಫೋಟದ ಸಮಯದಲ್ಲಿ ವಿಶ್ವದ ತಾಪಮಾನ 10,000 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ನಲ್ಲಿತ್ತೆಂದು ನಂಬಲಾಗಿದೆ. ಈ ಸ್ಫೋಟದ ನಂತರ ಚದುರಿದ ದ್ರವ್ಯರಾಶಿ ಕ್ರಮೇಣವಾಗಿ ತಣ್ಣಗಾಗುತ್ತಾ ಬಂದು ಸ್ಫೋಟದ ಸುಮಾರು 1,000 ಮಿಲಿಯನ್ ವರ್ಷಗಳ ಅನಂತರ ಚದುರಿದ ಪದಾರ್ಥಗಳೆಲ್ಲವೂ ಅಲ್ಲಲ್ಲಿ ಕೂಡಿಕೊಳ್ಳತೊಡಗಿದವು. ಸುಮಾರು 3,000 ಮಿಲಿಯನ್ ವರ್ಷಗಳ ನಂತರ ಗ್ಯಾಲಕ್ಸಿ ಅಥವಾ ಬ್ರಹ್ಮಾಂಡಗಳು ರೂಪುಗೊಳ್ಳಲು ಪ್ರಾರಂಭವಾದವು. ಸೂರ್ಯನ ಜನನ ಗ್ರಹಗಳ ವಿಕಾಸವಾದಿದ್ದು ಮಹಾಸ್ಫೋಟದ 10,000 ಮಿಲಿಯನ್ ವರ್ಷಗಳ ನಂತರವೇ. ಮಹಾಸ್ಫೋಟದ 12,000 ಮಿಲಿಯನ್ ವರ್ಷಗಳ ನಂತರ ಭೂಗ್ರಹದಲ್ಲಿ ಜೀವಿಗಳು ಕಾಣಿಸಿಕೊಂಡವು ಎಂದು ಭಾವಿಸಲಾಗಿದೆ. ಮಹಾಸ್ಫೋಟಕ್ಕೆ ಮಹಾಭಾಜಣೆ ಎಂದು ಹೇಳುವುದೂ ಉಂಟು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ, ಇದು ವಿಕ್ರಮಾಲಯದ ಏನು ಕಾವ್ಯದ ತೃತೀಯ ಆಶ್ವಾಸದ 21ನೆಯ ಪದ್ಯ. ಆ ಪದ್ಯ ಹೀಗಿದೆ: ಬರಿಸಿ ಹಿಡಿಯ ಹಿಡಿಂಬೆಯಂ ಕರೆದು ಸಾರ ಘಟೋತ್ಕಜನ ಮನೋಮುಗಂ ಬೆರೆಸು ಬೆರೆಸುಸೆ ದೀರ್ಘವಿನ್ನವರಂ ಇನ್ನಿರಲಾಗದು ಪೋಪೆಂದೊಡಾದರದೊಳೆ ಕೊಟ್ಟ ವಸ್ತುಗಳನ್ನು ಒಂದು ಅಲ್ಲದೆ ಕೂರ್ತು ಬುದ್ಧಿ ಹೇಳದಿರಿಸಿ ಸುಖ ಪ್ರಯಾಣದೊಳೆ ಪಾಂಡವರೈದರು ಏಕಚಕ್ರಮಂ. ಇದನ್ನ ಬಿಡಿಸಿ ಹೀಗೆ ಓದಬಹುದು: ಬರಿಸಿ ಹಿಡಿಂಬೆಯಂ ಕರೆದು ಸಾರೆ ಘಟೋತ್ಕಜನಂ ಮನೋಮುಗಂ ಬೆರೆಸು ವಸದಿದ್ದೆವು ಇನ್ನವರನ್ನು ಇನ್ನು ಇರಲಾಗದು ಪೋಪೆ ಎಂದೊಡೆ ಆದದೊಳೆ ಕೊಟ್ಟ ವಸ್ತುಗಳನ್ನು ಒಂದು ಅಲ್ಲದೆ ಕೂರ್ತು ಬುದ್ಧಿ ಹೇಳಲು ಇರಿಸಿ ಸುಖಪ್ರಯೋಗದೊಡೆ ಪಾಂಡವರು ಐದರು ಏಕ ಚಕ್ರಮ. ಅಂದರೆ ವ್ಯಾಸ ಮಹರ್ಷಿಯ ಉಪದೇಶದ ಮೇರೆಗೆ 3 ವರ್ಷದ ಬಳಿಕ ಪಾಂಡವರು ಏಕಚಕ್ರ ನಗರಕ್ಕೆ ಹೊರಡುವ ಯೋಚನೆ ಮಾಡಿದರು. ಮಾಡಿದ ಮೇಲೆ ಬರೆಸಿ ಹಿಡಿಮೆಯನ್ನು ಕರೆದು ಅಂದರೆ ಅಲ್ಲಿಗೆ ಬರೆಸಲಿಕ್ಕೆ ಹೇಳು. ಕರೆದು ಸಾರಿ ಘಟೋತ್ಕಜನ 16 ವರ್ಷದಲ್ಲಿರುವಂತಹ ಈ ಘಟೋತ್ಕಜನ ಪಕ್ಕಕ್ಕೆ ಕರು, ಹತ್ತಿರ ಕರೆದು ಮನೋಬುಧವನ್ನು ಬೆರೆಸು, ಹೊಸದಿದ್ದವು ಇನ್ನೇ ಬರಲು, ಮನಸ್ಸಿಗೆ ಸಂತೋಷವಾಗುವವರೆಗೆ ಮನೋಮುದಂ ಮನಸ್ಸಿಗೆ ಸಂತೋಷವಾಗುವವರೆಗೆ ಬೆರೆಸು, ಹೊಸದಿದ್ದೆವು ಸಂತೋಷವಾಗಿದ್ದೆವು ಇನ್ನೇ ಬರಲು, ಇಲ್ಲಿವರೆಗೆ ನಾವು ಇದ್ದೆವು, ಇನ್ನಿದ ನಾಗರು ಇನ್ನು ನಾವು ಇಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ, ಹೋಗಬೇಕು, ಇಲ್ಲಿಂದ ಮುಂದೆ ನಾವು ಹೋಗಬೇಕು, ಯಾಕಂದರೆ ನಮಗೆ ಮಾಡಬೇಕಾದಂಥ ಅನೇಕ ಕಾರ್ಯಗಳಿವೆ ಎಂದು ಆದರದಲ್ಲೇ ಎಂದು ಅವರಿಗೆ ಹೇಳಿದರು. ಅಂದರೆ ಹಿಡಿಮೆಯನ್ನು ಸಮಾಧಾನ ಪಡಿಸಿ, ನಾವು ಇನ್ನೂ ಇರುವುದಿಲ್ಲ ಇಲ್ಲಿ, ನಾವು ಮುಂದೆ ಹೋಗಬೇಕಾದಂಥ ಮಾಡಬೇಕಾದಂಥ ಅನೇಕ ಕೆಲಸಗಳಿವೆ ಅಂತ ಹೇಳಿ ಅಂದರೆ ಬೇಸರ ಪಡ್ತಿರುವಂತಹ ತಾಯಿ ಮತ್ತು ಮಗಳನ್ನು ಇಬ್ಬರನ್ನು ಸಂತೋಷಪಡಿಸಿದರು. ಪೋಪೆವೆಂದು ಎಂದೊಡೆ ಆಧಾರದಲ್ಲೇ ಕೊಟ್ಟ ವಸ್ತುಗಳನ್ನು ಆವಾಗ ಪ್ರೀತಿಯಿಂದ ಅನೇಕ ಕೊಡುಗೆಗಳನ್ನು ಕಾಣಿಕೆಗಳನ್ನು ಕೊಟ್ಟರಂತೆ. ಒಂದೂ ಅಲ್ಲದೆ ಇವೆಲ್ಲವೂ ಇವುಗಳನ್ನು ಯಾವುದನ್ನು ಒಪ್ಪದೆ ಒಂದು ಕ್ಷತ್ರಿಯರಾದವರಿಗೆ ಬೇರೆಯವರಿಂದ ಪಡ್ಕೊಳ್ಳೋದೇ ಅವರು ಕೊಡುವರೇ ಹೊರತು ಬೇರೆಯವರಿಂದ ಪಡೆಯುವರಲ್ಲ, ಅದು ಕ್ಷತ್ರಿಯರ ಲಕ್ಷಣ ಅಲ್ಲ ಎನ್ನುವುದು ಒಂದು. ಎರಡನೇದಾಗಿ ಅವರು ಮುಂದೆ ವನವಾಸದಲ್ಲಿ ಇರುವವರಾಗಿದ್ದರೆ ಗುಪ್ತ ರೀತಿಯಲ್ಲಿ ಇರುವುದರಿಂದಾಗಿ ಅಂದರೆ ಇನ್ನೂ ಕೂಡ ಅವರು ಪ್ರಕಟ ಆಗಿಲ್ಲ, ಹಾಗಂದರೆ ಇವರನ್ನು ತಗೊಂಡೋಗೋದು ಕೂಡ ಕಷ್ಟ ಎನ್ನುವ ಕಾರಣಕ್ಕಾಗಿ ಒಂದೂ ಅಲ್ಲದೆ ಕೂರ್ತು ಬುದ್ಧಿ ಬೆಳೆದು ಇರಿಸಿ ಅವರಿಗೆಲ್ಲ ಅಂದರೆ ಇಲ್ಲಿ ಕೊಡೋದೆಲ್ಲ ಬೇಡ ಅಂತೇಳಿ ಪ್ರೀತಿಯಿಂದ ಬುದ್ಧಿಯನ್ನು ಹೇಳಿ ಇರಿಸಿ ಅವರು ಕೊಟ್ಟ ವಸ್ತುಗಳನ್ನೆಲ್ಲ ಕಾಣಿಕೆಯನ್ನು ಅಲ್ಲೇ ಇರಿಸಿ ಸುಖ ಪ್ರಯಾಣದಲ್ಲಿ ಬಹಳ ಸುಖವಾದ ಪ್ರಯಾಣದಲ್ಲಿ ಪಾಂಡವರು ಐದಿದರು ಬಂದರು ಎಲ್ಲಿಗೆ? ಏಕಚಕ್ರ ನಗರಕ್ಕೆ ಎನ್ನುವುದು ಈ ಪದ್ಯದ ಸಾರಾಂಶ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
4: ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ, ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಲೇವಾದೇವಿ ಡೀಲಿಂಗ್ಸ್ ಬಗ್ಗೆ, ವ್ಯಾಪಾರ ಬಿಸ್ನೆಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಇವತ್ತು ಕೂಡ ಆ ಟಾಪಿಕ್ ಮುಂದುವರಿತಾ ಇದೆ. ಬಿಸ್ನೆಸ್ ಅಂದಮೇಲೆ ಕೆಲಸಕ್ಕೆ ಜನ ಇರ್ತಾರೆ, ಅವ್ರಿಗೆ ವೇತನ ಕೊಡೋದಿರುತ್ತೆ, ಹಣದ ವ್ಯವಹಾರಗಳಿರುತ್ತೆ, ಅದರ ರಿಲೇಟೆಡ್ ಏನೆಲ್ಲ ಮಾತುಕತೆ ಬರುತ್ತೆ ನೋಡೋಣವಾ. ನನ್ನ ವೇತನನ ಕೊಡೋದಕ್ಕೆ ಏರ್ಪಾಟು ಮಾಡಿ. ಪ್ಲೀಸ್ ಅರೇಂಜ್ ಫಾರ್ ದ ಪೇಮೆಂಟ್ ಆಫ್ ಮೈ ವೇಜಸ್. ಕೆಲವರ ನೀವು ಹಣ ಕೊಡೋದನ್ನು ನೀವು ನಿಲ್ಲಿಸ್ಕೊಂಡು ಬಿಟ್ಟಿರ್ತೀರಾ ನಿಮ್ಮದೇ ಆದ ಕಾರಣಕ್ಕೆ. ಅವ್ರು ಹೇಳ್ತಿದ್ದಾರೆ ಏನಂತ, ಪ್ಲೀಸ್ ಅರೇಂಜ್ ಫಾರ್ ದ ಪೇಮೆಂಟ್ ಆಫ್ ಮೈ ವೇಜಸ್, ನನ್ನ ವೇತನನ ಕೊಡೋದಕ್ಕೆ ಏರ್ಪಾಟು ಮಾಡಿ. ಹಣ ಹಣನ ಗಳಿಸುತ್ತೆ. ಮನಿ ಬಿಗೆಟ್ಸ್ ಮನಿ, ಮನಿ ಬಿಗೆಟ್ಸ್ BEGETS. ಹಣ ಹಣನೇ ಗಳಿಸುತ್ತಲ್ವಾ, ಪ್ರೀತಿನ ಗಳಿಸುತ್ತಾ, ಮನಿ ಬಿಗೆಟ್ಸ್ ಮನಿ. ದಯವಿಟ್ಟು 100 ರೂಪಾಯಿಗಳನ್ನು ಮೊದಲೇ ಕೊಡಿ. ಕೈಂಡ್ಲಿ ಗಿವ್ ಮಿ 100 rupees ಇನ್ ಅಡ್ವಾನ್ಸ್. ಮೊದಲೇ 100 ರೂಪಾಯಿನ ಕೊಡಿ ಅನ್ನೋದಕ್ಕೆ ಕೈಂಡ್ಲಿ ಗಿವ್ ಮಿ 100 rupees ಇನ್ ಅಡ್ವಾನ್ಸ್. ನೀವು ಯಾವುದಾದ್ರೂ ವ್ಯಾಪಾರ ಮಾಡ್ತೀರಾ? ಆರ್ ಯು ಇನ್ ಬಿಸ್ನೆಸ್? ನೀವು ಯಾವುದಾದ್ರೂ ವ್ಯಾಪಾರ ಮಾಡ್ತೀರಾ? ನಾನು ಸಾಲದಲ್ಲಿ ಮುಳುಗಿದ್ದೀನಿ. I am under debt. ನಾನು ಸಾಲದಲ್ಲಿ ಮುಳುಗಿದ್ದೀನಿ. ನಿಮ್ಗೆ ಎಷ್ಟು ಹಣ ಕೊಡಬೇಕು? ಹೌ ಮಚ್ ಇಸ್ ಅ ಬಿಲ್? ನಿಮ್ಗೆ ಎಷ್ಟು ಹಣ ಕೊಡಬೇಕು? ಅದಕ್ಕೆ ಎಷ್ಟು ಬೆಲೆ ಆಗುತ್ತೆ? How much does it cost? ಎಷ್ಟು ಹಣ ಕೊಡಬೇಕು ಅನ್ನೋದಕ್ಕೆ How much is the bill? ಅದಕ್ಕೆ ಎಷ್ಟು ಹಣ ಆಗುತ್ತೆ ಅನ್ನೋದಕ್ಕೆ How much does it cost? ಬರೀ ಹಣದ ವ್ಯವಹಾರಗಳಿರೋದಿಲ್ಲ ಬಿಸ್ನೆಸ್ಸಲ್ಲಿ ಅಲ್ವಾ, ಚೆಕ್ ವ್ಯವಹಾರ ಕೂಡ ಇರುತ್ತೆ. ಆದರೆ ಕೆಲವೊಮ್ಮೆ ಚೆಕ್ ಬ್ಯಾಂಕಲ್ಲಿ ಕ್ರೆಡಿಟ್ ಆಗದಿದ್ದಾಗ ಚೆಕ್ ಕೊಟ್ಟು ಹಣ ತಗೊಳ್ಳುವಂಥ ಪ್ರಮೇಯ ಕೂಡ ಬರ್ಬೋದು. ಅದನ್ನು ಹೇಗೆ ಹೇಳೋದು? ದಿಸ್ ಚೆಕ್ ಈಸ್ ಟು ಬಿ ಎನ್ಕ್ಯಾಶ್ಡ್. ಈ ಚೆಕ್ ಕೊಟ್ಟು ಹಣನ ತಗೊಳ್ಬೇಕು. ಹೇಗೆ ಹೇಳೋದು? ದಿಸ್ ಚೆಕ್ ಈಸ್ ಟು ಬಿ ಎನ್ಕ್ಯಾಶ್ಡ್. ಈ ಪತ್ರಗಳನ್ನೆಲ್ಲ ಅಂಚೆಗೆ ಹಾಕು. Post these letters. ಈ ಪತ್ರಗಳನ್ನು ಅಂಚೆಗೆ ಹಾಕು. ಹೇಗೆ ಹೇಳೋದು? Post these letters. ಈ ದಿನದಲ್ಲಿ ವ್ಯಾಪಾರದಲ್ಲಿ ಅನೇಕ ತೊಂದರೆನ ಎದುರಿಸಬೇಕಾಗಿದೆ. ಯಾಕಂದರೆ ಬಿಸ್ನೆಸ್ ಅಂದರೆ ಹಾಗಲ್ವಾ, ತುಂಬ ಕಾಂಪಿಟೇಟಿವ್ ಜಗತ್ತೀಗ. ಒಬ್ರಿಗಿಂತ ಒಬ್ಬರು ಇನ್ನು ಡಿಫ್ರೆಂಟಾಗಿ ಬಿಸ್ನೆಸ್ ನಡೆಸ್ತಾ ಇರ್ತಾರೆ. ಅನ್ ಹೇಗೆ ಹೇಳೋದು, ಬಿಸ್ನೆಸ್ ಈಸ್ ಬ್ಯಾಡ್ ದೀಸ್ ಡೇಸ್, ಬಿಸ್ನೆಸ್ ಈಸ್ ಬ್ಯಾಡ್ ದೀಸ್ ಡೇಸ್. ಈ ದಿವಸದಲ್ಲಿ ವ್ಯಾಪಾರ ಅನೇಕ ತೊಂದರೆಗಳನ್ನು ಎದುರಿಸ್ಬೇಕಾಗಿದೆ ವ್ಯಾಪಾರದಲ್ಲಿ ಅಂತ ಹೇಗೆ ಹೇಳೋದು, ಬಿಸ್ನೆಸ್ ಈಸ್ ಬ್ಯಾಡ್ ದೀಸ್ ಡೇಸ್. ನಿಮ್ಮ ಕೆಲಸ ಏನು, ವೃತ್ತಿ ಏನು, ಹೇಗೆ ಕೇಳ್ತೀರಾ ದಿನ, ವಾಟ್ ಈಸ್ ಯುವರ್ ಪ್ರೊಫೆಷನ್, PROFESSION, ವಾಟ್ ಈಸ್ ಯುವರ್ ಪ್ರೊಫೆಷನ್, ನಿಮ್ಮ ವೃತ್ತಿ ಏನು, ಬಿಸ್ನೆಸ್ ಮಾಡ್ತಿರ್ಬೋದು, ಕೆಲಸದಲ್ಲಿ ಯಾವುದೋ ಸರ್ವಿಸ್ ಕೊಡ್ತಿರ್ಬೋದು ಅಲ್ವಾ, ಅಂದ್ ಹೇಗೆ ಕೇಳೋದು, ವಾಟ್ ಈಸ್ ಯುವರ್ ಪ್ರೊಫೆಷನ್, ನಿಮ್ಮ ವೃತ್ತಿ ಏನು. ಒಂದು ಸಂಸ್ಥೆ ಅಂದಮೇಲೆ ಅಲ್ಲಿ ಒಬ್ಬರೇ ನಡೆಸೋದಿಕ್ಕಾಗಲ್ಲ ಅಲ್ವಾ, ಅದಕ್ಕೊಂದಷ್ಟು ಜನ ಶೇರ್ ಹೋಲ್ಡರ್ಸ್ ಇರ್ತಾರೆ. ಈ ಸಂಸ್ಥೆಯ ಶೇರ್ದಾರರು ಎಷ್ಟು ಜನ, ಹೌ ಮೆನಿ ಶೇರ್ ಹೋಲ್ಡರ್ಸ್ ಆರ್ ದೇರ್ ಇನ್ ದಿಸ್ ಕಂಪನಿ, ಹೌ ಮೆನಿ ಶೇರ್ ಹೋಲ್ಡರ್ಸ್ ಆರ್ ದೇರ್ ಇನ್ ದಿಸ್ ಕಂಪನಿ, ಈ ಸಂಸ್ಥೆಯ ಶೇರುದಾರರು ಎಷ್ಟು ಜನ ಇದ್ದಾರೆ ಅಂತ ಹೇಗೆ ಕೇಳೋದು, ಹೌ ಮೆನಿ ಶೇರ್ ಹೋಲ್ಡರ್ಸ್ ಆರ್ ದೇರ್ ಇನ್ ದಿಸ್ ಕಂಪನಿ. ಅವರು ಆಮದು ರಫ್ತು ಉದ್ಯಮದಲ್ಲಿದ್ದಾರೆ, ಕೆಲವು ಥಿಂಗ್ಸ್ನ ಬೈ ಮಾಡ್ತಾರೆ, ಇಂಪೋರ್ಟ್ ಮಾಡ್ತಾರೆ, ಕೆಲವನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ, ಆಮದು ರಫ್ತು ಅಂತ. ಅದ್ ಹೇಗೆ ಹೇಳೋದು, ಹಿ ಈಸ್ ಇನ್ ದ ಇಂಪೋರ್ಟ್ ಎಕ್ಸ್ಪೋರ್ಟ್ ಟ್ರೇಡ್, ಹಿ ಈಸ್ ಇನ್ ದ ಇಂಪೋರ್ಟ್ ಎಕ್ಸ್ಪೋರ್ಟ್ ಟ್ರೇಡ್, ಅವರು ಆಮದು ರಫ್ತು ಉದ್ಯಮದಲ್ಲಿದ್ದಾರೆ. ನಾವು ದಳ್ಳಾಳಿಗಳು, ವಿ ಆರ್ ಬ್ರೋಕರ್ಸ್, ವಿ ಆರ್ ಬ್ರೋಕರ್ಸ್, ಹಾಗಂದರೆ ನಾವು ದಳ್ಳಾಳಿಗಳು ಅಂತ. ನೀವು ಸರಕುಗಳಿಗಾಗಿ ಒಂದು ಪಟ್ಟಿನ ಕಳಿಸಿದ್ದೀರಾ, ಹ್ಯಾವ್ ಯು ಸೆಂಟ್ ಆ್ಯನ್ ಇನ್ವಾಯ್ಸ್ ಫಾರ್ ದಿ ಗೂಡ್ಸ್, ಹ್ಯಾವ್ ಯು ಸೆಂಟ್ ಆ್ಯನ್ ಇನ್ವಾಯ್ಸ್ ಫಾರ್ ದಿ ಗೂಡ್ಸ್, ಸರಕುಗಳಿಗಾಗಿ ಒಂದು ಪಟ್ಟಿನ ಅಂದರೆ ಬಿಲ್ನ ಇನ್ವಾಯ್ಸ್ನ ಕಳಿಸಿದ್ದೀರಾ ಅಂತ. ಅವರು ಹೇಗೆ ಮಾಡ್ತಿದ್ದಾರೆ, ಹೌ ಈಸ್ ಹೀ ಡೂಯಿಂಗ್, ಅವರು ಹೇಗೆ ಮಾಡ್ತಿದ್ದಾರೆ, ಹೇಗೆ ನಡೀತಿದೆ ಅವರ ವ್ಯವಹಾರ, ಹೌ ಈಸ್ ಹೀ ಡೂಯಿಂಗ್ ಅಂತ ಕೇಳಬಹುದು. ನೋಡಿ, ನಿನ್ನೆ ಮತ್ತು ಇಂದಿನ ಸಂಚಿಕೆಗಳಲ್ಲಿ ನಾವು ಬಿಸ್ನೆಸ್ ರಿಲೇಟೆಡ್ ಬೇಕಾದಷ್ಟು ಸಂಭಾಷಣೆಯನ್ನು ನೋಡಿದ್ವಿ. ಈಗ ನಾನು ಕೆಲವು ನೆನಪಿಡಬೇಕಾದ ಅಂಶಗಳನ್ನು ಹೇಳ್ತೀನಿ. ನೋಡಿ, ಒಂದು ವಾಕ್ಯ ಹೇಳ್ತೀನಿ, ಲೆಕ್ಚರರ್ಶಿಪ್ ಈಸ್ ಅ ರೆಸ್ಪೆಕ್ಟಬಲ್ ಪ್ರೊಫೆಷನ್, ಲೆಕ್ಚರರ್ ವೃತ್ತಿ ಗೌರವಾನ್ವಿತ ಹುದ್ದೆ. ಇಲ್ಲಿ ಲೆಕ್ಚರರ್, ಲೆಕ್ಚರರ್ ಅಂದರೆ ಉಪನ್ಯಾಸಕ ಅನ್ನೋ ನಾಮಪದಕ್ಕೆ ಶಿಪ್ ಅನ್ನೋ ಪ್ರತ್ಯಯ ಸೇರಿ ಹೊಸ ಭಾವಸೂಚಕ ನಾಮಪದ ಲೆಕ್ಚರರ್ಶಿಪ್ ರಚಿತವಾಗಿದೆ, ಹೌದಲ್ವಾ. ಶಿಪ್ ಪ್ರತ್ಯಯನಿಂದ ಮುಕ್ತಾಯಗೊಳ್ಳೋ ಶಬ್ದಗಳು ಭಾವಸೂಚಕ ನಾಮಪದ ಆಗಿರುತ್ತೆ. ಉದಾಹರಣೆಗೆ, ವಿದ್ಯಾರ್ಥಿ ವೇತನಕ್ಕೆ ಏನು ಹೇಳ್ತಾರೆ, ಸ್ಕಾಲರ್ಶಿಪ್. ಸದಸ್ಯತ್ವಕ್ಕೆ ಮೆಂಬರ್ಶಿಪ್. ಸಂಬಂಧಕ್ಕೆ ಕಿನ್ಶಿಪ್. ಕಷ್ಟಗಳಿಗೆ ಹಾರ್ಡ್ಶಿಪ್. ಸ್ನೇಹಕ್ಕೆ ಫ್ರೆಂಡ್ಶಿಪ್. ಇವೆಲ್ಲ ಭಾವಸೂಚಕ ನಾಮಪದಗಳಾಯ್ತಲ್ಲ. ಯಾವ್ಯಾವ ಶಬ್ದದ ಕೊನೆಯಲ್ಲಿ ಹುಡ್ ಅನ್ನೋ ಪ್ರತ್ಯಯ ಇರುತ್ತೋ ಅದು ಕೂಡ ಭಾವಸೂಚಕ ನಾಮಪದವೇ ಆಗಿರುತ್ತೆ. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ, ಐ ನೋ ಹಿಮ್ ಫ್ರಮ್ ಚೈಲ್ಡ್ಹುಡ್, ಬಾಲ್ಯದಿಂದ ಅವರು ನನಗೆ ಪರಿಚಿತರು. ನೋಡಿ, ಫಾದರ್ ಇಂದ ಫಾದರ್ಹುಡ್ ಪಿತೃತ್ವ, ಮದರ್ ಇಂದ ಮದರ್ಹುಡ್ ಮಾತೃತ್ವ, ಮ್ಯಾನ್ ಇಂದ ಮ್ಯಾನ್ಹುಡ್ ಪುರುಷತ್ವ, ಬಾಯ್ ಇಂದ ಬಾಯ್ಹುಡ್ ಬಾಲ್ಯ, ಗರ್ಲ್ ಇಂದ ಗರ್ಲ್ಹುಡ್ ಬಾಲಿಕತ್ವ, ಪೇರೆಂಟ್ ಇಂದ ಪೇರೆಂಟ್ಹುಡ್ ತಂದೆ ತಾಯಿ ಇಬ್ಬರಿಗೂ ಅನ್ವಯಿಸುತ್ತೆ ಇದು. ಅಲ್ಲಿಗೆ ಯಾವ ಪದದಲ್ಲಿ ಶಿಪ್ ಅನ್ನೋ ಪ್ರತ್ಯಯ ಸೇರಿ ಒಂದು ಪದ ಹೊಸದಾಗಿ ಬರುತ್ತಲ್ಲ, ರಚಿತವಾಗತ್ತಲ್ಲ, ಅದು ಭಾವಸೂಚಕ ನಾಮಪದ ಆಗಿರುತ್ತೆ. ಅದೇ ರೀತಿ ಹುಡ್ ಅನ್ನೋ ಪದ ಕೊನೆಯಲ್ಲಿ ಬಂದಾಗ ಅದು ಸಹ ಭಾವಸೂಚಕ ನಾಮಪದ ಆಗತ್ತೆ. ಅಂದರೆ ಫಾದರ್ಹುಡ್, ಮದರ್ಹುಡ್, ಮ್ಯಾನ್ಹುಡ್, ಬಾಯ್ಹುಡ್, ಗರ್ಲ್ಹುಡ್, ಪೇರೆಂಟ್ಹುಡ್ ಈ ಥರ. ಇನ್ನು ಕೆಲವು ನೀತಿ ವಾಕ್ಯಗಳನ್ನು ನಾವು ತಿಳ್ಕೊಳ್ಳೋಣ, ಅಂದರೆ ಸೇಯಿಂಗ್ಸ್. ಇವು ಕೂಡ ಡೂಸ್ ಆ್ಯಂಡ್ ಡೋಂಟ್ಸ್ ಹಾಗೆ, ನಾವೇನು ಮಾಡಬೇಕು, ಹೇಗಿರಬೇಕು ಅನ್ನೋದು ನಮಗೆ ತಿಳಿಸುತ್ತೆ ಅಲ್ವಾ. ಕಂಡದ್ದು ಕಂಡದ ಹಾಗೆ ಹೇಳಿದರೆ ಕೆಂಡದಂತೆ ಕೋಪ ಬಂತು, ಇದನ್ನ ಕೇಳಿರ್ತೀರಲ್ವಾ. ಇದ್ದದಿದ್ದ ಹಾಗೆ ಹೇಳಿದರೆ ಎದ್ದು ಬಂದು ಎದೆಗೋದ್ದ ಅಂತ ಕೂಡ ಹೇಳ್ತಾರೆ. ಅದನ್ನು ಕಂಡದ್ದನ್ನು ಕಂಡ ಹಾಗೆ ಹೇಳಿದರೆ ಕೆಂಡದ ಹಾಗೆ ಕೋಪ ಅಂದ್ರೆ ಏನು, ಆ್ಯಕ್ಚುಲಿ ಟ್ರೂತ್ ಈಸ್ ಬಿಟರ್, ಟ್ರೂತ್ ಈಸ್ ಬಿಟರ್ ಅಂತ ಅದರ ಅರ್ಥ ಅಲ್ವಾ. ಕೈ ಕೆಸರಾದರೆ ಬಾಯಿ ಮೊಸರು. ಹಾರ್ಡ್ ವರ್ಕ್ ಆಲ್ವೇಸ್ ಪೇಸ್, ಹಾರ್ಡ್ ವರ್ಕ್ ಆಲ್ವೇಸ್ ಪೇಸ್, ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದ್ರ ಅರ್ಥ. ಆಲಸತ್ವ ಎಲ್ಲ ರೋಗಕ್ಕೂ ಮೂಲ, ಆಲಸ್ಯದಿಂದ ಇದ್ಬಿಡ್ತೀವಲ್ಲ ಅದೇ ನಮ್ಮ ರೋಗಕ್ಕೆ ಮೂಲ. ಐಡ್ಲ್ನೆಸ್ ಈಸ್ ದ ರೂಟ್ ಕಾಸ್ ಆಫ್ ಆಲ್ ಇಲ್ಸ್, ಇದು ಆಲ್ಮೋಸ್ಟ್ ಸೇಮ್ ಅರ್ಥನೇ ಕೊಡ್ತಾ ಇದೆ ಅಲ್ವಾ ಇಂಗ್ಲೀಷ್ನಲ್ಲಿ. ಐಡ್ಲ್ನೆಸ್ ಈಸ್ ದ ರೂಟ್ ಕಾಸ್ ಆಫ್ ಆಲ್ ಇಲ್ಸ್. ಮುರಿದು ಹೋಗಿರುವಂತಹ ಮನೆ ನಿಲ್ಲೋದಿಲ್ಲ. ಅ ಡಿವೈಡೆಡ್ ಹೌಸ್ ಕೆನಾಟ್ ಸ್ಟ್ಯಾಂಡ್. ಅ ಡಿವೈಡೆಡ್ ಹೌಸ್ ಕೆನಾಟ್ ಸ್ಟ್ಯಾಂಡ್. ಮುರಿದ ಮನೆ ನಿಲ್ಲೋದಿಲ್ಲ. ಸತ್ಯಮೇವ ಜಯತೆ. ಯಾಕಂದ್ರೇನು, ಟ್ರೂತ್ ಆಲ್ವೇಸ್ ವಿನ್ಸ್. ಟ್ರೂತ್ ಆಲ್ವೇಸ್ ವಿನ್ಸ್. ಸತ್ಯಮೇವ ಜಯತೆ. ಸಲಿಗೆ ಹೆಚ್ಚಿಸಿದಷ್ಟು ಅನಾದರ ಉಂಟಾಗತ್ತೆ. ಫ್ಯಾಮಿಲಿಯಾರಿಟಿ ಬ್ರೀಡ್ಸ್ ಕಂಟೆಂಪ್ಟ್. ಫ್ಯಾಮಿಲಿಯಾರಿಟಿ ಬ್ರೀಡ್ಸ್ ಕಂಟೆಂಪ್ಟ್. ಸಲಿಗೆ ಹೆಚ್ಚಿದಷ್ಟು ಗೌರವ ಕಡಿಮೆ ಆಗತ್ತಲ್ವಾ. ಸಂಪತ್ತು ಮಿಸ್ತ್ರರನ್ನು ಗಳಿಸತ್ತೆ, ಆದರೆ ಬಡತನ ಅವರನ್ನು ದೂರ ಮಾಡತ್ತೆ. ಪ್ರಾಸ್ಪರ್ಟಿ ಗೇನ್ಸ್ ಫ್ರೆಂಡ್ಸ್ ಬಟ್ ಅಡ್ವರ್ಸಿಟಿ ಟ್ರೈಸ್ ದೆಮ್. ಪ್ರಾಸ್ಪರ್ಟಿ ಗೇನ್ಸ್ ಫ್ರೆಂಡ್ಸ್ ಅಂದರೆ ಸಂಪತ್ತು ಮಿತ್ರರನ್ನು ಗಳಿಸಿದ್ರೆ ಬಡತನ ಅವರನ್ನು ದೂರವಾಗಿಸುತ್ತೆ. ಬಟ್ ಅಡ್ವರ್ಸಿಟಿ ಟ್ರೈಸ್ ದೆಮ್. ಅಡ್ವರ್ಸಿಟಿ ಟ್ರೈಸ್ ದೆಮ್. ಬಡತನ ಅವರನ್ನು ದೂರ ಮಾಡುತ್ತೆ. ಪ್ರಾಮಾಣಿಕತೆ ಅತ್ಯುತ್ತಮ ನೀತಿ. ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಪ್ರಾಮಾಣಿಕತೆ ಅತ್ಯುತ್ತಮ ನೀತಿ. ಮುಖದ ಮುಂದೆ ಹೊಗಳೋದು ಸುಖಸ್ತುತಿ ಆಗತ್ತೆ. ಪ್ರೈಸಿಂಗ್ ಯು ಆಟ್ ಯುವರ್ ಫೇಸ್ ಈಸ್ ಫ್ಲ್ಯಾಟ್ರಿ. ಪ್ರೇಸಿಂಗ್ ಯು ಅಥವಾ ಎಕ್ಸ್ಟಾಲಿಂಗ್ ಅಂತ ಕೂಡ ಹೇಳ್ಬೋದು. ಮುಖಸ್ತುತಿ ಮಾಡೋದಕ್ಕೆ ಎಕ್ಸ್ಟಾಲಿಂಗ್. ಪ್ರೇಸಿಂಗ್ ಯು ಆಟ್ ಯುವರ್ ಫೇಸ್ ಈಸ್ ಫ್ಲ್ಯಾಟ್ರಿ. ಜ್ಞಾನದಿಂದ ವಿವಾದ ಉದ್ಭವಿಸೋದು ಸ್ವಾಭಾವಿಕ. ಲರ್ನಿಂಗ್ ಬ್ರೀಡ್ಸ್ ಕಾಂಟ್ರವರ್ಸಿ. ಲರ್ನಿಂಗ್ ಬ್ರೀಡ್ಸ್ ಕಾಂಟ್ರವರ್ಸಿ. ಎಲ್ಲ ಬೆರಳು ಒಂದೇ ಸಮ ಇಲ್ಲ. ಆಲ್ ಆರ್ ನಾಟ್ ಅಲೈಕ್. ಎಲ್ಲ ಬೆರಳು ಒಂದೇ ಸಮ ಇಲ್ಲ ಅಂದರೆ ಆಲ್ ಆರ್ ನಾಟ್ ಅಲೈಕ್. ಒಂದೇ ರೀತಿ ಎಲ್ಲರೂ ಇರೋದಿಲ್ಲ ಅಂತ ಹೇಳೋದು. ಈ ಜಗತ್ತಲ್ಲಿ ಎಲ್ಲ ನಶ್ವರ. ನಥಿಂಗ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್. ಈ ಜಗತ್ತಲ್ಲಿ ಎಲ್ಲವೂ ನಶ್ವರ. ನಥಿಂಗ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್. ಸುಖ ಇರ್ಬೋದು, ದುಃಖ ಇರ್ಬೋದು, ಕಷ್ಟ ಆಗಿರ್ಬೋದು, ಗೆಲುವು ಸೋಲು, ಯಾವುದೇ ವಿಷಯ ಪರ್ಮನೆಂಟ್ ಆಗಿರೋದಿಲ್ಲ. ಅದೆಲ್ಲ ಬದಲಾಗ್ತಾ ಇರತ್ತೆ. ಹಾಗಾಗಿ ಸುಖ ಬಂದಾಗ ಖುಷಿ ಪಡದೆ, ದುಃಖ ಬಂದಾಗ ಬೇಸರ ಪಟ್ಕೊಳ್ಳದೆ, ಎಲ್ಲದನ್ನು ಒಂದೇ ರೀತಿ ಸ್ವೀಕರಿಸೋ ಮನೋಭಾವ ನಾವು ಮಾಡಿಕೊಳ್ಬೇಕು, ಗಳಿಸ್ಕೊಳ್ಬೇಕು, ಪ್ರಾಕ್ಟೀಸ್ ಮಾಡಿಕೊಳ್ಬೇಕು. ಹೇಳೋದಕ್ಕೆ ಕೇಳೋದಕ್ಕೆ ಇನ್ನೂ ಬೇಕಾದಷ್ಟಿದೆ. ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.
3: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
6: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
5: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
6: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
5: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
6: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
5: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
6: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
5: ಹಂಗ ಅದ್ಯಾಕಂತೆ? ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
6: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
5: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ

ನಮ್ಮ ಶಿವನ ಕುಮಾರಸ್ವಾಮಿ ಸೋಜಿಗದ ಅವತಾರ ತಲೆದಾಂಡ್ರಣ್ಣ, ಸೋಜಿಗದ ಅವತಾರ ತಲೆದಾಂಡ್ರಣ್ಣ. ಕನ್ನಡ ನಾಡಿನ ಗಿರಿಯ ಮೇಲೆ ತೋರಿ ಒಂದು ಬೆಳಗಿನ ಲೀಲೆ, ಲೋಕವನ್ನೇ ಮರಳು ಮಾಡಿ ಮೆರೆದಾಂಡ್ರಣ್ಣ, ಲೋಕವನ್ನೇ ಮರಳು ಮಾಡಿ ಮೆರೆದ.

ಸ್ವಾಮಿ ಸೋಜಿಗದ ಅವತಾರ ತಲೆದಾನ್ರಣ್ಣ, ಸೋಜಿಗದ ಅವತಾರ ತಲೆದಾನ್ರಣ್ಣ. ಸ್ವಾಮಿ ಲೋಹಗಿರಿಯ ಸೇರಿ ಜಗದ

ಮಗನಿಗೆ ಮದುವೆ ಮಾಡಲ್ಲೆಂದು ತಾಯಿ ಪಾರ್ವತಿ ಕಡಲ ತೀರದಲ್ಲಿ ಚೆಲುವೆ ಒಬ್ಬ ಕಂಡಾಳ್ರಣ್ಣ. ಮಂದಲ್ಲೊಂದು ಆಸೆ ಮೂಡಿ ತನ್ನ ಮಗನಿಗೆ ತಕ್ಕ ಜೋಡಿ ಮನದ ಬಯಕೆ ಚೆಲುವೆಗೆ ತಿಳಿಸಾಳ್ರಣ್ಣ. ಗೌರಿ ಮಾತ ಕೇಳಿ ನಾರಿ ಸುಂದರಿ ಕನ್ಯಾಕುಮಾರಿ ಸ್ವಾಮಿ ಕುಮಾರ ನೀಗಾಗಿ ಕಾಯ್ವೆ ನೆಂದಾಳ್ರಣ್ಣ. ಸ್ವಾಮಿ ಕುಮಾರ ನೀಗಾಗಿ ಕಾಯ್ವೆ ನೆಂದಾಳ್ರಣ್ಣ. ಕೇಳಿರಣ್ಣ ಕೇಳಿ ನಮ್ಮ ಶಿವನ ಕುಮಾರ ಸ್ವಾಮಿ ಸೋಜಿಗದ ಅವತಾರ ತಲೆದಾಳ್ರಣ್ಣ. ಸೋಜಿಗದ ಅವತಾರ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಇದ್ದಾರೆ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
2: ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಪ್ರೀತಿ, ನಂಬಿಕೆ, ವಿಶ್ವಾಸ ಇದೆಲ್ಲ ತುಂಬಾ ಮುಖ್ಯ ಆಗುತ್ತೆ. ಅದನ್ನ ಕೆಲವರಲ್ಲಿ ಮಾತ್ರ ನಾವು ಬಯಸ್ತೀವಿ. ಹೀಗಿರುವಾಗ ಯಾರಲ್ಲಿ ನಿಮಗೆ ನಂಬಿಕೆ ಇಲ್ವೋ ಅಂತ ಕಡೆ ವಾದ ಮಾಡಕ್ ಹೋಗ್ಬೇಡಿ. ಹಾಗೆ ನೀವು ಯಾವಾಗ ಯಾವುದೇ ತಪ್ಪು ಮಾಡಿರಲ್ವೋ ಅಂತ ಸಮಯದಲ್ಲಿ ತಲೆ ತಗ್ಸಕ್ ಹೋಗ್ಬೇಡಿ. ತಪ್ಪು ಮಾಡಿದ್ರೆ ತಲೆ ತಗ್ಸಿ, ಆದ್ರೆ ತಪ್ಪು ಮಾಡಿಲ್ಲ ಅನ್ನುವಾಗ ತಲೆ ತಗ್ಸ್ಬೇಡಿ. ಹಾಗೇನೆ ಪ್ರೀತಿಯನ್ನ ಕೂಡ, ಯಾರು ನಿಮ್ಮ ಪ್ರೀತಿಗೆ ಬೆಲೆ ಕೊಡ್ತಾ ಇಲ್ವೋ ಅಂತವರಿಂದ ನೀವು ಪ್ರೀತಿಯನ್ನ ಬಯಸೋಕ್ ಹೋಗ್ಬೇಡಿ. ಈ ಪ್ರೀತಿ, ನಂಬಿಕೆ, ವಿಶ್ವಾಸ ಅನ್ನೋದು ತಾನಾಗೇನೆ ಸಿಗ್ಬೇಕು. ಆಲ್ ಇಸ್ ವೆಲ್.
0: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
5: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
2: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9000085001116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಸಿನಿ ಕಹಾನಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಸೊ ಇವತ್ತು September 25th, ಸಮಯ ಕೂಡ 4 ಗಂಟೆ ಆಗಿದೆ ರೀ. ಹಾಗಿದ್ಮೇಲೆ ಸಿನಿ ಕಹಾನಿ ಕಾರ್ಯಕ್ರಮನ ಶುರು ಮಾಡೋದೇ ಅಲ್ವಾ? ಶುಕ್ರವಾರ ಬಂತು ಅಂದ್ರೆ ಸಾಕು, ಸಿನಿಮಾಗಳ ಬಗ್ಗೆ ಮಾತಾಡುವಂತಹ ವಿಶೇಷವಾದ ಕಾರ್ಯಕ್ರಮ.

ಹಾಗೆ ಇವತ್ತು ನಮ್ಮ ಕನ್ನಡದಲ್ಲಿ ಸಾಕಷ್ಟು ಚಿತ್ರಗಳು ಕೂಡ ಬಿಡುಗಡೆ ಆಗಿದೆ. ಯಾವ ಸಿನಿಮಾ ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಇನ್ನು ಇವತ್ತು ವಿಶೇಷವಾಗಿ ನಮ್ಮ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಸಹಜ ನಟ ಅಂತಾನೆ ಹೇಳ್ಬೋದು, ಎಲ್ಲರಿಗೆ ಇಷ್ಟ ಆಗುವಂತಹ ನಟ ಅನಂತ್ ನಾಗ್ ಅವ್ರ ಬಗ್ಗೆ ಮಾತಾಡೋಣ ಅಂತ. ಯಾಕಪ್ಪ ಅಂದ್ರೆ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ವಿವಿಧ ಪಾತ್ರಗಳಲ್ಲಿ ನೆಚ್ಚಿನ ಪಾತ್ರಗಳಲ್ಲಿ ಅಭಿನಯಿಸಿದರೆ, ಇನ್ನು ವಿಶೇಷವಾಗಿ ನಮ್ಮ ಕನ್ನಡದ ನಟನಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಿರೋದು ಕನ್ನಡಿಗರು ಹೆಮ್ಮೆ ಪಡುವಂತಹ ಸಂಗತಿ ಕೂಡ ಹೌದು. ಹಾಗಾಗಿ ಇವತ್ತು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ದೊರಕಿರುವಂತಹ ಅನಂತ್ ನಾಗ್ ಅವ್ರ ಬಗ್ಗೆ ಮಾತಾಡೋಣ, ಅವರ ಸಿನಿಮಾಗಳ ಬಗ್ಗೆ ಮಾತಾಡೋಣ ಅಂತ. ಇದರೊಟ್ಟಿಗೆ ಇವತ್ತು ಬಿಡುಗಡೆ ಆಗಿರುವಂತಹ ಸಿನಿಮಾಗಳ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೀನಿ. ಹಾಗಿದ್ಮೇಲೆ ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮವನ್ನ ಅನಂತ್ ನಾಗ್ ಸರ್ಗೋಸ್ಕರ ಡೆಡಿಕೇಟ್ ಮಾಡ್ತಾ ಅವರು ಅಭಿನಯಿಸಿರುವಂತಹ ಒಂದು ನೆಚ್ಚಿನ ಗೀತೆಯನ್ನ ಕೇಳ್ಕೊಂಡು ಬನ್ನಿ. ಈ ಒಂದು ನೆಚ್ಚಿನ ಗೀತೆ ನಿಮಗೂ ಕೂಡ ಇಷ್ಟ ಆಗತ್ತೆ ಅಲ್ವಾ? ಸೊ ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸಿನಿ ಕಹಾನಿ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಒಂದು ಸೊಗಸಾದ ಗೀತೆಯನ್ನ ಕೇಳ್ಕೊ ಬಂದ್ರಿ ಅಲ್ವಾ? ಹೌದು, ಅನಂತ್ನಾಗ್ ಅವರ ಸಾಂಗು ತುಂಬಾ ಚೆನ್ನಾಗಿರುತ್ತೆ, ಕೇಳೋಕೆ ಮೆಲೋಡಿ ಆಗಿರುತ್ತೆ. ಇನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯ ಸರ್ ಅವರ ಧ್ವನಿಯಲ್ಲಂತೂ ಸೂಪರ್. ಹಾಗೆ ಈ ಒಂದು ಹಾಡಿಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ ಇದ್ದು ಸಿನಿಮಾ ಕೂಡ ತುಂಬಾ ಚೆನ್ನಾಗಿದೆ, ಬಯಲುದಾರಿ ಸಿನಿಮಾ. ಸೊ ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಅನಂತ್ನಾಗ್ ಸರ್ ಅವರ ಫೇವ್ರೆಟ್ ಸಿನಿಮಾ ಯಾವುದು ಅಂದ್ರೆ ನೀವು ಇಷ್ಟಪಡುವಂತ ಸಿನಿಮಾ ಯಾವುದು ಅಂತ ತಿಳಿಸ್ಕೊಡ್ಬೋದು. ಹಾಗೆ ಇನ್ನು ನಮ್ಮ ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಗಣಪತಿಯ ರಾಜ ಬೀದಿ ಉತ್ಸವ ನಡೀತಾ ಇದೆ. ಆ ಒಂದು ಉತ್ಸವದ ಬಗ್ಗೆ ಕೂಡ ನೀವು ನನಗೆ ಅಪ್ಡೇಟ್ ಅನ್ನ ತಿಳಿಸ್ತಾ ಇರ್ಬೋದು. ಈಗ ನಮ್ಮ ಗಣಪತಿ ಎಲ್ಲಿದೆ ಏನು ಅಂತ ಎಲ್ಲ ಹೇಳ್ಬೋದು. ಹಾಗೆ ಇವತ್ತು ನಾನು ಹೇಳಿದೆ ಕನ್ನಡದಲ್ಲಿ ಇವತ್ತು ಹ್ಯಾಟ್ರಿಕ್, ಮೂರು ಸಿನಿಮಾಗಳು ಬಿಡುಗಡೆ ಆಗಿದೆ ಅಂತ. ಅದರಲ್ಲಿ ಮೊದಲನೇದಾಗಿ ಪ್ರೇಮದ ಊರಲ್ಲಿ ಈ ಒಂದು ಸಿನಿಮಾ ಕೂಡ ಇವತ್ತು ಬಿಡುಗಡೆಯಾಗಿದೆ. ಸಾಕಷ್ಟು ತಾರಾಗಣಗಳಿದೆ, ಅದರಲ್ಲೂ ಮುಖ್ಯವಾಗಿ ರಂಗಾಯಣ ರಘು ಅವರು ಈ ಒಂದು ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದರೆ. ಶ್ರೀರಾಮ್ ಅವರು ಈ ಒಂದು ಸಿನಿಮಾದ ನಾಯಕ ನಟನಾಗಿ ಅಭಿನಯಿಸಿದರೆ. ಈ ಒಂದು ಸಿನಿಮಾದ ಹೆಸರು ಕೇಳುವಾಗ ಏನೋ ಇದೆಯಪ್ಪ, ಪಕ್ಕಾ ಲವ್ ಸ್ಟೋರಿ ಸಿನಿಮಾ ಅಂತಲೇ ಅನಿಸುತ್ತೆ. ಸೊ ನೀವು ಫ್ರೀ ಆಗಿದ್ರೆ ಇವತ್ತು ಈ ಸಿನಿಮಾವನ್ನು ನೋಡ್ಬೋದು, ರಿಲೀಸ್ ಆಗಿದೆ. ಹಾಗೆ ಮತ್ತೊಂದು ಸಿನಿಮಾ ಅಂದರೆ ಹೆಗ್ಗಣ ಮುದ್ದು. ಸೊ ಹೆಸರು ತುಂಬ ಡಿಫ್ರೆಂಟ್ ಆಗಿದೆ, ಟೈಟಲ್ ಅಲ್ವಾ? ಹೌದು, ಅವಿನಾಶ್ ಬಳ್ಳೇಕಲ್ ಅವರ ಒಂದು ಸಿನಿಮಾ ಇದು. ಈ ಒಂದು ಸಿನಿಮಾ ಏನಪ್ಪ ಅಂದರೆ ಹೆಣ್ಣು ಮಗುವಿನ ಒಂದು ಅವರ ಬೆಳವಣಿಗೆ ಹೇಗಿರುತ್ತೆ, ಜೊತೆಗೆ ಅವರು ಸಮಾಜದಲ್ಲಿ ಫೇಸ್ ಮಾಡುವಂಥ ಸಿಚುವೇಶನ್ಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಹೆಗ್ಗಣ ಮುದ್ದು ಸಿನಿಮಾ ಇವತ್ತು ಬಿಡುಗಡೆ ಆಗಿದೆ. ಮತ್ತೊಂದು ಮೂರನೇ ಸಿನಿಮಾ ಕಾಮನ್ ಮ್ಯಾನ್. ಅರೆ, ಕಾಮನ್ ಮ್ಯಾನ್ ನಾನೇ ಸಿ ಎಂ ಅಂತ ಹೇಳಿ ಒಂದು ಸಿನಿಮಾವನ್ನು ಮಾಡಿದರೆ. ಈ ಒಂದು ಸಿನಿಮಾ ಕೂಡ ಇವತ್ತು ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ. ಆ್ಯಂಗ್ರಿ ಮ್ಯಾನ್ ಗೌರಿ ಶಂಕರ್ ಎಸ್ ಆರ್ ಬಿ ಅವರು ಕಾಮನ್ ಮ್ಯಾನ್ ಆಗಿ ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿದರೆ. ವಿಶೇಷವಾಗಿ ಓಂ ಸಾಯಿ ಪ್ರಕಾಶ್ ಅವರ 106ನೇ ಚಿತ್ರ ಇದಾಗಿದ್ದು ಈ ಸಿನಿಮಾ ಕೂಡ ಇವತ್ತು ಬಿಡುಗಡೆ ಆಗಿದೆ. ಈ ಒಂದು ಸಿನಿಮಾದಲ್ಲಿ ಕೂಡ ಸಾಕಷ್ಟು ತಾರಾಗಣಗಳು ಜೊತೆಯಾಗಿ ಅಭಿನಯಿಸಿದ್ದಾರೆ. ನೋಡಿ, ಇವತ್ತು ಹ್ಯಾಟ್ರಿಕ್, ಮೂರು ಸಿನಿಮಾ ಬಿಡುಗಡೆ ಆಗಿದೆ. ಅದರೊಟ್ಟಿಗೆ ಅನಂತ್ನಾಗ್ ಸರ್ ಬಗ್ಗೆ ಕೂಡ ಮಾತಾಡ್ಬೋದು, ಇನ್ನು ನಮ್ಮ ಹಿಂದೂ ಮಹಾಸಭಾ ಗಣಪತಿ ಬಗ್ಗೆ ಕೂಡ ಮಾತಾಡ್ಬೋದು. ಹಾಗಿದ್ರೆ ನೀವು ಕರೆ ಮಾಡಿ ಮಾತನಾಡಬೇಕಾಗಿರುವಂತಹ ಸಂಖ್ಯೆ 9686609279. ನಮ್ಮ ಫಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ,
1: ಹಲೋ,
0: ನಮಸ್ತೆ.
1: ಹಲೋ ಮೇಡಮ್ ಅವರೇ, ನಮಸ್ಕಾರ.
0: ನಮಸ್ತೆ ಸರ್, ಹೇಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ?
0: ನಾನು ಸೂಪರ್ ಆಗಿದ್ದೀನಿ ಸರ್.
1: ಬೆಳಗ್ಗೆ ಅಂತೂ ಕರೆ ಮಾಡಿ ಮಾಡಿ ಸಾಕಾಗೋಯ್ತು ಮೇಡಮ್ ಅವರೇ, ಕರೆನೇ ಸಿಗ್ಲಿಲ್ಲ. ಆದ್ರೂ ಖುಷಿ ಆಯ್ತು, ನಮ್ ಕೇಳಗರ ಸಂಖ್ಯೆ ಹೆಚ್ಚಾಗಿದೆಯಲ್ಲ ಅಂತ ತುಂಬಾ ಖುಷಿ ಪಟ್ಟೆ.
0: ನಿಜ ನಿಜ, ಎಲ್ರು ಪ್ರಯತ್ನ ಪಡ್ತಾ ಇರ್ತಾರಲ್ವಾ, ಹಾಗಾಗಿ ಸಿಕ್ಕಿರೋಲ್ಲ ಅಷ್ಟೇ.
1: ಹೌದು ಹೌದು ಮೇಡಮ್ ಅವರೇ, ಖುಷಿ ಆಗುತ್ತೆ ಯಾಕಂದ್ರೆ ನಮಗೆ ಕರೆ ಸಿಗ್ಲಿಲ್ಲ ಅನ್ನೋದ್ ಬೇಜಾರು ಇಲ್ಲ ನಮ್ಗೆ. ನಮ್ಮ ಕೇಳಗರ ಸಂಖ್ಯೆ ಹೆಚ್ಚಾಗ್ತಾ ಇತ್ತಲ್ಲ ಅಂತ ಅದಕ್ಕೆ ಖುಷಿ ಪಡ್ಬೇಕು.
0: ಖಂಡಿತ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಅನಂತ್ನಾಗ್ ಸರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ.
1: ಹೌದು ಮೇಡಮ್,
0: ಅವರ ಸಿನಿಮಾ ನಿಮಗೆ ಯಾವ ತುಂಬಾ ಇಷ್ಟ ಆಗುತ್ತೆ ಸರ್?
1: ನಮಗೆ ಅವ್ರ ಸಿನಿಮಾ ಅಂದ್ರೆ ಮನೆಯ ಮಂತ್ರಾಲಯ ತುಂಬಾ ಇಷ್ಟ ಮೇಡಮ್.
0: ಒಳ್ಳೆ ಸಿನಿಮಾ,
1: ಅದರಲ್ಲಿ ತುಂಬಾ ಲಕ್ಷ್ಮೀ ಅವ್ರ ಜೊತೆ ಮಾಡಿರೋದಲ್ವಾ ಅದು?
0: ಹೌದು ಸರ್,
1: ತುಂಬಾ ಚೆನ್ನಾಗಿದೆ. ಒಳ್ಳೆ ಎಲ್ರು ಕುತ್ಕೊಂಡು ನೋಡುವಂತ ಸಿನಿಮಾ, ಬಹಳ ಚೆನ್ನಾಗಿದೆ ಅದು, ಸಾಂಸಾರಿಕ ಸಿನಿಮಾ ಅದು.
0: ಹೌದು ಸರ್,
1: ನಮಗೆ ತುಂಬಾ ಖುಷಿ ಆಗುತ್ತೆ. ನಾವೆಲ್ಲ ನಾವು ಊರಲ್ಲಿ ಇದ್ದಾಗೆಲ್ಲ ನಾವೆಲ್ಲರೂ ಒಟ್ಟಿಗೆ ಹೋಗಿ ಸಿನಿಮಾ ನೋಡಿದ ನೆನಪಿದೆ ಅದು. ಚೆನ್ನಾಗಿದೆ ಅವ್ರದ್ದು, ಒಂದೇ ಅಂತ ಅಲ್ಲ, ತುಂಬಾ ಎಲ್ಲ ಅವರು ತೆಗೆದ್ರ ಸಿನಿಮಾಗಳು ಎಲ್ಲವೂ ಚೆನ್ನಾಗಿದೆ, ಒಂದಕ್ಕಿಂತನು ಒಂದು ಟಾಪ್ ಆಗಿದೆ. ಯಾವುದು ಬೇಜಾರೇನೆ ಆಗಲ್ಲ, ಅವ್ರ ಫಿಲಂ ನೋಡ್ತಾ ಕುತ್ಕೊಂಡ್ರೆ ಕೊನೆವರೆಗೂ ಹೊರಗೆ ಎದ್ದೋಗಕ್ ಮನಸ್ಸು ಬರೋದಿಲ್ಲ, ಅಷ್ಟು ಚೆನ್ನಾಗಿರ್ತಾವೆ. ಬೆಂಕಿ ಬಲೆ ಆಗಿರ್ಬೋದು, ಬಯಲ್ದಾರಿ ಆಗಿರ್ಬೋದು, ಇಬ್ಬನಿ ಕರಗಿತ ಆಗಿರ್ಬೋದು, ಎಲ್ಲ ಸಿನಿಮಾಗಳು. ಮತ್ತೆ ನೋಡ್ರಿ, ಅದು ಕಮಲ ವದನ ಕಮಲ ನಯನ ಅಂತ ಇದೆಯಲ್ಲ, ಅದು
0: ಹೌದು. ಅದರಲ್ಲೂ ಗಣೇಶನ ಒಂದು ಹೆಸರನ್ನ ಇಟ್ಕೊಂಡು ಗಣೇಶನ ಮದುವೆ, ಗಣೇಶನ ಗಲಾಟಿ ಅಂತ ಹೇಳಿ ಸಾಕಷ್ಟು ಸಿನಿಮಾಗಳನ್ನ ಅಭಿನಯಿಸಿದ್ರು.
1: ಸಿನಿಮಾಗಳು ಅವರವೆಲ್ಲ ತುಂಬಾ ಹಾಸ್ಯ ಭರಿತವಾಗಿರ್ತಾವ ಮೇಡಮ್ ಅವರೇ, ತುಂಬಾ ಖುಷಿ ಆಗುತ್ತೆ ಅವರು. ಮತ್ತೆ ಎಲ್ಲ ಹಾಡುಗಳು ಕೂಡ ಬಹಳ ಸುಮಧುರವಾಗಿರ್ತಾವೆ, ಎಲ್ಲ ಹಾಡುಗಳನ್ನು ಕೇಳ್ಬೋದು. ಯಾವ ಹಾಡುಗಳು ಕೇಳಕ್ ಬೇಜಾರಿಲ್ಲ, ಯಾವ ಸಿನಿಮಾ ನೋಡಕ್ಕೂ ಬೇಜಾರಾಗೋದಿಲ್ಲ. ಅದರಲ್ಲೂ ನಮ್ಮ ಏನಪ್ಪ ಅಂದ್ರೆ ನಮ್ಮ ಹೆಮ್ಮೆಯ ಕನ್ನಡ ಚಿತ್ರರಂಗದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಅನಂತ್ನಾಗ್ ಸರ್ ಅವರಿಗೆ ಒಂದು ದಾದಾ ಸಾಹೇಬ್
0: ಪಾಲ್ಕೆ ಪ್ರಶಸ್ತಿ
1: ಸಿಕ್ಕಿದ್ದು ನಮ್ಗೆ ಅಷ್ಟೇ ಅಲ್ಲ, ಇಡೀ ನಮ್ಮ
0: ಕರ್ನಾಟಕ ಖುಷಿ ಪಡುವಂತ ಸಂಗತಿ ಇದು.
1: ಪ್ರತಿ ಒಂದು ಮನೆಯಲ್ಲೂ ಕೂಡ ಅವ್ರದೇ ಮಾತು, ನಮ್ಮ ಕನ್ನಡಿಗರಿಗೆ ಸಿಕ್ತಲ್ಲ, ನಮ್ಮ ಕನ್ನಡಿಗರಿಗೆ ಒಂದು ಚಿತ್ರ ನಟರಿಗೆ ಸಿಕ್ತಲ್ಲ ಅನ್ನೋದೇ ಒಂದು ದೊಡ್ಡ ಖುಷಿ. ನನಗೆ ಎಲ್ರಿಗೂ ಹೆಮ್ಮೆ ಪಡುವಂತ ವಿಚಾರ ಅದು.
0: ಯಾಕೆ
1: ಅಂದ್ರೆ ಇಂಥ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ ಮೇಡಮ್. ಮರೆ ಹಿಂದೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಸಿಕ್ಕಿತ್ತು, ಈಗ ಮತ್ತೆ ಎರಡನೇದಾಗಿ ನಮ್ಮ ಅನಂತ್ ನಾಗ್ ಸರ್ ಅವ್ರಿಗೆ ಸಿಕ್ಕಿದೆ. ತುಂಬಾ ಖುಷಿ ಪಡುವಂತ ವಿಚಾರ.
0: ನಿಜ ನಿಜ ಸರ್, ನೀವು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್, ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್ ಅವರೇ, ಬೆಳಗ್ಗೆ ಸಿಕ್ಕಲ್ಲ ಈಗಾರು ಸಿಕ್ತಲ್ಲ. ಧನ್ಯವಾದಗಳು ಮೇಡಮ್ ಅವರೇ, ನಮಸ್ಕಾರ.
0: ನಮಸ್ತೆ ನಮಸ್ತೆ. ಓಕೆ, ಮುಂದಿನ ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ ಹಲೋ.
2: ನಮಸ್ಕಾರ ಮೇಡಮ್.
0: ನಮಸ್ತೆ.
2: ಸೋಮಶೇಖರ್ ತಟ್ಟಿ ಮೇಡಮ್.
0: ಸೋಮಶೇಖರ್ ಸರ್ ಹೇಗಿದ್ದೀರಾ?
2: ಆರಾಮ್ ಮೇಡಮ್, ನೀವು?
0: ನಾನು ಸೂಪರ್ ಆಗಿದ್ದೀನಿ ಸರ್.
2: ಮೇಡಮ್ ಕಾಫಿ?
0: ಕಾಫಿ ಆಯ್ತು ಸರ್, ನಿಮ್ದು?
2: ನಮ್ದು ಏನೇ ಇಲ್ಲ ಮೇಡಮ್.
0: ಓಕೆ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ? ಸಿನಿ ಕಹಾನಿಯಲ್ಲಿ ಅನಂತ್ ನಾಗ್ ಸರ್ ಸಿನಿಮಾದ ಬಗ್ಗೆ ಮಾತಾಡ್ತಿದ್ವಿ. ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಸರ್, ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
2: ಅವ್ರ ಕನ್ನಡ ಚಿತ್ರರಂಗದಲ್ಲಿ ನಟರಲ್ಲಿ ಅದ್ಭುತ, ಕನ್ನಡ ಚಿತ್ರರಂಗದ ಅದ್ಭುತ ನಟರಲ್ಲಿ ಒಬ್ರು ಮೇಡಮ್ ಅವರು.
0: ಹೌದೌದು.
2: ಆಮೇಲೆ ಅವ್ರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿಕ್ಕಿರೋದು ನಮಗೆ ತುಂಬಾ ಖುಷಿ ಆಗಿದೆ.
0: ಖಂಡಿತ ಸರ್, ನಿಜ.
2: ಅವ್ರಿಗೆ ಅಭಿನಂದನೆಗಳು ಮೇಡಮ್ ಅವ್ರಿಗೆ.
0: ನಮ್ ಕಡೆಯಿಂದ ಕೂಡ ಅನಂತ್ ನಾಗ್ ಸರ್ ಗೆ ಆತ್ಮೀಯ ಅಭಿನಂದನೆಗಳು.
2: ಪೋಷಕ ಪಾತ್ರಗಳಲ್ಲಿ ಮತ್ತೆ ಹಾಸ್ಯ ಪಾತ್ರಗಳಲ್ಲಿ ಕೂಡ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದಾರೆ ಮೇಡಮ್.
0: ಹೌದೌದು.
2: ಆಮೇಲೆ ಬಯಲುದಾರಿ ಅವ್ರಿಗೆ ಅತ್ಯಂತ ದೊಡ್ಡ ಮಟ್ಟದ ಜನಪ್ರಿಯತೆಯನ್ನು ತಂದುಕೊಟ್ಟಂತ ಒಂದು ಚಿತ್ರ ಮೇಡಮ್ ಅವ್ರು, ಬಯಲುದಾರಿ ಸಿನಿಮಾ ಮೇಡಮ್.
0: ಓಕೆ.
2: ಆಮೇಲೆ ಚಂದನದ ಗೊಂಬಿ, ಗೊಂಬೆಯಲ್ಲಿ ನಟಿ ಲಕ್ಷ್ಮಿ ಅವರೊಂದಿಗೆ ನಟಿಸಿದ್ರಲ್ಲ ಮೇಡಮ್, ಅದಂತೂ ತುಂಬಾ ಚೆನ್ನಾಗಿದೆ ಮೇಡಮ್ ಅದು.
0: ಓಕೆ.
2: ಅವರು ನಿಜ ಜೀವನದಲ್ಲಿ ಯಾವ ತರ ಘಟನೆಗಳು ನಡೀತಾವ ಅನ್ನೋದನ್ನ ಚಿತ್ರರಂಗದಲ್ಲಿ ತೋರಿಸಿದ್ದಾರೆ ಮೇಡಮ್.
0: ಓಕೆ.
2: ಜನ ಯಾವ ತರ ಮೋಸ ಮಾಡ್ತಾರೆ ಜನರಿಗೆ.
0: ನಿಜ ನಿಜ ಸರ್.
2: ಒಂದು ಸಿನಿಮಾದಲ್ಲಿ ಇದೆ ನೋಡಿ ಮೇಡಮ್, ಎಲ್ಲ ಹೆಣ್ಮಕ್ಳ ಹತ್ರ ರೊಕ್ಕ ಕಲೆಕ್ಟ್ ಮಾಡಿ ಅವ್ರಿಗೆ ಮನೆ ಕೊಡಿಸ್ತೀನಿ
0: ಅಂದ್ರೆ, ಒಬ್ಬ ಮನುಷ್ಯನ ಅಮಾಯಕತೆಯನ್ನ ಕೂಡ ಬಳಸ್ಕೊಂಡು ಹೇಗೆ ಜನ ಮೋಸ ಮಾಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಆ ಸಿನಿಮಾ.
2: ಮೇಡಮ್ ಅವ್ರ ಎಲ್ಲ ಒಂದು ತೋರಿಸಿದ್ದಾರೆ ಮೇಡಮ್.
0: ನಿಜ ನಿಜ.
2: ಜನನು ಇರ್ತಾರೆ
0: ಆ ಸಿನಿಮಾದಲ್ಲಿ ನೋಡಿ, ಲೋಕೇಶ್ ಅವ್ರು ಅವರಿಗೆ ಮೋಸ ಮಾಡ್ತಾರೆ, ಅವ್ರ ಸೈಟ್ ಅಲ್ಲೇನೆ ಇವ್ರು ಮನೆ ಕಟ್ಕೊಳ್ತಾರೆ. ನಿಜ ನಿಜ.
2: ಸಿನಿಮಾದಲ್ಲಿ ಆಟೋದಲ್ಲಿ ಶಿಬಿರಂ ಸುಂದರಿಸ್ಕೊಂಡು ತಾನು ಫ್ರೀ ಆಗಿ ಹೋಗ್ತಾನೆ
0: ನೋಡಿ, ಬುದ್ಧಿವಂತರು ಅನಂತ ಸರ್. ಅದೇ ಸರ್, ಒಂದರಕ್ಕಿಂತ ಮತ್ತೊಂದು ವಿಭಿನ್ನವಾದ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಲ್ವಾ?
2: ಜನರಿಗೆ ಈ ತರ ಮಾಡೋರುತ್ತಾರೆ ಅಂತ ತೋರಿಸಿದ್ದಾರೆ.
0: ನಿಜ ನಿಜ.
2: ಇನ್ನು
0: ಚಂದನದ ಗೊಂಬೆ ಆ ಸಿನಿಮಾಗಳೆಲ್ಲ ಎಷ್ಟು ಗಾಂಭೀರ್ಯತೆ, ಆ ರೀತಿ ಪಾತ್ರದಲ್ಲೂ ಅಭಿನಯಿಸಿದ್ದಾರೆ, ಈ ಕಾಮಿಡಿ ಪಾತ್ರದಲ್ಲೂ ಅಭಿನಯಿಸಿದ್ದಾರೆ. ನಿಜ ನಿಜ. ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಓಕೆ. ಎಸ್, ಸೋಮಶೇಖರ್ ಸರ್ ಚೆನ್ನಾಗಿ ಮಾತಾಡಿದ್ರು ಅಲ್ವಾ? ಖಂಡಿತ, ಅನಂತನಾಗ್ ಸರ್ ಬಗ್ಗೆ ಮಾತಾಡುವಾಗ ನಿಜಕ್ಕೂ ತುಂಬಾ ಖುಷಿ ಆಗತ್ತೆ. ನಾನಾಗ್ಲೇ ಹೇಳ್ತಿದ್ದೆ, ಸಹಜ ನಟನೆಯ ಎಲ್ಲರಿಗೂ ಮನಸೆಳೆಯುವಂತ ಒಬ್ಬ ನಾಯಕ ನಟ ಅಂತಾನೆ ಹೇಳ್ಬೋದು. ಸಂಕಲ್ಪ ಚಿತ್ರದ ಮುಖಾಂತರ ನಮ್ಮ ಕನ್ನಡ ಸಿನಿಮಾಗೆ ಒಂದು ಹೊಸ ಅಲೆಯ ಚಿತ್ರಗಳಲ್ಲಿ ಗಮನಾರ್ಹ ಪಾತ್ರವನ್ನ ನೀಡ್ತಾ ಬಂದ್ರು. ಅವರ ತಂದೆಯವರು ಕೂಡ ಸಿನಿಮಾಗಳಲ್ಲಿ ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ರು. ಹಾಗೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ, ನಮ್ಮ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನೆ ಕೂಡ ನಡೀತಾ ಇದೆ, ರಾಜಬೀದಿ ಉತ್ಸವ ನಡೀತಾ ಇದೆ, ಅದರಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ ಅಂತ. ಹಾಗೆ ಈಗ ಅಲ್ಲಿನ ವಿಷಯದ ಬಗ್ಗೆ ಅಪ್ಡೇಟ್ಸ್ ಕೊಡೋದಕ್ಕಾಗಿ ನಮ್ಮೊಟ್ಟಿಗೆ ನಮ್ಮ ಚೇತನ್ ಸಿ ರಾಯ್ನಳ್ಳಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ.
3: ನಮಸ್ತೆ
0: ಸರ್, ಎಲ್ಲಿದ್ದೀರಾ
3: ಈಗ? ಪ್ರೆಸೆಂಟ್ ನಾನು ಅಮೀರ್ ಅಹಮದ್ ಸರ್ಕಲ್ ಅಲ್ಲಿ ಇದ್ದೀನಿ.
0: ಅಮೀರ್ ಅಹಮದ್ ಸರ್ಕಲ್. ಓಕೆ, ನಮ್ಮ ಗಣಪ ಎಲ್ಲಿದ್ದಾರೆ
3: ಮೇಡಮ್? ಇನ್ನು ಬಸವೇಶ್ವರ ದೇವಸ್ಥಾನ ಹಿಂಭಾಗದಲ್ಲಿ ಇದೆಯಂತೆ.
0: ಬಸವೇಶ್ವರ ದೇವಸ್ಥಾನ ಹಿಂಭಾಗದಲ್ಲಿ
3: ಬಂತು. ಬಸವೇಶ್ವರ ದೇವಸ್ಥಾನ ಬಂದಿಲ್ಲ ಅಂತಂದ್ರು. ಇನ್ನೇನು ಅದೇ ಇಲ್ಲಿ ಗಣೇಶನ ಶುರುವಾಯ್ತು, ಅಲ್ಲಿಂದ ಈ ಗೋಪಿ ಸರ್ಕಲ್ ತನಕನು ಹೋಗಿ ಬಂದೆ.
0: ಓಕೆ.
3: ಎಲ್ಲ ಕಡೆ ಕ್ರೌಡ್ ಇದೆ.
0: ನಿಜ ನಿಜ.
3: ಅಂಗಡಿಗಳೆಲ್ಲ ಕ್ಲೋಸ್ ಆಗಿದೆ, ಬಟ್ ಅಲ್ಲಿ ಚಾಟ್ಸ್ ಇರ್ಬೋದು ಅಥವಾ ಈ ಶಲ್ಯ ಮಾರ್ತಕ್ಕಂಥದ್ದು, ಸೌತೆಕಾಯಿ, ಫ್ರೂಟ್ಸ್, ಇವೆಲ್ಲವೂ ಕೂಡ ರೋಡ್ ಅಕ್ಕಪಕ್ಕದಲ್ಲಿ ಯಥೇಚ್ಛವಾಗಿದ್ದಾವೆ.
0: ಓಕೆ ಸರ್, ವರ್ಣ ಏನಾದ್ರು ಕೃಪೆ ತೋರಿಸಿದಾರಾ ಅಥವಾ ಬಂದ್ ಬಂದ್ ಹೋಗ್ತಿದಾರಾ ಹೇಗೆ?
3: ಇಲ್ಲ, ಲೈಟ್ ಆಗಿ ಬಂದು ಹೋಗಿದಾರೆ. ಈ ವಾತಾವರಣ ಹಿಂಗಿರೋದಕ್ಕೆ ಜನ ಇಷ್ಟು ಆರಾಮಾಗಿದ್ದಾರೆ
0: ಅಲ್ವಾ?
3: ಆ ಕಡೆ ಬಿಸಿಲು ಹೆಚ್ಚಾಗಿದ್ರೆ, ಈ ಕಡೆ ಮಳೆ ಹೆಚ್ಚಾಗಿರೋ ಕಷ್ಟ
0: ಆಗಿರೋದು. ಸರ್, ಅಲ್ಲಿಗೆ ಭಕ್ತಾದಿಗಳಿಗೆಲ್ಲ ಅನ್ನ ಸಂತರ್ಪಣೆ ಏನ ನೀಡ್ತಾ ಇದಾರಾ ಅಲ್ಲಲ್ಲಿ?
3: ಮೇಡಮ್ ಈಗ ಏನ್ ಗಣೇಶ ಅಲ್ಲಿ ಹೊರಡ್ತೋ ಮಾರಿಕಾಮ ದೇವಸ್ಥಾನ ಅಲ್ಲಿ ಹೊರಟಾಗಿಂದ್ರೆ ಹಿಂಭಾಗದಿಂದಲೂ ಕೂಡ ಅಲ್ಲೊಂದು ಗಾಡಿಲಿ ಪ್ರಸಾದ ಕೊಡ್ತಾ ಇದ್ರು. ನಾನು ಗೋಪಿ ಸರ್ಕಲ್ ತನಕ ಬಂದಿನಿ, ಕಡಿಮೆ ಅಂದ್ರೆ ಕೂಡ ಒಂದ್ 20-25 ಕಡೆಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಇದೆ.
0: ಖಂಡಿತ. ಈ ಗೋಪಿ ಸರ್ಕಲ್ ಅಥವಾ ಟಿ ಸೀನಪ್ಪ ಶೆಟ್ಟಿ ವೃತ್ತ ಅಂತ ನಾವೇನ್ ಕರಿತೀವಿ, ಅಲ್ಲಿ ಇವತ್ತಿನ ಸಂಜೆ ತುಂಬಾ ವಿಜೃಂಭಣೆಯಿಂದ ಗಣಪನನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದಾರಲ್ವಾ ಸರ್?
3: ಖಂಡಿತ ಖಂಡಿತ ಖಂಡಿತ. ಈಗ ಅಲೆ ಅದು SRS ಡೆಕೋರೇಷನ್ ಅವರು ಎಲ್ಲ ರೆಡಿ ಮಾಡಿಟ್ಟಿಯಾರ ಈಗ ಫೈರ್ ಇವೆಂಟ್ಸ್ ಕಡೆಯಿಂದ ಆಗಿದೆ.
0: ಓಕೆ,
3: ಈಗಲೂ ಅಲ್ಲಿ ಮ್ಯೂಸಿಕ್ ಕಾಲೆ ಕುಣಿಲಿಕ್ ಶುರು ಮಾಡಿದಾರೆ ಎಲ್ಲ ಯುವಕರು.
0: ನಿಜ, ಹಿಂದೂ ಮಹೋತ್ಸವ ಗಣಪತಿ ಅಂದ್ರೆ ಶಿವಮೊಗ್ಗದವರಿಗೆ ಒಂದ್ ರೀತಿ ದೊಡ್ಡ ಹಬ್ಬ ಅಂತಾನೆ ಹೇಳ್ಬೋದು ಅಲ್ವಾ?
3: ಈಗ ನಾನು ಕೇಳ್ದಂಗೆ ನಿನ್ನೆ ಬೆಂಗಳೂರಿಂದ ಬರ್ತಾ ಟ್ರೈನ್ ಅಲ್ಲಿ ಇರ್ಬೋದು, ಬೇರೆ ಕಡೆ ಬಸ್ ಅಲ್ಲೆಲ್ಲ ಜನ ಅಂತ ಕೇಳಿದ್ರೆ ಹಿಂದೂ ಮಹಾಸಭಾ ಗಣಪತಿ ಬರ್ತಾ ಇದೀವಿ ಅನ್ನೋದೇ.
0: ವಾ ವಾ, ನೋಡಿ ಸರ್, ನಮ್ಮ ಊರಿನ ಹಬ್ಬ ಎಲ್ಲ ಕಡೆ ಪಸರಿಸಿದೆ.
3: ಖಂಡಿತ ಖಂಡಿತ ಮೇಡಮ್, ಎಲ್ಲ ಕಡೆಗೆ. ಮತ್ತೆ ಪೊಲೀಸರು ಪ್ರತಿಯೊಂದು ಕಡೆ ಕೂಡ ಅವ್ರದ್ದು ಬೆಟಾಲಿಯನ್ ಹಾಕೊಂಡು ಡ್ಯೂಟಿಯನ್ನು ಮಾಡ್ತಿದ್ದಾರೆ.
0: ಹೌದು, ನಾನು ಕೂಡ ಎಸ್ಪಿ ಸರ್ ಹತ್ರ ಮಾತಾಡಿದೆ ಸರ್, ಸುಮಾರು 4,000 ಜನ ಸಿಬ್ಬಂದಿಗಳು ಬಂದಿದ್ದಾರಂತೆ.
3: ಹೌದೌದು, ಅಷ್ಟು ಜನಕ್ಕೂ ಊಟದ ವ್ಯವಸ್ಥೆಗಳು ಬ್ಯಾಗ್ ನಲ್ಲೆಲ್ಲ ರೆಡಿ ಮಾಡಿ ವಾಲಂಟಿಯರ್ಸ್ ಕೊಟ್ಟಿದ್ದಾರೆ.
0: ಹೌದು ಹೌದು,
3: ಅಲ್ಲಲ್ಲೇ ಬೇಕಾಗಿರ್ತಕ್ಕಂಥ ಕುಡಿಯೋ ನೀರು ಇರ್ಬೋದು ಅಥವಾ ಜ್ಯೂಸ್ ಮಜ್ಜಿಗೆ ಈ ತರದ ಕೂಡ ವ್ಯವಸ್ಥೆಗಳು ತುಂಬಾ ಇದಾವೆ.
0: ಖಂಡಿತ ಸರ್,
3: ಸೊ ನಮ್ಗೆ ಯಾವ ನಾಗರಿಕರಿಗೂ ಏನು ತೊಂದರೆ
0: ಆಗಬಾರದು. ಹೌದು,
3: ಮತ್ತೆ ಎಲ್ಲಾ ತರದ ಊಟ ಇರ್ಬೋದು, ತಿಂಡಿ ಇರ್ಬೋದು, ನೀರಿಂದು ಎಲ್ಲದನ್ನು ಕೂಡ ಸಾರ್ವಜನಿಕರು ವಹಿಸಿಕೊಂಡು ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದಾರೆ ಮೇಡಮ್.
0: ಸರ್, ಹಾಗೆ ಅಲ್ಲಲ್ಲಿ ಆಂಬ್ಯುಲೆನ್ಸ್ ಗಳು ಕೂಡ ಇದೆ, ಜನರಿಗೆ ಯಾವ ರೀತಿ ಆರೋಗ್ಯ ಸಮಸ್ಯೆ ಆಗಬಾರದು ಅಂತ ಕೂಡ.
3: ಮೇಡಮ್, ನಾನು ಆಂಬ್ಯುಲೆನ್ಸ್ ನೋಡಿದೆ, ಅಗ್ನಿಶಾಮಕ ದಳದ ಗಾಡಿಗಳು ಕೂಡ ನೋಡಿದೀವಿ.
0: ಹಾ ಸರ್,
3: ಏನು ಅವಘಡಗಳ ಆಗದೆ ಇದ್ರು ಮೀನ್ಸ್ ಎಲ್ಲದೂ ಕೂಡ ಮುಂದೆ
0: ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡಿದ್ದಾರೆ. ಹೌದು ಹೌದು ಸರ್,
3: ಖಂಡಿತ ಖಂಡಿತ.
0: ಸೊ ಧನ್ಯವಾದಗಳು ಸರ್, ಇನ್ನಷ್ಟು ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಿ. ಓಕೆನಾ?
3: ಖಂಡಿತ ಖಂಡಿತ ಮೇಡಮ್,
0: ಧನ್ಯವಾದ ಧನ್ಯವಾದ ಸರ್. ಎಸ್, ಸೊ ಕೇಳಿಸ್ಕೊಂಡ್ರ ಸ್ನೇಹಿತರೆ, ನಮ್ಮ ಶಿವಮೊಗ್ಗದ ಹೆಮ್ಮೆಯ ಗಣಪತಿ ಅಂತಾನೆ ಹೇಳ್ಬೋದು, ಹಿಂದೂ ಮಹಾಸಭಾ ಗಣಪತಿಯ ರಾಜಬೀದಿ ಉತ್ಸವ ನಡೀತಾ ಇದೆ. ಈಗ ನಮ್ಮ ಗಣಪ ನಮ್ಮ ಶಿವಮೊಗ್ಗದ ಗಾಂಧಿ ಬಜಾರ್ ಅಲ್ಲಿರುವಂತಹ ಕನ್ನಿಕ ಪರಮೇಶ್ವರ ದೇವಸ್ಥಾನ ಬಿಟ್ಟು ಬಸವೇಶ್ವರ ದೇವಸ್ಥಾನ ಹತ್ರ ಬರ್ತಾ ಇದಾರಂತೆ. ಸೊ ಅವ್ರಿಗೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತನ ಮಾಡಕ್ಕೆ ಎಲ್ಲಾ ಕಡೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ಕೂಡ ನೀಡ್ತೀನಿ. ಹಾಗೆ ಈಗ ಮತ್ತೊಬ್ರು ಕಾಲರ್ ರೆಡಿ ಇದಾರೆ, ಅನಂತ್ನಾಗ್ ಸರ್ ಬಗ್ಗೆ ಮಾತಾಡೋಕೆ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ
4: ಮೇಡಮ್, ನಮಸ್ತೆ.
0: ನಮಸ್ತೆ ಸರ್.
4: ಹಾ ಮೇಡಮ್,
0: ಹೇಗಿದ್ದೀರಾ ಸರ್?
4: ಆರಾಮಿದ್ದೀನಿ ಮೇಡಮ್.
0: ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತರಾಗಿರುವಂತ ಅನಂತ್ ನಾಗ ಸರ್ ಬಗ್ಗೆ ಮಾತಾಡ್ತಿದ್ವಿ, ಅವ್ರ ಬಗ್ಗೆ ಹೇಳೋದಾ?
4: ಒಳ್ಳೆ ಸಮಯದಲ್ಲಿ ಇವರು ತಗೊಂಡಿದಾರ, ನಿಮ್ಗೆ ಅಭಿನಂದನೆಗಳು.
0: ಖಂಡಿತ ಖಂಡಿತ ಹೇಳಿ ಸರ್.
4: ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅನಂತ್ ನಾಗ್ ಅವ್ರಿಗೆ ಶುಭಾಶಯಗಳು ಮತ್ತು ಅಭಿನಂದನೆಗಳು ಮೇಡಮ್.
0: ಹೌದು,
4: ನಮ್ಮ ಕನ್ನಡ ಚಲನಚಿತ್ರರಂಗ ಕಂಡಂತ ಅಪರೂಪದ ಮತ್ತೆ ಸಹಜಾಭಿನಯದ ನಟ ಅನಂತ್ ನಾಗ್ ಅಂದ್ರೆ ತಪ್ಪಾಗಲ್ಲ ಮೇಡಮ್.
0: ನಿಜ ನಿಜ
4: ನೋಡಿ, ಅವರಿಗೆ ನರ್ತನ ಗೊತ್ತಿಲ್ಲ,
0: ಫೈಟಿಂಗ್ ಗೊತ್ತಿಲ್ಲ,
4: ಆದ್ರೂ ಕೂಡ 300 ಸಿನಿಮಾ ಮಾಡಿ ಜನರ ಮೆಚ್ಚುಗೆಯನ್ನ ಪಡೆದು ಇವತ್ತು ಕೂಡ ಅವರು ಚಾಲ್ತಿಯಲ್ಲಿ ಚಲಾವಣೆಯಲ್ಲಿ ಇದಾರೆ ಅಂದ್ರೆ ಅವರ ನಟನಾ ಸಾಮರ್ಥ್ಯ ಎಷ್ಟಿರ್ಬೋದು ಅನ್ನೋದು ನಾವು
0: ಖಂಡಿತ ಖಂಡಿತ ಸರ್
4: ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮೇಡಮ್, ನೀವು ಒಂದು ಸಿನಿಮಾ, ಅವರು ಒಂದು ಸಿನಿಮಾ ಅಂದ್ರೆ ನಾನು ಮೊದಲು ನೋಡಿದ್ದು ನೆನಪಿರೋದು ನನಗೆ ನಾರದ ವಿಜಯ ಮೇಡಮ್.
0: ಒಳ್ಳೆ ಸಿನಿಮಾನೇ
4: ನಾರದ ವಿಜಯ. ನಮಗೆ ಅವಾಗೆಲ್ಲ ನಾವು ಚಿಕ್ಕ ಹುಡುಗರೆಲ್ಲ ಹಾಗಾಗಿ ಕುತೂಹಲ ಇರೋದು, ಅದು ಆ ಜೀಪ್ ಮೇಲೆಲ್ಲ ಅನಂತ್ ನಾರದನ ಪಾತ್ರಧಾರಿ ಹೋಗೋದು, ಅದೆಲ್ಲ ಮಾಯಾ, ಒಂಥರ
0: ಮಾಯಾಜಾಲ,
4: ಅದೆಲ್ಲ ನಮಗೆ ಕುತೂಹಲ ಹುಟ್ಟಿಸ್ತಾ ಇತ್ತು. ನಂತರ ಅವರು ಜಯರಾಮ್ ಅವರ ಗರಡಿಯಲ್ಲಂತೂ ಒಳ್ಳೊಳ್ಳೆ ಸಿನಿಮಾ ಕೊಟ್ರು ಮೇಡಮ್.
0: ನಿಜ ನಿಜ ಸರ್, ಅದು ನಾರದ ವಿಜಯ 1980 ಬಂದಿದ್ದು ಅಲ್ವಾ?
4: ಹೌದು ಮೇಡಮ್, 81 ನೋಡಿ. ಆಮೇಲೆ ಇನ್ನೊಂದ್ ಹೇಳ್ಬೇಕು ಮೇಡಮ್, ನೀವು ಫಸ್ಟ್ ಹಾಡ್ ಹಾಕಿದಾರಲ್ಲ ಬಯಲುದಾರಿದು ಮೇಡಮ್, ಎವರ್ ಗ್ರೀನ್ ಸಾಂಗ್ ಅಂದ್ರೆ ಇನ್ನು 100 ಆದ್ಮೇಲೆ ಕೇಳಿದ್ರು ಕೂಡ ಅದು ಹೊಸತನ. ಕೇಳ
0: 100 ಆದ್ಮೇಲೆ ಕೂಡ ಹುಡುಗ ಏನಾದ್ರೂ ಹುಡುಗಿಗೆ ಒಂದ್ ಸಾಂಗ್ ಹೇಳ್ಬೇಕು, ಹುಡುಕಾಡ್ತಿದ್ದಾನೆ ಅಂತ ಸಾಂಗ್ ಹೇಳ್ಬೇಕಂದ್ರೆ ಇದೇ ಹಾಡನ್ನೇ ಆಯ್ಕೆ ಮಾಡ್ಕೊಳ್ತಾನೆ.
4: ಖಂಡಿತ
0: ಪ್ರೇಯಸಿಗಾಗಿ ಅಲ್ವಾ?
4: ಖಂಡಿತ, ಅಷ್ಟು ಶಕ್ತಿ ಇರತಕ್ಕಂತ ಹಾಡು ಮೇಡಮ್ ಅದು. ಅದು ಎವರ್ ಗ್ರೀನ್ ಸಾಂಗ್ ಮೇಡಮ್, ಆ ಹಾಡು ಒಂದು ಕೇಳ್ಬಿಟ್ರೆ ನಮ್ಮ ಮನಸ್ಸಲ್ಲಿ ಎಷ್ಟೋ ಒಂದು ಉಲ್ಲಾಸ ಮೂಡುತ್ತೆ ಅಂದ್ರೆ.
0: ನೀಚ ನೀಚ
4: ಹಾಡು ಕೇಳ್ಬೇಕು ಮೇಡಮ್, ಕಣ್ಣು ಮುಚ್ಕೊಂಡು ನಾವು ಹಾಡು ಕೇಳ್ಬೇಕು. ಹಾಗಾಗಿ ಅನಂತ್ ನಾಗ್ ಅವರು ನಿಜ ನಮ್ಮ ನಡುವೆ ಇವತ್ತು ಇದಾರಲ್ಲ, ಅದೇ ನಮ್ಮ ಭಾಗ್ಯ ಅಂತ ಹೇಳ್ಬೇಕು ಮೇಡಮ್. ಹಿರಿಯ ನಟರಾಗಿ ಕಳೆದ ವರ್ಷ ಕೂಡ ಅವರಿಗೆ ಪದ್ಮಭೂಷಣ ಬಂದಿತ್ತು.
0: ಖಂಡಿತ,
4: ಈಗ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅವ್ರನ್ನ ಹುಡುಕೊಂಡ್ ಬಂದಿದೆ. ಹಾಗಾಗಿ ಅವ್ರು ಇನ್ನೂ ಅವರು ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ನಮ್ಮ ನಡುವೆ ಇನ್ನೂ ಹೆಚ್ಚು ವರ್ಷಗಳ ಕಾಲ ಇರೋ ಹಾಗೆ ಕರುಣಿಸಲಿ ಅಂತ ನಾನು ಅದಕ್ಕೆ ಹೇಳ್ಕೊಳ್ತೇನೆ.
0: ಖಂಡಿತ ಸರ್, ನಿಮ್ಮ ಒಂದು ನಿಷ್ಕಲ್ಮಶವಾದ ಆಶಯ ತುಂಬಾನೇ ಚೆನ್ನಾಗಿದೆ. ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
4: ಧನ್ಯವಾದಗಳು ಮೇಡಮ್, ತಮಗೂ ಕೂಡ.
0: ಎಸ್, ಸೋಮಶೇಖರ್ ಸರ್ ಕರೆ ಮಾಡಿದ್ರು, ಅವರು ಸರ್ ಅನಂತ್ ನಾಗ್ ಸರ್ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಯನ್ನು ನೀಡ್ತಾ ಇದ್ರು. ಹಾಗಿದ್ರೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಬೇಗ ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
6: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
5: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
6: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ ಮೂರು ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
5: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
6: ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು, ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
7: LIC ಹರ್ ಪಲ್ ಆಪ್ಕೆ ಸಾಥ್.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
10: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
9: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
11: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
9: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
11: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
9: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
12: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಸಿನಿ ಕಹಾನಿ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ಕೇಳುಕರೆ, ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಕನ್ನಡದ ನಟ, ಹೆಮ್ಮೆಯ ನಟ, ಸಹಜ ನಟನೆಯ ಸುಂದರ ನಟ ಅಂತಾನೆ ಹೇಳ್ಬೋದು, ಅವರೇ ಅನಂತ್ ನಾಗ್ ಸರ್. ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹೌದು, ಅನಂತ್ ನಾಗ್ ಸರ್ ಏನಂದ್ರೆ ಒಬ್ಬ ಅಪ್ಪಟ ಕನ್ನಡಿಗ. ಅವರ ಅಭಿನಯಕ್ಕೆ ಸಿಕ್ಕ ಮನ್ನಣೆ ಇದಾಗಿದೆ. ಅವರ ಅಭಿನಯ ಇರ್ಬೋದು, ಆ ಲುಕ್ ಇರ್ಬೋದು, ಅಥವಾ ಭಾಷಾ ಉಚ್ಚಾರಣೆ ಇರ್ಬೋದು, ಅವರ ಹ್ಯೂಮರ್, ಇನ್ನು ಭಾವನೆಗಳನ್ನ ತರುವ ರೀತಿ ಎಲ್ಲ ಕೂಡ ತುಂಬಾ ವಿಶಿಷ್ಟವಾಗಿದೆ ಅಲ್ವಾ? ಒಬ್ಬ ನೈಜ ನಟ ಅವರು. ಅವ್ರಿಗೆ ಪದ್ಮಭೂಷಣ ಬಂದಾಗ್ಲೇ ಅದು ಸ್ವಲ್ಪ ತಡ ಆಯ್ತೇನೋ ಅಂತ ಅನ್ನಿಸ್ತು, ಆದ್ರೆ ಈಗ ಬೇಸರ ಮರೆಸುವಂತಹ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ದೊರಕಿದೆ. ಜೊತೆಗೆ ಅರ್ಹವಾಗಿ ಅವರಿಗೆ ಸಂದಿದೆ ಅಂದ್ರೆ ಬಹುಶಃ ತಪ್ಪಾಗಲಾರದು. ಇದು ಕನ್ನಡ ಚಿತ್ರರಂಗಕ್ಕೆ ಸಿಕ್ಕ ಮನ್ನಣೆ ಅಂತಾನೆ ಹೇಳ್ಬೋದು. ಇನ್ನು ಅನಂತ್ ನಾಗ್ ಸರ್ ಅವರ ಅಭಿನಯದ ಬಗ್ಗೆ ಮಾತಾಡಲೇಬೇಕು. ಎಷ್ಟು ಒಳ್ಳೊಳ್ಳೆ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಅಂದ್ರೆ ನಿಜಕ್ಕೂ ಅವರ ಒಂದ್ರಕ್ಕಿಂತ ಒಂದು ವಿಭಿನ್ನ ಪಾತ್ರಗಳು ಎಲ್ಲರ ಮನ ಸೆಳೆಯುವಂಥದ್ದು. ಯಾಕಪ್ಪ ಅಂದ್ರೆ ಮೂಲತಃ ಅವರು ರಂಗಭೂಮಿ ಕಲಾವಿದರು. ಹಾಗಿದ್ರೆ ಅನಂತ್ ನಾಗ್ ಸರ್ ಬಗ್ಗೆ ನೀವು ಕೂಡ ಇನ್ನಷ್ಟು ಮಾಹಿತಿಯನ್ನ ಹಂಚ್ಕೋಬಹುದು. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686096279, ಸಂಖ್ಯೆ ಮತ್ತೊಮ್ಮೆ 9686096279. ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಯಾರು, ಎಲ್ಲಿಂದ ಕರೆ ಮಾಡಿದ್ರೆ ಕೇಳುವ? ಹಲೋ,
13: ನಮಸ್ತೆ ಮೇಡಮ್, ಬೆಂಗಳೂರು ಮೇಡಮ್.
0: ಸರ್ ನಮಸ್ತೆ.
13: ನಮಸ್ತೆ ಮೇಡಮ್,
0: ನಿಮ್ ಹೆಸರು?
13: ಸುಬ್ರಹ್ಮಣ್ಯ ಜಯಂತ್.
0: ಸುಬ್ರಹ್ಮಣ್ಯ ಜಯಂತ್ ಅವ್ರೆ, ಹೇಗಿದ್ದೀರಾ?
13: ನಾವು ಸೂಪರ್ ಆಗಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್?
0: ನಾನು ಸೂಪರ್ ಆಗಿದ್ದೀನಿ ಸರ್.
13: ಮೇಡಮ್,
0: ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
13: ಗೊತ್ತಾಯ್ತು ಮೇಡಮ್. ನಾನಂತೂ ಇದು ನಮ್ಮ ಜೂಲಿ ಲಕ್ಷ್ಮಿ ಅವರು ಮತ್ತೆ ಅನಂತ್ ನಾಗ ಯಾವ ಚಿತ್ರನೂ ಬಿಟ್ಟಿಲ್ಲ ಮೇಡಮ್, ಎಲ್ಲಾ ಚಿತ್ರನೂ ಸಾಮಾನ್ಯ ನೋಡಿದೀನಿ ಮೇಡಮ್.
0: ಓಕೆ ಓಕೆ, ಹಾಗಾದ್ರೆ ಮಾತಾಡಲೇಬೇಕು ಅನಂತ್ ನಾಗ್ ಸರ್ ಬಗ್ಗೆ.
13: ಖಂಡಿತ ಮೇಡಮ್, ಯಾಕಂದ್ರೆ ನಮ್ಮ ಅನಂತ್ ನಾಗ್ ಸರ್ಗೆ ಜಾಸ್ತಿ SP ಬಾಲಸುಬ್ರಹ್ಮಣ್ಯ ಅವರೇ ಕಂಠ ನೀಡಿರೋದು. ನಮ್ಮ ಜೂಲಿ ಲಕ್ಷ್ಮಿ ಅವ್ರಿಗೆ ಯಜ್ಜಾನಕಮ್ಮ ಅವರ ನನ್ಗೆ ಈ ಚಿತ್ರ ಬಂದ್ರೆ ಯಜ್ಜಾನಕಮ್ಮ ಅವರು ಒಂದ್ ಗೀತೆ ಆಡಿರ್ತಾರೆ ಅನ್ಬಿಟ್ಟು ಚಿತ್ರ ನೋಡಕ್ಕೆ ಹೋಗ್ತಾ ಇದ್ದೆ ಮೇಡಮ್.
0: ಓಹೋ,
13: ನನಗೆ ತುಂಬಾ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಮೇಡಮ್, ಇದು ಮೇಡಮ್ ಬೆಂಕಿಯ ಬಲೆ ಚಿತ್ರದ ಮೇಡಮ್.
0: ಬೆಂಕಿಯ ಬಲೆ ಒಳ್ಳೆ ಸಿನಿಮಾ.
13: ಹೌದು ಮೇಡಮ್, ಇದು ತಾರಸು ಅವರ ಕಾದಂಬರಿ ಆಧಾರಿತ ಚಿತ್ರ. ಈ ತಾರಾಗಣದಲ್ಲಿ ಅನಂತ್ ನಾಗ್, ಲಕ್ಷ್ಮಿ ಮತ್ತೆ ಬಾಲಕೃಷ್ಣ, ವಜ್ರಮುನಿ, ಮುಸುರಿ ಕೃಷ್ಣಮೂರ್ತಿ, ತುಗದೀಪ್ ಶ್ರೀನಿವಾಸ್ ಅವರು ಕೂಡ ಮಾಡಿದ್ದಾರೆ. ಇದರಲ್ಲಿ ತುಗದೀಪ್ ಶ್ರೀನಿವಾಸ್ ಅವರ ಪಾತ್ರ ಅದ್ಭುತವಾಗಿ ಮೂಡಿ ಬಂದಿದೆ ಮೇಡಮ್.
0: ಹೌದು ಹೌದು.
13: ಸಂಗೀತ ಮತ್ತೆ ಇದು ರಾಜನ್ ನಾಗೇಂದ್ರ, ಸಾಹಿತ್ಯ ಎಲ್ಲ ಇವರು ಚೀ ಉದಯಶಂಕರ್ ಬರೆದಿದ್ದಾರೆ ಮೇಡಮ್.
0: ಹೌದು,
13: ಇದೊಂಥರ
0: ದೊರೈ ಭಗವಾನ್ ಅವರ ನಿರ್ದೇಶನ
13: ಇದೆ ಮೇಡಮ್. 1983 ತೆರೆ ಕಂಡಂತಹ ಈ ಚಿತ್ರ ಮೇಡಮ್.
14: ಹೌದೌದು ಸರ್.
13: ಇದು ಏನಂದ್ರೆ ಎಲ್ಲಾ ಗೀತೆನು ಅದ್ಭುತವಾಗಿ ಮೂಡಿ ಬಂದಿದೆ, ನಟನೆ ಕೂಡ ಬಹಳ ಚೆನ್ನಾಗಿದೆ. ಆ ಕ್ಷಯ ರೋಗಕ್ಕೆ ತನ್ನ ಗಂಡ ಇದಾದಾಗ ಮೇಷ್ಟು ಈ ತರ ಆದಾಗ ಪತ್ನಿ ಯಾವ ತರ ವ್ಯಥೆಯನ್ನ ಪಡ್ತಾರೆ ಅನ್ನೋದ ತೋರಿಸಿದಂತ ಚಿತ್ರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಮೇಡಮ್.
14: ನಿಜ ನಿಜ, ಅದೇ ಅನಂತ್ ನಾಗ್ ಸರ್ ಲಕ್ಷ್ಮಿ ಮೇಡಮ್ ಅವರ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು, ಎಲ್ರಿಗೂ ಇಷ್ಟ ಆಗ್ತಿತ್ತ ಕಾಂಬಿನೇಷನ್ ಅಲ್ವಾ.
13: ಅದರಲ್ಲಿ ಬಾಲಕೃಷ್ಣ ಅವರು ಸಹ ಕಿರಿಕಿರಿ ತರ ಮಾಡ್ತಾ ಇರೋ ಅದನ್ನೆಲ್ಲ ಸಹಿಸಿಕೊಂಡು ತನ್ನ ಸಂಸಾರ ಯಾವ ತರ ನಿಭಾಯಿಸ್ತಾರೆ ಹೆಣ್ಣು ಮಗಳನ್ನ ತೋರಿಸಿದಂತ ಚಿತ್ರನೇ ಇದು ಮೇಡಮ್.
14: ನಿಜ ನಿಜ ಸರ್. ಸೊ ನೀವು ಕೂಡ ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರಿ, ನಿಮಗೂ ಕೂಡ ಅನಂತ್ ನಾಗ್ ಸರ್ ಇಷ್ಟ ಅಂತ ಕೇಳಿ ಖುಷಿ ಆಯ್ತು.
13: ಅದು ಅಷ್ಟೇ ಮೇಡಮ್, ಮತ್ತೆ ಚಂದನ ಗೊಂಬೆನೂ ಕೂಡ ತುಂಬಾ ಅದ್ಭುತವಾಗಿ.
14: ಹೌದು ಹೌದು, ಅದು ಕೂಡ ಚೆನ್ನಾಗಿದೆ. ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
13: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
14: ಓಕೆ, ಎಸ್ ನೆಕ್ಸ್ಟ್ ಕಾಲರ್ ಅಡಿದಾರೆ, ಯಾರು ಕೇಳುವ? ಹಲೋ,
15: ನಮಸ್ತೆ ಮೇಡಮ್.
14: ಹಲೋ, ನಮಸ್ತೆ ಸರ್.
15: ಆರಾಮಿದ್ದೀರಿ ಮೇಡಮ್?
14: ನಾನು ಆರಾಮಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಕಾರ್ಯಕ್ರಮದಲ್ಲಿ ಅನಂತ್ ನಾಗ್ ಸರ್ ಬಗ್ಗೆ ಮಾತಾಡ್ತಿದ್ವಿ.
15: ಅನಂತ್ ನಾಗ್ ಅವರ ಬಗ್ಗೆ ಮಾತಾಡ್ಬೇಕ್ರಿ?
14: ಹೌದ್ರಿ, ಈಗ ತಾನೇ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ದೊರಕಿದೆ, ಹಾಗಾಗಿ
15: ಸಿಕ್ಕಿದ್ರಿ ಮೇಡಮ್ ಅವ್ರಿಗೆ?
14: ಏನ್ ಸರ್?
15: ಏನ್ 26 ಸಿಕ್ಕ, 25 ಸಿಕ್ಕದೆ ಸರ್ ಮೇಡಮ್ ಅವ್ರಿಗೆ?
14: ಹಾ,
15: 25 ಸಿಕ್ಕಿದ್ದು ಮೇಡಮ್. ಅದು
14: ಇಲ್ಲ ಇಲ್ಲ, 25 ಸಿಕ್ಕಿದ್ದು ಬೇರೆ, ಇವಾಗ 26 ದಾದಾ ಸಾಹೇಬ್ ಪಾಲ್ಕಿ ಸಿಕ್ಕಿದ್ದು. ಸೊ 25 ಪದ್ಮಭೂಷಣ ಸಿಕ್ತು ಅವ್ರಿಗೆ.
15: ಪದ್ಮಶ್ರೀ? ಹೌದೌದು ಮೇಡಮ್, ಪದ್ಮಭೂಷಣ ಸಿಕ್ಕಿತ್ತು. ಹೌದು, ಕರೆಕ್ಟ್. ರಾಷ್ಟ್ರಪತಿ ಅವ್ರು ಕೊಟ್ಟಿದ್ದು, ಈಗ ರಾಷ್ಟ್ರಪತಿ ಅವರು ಕೊಟ್ಟಿದ್ದಾರೆ ಮೇಡಮ್.
14: ಹೌದೌದು, ಹಂಗ ಕನ್ಫ್ಯೂಷನ್ ಆದ್ರ ರಾಷ್ಟ್ರಪತಿ ಅವ್ರು ಎರಡೆರಡು ಕೊಟ್ಬಿಟ್ರು ಅಂತ.
15: ಅದೇ ಅಲ್ಲ ಹಚ್ಚಿದ್ದೆ ಮೇಡಮ್ ನಾನು. ಒಳ್ಳೆ ಒಂದು ಉತ್ತಮವಾದ ನಟ ಮೇಡಮ್ ಅವರು.
14: ಖಂಡಿತ,
15: ಅವರು ಸಿನಿಮಾ ನೋಡ್ರಿ ಮೇಡಮ್, ಎಲ್ಲಾನು ನೋಡ್ಬೇಕ್ರಿ. ಆದ್ರೆ ಭಕ್ತ ಪ್ರಹ್ಲಾದ ನೋಡ್ಬೇಕ್ರಿ ಮೇಡಮ್ ಅವ್ರದ್ದು.
14: ಯಾವ್ದು?
15: ಭಕ್ತ ಪ್ರಹ್ಲಾದ ಮೇಡಮ್.
14: ಭಕ್ತ ಪ್ರಹ್ಲಾದ?
15: ಹಾ ಮೇಡಮ್, ಅದ್ರಾಗ ನಾರದನ್ ಪಾತ್ರ ಮಾಡಿದಾರೆ ಮೇಡಮ್ ಅವರು. ನಾರದನ್ ಪಾತ್ರ ಮಾಡಿದ್ರೆ ಅವರು ನಮ್ಮ ಅಣ್ಣ ಅವರು ಇವ್ರ ಪಾತ್ರ ಮಾಡಿದಾರಲ್ಲ ಅವಾಗ.
14: ಹೌದೌದು,
15: ನಾರಾಯಣ ವೈರ್ಯವ.
14: ನಿಜ ನಿಜ,
15: ನಾರಾಯಣ ನಾರಾಯಣ ಬರ್ತಾನೆ ಯಾಕೋ ನಾರಾಯಣ. ಅಭ್ಯಾಸ ಬಲ, ಅಭ್ಯಾಸ ಬಲ ನೋಡಿ.
14: ಹೌದೌದು ಸರ್, ಕಾಮಿಡಿ ಚೆನ್ನಾಗಿದೆ ಅದು.
15: ಕಾಮಿಡಿ ಚೆನ್ನಾಗಿದೆ ಮೇಡಮ್ ಅಲ್ಲಿ. ಅವಾಗ ಇಲ್ಲ, ಇಂದ್ರದೇವ್ ಹೇಳ್ತಾ ಇರ್ತಾನೆ, ಮತ್ತ ಇವ್ ನಾರದ್ ಹೇಳ್ತಿರ್ತಾನೆ, ನೀನು ನಾರದ್ ನಮ್ ಮೊದಲೇ ಅವನು ವೈರಿ, ಅವನ ನೀನ್ ಹೆಸರು ನನ್ ಮುಂದೆ ಎತ್ತಿ ಯಾಕೆ ಕೇಳ್ತಾನ. ಇಲ್ಲ, ಏನು ಅವ್ನ ಹೆಸರು ಗೊತ್ತಾಗ್ತಾ ಇಲ್ಲ, ಅಣ್ಣ ಅವ್ರ ಹೆಸರು ಗೊತ್ತು ಬರ್ತಾ ಇಲ್ಲ ಅಲ್ಲಿ.
14: ಹಿರಣ್ಯಕಶಿಪು?
15: ಹಿರಣ್ಯಕಶಿಪು ಅಲ್ಲಪ್ಪ, ಕಶಪ್ಪು ಅಭ್ಯಾಸ ಬಲ್ಲ ಇದು. ಯಾಕಂತ ಕೇಳಿದ್ರೆ ನಾವು ಅಲ್ಲಿ ಹೋದಾಗ ಅಲ್ಲಿ ಮಾತಾಡ್ಬೇಕು, ಯಾರು ಯಾವ ಹುದ್ದೆದವ್ರಿಗೆ ಇರ್ತಾರ ಅವ್ರ ಪರವಾಗಿ ನಾವು ಮಾತಾಡಿದ್ರೆ ನಮ್ ಬಾಳ ದೈತ್ಯ ಅಂತ ಹೇಳ್ತಾ ಇರ್ತಾರ.
14: ನಿಜ ನಿಜ.
15: ಮತ್ತೆ ಅವ್ರ ನಾರದ ವಿಜಯ್ ಅಂತ ಒಂದು ಸಿನಿಮಾ ಇದೆ ಮೇಡಮ್.
14: ಹೌದ್ ಸರ್, ಅದ್ರಲ್ಲೂ ಕೂಡ ಅದೇ ಗೆಟಪ್
15: ನಾರದ ವಿಜಯ. ಅದು ಬೇಡ, ಹೆಂಗ್ ನೋಡ್ರಿ ಒಮ್ಮಿ ಆ ಮೀಸಿ ತೆಗೆದ ವಿಜಯ ಆಗ್ತಾರ, ಮೀಸಿ ಹತ್ಕೊಂಡ ವಿಜಯ ಆಗ್ತಾರ, ಮೀಸೆ ತೆಗೆದ ನಾರದ ಆಗ್ತಾರ.
14: ಮೀಸೆ ತೆಗೆದ್ರೆ ನಾರದ, ಮೀಸೆ ಅಂಟಿಸ್ಕೊಂಡ್ರೆ ವಿಜಯ.
15: ವಿಜಯ ಅದ ನಾರದ ವಿಜಯ ಅಂತ ಹೆಸರು ನೋಡ್ರಿ ಮೇಡಮ್, ಎಂತ ಕೊಟ್ಟಿದ್ರು.
14: ಎಷ್ಟು ಚೆನ್ನಾಗಿದೆ ನೋಡಿ ಹೆಸರು ಅಲ್ವಾ, 1980 ಬಂದಿದೆ ಆ ಸಿನಿಮಾ.
15: ಹೌದ್ರಿ ಮೇಡಮ್, ಹೌದ್ರಿ.
14: ಅವಾಗೆಲ್ಲ ಹೀರೋಗಳು ವರ್ಷಕ್ಕೊಂದು 3-4 ಸಿನಿಮಾನಾದ್ರೂ ಮಾಡ್ತಾ ಇದ್ರು ಸರ್.
15: ಅಲ್ಲ ಮೇಡಮ್, ಪೈಲ ಅಣ್ಣ ಅವರದು ತೆಗೆದ್ರೆ ವರ್ಷಕ್ಕೆ ಒಂದೇ ಸಿನಿಮಾ ಮೇಡಮ್ ಅದು.
14: ಅಲ್ಲ, ಇವ್ರು ಅನಂತ್ ನಾಗ್ ಸರ್ ಶಂಕರ್ ನಾಗ್ ಸರ್ ಅವರೆಲ್ಲ ಹೇಗೆಂದ್ರೆ ಒಂದ್ ವರ್ಷಕ್ಕೆ ಮಿನಿಮಮ್ 3-4 ಸಿನಿಮಾನಾದ್ರೂ ನೀಡ್ತಾ ಇದ್ರು.
15: ಹೌದ್ರಿ ಮೇಡಮ್,
14: ಹೌದು. 1980 ಸುಮಾರು 6 ಸಿನಿಮಾ ಬಿಡುಗಡೆ ಆಗಿದೆ ಅವ್ರದ್ದು.
15: ಹೌದು ಹೌದ್ರಿ ಮೇಡಮ್, ಹೌದ್ರಿ ಮೇಡಮ್. ಮತ್ತೆ ಇನ್ನೊಂದು ಮೇಡಮ್, ಅವರು ಅರುಣರಾಗ ಸಿನಿಮಾ ಚಲೋ ಬಾಳಿದೆ ಮೇಡಮ್ ಅದರಲ್ಲಿ.
14: ಖಂಡಿತ ಖಂಡಿತ ಸರ್.
15: ಅರುಣರಾಗದಲ್ಲಿ ಅವರು ಗಂಡ ಹೆಂಡತಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ದವಾಖಾನೆ ಒಳಗಡೆ.
14: ಕ್ಲೈಮ್ಯಾಕ್ಸ್ ಅಲ್ಲಿ ಕೂಡ ಅವರು ದೂರನೇ ಆಗ್ಬಿಡ್ತಾರಲ್ಲ ಸರ್.
15: ದೂರನೇ ಆಗ್ಬಿಡ್ತಾರೆ ಮೇಡಮ್.
14: ಹೌದು ಹೌದು,
15: ಅದಕ್ಕೆ ಅವ್ರೊಂದು ಹಾಡ ಹಾಕ್ತಾರೆ ಮೇಡಮ್ ಅವಾಗ
14: ಅರುಣರಾಗ ಅಂತ.
15: ಅರುಣರಾಗ ಮೇಡಮ್ ಅದು ನೋಡ್ಬೇಕ್ರಿ,
14: ಚೆನ್ನಾಗಿದೆ ಸರ್. ನಾನು ನೋಡಿದ್ದೀನಿ ಸಿನಿಮಾ.
15: ಕಾಡು ಮುಗಿಲಿನ ಮೇಲೆ ಭೂಮಿಗಿಳಿದ ಹುಣ್ಣಿಮೆ ತೆಲುವೆ, ನನ್ನ ಬಾಳಿಗೆ ಆನಂದದ ಅರುಣರಾಗ ನೋಡ್ರಿ ಮೇಡಮ್. ಎಂತಿಂತ ಅವರು ಇದೊಂದು ಮಾಡಿದಾರೆ ಮೇಡಮ್ ಪಾತ್ರ ಅವರು, ಅನಂತ್ ನಾಗ್ ಅವರು.
14: ಖಂಡಿತ ಖಂಡಿತ ಸರ್, ನೀವು ಕೂಡ ಚಲೋ ಮಾತಾಡಿದ್ರಿ ನೋಡಿ.
15: ಓಕೆ ಮೇಡಮ್, ಓಕೆ ಮೇಡಮ್,
14: ಧನ್ಯವಾದಗಳು ಕರೆ ಮಾಡಿದಕ್ಕೆ.
15: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.
14: ಓಕೆ, ಎಸ್, ಶಿವಶರಣ್ ಸರ್ ಕರೆ ಮಾಡಿ ಅನಂತ್ ನಾಗ್ ಸರ್ ಬಗ್ಗೆ ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರು ಅಲ್ವಾ. ಖಂಡಿತ, ಸೊ ಒಬ್ರಿಗಿಂತ ಮತ್ತೊಬ್ರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರೆ. ಇನ್ನೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ
16: ಹಲೋ ಹಲೋ ಮೇಡಮ್, ನಮಸ್ತೆ.
14: ನಮಸ್ತೆ,
16: ದುಮ್ಮೇನಹಳ್ಳಿಯಿಂದ ನಿರ್ಮಲಾ ಮಾತಾಡ್ತಿರೋದು.
14: ಎಲ್ಲಿಂದ?
16: ದುಮ್ಮೇನಹಳ್ಳಿ.
14: ದುಮ್ಮೇನಹಳ್ಳಿ, ಓಕೆ. ನಿರ್ಮಲಾ ಮ್ಯಾಮ್ ಹೇಗಿದ್ದೀರಾ?
16: ಚೆನ್ನಾಗಿದ್ದೀನಿ ಮೇಡಮ್.
14: ಏನ್ ಮಾಡ್ತಿರೋದು ನೀವು?
16: ನಾವು ಕೃಷಿಕರು ಮೇಡಮ್.
14: ಕೃಷಿಕರು, ಸೂಪರ್. ಸೊ ನಿರ್ಮಲ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
16: ಗೊತ್ತಾಯ್ತು ಮೇಡಮ್, ನಂಗೆ ತುಂಬಾ ಖುಷಿ ಆಯ್ತು. ಅವತ್ತು ನನಗೆ ಅನಂತ್ ನಾಗ್ ಅವರಿಗೆ ದಾದಾ ಸಾಹೇಬ್ ಪ್ರಶಸ್ತಿನ ಅನೌನ್ಸ್ ಮಾಡಿದ್ದಿನ, ನನಗೆ ತುಂಬಾ ಖುಷಿ ಆಯ್ತು ಮೇಡಮ್. ಎಲ್ಲರೂ
14: ನೀವು ಅವರ ಅಪ್ಪಟ ಅಭಿಮಾನಿ ಇರ್ಬೇಕಂತ.
16: ಹೌದು ಮೇಡಮ್, ಅನಂತ ಅನಂತ ಅಭಿನಂದನೆಗಳು ಮೇಡಮ್.
14: ಅನಂತ್ ನಾಗ್ ಸರ್ ಅವರ ಅನಂತ ಅಭಿಮಾನಿ ನೀವು?
16: ನಾನು ಮೇಡಮ್, ನಾನು ಟಿವಿ ನೋಡಕ್ ಸ್ಟಾರ್ಟ್ ಮಾಡಿದಾಗ ಪ್ರಪ್ರಥಮ ಬಾರಿಗೆ ಅವ್ರ ಫಿಲಂ ನೋಡಿದ್ದು ಅಂತಂದ್ರೆ ಗಾಯತ್ರಿ ಮದುವೆ ಮೇಡಮ್.
14: ಗಾಯತ್ರಿ ಮದುವೆ.
16: ಊರಲ್ಲಿ ಆರು ಮನೆಯಲ್ಲೂ ಟಿವಿ ಇರ್ಲಿಲ್ಲ ಮೇಡಮ್, ಊರಿಗೆಲ್ಲ ಒಂದೇ ಟಿವಿ ಇತ್ತು. ಅಲ್ಲಿ ಹೋಗ್ಬಿಟ್ಟು ಅಷ್ಟು ಜನದ ನಡುವೆ ನೋಡಿದ್ದು ನೆನಪು ಮೇಡಮ್ ಅದು,
14: ಗಾಯತ್ರಿ
16: ಮದುವೆ. ಆಮೇಲೆ ಕಾಮನ ಬಿಲ್ಲು ನನಗೆ ತುಂಬಾ ಇಷ್ಟ ಮೇಡಮ್.
14: ಅಣ್ಣವ್ರ ಜೊತೆ ಅಭಿನಯಿಸಿದ್ದಾರೆ
16: ಅದ್ರಲ್ಲಿ ರಾಜ್ಕುಮಾರ್ ಜೊತೆ ಅಭಿನಯ ಮಾಡಿರೋದು, ಮತ್ತೆ ಉಳುವ ಯೋಗಿಯ ನೋಡಲಿ ಕುವೆಂಪು ಅವರ ಗೀತೆನ ಅಳವಡಿಸಿರೋದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗಿದೆ ಮೇಡಮ್. ಆಮೇಲೆ ಚಾರ್ಲಿ ಚಾಪ್ಲಿನ್ ಅಲ್ಲಿ ಅವರು ಚಾರ್ಲಿ ಚಾಪ್ಲಿನ್ ಪಾರ್ಟ್ ಮಾಡಿದಾರಲ್ಲ ಮೇಡಮ್, ಅದ್ ನನಗೆ ಕಣ್ಣು ಮುಂದೆ ಬಂದಂಗೆ ಆಗುತ್ತೆ. ಆ ಹಾಡು ನನಗೆ ತುಂಬಾ ಇಷ್ಟ ಮೇಡಮ್. ಅರುಣ ರಾಗದ್ ಇಷ್ಟ ಮೇಡಮ್. ಈಗ ಪ್ರತಿನಿತ್ಯ ಅವ್ರದ್ದು ಪೇಪರ್ ಅಲ್ಲಿ ನ್ಯೂಸ್ ಇದೆಲ್ಲ ನೋಡ್ಬಿಟ್ಟು ಅನಂತ್ ನಾಗರ್ ಅವರು ಇಲ್ಲೇ ನಮ್ಮ ಅಕ್ಕಪಕ್ಕ ನಮ್ಮೂರಲ್ಲೇ ನಮ್ಮನೆ ಪಕ್ಕನೆ ಇದಾರೇನೋ ಅನ್ನೋ ತರ ಆಗ್ಬಿಟ್ಟಿದೆ ಮೇಡಮ್ ನಮ್ಗೆಲ್ಲ.
14: ನಿಜ ನಿಜ. ಸೊ ಅವರದ್ದು ಸಹಜ ನಟನೆ ಎಷ್ಟ್ ಚೆನ್ನಾಗಿದೆ ನೋಡಿ. ಒಂದು ಫೈಟಿಂಗ್ ಇಲ್ಲ, ಒಂದು ಡ್ಯಾನ್ಸ್ ಇಲ್ಲ, ಆದ್ರೂ ಎಲ್ಲರ ನೆಚ್ಚಿನ ಕಲಾವಿದ ಆಗ್ಬೇಕು ಅಂದ್ರೆ ಅದು ಅವರ ಅಭಿನಯಕ್ಕೆ ಅವರೇ ಸಾಟಿ ಅಂತ ಹೇಳ್ಬೋದು ಅಲ್ವಾ?
16: ಹೌದು ಮೇಡಮ್, ಅವರೇ ಸಾಟಿ.
14: ಅವ್ರು ಯಾವ್ದೇ ಒಂದು ಡೈಲಾಗ್ ಡೆಲಿವರಿ ಮಾಡ್ಬೇಕಂದ್ರೆ ತುಂಬಾ ಕಷ್ಟಪಟ್ಟು ಮಾತಾಡ್ತಾ ಇದಾರೆ ಅಂತ ಅನ್ಸೋದಿಲ್ಲ, ಎಲ್ಲೋ ಪಕ್ಕದ ಮನೆ ಹುಡುಗನ ಜೊತೆ ಮಾತಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಅಷ್ಟು ಸಹಜ ನಟನೆ ಅವರದ್ದು.
16: ಜನಸಾಮಾನ್ಯರು ಹೇಗ್ ಮಾತಾಡ್ತಾರೋ
14: ಹಾಗೆ ಮಾತಾಡ್ತಾರೆ
16: ಮೇಡಮ್. ಅವತ್ತು ಕೂಡ ಪ್ರಶಸ್ತಿ ಪ್ರದಾನ ತಗೊಂಡಾಗ ಅದೇ ತರ ಇದ್ರು ಮೇಡಮ್, ನಾರ್ಮಲ್ ಆಗಿ ಅದು ಅದೇ ಪದೇ ಕಣ್ಮುಂದೆ ಬರ್ತಾ ಇರ್ತೇವೆ ಮೇಡಮ್.
14: ನಿಜ ಮ್ಯಾಮ್, ನೀವು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ
16: ಮೇಡಮ್. ಅರಮನೆ ಫಿಲಂ ಅಲ್ಲಿರೋ ಇದು ಚಾರ್ಲಿ ಚಾಪ್ಲಿನ್ ನಗು ನಗು ನಗು ಅದು ತುಂಬಾ ಇಷ್ಟ ಮೇಡಮ್.
14: ಹೌದೌದು, ಗಣೇಶ್ ಅವರ ಸಿನಿಮಾ ಅರಮನೆ. ಇನ್ನು ಮುಂಗಾರು ಮಳೆಯಲ್ಲಿ ಕೂಡ ಅವ್ರ ಇಬ್ಬರದ್ದು ಕಾಂಬಿನೇಷನ್ ಚೆನ್ನಾಗಿದೆಯಲ್ಲ.
16: ಮೇಡಮ್
14: ಓಕೆ, ಅದರಲ್ಲೂ ಈಗಿನ ನಟರಿಗೆಲ್ರಿಗೂ ಕೂಡ ಒಂದು ಗೌರವಪೂರ್ವನಾದಂತಹ ನಟ ಅಂತಾನೆ ಹೇಳ್ಬೋದು. ಬರುವಂತ ಕಲಾವಿದರಿಗೆ ಒಳ್ಳೆ ಮಾರ್ಗದರ್ಶನವನ್ನ ತೋರಿಸ್ತಾರೆ. ಈಗಿನ ಕಲಾವಿದರಿಗೆ ಪೋಷಕರ ಪಾತ್ರ ಜೊತೆ ಇವರು ಬೆನ್ನೆಲುಬಾಗಿ ನಿಲ್ತಿರ್ತಾರೆ ಅಲ್ವಾ? ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದಕ್ಕೆ. ಓಕೆ, ಎಸ್, ನಿರ್ಮಲಾ ಅವರು ಕರೆ ಮಾಡಿದ್ರು. ಸೊ ಅವರು ಕೂಡ ಅನಂತ್ ನಾಗ್ ಸರ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಅವರು ಸಿನಿಮಾದ ಬಗ್ಗೆ ಮಾತಾಡಿದ್ರು. ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ನಡೀತಾರೆ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ,
17: ಹಲೋ, ನಮಸ್ಕಾರ ಮೇಡಮ್, ಗುಡ್ ಆಫ್ಟರ್ನೂನ್. ನಾನು ಬ್ರಹ್ಮಾನಂದ್ ರಾನಡೆ, ವಿದ್ಯಾನಗರ, ಶಿವಮೊಗ್ಗ.
14: ನಮಸ್ತೆ ಸರ್, ಗುಡ್ ಈವ್ನಿಂಗ್.
17: ಹೇಗಿದ್ದೀರಾ ಮೇಡಮ್?
14: ನಾನ್ ಸೂಪರ್, ನೀವು?
17: ನಾನು ಸೂಪರ್ ಆಗಿದ್ದೀನಿ. ಇವತ್ತು ಹಿಂದೂ ಮಹಾಸಭಾ ಗಣಪತಿ ಬಿಡ್ತಾ ಇದ್ರು.
14: ನೀವು ಹೋಗಿದ್ರಾ?
17: ಕೋಟೆ ರೋಡ್ ಇಂದ ಹಿಡಿದು ಗೋಪಿ ಸರ್ಕಲ್ ತನಕ ಎಲ್ಲ ಸರ್ವೆ ಮಾಡಿ, ವಿಡಿಯೋ ಮಾಡಿ, ಒಂದ್ ನಾಲ್ಕು ಡ್ಯಾನ್ಸ್ ಮಾಡಿ,
14: ಓಹೋ,
17: ಎಲ್ಲ ಮನಸ್ಸಿನಲ್ಲಿ ಮೊಬೈಲ್ ಅಲ್ಲಿ ಎಲ್ಲ ಚಿತ್ರಗಳನ್ನ ವಿಡಿಯೋಗಳನ್ನೆಲ್ಲ ಮನನ ಮಾಡ್ಕೊಂಡು ಇವಾಗ ಮನೆಗೆ ವಾಪಸ್ ಬಂದಿದ್ದೀನಿ.
14: ಮನಸ್ಸಲ್ಲಿ ಮೊಬೈಲ್ ಅಲ್ಲಿ ಎಲ್ಲ ಕಣ್ಣು ತುಂಬಿಕೊಂಡ್ರಾ?
17: ಹೌದು ಮೇಡಮ್, ಈಗ ಸೆಕೆಂಡ್ ಇನ್ನಿಂಗ್ಸ್ ಮತ್ತೆ ಅಲ್ಲಿ ಡಿಜೆ ಹಾಕ್ತಾರೆ ಗೋಪಿ ಸರ್ಕಲ್ ಅಲ್ಲಿ, ಅಲ್ಲಿ ಮತ್ತೆ ಈಗ ಬೇರೆ ವಿಭಿನ್ನ ಡ್ರೆಸ್ ನಲ್ಲಿ ಹೋಗಿ ಮತ್ತೆ ಡ್ಯಾನ್ಸ್
14: ಮಾಡಿ. ನೀವೇ ಬೇರೆ, ನಿಮ್ ಲೆವೆಲ್ ಬೇರೆ ಬಿಡಿ ಸರ್.
17: ಹೌದು, ಆಮೇಲೆ ಮತ್ತೆ ಸಂಜೆ ಇದ್ರಲ್ಲಿ ಶಿವಮೂರ್ತಿ ಸರ್ಕಲ್ ನಂಜಪ್ಪ ಹಾಸ್ಪಿಟ್ಲು ಅಲ್ಲಿ ಇದ್ರ ಕೇರಳ ಮ್ಯೂಸಿಕ್ ಎಲ್ಲ ಬಾರಿಸ್ತಾರೆ. ಅವಾಗ
14: ಚಂಡೆ ಚಂಡೆ ವಾದ್ಯ
17: ಚಂಡೆ, ಅವಾಗ ಇನ್ನೊಂದ್ ಡ್ರೆಸ್ ಹಾಕೊಂಡಾಗ ಮತ್ತೆ ಡ್ಯಾನ್ಸ್ ಮಾಡೋದು ಎಲ್ಲರ ಜೊತೆಗೆ.
14: ಅಲ್ಲ, ಗಣೇಶ ಹಬ್ಬಕ್ಕೆ ಅಂತಾನೆ ಅದ್ರಲ್ಲೂ ರಾಜಬೀದಿ ಉತ್ಸವಕ್ಕೆ ಅಂತಾನೆ ಶಾಪಿಂಗ್ ಮಾಡಿದ್ರ ಅಂತ?
17: ಇಲ್ಲ, ಯಾವಾಗ್ಲೂ ಇರುತ್ತೆ ಮೇಡಮ್ ನನ್ನ ಹತ್ರ ಒಂದು 50-60 ವೆರೈಟಿ ಡ್ರೆಸ್.
14: ಓಕೆ, ನೀವ್ ಯಾಕೆ ಒಂದು ಕ್ಲಾತ್ ಸೆಂಟರ್ ಓಪನ್ ಮಾಡಬಾರ್ದು?
17: ಬೇಡ ಬೇಡ, ನನಗೆ ಮಾತ್ರ ಸಾಕು.
14: ಸಾಕಾ? ಅಲ್ಲ, ಬೇಕಾದ್ರೆ ರೆಂಟ್ ಗಿಂಟಿ ಕೊಟ್ಬಿಟ್ಟು ಅದ್ರೂ ಸ್ವಲ್ಪ ಬಿಸ್ನೆಸ್ ಮಾಡ್ಬೋದಿತ್ತೇನೋ ಅಂತ.
17: ಮೇಡಮ್, ಒಂದ್ ಅರ್ಧ ಗಂಟೆ ಯಾರು ಹಾಕೊಂಡ್ರೆ ಚುಯ್ ಚುಯ್ ಅಂತ ಇರುತ್ತೆ ಅಂತ. ಇನ್ ಯಾರಿಗಾರ ಕೊಡ್ತೀನಿ ನಾನು.
14: ಓಕೆ ಓಕೆ, ಸರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅನಂತ್ ನಾಗ್ ಸರ್ ಅವರ ವಿಶೇಷತೆ ಬಗ್ಗೆ ಮಾತಾಡ್ತಾ ಇದ್ವಿ.
17: ಹೌದು ಮೇಡಮ್.
14: ಸೊ ಅವರ ಯಾವ ಸಿನಿಮಾ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಸರ್?
17: ಮೇಡಮ್, ನಾನ್ ನೋಡಿದಾಗೆ ಪ್ರತಿಯೊಂದು ಸಿನಿಮಾನ ಅವ್ರದ್ದು ತುಂಬಾ ಚೆನ್ನಾಗಿದೆ ಅಭಿನಯ. ಎಲ್ಲಾ ನಟರಿಗಿಂತನು ಒಂಥರ ವಿಭಿನ್ನ ಅಭಿನಯ
14: ಖಂಡಿತ.
17: ಮತ್ತೆ ಗಡ್ಬಿಡಿ ಇಲ್ಲ, ಆಮೇಲೆ ಜೋರ್ ಮಾತಿಲ್ಲ,
14: ಹೌದು,
17: ಕ್ರೂರತೆ ಇಲ್ಲ, ಆರಾಮಾಗಿ ಹೋಗ್ತಿರುತ್ತೆ ಶಾಂತವಾಗಿ ಚೆನ್ನಾಗಿ. ಎಲ್ಲದಕ್ಕಿಂತ ಇಷ್ಟ ಆಗಿದ್ದು ಲಕ್ಷ್ಮಿ ಅವ್ರ ಜೋಡಿ ಸೈಕಲ್ ಅಲ್ಲಿ ಹೋಗೋದು, ಅವ್ರದ್ದು ಹೊಲೆ ಗದ್ದೆಗಳಲ್ಲಿ ಓಡಾಡೋದು, ಹಾಡೋದು.
14: ನಿಜ ನಿಜ,
17: ಆ ಜೋಡಿ ಅಂತೂ ನನ್ಗೆ ಕಣ್ಣಿಗೆ ಕಟ್ಟದಂತಿದೆ, ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಆಮೇಲೆ ತುಂಬಾ ನನಗೆ ಜೋಕ್ ಅನ್ಸಿದ್ದು ಅವ್ರದ್ದು ಇದು ನಾರದ ವಿಜಯನ ಪಿಕ್ಚರ್ ಇದೆಯಲ್ಲ,
14: ನಾರದ ವಿಜಯ ಇದೆ ಸರ್ ಸಿನಿಮಾ,
17: ಅದ್ರಲ್ಲಿ ಎಂತ ಅದ್ರಲ್ಲಿ ತುಂಬಾ ಕಾಮಿಡಿ ಆಗಿ ಮಾಡಿದ್ದಾರೆ.
14: ಹೌದು ಹೌದು ಸರ್,
17: ನೋಡಿ ಸ್ವಾಮಿ ನಾವಿರೋದ ಹೀಗೆ ಅದ್ರಲ್ಲೂ ಚೆನ್ನಾಗಿ ಮಾಡಿದ್ದಾರೆ.
14: ಅದ್ರಲ್ಲಿ ನೋಡಿ ಅಣ್ಣ ತಮ್ಮ ಇಬ್ರು ಒಟ್ಟಿಗೆ ಅಭಿನಯಿಸಿದ್ದಾರೆ.
17: ಹೌದು, ಅದೊಂದು ವಿಶೇಷ ಮೇಡಮ್. ಮತ್ತೆ ಅವ್ರಿಗೆ ಯಾವ್ದೇ ಪಿಕ್ಚರ್ ನೋಡಿದ್ರು ಸಾಂಸಾರಿಕನೇ ಇರ್ತಿತ್ತು, ಒಂಥರ
14: ಕಾಮಿಡಿನೂ ಇರ್ತಿತ್ತು,
17: ಹೌದಾಗಿ ಹೋಗ್ತಾ ಇತ್ತು, ತುಂಬಾ ಚೆನ್ನಾಗಿ ಅನಿಸ್ತಿತ್ತು.
14: ನನಗೆ
17: ಅನಂತನಾಗ್ ಅನ್ಕೂಡಲೇ ತುಂಬಾ ನೆನಪು ಬರ್ತಕ್ಕಂಥದ್ದು ಯಾವಾಗ್ಲೂ ಕಣ್ಣಿಗೆ ಫಸ್ಟ್ ಬರೋದು ಹೆಲಿಕಾಪ್ಟರ್ ಅಲ್ಲಿ ಹೆಲ್ಮೆಟ್
14: ಹಾಕೊಂಡು
17: ಎಲ್ಲಿರುವೆ ಮನವ ಕಾಡು ಬರು ಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಗಸಿ ನೀನು ಎಲ್ಲಿರುವೆ ಮನವ ಕಾಡು ಬರು ಪಸಿಯೇ ಓ ನನ್ನ ಗಾಯತ್ರಿಯೇ ನೆನ್ಪರ್ತ್ ಮೇಡಮ್.
14: ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
17: ಹಾ ಮೇಡಮ್, ಇವತ್ತು ಅದೇ ಅವರು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದಿದಾರಲ್ಲ.
14: ಖಂಡಿತ,
17: ಇನ್ ಹೆಚ್ಚು ಕಡಿಮೆ ಇನ್ನೊಂದು ಸ್ವಲ್ಪ ದಿನ ಅವರದೇ ಮನಸ್ಸಲ್ಲಿ ಓಡಾಡ್ತಾ ಇರ್ತಾರೆ
14: ಮೇಡಮ್. ಅವ್ರದೇ ಸುದ್ದಿ ಅಲ್ವಾ?
17: ಹೌದು ಮೇಡಮ್, ಕನ್ನಡಿಗರಿಗೆ ಒಂಥರ ಹೆಮ್ಮೆ ಕೂಡ.
14: ನಿಜ ಸರ್, ನೀವು ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
17: ಥ್ಯಾಂಕ್ ಯು ಸೋ ಮಚ್.
14: ಎಸ್, ನೋಡಿ ನಮ್ಮ ಶಿವಮೊಗ್ಗದಲ್ಲಿ ಹಿಂದೂ ಮಾಸ ಗಣಪತಿ ವಿಸರ್ಜನೆ ಮಾಡ್ತಾರೆ ಅಂದ್ರೆ ಅಲ್ಲಿರುವಂತಹ ಒಂದು ಸಂಭ್ರಮನೆ ಬೇರೆ. ನಮ್ಮ ರಾನಡೆ ಸರ್ ಕೂಡ ಹೇಳ್ತಿದ್ರು, ಮೂರು ಬೋರ್ಡ್ ಡ್ರೆಸ್ ಹಾಕೊಂಡು ಹೋಗಿ ಚೇಂಜ್ ಮಾಡಿ ಎಲ್ಲ ಒಂದು ಇವೆಂಟ್ಗೂ ಭಾಗವಹಿಸ್ತೀನಿ ಅಂತ. ಸೊ ಹಾಗಿದ್ರೆ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ
18: ಹಲೋ, ನಮಸ್ತೆ ಮೇಡಮ್.
14: ನಮಸ್ತೆ ಸರ್, ಹೇಗಿದ್ದೀರಾ?
18: ಆರಾಮದೇ ಮೇಡಮ್, ನೀವು ಆರಾಮದಿರಿ ಮೇಡಮ್?
14: ನಾನು ಆರಾಮಿದ್ದೀನಿ ಸರ್.
18: ಊಟ ಮಾಡ್ಕೊಂಬತ್ತೀರಿ? ಚಾ ಆಗಿಲ್ರಿ ಮೇಡಮ್? ಟೀ ರೀ.
14: ನಮ್ದು ಇವತ್ ಕಾಫಿ ಆಯ್ತ್ರಿ, ಕಾಫಿ ಕುಡ್ಕೊಂಡ್ ಬಂದೆ ನೋಡ್ರಿ.
18: ಹೌದ್ರಿ, ಕಾಫಿ ಕುಡ್ಕೊಂಡ್ ಬಂದ್ರಿ ಮೇಡಮ್? ನಾವು ಕಾರ್ಯಕ್ರಮ ಕೇಳತ್ತೀವಿ ಮೇಡಮ್, ಬಿಂದಾಸ್ ಮೂಡಿ ಬರಾಗ ಆಗ್ತದ್ರಿ ಕಾರ್ಯಕ್ರಮ. ಸಿನಿ ಕಹಾನಿ,
14: ಸಿನಿ ಕಹಾನಿ ಕಾರ್ಯಕ್ರಮ ಬಿಂದಾಸ್ ಆಗಿ ನಡೀತಿದ್ಯಾ? ಸೂಪರ್ ಸೂಪರ್.
18: ಹಾ ಯಾಕಪ್ಪ ಅಂತಂದ್ರೆ, ಬಂದ ಸರಳ ವ್ಯಕ್ತಿ ರೀ ಮೇಡಮ್ ಅನಂತನಾಗ್ ಅವ್ರಿ.
14: ನಿಜ ನಿಜ.
18: ಹಾ ಯಾಕಪ್ಪ ಅಂತಂದ್ರ, ಅವ್ರು ಯಾವಾಗ್ಲೂ ಅಹಂಕಾರ ಅನ್ನೋದಿಲ್ಲ, ಅಹಂ ಗರ್ವಿಕೆ ಅನ್ನೋದಿಲ್ರಿ. ಮತ್ ಪ್ರತಿಯೊಂದು ಚಿತ್ರದಾಗ ಅವ್ರು ಅಭಿನಯ ಮಾಡುದು ನೋಡ್ಬೇಕಾದ್ರೆ ಬಹಳ ಬೆಸ್ಟ್ ಮಾಡ್ಯಾರಿ ಮೇಡಮ್ ಅವರು.
14: ಹೌದ್ ಹೌದ್ ಸರ್,
18: ಪ್ರತಿಯೊಂದು ಚಿತ್ರ ಮೇಡಮ್ ಅವ್ರು ಯಾವಾದೇ ಈ ಚಿತ್ರ ಏನ್ ಹೇಳಪ್ಲೇ ಇಲ್ರಿ. ಪ್ರತಿಯೊಂದ್ರಿ, ನಮ್ದು ಚಂದನದ ಗೊಂಬೆ ಆಗ್ಲಿ, ಇವತ್ತ ಯಾವಾದ್ರದು ಇದು ನಾನೇನು ಬಿಡಲಾರೆ,
14: ಬಯಲುದಾರಿ ಆಗಿರ್ಬೋದು, ಮಗ ಇರ್ಬೋದು,
18: ಚಿತ್ರ ಮೇಡಮ್ ಸರಳ ವ್ಯಕ್ತಿ ರೀ. ಮತ್ತ ಅವ್ರ ಆಕ್ಟಿಂಗ್ ಬಹಳ ಬೆಸ್ಟ್, ಎಲ್ಲಕ್ಕಿಂತ ಆಕ್ಟಿಂಗ್ ನೋಡ್ಬೇಕಂದ್ರೆ ಅವ್ರದ್ದು ಇದು ನೋಡ್ರಿ ಮೇಡಮ್, ನಾರದ ವಿಜಯ ರೀ ಮೇಡಮ್.
14: ನಿಜ ನಿಜ ಸರ್.
18: ಹಾ ಡಬಲ್ ರೋಲ್ ಆದ್ರಿ, ಅದ್ರಾಗನು ಆಕ್ಟಿಂಗ್ ಮಾಡ್ಯಾರಿ. ಮತ್ತ ನಾನಿನ್ನ ಬಿಡ್ಲಾರಿ ಅಂತೂ ಅದು ಶೀನ ಹೆಂಗಿನ
14: ನೋಡ್ಬೇಕು,
18: ಏ ಭಯಂಕರ ಬ್ಯಾಕ್ಟ್ರಿ ಮೇಡಮ್ ಅದು, ನಮ್ಗೆ ಬಹಳ ಮನ್ಸಿಗೆ ಬತ್ತರಿ ಮೇಡಮ್ ಅದ್ರ ಆಕ್ಟಿಂಗ್ ಲಾಸ್ಟ್ ಶೀನ್ ನೋಡ್ರಿ ಅದು.
14: ಹೌದೌದ್ ಸರ್.
18: ಯಾಕಪ್ಪ ಮೈಯಾಗ ಭೂತ್ ಬಂದಿರ್ತದ್ರಿ, ಅದು ಗೋರಿ ಮ್ಯಾಗ ಬಿದ್ದಿಂಗ ನಡ್ಕೋತ ಹೋಗ್ತಿರ್ತಾರಿ. ಅವ್ರ ಕಣ್ಣ, ಅವ್ರ ತಲೆಯನ್ನ ಕೂದಲ, ಅವ್ರ ಮಾಡು ಆಕ್ಟಿಂಗ್ ನೋಡಿದ್ರ ಅದು ಇನ್ನಾದ್ರೂ ಕಣ್ಣು ಮುಂದೆ ಬಂದಂಗ ಆಗ್ತದ್ರಿ ಮೇಡಮ್.
14: ಸರ್, ಈಗ್ಲೂ ಯಾರಾದ್ರೂ ಜಾಸ್ತಿ ಮೇಕಪ್ ಮಾಡ್ಕೊಂಡಿದ್ರೆ ನಾನಿನ್ನ ಬಿಡಲಾರೆ ಅನಂತನಾಗ್ ತರ ಕಾಣಿಸ್ತಿದ್ಯಾ ಅಂತ ಹೇಳ್ತಾರೆ. ನಿಜ, ಆ ಒಂದು ಸೀನ್ ಅಷ್ಟು ಫೇಮಸ್ ಇದೆ.
18: ಯಾಕಪ್ಪ ಯಾವಾಗ್ಲೂ ನನ್ಗೆ ನೆನಪು ಬರ್ತಾರೆ ಮೇಡಮ್ ಅನಂತನಾಗ್ ಚಿತ್ರಪ್ಪ ಅಂತಂದ್ರೆ ಅನಂತನಾಗ್ ಹೆಸರು ಕೇಳ್ತಾರೆ, ಅದು ಚಿತ್ರದ ಶೀನ್ ನೆನಪೇ ಬರ್ತಾರೆ ಮೇಡಮ್ ನನಗೆ.
14: ಓಕೆ ಓಕೆ ಸರ್, ಚೆನ್ನಾಗಿ ಮಾತಾಡಿದ್ರಿ ನೀವು, ಧನ್ಯವಾದಗಳು ಕರೆ ಮಾಡಿದಕ್ಕೆ. ನಮಸ್ತೆ. ಓಕೆ, ಸೊ ನಮ್ಮ ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರು ಕೇಳುವ? ಹಲೋ ಹಲೋ
19: ಹಲೋ
14: ಸರ್, ನಮಸ್ತೆ.
19: ಹಾ ನಮಸ್ತೆ ಮೇಡಮ್,
14: ಹೇಗಿದ್ದೀರಾ ಸರ್?
19: ಹಾ ತುಂಬಾ ಚೆನ್ನಾಗಿದ್ದೀವಿ ಮೇಡಮ್, ನಿಮ್ಮ ಆಶೀರ್ವಾದ.
14: ಹೌದಾ, ಆಯ್ತು ಸರ್, ನನ್ನ ಆಶೀರ್ವಾದ ನಿಮ್ ಮೇಲೆ ಯಾವಾಗ್ಲೂ ಹೀಗೆ ಇರ್ಲಿ ಸರ್.
19: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
14: ಮತ್ತೆ ಕಾಫಿ ಎಲ್ಲ ಆಯ್ತಾ?
19: ಕಾಫಿ ಏನಿಲ್ಲ ಮೇಡಮ್, ಇವತ್ತು ನಾವು ಶಿವಮೊಗ್ಗದ ಹಿಂದಿ ಮಹೋತ್ಸವ ಗಣಪತಿ ಮೆರವಣಿಗೆಯಲ್ಲಿ ಇದ್ದೀವಿ ಮೇಡಮ್.
14: ಓ ಸೂಪರ್ ಸರ್, ಹೇಗಿದೆ ಈಗ ಗಣಪ ಎಲ್ಲಿದ್ದಾರೆ?
19: ಈಗ ಗಣಪ ಈಗ ತಾನೇ ಜಸ್ಟ್ ಒಂದು 10 minutes ಬಿಫೋರ್ ರಾಮಣ್ಣ ಶೆಟ್ಟಿ ಪಾರ್ಕ್ ಇಂದ ಬಂದ್ಬಿಟ್ಟು ಗಾಂಧಿ ಬಜಾರ್ ಎಂಟ್ರೆನ್ಸ್ ಆಗಿದ್ದಾರೆ. ಗಾಂಧಿ ಬಜಾರ್ ಎಂಟ್ರೆನ್ಸ್ ಆಗಿ ಮೂವ್ ಆಗಿದ್ದಾರೆ, ಸ್ವಲ್ಪ ಮೂವ್ ಆಗಿ ನಡೀತಾ ಇದೆ, ಗಣಪತಿ ಅಲ್ಲಿದ್ದಾರೆ. ಬಟ್ ಆ ಮೆರವಣಿಗೆ ಮಾತ್ರ ಫುಲ್ ಅಲ್ಲಿಂದ ಹಿಡಿದು ನಮ್ಮ ಏನು ಅಮೀರಬ್ಬ ಸರ್ಕಲ್, ವೀರ ಸಾವರ್ಕರ್ ಸರ್ಕಲ್, ಅಲ್ಲಿ ತನಕ ಗೋಪಿ ಸರ್ಕಲ್ ತನಕ ಸಾಗಿತಾ ಇದೆ. ಜನ ತುಂಬಾ ಉತ್ಸಾಹದಿಂದ ಇದಾರೆ, ತುಂಬಾ ಒಂದು ಮಹಿಳೆಯರು ಇದಾರೆ, ಮಕ್ಕಳು ಇದಾರೆ, ಹೆಚ್ಚಿನ ಇದರಲ್ಲಿ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಎಲ್ಲಾ ಉತ್ಸಾಹದಿಂದ ಕಾತುರದಿಂದ ಎಲ್ಲ ಇದ್ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ಕೇಸರಿ, ಯಾರು ನೋಡಿದ್ರು ಕೇಸರಿ ಮಯವಾಗಿದ್ದಾರೆ.
14: ಖಂಡಿತ ಖಂಡಿತ ಸರ್,
19: ಒಂದು ತುಂಬಾ ಒಂದು ಇದರಲ್ಲಿ ಇದಾರೆ ಮೇಡಮ್, ಎಲ್ಲರೂ ಉತ್ಸಾಹದಲ್ಲಿದ್ದಾರೆ. ನಮ್ ಗಣಪನ ಒಂದು ವಿಸರ್ಜನೆ ಬೀಳ್ಕೊಡುಗೆ ಸಮಾರಂಭ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ ಅಂತ ಹೇಳ್ಬೋದು.
14: ಸೊ ನಾವು ಕೂಡ ಬೆಳಗಿನ ಮಧ್ಯಾಹ್ನ ತನಕ ಅಲ್ಲೇ ಇದ್ವಿ ಸರ್, ಈಗ ಮತ್ತೆ ಲೈವ್ ಮುಗಿಸಿ ವಾಪಸ್ ಹೋಗ್ಬೇಕು.
19: ಹೌದಾ, ಬನ್ನಿ ಮೇಡಮ್, ನಿಮಗೂ ವೆಲ್ಕಮ್. ಅದೇ ಈಗ ನಮ್ಮ ಗುರುಪ್ರಸಾದ್ ಸರ್ ಸಿಕ್ಕಿದ್ರು,
14: ಓಕೆ ಓಕೆ ಸರ್. ಸರ್ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅನಂತನಾಗ್ ಸರ್ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. ಅನಂತನಾಗ್ ಸರ್ ಬಗ್ಗೆ ಅವರ ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಸರ್?
19: ಅವರ ಸಿನಿಮಾ
14: ತುಂಬಾ ಸಿನಿಮಾ ಇದೆ
19: ಚೆನ್ನಾಗಿದೆ ಮೇಡಮ್.
14: ಯಾವ್ದು ಸರ್?
19: ಎಲ್ಲಾ ಸಿನಿಮಾನೂ ಚೆನ್ನಾಗಿದೆ ಮೇಡಮ್.
14: ಎಲ್ಲಾ ಸಿನಿಮಾ ಚೆನ್ನಾಗಿದೆಯಾ?
19: ಮುಂಗಾರು ಮಳೆಯಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಹಿರಿಯ ನಟಾಗಿ ಪೋಷಕ ನಟಾಗಿ ಚೆನ್ನಾಗಿ
14: ಮಾಡಿದ್ದಾರೆ. ನಿಜ ನಿಜ. ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
19: ಆಯ್ತು ಮೇಡಮ್. ಎಲ್ಲ ಶುಭ ಜನತೆಗೂ, ಎಲ್ಲ ರಾಜ ಜನತೆಗೂ ಇವತ್ತು ಅನಂತ ಚತುರ್ದಶಿಯ ಗಣಪತಿಯ ವಿಸರ್ಜನೆಯ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ.
14: ಓಕೆ ಸರ್, ಧನ್ಯವಾದ.
19: ಥ್ಯಾಂಕ್ ಯು ಮೇಡಮ್.
14: ಎಸ್, ಚೇತನ್ ಸರ್ ಕರೆ ಮಾಡಿದ್ರು. ಅವರು ಕೂಡ ನಮ್ಮ ಗಣಪತಿಯ ವಿಸರ್ಜನೆಯ ರಾಜಬೀದಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳ್ತಿದ್ರು. ಹಾಗಿದ್ರೆ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ನಿಮಗೆ ನೀಡ್ತೀವಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
20: जीवन के प्रारंभिक वर्षों में ही तय होता है कि बच्चों का कितना मानसिक विकास होगा और वो जीवन में कितना आगे बढ़ेंगे। हमारी आंगनबाड़ियों में बच्चों का प्रारंभिक विकास, सही पोषण, भरपूर प्यार, गर्म ताज़ा भोजन और खेल खेल में सीखने के माध्यम से हो रहा है। साथ ही प्रधानमंत्री मातृ वंदना योजना के तहत पात्र धन राशि सीधे माताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है। हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है नौवा राष्ट्रीय पोषण माह।
21: देश के हर गरीब हर व्यक्ति तक पोषण पहुंचाना भी सरकार की प्राथमिकता है।
20: आज ही अपनी नजदीकी आंगनवाड़ी से जुड़िए, क्योंकि हमारी आंगनवाड़ी है हमारी जिम्मेदारी।
22: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
23: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
22: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
24: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
25: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
26: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.

0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸಿನಿ ಕಹಾನಿ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ನೆಚ್ಚಿನ ಆರ್ ಜೆ ಅರ್ಪಿತಾ. ಸಖತ್ತಾಗಿರೋ ಸಾಂಗ್ ನ ಕೇಳಿದ್ರಿ ಅಲ್ವಾ? ಎಂತ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು ಅಂತ ಈ ಒಂದು ಗೀತೆ ಮಾತು ತಪ್ಪದ ಮಗ ಸಿನಿಮಾದ ಗೀತೆ ಆಗಿದ್ದು, ಈ ಹಾಡನ್ನ ಅಷ್ಟೇ ಅದ್ಭುತವಾಗಿ ಹಾಡಿರೋರು ನಮ್ಮ ಎಸ್ ಪಿ ಬಿ ಅವರು. ಜೊತೆಗೆ ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ ಈ ಒಂದು ಹಾಡಿಗಿದೆ. ಇನ್ನು ಇಳಿಯರಾಜ ಅವರ ಸಂಗೀತ ಕೂಡ ಈ ಒಂದು ಹಾಡಿಗಿದ್ದು. ಕೇಳುಗರೆ, ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಅನಂತನಾಗ್ ಸರ್ ಅವರ ಬಗ್ಗೆ ಮಾತನಾಡ್ತಾ ಇದ್ವಿ. ಅನಂತನಾಗ್ ಸರ್ ಅವರ ಸಿನಿಮಾ ತುಂಬಾ ವಿಭಿನ್ನವಾಗಿರುತ್ತೆ. ಇನ್ನು 1973 ಆ ಸಂದರ್ಭದಲ್ಲಿ ಸಂಕಲ್ಪ ಅನ್ನೋ ಚಿತ್ರದ ಮುಖಾಂತರ ಇವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಟ್ಟರು. ಅಲ್ಲಿಂದ ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟುವರೆಗೆ ಕೂಡ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ್ದಾರೆ, ಅಂದರೆ ಹೀರೋ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ವಿಶೇಷವಾಗಿ ಏನಪ್ಪಾ ಅಂತಂದರೆ, ಇವರು ಚಿತ್ರರಂಗಕ್ಕೆ ಕಾಲಿಟ್ಟಂತಹ ಸಮಯದಲ್ಲಿ ಹೀರೋಗೆ ಒಂದಿಷ್ಟು ರೂಲ್ಸ್ಗಳಂತ ಇತ್ತು. ಹೀರೋಗಳಿಗೆ ಡ್ಯಾನ್ಸ್ ಮಾಡೋಕೆ ಬರಬೇಕಿತ್ತು, ಒಳ್ಳೆ ಫೈಟ್ ಮಾಡಬೇಕಿತ್ತು, ಈ ರೀತಿಯೆಲ್ಲ ಒಂದಿಷ್ಟು ಕಂಡೀಷನ್ಸ್ ಇತ್ತು, ಒಂದಿಷ್ಟು ಸೂತ್ರಗಳಿತ್ತು. ಆದರೆ ಇದನ್ನೆಲ್ಲ ಬದಿಗಿಟ್ಟು ತಮ್ಮದೇ ಆದಂತಹ ವಿಭಿನ್ನ ಪಾತ್ರದಲ್ಲಿ ಜನರ ಮನವನ್ನ ಗೆದ್ದಿದ್ದು ಅನಂತನಾಗ್ ಸರ್ ಅಂದರೆ ಬಹುಶಃ ತಪ್ಪಾಗೋದಿಲ್ಲ. ಯಾಕಪ್ಪ ಅಂದರೆ, ಇವರು ಆಯ್ಕೆ ಮಾಡ್ಕೊಳ್ತಿದ್ದಂತಹ ಕತೆಗಳು ಕೂಡ ಹಾಗೆ ಇತ್ತು. ಹಾಗೆ ನೋಡಿದ್ರೆ ಎಂ ಎಸ್ ಸತ್ಯು ಅವರ ಕನ್ನೇಶ್ವರ ರಾಮ್ ಇರ್ಬೋದು, ಲಂಕೇಶ್ ಅವರ ಅನುರೂಪ ಇರ್ಬೋದು, ಸುನೀಲ್ ಕುಮಾರ್ ದೇಸಾಯಿ ಅವರ ಬೆಳದಿಂಗಳ ಬಾಲೆ, ಈ ಒಂದು ಸಿನಿಮಾ ಕೂಡ ಎಷ್ಟು ವಿಭಿನ್ನವಾಗಿದೆ ಅಂದರೆ, ಹೀರೋಯಿನ್ ಇಲ್ದಲೇ ಒಬ್ಬ ಹೀರೋ ಹೀರೋಯಿನ್ನ ನೆನಪು ಮಾಡಿಕೊಂಡು ಆ್ಯಕ್ಟ್ ಮಾಡಿದರೆ ಅಂದರೆ ಅದು ನಿಜಕ್ಕೂ ತುಂಬ ವಿಶೇಷವಾದ ಪಾತ್ರ ಅಂತಲೇ ಹೇಳ್ಬೋದು. ಇವೆಲ್ಲವೂ ಕೂಡ ಒಂದು ರೀತಿ ವಿಭಿನ್ನವಾದ ಸಿನಿಮಾ. ಇನ್ನು ನೆಗೆಟಿವ್ ಶೇಡ್ನೊಂದಿಗೆ ಜನರನ್ನ ನಗಿಸಬಹುದು ಅನ್ನೋದಕ್ಕೆ ಧೈರ್ಯ ಲಕ್ಷ್ಮಿ ಇರ್ಬೋದು, ಉಂಡು ಹೋದ ಕೊಂಡು ಹೋದ ಈ ರೀತಿಯ ಚಿತ್ರಗಳು, ಅದರಲ್ಲೂ ಗಣೇಶನ ಹೆಸರಲ್ಲಿ ಬಂದಂತಹ ಚಿತ್ರಗಳಿಗೂ ಕೂಡ ಜನರಿಗೆ ತುಂಬಾ ಮನಸ್ಸಿಗೆ ಇಷ್ಟ ಆಯಿತು. ಈ ಚಿತ್ರಗಳಲ್ಲಿ ನಾಯಕನೊಬ್ಬನೇ ತಾನೇ ಪ್ರೇಕ್ಷಕರನ್ನ ನಗಿಸಬಲ್ಲ ಅಂತ ತೋರಿಸ್ಕೊಟ್ಟಂತಹ ಭಿನ್ನ ಹಾದಿ ನಮ್ಮ ಅನಂತನಾಗ್ ಸರ್ ಅವ್ರದ್ದು. ಸೊ ಒಂದಕ್ಕಿಂತ ಒಂದು ವಿಶೇಷವಾದ ಸಿನಿಮಾಗಳಲ್ಲಿ ಅಭಿನಯಿಸಿದರೆ ನಾವು ಅನಂತನಾಗ್ ಸರ್ ಲಕ್ಷ್ಮಿ ಮೇಡಮ್ ಅವರ ಜೋಡಿಯನ್ನ ಮರೆಯೋ ಆಗಿಲ್ಲ. ಈಗಲೂ ಕೂಡ ಕನ್ನಡದಲ್ಲಿ ಯಾರು ಸೂಪರ್ ಹಿಟ್ ಜೋಡಿಗಳು ಇದರ ಸಿನಿಮಾದಲ್ಲಿ ಅಂತ ನೋಡಿಕೋದಾಗ ಆ ಒಂದು ಪಟ್ಟಿಯಲ್ಲಿ ನಮಗೆ ಅನಂತನಾಗ್ ಸರ್ ಲಕ್ಷ್ಮಿ ಮೇಡಮ್ ಅವರ ಜೋಡಿಯ ನೆನಪಾಗುತ್ತೆ. ಯಾಕಪ್ಪಂದ್ರೆ ಆ ಜೋಡಿ ಅಷ್ಟು ಚೆನ್ನಾಗಿರುವಂಥದ್ದು. ಇನ್ನು ನಮ್ಮ ಅನಂತನಾಗ್ ಸರ್ಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ದೊರಕಿರೋದು ಖಂಡಿತವಾಗ್ಲೂ ಕನ್ನಡಿಗರು ಹೆಮ್ಮೆ ಹಾಗೆ ಖುಷಿ ಪಡುವಂತಹ ವಿಷಯ ಅಂತಾನೆ ಹೇಳ್ಬೋದು. ನಿಜ ಅಲ್ವಾ? ಹಾಗಿದ್ರೆ ನೀವು ಕೂಡ ಅನಂತನಾಗ್ ಸರ್ ಬಗ್ಗೆ ಮಾತಾಡ್ಬೋದು, ಅವರ ಸಿನಿಮಾದ ಬಗ್ಗೆ ಮಾತಾಡ್ಬೋದು. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆ ಕರೆ ಮಾಡಬಹುದು. ಹಾಗೆ ಮುಂದಿನ ಕರೆ ಸಿದ್ಧವಾಗಿದೆ. ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ. ಹಲೋ.
1: ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ
1: ಗುಣ ಶಂಕರ್ಗಟ್ಟ.
0: ಗುಣ ಮ್ಯಾಮ್ ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಪ್ಪ, ನೀವು ಚೆನ್ನಾಗಿದ್ದೀರಾ?
0: ನಾನು ಸೂಪರ್ ಆಗಿದ್ದೀನಿ ಮ್ಯಾಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ಅನಂತನಾಗ್ ಸರ್ ಬಗ್ಗೆ ಮಾತಾಡ್ತಿದ್ವಿ. ನಿಮಗೆ ಅವರ ಸಿನಿಮಾ ಯಾವ ತುಂಬಾ ಇಷ್ಟ ಆಗುತ್ತೆ?
1: ಮೇಡಮ್, ನಮಗೆ ಕನ್ನಡ ಚಿತ್ರರಂಗಕ್ಕೆ ಒಂದು ಹೆಮ್ಮೆ ಅಂತ ಅನ್ಬೋದು ದಾದಾ ಫಾಲ್ಕೆ ಪ್ರಶಸ್ತಿ ಸಿಕ್ಕಿದ್ದು.
0: ಖಂಡಿತ
1: ಕನ್ನಡ ಭಾಷೆ ಮತ್ತೆ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳೋದಿಕ್ಕೆ ಅವಕಾಶ ಸಿಕ್ತು.
0: ನಿಜ,
1: ಕನ್ನಡ ಚಿತ್ರರಂಗ ಕಂಡಂತ ಒಂದು ಅತ್ಯಂತ ಸ್ಫುರದ್ರೂಪಿ ನಟರಲ್ಲಿ ನಮ್ಮ ಅನಂತನಾಗ್ ಸರ್ ಒಬ್ರು. ಯಾವುದೇ ಗಾಸಿಪ್ಪುಗಳಿಗೆ ಒಳಗಾಗದೆ ಒಂದು ವ್ಯಕ್ತಿತ್ವವನ್ನ ಕಾಪಾಡಿಕೊಂಡು ಬಂದಂತಹ ಒಬ್ಬ ಮೇರು ನಟ. ಅವರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳು. ಮತ್ತೆ ಅವರು ಅಭಿನಯಿಸಿದ ಒಂದು ಕೌಟುಂಬಿಕ ಕಥೆಗಳಿಗೆ ಎಲ್ಲಾ ಕವಾತ್ರಕ್ಕೂ ಸೂಕ್ತ ಆಗ್ತಾ ಇದ್ರು ಅವರು. ಹೆಚ್ಚಾಗಿ ಕಾದಂಬರಿ ಆಧಾರಿತ ಚಲನಚಿತ್ರಗಳಲ್ಲೇ ಅವರು ಹೆಚ್ಚಾಗಿ ಕಾಣಿಸ್ಕೊಂಡ್ರು. ಮತ್ತೆ ಅವರಿಗೆ ಅತ್ಯುತ್ತಮ ನಾಯಕಿಯರು ಸಹ ಸಿಗ್ತಾ ಹೋದ್ರು. ಗಾಯತ್ರಿ, ಲಕ್ಷ್ಮಿ, ಇವರೆಲ್ಲರೂ ಒಳ್ಳೊಳ್ಳೆ ನಟಿಯರ ಒಂದು ಸಾಂಗತ್ಯ ಅವರಿಗೆ ಸಿಕ್ತು. ಆಮೇಲೆ ಚಂದನದ ಗೊಂಬೆ, ಗಣೇಶ ಸುಬ್ರಹ್ಮಣ್ಯ, ಗೌರಿ ಗಣೇಶ, ಭೂಲೋಕದಲ್ಲಿ ಯಮರಾಜ, ನಾರದ ವಿಜಯ, ದೇವರ ಕಣ್ಣು, ಬಯಲುದಾರಿ, ಕುದುರೆ ಮುಖ, ನಾನಿನ ಬಿಡಲಾರಿ, ಕುರುಕ್ಷೇತ್ರ, ಮಿಂಚಿನ ಊಟ, ಜನ್ಮ ಜನ್ಮದ, ಎಷ್ಟೋ ಫಿಲ್ಮ್ಗಳಲ್ಲಿ ಪ್ರತಿಯೊಂದು ವಿಭಿನ್ನ ಪಾತ್ರಗಳೇ, ವಿಭಿನ್ನ ಆಕ್ಟಿಂಗ್. ಮತ್ತೆ ಅವರ ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ತುಂಬಾ
0: ಚೆನ್ನಾಗಿದೆ. ಹೌದೌದು, ಈಗಲೂ ಕೂಡ ಯಾವ್ದಾದ್ರೂ ಸಂದರ್ಶನ ನೋಡುವಾಗ ಮಧ್ಯದಲ್ಲಿ ಬಳಸುವಂತಹ ಪದಗಳು ಎಷ್ಟು ತೂಕವಾಗಿರುತ್ತೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ.
1: ಹೌದು, ಅವರು ಮತ್ತೆ ಇದು ವನಿತಾ ವಾಸು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಂಗ್ಲಿಷ್ ಒಂದು ಸುಂದರವಾದ ಇಂಗ್ಲಿಷ್ ಅನ್ನ ಪ್ರೊನೌನ್ಸಿಯೇಷನ್ ಮಾಡೋದಂದ್ರೆ ವನಿತಾ ವಾಸು ಮತ್ತೆ ಆನಂದ್ ನಾಗ್ ಸರ್.
0: ಅವರಿಬ್ಬರ ಕಾಂಬಿನೇಷನ್ ಕೂಡ ಸಿನಿಮಾ ಬಂತಲ್ಲ.
1: ಹೌದು,
0: ಗೌರಿ ಗಣೇಶ.
1: ಗೌರಿ ಗಣೇಶ. ಆಮೇಲೆ ಇವ್ರದ್ದು ಬೆಳದಿಂಗಳ ಬಾಲೆ ತುಂಬಾ ಇಷ್ಟ ಮೇಡಮ್. ತರಂಗದಲ್ಲಿ
0: ನಾನು ಸಿನಿಮಾವನ್ನ ನೋಡಿದೀನಿ, ತುಂಬಾ ಇಷ್ಟ ಆಗುತ್ತೆ.
1: ಇಷ್ಟ ಆಗುತ್ತೆ ಕತೆ
0: ರೇವಂತ್ ಅನ್ನೋ ಅವ್ರ ಪಾತ್ರ. ಆ ಪಾತ್ರ ಅದ್ ನೆನಪಲ್ಲಿದೆ,
1: ನೆನಪಾಗುತ್ತೆ. ಆ ರೇವಂತ್ ಅಂದ್ರೆ ಹೆಸರು ಅರ್ಥ ಗೊತ್ತಾದಾಗ
0: ಕುದುರೆ ಓಡಿಸೋರಿಗೆ ನಾವು ರೇವಂತ್ ಅಂತಾರೆ ಅಂತ ಹೇಳ್ತಾರೆ,
1: ಕುದುರೆ ಬಾಲ ತೊಳೆಯೋನು ಅಂತ. ಅದೆಲ್ಲ ನಗು ಬರುತ್ತೆ. ಕಡೆಗೂ ಅವರು ಸುಮನ್ ನಗರ್ಕರ್ನ ಮುಖತಃ ಭೇಟಿ ಆಗ್ಲಿಲ್ಲ, ನಿರ್ದೇಶಕರು ಮೆಲ್ಸಿಟ್ಟು ಬರುತ್ತೆ ನನಗೆ. ಅಟ್ ಲೀಸ್ಟ್ ಅಂತ ಸುಂದರವಾದ ಮುಖನ ಅಷ್ಟೆಲ್ಲ ಶ್ರಮ ಪಟ್ಟ ನಾಯಕನಿಗೆ ಲಾಸ್ಟ್ ಅಲ್ಲಿ 5 ನಿಮಿಷ ಮಾತಾಡೋ ಅವಕಾಶ ಕೊಡ್ಬೋದಿತ್ತಲ್ಲ ಅಷ್ಟು ಅಂತ ಅನ್ಸುತ್ತೆ. ಬಟ್ ಕತೆ ಇರದೇ ಆ ಇದ್ರ ಮೇಲೆ
0: ಅಂದ್ರೆ ಆ ಕತೆ ಪೂರ್ತಿ ಒಂದು ಡ್ರೀಮ್ ಗರ್ಲ್ ಅಂತಾನೆ ಇರೋದಲ್ಲ, ಬೆಳದಿಂಗಳ ಬಾಲೆ ಅಂತ.
1: ಅವರು ಬರೀ ಅವ್ರಿ ಬೆಳದಿಂಗಳ ಬಾಲೆ ಆಗ್ಲಿಲ್ಲ, ನಮಗೂ ಬೆಳದಿಂಗಳ ಬಾಲೆ ಆಗಿ ಉಳ್ಕೊಂಡ್ಬಿಟ್ರು. ಹಾಗಾಗಿ ಒಂದು ಏನೇ ಆಗ್ಲಿ ಅಂತ ಒಂದು ವ್ಯಕ್ತಿ ಬಗ್ಗೆ ಇಂಥ ಸಂದರ್ಭದಲ್ಲಿ ನನಗೆ ಅವಕಾಶ ಸಿಕ್ಕಿ ಮಾತಾಡೋದಿಕ್ಕೆ ಅವಕಾಶ ಕೊಟ್ರಿ, ತುಂಬಾ ಧನ್ಯವಾದಗಳು.
0: ಓಕೆ, ನೀವು ಕೂಡ ಅಷ್ಟೇ ಚೆನ್ನಾಗಿ ಮಾತಾಡಿದ್ರಿ ಮ್ಯಾಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಮೇಡಮ್.
0: ಎಸ್, ಗುಣ ಮ್ಯಾಮ್ ಕರೆ ಮಾಡಿದ್ರು, ಚೆನ್ನಾಗಿ ಮಾತಾಡಿದ್ರು. ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ. ಹಲೋ ಹಲೋ ಹಲೋ
2: ಹಲೋ,
0: ನಮಸ್ತೆ.
2: ನಮಸ್ತೆ,
0: ಯಾರಿದ್ದು?
2: ನಾನು ರಶ್ಮಿ, ಬೆಂಗಳೂರಿಂದ.
0: ಓಕೆ, ಹೇಗಿದ್ದೀರಾ ಮೇಡಮ್?
2: ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
0: ನಾನು ಕೂಡ ಚೆನ್ನಾಗಿದ್ದೀನಿ. ಏನ್ ಮಾಡ್ತಿರೋದು ಮ್ಯಾಮ್ ನೀವು?
2: ನಾನು ಸದ್ಯಕ್ಕೆ ಹೌಸ್ ವೈಫ್.
0: ಓಕೆ,
2: ಹಾಬೀಸ್ ಎಲ್ಲ ಮ್ಯೂಸಿಕ್.
0: ಸೂಪರ್. ಸೊ ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಅನಂತ್ ನಾಗ್ ಸರ್ ಅವರ ಟಾಪಿಕ್ ನ ತೆಗೆದುಕೊಂಡು ಬಂದಿದ್ದೀವಿ.
2: ಕೇಳಿಸ್ಕೊಳ್ತಾ ಇದ್ದೆ.
0: ಸೊ ಹೇಳಿ, ನಿಮಗೆ ಅನಂತ್ ನಾಗ್ ಸರ್ ಸಿನಿಮಾಗಳು ಇಷ್ಟ ಆಗುತ್ತಾ?
2: ತುಂಬಾ ಇಷ್ಟ ಆಗತ್ತೆ, ಯಾಕಂದ್ರೆ ಅವ್ರ ನಟನೆ ಆಗಿದೆ.
0: ಖಂಡಿತ,
2: ನಾವು ಚಿಕ್ಕವರಿದ್ದಾಗಿಂದ ಅದನ್ನೆಲ್ಲ ಅವ್ರ ಹಾಡುಗಳನ್ನ ಕೇಳ್ಕೊಂಡ್ ಬಂದ್ವಿ. ಬೆಂಕಿಯ ಬಲೆ ಅಲ್ಲಿ, ಮತ್ತೊಂದು ಬಂದೆಯ ಬಾಳಿನ ಬೆಳಕಾಗಿ ಹಾಡಿದೆ ನೋಡಿ, ಈಗ್ಲೂ ಕೂಡ ಅದೊಂಥರ ತುಂಬಾ ಖುಷಿ ಕೊಡುತ್ತೆ ಆ ಹಾಡುಗಳೆಲ್ಲ.
0: ಹೌದು,
2: ಗಣೇಶನ ಮದುವೆ ಅದರಲ್ಲಂತೂ ತುಂಬಾನೇ ಸಖತ್ ಕಾಮಿಡಿ. ಅವರ ನಟನೆ ಮತ್ತೆ ಅವರ ವ್ಯಕ್ತಿತ್ವ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಖುಷಿ ಕೊಡುತ್ತೆ ಅವ್ರಿಗೆ ಪ್ರಶಸ್ತಿ ಬಂದಿರೋದು.
0: ನಿಜ ನಿಜ ಮ್ಯಾಮ್. ಸೊ ನಿಮ್ಗೆ ಒಂದು ಸಿನಿಮಾ ಮತ್ತೆ ಮತ್ತೆ ನೋಡ್ಬೇಕು ಅನ್ಸುತ್ತೆ ಅನ್ನೋದಾದ್ರೆ ಅನಂತ್ ನಾಗ್ ಸರ್ ಸಿನಿಮಾ ಯಾವ್ದು?
2: ಅನಂತ್ ನಾಗ್

0: ನಮ್ಮ ಮನೇಲಿ ಎಲ್ಲಾರು ಕುತ್ಕೊಂಡು ನೋಡ್ತಿದ್ವಿ. ಆ ಹಾಡುಗಳು ಈಗ್ಲೂ ಗುರುಕ್ತಿವೆ ಅಂದ್ರೆ ಆ ಲಿರಿಕ್ಸ್ ನಮ್ಗೆ ಈಗ್ಲೂ ತಲೆಲಿದೆ ಅನ್ನೋ ಅಷ್ಟು ನಮ್ಮಲ್ಲಿ ಅಚ್ಚೊತ್ತಿದೆ ಅಂತ ಹೇಳ್ಬಹುದು.
1: ಖಂಡಿತ ಖಂಡಿತ.
0: ಅವರ ನಟನೆ ಅಷ್ಟ, ಎಲ್ಲರಿಗೂ ಅವ್ರ ಮಾತುಗಳಾಗ್ಲಿ, ಆ ಪ್ರೊನೌನ್ಸಿಯೇಷನ್, ಯಾರು ಹಿಂದೆ ಕಾಲ್ ಮಾಡಿದ್ರು ಅವ್ರು ತುಂಬಾ ಚೆನ್ನಾಗಿ ಮಾತು, ಯಾವ್ದೋ ಕಾರ್ಯಕ್ರಮ ಸ್ಪೀಚ್ ಎಲ್ಲ ನೋಡ್ತಿದ್ರೆ ವರ್ಡ್ಸ್ ಗಳನ್ನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತಾರೆ.
1: ನಿಜ ನಿಜ ಮ್ಯಾಮ್.
0: ಅದು ಯಾರು ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ ಭಾಷೆ ಮೇಲೆ ಹಿಡಿತಾ ಇದ್ರೆ
1: ಇರ್ಬೇಕು. ಹೌದು ಹೌದು.
0: ಅವ್ರು ಮಾತ್ರ ಆತರ ಒಂದು ವರ್ಡ್ಸ್ ಗಳನ್ನ ಒಂದಾದ್ಮೇಲೆ ಒಂದು ಯೂಸ್ ಮಾಡ್ಲಿಕ್ಕೆ ಆಗತ್ತೆ, ಬಳಸ್ಲಿಕ್ಕೆ ಆಗತ್ತೆ. ಹಾಗಾಗಿ ಅವರ ಎಲ್ಲಾ ಫಿಲ್ಮ್ಸ್ ನಾನು ಆಲ್ಮೋಸ್ಟ್ ಅಲ್ಲಿ ನೋಡ್ತೀನಿ. ಈ ಹಳೆ ಫಿಲ್ಮ್ಸ್ ಇಷ್ಟ ಆಗತ್ತೆ ಈಗ್ಲೂ ಕೂಡ. ಬರೋ ಫಿಲಂ ನೋಡಿ ಯಾರ್ ನಮಗೆಲ್ಲ ಈಗ ಒಂದ್ 20 ಇಯರ್ಸ್ ಬ್ಯಾಕ್ ಅಂದ್ರೆ ನಾವೆಲ್ಲ ಆ ಜನರೇಷನ್ ಅವರಲ್ವಾ, ಸೊ ಹಾಗಾಗಿ ನಮಗೆ ಅದೇ ಇಷ್ಟ ಆಗುತ್ತೆ. ಈಗಿನ ಫಿಲ್ಮ್ಸ್ ಇಷ್ಟನೇ ಆಗಲ್ಲ.
1: ಓಕೆ ಓಕೆ.
0: ಮಕ್ಕಳು ಏನೋ ಜನ್ಸಿ ಜನ್ಸಿ ಅನ್ಕೊಂಡು ಇವ್ರಿಗೆ ವಿಚಿತ್ರವಾದ ಹಾಡುಗಳು ಬೇಕು.
1: ಓಕೆ, ಸೊ ಒಬ್ಬೊಬ್ಬರ ಅನಿಸಿಕೆ ಅಭಿಪ್ರಾಯಗಳು ಒಂದೇ ತೀರುತ್ತೆ ಅಲ್ವಾ? ಓಕೆ ಮ್ಯಾಮ್, ಸೊ ನೀವು ಕೂಡ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದಕ್ಕೆ.
0: ತುಂಬಾ ಥ್ಯಾಂಕ್ ಯು ಅವಕಾಶಕ್ಕಾಗಿ, ಧನ್ಯವಾದಗಳು. ಶುಭ ಸಂಜೆ.
1: ಶುಭ ಸಂಜೆ. ಓಕೆ, ಸೊ ರಶ್ಮಿ ಮ್ಯಾಮ್ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಕೇಳುಕರೆ ಏನಪ್ಪ ಅಂದ್ರೆ, ಈ ಒಂದು ಅನಂತ್ನಾಗ್ ಸರ್ ಸಿನಿಮಾದ ಬಗ್ಗೆ ಮಾತಾಡುವಾಗ ತುಂಬಾ ಖುಷಿಯಾಗುತ್ತೆ. ನಾನು ಮುಂಚೆಯಿಂದನೂ ಹೇಳ್ತಿದ್ದೆ, ಒಂದಕ್ಕಿಂತ ಮತ್ತೊಂದರಲ್ಲಿ ವಿಭಿನ್ನ ಪಾತ್ರದಲ್ಲಿ ವಿಶೇಷವಾಗಿ ಅಭಿನಯಿಸ್ತಾ ಇದ್ರು. ಸೊ ಒಂದು ಸುರದ್ರೂಪಿ ನಟ ಅಂತ ಕೂಡ ಹೇಳ್ಬೋದು. ಈಗಿನ ಎಷ್ಟೋ ಜನ ಹೀರೋಯಿನ್ಗೆ ಫೇವ್ರೆಟ್ ಹೀರೋ ಯಾರು ಅಂತ ಕೇಳುವಾಗ ಅನಂತ್ನಾಗ್ ಸರ್ ಅಂತ ಹೇಳ್ತಾರೆ. ಯಾಕಪ್ಪ ಅಂದ್ರೆ ಅವರ ಅಭಿನಯ ಆ ರೀತಿ ಇರ್ತಿತ್ತು. ಇನ್ನು ಶಂಕರ್ ನಾಗ್ ತರ ಅಂತ ಒಬ್ಬ ಸಹೋದರನ ಪಡ್ಕೊಂಡಂತಹ ಅನಂತ್ನಾಗ್ ಸರ್ ಧನ್ಯರು ಅಂತ ಹೇಳ್ಬೋದು. ಇಬ್ಬರು ಕೂಡ ಅಂದ್ರೆ ನಮ್ಮ ಶಂಕರ್ ನಾಗ್ ಸರ್ ಕೂಡ ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ವರ್ಷ ಇದ್ದಿದ್ರೆ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಮಾಡ್ತಾ ಇದ್ರು. ಸೊ ಅಣ್ಣ ತಮ್ಮನ ಜುಗಲ್ ಬಂದಿ ಕೂಡ ತುಂಬಾ ಚೆನ್ನಾಗಿರ್ತಿತ್ತು. ಅವ್ರದೇ ಬೇರೆ ಪಾತ್ರಗಳು, ಇವ್ರದೇ ಬೇರೆ ತರ ಪಾತ್ರಗಳು ಚೆನ್ನಾಗಿರ್ತಿತ್ತು ಅಲ್ವಾ? ನನಗಂತೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಅನಂತ್ ನಾಗ್ ಸರ್ ಸಿನಿಮಾದ ಬಗ್ಗೆ ಮಾತಾಡಿ ತುಂಬಾ ಖುಷಿ ಆಯ್ತು. ನಿಮಗೂ ಕೂಡ ಖುಷಿ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ, ಹಾಗೆ ಇನ್ನು ನಮ್ಮ ಶಿವಮೊಗ್ಗದಲ್ಲಿ ಇವತ್ತು ಹಿಂದೂ ಮಹಾಸಭಾ ಗಣಪತಿಯ ರಾಜಬೀದಿ ಉತ್ಸವ ನಡೀತಾ ಇದೆ. ಎಲ್ಲರೂ ಅದರಲ್ಲಿ ಪಾಲ್ಗೊಳ್ಳಿ. ಆದರೆ ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ, ಹಾಗೆ ಅಲ್ಲಿ ಸ್ವಚ್ಛತೆಯನ್ನು ಕೂಡ ಕಾಪಾಡಿ. ಯಾಕಂದ್ರೆ ನಮ್ಮ ನಗರ, ನಾವೇ ಸ್ವಚ್ಛತೆಯನ್ನು ಕಾಪಾಡಲಿಲ್ಲ ಅಂದರೆ ಹೇಗೇಳಿ? ಅಲ್ಲೇನೋ ತಿಂತೀರಾ, ಎಲ್ಲಿ ಬೇಕೋ ಅಲ್ಲಿ ಪೇಪರ್ ಎಸೆಯೋದು ಅಥವಾ ರ್ಯಾಪರ್ಗಳು ಎಸೆಯೋದು ಅನ್ನೋದೆಲ್ಲ ಮಾಡಬೇಡಿ. ಸ್ವಚ್ಛತೆಯನ್ನು ಕಾಪಾಡಿ. ಹಾಗೆ ನಿಮಗಾಗಿ ನಮ್ಮ ಆರಕ್ಷಕ ದಳದವರು ಕೂಡ ಸಾಕಷ್ಟು ಸೇಫ್ಟಿ ಅಂದರೆ ಬಂದೋಬಸ್ತನ್ನು ಮಾಡಿದರೆ ನೀವು ಕೂಡ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದೇ ಇದ್ದ ರೀತಿ ಎಲ್ಲರೂ ಕೂಡ ಒಂದಾಗಿ ಒಟ್ಟಿಗೆನೆ ಈ ಒಂದು ಸಂಭ್ರಮದಲ್ಲಿ ಇರೋಣ, ಭಾಗವಹಿಸೋಣ ಅಂತ ತಿಳಿಸ್ತಾ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹಾಗಿದ್ರೆ ನಾನು ಹೋಗಿ ಬರ್ತೀನಿ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ನೀವು ಇಷ್ಟೋ ತನಕ ಕೇಳಿದ್ದು ಸಿನಿ ಕಹಾನಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: जीवन के प्रारंभिक वर्षों में ही तय होता है कि बच्चों का कितना मानसिक विकास होगा और वो जीवन में कितना आगे बढ़ेंगे। हमारी आंगनबाड़ियों में बच्चों का प्रारंभिक विकास, सही पोषण, भरपूर प्यार, गर्म ताज़ा भोजन और खेल खेल में सीखने के माध्यम से हो रहा है। साथ ही प्रधानमंत्री मातृ वंदना योजना के तहत पात्र धन राशि सीधे माताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है। हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है नौवा राष्ट्रीय पोषण माह।
3: देश के हर गरीब, हर व्यक्ति तक पोषण पहुंचाना भी सरकार की प्राथमिकता है।
2: आज ही अपनी नजदीकी आंगनवाड़ी से जुड़िए, क्योंकि हमारी आंगनवाड़ी है हमारी जिम्मेदारी।
4: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
6: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷ

0: ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
1: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
0: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
1: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗಾನಾಡಿ ಪೋನಡ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಶಿವಮೊಗ್ಗ ನಗರದ ಮಾನಸ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯ ವಿದ್ಯಾರ್ಥಿಗಳಾದ ಮೊಹಮ್ಮದ್ ಹನ್ನಾನ್ ಹಾಗೂ ತೇಜಸ್ ನಾಯಕ್ ಅವರು ತೆಲಂಗಾಣದಲ್ಲಿ ಅಕ್ಟೋಬರ್ 2-4 ನಡೆಯಲಿರುವ ಐಸಿಎಸ್ಇ ಶಾಲೆಗಳ ರಾಷ್ಟ್ರಮಟ್ಟದ ಹ್ಯಾಂಡ್ಬಾಲ್ ಟೂರ್ನಿಗೆ ಆಯ್ಕೆಯಾಗಿದ್ದಾರೆ. ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿರುವ ಇಬ್ಬರು ವಿದ್ಯಾರ್ಥಿಗಳಿಗೆ ಶಾಲೆಯ ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಶಿಕ್ಷಕ ವೃಂದ, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಶುಭ ಹಾರೈಸಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಿ ಮತ್ತಷ್ಟು ಸಾಧನೆ ಮಾಡುವ ಮೂಲಕ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಲಿ ಎಂದು ಆಶಿಸಿದ್ದಾರೆ. ಮುಂದಿನ ವಿವರ. ರಾಜ್ಯದ ಜನರ ಅಹವಾಲುಗಳನ್ನು ಆಲಿಸಿ ಅವರ ಮನೆ ಬಾಗಿಲಿನಲ್ಲಿಯೇ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಉದ್ದೇಶದಿಂದ ಶಿವಮೊಗ್ಗ ತಾಲೂಕು ಕಸಬಾ ಹೋಬಳಿ ಮಟ್ಟದ ಪ್ರಜಾಸೇವೆ ಆಂದೋಲನ ಸಭೆಯನ್ನು ಆಯೋಜಿಸಲಾಗಿದೆ. ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಎನ್ ಚನ್ನಬಸಪ್ಪ ಅವರ ನೇತೃತ್ವದಲ್ಲಿ ಹಾಗೂ ಅಧ್ಯಕ್ಷತೆಯಲ್ಲಿ ಈ ಸಭೆಯು ದಿನಾಂಕ 26/9/2026 ಶನಿವಾರ ಬೆಳಗ್ಗೆ 10 ಶಿವಮೊಗ್ಗದ ಮಹಾನಗರ ಪಾಲಿಕೆ ಆವರಣದಲ್ಲಿ ನಡೆಯಲಿದೆ. ಆದ್ದರಿಂದ ಸಾರ್ವಜನಿಕರು ಹಾಗೂ ಸಾರ್ವಜನಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಸಮಸ್ಯೆಗಳು ಹಾಗೂ ಅಹವಾಲುಗಳನ್ನು ಸಲ್ಲಿಸುವುದರ ಜೊತೆಗೆ ಸರ್ಕಾರದ ವಿವಿಧ ಯೋಜನೆಗಳ ಸವಲತ್ತುಗಳನ್ನು ಪಡೆಯಲು ಅರ್ಜಿ ಸಲ್ಲಿಸಿ ಸೂಕ್ತ ಪರಿಹಾರ ಕಂಡುಕೊಳ್ಳಬೇಕಾಗಿ ಶಿವಮೊಗ್ಗ ತಾಲೂಕಿನ ತಹಶೀಲ್ದಾರರು ಕೋರಿದ್ದಾರೆ. ಮುಂದಿನ ವಿವರ. ಮಹಾನಗರ ಪಾಲಿಕೆಯ ಮಹಿಳಾ ದಸರಾ ಸಮಿತಿಯ ವತಿಯಿಂದ ನಾಡಹಬ್ಬ ದಸರಾ ಹಬ್ಬದ ಪ್ರಯುಕ್ತ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮಹಿಳೆಯರಿಗಾಗಿ 30 ಹಾಗೂ 1 ಬೆಳಗ್ಗೆ 10 ಶಿವಮೊಗ್ಗದ ವೀರಶೈವ ಕಲ್ಯಾಣ ಮಂದಿರದಲ್ಲಿ ಮಹಿಳಾ ದಸರಾ ಆಟೋಟ ಹಾಗೂ ವಿಶೇಷ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ದಿನಾಂಕ 30/9/2026 ಸಾಕ್ಷಾತ್ ದೇವಿ ಅಲಂಕಾರ ಸ್ಪರ್ಧೆ, ವಿವಿಧ ವೈಯಕ್ತಿಕ ಆಟೋಟ ಸ್ಪರ್ಧೆಗಳು, ಅಂತ್ಯಾಕ್ಷರಿ ಹಾಗೂ ಮೆಹೆಂದಿ ಸ್ಪರ್ಧೆ. ದಿನಾಂಕ 1/10/2026 ಕರ್ನಾಟಕದ ಸಾಂಪ್ರದಾಯಿಕ ಉಡುಗೆ ತೊಡುಗೆ ಸ್ಪರ್ಧೆ ಹಾಗೂ ಮಹಾನಟಿಯರು ಶಿವಮೊಗ್ಗ ಮಹಿಳಾ ದಸರಾ 2026 ಸ್ಪರ್ಧೆ ನಡೆಯಲಿದೆ. ಮಹಾನಟಿಯರು ಶಿವಮೊಗ್ಗ ಮಹಿಳಾ ದಸರಾ 2026 ಸ್ಪರ್ಧೆಯಲ್ಲಿ ಭಾಗವಹಿಸಲು ಇಚ್ಛಿಸುವವರು ದಿನಾಂಕ 28/9/2026 ಒಳಗಾಗಿ ತಮ್ಮ ಹೆಸರುಗಳನ್ನು ಮೊಬೈಲ್ ಸಂಖ್ಯೆಗಳಾದ 9738710364 ಅಥವಾ 84958202268 ಅಥವಾ 9480113333 ನೋಂದಾಯಿಸಿಕೊಳ್ಳಬೇಕಾಗಿ ಕೋರಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಪಾಲಿಕೆ ವ್ಯಾಪ್ತಿಯ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಮಹಿಳಾ ದಸರಾ ಸಮಿತಿ 2026 ಸದಸ್ಯ ಕಾರ್ಯದರ್ಶಿಗಳು ವಿನಂತಿಸಿದ್ದಾರೆ. ಮುಂದಿನ ವಿವರ. 2026-27 ಸಾಲಿನಲ್ಲಿ ಮಹಾರಾಷ್ಟ್ರ ರಾಜ್ಯದ ನಾಗಪುರದಲ್ಲಿರುವ ಪವಿತ್ರ ತಾಣ ದೀಕ್ಷಾಭೂಮಿಗೆ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಧರ್ಮಯಾತ್ರೆಗೆ ಶಿಕಾರಿಪುರ ತಾಲೂಕಿನ ಅರ್ಹ ಪರಿಶಿಷ್ಟ ಜಾತಿಯ ಯಾತ್ರಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿದಾರರು ಕಡ್ಡಾಯವಾಗಿ ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿದ್ದು ಕನಿಷ್ಠ 18 ಪೂರ್ಣಗೊಂಡಿರಬೇಕು. ಈ ಹಿಂದೆ ಸರ್ಕಾರ ಯಾವುದೇ ಇಲಾಖೆಗಳಿಂದ ನಾಗಪುರ ದೀಕ್ಷಾಭೂಮಿ ಪ್ರವಾಸ ಯೋಜನೆಯ ಸೌಲಭ್ಯ ಪಡೆದಿರಬಾರದು. ಹಾಗೆಯೇ ಯಾತ್ರೆಗೆ ಆಯ್ಕೆಯಾಗುವ ಅಭ್ಯರ್ಥಿಗಳು ಪ್ರಯಾಣಕ್ಕೆ ದೈಹಿಕವಾಗಿ ಸದೃಢರಾಗಿರಬೇಕು ಮತ್ತು ವೈದ್ಯಕೀಯ ದೃಢೀಕರಣ ಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸಬೇಕಾಗಿರುತ್ತದೆ. ಆಸಕ್ತರು ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ನಿವಾಸದ ದೃಢೀಕರಣಕ್ಕಾಗಿ ಆಧಾರ್ ಕಾರ್ಡ್, ವಯಸ್ಸಿನ ದೃಢೀಕರಣ ಪತ್ರ ಹಾಗೂ ಜಾತಿ ಪ್ರಮಾಣ ಪತ್ರದೊಂದಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿಗಳನ್ನು ಇಲಾಖೆಯ ಅಧಿಕೃತ ವೆಬ್ಸೈಟ್ https://sww.karnataka.gov.in ಮೂಲಕ ಮಾತ್ರ ಸಲ್ಲಿಸಬೇಕಾಗಿದ್ದು, ಕಚೇರಿಗೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ಸಲ್ಲಿಸುವ ಭೌತಿಕ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಅರ್ಜಿ ಸಲ್ಲಿಸಲು ಪ್ರಾರಂಭವಾಗುವ ದಿನಾಂಕ 19/9/2026 ಹಾಗೂ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 9/10/2026 ಆಗಿದೆ. ಹೆಚ್ಚಿನ ವಿವರಗಳು ಮತ್ತು ಅರ್ಜಿಗಳನ್ನು ಸಲ್ಲಿಸಲು ಇಲಾಖೆಯ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಅಥವಾ ಶಿಕಾರಿಪುರದ ಸಹಾಯಕ ನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆಯನ್ನು ಸಂಪರ್ಕಿಸಬಹುದು ಎಂದು ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ ಅಲ್ಲಿವರೆಗೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಇದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ತಾವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪೇಟೆ ಸಂಚಾರ. ನಾನು ಬಾಲಚಂದ್ರ. ನಾಳೆಯಿಂದ ಸಕ್ರೆ ಬಯಲು ಆನೆ ಬಿಡಾರ ಓಪನ್. ದುಬಾರೆ ಆನೆ ಶಿಬಿರದಲ್ಲಿ ನಡೆದ ಆಕಸ್ಮಿಕ ದುರ್ಘಟನೆಯ ಹಿನ್ನೆಲೆಯಲ್ಲಿ ಸಕ್ರೆ ಬಯಲು ಆನೆ ಬಿಡಾರಕ್ಕೆ ಪ್ರವಾಸಿಗರ ಪ್ರವೇಶ ನಿರ್ಬಂಧಿಸಲಾಗಿತ್ತು. ಆದರೆ ಅರಣ್ಯ ಇಲಾಖೆ ಸೂಚಿಸಿದ ಮಾರ್ಗಸೂಚಿಯ ಅನ್ವಯ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವುದರಿಂದ ಸೆಪ್ಟೆಂಬರ್ 26 ಸಾರ್ವಜನಿಕ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಇಲಾಖೆಯ ಪ್ರಕಟಣೆ ತಿಳಿಸಿದೆ. ಸಾರ್ವಜನಿಕರಿಗೆ ಮತ್ತು ಆನೆಗಳಿಗೆ ಪ್ರತ್ಯೇಕ ಮಾರ್ಗಗಳನ್ನು ಗುರುತಿಸಲಾಗಿದೆ. ಸಾರ್ವಜನಿಕರು ಮತ್ತು ಆನೆಗಳ ನಡುವೆ ನೇರ ಸಂಪರ್ಕ ಬಾರದಂತೆ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮಾಹಿತಿಗೆ ಸೂಚನಾ ಫಲಕಗಳನ್ನು ಅಳವಡಿಸಲಾಗಿದೆ ಎಂದು ತಿಳಿಸಲಾಗಿದೆ. ಅಲ್ಲಲ್ಲಿ ಸೋನೆ ಸುರಿದ ಮಳೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಪರಿಣಾಮ ಜಿಲ್ಲೆಯ ವಿವಿಧೆಡೆ ಚದುರಿದಂತೆ ಬುಧವಾರ ಮತ್ತು ಗುರುವಾರ ಸಾಧಾರಣ ಮಳೆಯಾಗಿದೆ. ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ 3 ದಿನಗಳಿಂದ ಮೋಡ ಮುಸುಕಿದ ವಾತಾವರಣ ನಿರ್ಮಾಣವಾಗಿದೆ. 20 ದಿನಗಳಿಂದ ಮಳೆ ಇಲ್ಲದೆ ಕೆಂಗೆಟ್ಟಿರುವ ರೈತರಿಗೆ ಇದರಿಂದ ಹೊಸ ಭರವಸೆ ಮೂಡಿಸಿತ್ತು. ಪ್ರಖರ ಬಿಸಿಲಿನಿಂದ ಬಾಯಾರಿರುವ ಎಲ್ಲ ರೀತಿಯ ಬೆಳೆಗಳಿಗೆ ಈಗ ಜೋರು ಮಳೆ ಬೇಕಾಗಿದೆ. ಹೊಸನಗರ ಮತ್ತು ಸಾಗರ ತಾಲೂಕಿನಲ್ಲಿ 1-2 ಕಡೆ ಮಾತ್ರ ಜೋರು ಸುರಿದರೆ ಅಲ್ಲಲ್ಲಿ ಚದುರಿದಂತೆ ಸಾಧಾರಣ ಮಳೆಯಾಗಿದೆ. ಇನ್ನು ಕೆಲವೆಡೆ ತುಂತುರು ಮಳೆಗೆ ಸೀಮಿತವಾಗಿದೆ. ಮುಂದಿನ ವಿವರ. ವೇಟ್ ಲಿಫ್ಟಿಂಗ್ನಿಂದ ಏಕಾಗ್ರತೆ, ದೃಢ ಸಂಕಲ್ಪ. ವೇಟ್ ಲಿಫ್ಟಿಂಗ್ನಿಂದ ಕೇವಲ ದೇಹದ ಶಕ್ತಿಯನ್ನಷ್ಟೇ ಅಲ್ಲ, ಮನಸ್ಸಿನ ಏಕಾಗ್ರತೆ ಮತ್ತು ದೃಢ ಸಂಕಲ್ಪ ಪರೀಕ್ಷಿಸುವ ಕ್ರೀಡೆಯಾಗಿದೆ. ಸ್ಪರ್ಧಾಳುಗಳು ಸ್ಪರ್ಧಾ ಮನೋಭಾವದಿಂದ ಸ್ಪರ್ಧಿಸಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವ ಸಾಧನೆ ಮಾಡಬೇಕೆಂದು ಶಾಸಕ SN ಚನ್ನಬಸಪ್ಪ ತಿಳಿಸಿದರು. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಮತ್ತು ವಿಕಾಸ PU ಕಾಲೇಜಿನ ಸಹಯೋಗದಲ್ಲಿ ಗುರುವಾರ ಕಾಲೇಜಿನಲ್ಲಿ ಆಯೋಜಿಸಿದ್ದ 2026-27 ಸಾಲಿನ ರಾಜ್ಯಮಟ್ಟದ PU ಕಾಲೇಜುಗಳ ವೇಟ್ ಲಿಫ್ಟಿಂಗ್ ಪಂದ್ಯಾವಳಿ ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾಭ್ಯಾಸದಷ್ಟೇ ಕ್ರೀಡೆಯೂ ಮುಖ್ಯ. ಶರೀರವನ್ನ ಸದೃಢವಾಗಿ ಇಟ್ಟುಕೊಂಡಾಗ ಮಾತ್ರ ಬುದ್ಧಿ ಚುರುಕಾಗಿ ಕೆಲಸ ಮಾಡುತ್ತದೆ. ಮುಂದಿನ ಯುವ ದಸರಾದಲ್ಲಿ ನಿಮ್ಮನ್ನ ಕರೆಸಿ ವೇಟ್ ಲಿಫ್ಟಿಂಗ್ ಪಂದ್ಯಾವಳಿ ಮಾಡುತ್ತೇವೆ ಎಂದು ತಿಳಿಸಿದರು. ನಾಳೆ ಪ್ರತಿಭಾ ಪುರಸ್ಕಾರ. ನಗರದ ಶ್ರೀ ಬಸವೇಶ್ವರ ವೀರಶೈವ ಲಿಂಗಾಯತ ಸಮಾಜ ಸೇವಾ ಸಂಘದಿಂದ ಸೆಪ್ಟೆಂಬರ್ 26 ಸಾಯಂಕಾಲ 5 ಗಂಟೆಗೆ ಕುವೆಂಪು ರಂಗಮಂದಿರದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ SS ಜ್ಯೋತಿ ಪ್ರಕಾಶ್ ತಿಳಿಸಿದರು. ಪತ್ರಿಕಾಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, SSLC ಹಾಗೂ ದ್ವಿತೀಯ PUC ಪರೀಕ್ಷೆಯಲ್ಲಿ 75%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಸಮಾಜದ 342 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 20 ಲಕ್ಷ ರೂ ನಗದು ಬಹುಮಾನ ನೀಡಿ ಗೌರವಿಸಲಾಗುವುದು. ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ನೆರವಾಗಲು ಸುಮಾರು 20 ಲಕ್ಷ ರೂ ಸಹಾಯಧನ ವಿತರಿಸಲಾಗುವುದು ಎಂದು ತಿಳಿಸಿದರು. ಸಂಘದ ಗೌರವ ಕಾರ್ಯದರ್ಶಿ SP ದಿನೇಶ್ ಮಾತನಾಡಿ, ತುಮಕೂರು ಶ್ರೀ ಸಿದ್ಧಗಂಗಾ ಮಠದ ಉತ್ತರಾಧಿಕಾರಿ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಲೆಫ್ಟಿನೆಂಟ್ ಕರ್ನಲ್ ಡಾ ಶಶಿಕಲಾ ಹೊನ್ನಹಳ್ಳಿ ಉಪನ್ಯಾಸ ನೀಡಲಿದ್ದು, ಮಹನ್ಯ ಗುರು ಪಾಟೀಲ್ ಹಾಗೂ ತಂಡದಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ಮುಂದಿನ ವಿವರ. 27 ಯಕ್ಷ ಸಂಭ್ರಮ. ಯಕ್ಷ ಸಂಗಮ ಬಳಗದ ಸಂಯೋಜನೆಯಲ್ಲಿ ಯಕ್ಷರಾಘವ ಜನ್ಸಾಲೆ ಪ್ರತಿಷ್ಠಾನ ಹಾಗೂ ಯಕ್ಷಗಾನ ಕಲಾವಿದರ ಸಹಯೋಗದಲ್ಲಿ 2ನೇ ವರ್ಷದ ಯಕ್ಷ ಸಂಭ್ರಮ ಕಾರ್ಯಕ್ರಮ ಸೆಪ್ಟೆಂಬರ್ 27 ಸಾಯಂಕಾಲ 4:30 ನಗರದ ಕುವೆಂಪು ರಂಗಮಂದಿರದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಕೃಷ್ಣಾರ್ಜುನ ಹಾಗೂ ಶ್ರೀರಾಮ ಕುಶಲವ ಪೌರಾಣಿಕ ಪ್ರಸಂಗಗಳ ಪ್ರದರ್ಶನ ಇರಲಿದೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ರಾಘವೇಂದ್ರ ಆಚಾರ್, ಜನ್ಸಾಲೆ, ರಾಮಕೃಷ್ಣ ಹೆಗಡೆ ಹಿಲ್ಲೂರು ಹಾಗೂ ದರ್ಶನ್ ಗೌಡ ಗಳಿಹೊಳೆ ಇರಲಿದ್ದಾರೆ. ಗೌರವ ಪ್ರವೇಶ ಹೊರತುಪಡಿಸಿ 200 ರೂ ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದೆ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿಸ್ಮಯದ ಶಿಶು. ಕಣ್ಣಿಗೆ ಕಂಡಿದ್ದೆಲ್ಲವೂ ಅವನಿಗೆ ವಿನೂತನ ಹಾಗೂ ವಿಸ್ಮಯಕಾರಿ. ಹರಿವ ನೀರು, ಉರಿವ ಜ್ಯೋತಿ, ಮೊರೆವ ಕಡಲು, ಆಕೃತಿಯ ಪಕ್ಷಿಗಳು, ಝೇಂಕೃತಿಯ ದುಂಬಿಗಳು, ಈ ಎಲ್ಲವೂ ಅವನಚ್ಚರಿಯ ಅಂಶಗಳು. ಹೀಗಾಗಿ ಕವಿ ಎಂದೆಂದೂ ಕಾವ್ಯಲೋಕದ ಭಾವವಿಹಾರಿ. ಅವನ ಕವನಗಳು ಭಾವಜೀವಿಗಳಿಗೆ ಚೈತನ್ಯದ ಚೇತೋಹಾರಿ. ಪ್ರತಿಭೆಯ ಮಿಂಚು ಮಿಂಚಿದಾಗ ಅದನ್ನು ಕಮನೀಯ ಕಾವ್ಯದ ಮೂಲಕ ಹೊರಹಾಕುತ್ತಾನೆ. ಕಂಡದ್ದನ್ನು ಕಣ್ಣೆದುರೇ ಬಿಚ್ಚಿಡುತ್ತಾನೆ. ಅಂತಹ ಗೀತ ಗಂಗೋತ್ರಿ ಇಲ್ಲಿ ಅನಾವರಣಗೊಂಡಿದೆ. ಒಲಿದಂತೆ ಹಾಡುವೆ ಎನ್ನುವ ಒಲವಿನ ಧ್ವನಿ ಧ್ವನಿಪೂರ್ಣವಾಗಿದೆ. ತಮ್ಮ ಭಾವನೆಗಳನ್ನು ಅನುಭಾವದ ಮೂಲಕ ಅಭಿವ್ಯಕ್ತಗೊಳಿಸಿದ್ದಾರೆ ಅನನ್ಯ ಕವಿ, ಆಧುನಿಕ ವಚನಕಾರರಾದ ಅಥಣಿಯ ಶ್ರೀ ಮೋಟಗಿ ಮಠದ ಪ್ರಭು ಚನ್ನಬಸವ ಸ್ವಾಮೀಜಿಯವರು. ಇಲ್ಲಿಯ ಭಾವನೆಗಳಿಗೆ ಜೀವ ತುಂಬಿ ಮನದುಂಬಿ ಹಾಡಿದ್ದಾರೆ ಸೃಜನಶೀಲ ಗಾಯಕ ಅಂಬಯ್ಯ ನುಲಿ ಹಾಗೂ ಎಂಡಿ ಪಲ್ಲವಿಯವರು. ಕೂಡಲ ಸಂಗಮದೇವ, ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಎಂದ ಬಸವವಾಣಿ ಇಲ್ಲಿ ಸ್ಫೂರ್ತಿ ಕೇಂದ್ರವಾಗಿದೆ. ಆತ್ಮೀಯರೇ, ನಿಮ್ಮ ಹಾಡುಗಳನ್ನು ನೀವೇ ಕೇಳಿ, ನೀವೇ ಹೇಳಿ.

0: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗನಾಡಿ ಪುರಂಡ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ವತಿಯಿಂದ 2026-27 ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಂದ ವಿವಿಧ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಸ್ವಯಂ ಉದ್ಯೋಗ ಕಾರ್ಯಕ್ರಮಗಳಲ್ಲಿ ನೇರ ಸಾಲ ಯೋಜನೆ, ಹೈನುಗಾರಿಕೆ, ಸ್ವಾವಲಂಬಿ ಸಾರಥಿ ಯೋಜನೆ, ಫಾಸ್ಟ್ ಫುಡ್ ಟ್ರಕ್ ಟ್ರೈಲರ್ ಅಥವಾ ಮೊಬೈಲ್ ಕಿಚನ್ ಫುಡ್ ಕಿಯೋಸ್ಕ್ ಯೋಜನೆ ಮತ್ತು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ, ಮಹಿಳಾ ಸ್ವಸಹಾಯ ಸಂಘಗಳಿಗೆ ಮೈಕ್ರೋಕ್ರೆಡಿಟ್ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ ಹಾಗೂ ಭೂ ಒಡೆತನ ಯೋಜನೆಗಳ ಅಡಿಯಲ್ಲಿ ಪರಿಶಿಷ್ಟ ಪಂಗಡದ ಸಮುದಾಯ ಫಲಾಪೇಕ್ಷಿತರಿಗೆ ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿದಾರರು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರಬೇಕು. ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ 18-60, ವಾಹನ ಸ್ವಯಂ ಉದ್ಯೋಗ ಉದ್ದೇಶಗಳಿಗೆ ಸಂಬಂಧಪಟ್ಟಂತೆ 18-50 ವಯೋಮಾನದವರಾಗಿರಬೇಕು. ಕೊಳವೆ ಬಾವಿ ಸೌಲಭ್ಯಕ್ಕೆ ಯಾವುದೇ ವಯೋಮಿತಿ ಇರುವುದಿಲ್ಲ. ಕುಟುಂಬದ ವಾರ್ಷಿಕ ವರಮಾನವು ಗ್ರಾಮೀಣ ಪ್ರದೇಶದವರಿಗೆ ₹1.50 ಲಕ್ಷ ಹಾಗೂ ನಗರ ಪ್ರದೇಶದವರಿಗೆ 2.00 ಲಕ್ಷಗಳವರೆಗೆ ಮಿತಿಯಲ್ಲಿರಬೇಕು. ಕುಟುಂಬದ ಯಾವುದೇ ಸದಸ್ಯರಿರುವ ಸರ್ಕಾರಿ ಅಥವಾ ಅರೆಸರ್ಕಾರಿ ಸಂಸ್ಥೆಗಳಲ್ಲಿ ನೌಕರಿಯಲ್ಲಿರಬಾರದು ಹಾಗೂ ಅರ್ಜಿದಾರರು ಅಥವಾ ಅವರ ಕುಟುಂಬದ ಯಾವುದೇ ಸದಸ್ಯರು ಈ ಹಿಂದೆ ನಿಗಮದಿಂದ ಯಾವುದೇ ಸೌಲಭ್ಯ ಪಡೆದಿರಬಾರದು. ಮಹಿಳೆಯರಿಗೆ ಶೇಕಡ 33% ಮತ್ತು ಅಂಗವಿಕಲರಿಗೆ ಶೇಕಡ 5% ಗುರಿಯಲ್ಲಿ ಮೀಸಲಾತಿ ಕಲ್ಪಿಸಲಾಗುವುದು. ಆಸಕ್ತ ಅರ್ಜಿದಾರರು ವೆಬ್ ಪೋರ್ಟಲ್ https://sevasindhu.karnataka.gov.in ಮೂಲಕ ದಿನಾಂಕ 17-10-2026 ಒಳಗಾಗಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ದೂರವಾಣಿ ಸಂಖ್ಯೆ 08182227766 ಅಥವಾ https://kmvstdcl.karnataka.gov.in ಅನ್ನು ಸಂಪರ್ಕಿಸಬಹುದೆಂದು ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಮುಂದಿನ ವಿವರ. ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮವು 2026-27 ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಗೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಆಧುನಿಕ ಲಾಂಡ್ರಿ, ಬೆಂಗಳೂರು ಮತ್ತು ಮೈಸೂರು ನಗರ ಧೋಬಿ ಘಾಟುಗಳಲ್ಲಿ ಮಡಿವಾಳ ಸಮಾಜದವರಿಗೆ ವಾಷಿಂಗ್ ಮಷಿನ್ ಮತ್ತು ಐರನಿಂಗ್ ಮಷಿನ್ ಇತ್ಯಾದಿ ಸಾಮಗ್ರಿಗಳನ್ನು ಒಳಗೊಂಡಂತೆ ತಲಾ 75 ಲಕ್ಷ ರೂಗಳ ವೆಚ್ಚದಲ್ಲಿ ಆಧುನಿಕ ಲಾಂಡ್ರಿಗಳನ್ನು ಸ್ಥಾಪಿಸುವುದು ಈ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ಪಡೆಯಲು ಹಿಂದುಳಿದ ವರ್ಗಗಳ ಪ್ರವರ್ಗ 2A ಸೇರಿದ ಮಡಿವಾಳ ಮತ್ತು ಅದರ ಉಪಜಾತಿಗಳಿಗೆ ಸೇರಿದ ಸಮುದಾಯಗಳ ಆಸಕ್ತರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿದಾರರು ತಮ್ಮ ಆಧಾರ್ ಸಂಖ್ಯೆಗೆ ಮೊಬೈಲ್ ಸಂಖ್ಯೆಯನ್ನು ಜೋಡಣೆ ಮಾಡಿರಬೇಕು ಹಾಗೂ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನು ಸೀಡ್ ಮಾಡಿರಬೇಕು. ಒಂದು ಕುಟುಂಬದ ಒಬ್ಬರಿಗೆ ಮಾತ್ರ ಈ ಯೋಜನೆಯಲ್ಲಿ ಸೌಲಭ್ಯ ಪಡೆಯಲು ಅರ್ಹರಿರುತ್ತಾರೆ. ಒಂದು ಬಾರಿ ನಿಗಮದ ಯಾವುದಾದರೂ ಯೋಜನೆಯಲ್ಲಿ ಪ್ರಯೋಜನ ಪಡೆದಿದ್ದಲ್ಲಿ ಅಂತಹವರು ಹಾಗೂ ಅವರ ಕುಟುಂಬದವರು ಮತ್ತೊಮ್ಮೆ ಸೌಲಭ್ಯ ಕೋರಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. 2024-25 ಮತ್ತು 2025-26 ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರುವವರು ಪುನಃ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಆಸಕ್ತರು ಸೇವಾ ಸಿಂಧು ಪೋರ್ಟಲ್ ಅಥವಾ ಗ್ರಾಮ 1 ಅಥವಾ ಬೆಂಗಳೂರು 1, ಕರ್ನಾಟಕ 1 ನಾಗರಿಕ ಸೇವಾ ಕೇಂದ್ರಗಳಲ್ಲಿ ದಾಖಲೆಗಳ ಸಹಿತ ಸೆಪ್ಟೆಂಬರ್ 30 ಒಳಗಾಗಿ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ವೆಬ್ಸೈಟ್ kmmd.karnataka.gov.in ರಲ್ಲಿ ಹಾಗೂ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಭಾಗ್ಯ ನಿಲಯ, 1ನೇ ತಿರುವು, ಗಾಂಧಿನಗರ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 08182222296 ಸಂಪರ್ಕಿಸಬಹುದೆಂದು ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
2: ಖಂಡಿತ, ಈ ಸಲ ನನ್ನ ಒಬ್ಬನಿಗಲ್ಲ ನಮ್ಮಿಬ್ಬರಿಗೂ ಸೇರಿ.
1: ಹೌದಾ, ಅದ್ ಹೇಗೆ?
2: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ. MyLIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
3: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಇನ್ನು ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
4: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
5: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
6: ನಂದಿನಿ, ಪರಿಶುದ್ಧತೆಯ
2: ಪ್ರತೀಕ.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನ ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಪ್ರತಿದಿನ ಫೋನಿಗೆ ಚಾರ್ಜ್ ಇಲ್ಲ ಅಂತಂದ್ರೆ ಪೇಚಾಡ್ತೀವಿ ಅಲ್ವಾ? ಆದ್ರೆ ನಮ್ಮ ಭೂಮಿ ತಾಯಿಗೆ ಚಾರ್ಜ್ ಖಾಲಿ ಆಯ್ತು ಅಂತಂದ್ರೆ ಏನ್ ಮಾಡೋದು? ಎಸ್, ಇವತ್ತು ನಾವು ಮಾತನಾಡ್ತಾ ಇರೋದು ನಮ್ಮ ಲೈಫ್ ಲೈನ್ಸ್ ಅಂದ್ರೆ ಕರೆಂಟ್ ಮತ್ತು ನೀರಿನ ಉಳಿತಾಯದ ಬಗ್ಗೆ. ನಾವೆಲ್ಲ ಮೊಬೈಲ್ ಡೇಟಾ ಖಾಲಿಯಾದ್ರೆ ಅಪ್ಪಟ ಅನಾಥರಂತೆ ಫೀಲ್ ಆಗ್ತಾ ಇರ್ತೀವಿ ಅಲ್ವಾ? ಆದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮನೆಯಲ್ಲಿ ನಲ್ಲಿಯಲ್ಲಿ ನೀರ್ ಬರ್ತಾ ಇಲ್ಲ, ಸ್ವಿಚ್ ಹಾಕಿದ್ರೆ ಕರೆಂಟ್ ಇರೋದಿಲ್ಲ, ಲೈಫ್ ಹೇಗಿರುತ್ತೆ ಅಂತ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತು ನಾವು ಸೇವ್ ಮಾಡ್ತಾ ಇರೋ ಪ್ರತಿ ಹನಿ ಮತ್ತು ಪ್ರತಿ ಯೂನಿಟ್ ನಮ್ಮ ಫ್ಯೂಚರ್ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂತೆ. ಸ್ನೇಹಿತರೆ, ನಿಮಗ್ ಗೊತ್ತಾ, ಒಂದು ನಲ್ಲಿಯಿಂದ ಪ್ರತಿ ಸೆಕೆಂಡ್ಗೆ ಒಂದು ಹನಿ ನೀರು ಸೋರ್ತಾ ಇದ್ರೆ ಒಂದು ವರ್ಷಕ್ಕೆ ಸುಮಾರು 11,000 ಲೀಟರ್ ನೀರು ವ್ಯರ್ಥವಾಗುತ್ತೆ. ಇದು ಒಂದು ಸಣ್ಣ ಕುಟುಂಬಕ್ಕೆ ಒಂದು ವರ್ಷಕ್ಕೆ ಬೇಕಾಗುವ ಕುಡಿಯುವ ನೀರಿಗಿಂತ ಹೆಚ್ಚು ಅಂತಾನೆ ಹೇಳ್ಬಹುದು. ಸ್ನೇಹಿತರೆ, ನಗರ ಪ್ರದೇಶಗಳಲ್ಲಿ ನೀರು ಪೋಲಾಗುವ ರೀತಿಗಳು ನಮಗೆ ಮೇಲ್ನೋಟಕ್ಕೆ ಕಾಣಿಸೋದಿಲ್ಲ. ಅಂಕಿಅಂಶಗಳ ಪ್ರಕಾರ ಗ್ರಾಮೀಣ ಭಾಗಕ್ಕಿಂತ ನಗರದಲ್ಲೇ ತಲವಾರು ನೀರಿನ ಪೋಲ್ ಹೆಚ್ಚು ಅಂತಾನೆ ಹೇಳಬಹುದು. ನಗರವಾಸಿಗಳು ಹೇಗೆ ಅರಿವಿಲ್ಲದೆ ನೀರನ್ನ ವ್ಯರ್ಥ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ನಗರಗಳಲ್ಲಿ ಆಧುನಿಕ ಜೀವನ ಶೈಲಿಯೇ ನೀರಿನ ಪೋಲಿಗೆ ಪ್ರಮುಖ ಕಾರಣ ಅಂತಾನೆ ಹೇಳ್ಬಹುದು. ಒಂದು ಸಾಮಾನ್ಯ ಶವರ್ ಅಡಿಯಲ್ಲಿ 10 ನಿಮಿಷ ಸ್ನಾನ ಮಾಡಿದ್ರೆ ಸುಮಾರು 100 ರಿಂದ 150 ಲೀಟರ್ ನೀರು ಖಾಲಿಯಾಗಿರುತ್ತೆ. ಅದೇ ಒಂದು ಬಕೆಟ್ ನೀರು ಬಳಸಿದ್ರೆ ಕೇವಲ 20 ಲೀಟರ್ ನಲ್ಲಿ ಸ್ನಾನ ಮುಗಿಸ್ಬಹುದು. ಏನಂತೀರಾ? ಹಾಗೆ ಸ್ನೇಹಿತರೆ, ಹಲ್ಲುಜ್ಜುವಾಗ ಅಥವಾ ಶೇವಿಂಗ್ ಮಾಡುವಾಗ ನಲ್ಲಿ ಓಪನ್ ಮಾಡಿ ಶೇವ್ ಮಾಡ್ತಾ ಇರ್ತಾರೆ ಅಥವಾ ಬ್ರಷ್ ಮಾಡ್ತಾ ಇರ್ತಾರೆ. ಇದ್ರಿಂದ ಪ್ರತಿ ನಿಮಿಷಕ್ಕೆ 5-10 ಲೀಟರ್ ಶುದ್ಧ ನೀರು ಚರಂಡಿಗೆ ಪಾಲಾಗುತ್ತೆ. ಹಾಗೆ ಐಷಾರಾಮಿ ಅಪಾರ್ಟ್ಮೆಂಟ್ಗಳಲ್ಲಿ, ಲಕ್ಷುರಿ ಅಪಾರ್ಟ್ಮೆಂಟ್ಸ್ಗಳಲ್ಲಿ ಬಾತ್ ಟಬ್ ತುಂಬಿಸೋದಕ್ಕೆ ಸುಮಾರು 200-300 ಲೀಟರ್ನಷ್ಟು ನೀರು ಬೇಕಾಗಿರುತ್ತೆ. ಇದು ಒಬ್ಬ ವ್ಯಕ್ತಿಯ 2 ದಿನದ ಬಳಕೆಗೆ ಸಮ ಅಂತಾನೆ ಹೇಳಬಹುದು. ಹಾಗೆ ಸ್ನೇಹಿತರೆ, ಅಡುಗೆ ಮನೆ ಮತ್ತು ಪಾತ್ರೆ ತೊಳೆಯುವ ಸಮಯದಲ್ಲಿ ಪಾತ್ರೆಗಳನ್ನು ಒಂದೊಂದಾಗಿ ಹರಿಯುವ ನೀರಿನ ಕೆಳಗೆ ಹಿಡಿದು ತೊಳೆಯೋದ್ರಿಂದ ಅತಿಯಾದ ನೀರು ವ್ಯರ್ಥವಾಗುತ್ತೆ. ಪಾತ್ರೆ ತೊಳೆಯುವ ಮೆಷಿನ್ ಸರಿಯಾಗಿ ಬಳಸದಿದ್ರೆ ಅಥವಾ ಅರ್ಧ ತುಂಬಿದ ಮೆಷಿನ್ ಓಡಿಸಿದ್ರೆ ನೀರು ಪೋಲಾಗುತ್ತೆ. ನಂತರ ತರಕಾರಿಗಳನ್ನ ನಲ್ಲಿಯ ಕೆಳಗೆ ಹಿಡಿದು ತೊಳೆಯುವ ಬದಲು ಒಂದು ಪಾತ್ರೆಯಲ್ಲಿ ನೀರು ತುಂಬಿಸಿ ತೊಳೆದ್ರೆ 80% ನೀರು ಉಳಿಸಬಹುದು ಅಂತಾನೆ ಹೇಳ್ಬಹುದು. ಇನ್ನ ವಾಹನಗಳ ಅತಿರೇಕದ ಸ್ವಚ್ಛತೆ, ಟ್ಯಾಂಕ್ ಅಲ್ಲಿ ನೀರ್ ಹೇಗೂ ಇದೆ, ನಮ್ಮ ಕಾರು ಬೈಕುಗಳನ್ನ ವಾಶ್ ಮಾಡೋಣ ಅಂತ ಹೇಳಿ ಸಿಕ್ಕಾಪಟ್ಟೆ ನೀರನ್ನ ಖರ್ಚು ಮಾಡ್ತಾರೆ. ಒಂದು ಕಾರ್ ತೊಳೆಯೋದಕ್ಕೆ ಪೈಪ್ ಬಳಸಿದ್ರೆ ಸುಮಾರು 300 ಲೀಟರ್ ನೀರು ಖರ್ಚಾಗುತ್ತೆ. ಅದೇ ಒಂದು ಬಟ್ಟೆ ಒಂದು ಬಕೆಟ್ ನೀರು ಬಳಸಿದ್ರೆ ಕೇವಲ 20-30 ಲೀಟರ್ ನಲ್ಲಿ ಮುಗಿಸ್ಬಹುದು ಅಂತಾನೆ ಹೇಳ್ಬಹುದು. ಇನ್ನ ಗಾರ್ಡನಿಂಗ್ ಮತ್ತು ಹೊರಾಂಗಣದಲ್ಲಿ ಬೇಸಿಗೆಯಲ್ಲಿ ಧೂಳು ಹೋಗಲಾಡಿಸೋದಕ್ಕೆ ಅಥವಾ ತಂಪು ಮಾಡೋದಕ್ಕೆ ಮನೆ ಮುಂದಿನ ಕಾಂಕ್ರೀಟ್ ರಸ್ತೆಗೆ ಪೈಪ್ ಮೂಲಕ ನೀರು ಹಾಕೋದು ನಗರದಲ್ಲಿ ಜನರು ದೊಡ್ಡ ತಪ್ಪು ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಇದು ಕುಡಿಯುವ ನೀರಿನ ಅತಿ ದೊಡ್ಡ ದುರುಪಯೋಗ ಆಗುತ್ತೆ. ಹಾಗೆ ಸ್ನೇಹಿತರೆ, ನಗರದ ಅಲಂಕಾರಿಕ ಗಿಡಗಳಿಗೆ ಸ್ಥಳೀಯ ಗಿಡಗಳಿಗಿಂತ ಹೆಚ್ಚು ನೀರು ಬೇಕು. ಮಧ್ಯಾಹ್ನ ಬಿಸಿಲಿನಲ್ಲಿ ಗಿಡಕ್ಕೆ ನೀರು ಹಾಕೋದ್ರಿಂದ ಅರ್ಧದಷ್ಟು ನೀರು ಆವಿಯಾಗಿ ಹೋಗುತ್ತೆ. ಇನ್ನ ತಾಂತ್ರಿಕ ಸೋರಿಕೆಗಳು, ಇದರಲ್ಲಿ ಫ್ಲಶ್ ಟ್ಯಾಂಕ್ ಸೋರಿಕೆ ಅಂದ್ರೆ ನಾವು ವಾಶ್ರೂಮ್ಗೆ
7: ಅಂದ್ರೆ ಶೌಚಾಲಯದ ಫ್ಲಷ್ ಟ್ಯಾಂಕ್ಗಳಲ್ಲಿ ಸಣ್ಣ ಸೋರಿಕೆ ಇದ್ರೂ ಕೂಡ ನಮಗೆ ತಿಳಿಯೋದಿಲ್ಲ. ಇಂತಹ ಸೋರಿಕೆಯಿಂದ ದಿನವೊಂದಕ್ಕೆ 200-500 liters ನೀರು ವ್ಯರ್ಥವಾಗಬಹುದು. ಇನ್ನ ಅಪಾರ್ಟ್ಮೆಂಟ್ಸ್ಗಳಲ್ಲಂತೂ ಮೋಟರ್ ಆನ್ ಮಾಡಿ ಮರ್ತ್ ಹೋಗೋದು ಸಾಮಾನ್ಯವಾಗಿರುತ್ತೆ. ಟ್ಯಾಂಕ್ ತುಂಬಿ ಹೊರಗೆ ಚೆಲ್ಲುವ ನೀರು ರಸ್ತೆ ಮೇಲೆ ನದಿಯಂತೆ ಹರಿತಾ ಇರುತ್ತೆ. ಇದಕ್ಕೆ ಆಟೋಮೆಟಿಕ್ ಕಟ್ ಆಫ್ ಸ್ವಿಚ್ ಇಲ್ಲದಿರುವುದು ಕಾರಣವಾಗಬಹುದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, RO ವಾಟರ್ ಪ್ಯೂರಿಫೈಯರ್, ಕೆಲವು ನಗರದ ಪ್ರತಿಯೊಂದು ಮನೆಯಲ್ಲೂ ಕೂಡ RO ಸಿಸ್ಟಮ್ನ ಬಳಸ್ತಾ ಇರ್ತಾರೆ. 1 liter ಕುಡಿಯುವ ನೀರು ತಯಾರಿಸೋದಕ್ಕೆ RO ಸಿಸ್ಟಮ್ ಸುಮಾರು 3 liters ನೀರನ್ನು ರಿಜೆಕ್ಟ್ ವಾಟರ್ ಆಗಿ ಹೊರಹಾಕುತ್ತೆ. ಹೆಚ್ಚಿನವರು ಈ ಪೈಪ್ ಅನ್ನ ನೇರವಾಗಿ ಸಿಂಕಿಗೆ ಬಿಟ್ಟಿರ್ತಾರೆ. ಇದು ನಗರದಲ್ಲಿ ಪ್ರತಿ ಗಂಟೆಗೆ 100,000 liters ನೀರು ಪೋಲಾಗೋದಕ್ಕೆ ಕಾರಣವಾಗಿರುತ್ತೆ. ಹಾಗೆ ಸ್ನೇಹಿತರೆ, ನಗರದ ರಸ್ತೆಗಳಲ್ಲಿ ಮುಖ್ಯ ಪೈಪ್ ಲೈನ್ಗಳು ಒಡೆದಾಗ 1,000 liters ನೀರು ರಸ್ತೆಯಲ್ಲಿ ಹರಿಯುತ್ತೆ. ಇದನ್ನು ನೋಡಿ ಸಂಬಂಧಪಟ್ಟ ಇಲಾಖೆಗೆ ತಿಳಿಸೋದಕ್ಕೆ ಜನರು ಆಲಸ್ಯ ತೋರಿಸ್ತಾರೆ, ಅಥವಾ ರಿಪೇರಿ ವಿಳಂಬವಾಗುವುದು ಕೂಡ ದೊಡ್ಡ ಸಮಸ್ಯೆಯಾಗಿದೆ ಅಂತಾನೆ ಹೇಳಬಹುದು. ಸ್ನೇಹಿತರೆ ಕೇಳಿಸ್ಕೊಂಡ್ರಿ ಅಲ್ವಾ, ನಗರ ವಾಸಿಗಳು ಹೇಗೆ ಅರಿವಿಲ್ಲದೆ ನೀರನ್ನ ವ್ಯರ್ಥ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ಈಗಷ್ಟೇ ತಿಳಿಸಿದ್ದಾಯ್ತು. ಹಾಗಾದ್ರೆ ಇನ್ನು ಮುಂದಿನ ಭಾಗದಲ್ಲಿ ನೀರು ಪೋಲಾಗೋದನ್ನ ತಡೆಯೋದಕ್ಕೆ ಯಾವ ರೀತಿಯ ವಾಟರ್ ಸೇವಿಂಗ್ಸ್ ಗ್ಯಾಜೆಟ್ಸ್ ಬಳಸಬಹುದು ಅನ್ನೋ ಮಾಹಿತಿಯನ್ನ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಈಗ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕರೆಂಟ್ ಹಾಗೆ ನೀರಿನ ಉಳಿತಾಯದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಇದಾಗಿದೆ. ಸ್ನೇಹಿತರೆ, ಸಿಟಿ ಮಂದಿ ಅಂತಂದ್ರೆ ಸ್ಮಾರ್ಟ್ ಅಂತ ಅನ್ಕೊಂಡಿರ್ತೀವಿ, ಆದ್ರೆ ನೀರಿನ ಮ್ಯಾಟರ್ನಲ್ಲಿ ನಾವೇ ದೊಡ್ಡ ಅನ್ಎಜುಕೇಟೆಡ್ ತರ ಮಾಡ್ತೀವಿ. ನಾವು ಕುಡಿಯೋ ಕಾಫಿಗಿಂತ ನಾವು ವೇಸ್ಟ್ ಮಾಡೋ ನೀರು ಜಾಸ್ತಿ ಆಗ್ತಾ ಇದೆ. ಇವತ್ತು ನಮಗೆ ನಲ್ಲಿ ತಿರುಗಿಸಿದ್ರೆ ನೀರು ಬರುತ್ತೆ, ಆದ್ರೆ ಇದೇ ರೀತಿ ನೀರನ್ನ ವೇಸ್ಟ್ ಮಾಡ್ತಾ ಇದ್ರೆ ಮುಂದೊಂದು ದಿನ ಎಟಿಎಂ ನಲ್ಲಿ ದುಡ್ಡು ಡ್ರಾ ಮಾಡಿದ ಹಾಗೆ ವಾಟರ್ ಟ್ಯಾಂಕ್ ಹತ್ರ ಸಾಲು ನಿಂತು ಲೀಟರ್ ಲೆಕ್ಕದಲ್ಲಿ ನೀರು ತರಬೇಕಾಗುತ್ತೆ. ಹಾಗಾಗಿ ಈ ರೀತಿ ಆಗ್ಬಾರ್ದು ಅಂತಂದ್ರೆ ನೀರು ಪೋಲಾಗದಂತೆ ತಡೆಯೋದಕ್ಕೆ ಯಾವ ರೀತಿಯ ವಾಟರ್ ಸೇವಿಂಗ್ಸ್ ಗ್ಯಾಜೆಟ್ಸ್ ಗಳನ್ನ ಬಳಸಬಹುದು, ನೀರನ್ನ ಹೇಗೆ ಉಳಿತಾಯದಿಂದ ಬಳಸಬಹುದು ಅನ್ನೋದ್ರ ಬಗ್ಗೆ ನಾನೀಗ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಗರ ಪ್ರದೇಶಗಳಲ್ಲಿ ಮತ್ತು ಮನೆಗಳಲ್ಲಿ ನೀರು ಪೋಲಾಗೋದನ್ನ ತಡೆಯೋದಕ್ಕೆ ಈಗ ಅದ್ಭುತವಾದ ಮತ್ತು ಕಡಿಮೆ ಖರ್ಚಿನ ತಾಂತ್ರಿಕ ಉಪಕರಣಗಳು ಮಾರ್ಕೆಟ್ನಲ್ಲಿ ಸಿಗುತ್ತೆ. ಇವುಗಳನ್ನ ಅಳವಡಿಸಿಕೊಂಡ್ರೆ ನಿಮ್ಮ ನೀರಿನ ಬಳಕೆ 50% ರಿಂದ 80% ನಷ್ಟು ಕಡಿಮೆಯಾಗುತ್ತೆ. ಸೊ ಹಾಗಾದ್ರೆ ಮೊದಲನೇದಾಗಿ ಟ್ಯಾಪ್ ಏರಿಯೇಟರ್ ಗಳ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ಟ್ಯಾಪ್ ಸೇವರ್ಸ್ ಅಂದ್ರೆ ಇದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಮತ್ತು ಅತಿ ಹೆಚ್ಚು ಪರಿಣಾಮಕಾರಿ ಗ್ಯಾಜೆಟ್ ಆಗಿದೆ. ನಿಮ್ಮ ನಲ್ಲಿಯ ತುದಿಗೆ ಇದನ್ನ ಸ್ಕ್ರೂ ಮಾಡಿದ್ರೆ ಸಾಕು. ಇದು ನೀರಿನ ಜೊತೆ ಗಾಳಿಯನ್ನ ಬೆರೆಸಿ ಇದರಿಂದ ನೀರಿನ ಹರಿವು ದಪ್ಪವಾಗಿ ಕಾಣಿಸುತ್ತೆ, ಆದ್ರೆ ಬಳಕೆಯಾಗುವ ನೀರಿನ ಪ್ರಮಾಣ ಮಾತ್ರ ಅರ್ಧದಷ್ಟು ಕಡಿಮೆಯಾಗಿರುತ್ತೆ ಅಂತಾನೆ ಹೇಳ್ಬಹುದು. ಹಾಗೆ ಕೈ ತೊಳೆಯೋದಕ್ಕೆ, ಪಾತ್ರೆ ತೊಳೆಯೋದಕ್ಕೆ ಇದು ಬೆಸ್ಟ್ ಅಂತಾನೆ ಹೇಳ್ಬಹುದು. ಇನ್ನ ವಾಟರ್ ಫ್ಲೋ ರಿಸ್ಟ್ರಿಕ್ಷನ್ ಅಂದ್ರೆ ಶವರ್ ಆಗಿರಬಹುದು ಅಥವಾ ನಲ್ಲಿ ಪೈಪ್ ಒಳಗೆ ಇದನ್ನ ಈ ಒಂದು ಗ್ಯಾಜೆಟ್ ಅನ್ನ ಹಾಕಿದ್ರೆ ಇದು ನೀರಿನ ಒತ್ತಡ ಎಷ್ಟೇ ಇದ್ರೂ ಕೂಡ 1 ನಿಮಿಷಕ್ಕೆ ಇಷ್ಟೇ ಲೀಟರ್ ನೀರು ಬರಬೇಕು ಅಂತ ನಿಯಂತ್ರಿಸುತ್ತೆ. ಹಾಗೆಯೇ ಸ್ನೇಹಿತರೆ, ಶವರ್ ನಲ್ಲಿ ಗಂಟೆಗಟ್ಟಲೆ ನಿಂತಿರೋ ನೀರು ಜಾಸ್ತಿ ವೇಸ್ಟ್ ಆಗೋದಿಲ್ಲ. ನಗರಗಳಲ್ಲಿ ಟ್ಯಾಂಕ್ ತುಂಬಿ ನೀರು ರಸ್ತೆಗೆ ಹರಿತಾ ಇರುವಾಗ ದೊಡ್ಡ ಸಮಸ್ಯೆ ಆಗಿರುತ್ತೆ. ಅದಕ್ಕೆ ಈ ಒಂದು ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್ ಅನ್ನೋ ಒಂದು ಗ್ಯಾಜೆಟ್ ನ ಅಳವಡಿಸಲಾಗುತ್ತೆ. ಸೊ ಈ ಒಂದು ಗ್ಯಾಜೆಟ್ ಏನ್ ಮಾಡುತ್ತೆ ಅಂತ ಹೇಳೋದಾದ್ರೆ, ಟ್ಯಾಂಕ್ ತುಂಬಿದ ತಕ್ಷಣ ಇದು ಮೋಟರ್ ಅನ್ನ ತಾನಾಗೆ ಆಫ್ ಮಾಡುತ್ತೆ, ನೀರು ಖಾಲಿಯಾದಾಗ ತಾನಾಗೆ ಆನ್ ಮಾಡುತ್ತೆ. ಸೊ ಆಗ ನೀರು ಪೋಲಾಗೋದು ನಿಲ್ಲುತ್ತೆ, ಜೊತೆಗೆ ಕರೆಂಟ್ ಕೂಡ ಉಳಿತಾಯ ಆಗುತ್ತೆ. ಇನ್ನ ಸೆನ್ಸರ್ ಟ್ಯಾಪ್ಗಳು ಅಂದ್ರೆ ನೀವು ಮಾಲ್ಗಳಲ್ಲಿ ಅಥವಾ ಏರ್ಪೋರ್ಟ್ಗಳಲ್ಲಿ ನೋಡಿರಬಹುದು. ಈ ಒಂದು ಗ್ಯಾಜೆಟ್ ಏನ್ ಮಾಡುತ್ತೆ ಅಂತ ಹೇಳೋದಾದ್ರೆ, ನಿಮ್ಮ ಕೈ ಟ್ಯಾಪ್ ಕೆಳಗೆ ಹಿಡಿದಾಗ ಮಾತ್ರ ನೀರು ಬರುತ್ತೆ, ಕೈ ತೆಗೆದ ತಕ್ಷಣ ಬಂದ್ ಆಗುತ್ತೆ. ಇದನ್ನ ಮನೆಯಲ್ಲಿ ಮಕ್ಕಳು ನಲ್ಲಿಯನ್ನ ಸರಿಯಾಗಿ ಬಂದ್ ಮಾಡದ ಅಭ್ಯಾಸವಿದ್ದರೆ ಇದು ತುಂಬಾ ಉಪಯುಕ್ತ ಅಂತಾನೆ ಹೇಳಬಹುದು. ಇನ್ನ ಡ್ಯುಯಲ್ ಫ್ಲಶ್ ಕನ್ವರ್ಷನ್ ಕಿಟ್ ಅಂದ್ರೆ ಇದು ನಿಮ್ಮ ಹಳೆಯ ಶೌಚಾಲಯದ ಫ್ಲಶ್ ಟ್ಯಾಂಕ್ಗೆ ಇದನ್ನ ಅಳವಡಿಸಬಹುದು. ಇದರ ಕೆಲಸ ಏನಪ್ಪ ಅಂತಂದ್ರೆ, ಇದರಲ್ಲಿ 2 ಬಟನ್ ಇರುತ್ತೆ, ಒಂದು ಸಣ್ಣ ಕೆಲಸಕ್ಕೆ ಅಂದ್ರೆ ಕಡಿಮೆ ನೀರು ಖರ್ಚು ಮಾಡ್ಲಿಕ್ಕೆ, ಹಾಗೆ ಇನ್ನೊಂದು ದೊಡ್ಡ ಕೆಲಸಕ್ಕೆ ಅಂದ್ರೆ ಇದು ಹೆಚ್ಚು ನೀರು ಕೆಲಸಕ್ಕೆ ಬಳಸಲಾಗುತ್ತೆ. ಇದರ ಲಾಭ ಏನ್ ಗೊತ್ತಾ, ಪ್ರತಿ ಫ್ಲಶ್ಗೆ ಸುಮಾರು 6-8 ಲೀಟರ್ ನೀರನ್ನ ಉಳಿಸಬಹುದು. ಹಾಗೆ ಸ್ನೇಹಿತರೆ, ಸ್ಮಾರ್ಟ್ ಗಾರ್ಡನ್ ಇರಿಗೇಷನ್ ಅಂತ ಹೇಳ್ತೀವಿ. ಏನಪ್ಪಾ ಅಂದ್ರೆ, ನಿಮ್ಮ ಮನೆಯ ಬಾಲ್ಕನಿ ಗಿಡಗಳಿಗೆ ಪೈಪ್ ಹಿಡಿದು ನೀರ್ ಹಾಕೋ ಬದಲು ಈ ಒಂದು ಸಣ್ಣ ಕಿಟ್ ಬಳಸಬಹುದು. ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ, ಟೈಮರ್ ಸೆಟ್ ಮಾಡಿದ್ರೆ ಸಾಕು, ದಿನಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಮಾತ್ರ ಹನಿ ಹನಿಯಾಗಿ ಗಿಡದ ಬುಡಕ್ಕೆ ತಲುಪಿಸುತ್ತೆ. ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ, ಈ ಗ್ಯಾಜೆಟ್ಸ್ ಗಳ ಬೆಲೆ 1-2 ಪಿಜ್ಜಾನೋ ಅಥವಾ ಸಿನಿಮಾ ಟಿಕೆಟ್ ಗಳಿಗಿಂತಲೂ ಕಡಿಮೆ ಇರುತ್ತೆ. ಆದ್ರೆ ಸ್ನೇಹಿತರೆ, ಇವುಗಳು ನಿಮ್ಮ ಲೈಫ್ ಟೈಮ್ ನೀರಿನ ಬಿಲ್ ಉಳಿಸುತ್ತೆ ಅಂತಾನೆ ಹೇಳ್ಬಹುದು. ಸ್ಮಾರ್ಟ್ ಫೋನ್ ಬಳಸೋ ನಾವೆಲ್ಲ ಈಗ ಸ್ಮಾರ್ಟ್ ವಾಟರ್ ಸೇವರ್ಸ್ ಆಗೋ ಟೈಮ್ ಬಂದಿದೆ. ಇವತ್ತೇ ಒಂದನ್ನ ತಂದು ಫಿಕ್ಸ್ ಮಾಡಿ, ಆಮೇಲೆ ನೋಡಿ ಆ ಖುಷಿನೇ ಬೇರೆ ಇರುತ್ತೆ. ಓಕೆ ಸ್ನೇಹಿತರೆ, ನಗರ ಪ್ರದೇಶಗಳಲ್ಲಿ ನೀರು ಅಭಾವ ಹೆಚ್ಚಾಗ್ತಾ ಇರೋ ಈ ಸಂದರ್ಭದಲ್ಲಿ ಜನರಿಗೆ ನೀರು ಉಳಿತಾಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಇದಾಗಿದೆ. ಸೊ ಸ್ನೇಹಿತರೆ, ನಾವು ಇವತ್ತು ಉಳಿಸುವ ಒಂದೊಂದು ಹನಿ ನೀರು ಕೂಡ ನಮ್ಮ ಮುಂದಿನ ಪೀಳಿಗೆಗೆ ನಾವು ನೀಡುವ ಅತ್ಯಂತ ಬೆಲೆ ಬಾಳುವ ಆಸ್ತಿ ಅಂತಾನೆ ಹೇಳಬಹುದು. ದುಡ್ಡು ಕೊಟ್ರೆ ಪೆಟ್ರೋಲ್ ಸಿಗಬಹುದು, ಆದ್ರೆ ನೀರು ಸಿಗೋದು ಕಷ್ಟ. ಹಾಗಾಗಿ ಇವತ್ತೇ ನಿರ್ಧರಿಸೋಣ, ನೀರನ್ನ ವ್ಯರ್ಥ ಮಾಡುವುದು ಅಂತಂದ್ರೆ ನಮ್ಮ ಭವಿಷ್ಯವನ್ನ ನಾವೇ ಸುಟ್ಕೊಂಡ ಹಾಗೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಜಲ ಉಳಿಸಿ ಜೀವ ಉಳಿಸಿ ಅಭಿಯಾನ ನಮ್ಮ ಮನೆಯಿಂದಲೇ ಶುರುವಾಗ್ಲಿ ಅಂತ ಹೇಳ್ತಾ, ಇನ್ನು ಮುಂದಿನ ಭಾಗದಲ್ಲಿ ವಿದ್ಯುತ್ ಉಳಿತಾಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ ಬೆಳಗ್ಗೆ ಎದ್ದಾಗ ಮೊದಲು ಏನ್ ಮಾಡಿದ್ರಿ? ಲೈಟ್ ಹಾಕಿದ್ರಾ? ಗೀಜರ್ ಆನ್ ಮಾಡಿದ್ರಾ? ಒಂದು ಕ್ಷಣ ಯೋಚನೆ ಮಾಡಿ. ಒಂದು ವೇಳೆ ಇವತ್ತು ಪೂರ್ತಿ ಕರೆಂಟ್ ಇಲ್ಲ ಅಂತಂದ್ರೆ ಹೇಗಿರ್ತಿತ್ತು ಅಂತ. ನಾವು ಬೆಳಕನ್ನ ಎಂಜಾಯ್ ಮಾಡ್ತೀವಿ, ಆದ್ರೆ ಅದನ್ನ ಉಳಿಸೋದನ್ನ ಮರ್ತ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ಈಗ ವಿದ್ಯುತ್ ಉಳಿತಾಯದ ಬಗ್ಗೆ ಒಂದಿಷ್ಟು

0: ಮಲಗಿದ ಮೇಲೆ ಸ್ವಿಚ್ ಆಫ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸ್ನೇಹಿತರೆ, ನಮ್ಮ ಶಿವಮೊಗ್ಗದ ಸುತ್ತಮುತ್ತ ಎಷ್ಟು ಚಂದದ ಪ್ರಕೃತಿ ಇದೆ ಅಲ್ವಾ? ಈ ಸುಂದರವಾದ ಹಸಿರನ್ನ ಉಳಿಸ್ಬೇಕು ಅಂತಂದ್ರೆ ನಾವು ವಿದ್ಯುತ್ ಶಕ್ತಿಯನ್ನ ಮಿತವಾಗಿ ಬಳಸಬೇಕು. ಸೂರ್ಯನ ಬೆಳಕು ಇರೋವರೆಗೂ ಮನೆಯ ಕಿಟಕಿಗಳನ್ನ ತೆರೆದಿಡಿ. ಲೈಟ್ ಹಾಕೋದು ಕಡಿಮೆ ಮಾಡಿ. ನ್ಯಾಚುರಲ್ ಬೆಳಕೇ ಸಾಕು ಅಲ್ವಾ? ಸೊ ನೆನ್ಪಿರ್ಲಿ ಸ್ನೇಹಿತರೆ, ಉಳಿಸಿದ ಒಂದು ಯೂನಿಟ್ ವಿದ್ಯುತ್ ಉತ್ಪಾದಿಸಿದ ಎರಡು ಯೂನಿಟ್ಗೆ ಸಮ. ಸೊ ಹಾಗಾಗಿ ಇವತ್ತೇ ಸಂಕಲ್ಪ ಮಾಡಿ, ಅನಗತ್ಯ ಲೈಟ್ ಮತ್ತು ಫ್ಯಾನ್ಗಳನ್ನ ಆಫ್ ಮಾಡಿ. ನಿಮ್ಮ ಇವತ್ತಿನ ಪುಟ್ಟ ಹೆಜ್ಜೆ ನಾಳೆಯ ಬೆಳಕಿನ ಬೆಳಕಾಗ್ಲಿ ಅಂತ ಹೇಳ್ತಾ, ನಾವು ಉಳಿತಾಯ ಅನ್ನೋ ದೊಡ್ಡ ವಿಷಯದ ಬಗ್ಗೆ ಮಾತನಾಡಿದ್ವಿ. ನೆನ್ಪಿಡಿ ಸ್ನೇಹಿತರೆ, ನಾವು ಆಫ್ ಮಾಡುವ ಒಂದು ಬಲ್ಬ್ ಅಥವಾ ಅನಗತ್ಯವಾಗಿ ಪೋಲಾಗದಂತೆ ತಡೆಯುವ ಒಂದು ಹನಿ ನೀರು, ಇದು ಕೇವಲ ಉಳಿತಾಯ ಅಲ್ಲ, ಇದು ನಮ್ಮ ನಾಳಿನ ಪೀಳಿಗೆಗೆ ನಾವು ಕೊಡ್ತಿರೋ ಅತ್ಯಂತ ಬೆಲೆ ಬಾಳುವ ಆಸ್ತಿ ಅಂತಾನೆ ಹೇಳ್ಬಹುದು. ಉಳಿಸಿದರೆ ಬೆಳಗಬಹುದು, ಹಂಚಿದರೆ ಬದುಕಬಹುದು ಅನ್ನೋದು ನಮ್ಮ ಮಂತ್ರವಾಗಲಿ. ಇವತ್ತೇ ಒಂದು ಸಣ್ಣ ಬದಲಾವಣೆ ಮಾಡೋಣ. ಕಿಚನ್ ಇಂದ ಹೊರ ಬರುವಾಗ ಅಥವಾ ರೂಮಿನಿಂದ ಹೊರ ಬರುವಾಗ ಲೈಟ್ ಆಫ್ ಮಾಡೋದು ಮರಿಬೇಡಿ. ಹಾಗೆ ನಲ್ಲಿಯನ್ನ ಸರಿಯಾಗಿ ಬಂದ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 900085001116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
1: ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜಾವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಅರ್ಜ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ.

ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳ್ಸಿಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋ ನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686029629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋ ನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಈಗ ನೋಡಿ, ನಮ್ಮ ಸೌರಮಂಡಲದಲ್ಲಿ ಎಷ್ಟೊಂದು ಗ್ರಹಗಳಿದಾವೆ, ಅಂತದ್ರಲ್ಲಿ ವಿಶೇಷವಾಗಿರುವಂತಹ ಗ್ರಹಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಅಂತಹದ್ರಲ್ಲಿ ಇವತ್ತು ನಾವು ಭೂಮಿಯ ಬಗ್ಗೆ ಮಾತಾಡ್ತಾ ಇದೀವಿ. ನೋಡಿ, ಭೂಮಿನಲ್ಲಿ ಎಷ್ಟೊಂದು ವಿಸ್ಮಯಕಾರಿ ವಿಚಾರಗಳಿದಾವೆ ಅಂತ ನೋಡೋದಾದ್ರೆ, ನಮ್ಮ ಭೂಮಿನಲ್ಲಿ 70% ನಷ್ಟು ಭಾಗ ನೀರೇ ತುಂಬಿಕೊಂಡಿದೆ, ಇದು ನಮಗೆಲ್ಲ ಗೊತ್ತಾ ಇದೆ. ಅಂಡ್ ಇದರ ಜೊತೆಗೆ ಇರುವಂತಹ ಭೂ ಪ್ರದೇಶದಲ್ಲಿ ಹಲವಾರು ಬದಲಾವಣೆಗಳಾಗ್ತಾ ಇರತ್ತೆ. ಅಂತಹದ್ರಲ್ಲಿ ಇವತ್ತು ನಾನು ಮಾತಾಡ್ತಾ ಇರೋದು ಈ ಭೂಕಂಪನ ಅಂತ ಹೇಳಿ ಮಾತಾಡ್ತೀವಲ್ಲ ನಾವೆಲ್ಲ. ಸೊ ಭೂಕಂಪ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ. ಸೊ ನಿಮಗೇನಾದ್ರೂ ಇದ್ರ ಬಗ್ಗೆ ಏನಾದ್ರು ಗೊತ್ತಿದ್ರೆ ಅದನ್ನ ನೀವು ಕೂಡ ಹೇಳ್ಬೋದು. ಅಂಡ್ ಹಾಗೆ ಈ ಭೂಕಂಪ ಆಗೋದಕ್ಕೆ ಏನೆಲ್ಲ ಕಾರಣಗಳಿದೆ, ಮತ್ತೆ ಈ ಭೂಕಂಪ ಅಂದ್ರೆ ಮೇನ್ಲಿ ಏನಂತ ಹೇಳಿ ಇವತ್ತು ಹೇಳ್ತಾ ಇದ್ದೀನಿ. ಈ ಇಂಟ್ರೆಸ್ಟಿಂಗ್ ವಿಷಯವನ್ನ ಕೇಳೋದಕ್ಕೆ ನೀವು ಕೂಡ ಕಾತುರದಿಂದ ಕಾಯ್ತಾ ಇದ್ರೆ ನಮ್ಮ ಶೋನ ಕೇಳಿಸ್ಕೊಳ್ತಾ ಇರಿ. ಅಂಡ್ ಈ ಒಂದು ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬಂದಿದ್ದೆ. ನಾನು ಆರ್ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದ ಹಾಗೆ ನಿಮಗೆ ಈ ಒಂದು ಪ್ಲಾನೆಟ್ಸ್ನ ಬಗ್ಗೆ ಮಾತಾಡ್ತಾ ಇದ್ದೆ. ಈಗ ನೋಡಿ, ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ಇರುವಂತಹ ಪ್ಲಾನೆಟ್ಸ್ಗಳನ್ನ ನೋಡ್ತೀವಿ ಅಂತಂದರೆ, ಪ್ಲಾನೆಟ್ಸ್ಗಳಲ್ಲಿ ಮರ್ಕ್ಯೂರಿ ಆಗಿರ್ಬೋದು, ವೆನಸ್ ಆಗಿರ್ಬೋದು, ಅರ್ಥ್ ಆಗಿರ್ಬೋದು, ಮಾರ್ಸ್, ಜುಪಿಟರ್, ಸ್ಯಾಟ್ರನ್, ಯುರೇನಸ್, ನೆಪ್ಚ್ಯೂನ್, ಹೀಗೆ ಬೇರೆ ಬೇರೆ ಗ್ರಹಗಳನ್ನು ನಾವು ನೋಡಬಹುದು. ಅಂಥದ್ರಲ್ಲಿ ಇವತ್ತು ವಿಶೇಷವಾಗಿ ನಾನು ಭೂಮಿಯಲ್ಲಿ ಆಗುವಂತಹ ಬದಲಾವಣೆಗಳ ಬಗ್ಗೆ, ಅದರಲ್ಲೂ ಕೂಡ ಇವತ್ತು ಇಂಪಾರ್ಟೆಂಟ್ ಆಗಿ ಮಾತಾಡ್ತಾ ಇರೋದು ಭೂಕಂಪನದ ಬಗ್ಗೆ. ಸೊ ಈ ಭೂಕಂಪ ಅನ್ನೋದು ಯಾಕಾಗತ್ತೆ, ಮತ್ತು ಯಾವ ಸಮಯದಲ್ಲಿ ಆಗುತ್ತೆ, ಎಲ್ಲೆಲ್ಲಿ ಆಗುತ್ತೆ, ಈ ಥರದ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಭೂಕಂಪದ ಬಗ್ಗೆ ಏನಾದ್ರು ಗೊತ್ತಿದೆ ಅಂತಂದರೆ ನೀವು ಸಹ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ನಮ್ಮ ಸಂಖ್ಯೆ 9686960926729627 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ, ಈಗ ಭೂಕಂಪನ ಅನ್ನುವಂಥದ್ದು Zone 4, Zone 3 ಈ ಥರದ ಪ್ರದೇಶಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ನಾನಾಗಲೇ ಹೇಳಿದೆ, ನಮ್ಮ ಭೂಮಿ 70%ನಷ್ಟು ನೀರಿನಿಂದ ತುಂಬಿಕೊಂಡಿದೆ ಅಂಥೇಳಿ. ಇನ್ನು ಉಳಿದ ಭಾಗ ಏನಿದೆ ಅದು ಭೂಮಿಯಾಗಿರುತ್ತೆ. ಈ ಭೂಮಿಯಲ್ಲಿನೇ ಈ ಭೂಕಂಪನಗಳು ಸಂಭವಿಸ್ತವೆ. ಅದರಲ್ಲಿ Zone 4ರಲ್ಲಿ ನಾವು ನೋಡ್ತೀವಿ ಅಂದರೆ ದೆಹಲಿ, ಮಹಾರಾಷ್ಟ್ರದ ಕೊಯ್ನಾ ಪ್ರದೇಶಗಳು ಬರ್ತವೆ. ಆ್ಯಂಡ್ ಈ ಝೋನ್ನಲ್ಲಿ ಭೂಕಂಪದ ತೀವ್ರತೆ ಸ್ವಲ್ಪ ಕಡಿಮೆ ಇರುತ್ತೆ. ಆ್ಯಂಡ್ ಭೂಕಂಪನ Zone 3ರಲ್ಲಿ ಆಯಿತು ಅಂದರೆ ಅದು ಅಂಡಮಾನ್ ನಿಕೋಬಾರ್ ಪ್ರದೇಶಗಳಲ್ಲಿ ಬರುತ್ತೆ. ಈ ಝೋನ್ ಅಷ್ಟೇನೂ ಅಪಾಯ ಇಲ್ಲ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಹಿಂದೆ ಗುಜರಾತಿನ ಭುಜ್ನಲ್ಲಿ ಆದಂತಹ ಭೂಕಂಪನ ಬಹಳಷ್ಟು ಅನಾಹುತಗಳನ್ನು ಮಾಡಿತು. ಹೈಟಿಯಲ್ಲಾದ ಭೂಕಂಪನವು ಅಲ್ಲಿನ ಆಡಳಿತದ ಶಕ್ತಿ ಕೇಂದ್ರವನ್ನೇ ಧ್ವಂಸ ಮಾಡಿತು. ಇನ್ನು ಜಪಾನ್ನಲ್ಲಿ ಆದಂತಹ ಭೂಕಂಪನಗಳು ಭಯಂಕರ ಸುನಾಮಿಗಳಿಗೆ ಕಾರಣವಾಗ್ತದೆ. ಹಾಗಾದರೆ ಈ ಭೂಕಂಪನಗಳಿಗೆ ಕಾರಣ ಏನು ಅಂತ ನೋಡೋದಾದರೆ, Christ 5 ಗ್ರೀಕ್ನ ಫಿಲಾಸಫರ್ ಅನಾಕ್ಸಗೋರಸ್ ಅನ್ನುವಂಥವರು ಭೂಕಂಪನಗಳಿಗೆ ಗಾಳಿ ಕಾರಣ ಅಂತ ಹೇಳಿರ್ತಾರೆ. ಹಾಗೆಯೇ ಥೇಲ್ಸ್ ಅನ್ನುವಂತಹ ಫಿಲಾಸಫರ್ ಏನು ಹೇಳ್ತಾರೆ, ಭೂಕಂಪನಕ್ಕೆ ಭೂಮಿ ಮತ್ತು ನೀರಿನ ನಡುವಿನ ಘರ್ಷಣೆ ಕಾರಣ ಅಂತ ಹೇಳಿರ್ತಾರೆ. ಸೊ ಈ ರೀತಿಯಲ್ಲಿ ಬೇರೆ ಬೇರೆ ಪರ್ಸ್ಪೆಕ್ಟಿವಲ್ಲಿ ಅವರವರ ವಿಚಾರಗಳನ್ನು ಹೀಗೆ ವ್ಯಕ್ತಪಡಿಸಿರ್ತಾರೆ. ಇನ್ನು ಪ್ಲೀನಿ ಪ್ರಕಾರವಾಗಿ ಭೂಮಿಯ ಒಳಗಿನ ಅಂಡರ್ಗ್ರೌಂಡ್ ಥಂಡರ್ ಸ್ಟ್ರೋಮ್ ಏನಿರುತ್ತೆ ಭೂಕಂಪನಕ್ಕೆ ಕಾರಣ ಅಂತ ಹೇಳ್ತಾರೆ. ಹೀಗೆ ವಿಜ್ಞಾನದ ತಂತ್ರಜ್ಞಾನದ ಜ್ಞಾನ ಹೆಚ್ಚಿದಂತೆ ಭೂಕಂಪನಕ್ಕೆ ಅಧ್ಯಯನವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಫೈನಲಿ ಭೂಕಂಪನ ಅನ್ನುವಂಥದ್ದು ಈ ರೀತಿಯ ಬೇರೆ ಬೇರೆ ಕಾರಣಗಳಿಗೆ ಆಗುವಂಥದ್ದು ಅಂತಲೇ ಹೇಳ್ಬೋದು. ಹಾಗಾದರೆ ಈ ಭೂಕಂಪನಗಳು ಆದಂತಹ ಸಂದರ್ಭಗಳಲ್ಲಿ ಭೂಕಂಪನವನ್ನು ಅಳೆಯೋದಕ್ಕೆ ಒಂದು ಮಾಪನವನ್ನು ಕೂಡ ಬಳಸಲಾಗುತ್ತೆ. ಅದರ ಹೆಸರು ಸಿಸ್ಮೋಗ್ರಾಫ್. ಈ ಒಂದು ಮಾಪನದಿಂದ ಭೂಕಂಪನಗಳನ್ನು ಅಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ರಿಕ್ಟರ್ ಸೇಲ್ ಬಳಸಿ ಭೂಕಂಪನದ ತೀವ್ರತೆಯನ್ನು ಕೂಡ ಅಳೀತಾರೆ. ಭೂಕಂಪನದ ಅಧ್ಯಯನಕ್ಕಾಗಿ ವಿಶ್ವದ ನಾನಾ ಭಾಗಗಳಲ್ಲಿ ಈ ಯಂತ್ರಗಳನ್ನು ಸ್ಥಾಪನೆ ಮಾಡಿರ್ತಾರೆ. ನಮ್ಮ ರಾಜ್ಯದಲ್ಲಿ ಕೂಡ ಗೌರಿಬಿದನೂರಿನಲ್ಲಿ ಭೂಕಂಪನ ಅಧ್ಯಯನ ಕೇಂದ್ರ ಇದೆ. ಹಾಗೆ ಹೆಸರುಗುಂಡಿ ಅಥವಾ ಜೇವರ್ಗಿಯಲ್ಲಿ ಕೂಡ ಭೂಕಂಪನದ ಅಧ್ಯಯನ ಕೇಂದ್ರವನ್ನು ವ್ಯವಸ್ಥಿತವಾಗಿ ಮಾಡಲಾಗಿದೆ. ಸೊ ಹೀಗೆ ಭೂಕಂಪನಗಳು ಆಗುವಂತಹ ಪ್ರದೇಶಗಳಲ್ಲಿ ಭೂಕಂಪನವನ್ನು ಅಳೆದು ಅದಕ್ಕೆ ಏನೆಲ್ಲ ರೀಸನ್ ಅನ್ನೋದನ್ನು ಕೂಡ ಕಂಡುಹಿಡಿಯಲಾಗುತ್ತೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಭೂಕಂಪನದ ಬಗ್ಗೆ ತಿಳಿಸಿದಂತಹ ಇನ್ಫಾರ್ಮೇಷನ್ ನಿಮಗೂ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಅಂದರೆ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಹೇಳೋದಕ್ಕೆ ನಾನು ಕೂಡ ವಾಪಸ್ ಬರ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ, ಸೊ ಇವತ್ತು ಭೂಕಂಪನದ ಬಗ್ಗೆ ಮಾತಾಡಿದ್ವಿ. ಹಾಗೆ ಭೂಮಿನಲ್ಲಿರುವಂತಹ ರಾಷ್ಟ್ರಗಳಿಂದವೆ ಪ್ರತಿಯೊಂದು ರಾಷ್ಟ್ರದಲ್ಲೂ ಕೂಡ ಒಂದು ವಿಶೇಷತೆ ಇದೆ. ಹಾಗೆ ಆ ರಾಷ್ಟ್ರದ ಹೆಸರು ಕೂಡ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲೇ ಈಗ ಬೇರೆ ಬೇರೆ ದೇಶಗಳ ಹೆಸರುಗಳನ್ನ ನಾವು ನೋಡ್ತೀವಿ ಅಂತಂದರೆ ಹೆಸರುಗಳು ಹೇಗೆ ಬಂತು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಹಾಗಾಗಿ ಇವತ್ತು ನಾನು ಅಮೇರಿಕ ಅನ್ನುವಂತಹ ಒಂದು ಹೆಸರು ಹೇಗೆ ಬಂತು ಅನ್ನುವಂತಹ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಹೇಳ್ತಾ ಇದ್ದೀನಿ. ಸೊ ಈಗ ಅಮೇರಿಕವನ್ನು ಕಂಡುಹಿಡಿದಿದ್ದು ಯಾರು ಅಂತ ನೋಡೋದಾದರೆ ಅದು ಕೊಲಂಬಸ್ ಅಂತ ಹೇಳ್ಬೋದು. ಆದರೆ ಆ ದೇಶಕ್ಕೆ ಯಾಕೆ ಅವನ ಹೆಸರನ್ನು ಇಡಲಿಲ್ಲ ಅಂತ ನಾವು ನೋಡೋದಾದರೆ ಅಮೇರಿಕ ಅನ್ನುವಂತಹ ಹೆಸರು ಬಂದಿದ್ದು ಒಂದು ಸ್ವಾರಸ್ಯಕರವಾದಂತಹ ವಿಷಯ ಆಗಿದೆ. ಇಂಡಿಯಾವನ್ನು ಹುಡುಕೋದಕ್ಕೆ ಸಮುದ್ರದ ಮೂಲಕ ಬಂದಂತಹ ಕೊಲಂಬಸ್ 1492 ಅಕ್ಟೋಬರ್ 12 ತಾರೀಕು ಯಾವುದೋ ಒಂದು ದ್ವೀಪವನ್ನು ಸೇರ್ತಾರೆ. ಅವರ ದೇಶ ಅಂದರೆ ಸ್ಪೇನ್ನ ದೊರೆ ಫರ್ಡಿನ್ಯಾಂಡ್ ಮತ್ತು ರಾಣಿ ಇಸ್ಬೆಲ್ಲಾ ಅವರ ಹೆಸರಲ್ಲಿ ಆ ದ್ವೀಪಕ್ಕೆ ಸ್ಯಾನ್ ಸ್ವೆಲ್ಲಾಡೋರ್ ಎನ್ನುವಂತಹ ಹೆಸರನ್ನು ಇಡ್ತಾರೆ. ಈ ದ್ವೀಪ ಅಮೇರಿಕದ ಒಂದು ಸಣ್ಣ ಭಾಗವಾಗಿರುತ್ತೆ. ನಾವೀಗ ಅದನ್ನು ವಾಲ್ಟಿಂಗ್ ಐಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಆದರೆ ಆ ಒಂದು ವಾಲ್ಟಿಂಗ್ ಐಲ್ಯಾಂಡ್ ಏನಿತ್ತು ಅದನ್ನೇ ಅವನು ಇಂಡಿಯಾ ಅಂತ ಹೇಳಿ ಭಾವಿಸ್ಕೊಂಡು ಅಲ್ಲಿರುವಂತಹ ನಿವಾಸಿಗಳನ್ನ ಇಂಡಿಯನರು ಅಂತೇಳಿ ಕರೀತಾ ಇರ್ತಾರೆ. 1493 ಕೊಲಂಬಸ್ 2nd ಸಮುದ್ರಯಾನವನ್ನು ಪ್ರಾರಂಭಿಸಿ ಆಗಲೂ ಕೂಡ ಇಂಡಿಯಾವನ್ನ ಹುಡುಕಾಡೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೂ ಕೂಡ ಇಂಡಿಯಾವನ್ನ ಕಂಡುಹಿಡೋದಕ್ಕೆ ಸಾಧ್ಯನೇ ಆಗಿರಲ್ಲ. 1498 3rd ಸಾಗರಯಾನವನ್ನು ಮಾಡಿ ದಕ್ಷಿಣ ಅಮೆರಿಕಕ್ಕೆ ತಲುಪ್ತಾನೆ. ಇದಾದ ನಂತರದಲ್ಲಿ ಅಮೆರಿಗೋ ವೆಸ್ಪುಸಿ ಎನ್ನುವಂಥವರು 1501-502 ಸಮುದ್ರಯಾನವನ್ನು ಮಾಡಿ ಬ್ರೆಜಿಲ್ನ ಕರಾವಳಿಯನ್ನ ಕಂಡುಹಿಡಿತಾನೆ. ಯಾವುದನ್ನ ಏಷ್ಯಾದ ಒಂದು ಭಾಗ ಅಂತೇಳಿ ಕೊಲಂಬಸ್ ಅನ್ಕೊಂಡಿರ್ತಾರೋ ಅದು ಹೊಸ ಖಂಡವೇ ಆಗಿರುತ್ತೆ ಅನ್ನೋದು ವೆಸ್ಪುಸಿ ಅವರಿಗೆ ಖಚಿತ ಆಗುತ್ತೆ. ನಂತರ ದಕ್ಷಿಣ ಅಮೆರಿಕದಲ್ಲಿ ಬಂದಿರದಂತಹ ಮೊಟ್ಟ ಮೊದಲ ಐರೋಪಿಯನ್ ಅನ್ನುವಂತಹ ಕೀರ್ತಿ ಅಮೆರಿಗೋ ವೆಸ್ಪುಸಿ ಅವರಿಗೆ ಸಿಗುತ್ತೆ. ಅವರ ಗೌರವಾರ್ಥವಾಗಿ ಜರ್ಮನಿಯ ಭೂಗೋಳ ಶಾಸ್ತ್ರಜ್ಞ ವಾಲ್ಸಿ ಮಿಲ್ಲರ್ ಅನ್ನೋರು ಬ್ರೆಜಿಲ್ ಪ್ರದೇಶಕ್ಕೆ ಅಮೆರಿಕ ಅಂತ ಹೆಸರಿಡ್ತಾರೆ. ಈ ಹೆಸರು ಹೆಚ್ಚು ಪ್ರಚಲಿತವಾಗಿ ಅದೇ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಈ ರೀತಿಯಲ್ಲಿ ಅಮೇರಿಕಾಗೆ ಈ ಒಂದು ಹೆಸರು ಬರೋದಕ್ಕೆ ಕಾರಣ ಆಗುತ್ತೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಇಂಟ್ರೆಸ್ಟಿಂಗ್ ವಿಷಯ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ದ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳಿದಂತಹ ಈ ಒಂದು ಇಂಟ್ರೆಸ್ಟಿಂಗ್ ವಿಷಯಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆ 9686869279 ಈ ಸಂಖ್ಯೆ ತಿಳಿಸಿ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಎಲ್ಲಿಗೂ ಬಾಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸುಮ್ಮನೆ ತಮಾಷೆಗೆ ಊಹಿಸ್ಕೋ, ಜಸ್ಟ್ ಥಿಂಕ್, ಕಲ್ಪಿಸ್ಕೋ. ತಾರೆ ತುಂಬಾನೇ ದೂರ, ನೀನೇ ಆ ತಾರೆ ಆದರೆ. ಹೂವು ತುಂಬಾನೇ ಮೃದು, ನೀನೇ ಆ ಹೂವಾದ್ರೆ. ಎಟುಕುವ ತಾರೆ ನಲುಗದ ಹೂ ನೀನಾಗ್ತೀಯ. ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್. ರೈಟ್
1: ರೈಟ್
0: ಜೂಟ್
1: ಜೂಟ್.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
10: ಹಾಯ್, ಹ್ಯಾಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಅಫ್ಕೋರ್ಸ್, ಪ್ರತಿ ಒಂದಿನ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಮಾಹಿತಿಯನ್ನ ಕೊಡ್ತಾನೆ ಇರ್ತೀವಿ. ಮನೆ ಕಟ್ಟೋದು ಎಷ್ಟೋ ಜನರ ಕನಸಾಗಿರುತ್ತೆ, ಹಾಗೆ ಆ ಕನಸು ನನಸಾಗುವಂತಹ ಸಮಯ ಕೂಡ ಬರುತ್ತೆ. ಅಂದ್ರೆ ಸೈಡ್ ತಗೊಳ್ತೀವಿ, ಮನೆಯನ್ನ ಕೂಡ ಕಟ್ಟೋಕೆ ಪ್ರಾರಂಭ ಮಾಡ್ತೀವಿ. ಮನೆ ಕಟ್ತಾ ಇರುವಾಗ ಆ ಮನೆಯೊಳಗೆ ಯಾವ ಟೈಲ್ಸ್ ಹಾಕೋದು ಏನು ಅಂತ ಸಖತ್ ಕನ್ಫ್ಯೂಷನ್ಸ್ ಇರುತ್ತೆ. ಆಯ್ತಾ, ನಮ್ಮ ಶಿವಮೊಗ್ಗದಲ್ಲಿ ಒಂದು ಟೈಲ್ಸ್ ಶಾಪ್ ಇದೆ. ಆಯ್ತಾ, ಈ ಶಾಪ್ ತುಂಬಾನೇ ಚೆನ್ನಾಗಿದೆ, ಹಾಗೆ ವೆಟ್ರಿಫೈಡ್ ಟೈಲ್ಸ್ ಗಳು ಇಲ್ಲಿ ಸಿಗುವಂತದ್ದು, ಸಾಕಷ್ಟು ವೆರೈಟೀಸ್ ಆಫ್ ಟೈಲ್ಸ್ ಇಲ್ಲಿ ಇದೆ. ಅದೇನೆ ಟ್ರೋವ್ ಟೈಲ್ಸ್ ಸ್ಟುಡಿಯೋ. ವಾವ್, ಹೆಸರು ಕೂಡ ಡಿಫ್ರೆಂಟ್ ಆಗಿದೆ ಅಲ್ವಾ? ಹೌದು, ಇದರ ಮಾಲೀಕರಾಗಿರುವಂತಹ ಪಿಯೂಷ್ ಬಲಾಯಿ ಅವರು ನಮ್ಮೊಟ್ಟಿಗೆ ಮಾತಾಡ್ತಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್.
11: ನಮಸ್ತೆ
10: ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
11: ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.
10: ಓಕೆ, ಪಿಯೂಷ್ ಸರ್ ಹೇಗಿದ್ದೀರಾ?
11: ಚೆನ್ನಾಗಿದ್ದೀನಿ.
10: ಕಾಫಿ ಆಯ್ತಾ ಸರ್?
11: ಆಯ್ತು ಆಯ್ತು.
10: ಓಕೆ, ಸೊ ನಮಗೆ ಪಿಯೂಷ್ ಸರ್ ಅವರ ಪರಿಚಯ ಆಗ್ಬೋದಾ? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದಲ್ಲ ಎಲ್ಲಿ ಸರ್?
11: ನಾನು ಬೇಸಿಕಲಿ ನಾನು ರಾಜಸ್ಥಾನಿಂದ, ಬಟ್ ಲಾಸ್ಟ್ 24 years ಶಿವಮೊಗ್ಗದಲ್ಲಿ ಇದ್ದೀನಿ. ನಮ್ಮದು ಮುಂಚೆ ಜ್ಯುವೆಲ್ರಿ ಬಿಸ್ನೆಸ್ ಇತ್ತು, ನಮ್ಮದು ಸ್ವಲ್ಪ ಮೊಬೈಲ್ ಫೋನ್ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಇದೆ. ನಾನು ರಿಯಲ್ಮಿ ಮೊಬೈಲ್ದು ಶಿವಮೊಗ್ಗದಲ್ಲಿ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಮಾಡ್ತಾ ಇದ್ವಿ. ಆ್ಯಂಡ್ ಇದು ಒಂದು ಹೊಸ ವೆಂಚರ್, ಟೈಲ್ ಶೋರೂಮ್ ಓಪನ್ ಮಾಡಿದ್ವಿ.
10: ಸೂಪರ್. ಸೊ ಇದಕ್ಕಿಂತ ಮುಂಚೆ ಬೇರೆ ಬೇರೆ ಎಲ್ಲ ಬಿಸ್ನೆಸ್ ಮಾಡ್ತಾ ಇದ್ರಿ. ಪಿಯೂಷ್ ಸರ್, ಬೇಸಿಕಲಿ ನಿಮಗೆ ಈ ಬಿಸ್ನೆಸ್ ಫೀಲ್ಡ್ಗೆ ಬರಬೇಕಂತ ಯಾಕೆ ಅನ್ನಿಸ್ತು? ಬೇರೆ ಆಪ್ಷನ್ಸ್ ಇರ್ಬೋದಿತ್ತಲ್ವಾ?
11: ಹಾಂ, ವೆರಿ ಗುಡ್ ಕ್ವಶನ್. ಈಗ ಏನಿದೆ, ಈಗ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಬೇರೆ ಡೈವರ್ಸಿಫೈಡ್ ಆಗಿದೆ, ಈಗ ಫ್ಯಾಷನ್ ಇಂಡಸ್ಟ್ರಿ ಥರ ಆಗಿದೆ. ಮುಂಚೆ ಟೈಲ್ಸ್ ಏನಿತ್ತು, ಒಂದು ಜಾಸ್ತಿ ತಗೊಳ್ಳಿ ಮನೆಯಲ್ಲಿ ಎಲ್ಲ ಕಡೆ ಹಾಕ್ಬೋದು ಈ ಥರ ವ್ಯವಸ್ಥೆ ಇತ್ತು. ಈಗ ಸೆಲೆಕ್ಷನ್ ಸುಮಾರು ಬಂದಿದೆ, ಟೈಲ್ಸ್ ಸುಮಾರು ಟೈಪ್ದು ಬಂದಿದೆ, ಮತ್ತು ಎಲ್ಲ ಈಗ ಮನೆಗಳು ವಿತ್ ಆರ್ಕಿಟೆಕ್ಟ್ಗೆ ಗೈಡೆನ್ಸ್ದಲ್ಲಿ ಮಾಡ್ತಾ ಇದ್ವಿ. ಸೊ ಈಚ್ ಆ್ಯಂಡ್ ಎವ್ರಿ ಎವ್ರಿ ರೂಮ್ ಬಾತ್ರೂಮ್ ಹಾಲ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಕನ್ಸೆಪ್ಟ್ ವೈಸ್ ಮಾಡ್ತಾರೆ, ಥೀಮ್ ಬೇಸಿಸ್ ಮಾಡ್ತಾರೆ. ಸೊ ಸುಮಾರು ಬೇರೆ ಬೇರೆ ಟೈಲ್ಸ್ ರಿಕ್ವೈರ್ಮೆಂಟ್ ಆಗುತ್ತೆ. ಸೊ ಶಿವಮೊಗ್ಗದಲ್ಲಿ ಉಡ್ದು ಅವಶ್ಯಕತೆ ಇತ್ತು. ಸೊ ವಿ ಸ್ಟಾರ್ಟೆಡ್ ದಿಸ್.
10: ಸೂಪರ್. ಬಿಸ್ನೆಸ್ ಹೇಗಿದೆ ಸರ್?
11: ಚೆನ್ನಾಗಿದೆ ಮ್ಯಾಮ್. ಶಿವಮೊಗ್ಗದಲ್ಲಿ ಇಟ್ಸ್ ಅ ಗ್ರೋಯಿಂಗ್ ಸಿಟಿ. ಸೊ ಇಟ್ ಜಸ್ಟ್ ಬಿಗಿನಿಂಗ್ ಹಿಯರ್.
10: ಇದಕ್ಕಿಂತ ಮುಂಚೆ ಏನೇನೆಲ್ಲ ಬಿಸ್ನೆಸ್ ಮಾಡಿದ್ರಿ ಸರ್?
11: ನಾನು ಜ್ಯುವೆಲ್ರಿದಲ್ಲಿ ಇತ್ತು ಫಸ್ಟ್. ನಾನು ಮೊಬೈಲ್ ಫೀಲ್ಡ್ಸ್ ಲಾಸ್ಟ್ 15 ಇಯರ್ಸಿಂದ ಮಾಡ್ತಾ ಇದ್ವಿ. ಲಾಸ್ಟ್ 7.5 ವರ್ಷದಿಂದ ಆ ಟೈಲ್ಸ್ ಶೋರೂಮ್ ಇದೆ.
10: ಓಕೆ.
11: ನಮ್ಮದು 8 ಶೋರೂಮ್ಸ್ ಇದೆ ಬೆಂಗಳೂರಲ್ಲಿ. ಸೊ ನಾವು ಟಿಯರ್ 2 ಟಿಯರ್ 3 ಸಿಟಿದಲ್ಲಿ ಬರಬೇಕು ಅಂತ ಶಿವಮೊಗ್ಗದಲ್ಲಿ ಬಂದಿದ್ದೀವಿ.
10: ಸೊ ನೀವು ಬೇಸಿಕಲಿ ಶಿವಮೊಗ್ಗದವರು ಅಂದ್ರೆ ರಾಜಸ್ಥಾನದಿಂದ ಶಿವಮೊಗ್ಗಕ್ಕೆ ಬಂದು ಸುಮಾರು 21 ಇಯರ್ಸ್ ಆಗಿದೆ.
11: 24 ಇಯರ್ಸ್ ಆಗಿದೆ.
10: 24 ಇಯರ್ಸ್ ಆಗಿದೆ ಸರ್. ನಮ್ಗೀಗ ಈ ಟ್ರೋ ಟೈಲ್ ಸ್ಟುಡಿಯೋ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್, ಏನ್ ಸ್ಪೆಷಾಲಿಟಿ ಇದೆ ಇಲ್ಲಿ ಅಂತ.
11: ನಮ್ ಟ್ರೋದಲ್ಲಿ 13,000+ ಡಿಸೈನ್ಸ್ ಟೈಲ್ಸ್ ಸಿಗುತ್ತೆ. ಸೊ ಇದರಲ್ಲಿ ಏನಿದೆ ಬೇರೆ ಕಡೆ ಹಿಂಗೆ ಏನಿರುತ್ತೆ, ಟೈಲ್ಸ್ ಪರ್ಚೇಸ್, ಇಫ್ ಯು ಗೋ ಟು ಪರ್ಚೇಸ್ ಟೈಲ್ಸ್ ಏನು ಮಾಡ್ತಾರೆ, ನಿಮಗೆ ಟೈಲ್ಸ್ ಶೋ ಮಾಡ್ತಾರೆ. ನಮ್ಮದಲ್ಲಿ ಹಿಂಗೆ ಇಲ್ಲ. ಯಾರು ಮನೆಗೆ ಪರ್ಚೇಸ್ ಮಾಡೋಕ್ಕೆ ಬರ್ತಾರೆ, ಅಥವಾ ನಾನು ಅವ್ರಿಗೆ ಕನ್ಸೆಪ್ಟ್ ಮಾಡಿ ತೋರಿಸ್ತೀನಿ. ಲೈಕ್ ಈಗ ಬಾತ್ರೂಮಲ್ಲಿ ಶವರ್ದಲ್ಲಿ ಏನು ಹಾಕಬೇಕು, ನಿಶ್ ಏರಿಯಾಗೆ ಏನು ಹಾಕಬೇಕು, ಫ್ಲೋರಿಂಗ್ ಹಿಂಗೆ ಹಾಕಬೇಕು. ಈಗ ಡ್ರೆಸ್ಸಿಂಗ್ ಹಿಂಗೆ ಮಾಡ್ತಾರೆ, ಒಂದು ಡಿಸೈನರ್ ಟೈಲರ್ದಲ್ಲಿ ಡಿಸೈನರ್ ಶೋರೂಮ್ದಲ್ಲಿ ಯಾವ ಟೈಪ್ ಡ್ರೆಸ್ ಸೆಲೆಕ್ಟ್ ಮಾಡ್ತಾ ಇದ್ವಿ, ಈ ಆ ಥರ ಎಕ್ಸ್ಪೀರಿಯನ್ಸ್ ಇಲ್ಲಿ ಕೊಡಬೇಕು. ಆ ಥರ ಲೈಕ್ ಟೈಲ್ಸ್ ಕಲೆಕ್ಟ್ ಸೆಲೆಕ್ಷನ್ಗೆ ಹೆಲ್ಪ್ ಆಗುತ್ತೆ.
10: ಸೊ ಬರುವಂತ ಕಸ್ಟಮರ್ಸ್ಗೆ ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಡ್ತೀರಾ, ಎಲ್ಲಿ ಫಾರ್ ಎಕ್ಸಾಂಪಲ್ ಕಿಚನ್ಗೆ ಯಾವ ಥರ ಟೈಲ್ಸ್ ಹಾಕಬೇಕು, ಬಾತ್ರೂಮ್ಗೆ ಯಾವ ಥರ ಟೈಲ್ಸ್ ಇರಬೇಕು, ಈ ರೀತಿ ಆ್ಯಂಡ್ ಹೊರಂಡಾಗ ಯಾವ ಥರ ಟೈಲ್ಸ್ ಇರಬೇಕು,
11: ಆ ಕಲರ್ ಕಾಂಬಿನೇಷನ್ಸ್ ಎಲ್ಲರಿಗೆ ಮ್ಯಾಚ್ ಮಾಡಬೇಕು, ಆ್ಯಂಡ್ ಪರ್ಟಿಕ್ಯುಲರ್ ಥೀಮ್ ಇರುತ್ತೆ. ನನಗೆ ಸ್ವಲ್ಪ ಗ್ರೇ ಥೀಮ್ದಲ್ಲಿ ಬೇಕು, ಅಥವಾ ನನಗೆ ಯಾರು ಬ್ಲೂ ಥೀಮ್ ಬೇಕು, ಗೋಲ್ಡನ್ ಥೀಮ್ ಬೇಕು, ಅಷ್ಟು ವೆರೈಟೀಸ್ದು ಟೈಲ್ಸ್ ಇಲ್ಲಿ ಇರುತ್ತೆ. ವಿ ಸೋರ್ಸ್ ದೋಸ್ ಟೈಲ್ಸ್. ಸೊ ಕ್ಲೈಂಟ್ಗೆ ಮೋಸ್ಟ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಈಗ ಮನೆ ಇಸ್ ಲೈಕ್ ಒನ್ಸ್ ಇನ್ ಅ ಲೈಫ್ ಟೈಮ್
10: ಡ್ರೀಮ್ ಇರುತ್ತೆ, ತುಂಬಾ ಜನಕ್ಕೆ ಕನ್ಸಿಡ್ರ್.
11: ಹಾ, ಮುಂಚೆಯಿಂದ ಡ್ರೀಮ್ ಇತ್ತು, ಬಟ್ ಶಿವಮೊಗ್ಗ ಲೋಕಲ್ದಲ್ಲಿ ಸಿಗ್ತಾ ಇರಲಿಲ್ಲ. ಇದಕ್ಕೆ ಜನಕ್ಕೆ ಕಾಂಪ್ರಮೈಸ್ ಮಾಡಬೇಕಾಯ್ತು, ಬಿಕಾಸ್ ಎವ್ರಿ ಒನ್ ಕ್ಯಾನಾಟ್ ಗೋ ಟು ಬ್ಯಾಂಗ್ಳೂರ್. ಆ ಒಂದ್ ಸತಿ ಪ್ಲಾನ್ ಮಾಡೋ ಮೇಲೆ ಅಟ್ಲೀಸ್ಟ್ 10 ಸರಿ ಶೋರೂಮ್ದಲ್ಲಿ ಬರಬೇಕಾಗುತ್ತೆ. ಸೊ ಲೋಕಲ್ದಲ್ಲಿ ಈಸಿ ಇದೆ, ಬ್ಯಾಂಗ್ಳೂರ್ದಲ್ಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್.
10: ಓಕೆ, ಹಾಗಾಗಿ ಈ ಒಂದು ಟ್ರೋ ಟೈಲ್ ಸ್ಟುಡಿಯೋಗೆ ಬಂದ್ರೆ ಎಲ್ಲ ರೀತಿಯ ಟೈಲ್ಸ್ಗಳು, ಎಸ್ಪೆಷಲಿ 14,000 ಟೈಪ್ ಆಫ್ ಟೈಲ್ಸ್ಗಳು ಇಲ್ಲಿ ಸಿಗುವಂಥದ್ದು. ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಟ್ರೋ ಟೈಲ್ಸ್ ಸ್ಟುಡಿಯೋ ಬಗ್ಗೆ ಮಾತಾಡೋಕೆ ಸಾಕಷ್ಟು ವಿಷಯಗಳು ಬಾಕಿ ಇದೆ. ಆ ಮಾತುಕತೆಯನ್ನು ಮುಂದುವರಿಸಬೇಕು ಅಂದರೆ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಟ್ರ್ಯಾಕನ್ನು ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ಟ್ರೌ ಟೈಲ್ಸ್ ಸ್ಟುಡಿಯೋದ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಇದರ ಮಾಲೀಕರಾಗಿರುವ ಪಿಯೂಷ್ ಬಲಾಯ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ.
3: ಸರ್, ನನಗೊಂದು ತುಂಬಾ ಇಂಟ್ರೆಸ್ಟಿಂಗ್ ಕ್ವೆಶನ್ ಇದೆ. ನಿಮ್ಮ ಈ ಒಂದು ಶಾಪ್ಗೆ ಟ್ರೋ ಟೈಲ್ ಸ್ಟುಡಿಯೋ ಅಂತ ಹೆಸರಿಟ್ಟಿದ್ದ ಕಾರಣ ಏನು ಸರ್?
4: ಟ್ರೋ, ಇಟ್ ಇಸ್ ಎ ಇಟಾಲಿಯನ್ ವರ್ಡ್. ಅಂಡ್ ನಮ್ದು ಇದು ಹೆಡ್ ಆಫೀಸ್ ದ ಟ್ರೋ ಇದೆ. ಸೊ ದ ಸೇಮ್, ಇಟ್ ಇಸ್ ಅ ಫ್ರಾಂಚೈಸ್ ಸ್ಟೋರ್. ದಟ್ಸ್ ವೈ ವಿ ಕೀಪ್ ಇಟ್ ದ ಸೇಮ್ ನೇಮ್ ಹಿಯರ್.
3: ತುಂಬಾ ಇನೋವೇಟಿವ್ ಆಗಿದೆ ಸರ್ ನೇಮ್.
4: ನೇಮ್ ಇನೋವೇಟಿವ್ ಇದೆ, ಟೈಲ್ಸ್ಗಳು ಇನೋವೇಟಿವ್ ಇದೆ. ನಮ್ಮದಲ್ಲಿ ಇಂಡಿಯನ್ಸ್ ಇಂಪೋರ್ಟೆಡ್ ವುಡನ್ ಆಲ್ ಟೈಪ್ ಆಫ್ ಟೈಲ್ಸ್ ಅವೈಲಬಲ್ ಇದೆ. ಮತ್ತು ನಮ್ಮದು ವೆರಿ ಸ್ಪೆಷಲಿಟಿ ಏನಿದೆ, ಇಲ್ಲಿ ಟೈಲ್ಸ್ದು ಡಿಸೈನ್ಸ್ ವೆರಿ ಫ್ರೀಕ್ವೆಂಟ್ಲಿ ಚೇಂಜ್ ಆಗುತ್ತೆ. ಸೊ ಕ್ಲೈಂಟ್ ಈಗ 2-3 months ಬಂದ ಆಮೇಲೆ ಬೇರೆ ಯಾರು ಫ್ರೆಂಡ್ಸ್ ಅಥವಾ ಜೊತೆಗೆ ಬರ್ತಾರೆ, ಅಥವಾ ಓವರ್ಆಲ್ ಕಂಪ್ಲೀಟ್ ನ್ಯೂ ಕಲೆಕ್ಷನ್ಸ್ ಅವ್ರಿಗೆ ಸಿಗುತ್ತೆ. ಸೊ ಈಗ ಮನೆ ಮಾಡ್ತಾ ಟೈಮ್ ಸೇಮ್ ಟೈಲ್ಸ್ ಪೀಪಲ್ ಡೋಂಟ್ ವಾಂಟ್ ಟು ಪುಟ್ ಇನ್ ದೇರ್ ಹೋಮ್. ಸೊ ಅವ್ರಿಗೆ ಹೊಸ ಎಕ್ಸ್ಪೀರಿಯನ್ಸ್ ಸಿಗುತ್ತೆ.
3: ಸೊ ಹಾಗಾಗಿ ಇಲ್ಲಿಗೆ ಬಂದಾಗ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಡಿಫ್ರೆಂಟ್ ಆಗಿರೋ ಟೈಲ್ಸ್ಗಳು ಕೂಡ ನಮಗೆ ಸಿಗುವಂಥದ್ದು ಅಲ್ವಾ ಸರ್?
4: ಹಾಂ, ಡಿಫ್ರೆಂಟ್ ಟೈಲ್ಸ್ ಸಿಗುತ್ತೆ, ಮತ್ತು ಗೈಡೆನ್ಸ್ ಸಿಗುತ್ತೆ, ಸಜೆಷನ್ ಸಿಗುತ್ತೆ. ಯಾವ ಟೈಪ್ ಮನೆಗೆ ನಾರ್ಮಲ್ ಸ್ವಲ್ಪ ಡಿಸೈನರ್ ಟೈಲ್ ಹಾಕಿ ಪೂರ್ತಿ ಮನೆಗೆ ಡಿಸೈನರ್ ಲುಕ್ ಕೊಡ್ಬೋದು.
3: ಸೂಪರ್ ಸರ್. ಹಾಗೆ ಇಲ್ಲಿ ಅಟ್ ಪ್ರೆಸೆಂಟ್ ಎಷ್ಟು ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತೀರ ಸರ್?
4: ಇಲ್ಲಿ 7 ಜನ ವರ್ಕ್ ಮಾಡ್ತಾ ಇದ್ದಾರೆ.
3: 7 ಜನ ಇದ್ದಾರೆ ಸರ್. ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಮಿನಿಮಮ್ ಕ್ವಾಲಿಟೀಸ್ ಇರಬೇಕು ಅನ್ನೋದಾದ್ರೆ ಏನಿರಬೇಕು ಸರ್?
4: ಮಿನಿಮಮ್ ಒನ್ ಕ್ವಾಲಿಟಿ, ಎಥಿಕ್ಸ್ ಇರಬೇಕು. ಇಟ್ ಶುಡ್ ಬಿ ವೆರಿ ಟ್ರೂತ್ಫುಲ್. ದಟ್ ಈಸ್ ದ ಒನ್ ಮೇನ್ ಥಿಂಗ್.
3: ಸೊ ಎಥಿಕ್ಸ್ ಇದ್ರೆ ಸಾಕಾ, ಬಿಸ್ನೆಸ್ ಮಾಡ್ಬೋದಾ? ಬೇರೆ ಏನು ಕ್ವಾಲಿಟೀಸ್ ಬೇಡವಾ?
4: ಬೇರೆ ಅಲ್ಲಿ ಕ್ವಾಲಿಟೀಸ್ ಬೇಕಾಗುತ್ತೆ, ಬಟ್ ಎಥಿಕ್ಸ್ ಇರಬೇಕು. ಈಗ ಇಲ್ಲಿ ಯಾರು ಬಂದ ಮೇಲೆ ವಿಶ್ವಾಸ ಇಲ್ಲ, ಏನಿಲ್ಲ.
3: ಓಕೆ.
4: ಅಂಡ್ ನಾವು ಇಟ್ ಈಸ್ ಅ ಸರ್ವಿಸ್ ಇಂಡಸ್ಟ್ರಿ. ಸೊ ಕಸ್ಟಮರ್ಗೆ ಬೆಸ್ಟ್ ಸರ್ವಿಸ್ ಕೊಡಬೇಕಾಗತ್ತೆ. ಆಫ್ಟರ್ ಸೇಲ್ ಸರ್ವಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಇನ್ ಅವರ್ ಇಂಡಸ್ಟ್ರಿ, ಲೈಕ್ ಒನ್ಸ್ ಎಥಿಕ್ಸ್ ಟ್ರಸ್ಟ್ಫುಲ್ ಯು ಶುಡ್ ಬಿ ದೇರ್. ಆ್ಯಂಡ್ ಕಸ್ಟಮರ್ ಒಂದ್ಸತಿ ಬಂದ ಮೇಲೆ ಅವ್ರಿಗೆ ಟೈಲ್ಸ್ ಬಗ್ಗೆ ಟೆನ್ಷನ್ ಫ್ರೀ ಇರಬೇಕು. ಹಿ ಶುಡ್ ಥಿಂಕ್ ಲೈಕ್ ಟೈಲ್ಸ್ ಬಗ್ಗೆ ಶಾರ್ಟೇಜ್ ಆಗಿದೆ, ಡ್ಯಾಮೇಜ್ ಆಗಿದೆ. ಸೊ ಹಿ ಶುಡ್ ಬಿ ವೆರಿ ಟೆನ್ಷನ್ ಫ್ರೀ.
3: ಖಂಡಿತ ಸರ್. ಸೊ ಇಲ್ಲಿಗೆ ಬರುವಂತಹ ಕಸ್ಟಮರ್ಸ್ ಏನಿದ್ದಾರೆ ಅವರಿಗೆ ವಿಶ್ವಾಸವಾಗಿ ಅಂದರೆ ಎಥಿಕ್ಫುಲಿ ಬಿಸ್ನೆಸ್ ಮಾಡ್ತಾ ಇದ್ದೀರ ನೀವು ಅಲ್ವಾ ಸರ್?
4: ಯಾ, ಮಾಡಲೇಬೇಕಾಗುತ್ತೆ. ಈಗ ಕಸ್ಟಮರ್ಗೆ ಈಗ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ಇಂಡಸ್ಟ್ರಿದಲ್ಲಿ. ಇಫ್ ಯು ಆರ್ ನೋ ಇಫ್ ಯು ವಾಂಟ್ ಟು ಬಿಲ್ಡ್ ಯುವರ್ ಬ್ರ್ಯಾಂಡ್, ಸೊ ನಿಮಗೆ ಇದೆಲ್ಲ ಕ್ವಾಲಿಟೀಸ್ ಬೇಕಾಗತ್ತೆ. ಅದರ್ವೈಸ್ ಕಸ್ಟಮರ್ ರಿಪೀಟ್ ಬರಲ್ಲ.
3: ಖಂಡಿತ ಖಂಡಿತ. ಸೊ ರಿಪೀಟ್ ಕಸ್ಟಮರ್ ಬಂದಾಗ ಆ ಬಿಸ್ನೆಸ್ ಯಶಸ್ ಆಗುತ್ತೆ ಅಲ್ವಾ ಸರ್?
4: ಯಸ್. ಸೊ ವಿ ಡೋಂಟ್ ಡೂ ಅಡ್ವರ್ಟೈಸ್ಮೆಂಟ್ ಜಾಸ್ತಿ. ನಮ್ದು ಮೌತ್ ಪಬ್ಲಿಸಿಟಿ ಇರಬೇಕು. ಸೊ ಕಸ್ಟಮರ್ ಯಾರು ಬರ್ತಾರೆ ಅವ್ರಿಗೆ ಬೆಸ್ಟ್ ಸರ್ವಿಸ್ ಕೊಡಬೇಕು. ಸೊ ದೇ ಬಿಕಮ್ ಅವರ್ ಬ್ರ್ಯಾಂಡ್ ಅಂಬಾಸಿಡರ್ ಅಂಡ್ ಬಿಕಾಸ್ ಆಫ್ ಹಿಮ್ ಸೋ ಮೆನಿ ಕಸ್ಟಮರ್ಸ್ ಕಮ್.
3: ಓಕೆ ಪಿಯೂಷ್ ಸರ್, ಅಟ್ ದ ಸೇಮ್ ಟೈಮ್ ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಟೈಲ್ ಶಾಪ್ ಇದೆ ಆಯ್ತಾ? ನಾವು ನೋಡೋ ಹಾಗೇ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರೋ ಶಾಪ್ಸ್ಗಳಿದೆ. ಹೀಗೆಲ್ಲ ಇರುವಾಗ ಕಾಂಪಿಟೇಷನ್ ಹೇಗಿದೆ, ಜೊತೆಗೆ ಈ ಕಾಂಪಿಟೇಷನ್ನ ಕಮ್ ಅಕ್ರಾಸ್ ಮಾಡಲಿಕ್ಕೆ ನೀವು ಏನೆಲ್ಲ ಮಾಡ್ತಿದ್ದೀರಾ ಸರ್?
4: ಕಾಂಪಿಟೇಷನ್ ಇದೆ ಮ್ಯಾಮ್, ಅದು ಎಲ್ಲ ಫೀಲ್ಡಲ್ಲಿ ಇದೆ. ಇಫ್ ವಿ ಈಗ ನಮಗೆ ಸ್ವಲ್ಪ ಡಿಫ್ರೆಂಟ್ ಕಾಣಿಸ್ಬೇಕು, ನಮ್ಮ ಕಡೆ ಕ್ವಾಲಿಟಿ ಇರಬೇಕು, ನಮ್ಮ ಕಡೆ ವೆರೈಟಿ ಇರಬೇಕು, ನಮ್ಮಲ್ಲಿ ಸರ್ವಿಸ್ ಇರಬೇಕು, ಪ್ರೈಸ್ ಕರೆಕ್ಟ್ ಇರಬೇಕು. ಸೊ ದೀಸ್ ಆಲ್ ಮೇಕ್ಸ್ ಡಿಫ್ರೆನ್ಸ್. ಆ್ಯಂಡ್ ನಮ್ಮ ಟೈಲ್ಸ್ದಲ್ಲಿ ಬಿಕಾಸ್ ವಿ ಹ್ಯಾವ್ ಸೋ ಮೆನಿ ಶೋರೂಮ್ಸ್ ಆ್ಯಂಡ್ ಸೆಂಟ್ರಲೈಸ್ ವೇರ್ ಹೌಸ್, ಸೊ ಅವ್ರ ಕಾಸ್ಟ್ ಕಡಿಮೆ ಇರುತ್ತೆ ಆ್ಯಂಡ್ ವೆರೈಟೀಸ್ ತುಂಬ ಚೆನ್ನಾಗಿರುತ್ತೆ. ನಮ್ಮದು ಬೆಂಗಳೂರದಲ್ಲಿ ಸುಮಾರು ಶೋರೂಮ್ಸ್ ಇದೆ. ಸೊ ವಿ ಹ್ಯಾವ್ ಬೆಸ್ಟ್ ಆರ್ಕಿಟೆಕ್ಟ್ ಟಚ್. ಸೊ ಕಸ್ಟಮರ್ ಬಂದ ಮೇಲೆ ನಮ್ಮದು ಸುಮಾರು ನಮ್ಮದು ಕನ್ಸೆಪ್ಟ್ ಇರುತ್ತೆ. ಸೊ ಕಸ್ಟಮರ್ಗೆ ಲೈಕ್ ಇನೋವೇಟಿವ್ ಕನ್ಸೆಪ್ಟ್ಸ್ ನೋಡೋಕ್ಕೆ ಇರುತ್ತೆ.
3: ಖಂಡಿತ. ಹಾಗೆ ಪಿಯೂಷ್ ಸರ್, ನಿಮ್ಮ ಬಿಸ್ನೆಸ್ ಜರ್ನಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು?
4: ಯಾ, ಇಟ್ಸ್ ಓನ್ಲಿ 24-25 ಆಗಿದೆ. 24-25 ಇಯರ್ಸ್.
3: ಸೊ ನಿಮ್ಮ ಈ 24-25 ಇಯರ್ಸ್ ಆಫ್ ಬಿಸ್ನೆಸ್ ಜರ್ನಿಲಿ ಯಾವತ್ತೋ ಒಂದಿನ ತುಂಬ ಖುಷಿ ಪಡ್ತೀನಿ ಆ್ಯಂಡ್ ಆ ಮೂಮೆಂಟ್ನ ತುಂಬ ರೀಕಾಲ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವ ಮೂಮೆಂಟ್ ಸರ್ ಹೇಳ್ಬಹುದಾ?
4: ಈಗ ಶಿವಮೊಗ್ಗಿಂದ ಡೇ ಒನ್ನಿಂದ ನಾನು ಯಾವ್ಯಾವ ಬಿಸ್ನೆಸ್ ಮಾಡಿದ್ವಿ, ಸೊ ಐ ಆಮ್ ಸಕ್ಸಸ್ಫುಲ್ ಆ್ಯಂಡ್ ಶಿವಮೊಗ್ಗದಲ್ಲಿ ಸುಮಾರು ಜನದ್ದು ಸ್ನೇಹ ಸಿಕ್ಕಿದೆ. ಸೊ ಪರ್ಟಿಕ್ಯುಲರ್ಲಿ ನಮಗೆ ಶಿವಮೊಗ್ಗದಲ್ಲಿ ಪೀಪಲ್ ಆರ್ ವೆರಿ ಮಿಂಗಲ್ ಆಗುತ್ತೆ, ದೇ ಆರ್ ವೆರಿ ಕೋಆಪರೇಟಿವ್. ಸೊ ನಮಗೆ ಸುಮಾರು ಶಿವಮೊಗ್ಗ ಜನದ್ದು ಸ್ನೇಹ ಸಿಕ್ತು. ಆ್ಯಂಡ್ ಇನ್ ಮೈ ಲೈಫ್ ಐ ವಿಲ್ ವೆನ್ ಐ ಆಮ್ ಏಬಲ್ ಟು ಗಿವ್ ಬ್ಯಾಕ್ ಐ ವಿಲ್ ಡೆಫಿನೆಟ್ಲಿ ಗಿವ್ ಬ್ಯಾಕ್ ಟು ದ ಸೊಸೈಟಿ.
3: ಡೆಫಿನೆಟ್ಲಿ ಈ 25 ಇಯರ್ಸ್ ಅಲ್ಲಿ ಎಲ್ಲ ದಿನ ಕೂಡ ಮೆಮೊರೇಬಲ್ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ.
4: ಹಾ, ಓವರಾಲ್ ಲೈಕ್ ನಾನೀಗ ರಾಜಸ್ಥಾನದಿಂದ ಇಲ್ಲಿ ಬಂದು ಐ ವಾಸ್ ನ್ಯೂ, ಐ ಆಮ್ ನಾಟ್ ಫ್ಲೂಯೆಂಟ್ ಇನ್ ಕನ್ನಡ ಆಲ್ಸೋ. ಇದು ಎಲ್ಲ ಇನ್ ಸ್ಪೈಟ್ ಆಫ್ ಚಾಲೆಂಜಸ್ ಇದ್ರೂ ಕೂಡ ನಮಗೆ ಬಿಸ್ನೆಸ್ದಲ್ಲಿ ಏನು ಅಷ್ಟು ಕಷ್ಟ ಆಗಲಿಲ್ಲ ಬಿಕಾಸ್ ಆಫ್ ದ
3: ಪೀಪಲ್
4: ಆಫ್ ಶಿವಮೊಗ್ಗ.
2: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಪಿಯೂಷ್ ಸರ್ ಅವರು ಶಿವಮೊಗ್ಗ ಪೀಪಲ್ಗೆ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ರು, ಇಲ್ಲಿನ ಜನ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅಂತ ಹೇಳ್ತಿದ್ರು. ಹಾಗಿದ್ರೆ ಇವರ ಜೊತೆ ಮಾತಾಡೋಕೆ ಇನ್ನಷ್ಟು ವಿಷಯಗಳು ಬಾಕಿ ಇದೆ. ಈ ಮಾತುಕತೆಯನ್ನ ಮುಂದುವರಿಸಬೇಕು ಅಂದ್ರೆ ನೀವು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡ್ಬರ್ಬೇಕು. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ಟ್ರೋ ಟೈಲ್ ಸ್ಟುಡಿಯೋದ ಬಗ್ಗೆ ಮಾತಾಡ್ತಿದ್ವಿ. ಸೊ ಇದರ ಮಾಲೀಕರಾಗಿರುವ ಪಿಯೂಷ್ ಬಲಾಯ್ ಅವರು ಮೂಲತಃ ರಾಜಸ್ಥಾನದವರು. ಅಲ್ಲಿ ಹುಟ್ಟಿ ಬೆಳೆದು ನಂತರದಲ್ಲಿ ನಮ್ಮ ಶಿವಮೊಗ್ಗಕ್ಕೆ ಬಂದು ಸೆಟಲ್ ಆಗಿದ್ದಾರೆ. ಸುಮಾರು 24 ವರ್ಷದಿಂದ ಕೂಡ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಪಿಯೂಷ್ ಸರ್, ಈಗ ಬಿಸ್ನೆಸ್ ಅನ್ನುವಾಗ ಪ್ರಾಫಿಟ್ ಅಂಡ್ ಲಾಸ್, ಹ್ಯಾಪಿ ಅಂಡ್ ಸ್ಯಾಡ್ ಎಲ್ಲವೂ ಕೂಡ ಇರುತ್ತೆ. ಅಟ್ ದ ಸೇಮ್ ಟೈಮ್ ಸ್ಟ್ರಗಲಿಂಗ್ ಟೈಮ್, ಚಾಲೆಂಜಿಂಗ್ ಟೈಮ್ ಅಂತ ಇರುತ್ತೆ. ಸೊ ನಿಮ್ಮ ಬಿಸ್ನೆಸ್ ಜರ್ನಿಲಿ ಯಾವ್ದು ಸರ್ ಚಾಲೆಂಜಿಂಗ್ ಟೈಮ್ ಅಥವಾ ತುಂಬಾ ಸ್ಟ್ರಗಲಿಂಗ್ ಟೈಮ್ ಅಂತ ಆದ್ರೆ ಯಾವ್ದಿರ್ಬೋದು?
3: ನಾನು ಸುಮಾರು 2-3 ಟೈಮ್ಸ್ ಬಿಸ್ನೆಸ್ ಚೇಂಜ್ ಮಾಡಿದೀವಿ, ಎಕ್ಸ್ಪೆನ್ಷನ್ ಮಾಡಿದೀವಿ. ಸೊ ದೀಸ್ ಆಲ್ ಆರ್ ದ ಚಾಲೆಂಜಿಂಗ್ ಟೈಮ್. ಈಗ ಹೊಸ ಬಿಸ್ನೆಸ್ ಯಾವುದು ಮಾಡ್ತಾ ಟೈಮ್, ಫಸ್ಟ್ ಜ್ಯುವೆಲ್ಲರಿದಲ್ಲಿ ಇತ್ತು, ದೆನ್ ಆಮೇಲೆ ನಾನು ಏರ್ಟೆಲ್ದು ಇಂದ ಪ್ರೀಪೇಯ್ಡ್ ಕರೆನ್ಸಿದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ದ್ಯಾಟ್ ವಾಸ್ ಆಲ್ಸೋ ನ್ಯೂ, ಚಾಲೆಂಜಿಂಗ್ ಇತ್ತು. ಆಮೇಲೆ ನಾನು ಮೊಬೈಲ್ ಫೀಲ್ಡ್ ಮಾಡಿದ್ವಿ. ಸೊ ದ್ಯಾಟ್ ಈಸ್ ಆಲ್ಸೋ, ದ್ಯಾಟ್ ವಾಸ್ ಆಲ್ಸೋ ಚಾಲೆಂಜಿಂಗ್. ನಮ್ಮದು ಹೊಸ ಫೀಲ್ಡ್ ಇದೆ, 7.5 ವರ್ಷ ಆಗಿದೆ. ಸೊ ದಿಸ್ ಇಸ್ ಆಲ್ಸೋ ಟೋಟ್ಲಿ ನ್ಯೂ ಟು ಅಸ್. ಸೊ ಯಾವುದು ಬಿಸ್ನೆಸ್ನಲ್ಲಿ ಫಸ್ಟ್ 1-2 ಇಯರ್ಸ್ ಹಾರ್ಡ್ ವರ್ಕ್ ಮಾಡಲೇಬೇಕಾಗುತ್ತೆ. ಸೊ ದಿಸ್ ಇಸ್ ಅ ಪಾರ್ಟ್ ಆಫ್ ಲೈಫ್. ಸೊ ಈಗ ಚಾಲೆಂಜಿಂಗ್ ಇದೆ, ಬಟ್ ವಿ ಆರ್ ಯೂಸ್ ಟು ದಿಸ್.
2: ಸರ್, ಹಾಗೆಯೇ ಈಗ ನಿಮ್ಮ ಬಿಸ್ನೆಸ್ ಜರ್ನಿಯಲ್ಲಿ ಮೆಮೊರೇಬಲ್ ಡೇಸ್ ಕೂಡ ಇದೆ, ಸ್ಟ್ರಗಲಿಂಗ್ ಟೈಮ್ ಕೂಡ ಇದೆ. ಹೀಗೆಲ್ಲ ಇರುವಾಗ ನಮ್ಮ ಫ್ರೆಷರ್ಸ್ಗೆ, ಅಂದರೆ ಈಗ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿರುವಂಥ ಯಂಗ್ಸ್ಟರ್ಸ್ಗಳಿಗೆ ನಿಮ್ಮ 25 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ನ ಇಟ್ಕೊಂಡು ಒಂದಿಷ್ಟು ಸಜೆಷನ್ಸ್ನ ಕೊಡೋದಾದರೆ ಏನು ಕೊಡೋಕೆ ಇಷ್ಟಪಡ್ತಾರೆ ಸರ್? ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿದ್ರೆ ಅವರು ಯಾವೆಲ್ಲ ಪಾಯಿಂಟ್ಸ್ನ ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ ಸರ್?
3: ಈಗ ಯಂಗಸ್ಟರ್ಸ್ಗೆ ಭಾಳ ಆಪರ್ಚುನಿಟೀಸ್ ಇದೆ, ದೋ ದೇರ್ ಸುಮಾರು ಕಾಂಪಿಟೀಷನ್ಸ್ ಇದೆ. ಹೊಸ ಹೊಸ ಈಗ ರಿಲಯನ್ಸ್ ಆನ್ಲೈನ್ ಇಂದ ಟ್ರೇಡಿಂಗ್ ಕಮ್ಯುನಿಟಿಗೆ ಸುಮಾರು ಕಾಂಪಿಟೀಷನ್ಸ್ ಇದೆ. ಆದರೆ ಬಿಕಾಸ್ ಆಫ್ ದ ಟೆಕ್ನಾಲಜಿ ಸುಮಾರು ಆಪ್ಷನ್ಸ್ ಇದೆ. ಓರ್ ಇನ್ಸ್ಟಾಗ್ರಾಮ್ದಲ್ಲಿ ಅಥವಾ ಆನ್ಲೈನ್ದಲ್ಲಿ ಖುದ್ದ ಓನ್ ಪ್ರಾಡಕ್ಟ್ ಲಾಂಚ್ ಮಾಡ್ಬೋದು, ಅವ್ರಿಗೆ ಮಾರ್ಕೆಟಿಂಗ್ ಮಾಡ್ಬೋದು. ಸೊ ದೇ ಆರ್ ಲಾಟ್ ಆಫ್ ಆಪ್ಷನ್ಸ್, ಆ್ಯಂಡ್ ಯಾವುದೋ ಬಿಸ್ನೆಸ್ದಲ್ಲಿ ಶಾರ್ಟ್ಕಟ್ ಇಲ್ಲ. ಮೇ ಬಿ ದ ಬಿಸ್ನೆಸ್ ಈಸ್ ನ್ಯೂ, ಅವ್ರಿಗೆ ಎಲ್ಲ ಇನ್ ಆ್ಯಂಡ್ ಔಟ್ ಪೂರ್ತಿ ನಾಲೆಜ್ ತಗೊಳ್ಳೇಬೇಕಾಗತ್ತೆ. ಸೊ ಹಿ ಶುಡ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಅಬೌಟ್ ಬಿಸ್ನೆಸ್, ಆ್ಯಂಡ್ ದೆನ್ ಅವ್ರ ಸ್ಲೋಲಿ ಸ್ಲೋಲಿ ಮೂವ್ ಮಾಡಬೇಕಾಗತ್ತೆ.
2: ಓಕೆ ಸರ್, ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರಿಗೆ ಇನ್ವೆಸ್ಟ್ಮೆಂಟ್ ಅನ್ನೋದಾಗಿರ್ಬೋದು, ಪ್ಲೇಸ್ಮೆಂಟ್ ಎಲ್ಲ ಎಷ್ಟು ಮುಖ್ಯ ಆಗುತ್ತೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಈಗ ಇನ್ವೆಸ್ಟ್ಮೆಂಟ್ ಡಿಪೆಂಡ್ಸ್ ಆನ್ ಯಾವ ಟೈಪ್ ಬಿಸ್ನೆಸ್ ಮಾಡ್ತಾರೆ. ಈಗ ಯಾರು ಜ್ಯುವೆಲ್ಲರಿ ಬಿಸ್ನೆಸ್ ಮಾಡ್ತಾರೆ ಅಥವಾ ಕ್ರೋರ್ಸ್ ಆಫ್ ರುಪೀಸ್ ಆಗುತ್ತೆ, ನಮ್ಮ ಥರ ಬಿಸ್ನೆಸ್ದಲ್ಲಿ ಲ್ಯಾಕ್ಸ್ ಆಫ್ ರುಪೀಸ್ ಆಗುತ್ತೆ. ಬಟ್ ಈಗ ಟೆಕ್ನಾಲಜಿ ಕಾರಣಕ್ಕೆ ಬಹಳ ಕಡಿಮೆ ಇನ್ವೆಸ್ಟ್ಮೆಂಟ್ಗೆ ಹಿ ಕ್ಯಾನ್ ಸ್ಟಾರ್ಟ್ ಬಿಸ್ನೆಸ್. ಈಗ ಬೈ ಚಾನ್ಸ್ ಉರ್ದು ಒಂದು ಇನ್ಸ್ಟಾಗ್ರಾಮ್ದಲ್ಲಿ ಪೇಜ್ ಇದೆ ಅಥವಾ ವೆಬ್ಸೈಟ್ ಮಾಡ್ತಾರೆ, ಆ್ಯಂಡ್ ಸ್ವಲ್ಪ ವೆರಿ ಸ್ಮಾಲ್ ಇನ್ವೆಸ್ಟ್ಮೆಂಟಿಂದ ಅವ್ರು ಬಹಳ ಮಾರ್ಕೆಟಿಂಗ್ ಮಾಡ್ಬೋದು. ಸೊ ಇಟ್ ಈಸ್ ಇನ್ವೆಸ್ಟ್ಮೆಂಟ್ ಈಸ್ ನಾಟ್ ಎ ಕ್ವಶನ್. ಅವ್ರಿಗೆ ಹಿಂಗೆ ಕ್ರಿಯೇಟಿವಿಟಿ ಇದೆ, ಯಾವ ಟೈಪ್ ಅವ್ರು ಪಿಚ್ ಮಾಡ್ತಾರೆ ಒಂದು ಪ್ರಾಡಕ್ಟ್ಗೆ, ವಾಟ್ ವ್ಯಾಲ್ಯೂ ಆ್ಯಡ್ ಮಾಡ್ತಾರೆ ಪ್ರಾಡಕ್ಟ್ದಲ್ಲಿ, ದ್ಯಾಟ್ ಈಸ್ ರೆದರ್ ಮೋರ್ ಇಂಪಾರ್ಟೆಂಟ್.
2: ಖಂಡಿತ ಸರ್. ಹಾಗೆಯೇ ಈಗ ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಟೈಲ್ ಶಾಪ್ಗಳಿದ್ರು ಕೂಡ ಜನ ಯಾಕೆ ಟ್ರೂ ಟೈಲ್ ಸ್ಟುಡಿಯೋಸ್ಗೆ ಬರಬೇಕು? ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ನಿಮ್ಮ ಟೈಲ್ ಸ್ಟುಡಿಯೋ?
3: ಈಗ ಎವ್ರಿ ಒನ್ ಯಾವಾಗಲೇ ಮನೆ ಮಾಡ್ತಾರೆ, ಅವ್ರಿಗೆ ಯುನೀಕ್ ಕಲೆಕ್ಷನ್ ಬೇಕಾಗುತ್ತೆ. ಸೊ ಯುನೀಕ್ ಕಲೆಕ್ಷನ್ ಬೇಕಾಗುತ್ತೆ, ಆ್ಯಂಡ್ ಅವ್ರಿಗೆ ಟೈಲ್ಸ್ ನೋಡ್ತಾ ಟೈಮ್ ಅವ್ರಿಗೆ ಗೊತ್ತಾಗಲ್ಲ, ವಿಜುವಲೈಸೇಷನ್ ಆಗಲ್ಲ ಯಾಕೆ ಟೈಲ್ಸ್ ಕಂಪ್ಲೀಟ್ ಆದಮೇಲೆ ಯಾವ ಟೈಪ್ ಲುಕ್ ಬರುತ್ತೆ. ಸೊ ದೀಸ್ ಟೂ ಆರ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಫಾರ್ ದ್ಯಾಟ್ ಪರ್ಪಸ್ ಪೀಪಲ್ ಕಮ್ ಟು ಟ್ರೋ ಆ್ಯಂಡ್ ವಿ ಗೈಡ್ ದ್ಯಾಮ್, ವಿ ಸಜೆಸ್ಟ್ ದ್ಯಾಮ್. ನಾನು ಅವ್ರಿಗೆ ಸುಮಾರು ಕನ್ಸೆಪ್ಟ್ ಟಿ ವಿದಲ್ಲಿ ತೋರಿಸಿ ಅಥವಾ ಅವ್ರಿಗೆ ವಿಜುವಲೈಸ್ ಮಾಡಿಸ್ತೀನಿ ಯಾವ ಟೈಪ್ ಲುಕ್ ಆಗುತ್ತೆ.
2: ಓಕೆ, ಸೊ ಇನ್ನೊಂದು ಲಾಸ್ಟ್ ಕ್ವೆಶನ್ ಸರ್, ಬರುವಂಥ ಕಸ್ಟಮರ್ಸ್ ಜೊತೆ ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಆಗಿ ಹೇಗಿರಬೇಕು ಸರ್ ನಿಮ್ಮ ಬಿಹೇವಿಯರ್ ಅನ್ನೋದು?
3: ಕಸ್ಟಮರ್ಗೆ ಫಸ್ಟು ಟ್ರಸ್ಟ್ ಇರಬೇಕು, ದೆನ್ ಓನ್ಲಿ ದೇ ವಿಲ್ ಕಮ್ ಟು. ಒನ್ಸ್ ಬಂದ ಮೇಲೆ ದೇ ಶುಡ್ ಹ್ಯಾವ್ ಎ ಟ್ರಸ್ಟ್ ಕಿ ಆ ಅಂಗಡಿಯಿಂದ ನಾನು ವಾಪಸ್ ಬರ್ಬೋದು. ಸೊ ದ್ಯಾಟ್ ಈಸ್ ದೇಯರ್. ಆ್ಯಂಡ್ ಸೆಕೆಂಡ್, ಅವ್ರದ್ದು ರಿಕ್ವೈರ್ಮೆಂಟ್ ಏನಿದೆ ಆ ಅಂಡರ್ಸ್ಟ್ಯಾಂಡ್ ಮಾಡಿ ಅವ್ರಿಗೆ ಪ್ರಾಡಕ್ಟ್ ತೋರಿಸ್ಬೇಕು. ಆ್ಯಂಡ್ ಡೆಫಿನೆಟ್ಲಿ ಅವ್ರದ್ದು ಒಂದು ಬಜೆಟ್ ಇರುತ್ತೆ, ಆ ಬಜೆಟ್ದಲ್ಲಿ ಅವ್ರದ್ದು ಯಾವ ಟೈಪ್ ನೀವು ರಿಕ್ವೈರ್ಮೆಂಟ್ ಕಂಪ್ಲೀಟ್ ಮಾಡ್ತೀರಾ, ದಟ್ ಈಸ್ ಅ ಮೇನ್ ಥಿಂಗ್. ಇದು ಎರಡು ಮೂರು ಪಾಯಿಂಟ್ಸ್ ಇದಾವೆ.
2: ಓಕೆ, ಕಸ್ಟಮರ್ ಅನ್ನೋರು ಬಿಸ್ನೆಸ್ಗೆ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ?
3: ಕಸ್ಟಮರ್ ಇಸ್ ಗಾಡ್, ಕಸ್ಟಮರ್ ಇಸ್ ಫಸ್ಟ್ ಆ್ಯಂಡ್ ಲಾಸ್ಟ್ ಪಾಯಿಂಟ್. ಸೊ ಕಸ್ಟಮರ್ ಬಿಟ್ಟು ಏನಿಲ್ಲ. ಸೊ ಎವ್ರಿಥಿಂಗ್ ಲೈಕ್ ಸ್ಟಾರ್ಟ್ಸ್ ವಿತ್ ಕಸ್ಟಮರ್, ಫಿನಿಶಸ್ ವಿತ್ ದ ಕಸ್ಟಮರ್ಸ್.
2: ಎನಿವೇ ಪಿಯೂಷ್ ಸರ್, ರಾಜಸ್ಥಾನದಲ್ಲಿ ಹುಟ್ಟಿ ಬೆಳೆದು ನಮ್ಮ ಶಿವಮೊಗ್ಗಕ್ಕೆ ಬಂದು ಸುಮಾರು 25 ವರ್ಷಗಳಾಗಿದೆ, ಒಳ್ಳೆ ಬಿಸ್ನೆಸ್ ಮಾಡ್ತಿದ್ದೀರ, ಇನ್ನಷ್ಟು ಹೆಚ್ಚು ಬಿಸ್ನೆಸ್ ಮಾಡಿ ಯಶಸ್ಸನ್ನ ಕಾಣಿ ಅಂತ ನಾವು ಕೂಡ ಆಶಿಸ್ತೀವಿ. ನಿಮ್ಮೆಲ್ಲ ಅನಿಸಿಕೆ ಅಭಿಪ್ರಾಯಗಳಿಗಾಗಿ ಥ್ಯಾಂಕ್ ಯು ಸೋ ಮಚ್ ಸರ್.
3: ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್.
2: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ಟ್ರೋ ಟೈಲ್ಸ್ ಸ್ಟುಡಿಯೋದ ಮಾಲೀಕರಾಗಿರುವಂತಹ ಪಿಯೂಷ್ ಬಲಯ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಂಡ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು, ಹಾಗೆ ಇವರ ಬಿಸ್ನೆಸ್ ಜರ್ನಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ನಾನು ನಿಮ್ಮ ಆರ್ಜಿ ಅರ್ಪಿತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್. ಸೈನಿಂಗ್ ಆಫ್ ಆರ್ಜಿ ಅರ್ಪಿತಾ, ಆ್ಯಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ನಂದಿನಿ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ

0: ಮೆಸೇಜ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9626209692799 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ಮೂಲತಃ ಕೃಷಿಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ವೃತ್ತಿಯಲ್ಲಿ ವೈದ್ಯರಾಗಿ ಕೆಲಸವನ್ನು ನಿರ್ವಹಿಸ್ತಾ ಜೊತೆಗೆ ತಮ್ಮ ಆಸೆಯಂತೆಯೇ ಕುರಿ ಸಾಕಾಣಿಕೆ ಜೊತೆಗೆ ಹೈನುಗಾರಿಕೆಯನ್ನು ಮಾಡ್ತಾ ಇರುವಂತಹ ಕೃಷಿ ಭೂಮಿನಲ್ಲಿ ಉತ್ತಮವಾದಂತಹ ಬೆಳೆಗಳನ್ನು ಕೂಡ ಬೆಳ್ಕೊಳ್ತಾ ಸೊ ಇದರಲ್ಲಿ ಖುಷಿಯನ್ನು ಕಾಣ್ತಾ ಇದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಅವರು ಮಾಡ್ತಾ ಇರುವಂತಹ ಈ ಒಂದು ಕುರಿ ಸಾಕಾಣಿಕೆ ಆಗಿರ್ಬೋದು ಹಾಗೆ ಹೈನುಗಾರಿಕೆ ಆಗಿರ್ಬೋದು ಯಾವ ರೀತಿಯಲ್ಲಿ ಅವರಿಗೆ ಲಾಭವನ್ನು ತಂದುಕೊಡ್ತಾ ಇದೆ, ಮತ್ತೆ ಇವರು ಇವರ ವೃತ್ತಿಯ ಬಿಡುವಿನ ಸಮಯದಲ್ಲಿ ಕುರಿ ಸಾಕಾಣಿಕೆಯಲ್ಲಿ ಹಸು ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡು ಇದರಲ್ಲಿ ಖುಷಿಯನ್ನು ಕಾಣ್ತಾ ಇದ್ದಾರೆ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವರು ಸಾಕಾಣಿಕೆ ಮಾಡ್ತಾ ಇರುವಂತಹ ಕುರಿಗಳು ಯಾವುದು, ಹಾಗೆ ಅವುಗಳನ್ನ ಹೇಗೆ ಮೇಂಟೈನ್ ಮಾಡ್ತಾ ಇದ್ದಾರೆ, ಹಾಗೆ ಕುರಿ ಸಾಕಾಣಿಕೆ ಮಾಡುವಾಗ ನಾವು ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ, ಮತ್ತೆ ಹೈನುಗಾರಿಕೆಯನ್ನು ಮಾಡ್ತಾ ಇರೋದ್ರಿಂದ ಹೈನುಗಾರಿಕೆಯ ಬಗ್ಗೆನೂ ಕೂಡ ಅವ್ರ ಜೊತೆಯಲ್ಲಿ ಮಾತಾಡೋಣ. ಅವರು ಸಾಕಾಣಿಕೆ ಮಾಡ್ತಿರುವಂತಹ ಹಸುಗಳು ಯಾವುದು, ಮತ್ತೆ ಹಸುಗಳನ್ನ ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ, ಜೊತೆಗೆ ಯಾವ್ಯಾವ ರೀತಿಯ ಆಹಾರವನ್ನು ಅವುಗಳಿಗೆ ಕೊಡಬೇಕಾಗತ್ತೆ, ಅವು ಇರುವಂತಹ ಶೆಲ್ಟರ್ಗಳನ್ನು ಯಾವ ರೀತಿ ನಿರ್ಮಾಣ ಮಾಡ್ಕೋಬೇಕಾಗತ್ತೆ, ಮತ್ತೆ ಇದಕ್ಕೆ ಬೇಕಾದಂತಹ ಬೇಸಿಕ್ ನೀಡ್ಸ್ ಏನು, ಇದೆಲ್ಲದರ ಕುರಿತಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇವ್ರ ಜೊತೆ ಮಾತಾಡೋಣ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡಕ್ಕಿರುವಂತಹ ಇವರು ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಪ್ರದೀಪ್ ಅವರು. ಸೊ ಹಾಗಿದ್ರೆ ಇವ್ರ ಜೊತೆಯಲ್ಲಿ ಮಾತನ್ನ ಮುಂದುವರಿಸೋಣ, ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಕೂಡ ಸ್ವಾಗತಿಸೋಣ. ಪ್ರದೀಪ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರದೀಪ್ ಅವರೇ, ಮೊದಲನೇದಾಗಿ ನೀವು ವೃತ್ತಿಯಲ್ಲಿ ವೈದ್ಯರಾಗಿದ್ದೀರಾ, ಸೊ ಹಾಗೆ ಕೃಷಿಯಲ್ಲಿ ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ, ಹಾಗಾದರೆ ನಿಮ್ಮ ಪರಿಚಯವನ್ನು ಮಾಡಿಕೊಡೋದ್ರ ಜೊತೆಗೆ ಸೊ ನೀವು ಯಾವ ರೀತಿಯಲ್ಲಿ ಈ ಒಂದು ಕುರಿ ಸಾಕಾಣಿಕೆ ಆಗಿರ್ಬೋದು ಹೈನುಗಾರಿಕೆಯನ್ನು ಆರಂಭ ಮಾಡಿದ್ರಿ, ಸೊ ಇದಕ್ಕೆ ಹೇಗೆ ಇನ್ಸ್ಪೈರ್ ಆದ್ರಿ, ಇದೆಲ್ಲದ್ರ ಬಗ್ಗೆ ಹೇಳ್ಬೋದಾ?
1: ನಾನು ವೃತ್ತಿನಲ್ಲಿ ಮನುಷ್ಯ ಡಾಕ್ಟ್ರು. ಇದು ಮೂಲತಃ ನಮ್ಮದು ಸ್ವಂತ ಹುಟ್ಟು ಗ್ರಾಮ. ಇಲ್ಲಿ ನಮ್ಮ ತಂದೆಯವರನ್ನು ಒಬ್ಬ ಎಕ್ಸರ್ವಿಸ್ ಮ್ಯಾನು, ಅವರು ಮೊದಲು ಹಸುಗಳು ಕುರಿಗಳು ಇಟ್ಟಿದ್ದರು. ನಾವು ಹುಟ್ಟು ರೈತರು, ನನಗೂ ಮೊದಲಿಂದ ನಾನು ಹಸು ಕುರಿ ಮೇಲೆ ಭಾಳ ಆಸಕ್ತಿ ಇತ್ತು. ಅದನ್ನು ನಾನು ಈಗ ನಮ್ಮ ಪ್ರೊಫೆಷನಲ್ಲಿ ಸಿಗೋಂಥ ಒಂದು ಚೂರು ಪಾರು ಟೈಮ್ನ ಉಳಿಸ್ಕೊಂಡು ಇದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ಹತ್ರ ಮೇಯ್ನ್ ಮುಖ್ಯವಾಗಿ HF ಹಸುಗಳು 15 ಇದ್ದಾವೆ. ನಾನು ನನಗೋಸ್ಕರ ಅಂತಂತ ಹೇಳಿಬಿಟ್ಟು ಒಂದು 2 ಹಳ್ಳಿಕಾರು, 3 ಪೊಂಗನೂರು, 2 ಮಲೆನಾಡು ಗಿಡ್ಡ, 1 ಗಿರ್ರು ಇಟ್ಕೊಂಡಿದ್ದೀನಿ. ನಾವು ಒಂದು ಹಸುಗಳಿಂದ ಒಂದು ಹೆಚ್ಚು ಕಮ್ಮಿ ದಿನಕ್ಕೆ ಒಂದು 80-100 ಲೀಟ್ರ್ ಹಾಲಾಗ್ತಾ ಇದ್ದೀವಿ. ಆಮೇಲೆ ಕುರಿಗಳು ಒಂದು 168 ಕುರಿ ಇದ್ದಾವೆ. 168 ಕುರಿಗಳಲ್ಲಿ ಹೆಚ್ಚಿಗೆ ನಾರಿ ಸುವರ್ಣ ಇಟ್ಕೊಂಡಿದ್ದೀನಿ.
0: ಓಕೆ ಸರ್, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಹೈನುಗಾರಿಕೆಯನ್ನು ಮಾಡ್ತಾ ಒಂದು ಪ್ರೊಫೆಷನಲ್ ಇದ್ಕೊಂಡು ಇದನ್ನು ಕೂಡ ನೀವು ಆಸಕ್ತಿಯಿಂದ ಮಾಡ್ತಾ ಇದ್ದೀರಾ. ಸೊ ಹಾಗಾದರೆ ಈಗಿನ ಯುವಕರಿಗೆ ಆಗಿರ್ಬೋದು, ಹಾಗೆ ಈಗ ಕೃಷಿ ಮಾಡಬೇಕು ಅಂತ ಅನ್ಕೊಳ್ಳೋವಂಥವ್ರಿಗೆ ಆಗಿರ್ಬೋದು, ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್?
1: ನಾನು ಹೇಳೋಕ್ಕೇನು ಇಷ್ಟಪಡ್ತೀನಿ ಅಂತಂದರೆ, ವ್ಯವಸಾಯದಲ್ಲೂ ನಾವು ಖಂಡಿತ ಬದುಕು ಕಾಣ್ಬೋದು. ನಮ್ಮಲ್ಲಿ ಯುವಕರು ಇನ್ನೂ ನೋಡ್ತಿರ್ತೀನಿ, ಬೆಂಗಳೂರಲ್ಲಿ ನಾನು ಹೆಚ್ಚಿಗೆ ಕೆಲಸ ಮಾಡೋದ್ರಿಂದ ಅಲ್ಲಿ ಬಂದು ಸೆಕ್ಯೂರಿಟಿ ಆಗಿ ಅದಕ್ಕೆ ಇದಕ್ಕೆ 10-12,000 ರೂಪಾಯಿ ಕೆಲಸ ಮಾಡ್ತಾರೆ. ನಾನು ಹೇಳೋದಂದ್ರೆ ಕುರಿ ಸಾಕೋದ್ರಿಂದ ನಾವು ಅದಕ್ಕಿನ್ನ ದುಪ್ಪಟ್ಟು ಅಟ್ಲೀಸ್ಟ್ ಇನ್ನೂ ಹೆಚ್ಚಿಗೆ ಯಾಕೆ ಮಾಡೋಕ್ಕಾಗಲ್ಲ. ನಮ್ಮಲ್ಲಿ 168 ಕುರಿಗೆ ಒಂದು 100 ಹೆಣ್ಣು ಕುರಿಗಳಿದ್ದಾವೆ. 100 ಹೆಣ್ಣು ಕುರಿಗಳಲ್ಲಿ ನಾರಿ ಸುವರ್ಣ ಹೆಚ್ಚಿಗೆ ಇರೋದಕ್ಕೆ ನನಗೆ ವರ್ಷಕ್ಕೆ ಇಲ್ಲಾಂದರೆ ಒಂದು 200-250 ಮರಿ ಸಿಗ್ತಾ ಇದೆ. ಮರಿಗೆ 10,000 ರೂಪಾಯಿ ಅಂತಲೂ ಇಟ್ಕೊಂಡ್ರೆ ನಾವು ಎಷ್ಟೋ ಆದಾಯ ಕಾಣ್ಬೋದು. ರೈತರು ಯುವಜನತೆ ಪರ್ಟಿಕ್ಯುಲರ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ರೀತಿ ಕುರಿಗಳನ್ನ ಸಾಕೋದ್ರಿಂದ ಇಲ್ಲ ಹಸುಗಳನ್ನ ಕಟ್ಕೊಂಡು ನಮ್ಮ ಸ್ವಂತ ಕೆಲದಲ್ಲಿ ನಮ್ಮದರಲ್ಲಿ ನಾವು ರಾಜ, ಬೇರೆ ಒಂದು ಕಡೆ ಹೋಗಿ ಜವಾನ್ ಆಗೋದಕ್ಕಿಂತ ನಮ್ಮದ್ರಲ್ಲಿ ನಾವು ದಿವಾನರಾಗೆ ಬದುಕಬೋದು ಹಸು ಕುರಿ ಎಲ್ಲ ಸಾಕೋದ್ರಿಂದ ಅಂತ ನಾನು ಅನ್ಕೊಂಡಿದ್ದೀನಿ.
0: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರದೀಪ್ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ಸೊ ಇವ್ರು ಮಾಡ್ತಾ ಇರುವಂತಹ ಏನು ಹೈನುಗಾರಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಅವರಿಗೆ ಖುಷಿಯನ್ನು ಕೊಡ್ತಾ ಇದೆ. ಹಾಗೆ ಇದು ಅವರ ಒಂದು ಹಾಬಿ ಅಂತ ಹೇಳಿದ್ರು ತಪ್ಪಿಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗೆ ಅವರು ಒಂದು ಮಾತನ್ನು ಹೇಳಿದ್ರು, ನಮ್ಮ ಕೆಲಸದಲ್ಲಿ ನಾವು ರಾಜ ಆಗಿರಬೇಕು, ಬೇರೆ ಎಲ್ಲೋ ಹೋಗಿ ಜವಾನ ಆಗಿ ದುಡಿಯೋದಕ್ಕಿಂತ ಅಂತೇಳಿ ಒಂದು ಮಾತನ್ನು ಹೇಳಿದ್ರು. ಸೊ ಇದು ನಿಜವಾದ ಮಾತು. ಆ್ಯಕ್ಚುಲಾಗಿ ಕೃಷಿನಲ್ಲಿ ನಾವೇ ರಾಜರು ಅಂತ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT-ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಬೋನಾಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ರೈತ ಕುಟುಂಬದಲ್ಲಿ ಬೆಳೆದು ಓದಿ ವೈದ್ಯರಾಗಿ ಕೆಲಸವನ್ನು ನಿರ್ವಹಿಸ್ತಾ, ಜೊತೆಗೆ ತಮ್ಮ ಆಸೆಯಂತೆಯೇ ಕುರಿ ಸಾಕಾಣಿಕೆಯ ಜೊತೆಗೆ ಹೈನುಗಾರಿಕೆಯನ್ನು ಮಾಡ್ತಾ ಮತ್ತೆ ಬದುಕಿನಲ್ಲಿ ಒಳ್ಳೆಯ ಒಂದು ಖುಷಿಯನ್ನು ಕಾಣ್ತಾ ಇದ್ದಾರೆ ಇವರು. ಸೊ ಬಿಡುವಿನ ಸಮಯದಲ್ಲಿ ಈ ಸಾಕು ಪ್ರಾಣಿಗಳ ಜೊತೆಯಲ್ಲಿ ಏನು ಒಡನಾಟವನ್ನು ಇಟ್ಕೊಂಡು ಸೊ ಒಂದು ಖುಷಿಯನ್ನು ಖುಷಿಯಾದಂತಹ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ನೋಡಿ, ವೈದ್ಯರ ವೃತ್ತಿ ಆರಾಮಾಗಿಯೇ ಇರುತ್ತೆ, ಸೊ ಒಂದು ಒಳ್ಳೆಯ ಸೆಟಲ್ಡ್ ಲೈಫ್ ಆಗಿರುತ್ತೆ. ಆದರೂ ಕೂಡ ಇವರು ತಮ್ಮ ಹಾಬಿಯನ್ನು ಬಿಡದೆ ಸೊ ಕೃಷಿಯಲ್ಲಿ ನಾನು ತೊಡಗಿಸ್ಕೊಳ್ಬೇಕು ಅಂಥೇಳಿ, ನೋಡಿ ಅವರ ಇದ್ದಂತಹ ಕೃಷಿ ಭೂಮಿನಲ್ಲೇ ಕುರಿ ಸಾಕಾಣಿಕೆಯನ್ನು ಮಾಡ್ತಾ, ಹಸು ಸಾಕಾಣಿಕೆಯನ್ನು ಮಾಡ್ತಾ ಉತ್ತಮವಾದಂತಹ ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ. ಇದರಿಂದ ಖುಷಿಯನ್ನು ಕೂಡ ಕಾಣ್ತಾ ಇದ್ದಾರೆ. ಹಾಗೆಯೇ ಅವರು ಆಗಲೇ ಒಂದು ಮಾತನ್ನು ಹೇಳಿದ್ರು, ಎಲ್ಲೋ ದೂರದಲ್ಲಿರೋ ಊರುಗಳಿಗೆ ಹೋಗಿ ಅಲ್ಲಿ 10-12 ಸಾವಿರ ರೂಪಾಯಿಗೆಲ್ಲ ಕೆಲಸ ಮಾಡ್ಕೊಳ್ತಾ ದುಡ್ಕೊಳ್ತಾ ಅಲ್ಲಿ ಜೀವನವನ್ನು ಸಾಗಿಸೋದಕ್ಕಿಂತ ನಮ್ಮ ಊರಲ್ಲೇ ನಮ್ಮ ಭೂಮಿನಲ್ಲೇ ಕೃಷಿ ಭೂಮಿನಲ್ಲೇ ಹೈನುಗಾರಿಕೆನ ಮಾಡ್ತಾ, ಈ ಥರ ಕುರಿ ಸಾಕಾಣಿಕೆನ ಮಾಡ್ತಾ ಒಳ್ಳೆಯ ಜೀವನವನ್ನು ಸಾಗಿಸ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಸೊ ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ ಜೊತೆ ಕೂಡ ಮಾತಾಡೋಣ. ಹಾಗೆ ಅವರು ವಿಶೇಷವಾಗಿ ಆಗಲೇ ನಮಗೆ ನಾರಿ ಸುವರ್ಣ ಎನ್ನುವಂತಹ ಕುರಿಯ ತಳಿಯ ಬಗ್ಗೆ ಹೇಳ್ತಾ ಇದ್ರು. ಇದ್ರ ಬಗ್ಗೆ ಕೇಳುವಂತಹ ಆಸಕ್ತಿ ನನಗೂ ಕೂಡ ಇದೆ. ಅವ್ರ ಜೊತೆಯಲ್ಲಿ ಮಾತನ್ನು ಮುಂದುವರ್ಸೋಣ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವಂತಹ ಇವರು ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಪ್ರದೀಪ್ ಅವರು. ಸೊ ಇವರು ವೃತ್ತಿಯಲ್ಲಿ ವೈದ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಅದರ ಜೊತೆಗೆ ಈ ರೀತಿಯ ಕೃಷಿಯಲ್ಲೂ ಕೂಡ ಅವ್ರನ್ನ ಅವರು ತೊಡಸ್ಕೊಂಡಿದ್ದಾರೆ. ಸೊ ಬನ್ನಿ ಹಾಗಿದ್ರೆ ಅವ್ರ ಜೊತೆಯಲ್ಲಿ ಮತ್ತೊಮ್ಮೆ ಮಾತಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ. ಸರ್, ಆಗಲಿ ನೀವು ಹೇಳ್ತಾ ಇದ್ರಿ ನೀವು ಕುರಿ ಸಾಕಾಣಿಕೆಯನ್ನು ಮಾಡ್ತೀರ, ಅದರಲ್ಲಿ ನಾರಿ ಸುವರ್ಣ ಎನ್ನುವಂತಹ ಕುರಿಯ ತಳಿಯ ಬಗ್ಗೆ ಹೇಳ್ತಾ ಇದ್ರಿ. ಇದರ ವಿಶೇಷತೆ ಏನಿದೆ ಸರ್, ಹೇಗೆ ಇದನ್ನು ಸಾಕಾಣಿಕೆ ಮಾಡ್ತೀರಾ, ಇದರ ಮೇಂಟೆನೆನ್ಸ್ ಎಲ್ಲ ಹೇಗಿರುತ್ತೆ ಅದ್ರ ಬಗ್ಗೆ ಹೇಳ್ಬೋದಾ?
5: ನಾರಿ ಸುವರ್ಣದಲ್ಲಿ ಸಾಮಾನ್ಯವಾಗಿ ನಮಗೆ 2-3 ಮರಿ ಸಿಗುವಂಥದ್ದು ಇರ್ತೈತೆ. ಬಟ್ ಏನಂದ್ರೆ 2-3 ಮರಿ ಸಿಗಬೇಕಾದ್ರೆ ಕುರಿಗೆ ಪ್ರೆಗ್ನೆಂಟ್ ಆಗೋದಕ್ಕೆ ಮೊದಲಿಂದನೇ ಹೆಚ್ಚಾಗಿ ನಾವು ಆಹಾರ ಕೊಟ್ಕೊಂಬರ್ಬೇಕು. ಕುರಿ ಪ್ರೆಗ್ನೆಂಟ್ ಆದಮೇಲೆ ಅಂತ ಕೊಡೋಂಥದ್ದಲ್ಲ, ಅವಾಗೂ ಕೊಡಬೇಕು, ಮೊದಲಿಂದನೇ ಕೊಟ್ಕೊಂಬರ್ಬೇಕು. ಅಂದ್ರೆ ಕಡೇ ಒಂದು ತಿಂಗಳಲ್ಲಿ ಏನು ಡೆವಲಪ್ಮೆಂಟ್ ಆಗುತ್ತೆ ಮನುಷ್ಯರಲ್ಲಾಗಲಿ ಕುರಿಗಳಲ್ಲಾಗಿ, ಮರಿ ಹೆಚ್ಚಿಗೆ ಡೆವಲಪ್ಮೆಂಟ್ ಆಗೋದು ಕಡೇ ಟ್ರೈಮಿಸ್ಟ್ರಲ್ಲೇ, ಕುರಿಗಳಲ್ಲಂದರೆ ಕಡೇ ತಿಂಗಳಲ್ಲಿ. ಓಕೆ, ಆ ಕಡೇ ತಿಂಗಳಲ್ಲಿ ನಾವು ಎಷ್ಟು ಕುರಿಗೆ ಆದಷ್ಟು ಆಹಾರ ಕೊಡ್ತೀರೋ ಅಷ್ಟು ಉತ್ತಮ. ಕನಿಷ್ಠ ಪಕ್ಷ ಒಂದು 4-6 ಕೆಜಿ ಹಸಿರು ಮತ್ತು ಒಣಮೇವು ಮಿಶ್ರಿತದ್ದು ಕೊಡಬೇಕು. ಜೊತೆಗೆ ಒಂದು 200-300 ಗ್ರಾಮು ನಾವು ಹೆಚ್ಚಿಗೆ ತಿಂಡಿ ಏನಂತೀವಿ ನಾವು ಇಲ್ಲಿ ಉರುಳಿ ಮತ್ತು ಫೀಡ್ಸ್ನ ಮಿಕ್ಸ್ ಮಾಡಿ ಕೊಡ್ತೀವಿ. ನೀವು ಉರುಳಿ, ಜೋಳ, ಕುರಿ ಫೀಡ್ಸು ಏನು ಲೋಕಲ್ ಅವೈಲೇಬಲ್ ಇದೆಯೋ, ತೊಗರಿ ಒಟ್ಟು ಆ ಥರದನ್ನು ಕೊಟ್ಕೊಂಬಂದರೆ ನಮಗೆ ಇನ್ನಾರಿನಲ್ಲಿ 2-3 ಕಾಣ್ಬೋದು.
4: ಓಕೆ ಸರ್, ಹಾಗೆ ಈಗ ಹುಟ್ಟಿದಂತಹ ಮರಿಗಳನ್ನು ನೀವು ಹೇಗೆ ನೋಡ್ಕೊಳ್ತೀರಾ, ಅದರ ಪಾಲನೆ ಎಲ್ಲ ಹೇಗಿರಬೇಕಾಗುತ್ತೆ ಇದ್ರ ಬಗ್ಗೆ ಹೇಳ್ಬೋದಾ ಸರ್?
5: ನಾವು ಹುಟ್ಟಿದ ಮರಿಗಳನ್ನ ಜಿನೋಟೈಪಿಂಗ್ ಅಂದರೆ ಬ್ಲಡ್ ಟೆಸ್ಟ್ಗಳು ಕಳಿಸ್ತೀವಿ. ಬ್ಲಡ್ ಟೆಸ್ಟ್ ಕಳಿಸಿದಾಗ ಅದರಲ್ಲಿ 2 ಹಾಕುವಂಥ ಸಾಮರ್ಥ್ಯ ಮರಿಗಳೆಲ್ಲ ಹುಟ್ಟಿದೆಯೋ ಇಲ್ಲ ಅಂತ ಟೆಸ್ಟ್ ಮಾಡಿ ಹೇಳ್ತಾರೆ. ಅದೀಗ ಹಾಸನದಲ್ಲೂ ಮಾಡ್ತಿದ್ದಾರೆ, ಬೆಂಗಳೂರಲ್ಲೂ ಮಾಡ್ತಾರೆ, ಆಮೇಲೆ ಪಲ್ಟಾನ್ ಅಂತ ಪುನಃ ಹತ್ರನೂ ಮಾಡ್ತಿದ್ದಾರೆ. ಆ ರಿಪೋರ್ಟ್ ನಾವು ಕಲೆಕ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಆ ರಿಪೋರ್ಟ್ ಬಂದಿರೋಂಥ ಪ್ಯೂರ್ ತಳಿ ಏನಿದೆಯಾ ಅದನ್ನು ನಾವು ಒಂದು 5 ತಿಂಗಳಿಗೆ ಮರಿ ಇದ್ದಂಗೆ ಮಾರ್ತಿದ್ದೀವಿ. ಟಗರುಗಳನ್ನು ಕೊಡ್ತಾ ಇದ್ದೀವಿ, ಹೆಣ್ಣು ಮರಿಗಳನ್ನು ನಾನು ಮಾರಾಟ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಹುಟ್ಟಿದಂಥ ಕುರಿಮರಿ 2-3 ಆಗ್ತಿದ್ದಾವೆ. ಅವು ಅರೌಂಡ್ 1 ವರ್ಷಕ್ಕೆ 20-25 ಕೆಜಿವರೆಗೂ ಬೆಳೀತಿದ್ದಾವೆ. ಸಾಮಾನ್ಯವಾಗಿ ನಾವು ಹೆಂಗೆ ಟಾರ್ಗೆಟ್ ಮಾಡಬೇಕು ಅಂತಂದರೆ ಮಾರ್ಚು ಏಪ್ರಿಲ್ಲು ಮೇಗೆ ಕುರಿ ಪ್ರೆಗ್ನೆಂಟ್ ಆಗೋ ಥರ ನೋಡ್ಕೊಬೇಕು. ಹಿಂಗೆ ಮಾಡ್ಕೊಂಡ್ರೆ ಏನಾಗ್ತದೆ ನಮಗೆ ಸೆಪ್ಟೆಂಬರು ಅಕ್ಟೋಬರು ನವಂಬರ್ಗೆ ಈ ರೀತಿ ಮರಿ ಸಿಗೋಕ್ಕೆ ಶುರು ಮಾಡುತ್ತೆ. ಅಂಥ ಕಾಲದಲ್ಲಿ ಮರಿ ಸಿಕ್ಕಿದ್ರೆ ಹೆಚ್ಚಾಗಿ ಹಸಿರು ಮೇವು ಇರ್ತೈತೆ, ಮರಿನೂ ಚೆನ್ನಾಗಿ ಬೆಳೀತೈತೆ. ಆ್ಯಕ್ಚುಲಿ ಬೇರೆ ಕುರಿಗಳಿಗೆ ಹೋಲಿಸ್ಕೊಂಡ್ರೆ ಹೆಚ್ಚು ಆದಾಯ ಕಾಣ್ಬೋದು.
4: ಓಕೆ, ಮತ್ತೆ ಯಾವ್ಯಾವ ತಳಿಗಳನ್ನ ಸಾಕ್ತಾ ಇದ್ದೀರಾ ಸರ್? ಹಾಗೆ ಅವುಗಳಿಗೆ ಯಾವ ರೀತಿಯ ಫುಡ್ಗಳನ್ನ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಹೇಳ್ಬೋದಾ?
5: ನಂತರ ಡಾರ್ಪರು ಇದೆ, ಆಮೇಲೆ ಬನ್ನೂರು ಕುರಿಗಳು ಇದ್ದಾವೆ. ಈಗ ಸಾಮಾನ್ಯವಾಗಿ ಎಲ್ಲರೂ ಅಟ್ಟ ಎಲ್ಲ ಮಾಡಿ ಸಾಕುವಂಥ ಪದ್ಧತಿ ಮಾಡ್ತಿದ್ದಾರೆ. ನಾವು ಸದ್ಯಕ್ಕೆ ಅದನ್ನು ಮಾಡೋಕ್ಕೆ ಹೋಗಿಲ್ಲ, ಹಂಗೆ ನೆಲದ ಮೇಲೆನೇ ಇಟ್ಕೊಂಡು ಮಾಡ್ತಿದ್ದೀವಿ. ಹಿಂಗೇನು ಅಷ್ಟೊಂದು ದೊಡ್ಡ ವ್ಯತ್ಯಾಸ ಕಾಣಿಸಿಲ್ಲ ಅಟ್ಟದಲ್ಲಿ ಮತ್ತು ನೆಲದಲ್ಲಿ ಸಾಕೋಂಥ ಕುರಿಗೆ. ದಿನಕ್ಕೆ ಒಂದು 8-10 ತಾಸು ಕುರಿ ಹೊರಗಡೆ ಮೇಯಿಸ್ಕೊಂಬರ್ತೀವಿ. ಮೇಯಿಸ್ಕೊಂಬಂದಾದ ನಂತರ ಸಂಜೆ ನಾವು ಏನಾದರೂ ಅದಕ್ಕೆ ತಿನ್ನಿ ಕೊಡ್ತೀವಿ, ಅಂದರೆ ಉರುಳಿನೋ ಇಲ್ಲ ಕುರಿ ಫೀಡ್ಸೇ ಬರ್ತಾ ಇದೆ. ಈಗ ನಮ್ಮದು ಮೇಯ್ನ್ಲಿ ಮಳೆ ಆಶ್ರಿತ ವ್ಯವಸಾಯ, ನಮ್ಮದು ಮಳೆಗಾಲದಲ್ಲಿ ಹೆಚ್ಚಿಗೆ ಬೆಳ್ಕೊತೀವಿ, ಅದನ್ನು ಬೆಳ್ಕೊಂಡಿದ್ದು ಬೇಸಿಗೆಗಾಲಿಗೆ ಅಂತ ಸೇವ್ ಮಾಡಿಟ್ಕೊಂಡಿರ್ತೀವಿ. ಐಲೋ ಅಮಾಟ ಅಂತಿದೆ, ಎಡ್ಜ್ ಲೂಸ್ ಏನಿದೆ ಪ್ರೋಟೀನ್ ಸೋರ್ಸು. ಆಮೇಲೆ ಒಂದೊಂದು ಟೈಮ್ ರಾಗಿ ಹುಲ್ಲನ್ನು ಕೊಡ್ತೀವಿ ನಾವು ಕುರಿಗಳಿಗೆ. ರಾಗಿ ಹುಲ್ಲು ಕೊಟ್ಟು ಬರೀ ಅದನ್ನು ಸಾಕ್ಬೋದು, ಅದನ್ನು ಉತ್ತಮವಾದ ಆಹಾರನೇ. ಈಗ ಕೆಲವರು ರಾಗಿ ಹುಲ್ಲನ್ನು ಸೈಲೇಜ್ ಮಾಡ್ತಿದ್ದಾರೆ. ನಾರಿ ಸುವರ್ಣ ಮತ್ತು ಬೇರೆ ಯಾವುದನ್ನ ಕುರಿ ಮರಿಗಳನ್ನ ಹೆಂಗೆ ಸಾಕಬೇಕು ಅಂತ, ಪ್ರೆಗ್ನೆಂಟ್ ತುಂಬ ಫಲ ಇರೋಂಥ ಕುರಿಗಳನ್ನ ಹಿಡಿಯೋದು ಮಾಡೋದು ಹೆಚ್ಚಿಗೆ ಮಾಡೋಕ್ಕೆ ಹೋಗಬಾರ್ದು. ನಾವು ಹೆಚ್ಚಿಗೆ ಅದನ್ನು ಹ್ಯಾಂಡಲ್ ಮಾಡಬಾರ್ದು. ಮರಿ ಹುಟ್ಟಿದ ತಕ್ಷಣ ಮೇಯ್ನ್ ಅರ್ಧ ಗಂಟೆ ಒಳಗಡೆ ಅದಕ್ಕೆ ಈ ನಾವೇನಂತೀವಿ ಇಂಗ್ಲೀಷಲ್ಲಿ ಕೊಲೆಸ್ಟ್ರಾಲ್ ಮಿಲ್ಕ್ ಅಂದರೆ ಆಗ್ತಾನೆ ಬರೋಂಥ ಹಾಲು ತಾಯಿನಲ್ಲಿ, ಅದು ಖಂಡಿತವಾಗ್ಲೂ ಕುರಿಗೆ ಕೊಡಿಸೇ ಕೊಡಿಸ್ಬೇಕು. ಅದಕ್ಕಿಂತ ಉತ್ತಮವಾದ ಆಹಾರ ಹುಟ್ಟಿದ ಮರಿಗೆ ಬೇರೆದು ಯಾವುದೂ ಇಲ್ಲ. ಅದನ್ನು ನಾವು ಕುಡಿಸೋದ್ರಿಂದ ಎಷ್ಟು ಕುಡಿಸಿದ್ರೂ ಅಷ್ಟು ಉತ್ತಮ, ಅದರಿಂದ ಏನೂ ತೊಂದರೆ ಆಗಲ್ಲ. ಅದು ಕುಡಿಸೋದ್ರಿಂದ ಕುರಿ ಮರಿ ಈ ಸದ್ಯಕ್ಕೆ ಅಂತಲ್ಲ ಜೀವನ ಪರ್ಯಂತ ಅದು ಭಾಳ ಆರೋಗ್ಯವಾಗಿರ್ತೈತೆ. ಆಮೇಲೆ ಕುರಿ ಹುಟ್ಟಿದ ತಕ್ಷಣ ಆ ಒಕ್ಕಳು ಏನಿರ್ತದೆ ಕುರಿ ಮರಿಗೆ ಅದನ್ನು ಅಯೋಡಿನ್ ಟಿಂಚಾರ್ ಅಯೋಡಿನಲ್ಲಿ ಡಿಪ್ ಮಾಡಬೇಕು. ಯಾಕಂದ್ರೆ ಅದು ಓಪನ್ ಇರ್ತದೆ, ಇನ್ಫೆಕ್ಷನ್ ಆಗೋದು ಕರಳು ಒಳಗಡೆ ಹೋಗೋದು ಆಗದಿರಂಗೆ ಅದನ್ನು ಕಂಟ್ರೋಲ್ ಮಾಡ್ತದೆ.
4: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಸೊ ನೋಡಿ, ಈಗ ಹುಟ್ಟಿದ ಮರಿಗಳನ್ನ ಯಾವ ರೀತಿಯಲ್ಲಿ ನಾವು ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಸರ್ ಹೇಳ್ತಾ ಇದ್ರು. ಸೊ ಹಾಗೇನೆ ಈಗ ಕುರಿ ಸಾಕಾಣಿಕೆ ಮಾಡ್ತಿದ್ವಿ ಅಂತ ಅಂದಾಗ ಕುರಿ ಸಾಕಾಣಿಕೆ ಮಾಡುವ ಸಮಯದಲ್ಲಿ ಅವುಗಳನ್ನ ಹೇಗೆ ನೋಡ್ಕೋಬೇಕಾಗತ್ತೆ, ಅವುಗಳಿಗೆ ಯಾವ ರೀತಿಯ ಆಹಾರವನ್ನು ಕೊಡಬೇಕಾಗತ್ತೆ, ಇದರ ಬಗ್ಗೆನೂ ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಕುರಿಗಳನ್ನ ಸಾಕಾಣಿಕೆ ಮಾಡಿ ಅವುಗಳನ್ನ ಆರೈಕೆ ಮಾಡಿ ಪೋಷಣೆ ಮಾಡೋದು ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಲ್ಲಿ ಕುರಿ ಸಾಕಾಣಿಕೆಯನ್ನು ಮಾಡಬೇಕಾಗತ್ತೆ, ಹಾಗೆ ಈಗ ಸರ್ ಹೇಳ್ತಿದ್ದ ಹಾಗೆ ನಾರಿ ಸುವರ್ಣ ಎನ್ನುವಂತಹ ಕುರಿಯ ತಳಿಯನ್ನು ಅವರು ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಅದರ ಮೇಂಟೆನೆನ್ಸ್ ಎಲ್ಲ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಹಾಗೆ ನೀವು ಕೂಡ ಈ ರೀತಿಯ ಕೃಷಿಯನ್ನು ಮಾಡ್ತಾ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದ್ದರೆ ನಿಮ್ಮ ಅನುಭವಗಳನ್ನು ಕೂಡ ನೀವು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಸರ್ ಜೊತೆಗೆ ಮಾತಾಡೋಣ. ಹಾಗೆ ಅವರ ಈ ಕೃಷಿಯ ಬಗ್ಗೆ, ಅವರು ಸಾಕ್ತಾ ಇರುವಂತಹ ಕುರಿ ಸಾಕಾಣಿಕೆ ಆಗಿರ್ಬೋದು, ಹಸುಗಳನ್ನ ಸಾಕಾಣಿಕೆ ಮಾಡ್ತಿರೋದಾಗಿರ್ಬೋದು, ಯಾವ್ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಇನ್ನಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಕೃಷಿನಲ್ಲಿ ನಾವು ಬಂದ್ವಿ ಅಂತಂದರೆ ಏನು ಬೇಕಾದರೂ ಮಾಡಿಕೊಂಡು ಜೀವನವನ್ನು ಸಾಗಿಸೋದಕ್ಕೆ ಸಾಧ್ಯ ಇದೆ ಅನ್ನುವಂತಹ ಒಂದು ಮಾತನ್ನು ಆಗಲೇ ನಮಗೆ ಪ್ರದೀಪ್ ಸರ್ ಹೇಳ್ತಾ ಇದ್ರು. ಸೊ ಹಾಗೆ ಅವರು ಮಾಡ್ತಾ ಇರುವಂತಹ ಕುರಿ ಸಾಕಾಣಿಕೆ ಹೈನುಗಾರಿಕೆನಲ್ಲಿ ಅವರಿಗೆ ಉತ್ತಮ ಆದಾಯ ಬರೋದಕ್ಕೆ, ಹಾಗೆ ಅವರು ಈ ಕುರಿ ಸಾಕಾಣಿಕೆನ ಹೈನುಗಾರಿಕೆನ ಯಾವ ರೀತಿಯಲ್ಲಿ ಯಾವ ಪದ್ಧತಿನಲ್ಲಿ ಮಾಡ್ತಾ ಇದ್ದಾರೆ, ಹಾಗೆ ಅವುಗಳ ಮೇಂಟೆನೆನ್ಸ್ ಹೇಗಿರುತ್ತೆ, ಮತ್ತು ಅವುಗಳಿಗೆ ಏನಾದರೂ ಆರೋಗ್ಯದ ಸಮಸ್ಯೆಗಳು ಬಂದಾಗ ಹೇಗೆ ಅದನ್ನು ಸರಿಪಡಿಸೋ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ, ಹೀಗೆ ಹಲವಾರು ವಿಚಾರಗಳನ್ನು ನಾವು ತಿಳ್ಕೊಂಡಾಗ ಮಾತ್ರ ಕೃಷಿಯಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ, ಹಾಗೆ ಉತ್ತಮ ಆದಾಯವನ್ನು ಕೂಡ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಮಾತು ಇವರಿಂದ ಅರ್ಥ ಆಯಿತು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕೃಷಿಯನ್ನು ಮಾಡ್ತಾ ಇದ್ದರೆ ನಿಮ್ಮ ಕೃಷಿಯ ಅನುಭವಗಳನ್ನು ಈ ರೀತಿಯಲ್ಲಿ ಹಂಚ್ಕೊಳ್ಬೇಕು ಅಂತಂದರೆ ಖಂಡಿತವಾಗಲೂ ನೀವು ನಮಗೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ 9686602779 ಈ ಸಂಖ್ಯೆಗೆ ನೀವು ಮೆಸೇಜ್ ಮಾಡಿದ್ರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ, ಹಾಗೆ ನಿಮ್ಮ ಕೃಷಿಯ ಅನುಭವಗಳನ್ನು ಕೂಡ ತಿಳ್ಕೊಳ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಪ್ರದೀಪರು ನಮ್ಮ ಜೊತೆಗಿದ್ದಾರೆ. ಹಾಗೆ ಇವರು ಮಾಡ್ತಿರುವಂತಹ ಕೃಷಿನಲ್ಲಿ ಕುರಿ ಸಾಕಾಣಿಕೆ, ಅದರಲ್ಲೂ ಕೂಡ ನಾರಿ ಸುವರ್ಣ ಎನ್ನುವಂತಹ ಕುರಿಯ ತಳಿಯನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಬೇರೆ ಬೇರೆ ರೀತಿಯ ಕುರಿಗಳನ್ನು ಕೂಡ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಹೈನುಗಾರಿಕೆಯನ್ನು ಕೂಡ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಉತ್ತಮವಾದಂತಹ ಆದಾಯ ಲಾಭವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಹಾಗಾದರೆ ಸರ್ ಜೊತೆಗೆ ಮಾತನ್ನು ಮುಂದುವರ್ಸೋಣ, ಹಾಗೆ ಅವರ ಈ ಕುರಿ ಸಾಕಾಣಿಕೆಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಆಗಲೇ ನಾವು ಮಾತಾಡ್ತಿದ್ದ ಹಾಗೆ ಕುರಿ ಸಾಕಾಣಿಕೆಯನ್ನು ಮಾಡ್ತಿದ್ವಿ ಅಂತ ಅಂದಾಗ ಕುರಿಗಳ ಮರಿಗಳ ಪಾಲನೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಕುರಿಗಳು ಗರ್ಭಾವಸ್ಥೆಯಲ್ಲಿದ್ದಂತಹ ಟೈಮಲ್ಲಿ ಯಾವ ರೀತಿ ಆಹಾರವನ್ನು ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಹಾಗೆ ಅವುಗಳಿಗೆ ತೊಂದರೆ ಆಗದೆ ಇರೋ ಹಾಗೆ ಏನೇನೆಲ್ಲ ಪ್ರಿಕಾಷನ್ಸ್ನ ತೊಗೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ. ಸೊ ಹಾಗೆ ಈಗ ಹುಟ್ಟಿದ ಮರಿಗಳು ಕೂಡ ಕೆಲವೊಂದು ಸಾರಿ ಸಾವನ್ನಪ್ಪತ್ತಾ ಇರ್ತವೆ. ಸೊ ಸಾವನ್ನಪ್ಪೋದಕ್ಕೆ ಏನು ಕಾರಣ ಇರುತ್ತೆ, ಮತ್ತು ಅದನ್ನು ತಡೆಯೋ ರೀತಿಯಲ್ಲಿ ಹೇಗೆ ಅದನ್ನು ಮೇಂಟೈನ್ ಮಾಡ್ಬೋದು ಅದ್ರ ಬಗ್ಗೆ ಹೇಳ್ಬೋದು ಸರ್?
3: ಸಾಮಾನ್ಯವಾಗಿ ಹುಟ್ಟಿದ ಕುರಿಗಳು ಸಾಯಬೇಕಾದ್ರೆ ಮೂರು ಕಾರಣ. ಒಂದು ಏನಂದರೆ ಕಷ್ಟಪಟ್ಟು ಆಗುವಂಥ ಡೆಲಿವರಿ. ಎರಡನೇದೇನೆಂದರೆ ಕುರಿ ತಿಂದಿರಲ್ಲ ಊಟ, ಸ್ಟಾರ್ವೇಷನ್ ಅಂತ ಏನಂತೀವಿ ಅದು. ಮೂರನೇದೇನೆಂದರೆ ಟೆಂಪ್ರೇಚರ್ ಕಮ್ಮಿ ಇದ್ದು. ಟೆಂಪ್ರೇಚರ್ ಹೆಚ್ಚಿಗಿದ್ರೆ ಮರಿ ತರ್ಕೊಂತದೆ ಸಾಮಾನ್ಯವಾಗಿ. ಟೆಂಪ್ರೇಚರ್ ಭಾಳ ಕಮ್ಮಿ ಇದ್ದರೆ ಮರಿ ಉಳಿಯೋದು ಕಷ್ಟ. ಅವಾಗ ಏನು ಮಾಡಬೇಕು, ನಾವು ಕಾರ್ಡ್ಬೋರ್ಡ್ ಬಾಕ್ಸ್ ಸಿಗುತ್ತಲ್ಲ, ಆ ಬಾಕ್ಸಲ್ಲಿ ಒಂದಷ್ಟು ಒಣ ಹುಲ್ಲು ಯಾವುದಾದ್ರೂ ಇದ್ದರೆ, ಭತ್ತದ ಹುಳು ಇದ್ದರೆ ಉತ್ತಮ, ಇಲ್ಲ ರಾಗಿ ಹುಲ್ಲು ಹಾಕಿಬಿಟ್ಟು ಅದರಲ್ಲಿ ಮರಿ ನೀಡುವಂಥದ್ದು, ಅದನ್ನು ಮಾಡಬೇಕು. ಟೆಂಪ್ರೇಚರ್ ಕಮ್ಮಿ ಇರೋಂಥ ಕುರಿಗೆ ಮರಿಗೆ ಮೇನ್ ಅಂದರೆ ತಾಯಿ ಹಾಲು ಕುಡಿಸ್ಬೇಕು, ಅದೇ ಬೆಸ್ಟು. ಅದಕ್ಕೆ ಲ್ಯಾಕ್ಸೇಟಿವ್ ಒಂದನ್ನು ಟೆಂಪ್ರೇಚರ್ ರೈಸ್ ಮಾಡೋದಕ್ಕೊಂದನ್ನು ಸಹಾಯ ಮಾಡ್ತೈತೆ. ಕುರಿ ಮರಿ ಹಾಕಿದ ತಕ್ಷಣ ಏನು ಮಾಡಬೇಕಂದ್ರೆ ಆ ಕುರಿ ಮರಿ, ತಾಯಿ ಕುರಿ ಹೇಳ್ತಿದ್ದೆ ನಾನು, ಅದು ತೊಟ್ಟಿರ್ತೈತಲ್ಲ, ಆ ತೊಟ್ಟನ್ನ ಒಂದ್ಸಲ ಕರಿಬೇಕು ನಾವು ಎರಡು ತೊಟ್ಟನ್ನು. ಏನಕ್ಕಾದ್ರೆ ಅದರಲ್ಲಿ ಪ್ಲಗ್ ಥರ ಏನಾದರೂ ಅಂಟ್ಕೊಂಡು ಕೂತ್ಬಿಟ್ಟಿರ್ತೈತೆ, ಮರಿ ಹೋಗಿ ಜುಪ್ತಾ ಇದ್ರೆ ಅದು ಹಾಲು ಬರೋಲ್ಲ. ಒಂದೆರಡು ಸಲ ಒಂದೆರಡು ಹನಿ ಕೆಳಗೆ ಬರೋಂಗೆ ಮಾಡಿಬಿಟ್ರೆ ಅವಾಗ ಕುರಿಗೂ ಸರಿಸಾದದೆ ಮರಿನ ಕುಡಿಯೋಕ್ಕೆ ಶುರು ಮಾಡ್ತದೆ, ಆರಾಮಾಗಿ ಇರ್ತೈತೆ. ಕೆಲವೊಂದು ಮರಿಗಳು ಹುಟ್ಟಿದ ತಕ್ಷಣ ವೀಕ್ ಇರ್ತವೆ, ಮಸಲ್ಸ್ ತಾಕತ್ತಿರಲ್ಲ. ಅದು ಸಾಮಾನ್ಯವಾಗಿ ಆಗೋದೇನೆಂದರೆ ಮರಿಗಳಲ್ಲಿ ನಾನು ಕಂಡಂಗೆ ವೈಟಮಿನ್ ಇ ಮತ್ತು ಸೆಲಿನಿಯಂ ಡಿಫಿಷಿಯನ್ಸಿಂದ ಆಗುತ್ತೆ. ಅದಕ್ಕೆ ವೈಟಮಿನ್ ಇ ಮತ್ತು ಸೆಲಿನಿಯಂ ಇಂಜೆಕ್ಷನ್ಸ್ ಬರ್ತೈತೆ, ಅದೊಂದು ಹಾಕ್ಬೋದು. ನಮ್ಮಲ್ಲಿ ಹುಟ್ಟಿದ ಮರಿ ಕ್ರಿಟಿಕಲ್ ಪೀರಿಯಡ್ ಏನಂದರೆ 24-48 hours, ಮೊದಲು 24-45 ಗಂಟೆ. ಇದನ್ನು ಪಾಸ್ ಮಾಡಿದ್ರೆ 99% ಮರಿ ಉಳ್ಕೊತೈತೆ ನಮ್ಮಲ್ಲಿ. ಈ ನಾರಿಸುವನ್ನ ಎರಡನ್ನು ಹಾಕಿರಲಿ ಮೂರನ್ನು ಹಾಕಿರಲಿ, ಈ ಒಂದು ಪೀರಿಯಡ್ನ ಪಾಸ್ ಮಾಡಿದ್ರೆ ಮಿಕ್ಕಿದ್ದನ್ನು ನಾವು ಮರಿನ ಉಳಿಸ್ಕೊಬೋದು ಖಂಡಿತವಾಗಿ. ನಾರಿನಲ್ಲಿ ನಮಗೆ 2-3 ಮರಿ ಸಿಗ್ತೈತೆ. ಆಗ ಸಾಮಾನ್ಯವಾಗಿ ರೈತರು ನಾವು ಮಾಡ್ತಿದ್ದೀವಿ ಅದನ್ನು, ನಮ್ಮಲ್ಲಿರುವಂಥ ಹಸು ಹಾಲನ್ನ ಕುಡಿಸುವಂಥ ಪ್ರಯತ್ನ ಮಾಡ್ತೀವಿ, ಯಾಕಂದರೆ ತಾಯಿಯಿಂದ ಹಾಲು ಸಾಕಾಗ್ದಿದ್ದ ಸಮಯದಲ್ಲಿ. ಆಗ ನಾವು ಬಾಟ್ಲಲ್ಲಿ ಹಾಕ್ಬಿಟ್ಟು ಹಾಲನ್ನ ಕುಡಿಸ್ತೀವಿ ಮರಿಗಳಿಗೆ. ಬಟ್ ಎಲ್ಲ ರೈತರು ಏನು ಗಮನಕ್ಕಿಟ್ಕೊಬೇಕು ಅಂತಂದರೆ, ಯಾವತ್ತು ತಲೆ ಮೇಲೆ ಎತ್ಬಿಟ್ಟು ಹಿಂಗೆ ಮರಿಗೆ ಹಾಲು ಕುಡ್ಸೋಕೆ ಹೋಗಬಾರ್ದು. ತಲೆ ಏನಂತೀವಿ ಇಂಗ್ಲೀಷಲ್ಲಿ ಅಂದರೆ ಎಡ್ ಶುಡ್ ಬಿ ಹೆಲ್ಡ್ ಇನ್ ನ್ಯೂಟ್ರಲ್ ಪೊಸಿಷನ್ ಅಂತ. ಸಾಮಾನ್ಯವಾಗಿ ಮರಿ ಹೆಂಗೆ ಇಟ್ಕೊಳತ್ತೋ, ತಲೆ ಹಿಂಗೆ ಇಟ್ಕೊಂಡಿದ್ರೆ ಹಂಗೆ ಇಟ್ಕೊಂಡು ಜುಬುಕಬೇಕು ಮರಿ. ನಾವು ಹಾಕುವಂಥ ನಿಪ್ಪಲ್ಲಂತ ಕುಡಿಸುವಂಥ ಮರಿನ ನೀವು ಯಾವಾಗ ತಲೆ ಮೇಲೆ ಎತ್ತಿ ಕುಡಿಸ್ತೀರೋ ಅದು ಹೊಟ್ಟೆಗೆ ಹೋಗೋ ಬದಲು ಲಂಗ್ಸ್ಗೆ ಹೋಗ್ಬಿಡ್ತದೆ, ಕುರಿ ಮರಿ ಆಸ್ಪಿರೇಷನ್ ಮಾಡ್ಕೊಂಬಿಡ್ತದೆ, ಮರಿನ ಉಳಿಸೋದು ಕಷ್ಟ ಆಗ್ತದೆ. ನಮ್ಮ ಡಾರ್ಪರ್ಗಳಿಗೆ ನಾರಿನ ಕ್ರಾಸ್ ಮಾಡಿದ್ದೀನಿ. ಮೂಲ ಉದ್ದೇಶ ಏನಂದರೆ ನಾರಿ ಸುವರ್ಣದಲ್ಲಿ 2-3 ಮರಿ ಸಿಕ್ಕುತ್ತೆ ಪ್ರತಿಕ್ಕೆ. ಡಾರ್ಪರಲ್ಲಿ ಏನಂದರೆ ಅತಿ ವೇಗವಾಗಿ ಅದು ತೂಕನ ಗೇನ್ ಮಾಡ್ಕೊಳುತ್ತೆ, ಬೆಳೆಸ್ಕೊಳುತ್ತೆ. ಅದಕ್ಕಾಗಿ ನಾನು ಒಂದು ಪ್ರಯತ್ನ ಮಾಡ್ತಿದ್ದೀನಿ, ಎರಡೆರಡು ಸಿಕ್ಕಿ ಮರಿಗಳು ಅದನ್ನು ಭಾಳ ವೇಗವಾಗಿ ಬೆಳೀತಾವೋ ಏನೋ ಅಂತ. ಈಗ ಒಂದಷ್ಟು ಕುರಿಗಳು ನನ್ನಲ್ಲಿ ಫಲ ಆಗಿದ್ದಾವೆ, ಡಾರ್ಪರು ನಾರಿ ಸುವರ್ಣ ಕ್ರಾಸ್ ಆಗಿರೋಂಥವು. ಆ ರಿಸಲ್ಟ್ಸ್ಗೆ ನಾನು ಇಲ್ಲಿ ಕಾಯ್ತಾ ಇದ್ದೀನಿ.
2: ಓಕೆ ಸರ್, ಕುರಿಗಳ ಸಾಕಾಣಿಕೆ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನು ನೀಡಿದ್ರಿ. ಸೊ ಹಾಗೆ ನೀವು ಹೈನುಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದೀರಾ, ಸೊ ಯಾವ್ಯಾವ ರೀತಿಯ ಹಸುಗಳನ್ನು ಸಾಕಾಣಿಕೆ ಮಾಡಿದ್ರಾ ಇದ್ರ ಬಗ್ಗೆ ಹೇಳ್ಬೋದು ಸರ್?
3: ನಮ್ಮ ಹತ್ರ ಒಂದು 15 HF ಹಸು ಇದೆ. ಮೇಯ್ನ್ ಏನಂದ್ರೆ HF ಹಸುಗಳಲ್ಲಿ ಭಾಳ ಜನ ಶುರು ಮಾಡ್ತಾರೆ ಈ ಉದ್ಯಮನ, 1 ವರ್ಷಕ್ಕೆ 2 ವರ್ಷಕ್ಕೆ ಇಲ್ಲ ಅಂದ್ರೆ 3-4 ವರ್ಷಕ್ಕೆ ಸುಸ್ತಾಗಿ ಇದನ್ನ ಬಿಟ್ಬಿಡ್ತಾರೆ. ಏನು ಮೂಲ ಕಾರಣಗಳು ನಮ್ಮ ಅನುಭವದಲ್ಲಿ ಅಂತಂತಂದ್ರೆ, ಮೇಯ್ನ್ ಏನಿರ್ಬೇಕಂದ್ರೆ ಮೂಲ ಉದ್ದೇಶ HF ಹಸುಗಳಲ್ಲಿ ಅಟ್ಲೀಸ್ಟ್ ವರ್ಷಕ್ಕೊಂದು ಕರು ತೆಗಿಬೇಕು. ನಾವು ವರ್ಷಕ್ಕೊಂದು ಕರು ನಾವು ಹಸುನಲ್ಲಿ ಉಡಿಸ್ಕೊಳ್ಬೇಕು ಅಂತಂದರೆ, ಉದಾಹರಣೆಗೆ ಜನವರಿ 1ಕ್ಕೆ ಕರು ಹಾಕಿದ್ರೆ ಮಾರ್ಚು ಏಪ್ರಿಲಲ್ಲಿ ಹಸು ಪುನಃ ಪ್ರೆಗ್ನೆಂಟ್ ಆಗಬೇಕು. ಇದ್ರ ಮುಖಾಂತರ ಏನಾಗುತ್ತೆ ಅಂದರೆ, ನಾವೊಂದು 8-9 ತಿಂಗಳು ಹಸುನಲ್ಲಿ ಹಾಲು ಕರ್ಕೊತೀವಿ. ನಾವು ಹಾಲು ನಿಲ್ಲಿಸೋಷ್ಟರೊಳಗಡೆ ಹಸು 6 ತಿಂಗಳು ಫಲ ಆಗಿರ್ತೈತೆ, 6-7 ತಿಂಗಳು ಫಲ ಆಗಿರ್ತೈತೆ. ಇನ್ನೊಂದು 2-3 ತಿಂಗಳು ಹಸುಗೂ ಮಧ್ಯದಲ್ಲಿ ನಾವು ಗ್ಯಾಪ್ ಕೊಡೋದ್ರಿಂದ ಅದನ್ನು ಚೆನ್ನಾಗಿ ನೆಕ್ಸ್ಟ್ ಇದ್ದದಲ್ಲೂ ಒಳ್ಳೆ ಹಾಲು ಕೊಡ್ತೈತೆ. ವರ್ಷಕ್ಕೊಂದು ಕರು ತೆಗೆದುಕೊಂಡಿಲ್ಲ ಅಂತಂದರೆ HF ಉದ್ಯಮದಲ್ಲಿ ಭಾಳ ನಷ್ಟ ಆಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಯಾವತ್ತೇ ಆಗಲಿ ಹಸು ಇಲ್ಲ ಅಂದರೆ ಹಾಲು ಕೊಡ್ತಿರಬೇಕು, ಇಲ್ಲ ಅಂದರೆ ಕನಿಷ್ಠ ಪಕ್ಷ ಹಸು ಪ್ರೆಗ್ನೆಂಟ್ ಆಗಿರಬೇಕು. ಎಲ್ಲ ಹೇಳೋದೇನೆಂದರೆ ನಮ್ಮಲ್ಲಿರೋಂಥ ಹಸುಗಳಲ್ಲಿ ಕನಿಷ್ಠ ಪಕ್ಷ ಒಂದು 80% ಹಸುಗಳಾದರೂ ಹಾಲು ಕೊಡ್ತಾ ಇರಬೇಕು, 20% ಮಾತ್ರ ಡ್ರೈಯಲ್ಲಿರಬೇಕು. ಯಾವಾಗ ಇದೆಲ್ಲ ಉಲ್ಟಾ ಆಗ್ತಾಯ್ತೋ ಆಗ ಹಸು ಹೆಚ್ಚಿಗೆ ತಿಂತಿರ್ತೈತೆ, ಹಾಲು ಕಮ್ಮಿ ಬರ್ತಾ ಇರ್ತದೆ, ಮಂತ್ಲಿ ಮೇಂಟೆನೆನ್ಸ್ಗೂ ಸಾಕಾಗೋದಿಲ್ಲ.
2: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರದೀಪ್ ಸರ್ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು. ಅವ್ರು ಮಾಡ್ತಾ ಇರುವಂತಹ ಕುರಿ ಸಾಕಾಣಿಕೆ ಹೈನುಗಾರಿಕೆಯಲ್ಲಿ ಯಾವ್ಯಾವ ರೀತಿ ಚಾಲೆಂಜಸ್ ಬರುತ್ತೆ, ಹಾಗೆ ಅವುಗಳನ್ನ ಯಾವ ರೀತಿಯಲ್ಲಿ ಸಾಕಾಣಿಕೆ ಮಾಡಬೇಕಾಗತ್ತೆ, ಸಾಕಾಣಿಕೆ ಮಾಡುವಂತಹ ಸಮಯದಲ್ಲಿ ಹೇಗೆ ಅವುಗಳನ್ನ ನೋಡ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನೀಡ್ತಾ ಇದ್ರು. ಸೊ ಹಾಗಾದರೆ ಸರ್ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕಿದೆ. ಅವ್ರು ಮಾಡ್ತಾ ಇರುವಂತಹ ಈ ಹೈನುಗಾರಿಕೆಯಲ್ಲಿ ಹೆಚ್ಚು ಫಸುಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ರೆ ಅಂತ ಹೇಳ್ತಾ ಇದ್ರು. ಸೊ ಇದ್ರ ಬಗ್ಗೆ ಕೂಡ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಂಡು ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಹೈನುಗಾರಿಕೆಯನ್ನು ಮಾಡ್ತಾ, ಕುರಿ ಸಾಕಾಣಿಕೆಯನ್ನು ಮಾಡ್ತಾ, ತಮ್ಮ ವೃತ್ತಿಯ ಜೊತೆಗೆ ಇದು ಒಂದು ಹಾಬಿಯ ರೀತಿಯಲ್ಲಿ ಮಾಡ್ಕೊಳ್ತಾ ತುಂಬ ಖುಷಿಯನ್ನು ಕಾಣ್ತಾ ಇರುವಂತಹ ಪ್ರದೀಪ್ ಸರ್ ನಿಮ್ಮಲ್ಲಿ ಮಾತಾಡ್ತಾ ಇದ್ರು. ಇವರು ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನಲ್ಲಿ ಇವರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ರು ಕೂಡ ಕೃಷಿಯನ್ನು ಮಾಡಬೇಕು ಅನ್ನೋಂತಹ ಆಸಕ್ತಿಯಿಂದ ಕೃಷಿಯನ್ನಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಅವರು ಕುರಿಗಳನ್ನು ಸಾಕಾಣಿಕೆ ಮಾಡೋದ್ರಲ್ಲಿ ನಾರಿ ಸುವರ್ಣ ಎನ್ನುವಂತಹ ಕುರಿಯ ತಳಿಯನ್ನು ಸಾಕಾಣಿಕೆ ಮಾಡ್ತಾ, ಜೊತೆಗೆ ಹೈನುಗಾರಿಕೆಯಲ್ಲಿ ಹೆಚ್ಎಫ್ ಹಸುಗಳನ್ನು ಸಾಕಾಣಿಕೆ ಮಾಡ್ತಾ ಇದೀವಿ ಅಂತ ಕೂಡ ಆಗಲೇ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಹೈನುಗಾರಿಕೆಯಲ್ಲಿ ಹೆಚ್ಎಫ್ ಹಸುಗಳನ್ನು ಸಾಕಾಣಿಕೆ ಮಾಡುವಾಗ ಏನೆಲ್ಲ ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಹಾಗೆ ಅವರು ಯಾವ ರೀತಿಯಲ್ಲಿ ಹಸುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಹೇಗೆ ನಿರ್ವಹಣೆ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಕೂಡ ಅವ್ರ ಜೊತೆಯಲ್ಲಿ ಮಾತಾಡೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಆಗಲೇ ನೀವು ಹೇಳ್ತಾ ಇದ್ರಿ ಈ ಹೆಚ್ಎಫ್ ಹಸುಗಳನ್ನು ಸಾಕಾಣಿಕೆ ಮಾಡ್ತಿದ್ದೀವಿ ಅಂತ ಅಂದಾಗ ವರ್ಷಕ್ಕೆ ಒಂದು ಕರುನಾದರೂ ತೆಗಿಬೇಕಾಗತ್ತೆ ಅಂಥೇಳಿ. ಸೊ ಹಾಗಾದರೆ ಈಗ ಯಾವ ರೀತಿ ಈ ಹಸುಗಳನ್ನು ನಾವು ನೋಡ್ಕೋಬೇಕಾಗತ್ತೆ, ಹೇಗೆ ಹಸುಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದು ಸರ್?
3: ಯಾವ ಉತ್ತಮವಾದ ರಾಸ್ ತರ್ತಿರೋ ಬೇರೆ ಕಡೆಗೆ ಹೋಗಿ ಇಲ್ಲ ಗೊತ್ತಿರೋ ಅಂತ ತಂದಾಗ, ಒಂದು ಟೈಮ್ಗೆ 12 ಲೀಟ್ರ್ ಕೊಡುವಂಥ ಹಸುಗೆ ನಾವು ನೆಕ್ಸ್ಟ್ ಟೈಮು ಸೀಮನ ಹಾಕ್ಸಿದಾಗ ಅದಕ್ಕಿಂತ ಉತ್ತಮವಾದ ಸೀಮನ ಹಾಕ್ಸ್ಬೇಕು. ಅವಾಗೇನಾಗ್ತದೆ, ತಾಯಿ 12 ಲೀಟ್ರ್ ಕೊಡ್ತಾ ಇದ್ರೆ ನಾವು ನೆಕ್ಸ್ಟ್ ಹುಟ್ಟೋಂಥ ಕರು 13 ಲೀಟ್ರ್, 14 ಲೀಟ್ರ್, 15 ಲೀಟ್ರ್ ಕೊಡೋ ಹಂಗಿರಬೇಕು. ಯಾವಾಗ ನಾವು ಇದಕ್ಕಿಂತ ಕಮ್ಮಿ ಕೊಡ್ತಾರಂತ ಗೂಳಿ ವಂಶವಾಳಿದ್ದು ಗೂಳಿದು ಸಮಯನ ಹಾಕಿದ್ರೆ ಅದು ಪುನಃ ಮತ್ತೆ ಕೆಳಗಡೆ ಹಿಡಿತೈತೆ. ಹೆಚ್ ಎಫ್ ಹಸುಗಳು ನಾಟಿ ಹಸುಗಳು ಹೋಲಿಸ್ಕೊಂಡ್ರೆ ಒಂದು 12 ತಿಂಗಳಿಗೆ ಈ ಬೇದಿಗೆ ಈಟಿಗೆ ಬರ್ತೈತೆ. ಸೊ ಕರೆಕ್ಟಾಗಿ ಅವಾಗೂ ಹುಟ್ಟಿದಾಗ ಒಂದು 3 ತಿಂಗಳು ಸರಿಯಾಗಿ ಹಾಲು ಕೊಟ್ಕೊಂಡು ಅನಂತರ ಮಿನರಲ್ಸು ಫೀಡ್ ಜೊತೆಗೆ ಎಲ್ಲ ಕೊಟ್ಕೊಂಡು ಹೋಗ್ತಿದ್ರೆ ಒಂದು 2-2.5 ವರ್ಷಕ್ಕೆ ಹುಟ್ಟಿದಾದಂಥ ಅದರಲ್ಲೂ ನಾವು ಒಂದು ಕರುನ ಕಾಣ್ಬೋದು. ಆಮೇಲೆ ಒಂದು ಎಲ್ಲ ಬುಕ್ಗಳಲ್ಲೂ ಫಾರ್ಮುಲಾ ಇದೆ, ನಾವು ಎಷ್ಟು ಹಸು ಹಾಲು ಕೊಡ್ತದೋ ಅದ್ರ ಪ್ರಕಾರ ಫೀಡ್ ಕೊಡಬೇಕು. 2 ಲೀಟ್ರ್ ಕೊಡೋಂಥ ಹಸುಗೂ ಒಂದೇ ಫೀಡು, 10 ಲೀಟ್ರ್ ಕೊಡೋಂಥ ಹಸುಗೂ ಒಂದೇ ಫೀಡ್ ಕೊಟ್ಟರೆ ಆಗಲ್ಲ. ಇನ್ನೊಂದೇನೆಂದರೆ ನಮ್ಮಲ್ಲಿ ವಾಡಿಕೆ ಏನಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಹಸುಗೆ ಹಿಂಡಿಬೂಸ ನೀರಿಡೋದು, ಅದು ತಪ್ಪು ಪದ್ಧತಿ. ಏನು ಮಾಡಬೇಕು, ಬೆಳಗ್ಗೆ ನಾವು ಹಸಿ ಹುಲ್ಲು, ಆಮೇಲೆ ರಾಗಿ ಹುಲ್ಲು, ಆಮೇಲೆ ಫೀಡು, ಫೀಡು ಕೊಟ್ಟಾಗ ಒಂದು ನಾವು ಗಟ್ಟಿಯಾಗಿ ಫೀಡ್ ಕೊಡಬೇಕು. ಅನಂತರ ನೀರು ಹಸು ಎಷ್ಟು ಬೇಕೋ ಅಷ್ಟು ಕುಡಿಬೋದು, ಆ ರೀತಿ ಇಟ್ಕೊಂಡು ಹೋಗಬೇಕು. ಅವಾಗೇನಾಗುತ್ತೆ, ಹಸುನಲ್ಲಿ ಹೊಟ್ಟೆನಲ್ಲಿರೋಂಥ PH ಸಾಮಾನ್ಯವಾಗಿ ಏನಿರುತ್ತೆ, 6-7 ಮಧ್ಯೆ, ಇದು ದಿನಾ ಇಡೀ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಹಸುಗೆ ಮೇಯ್ನ್ ಮುಖ್ಯ ಏನಂದರೆ ಹೊಟ್ಟೆ, ಅನಂತರ ಅಡ್ಡರ್ ಏನಂತೀವಿ ನಾವು ಮಲೆ, ಇವೆರಡು ನೀಟಾಗಿ ಇಟ್ಕೊಂಡು ಹೋಗ್ತಾ ಇದ್ರೆ ಹಂಗಾಗ್ತದೆ. ಮೇನ್ HFಗಳಲ್ಲಿ ಏನಾಗ್ತದೆ ಅಂತಂದರೆ ಲಾಸ್ ಆಗೋಕ್ಕೆ ಇನ್ನೊಂದು ಕಾರಣ ಏನಂದರೆ ಬಾವು ಆಗೋದು, ಯಾಕಂದರೆ ಇವು ಹೆಚ್ಚಿಗೆ ಹಾಲು ಕೊಡ್ತಿರ್ತವೆ, ಅದರಿಂದ ಬಾವು ಆಗೋದು ಸರ್ವೇ ಸಾಮಾನ್ಯ. ನಾವು ನಮ್ಮಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ, ನಾವು ಕೆಚ್ಚಲು ತೊಳೆಯೋದಕ್ಕೆ ಪೊಟ್ಯಾಷಿಯಂ ಪರ್ಮಾಂಗನೇಟ್, ನಮ್ಮ ದಿನಕ್ಕೆ ಒಂದು 20-50 ಪೈಸೆನೂ ಖರ್ಚಾಗಲ್ಲ, ಆ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೆಚ್ಚಲು ತೊಳಿತೀವಿ, ಹಾಲು ಕರೆಯೋದಕ್ಕೆ ಮುಂಚೆ, ಹಾಲು ಕರೆದಾದ ನಂತರ. ಇದರಿಂದ ಬಾವಾಗಲ್ಲ ಹಸುಗಳಿಗೆ. ಮ್ಯಾಸ್ಟೈಟಿಸ್ ಆಗದಿರಂಗೆ ನೋಡ್ಕೊಬೇಕು, ಆಮೇಲೆ ಟೈಮ್ ಟೈಮ್ಗೆ ವ್ಯಾಕ್ಸಿನೇಷನ್ ಮಾಡಿಸ್ಕೊಬೇಕು, ಆಮೇಲೆ ಜಂತುಳ, ಓಕೆ, ಇಷ್ಟು 3 ಹಾಕ್ಕೊಂಡು ಹೋಗಬೇಕು. 80% ಹಸುಗಳು ಹಾಲು ಕೊಡ್ತಾ ಇರಬೇಕು ನಮ್ಮಲ್ಲಿ ಇರೋದ್ರಲ್ಲಿ. ಆಮೇಲೆ ವರ್ಷಕ್ಕೊಂದು ಕರು ಎಕ್ಸ್ಪೆಕ್ಟ್ ಮಾಡಬೇಕು. ಒಳ್ಳೆ ಕ್ವಾಲಿಟಿ ಸೆಮೆನ್ಸ್ ಈಗ ಎಲ್ಲ ಕಡೆ ಅವೈಲೇಬಲ್ ಇದೆ, ಓಕೆ. ನಾವು ಹಾಕ್ಬೇಕು, ರೈತರು ಎಲ್ಲರೂ ಏನು ಕೇಳಬೇಕಂದ್ರೆ ಸೆಮೆನ್ ಹಾಕ್ಬೇಕಾರ ಎಷ್ಟು ಸೆಮೆನ್ ಹಾಕಿದ್ರೆ ನಮಗೆ ಇರಲ್ಲಿ 8 ಕರು ಹುಟ್ಟರೆ 8 ಲೀಟ್ರ್ ಹಾಲು ಕೊಡ್ತೈತೆ ಅನ್ನೋ ಮಾಹಿತಿ ಇಟ್ಕೊಂಡು ಆ ರೀತಿ ಒಳ್ಳೆ ಸಮಯಗಳನ್ನು ತೆಗೆದು ಹಾಕ್ಕೊಂಡ್ರೆ ಸಿಗ್ತದೆ, ಒಳ್ಳೆ ಲಾಭ ಅನ್ನೋದು ಕಾಣ್ಬೋದು. ಸಾಮಾನ್ಯವಾಗಿ ಯಾರೋ ಒಂದು ದೊಡ್ಡ ಶೆಡ್ಗಳು ಮಾಡಿ, ಶೆಡ್ಗಳ ಮೇಲೆಲ್ಲ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಯಾರು ಮಾಡ್ತಿದ್ದಾರೋ ಅವರು ಕಾಲಕ್ರಮೇಣ 2 ವರ್ಷಕ್ಕೋ 3 ವರ್ಷಕ್ಕೋ 4 ವರ್ಷಕ್ಕೋ ಸುಸ್ತಾಗಿ ಹೋಗ್ತಾ ಇದ್ದಾರೆ. ಅದ್ರ ಮೇಲೆ ಶೆಡ್ ಮೇಲೆ ಅದ್ರ ಮೇಲೆ ಹಾಕಿರೋಂಥ ಬಂಡವಾಳನ ಇವರು ವಾಪಸ್ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ. ಅದಕ್ಕೆ ನನ್ನ ಅನುಭವ ಏನಂತಂದರೆ, ನಾವು ಶೆಡ್ಗಳ ಮೇಲೆ ರಾಸುಗಳ ಮೇಲೆ ಒಳ್ಳೆ ಉತ್ತಮವಾದ ರಾಸುಗಳಿಗೆ ಬೆಲೆ ಕೊಟ್ಟು ಅದ್ರ ವಂಶಾವಳಿ ನೋಡಿ ತೆಗೆದುಕೊಂಬಂದರೆ ಅತಿಯಾಗಿ ಅವು ಹೆಚ್ಚಾಗೂ ಹಾಲು ಕೊಡ್ತವೆ, ನಾವು ಲಾಭನೂ ಕಾಣ್ಬೋದು ರೈತರು. ಆಮೇಲೆ ಸರ್ಕಾರನೂ ಇದನ್ನೆಲ್ಲ ನನ್ನ ಗಮನದಲ್ಲಿ ಇಟ್ಕೊಂಡು ಆ ರೈತಂಗೂ ಒಂದು ಉತ್ತಮವಾದ ಬೆಲೆ, ನಾನು ಹೇಳ್ತಿರೋದು ಅತಿ ಹೆಚ್ಚಾದ ಬೆಲೆ ಅಲ್ಲ, ಉತ್ತಮವಾದ ಬೆಲೆ ಕೊಟ್ಟರೆ ರೈತನೂ ಇದರಲ್ಲಿ ಒಂದು ಉನ್ನತಿ ಕಾಣ್ಬೋದು. ಹೊರ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ರಾಜ್ಯದಲ್ಲಿ ಹಾಲಿನ ಬೆಲೆ ಭಾಳ ಕಮ್ಮಿ ಇದೆ. ಹೊರ ರಾಜ್ಯಗಳಲ್ಲಿ ನೋಡಿದ್ದೀನಿ ನಾನೇ, ಪಂಜಾಬು ಹರಿಯಾಣಗೆಲ್ಲ ಹೋದರೆ 40-45 ರೂಪಾಯಿ ಇದೆ. ಈ ಬೇಸಿಗೆ ಕಾಲದಲ್ಲಿ ನಮ್ಮ ಸ್ನೇಹಿತರೊಬ್ಬರು ಮಾತಾಡೋದು 50 ರೂಪಾಯಿಗಿನ ಹೆಚ್ಚಿಗೆ ಮಾಡೋದಕ್ಕೆ ಅವರು ಹೊರಟಿದಾರಂತೆ. ನಮ್ಮಲ್ಲಿಂದ 27 ರೂಪಾಯಲ್ಲೇ ಇದೆ. ಅಲ್ಲಿ ಹರಿಯೋ ನದಿಗಳು ನಮ್ಮಲ್ಲಿ 1800 feet ಬೋರ್ ಹಾಕಿದ್ರು ನೀರಿಲ್ಲ. ಒಂದು ಚಾರ್ಟ್ನ ಕನಿಷ್ಠ ಕಂಪಲ್ಸರಿಯಾಗಿ ಒಂದು ಚಾರ್ಟ್ ಆದರೂ ಮೇಂಟೈನ್ ಮಾಡಬೇಕು. ಉದಾಹರಣೆಗೆ ಚಾರ್ಟಲ್ಲಿ ನಾವು ಯಾವ ಸು ಯಾವ ಡೇಟ್ ಸೆಮೆನ್ ಕೊಟ್ಟಿದ್ರಿ, ಯಾವಾಗ ಪ್ರೆಗ್ನೆಂಟ್ ಆಯಿತು, ಯಾವಾಗ ಡೆಲಿವರಿ ಆಯಿತು, ಯಾವಾಗ ಈಟಿಗೆ ಬಂದಿತ್ತು, ಆಮೇಲೆ ಪುನಃ ಇನ್ ಕೇಸ್ ಏನಾದ್ರು ನಾವು ಸೆಮೆನ್ ಹಾಕಿದ್ಮೇಲೆ ಪುನಃ ಈಟಿಗೆ ಬಂದರೆ ಯಾವ ಡೇಟಿಗೆ ಬರ್ಬೋದು ಅಂತೆಲ್ಲ ಬರೆದಿಟ್ಕೊಂಡಿದ್ದೀವಿ. ಜೊತೆಗೆ ನನ್ನ ಮೊಬೈಲಲ್ಲೂ ಇದನ್ನು ಅಲಾರಾಮ್ ಇಟ್ಕೊಂಡಿರ್ತೀನಿ, ಬೆಳಗ್ಗೆ ನನಗೊಂದು ಮೆಸೇಜ್ ಬರ್ತದೆ ಇವತ್ತಿಂದ ಹಸು ಈಟಿಗೆ ಬರ್ಬೋದು ಅಂತ, ಅವತ್ತು ನಾವು ಸೆಮೆನ್ ಹಾಕ್ಕೊತೀವಿ. ಸೆಮೆನ್ ಹಾಕಿದಾಗೂ ನಾವೇ ಒಂದು ಸ್ವಂತ ನೈಟ್ರೋಜನ್ ಟ್ಯಾಂಕ್ ಇಟ್ಕೊಂಡು ಈ ರೀತಿ ಮಾಡಿದ್ರೆ ಇನ್ನೂ ಉತ್ತಮ. ಓಕೆ, ನಾವು ಇದರಲ್ಲಿ ಬೇರೆ ದೇಶದ್ದೆಲ್ಲ ಸೆಮೆನ್ ತರಿಸಿಟ್ಬಿಟ್ಟು US ಡೆನ್ಮಾರ್ಕ್ದು UKದೆಲ್ಲ ತರಿಸಿಟ್ಟಿದ್ದೀನಿ, ಆ ಸೆಮೆನ್ಸ್ ಹಾಕ್ತಾ ಇದ್ದೀನಿ. ಮೇನ್ ಉದ್ದೇಶ ಏನಂತಂದರೆ ಈಗ ನನ್ನಲ್ಲಿ ಟೈಮ್ಗೆ 10 liters ಕೊಡತ್ತಾರಂಥ ಹಸುನ 15 liters ಕರ್ಕೊಂಡೋಗೋದು, 20 liters ಕರ್ಕೊಂಡೋಗೋವಂಥದ್ದು ಒಂದು ಪ್ರಯತ್ನ. ಅದನ್ನಂದರೆ ಅದರಲ್ಲಿ ಹುಟ್ಟ ಅಂತ ಕರುನ.
2: ಓಕೆ ಸರ್, ಹಾಗೆ ನಿಮ್ಮಲ್ಲಿ ಯಾವ್ಯಾವ ರೀತಿಯ ಹಸುಗಳಿದೆ, ಯಾವ್ಯಾವ ಬ್ರೀಡ್ ಹಸುಗಳಿದೆ ಅದ್ರ ಬಗ್ಗೆ ಹೇಳ್ಬೋದು ಸರ್?
3: ನಮ್ಮ ಹತ್ರ 4 Pungnoor ಹಸುಗಳಿದ್ದಾವೆ, 3 Pungnoor, ಒಂದು Pungnoor ಓರಿ ಇದೆ. ಏನಕ್ಕೆ Pungnoor ನಾವು ಸಾಕ್ತಿದ್ದೀವಿ ಅಂತಂದರೆ, ಆ್ಯಕ್ಚುಲಿ ಹೇಳಬೇಕಾದ್ರೆ ಇದು ಆದಾಯ ಏನು ಬರಲ್ಲ ಇದರಲ್ಲಿ, ನಿಜ ಸಂಗತಿ ಅದು. ಏನೋ ಮನೆಯಲ್ಲಿ ಇರಲಿ ಖುಷಿಗೆ, ಸಾಮಾನ್ಯವಾಗಿ ನಮ್ಮ ಹಿಂದೂಸ್ಗೆ ಒಂದು ಇದೊಂದಿದೆ ಮಾತಿದೆ, ಇದು ಹಸುಗಳಲ್ಲಿ ನಾಟಿ ಹಸುಗಳು ಶ್ರೇಷ್ಠ, ನಾಟಿ ಹಸುಗಳಲ್ಲಿ Pungnoor ಭಾಳ ಶ್ರೇಷ್ಠ. ಒಂದು ಮಾತು ಏನಂತಂತಂದರೆ, ಸಪ್ತ ಋಷಿಗಳು ತಪಸ್ಸು ಮಾಡಿದ್ರೆ ಏನು ಯಶಸ್ಸು ಬರುತ್ತೋ ಆ ಒಂದು ಯಶಸ್ಸು ಒಂದು Pungnoor ಹಸು ಮನೆಯಲ್ಲಿ ಸಾಕೋದ್ರಿಂದ ಬರುತ್ತೆ ಅಂತ ಹೇಳ್ತಾರೆ. ಅದು ಕೆಲವೊಂದು ಬುಕ್ಗಳಲ್ಲೂ ನಾನು ಓದಿದ್ದೀನಿ.
2: ಓಕೆ ಸರ್, ಹಾಗೆ ನಿಮ್ಮದು ಕೃಷಿ ಭೂಮಿ ಕೂಡ ಇದೆ, ಇದರಲ್ಲಿ ಏನೇನೆಲ್ಲ ಬೆಳೆಗಳನ್ನು ಮಾಡ್ತಿದ್ದೀರಾ, ಮತ್ತು ಹೇಗೆ ಅದರ ಮೇಂಟೆನೆನ್ಸ್ ಕೂಡ ಆಗ್ತದೆ ಅದ್ರ ಬಗ್ಗೆ ಹೇಳ್ಬೋದು ಸರ್?
3: ನಮ್ಮದು ಬರ್ಗೂರಲ್ಲಿ 9.5 acres ಜಮೀನಿದೆ, ನಮಗೆ ನೀರಿಲ್ಲ, ಎಲ್ಲ ಮಳೆ ಆಶ್ರಿತ ವ್ಯವಸಾಯನೇ. ಶೆಡ್ ಮೇಲೆ ಬಿದ್ದಿದ್ದ ನೀರನ್ನೆಲ್ಲನೂ ನಾವು ಸಂಪ್ ಕಟ್ಕೊಂಡು ಸಂಪಿಗೆ ಕಲೆಕ್ಟ್ ಮಾಡಿಕೊಂಡು ಅದನ್ನು ಕುಡಿಯೋದಕ್ಕೆ ಹಸುಗಳಿಗೆ ಕುರಿಗಳಿಗೆ ಅಂತ ಉಪಯೋಗಿಸ್ಕೊತೀವಿ. ಇನ್ನು ಭೂಮಿ ಮೇಲೆ ಬಿದ್ದಿದ್ದ ನೀರೆಲ್ಲನೂ ಒಂದು ಕೃಷಿ ಹೊಂಡ ಇದೆ, ಆ ಕೃಷಿ ಹೊಂಡದಲ್ಲಿ ಒಂದು 46 lakh liters ನೀರು ಕಲೆಕ್ಟ್ ಆಗುವಂಥ ಸೌಲಭ್ಯ ಇದೆ. ಅದನ್ನಿಟ್ಕೊಂಡು ಮಳೆಗಾಲದಲ್ಲಿ ನಾವು ಒಂದು 3.5 acres ಸೂಪರ್ ನೇಪಿಯರ್ ಇದೆ, 1.25 acres ಎಡ್ಜ್ ಲೂಸನ್ ಇದೆ, ಆಮೇಲೆ ಮಿಕ್ಕಿದ ಜಮೀನಲ್ಲಿ ಮಳೆಗಾಲದಲ್ಲಿ ರಾಗಿ, ಹುರುಳಿ ಮತ್ತು ಜೋಳ ಬೆಳ್ಕೊತೀವಿ. ಮಳೆಗಾಲದಲ್ಲಿ ಬೆಳ್ಕೊಂಡಿದ್ದನ್ನು ನಾವು ಅದನ್ನು ಸೈಲೇಜ್ ಮಾಡ್ಕೊತೀವಿ. ಓಕೆ, ರಾಗಿ ಹೊಲನ್ನ ವಾಮೆ ಇಟ್ಕೊಂಡು ಬೇಸಿಗೆ ಕಾಲದಲ್ಲಿ ಅದನ್ನೆಲ್ಲನೂ ಹಸುಗಳಿಗೆ ಮತ್ತು ಕುರಿಗಳಿಗೆ ಕೊಡ್ತಾಯಿದ್ದೀವಿ. ನಾನು ಹೇಳೋಕ್ಕೇನು ಇಷ್ಟಪಡೋದಂದರೆ, ನೀರಿಲ್ಲದೇ ನಾವು ಇಷ್ಟೊಂದು ಹಸು ಮತ್ತು ದನ ಮತ್ತು ಕುರಿನ ಮೇಂಟೈನ್ ಮಾಡ್ಕೊತಾ ಇದ್ದೀವಿ. ಇಷ್ಟೆಲ್ಲ ಕಷ್ಟ ಇದ್ದರೂ ನಾವು ಇಷ್ಟನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದರಲ್ಲಿ ನಾನು ಆಗಲೇ ಹೇಳ್ದಂಗೆನೇ ಈ ನಾವು ಹೇಳಿದ ಪದ್ಧತಿಗಳಲ್ಲಿ ಮಾಡ್ಕೊಂಡು ಹೋದರೆ ಲಾಭ ಗಳಿಸೋದು ಕನಿಷ್ಠ 100-100% ಸಾಧ್ಯ. ಹಾಂ, ಧನ್ಯವಾದಗಳು.
2: ಓಕೆ, ತಮಗೂ ಕೂಡ ಧನ್ಯವಾದಗಳು ಸರ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ನೀವು ಮಾಡ್ತಾಯಿರುವಂತಹ ಹೈನುಗಾರಿಕೆಯ ಬಗ್ಗೆ ಮಾಹಿತಿಗಳನ್ನ ತಿಳಿಸಿದ್ರಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಈ ಎಲ್ಲ ಕುರಿ ಸಾಕಾಣಿಕೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಇದೆಲ್ಲದರ ಮಾಹಿತಿ ಕೂಡ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ನಮ್ಮ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಅಲ್ಲಿಗೆ ಮುಗಿಸುವಂತಹ ಸಮಯ ಕೂಡ ಆಗ್ತದೆ. ಕಾರ್ಯಕ್ರಮ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 years ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9th Mile, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH Road, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 years ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರ್ ಅವರು.
8: ಸೂರ್ಯನ ಕಡೆಗೆ ಆದಿತ್ಯ L1 ನೌಕೆ. ಸೌರಮಂಡಲದ ಅಧಿಪತಿ ಎಂದರೆ ಸೂರ್ಯನೇ. ಈ ಸೂರ್ಯ ಇಲ್ಲದಿದ್ದರೆ ಯಾವ ಗ್ರಹಗಳು ಅದರ ಸುತ್ತ ಸುತ್ತುತ್ತಿರಲಿಲ್ಲ. ನಮ್ಮ ಭೂಮಂಡಲವು ಸೂರ್ಯನ ಕೃಪೆಯಿಂದಲೇ ಜೀವಿಗಳ ಗ್ರಹವೆಂದು ನಾಮಾಂಕಿತಗೊಂಡಿದೆ. ಸೂರ್ಯನಿಗೆ ಅತಿ ಸಮೀಪವೂ ಅತಿ ದೂರವೂ ಇಲ್ಲದ ಈ ಭೂಮಿ ಒಂದೇ ವಿಶ್ವದಲ್ಲಿ ಜೀವಾಂಕುರಕ್ಕೆ ನಾಂದಿಯಾಗಿದೆ. ಸದಾ ಕಣ್ಣಿಗೆ ಕಾಣುವ ಈ ನಕ್ಷತ್ರ ಭೂಮಿಯಿಂದ ಸುಮಾರು 15 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಸೂರ್ಯನಿಂದ ಬರುವ ಬೆಳಕು ಭೂಮಿಗೆ 8 ನಿಮಿಷ ಸಾಕು. ಸೂರ್ಯನ ಮೇಲ್ಮೈ ತಾಪ 5,700 ಡಿಗ್ರಿ ಕೆಲ್ವಿನ್. ಸೌರ ಗರ್ಭದಲ್ಲಿ 150 ಮಿಲಿಯನ್ ಡಿಗ್ರಿ ಕೆಲ್ವಿನ್ ತಾಪಮಾನವಿದೆ. ಸೌರ ಗರ್ಭದಲ್ಲಿ ನಿರಂತರವಾಗಿ ಬೀಜ ವಿತರಣ ಕ್ರಿಯೆ ನಡೆಯುತ್ತಲೇ ಇರುತ್ತದೆ. ಅಲ್ಲಿ ಜಲಜನಕ ಉರಿದು ಹೀಲಿಯಂ ಆಗಿ ಪರಿವರ್ತನೆ ಆಗುತ್ತದೆ. ಸೂರ್ಯ ಒಂದು ಬೆಂಕಿಯ ಉಂಡೆ. ಸೂರ್ಯನಿಗೂ ಭೂಮಿಗೂ ನಿಕಟವಾದ ಸಂಬಂಧವಿದೆ. ಭೂಮಿಯ ಮೇಲೆ ನೀರು ಆವಿಯಾಗುವ, ಮೋಡವಾಗುವ, ಮಳೆ ಬರುವ, ಕಾಮನಬಿಲ್ಲು ಸೃಷ್ಟಿಯಾಗುವ, ಹಿಮಪಾತ ಬೀಳುವ, ಗಾಳಿ ಬೀಸುವ, ಹೀಗೆ ಎಲ್ಲ ವಿದ್ಯಮಾನಗಳಿಗೆ ಈ ಸೂರ್ಯನೇ ಕಾರಣ. ಸೂರ್ಯನ ಬೆಳಕು ಇಲ್ಲದಿದ್ದರೆ ಈ ಯಾವ ವಿದ್ಯಮಾನಗಳು ನಡೆಯುತ್ತಿರಲಿಲ್ಲ. ಒಮ್ಮೊಮ್ಮೆ ಅತಿವೃಷ್ಟಿ, ಪ್ರವಾಹ, ಬರಗಾಲ, ವಿಪತ್ತುಗಳು ಕೂಡ ಕಾಣಿಸಿಕೊಳ್ಳುತ್ತವೆ. ಅವುಗಳಿಗೂ ಕೂಡ ಸೂರ್ಯನೇ ಕಾರಣ. ಸಕಲ ಜೀವಿಗಳಿಗೆ ಚೈತನ್ಯವಾದ ಈ ಸೂರ್ಯನ ಕೋಪ, ತಾಪ, ರೌದ್ರತೆಗಳನ್ನು ತಿಳಿಯದಿದ್ದರೆ ನಾವು ಮೌಢ್ಯಕ್ಕೆ ಒಳಗಾಗಬೇಕಾಗುತ್ತದೆ. ಹಾಗಾಗಿ ಸೂರ್ಯದೇವೋಭವ ಎಂಬುದು ನಮ್ಮ ಸೂತ್ರ. ಖಗೋಳ ವಿಜ್ಞಾನಿಗಳು ಈ ಸೂರ್ಯನ ಅಧ್ಯಯನ ಮಾಡಿ ಸೌರ ಜ್ವಾಲೆ, ಸೌರ ತಂತು, ಸೌರಮಾರುತ, ಸೌರ ಕಿರಣ, ಪ್ಲಾಸ್ಮಾ ಕಣ, ಸೌರ ಕಲೆ ಮುಂತಾದವುಗಳನ್ನು ಅಧ್ಯಯನ ಮಾಡುತ್ತಾ ಬಂದಿದ್ದಾರೆ. ಭೂಮಿಯ ಮೇಲೆ ಸೂರ್ಯನ ಅಧ್ಯಯನ ಮಾಡುವ ವೀಕ್ಷಣಾಲಯಗಳಿವೆ. ಉತ್ತರ ಪ್ರದೇಶದ ನೈನಿತಾಲ್, ತಮಿಳುನಾಡಿನ ಕೊಡೈಕೆನಲ್, ಇವು ಕೆಲವು ಅಧ್ಯಯನ ಕೇಂದ್ರಗಳು. ಸೂರ್ಯನ ಹತ್ತಿರ ಹೋಗುವುದು, ಅದನ್ನು ದಿಟ್ಟಿಸಿ ನೋಡುವುದು ಸಾಧ್ಯವೇ ಇಲ್ಲ. ಏಕೆಂದರೆ ಸೂರ್ಯನ ತಾಪ ಅಷ್ಟೊಂದು ಪ್ರಖರವಾಗಿರುತ್ತದೆ. ಬೇಸಿಗೆಯಲ್ಲಿ ಸೂರ್ಯಾಘಾತದಿಂದ ಅದೆಷ್ಟೋ ಮಂದಿ ಸಾಯುವುದನ್ನು ನಾವು ಗಮನಿಸಿದ್ದೇವೆ. ಅಮೆರಿಕದ ನಾಸಾ, ಯುರೋಪಿನ ಇಸಾ, ಜಪಾನಿನ ಜಾಕ್ಸಾ ಹಾಗೂ ಭಾರತದ ಇಸ್ರೋ, ಈ ಎಲ್ಲ ಬಾಹ್ಯಾಕಾಶ ಸಂಸ್ಥೆಗಳು ಸೂರ್ಯನ ಅಧ್ಯಯನಕ್ಕೆ ಮುಂದಾಗಿವೆ. ಉಪಗ್ರಹಗಳನ್ನು ಅವು ಉಡಾಯಿಸುತ್ತಿವೆ. ಚಂದ್ರಯಾನ 3 ಉಡಾವಣೆಯಾಗಿ ಕೇವಲ 1 ವಾರ ಕಳೆದಿತ್ತು. ನಂತರ ಮತ್ತೊಂದು ಮಹತ್ವದ ಹೆಜ್ಜೆ ಇಸ್ರೋ ಕೈಗೊಂಡಿತು. ಅದೇ ಆದಿತ್ಯ L1 ಉಡಾವಣೆ. ದಿನಾಂಕ 2/9/2023 ಶನಿವಾರ ಬೆಳಿಗ್ಗೆ 11:50 ಈ ಉಡಾವಣೆ ಶ್ರೀಹರಿಕೋಟಾದಿಂದ ನಡೆಯಿತು. ಇಸ್ರೋದ 400 ಕೋಟಿ ರೂಪಾಯಿಯ ಯೋಜನೆ ಇದು. 1,500 ಕಿಲೋಗ್ರಾಂ ತೂಕದ ಆದಿತ್ಯ ಸೂರ್ಯ ವೀಕ್ಷಣಾಲಯಕ್ಕೆ ಹೊರಟು ನಿಂತಿತು. BSLV ಎಕ್ಸ್ಟ್ರಾ ಲಾರ್ಜ್ ರಾಕೆಟ್ನಲ್ಲಿ ಕುಳಿತು ಭೂಮಿಯಿಂದ 15,00,000 ಕಿಲೋಮೀಟರ್ ದೂರದ ಲಗ್ರಾಂಜಿಯನ್ ಬಿಂದುವನ್ನು ತಲುಪಲು ಪ್ರಯಾಣ ಬೆಳೆಸಿತ್ತು. ಅಲ್ಲಿಗೆ ತಲುಪಲು ಅದಕ್ಕೆ 120 ದಿನಗಳು ಬೇಕು, ಅಂದರೆ ಸುಮಾರು 4 ತಿಂಗಳುಗಳು. ಅದು ತಲುಪಿದ ನಂತರ ಹ್ಯಾಲೋ ಆರ್ಬಿಟ್ ಸಮತೋಲನ ಕಕ್ಷೆಯಲ್ಲಿ ಸುತ್ತ ತೊಡಗುತ್ತದೆ. ಅದು ಆ ಕಕ್ಷೆಯಲ್ಲಿ ಸುಮಾರು 5 ವರ್ಷಗಳ ಕಾಲ ಸೂರ್ಯನನ್ನು ಅಧ್ಯಯನ ಮಾಡುತ್ತದೆ. ಬಾಹ್ಯಾಕಾಶದ ತಾಪ, ಒತ್ತಡ, ಅನಿಲಗಳ ಅಧ್ಯಯನ, ಇವೆಲ್ಲವೂ ಅಧ್ಯಯನವಾಗುತ್ತವೆ. ಸೂರ್ಯನ ಕಿರೀಟದಿಂದ ಚಿಮ್ಮಿ ಬರುವ ಸೌರ ಬುಗಿಲಿನ ಬಗ್ಗೆ ಮಾಹಿತಿ ನಮಗೆ ದೊರಕುತ್ತದೆ. ಸೂರ್ಯನ ಬಾಹ್ಯ ಅಧ್ಯಯನ ಮಾಡಲು ಆದಿತ್ಯ ನೌಕೆಯಲ್ಲಿ 7 ಸುಸಜ್ಜಿತವಾದ ವೈಜ್ಞಾನಿಕ ಉಪಕರಣಗಳನ್ನು ಇರಿಸಲಾಗಿದೆ. ಅವುಗಳಲ್ಲಿ 4 ಉಪಕರಣ ನೇರವಾಗಿ ಸೂರ್ಯನನ್ನು ವೀಕ್ಷಿಸಿದರೆ ಇನ್ನುಳಿದ ಮೂರು ಉಪಕರಣಗಳು ಲಗ್ರಾಂಜಿಯನ್ ಬಿಂದುವಿನಿಂದ ಸೂರ್ಯನಿಂದ ಹರಿದು ಬರುವ ಕಣಗಳನ್ನು ಅಧ್ಯಯನ ಮಾಡಿ ವರದಿ ಮಾಡುತ್ತವೆ. ಕೊರೋನಾಗ್ರಾಫ್, ಮ್ಯಾಗ್ನೆಟೋಮೀಟರ್, ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್, ಪ್ಲಾಸ್ಮಾ ಅಧ್ಯಯನ ಇವೆಲ್ಲವೂ ಕೂಡ ಈ ಸೌರಯಾನದ ಸಂದರ್ಭದಲ್ಲಿ ನಡೆಯುವ ಚಟುವಟಿಕೆಗಳು. ಅವುಗಳಿಗೆ ಶ್ರೇಷ್ಠ ಟೆಲಿಸ್ಕೋಪ್ಗಳನ್ನು, ಸುಸಜ್ಜಿತವಾದ ಕ್ಯಾಮ್ರಾಗಳನ್ನು ಬಾಹ್ಯಾಕಾಶ ವೀಕ್ಷಣಾಲಯದಲ್ಲಿ ಅಳವಡಿಸಲಾಗಿದೆ. ಎಲ್ಲವೂ ತಮ್ಮ ತಮ್ಮ ಕೆಲಸ ಮಾಡಿ ಮಾಹಿತಿಗಳನ್ನು ನೀಡುತ್ತವೆ. ಮೊದಲು ನಾವು ಸೂರ್ಯನ ಅಧ್ಯಯನಕ್ಕೆ ಸಂಪೂರ್ಣ ಸೂರ್ಯಗ್ರಹಣದ ಸಮಯವನ್ನು ಕಾಯುತ್ತಿದ್ದೆವು. ಈಗ ನೇರ ಅಧ್ಯಯನಗಳು ಆರಂಭವಾಗಿವೆ. ಭಾರತದ ಆದಿತ್ಯ ಹೋಗುವ ಜಾಗದಲ್ಲಿ ಈಗಾಗಲೇ ಅಮೆರಿಕ, ಜರ್ಮನಿ, ಜಪಾನ್ ದೇಶಗಳು ಕೆಲಸ ಮಾಡುತ್ತಿವೆ. ಮೊದಲು ನಾವು ಸೂರ್ಯನ ಬಗ್ಗೆ ಬೇಕಾದ ಎಲ್ಲ ಮಾಹಿತಿಗಳನ್ನು ಇತರ ದೇಶಗಳಿಂದ ಎರವಲು ಪಡೆದು ಕೆಲಸ ಮಾಡಬೇಕಾಗಿತ್ತು. ಈಗ ನಾವೇ ಎಲ್ಲ ಮಾಹಿತಿಗಳನ್ನು ಪಡೆದು ಅಧ್ಯಯನಕ್ಕೆ ಮುಂದಾಗಿದ್ದೇವೆ. ಭಾರತದ ಸೂರ್ಯಯಾನದ ಈ ಯೋಜನೆಗೆ ಇಸ್ರೋ ಒಂದೇ ಕೆಲಸ ಮಾಡಿಲ್ಲ. ಇಸ್ರೋದ ಜೊತೆಗೆ ಇನ್ನೂ 9 ವೈಜ್ಞಾನಿಕ ಸಂಸ್ಥೆಗಳು ಸಹಕಾರ ನೀಡಿವೆ. HAL, BHEL, BARC, IIT, IISC ಇಂಥ ಸಂಸ್ಥೆಗಳು ಇಸ್ರೋ ಜೊತೆಗೆ ಕೈಜೋಡಿಸಿವೆ. ಅವೆಲ್ಲವುಗಳ ತಾಂತ್ರಿಕ ಮತ್ತು ವೈಜ್ಞಾನಿಕ ಕೆಲಸಗಳು ಇಲ್ಲಿ ಹಂಚಿಕೆಯಾಗಿವೆ. ಆದಿತ್ಯ ಎಲ್ವೆನ್ ವೀಕ್ಷಣಾಲಯ 4 ತಿಂಗಳುಗಳ ನಂತರ, ಅಂದರೆ 2024 January 1 ಹೊತ್ತಿಗೆ ಅದು 15 lakh km ದೂರದ ಎಲ್ವನ್ ಬಿಂದುವನ್ನು ತಲುಪುತ್ತದೆ. ತಲುಪಿದ ಮೇಲೆ ಅದು ಕೆಲಸ ಶುರು ಮಾಡುತ್ತದೆ. ಪ್ರತಿದಿನ 1440 ಫೋಟೋಗಳನ್ನು ಅದು ಭೂಮಿಗೆ ರವಾನಿಸುತ್ತದೆ. ಅವುಗಳನ್ನು ವಿಶ್ಲೇಷಣೆ ಮಾಡಿ ಸೂರ್ಯನ ಸ್ಥಿತಿಗತಿಗಳನ್ನು ನಾವು ತಿಳಿದುಕೊಳ್ಳಬಹುದು. ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಿ ಜಗತ್ತಿನಲ್ಲಿಯೇ ಇಸ್ರೋ ಮಾದರಿ ಎನಿಸಿಕೊಳ್ಳುವ ನಿಟ್ಟಿನಲ್ಲಿ ಹೆಜ್ಜೆ ಇರಿಸಿದೆ. ಈಗಾಗಲೇ ಭಾರತ 124 ರಾಕೆಟ್ಗಳನ್ನು ಹಾಗೂ 94 ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿದೆ. ಅದೊಂದು ಇತಿಹಾಸವೇ. ಹಾಗೆಯೇ ಜಗತ್ತಿನ 34 ದೇಶಗಳಿಗೂ ಕೂಡ ಭಾರತ 431 ಉಪಗ್ರಹಗಳನ್ನು ತಯಾರಿಸಿಕೊಟ್ಟು ಆದಾಯ ಗಳಿಸಿದೆ. ಹೀಗೆ ಭಾರತ ಭವಿಷ್ಯದಲ್ಲಿ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಅಗ್ರಸ್ಥಾನ ಪಡೆಯುತ್ತದೆ ಎನ್ನುವುದಕ್ಕೆ ಇದು ಅತ್ಯಂತ ಮುಖ್ಯವಾದ ಸಾಕ್ಷ್ಯಾಧಾರವಾಗುತ್ತದೆ.
7: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.
9: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
10: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗೆ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದು ತಗೊಂಡು ಹೋಗ್ತೀನಿ ಆಯ್ತಾ.
9: ಓ, ನಿನ್ಗೆ ಇನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
10: ಏನು, ಏನ್ ವಿಷಯ ಅಮ್ಮ?
9: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
11: ಸಾರ್ವಜನಿಕರೇ, July 1 ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686

0: ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
1: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
2: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪೊಲೀಸನ ಹೆಂಡತಿ ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಕೇಳೋಣ. ನೀ ಒಂದು ಸಾರಿ ನನ್ನ ಮನ್ನಿಸು ಎನ್ನುವಂಥ ಒಂದು ಗೀತೆಯನ್ನು ಮನು ಹಾಗೂ ರಾಧಿಕಾ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಆರ್ಎನ್ ಜಿಗೋಪಾಲ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶಶಿಕುಮಾರ್ ಹಾಗೂ ಮಾಲಾಶ್ರೀ ಅವರ ಒಂದು ಜೋಡಿಯ ಚಿತ್ರ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ರಾತ್ರಿ 8:30 ನಮ್ಮ ಒಂದು ವಾಹಿನಿಯಲ್ಲಿ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳನ್ನ ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಡುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನೀ ಬರೆದ ಕಾದಂಬರಿ ಚಿತ್ರದ ಗೀತೆಯನ್ನು ಕೇಳೋಣ. ಈ ಪ್ರೇಮ ಹಿತವಾಗಿದೆ, ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ RN ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ವಿಜಯ ಆನಂದ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಭವ್ಯ ಅವರ ಒಂದು ಜೋಡಿಯ ಚಿತ್ರ. ಇದು 1985 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 10 ಗಂಟೆಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಇಷ್ಟದ ಗೀತೆಗಳನ್ನು ಹಾಡಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಕೃತಿ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಡುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ವಸಂತ ಕಾವ್ಯ ಚಿತ್ರದ ಒಂದು ಗೀತೆಯತ್ತ ಸಾಕ್ತಾ ಇದ್ದೀನಿ. ಒಲವಿನ ಹೃದಯ ಎನ್ನುವಂಥ ಒಂದು ಮಧುರವಾದಂಥ ಗೀತೆ ಇದು. ಕೆ ಶಿವರಾಮ್ ಹಾಗೂ ಸುಧಾರಾಣಿ ಅವರ ಒಂದು ನಟನೆಯ ಅಮೋಘವಾದಂಥ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 7 ಗಂಟೆಗೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂತ ಒಂದು ವಚನ ವಿಹಾರ ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸ್ವಾತಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಅದುವೇ ಪರದೆ ಎತ್ತಿ ಎನ್ನುವಂತ ಒಂದು ಮಧುರವಾದಂತ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಶ್ರೀರಂಗ ಬರೆದಿರುವಂತಹ ಒಂದು ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಕಿರವಾಣಿ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಶಶಿಕುಮಾರ್ ಹಾಗೂ ಸುಧಾ ರಾಣಿ ಅವರ ಒಂದು ಅಭಿನಯದ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಲ್ಲಿಗೆ ಹೂವೆ ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಕೇಳೋಣ. ಮಲೆನಾಡ ಮಾಲೆ ಮುಗಿಲ ಮ್ಯಾಲೆ ಎನ್ನುವಂಥ ಒಂದು ಸುಂದರವಾದಂಥ ಗೀತೆಯನ್ನು ರಮೇಶ್ ಹಾಗೂ ಸ್ವರ್ಣಲತಾ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಇದು 1992 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಾವಿರ ಸುಳ್ಳು ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಹೆಣ್ಣೆಂದರೇನು, ಸೌಂದರ್ಯವೇನು ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಹಾಗೂ SS ಜಾನಕಿ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಶ್ರೀ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ಶಂಕರ್ ಗಣೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರವಿಚಂದ್ರನ್ ಹಾಗೂ ರಾಧಾ ಅವರ ಒಂದು ನಟನೆಯ ಅಮೋಘವಾದಂಥ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು.

0: ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
1: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
2: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಗೆಳೆಯರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹೊಸ ಬೆಳಕು ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಚೆಲುವೆಯೇ ನಿನ್ನ ನೋಡಲು ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಅಡುಗೆ ಮನೆಯಲ್ಲಿ ಒಂದು ಸುತ್ತು ಎನ್ನುವಂತಹ ಒಂದು ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶ್ರುತಿ ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಕೇಳೋಣ. ಹಾಡೊಂದ ನಾ ಹಾಡುವೆ ಎನ್ನುವಂಥ ಒಂದು ಗೀತೆಯನ್ನು ಇದೀಗ ಆರ್ ಎನ್ ಜಿ ಗೋಪಾಲ್ ಬರೆದಿರುವಂಥ ಒಂದು ಗೀತೆಯತ್ತ ಸಾಕ್ತಾ ಇದ್ದೀನಿ. ಇದು ಸುನಿಲ್ ಹಾಗೂ ಶ್ರುತಿ ಅವರ ಒಂದು ನಟನೆಯ ಅಮೋಘವಾದಂಥ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಸಂಜೆ 4 ಗಂಟೆಗೆ ಕಾಫಿ ವಿತ್ ಆರ್ ಜೆ ಎನ್ನುವಂತ ಒಂದು ನೇರ ಫೋನಿನ ಕಾರ್ಯಕ್ರಮ ನಮ್ಮ ಆರ್ ಜೆಗಳು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯನ್ನ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಡುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸ್ವಾತಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಕುಹು ಕುಹು ಹಾಡುವ ಕೋಗಿಲೆ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ KS ಚಿತ್ರ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ RN ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆಯತ್ತ ಸಾಗೋಣ. M ಕಿರಮಾಣಿ ಅವರ ಒಂದು ಸಂಗೀತ ನಿರ್ದೇಶನ. ಇದು ಸುಧಾರಾಣಿ ನಟಿಸಿರುವಂತಹ ಒಂದು ಚಿತ್ರ. ಇದು 1994 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:30 RJ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತಹ ಒಂದು ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕಾಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಡುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪೊಲೀಸ್ ಮತ್ತು ದಾದಾ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಅದುವೇ ನನ್ನ ಮನದಲ್ಲಿ ಆತುರ ಎನ್ನುವಂತ ಈ ಒಂದು ಗೀತೆ. ಇದು ಗಾಯಕರಾಗಿ SP ಬಾಲಸುಬ್ರಹ್ಮಣ್ಯಂ, ಗಾಯಕಿಯಾಗಿ KS ಚಿತ್ರ, ಸಾಹಿತ್ಯಕಾರರಾಗಿ ಜಿ ಉದಯಶಂಕರ್ ಅವರು, ಸಂಗೀತ ನಿರ್ದೇಶಕರಾಗಿ ಬಪ್ಪಿಲ್ ಹರಿ, ಇದು ವಿಷ್ಣುವರ್ಧನ್ ಹಾಗೂ ಸಂಗೀತ ಬಿಜಲಾನಿ ಅವರು ಅಭಿನಯಿಸಿದಂತಹ ಒಂದು ಗೀತೆ. ಇದು 1991 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9 ಗಂಟೆಗೆ ಟ್ರಾವೆಲ್ಸ್ ಡೈರಿ ಎನ್ನುವಂತ ಒಂದು ಕಾರ್ಯಕ್ರಮವನ್ನು ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಆದಿಸಿ ಅಂತ ಹೇಳ್ತಾ ಇದೀಗ ಪೊಲೀಸ್ ಮತ್ತು ದಾದಾ ಚಿತ್ರದ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶೃಂಗಾರ ಕಾವ್ಯ ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಕೇಳೋಣ. ಕನ್ನಡ ಗಂಗೆಯಲ್ಲಿ ಎನ್ನುವಂಥ ಒಂದು ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಹಂಸಲೇಖ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ಇದು 1993 ತೆರೆ ಕಂಡಿರುವಂತಹ ವರ್ಷ. ಇದು ರಘುವೀರ್ ಹಾಗೂ ಸಿಂಧು ಅವರ ಒಂದು ನಟನೆಯ ಅಮೋಘವಾದಂತ ಗೀತೆ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ರಾತ್ರಿ 9:30 ಸುಮಧುರವಾದಂತಹ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರವಾಗುತ್ತೆ. ತಾವೆಲ್ಲರೂ ಕೇಳಿ ಆನಂದಿಸಿ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗೋಪಿಕೃಷ್ಣ ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಕೇಳೋಣ. ಶಾರದಾಂ ನಮರೆ ಎನ್ನುವಂಥ ಒಂದು ಗೀತೆಯನ್ನು ಮನು ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಹಂಸಲೇಖ ಬರೆದಿರುವಂಥ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರವಿಚಂದ್ರನ್ ಹಾಗೂ ರೂಪಿಣಿ ಅವರ ಒಂದು ನಟನೆಯ ಅಮೋಘವಾದಂಥ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ಶಾರದಂನೋರೆ ಸರಸಂನೋರೆ ಶಾರದಂನೋರೆ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: Vieni!
1: ಆರ್ಡರ್ ಆರ್ಡರ್
2: ಸಾಹೇಬರಿಗೆ ಒಂದು ಬೆಣ್ಣೆ ಮಸಾಲೆ ಆರ್ಡರ್.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗೆ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್.

0: ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಬನ್ನಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡುದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.

Yeah.

0: கொடுத்து
1: தஸ் லெமா மாலினி கெட் மிட்நைட் ஃபால் ஹூஸ் இன் ட்ராவலிங் அலாங் ஹர்
0: ரெண்டு ಸಂತು ಕಾದ್ರು ಹೇಳ ಫ್ಯಾಮಿಲಿ ಕರೆ ಹೋಗಿ ನೋಡು ಅಂತ ರೆಡಿ ಬಸ್ ಅಲ್ಲಿ ಹೋಗಿರ್ಬೇಕಲ್ಲ
1: ಈ ಕಥ ಕೇಳಿದ್ರಿ ಗೊತ್ತ
0: ಅದ್ರ ಹಿಂದಿನ ಮಗಳು ಆಮೇಲೆ ಕರೆದಿಟ್ಟು ಬಂದಿದ್ದೀನಿ
1: ಸರಿ ನಾನು ಬರ್ತೀನಿ.

0: ಆಗ್ತದ ನೋಡು.
1: ಮಾಸ್ ನಂತರ ಇಂದ್ರಜಿ ಬಾಳಷ್ಟು
0: ಬಾಳ ಶಾಂತ ಬಿಡವ ನಿನ್ ಮಾಸ್ತರ.
2: ಯಾರು ಕೇಳಪ್ಪ
1: ಧರ್ಮೇಂದ್ರ ಹೇಮ ಮಾಲಿನಿ ಲೋಸ್.

0: ಕೆಲವು ದಿವಸ ನಲ್ಲಿರುವ
1: ನೀನ್ ಬಾಯ್ ಹಾಕ್ಬಿಡ ಹೋಗ್ ಮಲ್ಕೋ.

0: ಅಲ್ರಿ ಹೊಲದ ಮೇಲೆ ಯಾಕೆ ಮಲ್ಕೊಳಕ್ ಹೋಗಿದ್ರಿ? ಸುಮ್ಮನೆ ನೀವೇ ಅಲ್ರಿ ನೋಡಿ ಮತ್ತೆಲ್ಲಾರ್ಗಿ
1: ಬಂದ್ರೇನು? ನಿನ್ನ ಮುದ್ದಿನ ಮೈದ್ರಾಮ ಹೆಂಡತಿ
0: ಬಸ್ ಕ್ಯಾನ್ಸಲ್ ಅಂತ ಹಂಗಂತ ಚಂದ್ರು ಬೌದ್ರು ಹೇಳಿದ್ರು.
1: ಇವತ್ತು ಬರ್ತಾನ ಗರುಳು ಅಂದ್ರ ಆಳು ಗುರುತು ಬರ್ತ.

0: ನೀವು ಬದುಕೋ ಅವ್ರು ಇವತ್ತು ಬದುಕಿಲ್ಲ. ಆ ದೇವರು ನಿಮ್ಮ ಬಾಗಿಲು ಯಾರು ತಂದಿದ್ದು ಇಲ್ಲಿ ಎಲ್ಲ ಬಂದು ಹಾಳು ಮಾಡುವ ಒಳಗೆಲ್ಲ
1: ಇವತ್ತು ಹತ್ತು ಹೊಡೆದು ಹೋಯ್ತು, ಕಾರ್ ಸಿಕ್ತೋ ಇಲ್ವೋ ಅಂತ.
0: ಅಮರಾವತಿ ಹತ್ರ ಗಾಡಿ ಲೇಟ್ ಆಯ್ತು, ಒಂದು ಬಸ್ ಇರ್ಲಿಲ್ಲ. ಹಾಂಗಸ್ಗೆ ಟ್ಯಾಕ್ಸಿ ಮಾಡಿದ್ರು.
1: ಒಂದ್ ಸ್ವಲ್ಪ ಕುಶಕ್ ಕೊಟ್ಟಿಲ್ಲ ನಮ್ ತಾತ. ಸಂಧ್ಯಾವಂದನ ಮಾಡಿ ಎದ್ದು ನಿಂತವರು ಹಾಂಗ ಕುಸ್ಬಿಟ್ರು. ನಾನು ತಾತ್ಯ ತಾತ್ಯ ಅಂತ ಕೂತಾ ಇದ್ದು ಎಲ್ಲಿ ಎಲ್ಲಿ ಏನೋ ಆಗ್ಬೇಕು.
0: ಅವ ಹೇಗಿದಾರ?
1: ಇದಾರ ಬರೋ ದಾರಿ ನಿಮ್ ದಾರಿನ ಕಾಯ್ತಾ ಇದ್ದ.
0: ಹಂಗ ನೋಡಿದ್ರ ಒಂದು ಕ್ಷಣನೂ ಕೂಡ ನಾವು ಅವಳನ್ನ ಒಬ್ಬಾಕಿನ ಬಿಟ್ಟಿರುವುದಿಲ್ಲ.
1: ನಿನ್ನ ಹೆಸರಿನ ಜಪ್ಪ ನಾವು ನಡೆದ
2: ನೋಡ್ರಿ.

0: ಎಷ್ಟು ಮಯಗಳ ಮೇಲೆ ಸಂಘದಿಂದ ಮಾಡಿದ್ದೀರಿ.
1: ನಿಮ್ಗಂತೂ ಎಲ್ಲ ಗೊತ್ತಾಗಿತ್ತು. ಏನಾದ್ರೂ ವಿಷಯ ಹೇಳೋದ್ರೆ ಇಲ್ಲಿ ಯಾರಿಗಾದ್ರು ಜನ್ಮ ಮಾಡಿ ಅಂತ ಎಲ್ಲೂ ಆಗಿಲ್ಲ. ಅವ್ರು ಎಷ್ಟು ಅಶಕ್ತ ಇದ್ದೀವಿ, ಹಾಗಾದ್ರೆ ಎಷ್ಟು ಶಕ್ತಿನೂ ಅವರಲ್ಲಿ ಇರಲಿಲ್ಲ. ಆಗ ಅಭಯ ಯಾಕಿಲ್ಲ ಅವನ ಬಗ್ಗೆ ಇಷ್ಟು ಕೌಂಟ್ ಅಂತೀವಿ ಸಾಧ್ಯ ಇದೆ.
0: ಅವನ ಏನ್ ಹೆಸರು ಅದವ ಈ ವರ್ಷದ್ದು ಅಂದ್ರ ಸಮ್ಮೇಳನ
2: ಅವಂಗ ಬಹಳ ಅನ್ಸಿತ್ತು.
1: ಬೇಕಂದಾಗ ರಿಸರ್ವೇಶನ್ ಆದ್ರೂ ಎಲ್ಸುತ್ತಾಗ
0: ಕಳಿಸ್ತೀನಣ್ಣ
2: ಮರಣಕ್ಕ ಮತ್ತು ತೋರಣಕ್ಕ ನಾವೆಲ್ಲ ಒಂದ್ ಕಡೆ ಸೇರ್ಬೇಕಲ್ಲ.
1: ಸಾಮಾನೊಳಗಿಟ್ಟು
2: ಇವತ್ತಿನ ರಾತ್ರಿ ಜೋಡಿ ಕೊನೆ ಆದ ಮಗಳಿ
0: ಯಾಕ ಅಟ್ಟ ಬಿತ್ತಲ್ಲ
2: ಅಟ್ಟ ಎಲ್ಲಿ ನೋಡಿದೀನು ಅದಕ್ಕ ಹಂಗ ಕೇಳ್ತೀನಿ. ಮಗನನ್ನು ಕರ್ಕೊಂಡು ಬರ್ಬೇಕು ಅಂತ ಅನ್ನಿಸ್ಲಿಲ್ಲ. ನಿನ್ನ ಮುದ್ದಿನ ಮೈದಾನಾಗ ಹೊರಗಿನವ್ರು ಬಂದಂಗ ಬಂದಾನ ಅದು 5 ದಿವಸ ಬಿಟ್ಟು
1: ನೀವು ಸರಿಯಾಗಿ ಚೌಕಾಸಿ ಮಾಡಿದ್ರೆ ಅಥವಾ ಹರಡಿ ಅಂತ ಕೂತ್ಬಿಟ್ಟೇನು ಮತ್ತೆ ಯಾರ್ಯಾರು ಟ್ಯಾಕ್ಸಿಯಿಂದ ಬಂದರು ಅವರೇ ನಮ್ಮ ಬಸ್ನಲ್ಲಿ ವ್ಯವಸ್ಥೆ ಮಾಡ್ಬೇಕು.
0: ಅವ್ವ ಎದ್ದು ಬಾಗಿ ಬಿಟ್ಟಾಳಲ್ಲ
1: ಅಲ್ಲ ಈ ಶಾಖೆ ಗೊತ್ತಿರ್ತದ ಭವಿಷ್ಯ ಯಾವ್ದಾಗಿ ಜೀವ ಇದ್ರು ಕೂಡ ಪ್ರತ್ಯಕ್ಷ ಮಗ ತಿಳ್ಕೊಂಡ ಆದ್ರೆ ಚಹಾ ಕುಡಿದ್ರೆ ಮಾಡಿ
0: ಚಹಾ ತಗೊಂತೀವಲ್ಲ
1: ನಾನಂತೆ

0: ఇచ్చిపోతూ ఏంటి
1: పూర్తి గ్రహాలు సామాన్యం కొనేవా నానుకుంటే నిందలా ఆగి నీవెలా దుఃఖి జనం నంగే కలిపాగి
0: ఆయన తెలుసు
1: కలిపంక తాత్యం జోడి
0: మాట్లాడారు
1: ఇల్ల నానడి చెప్పడు అత్తోళ్ళు అత్తి తాత్యకి కొనేవా ನಮ್ಮ ಅವನಿಗಿಂತ ಇವಳೇ ಹೆಚ್ಚದ್ದು ಭಾಸ್ಕರ ಅಂತೂ ಕುಸ್ತು ಬಿದ್ದ ನಾನು ಪಂಚಾಯಿತಿ ವೈದ್ಯರಿಗೆ ನನ್ಗ ಯಾರು ಕರೀಲಿಲ್ಲ ಕೇಳಿಯೂ ಕಳಿಸ್ತಿಲ್ಲ ರಂಜು ಇದ್ದು ಪರಾಡೆ ಇದ್ದ ಮನ್ಯಾಗ
0: ಅಲ್ಲ ಅವನ ಹೊಡೆದಿರ್ಲಿಕ್ಕಿಲ್ಲ
1: ನೀನು ಅವನ ಬಾಚಿಗೆ
0: ಆಯ್ತು ನಿಲ್ಸರು ನಾ ಬರದಷ್ಟೊಳಗ
1: ಅಪ್ಪ ತೀರ್ಕೊಂಡ ಅಂದ್ರ ಮಗಳದೇ ಸರಿ
0: ನಿನಗೇನ್ ಕಮ್ಮಿ ಆಗಿದ್ದೀನಿ
1: ನೀವು ಹೋಗಿ ತುಂಬೂ ತಿನ್ಕೊಂಡು ಇರ್ಬೇಕಾಗಿತ್ತು ಈಗ ಇಲ್ಲೇನು ಇಂದು ನಿಂತ್ಕೊಂಡು ಮುಂಬೈ ಹೊಂದ್ಕೋಬಾನಿ ನಿಂಗ ಸಾಧ್ಯ ಹೋಗಿ ಐದು ದಿವಸ ಕೂಡ ಆಗಿಲ್ಲ ಐದು ದಿವಸ ಆಗ್ಲಿ ನಮ್ಮ ಅಕ್ಕಿ ಭಾಳ ಎಲ್ಲ ಬಿಟ್ಟಾಳ ನನಗೆ ಇಲ್ಲಿ ಕೈ ತಪ್ಪು ಸಂತಾಪಿಸ್ಕೊಂಡಾಳ ನಮ್ಮಪ್ಪ ನಡುಮನೆ ಗೊತ್ತಾಗ ಸೇರ್ಕೊಂಡ್ಬಿಟ್ಟು ತಾತಿ ಇರುತ್ತಂತ ಈ ರಜೆ ಸಂಬಳ ಕೂಡ ಜಮೀನ್ ಅಂತ ಹೇಳಿದ್ದಿಲ್ಲ ಈಗ ಹುಡುಕೊಂಡು ವಾಡಿ ಹೊರಕ್ಕೆ ಇಳಿಸಿದ್ರು ಆಗ್ಯಾವ
0: ಎಷ್ಟು ಮುಂಚೆನೆ
1: ಬರ್ಕಳಿಸಿದ್ದೆ ಬರೋ ಮುಂದೆ ತಗೊಂಡ್ ಬಾನ್ಕೊಂಡೆ ಮುಂಚೆನೆ ಕೊಂಡ್ಕೊಂಡಿಟ್ಟಿದ್ದಿ ಕಲ್ಲ ತಗೊಂಡಿತ್ತು ಅಂತ
0: ಅಜ್ಜಿಗಂತ ನಮ್ಮ ಅವನಿಗಂತ ಶಾಲೆ ಕೊಟ್ಟಿದ್ದೀನಿ ಅದು ಕೂಡ ತಂದಿಲ್ಲ ಇಂಥ ವೈದ್ಯ
1: ಅಜ್ಜಿಗಂತ ಅವಳಿಗೂ ಸರಿ ಸೀರೆ ಯಾರಾದ್ರು ಎಂದಾದ್ರು ಅಜ್ಜಿಗ ಹೊಸ ಶಾಲೆ ಕೊಟ್ಟಿ ಅಂದ್ರ ಅದು ನಮ್ಮ ಅಕ್ಕಿ ಪಟ್ಟಿಗ ಹೋಗಿ ಸೇರ್ತದ ಅಜ್ಜಿಗೆ ಹಳ್ಳಿ ಕೊಂಡು ಮೈಲಿ ಹೋಗಿದ್ರು ಸಾಕು ಯಾಡ ಭಾಷೆ ಇರ್ತಲ್ಲ
2: ಅಲ್ಲರಿ ಮನಿ ಒಳಗ್ ಬರುತ್ತಾ

Take care of that.

0: ಮೊದಲು ಆ ಕೂದಲು ಸರಿ ಮಾಡ್ಕೋ.
1: ಪರಾಗ ಹೆಚ್ಚಿಸಬೇಕು.
2: ಮೊದಲು ನನ್ನ ಚಹಾ ಪರಾಗ ಮುಂಜಾನೆ ಚಾಕು
1: ವ್ಯಾಯಾಮ ವ್ಯಾಯಾಮ ಮಾಡ್ತಾನೆ.
0: ಊರಿನ ಹೊಂದಿಸುವುದು ವ್ಯಾಯಾಮ. ನಿಮ್ಮ ಮುಂಬೈಯಾಗ ಯಾರಾದ್ರೂ ಸಿಗ್ತಾರೇನು ಈ ಟ್ರ್ಯಾಕ್ಟರ್ ಖರೀದಿ ಮಾಡ್ಲಿಕ್ಕೆ? ಹಂಗಲ್ವೇ, ಅಷ್ಟ ದೊಡ್ಡ ಶಹರದಾಗ ಏನೇನೆಲ್ಲ ಮಾರ್ಬೋದಿಲ್ಲ.
1: ಮುಂಬೈ ಮತ್ತ ಅದ್ರ ಉಳಿದಿದ್ದಲ್ಲಿ ಏನಲ್ಲ ಅರ್ಧಕ್ಕಿಂತ ಹೆಚ್ಚು ನೆಲದಾಗ ಹೋಗ್ತಿದ್ರೆ ಈ ಜಾಗ. ಮತ್ತ ನಾ ಪ್ರತಿ ಒಂದ್ಸಲ ಬಂದ ನೋಡ್ತೀನಿ ಇನ್ನಷ್ಟು ಬೇಡಿಕೆ ಕೆಳಗ ಹೋಗ್ತಿದ್ದ ಕಾಣಿಸ್ತದೆ. ಅಂಡಿದಲ್ಲ ಬೆಳೆದಿದ್ದಲ್ಲ ಮುರಿಲಿಕ್ಕ ಬಂದದ.
0: ಕಳೆದ 20 ವರ್ಷದಿಂದ ಯಾರು ನಡೆಸಲ್ಲ
1: ಹಣ ಎಲ್ಲ ನಿಂತಾಯ್ತು. ಆಗ್ಲೇ ಮಾರಿ ಹಾಕಿ ಬಿಡ್ಬೇಕಾಗಿತ್ತು.
0: ಯಾರಿಗಿತ್ತು ಧೈರ್ಯ ತಾತ್ಯ ಅವ್ರಿಗೆ ಹೇಳೋದು ಏನಾದ್ರೂ ಮಾಡ್ಬೇಕು ಅಂತ ಹೇಳುವಂತದ್ದು ಧೈರ್ಯ ಯಾರಿಗಿತ್ತು? ಅದು ಒಂದು ಅವಳ ಆಸೆ. ಟ್ಯಾಕ್ಸಿ ತರೋನು ಟ್ಯಾಕ್ಸಿ ತರೋನು ಒಂದು ತಂದು ತಂದ ಮ್ಯಾಲ ಅದು ಉಪಯೋಗ ಏನಂತ ತಿಳ್ಕೊಂಡ್ರು. ಒಂದಾದ್ರ ನಮ್ಗೆಲ್ಲ ಹೊಲನು ರೈತ ಕೈಯಾಗಿತ್ತು. ಅವರಿಗೆ ಅನ್ನಿಸ್ತು ಮಾಲಕ ಟ್ಯಾಕ್ಸಿ ತಂದಾರ ಅಂದ್ರ ಸ್ವಲ್ಪ ಕೆಲಸನು ಅವರೇ ಮಾಡ್ತಾರ ಅಂತ. ಒಟ್ಟಿನಲ್ಲಿ ಎಲ್ಲರೂ ವಿರುದ್ಧ. ಮತ್ತ ಇದು 10 ಸಾರಿ ಕೆಡ್ತು, ಒಂದ್ ಸಾರಿ ನಿಂತು ಅಂದ್ರ ನಿಂತಬೇಕು.
2: ಮತ್ತ
1: ಊರಾಗಿನ ಜನಕ್ಕ ಬಾಡಿಗೆ ಮೇಲೆ ಕೊಡ್ಬೇಕಾಗಿತ್ತು.
0: ಯಾರ ಹತ್ರ ಅದ ಅಷ್ಟು ಹೊಲ? 2 ಎಕರೆ 3 ಎಕರೆ 5 ಎಕರೆ 12 ಎಕರೆ ನೀರ್ ಕೊಡ್ತು. ಇಷ್ಟು ಸಣ್ಣ ಕೆಲಸಕ್ಕಾಗಿ ಯಾರಿಗೆ ಬೇಕು ಕಷ್ಟ? ಆದ್ರೂ ನಾನು ಪ್ರಯತ್ನ ಮಾಡಿದೆ. ಜನ ನಾವು ಜಮಾಯಿಸ್ಬೇಕಲ್ಲ. ಒಂದಾದ್ರ ಆಗಲೇ ತಾತ್ಯ ಅವರಿಗೆ ಹೇಳಿದ್ದೆ ನಾನು, ಇದಕ್ಕಿಂತ ಒಂದು 15 ಎಮ್ಮಿ ಕೊಡೋಣ ಮತ್ತ ಬೇರೆ ಶುರು ಮಾಡೋಣ ಅಂತ. ನಿನ್ನ ಅಪ್ಪಗ ಮೋಟರ್ದ ಹಾಲು ಹಿಂದ ಬರೋದಿಲ್ಲ, ಅದಕ್ಕೆ ಮೂರು ಮಳೆ.
2: ಬಾಬುಜಿ, ಹಿಂದಿನ ಕಾಲದಾಗ ಶ್ರೀಮಂತರ ಮನೆ ಮುಂದ ಆನೆ ತಮ್ಮ ಸೊಟ್ಟಿ ತುಂಬಾಸ್ತಿದ್ಯಲೇನು, ಹಾಗ ಈಗ ಹೊಸ ಜಮಾನದಾಗ ದೇಶ ಪಾಂಡೆ ಮಂತಂದರು ಆ ಟ್ಯಾಕ್ಟರ್ ತಂದು ಇಟ್ಬಿಟ್ಟರು ಮನೆ ಮುಂದೆ.
0: ನಿನ್ನ ಮದುವೆ ಮೆರವಣಿಗೆ ಅದರ ಮೇಲೆ ಒಳದ ಬಂದದ್ದು ಮಠ ಕಾಣಿಸ್ತದ.

0: ಮಾಡಿದ್ರು ಮುನ್ನಿ 20 ವರ್ಷ ಆಯ್ತು ನಮ್ ಲಗ್ನಕ್ಕ.
1: ನೀವು ಚಂದು ಬಾಜು ಅವ್ರನ್ನ ನಾಗಮಲ್ಲ ಶೇಟ್ ಕಡೆ ಕಳಿಸಿ ಸ್ವಲ್ಪ ಕಿರಾಣಿ ತರ್ಗಿದ್ದ ಒಂದ್ ಚೀಟಿ ಬರ್ಕೊಡ್ರಿ.
2: ಏನಾಗಿದ್ದ
3: ಬಂದಿಲ್ಲ ಹಿಂದಿಕ್ಕಿ ಬಿದ್ರಿ ಇಷ್ಟ ಹೇಳ
1: ನೀನೆ ಚಂದು ಬಾಜು ಅವ್ರನ್ನ ಎರಡು ಕಡ್ಡಿ ನೋಡ್ನ ಕಳಿಸಿದ್ದಂತ ಕಳಿಸಿದ್ದ ಇರು ಕಳಿಸ್ತಾವ
2: ಆ ಸೂರ್ಯ ಡಾಕ್ಟರ್ ದೇಶಪಾಂಡೆ ಸಂಸಾರ ಹೊಡಿದ್ದ ಮತ್ತಾಗಿ ಕಾಣಿಸ್ತದ ನೀನು ಕಳಿಸ್ಕೊಂಡು ಬಂದಿ ಆ ಬಿಡಿ ಬಿಡಿ ಮನುಷ್ಯನ ಮಾತನ

0: ಮೂರಿಂದ ವರ್ಷದ ಮುಡಿ ಬಡಿಯದು ಮತ್ತೆ ಮತ್ತೆ ನೀ ಬಂದಾಗ ಆ ಅಂತ ತೋರಿಸಿಕೊಂಡು ಮುಚ್ಚೋದೆ ಕಠಿಣಾಗಿತ್ತು.
1: ಆಗ ಬಾಗೆ ಕಾಣಿಸುವುದು ಹಾಗಾಗಿತ್ತು.
2: ರಾತ್ರಿ ಅವಳು ಹೋಗಿತ್ತು. ಈಗ ಈ ಸಲ ನಾನು ಬಂದಾಗ ನೋಡ್ತೀನಿ ಏನು ಮತ್ತೆ ವಸ್ತುಗಳನ್ನು ಕ್ರ್ಯಾಕ್ ಅಂತ ಹೊಟ್ಟಿರ್ತಾವ. ಆ ಜಗ್ಗಿ ಮೇಲೆ ನಡೆಸಿ ಹನ್ನೆರಡು ಹಣ್ಣೆ ಇದೆ. ಒಂದು ಉಳಿದಿಲ್ಲ, ಒಂದು ಹೋಯ್ತು ಒಂಥರ. ಇದಕ್ಕೊಮ್ಮೆ ನಾನು ಹಂಡೆ ಮೇಲಿದ್ದೆ ಆಂಟಿಕ್ ಪೀಸ್ ಅಂತ. ಅದಕ್ಕೆ
0: ಏನ್ ಮಾಡೋದ್ರ ಆ ದೊಡ್ಡ ದೊಡ್ಡ ಭಾಂಡಿ ತಗೊಂಡು ಮುಂಬೈ ಒಳಗ ಅಂಗಕಾರ ಶುರು ಮಾಡೋ ವಿಚಾರ ಅದನ್ಮುಖ ಸುಮ್ಮನೆ ಕಿರ್ಕಿರಿ ಮಾಡ್ಬೇಡ. ತಾತೆಯವರು ದೇವ್ರ ಪೂಜೆ ಬಿಟ್ಟರೆ ಹತ್ತು ವರ್ಷ ಮನೆಯೊಳಗೆ ಹೋಗ್ಲಿಲ್ಲ ಅಥವಾ ಯಾಕೆ ನಿಮ್ಗೆ ಲಕ್ಷ ಹಾಕಿಲ್ಲ ಇದೆಲ್ಲ ನಮ್ಮ ಅಣ್ಣನ ಭಾರವಲ್ಲ. ಸರಿ ಅದನ್ನು ತಗೊಂಡು ಏನ್ ಮಾಡ್ತೀಯ ನೀವು ಮುಂಬೈ ಬೇಡ ಅಂತ ಕರೆ ನೋಡ್ರಿ. ಯಾವ್ಯಾವ ವಸ್ತು ಎಷ್ಟೆಷ್ಟು ಅದನ್ನ ನೋಡ್ರಿ. ಮತ್ತ ನಾಳೆ ನೀನೇ ಈ ದಾಗಿ ಮಾಡಿದ್ರು ಎಷ್ಟು
3: ಎಲ್ಲರೂ ಬರ್ತಾರ ಮಾಡ್ತಾನಲ್ಲ
0: ಮತ್ತ ಇಷ್ಟು ಕಡಿಮೆ ಮಾಸ್ ಬಂದಾಗ ಅಡ್ಮಿಷನ್ ಸಿಗೋದಾಗ ನೂರಕ್ಕಾಯಿ ಎಂಬತ್ತು ಎಂಬತ್ತೈದು ಮಾಸ್ಕ್ ಮಾಡುವಷ್ಟು ಕ್ಲಾಸ್ ಗಂಟೆ ತೀರಬೇಕಾಗ್ತದ.
4: ಹಂಗಂದ್ರೆ ಮುಂಬೈ ಹುಡುಗರು ಎಲ್ಲಿ ಹೋಗ್ತಾರೆ? ಕಂತು ಬಗ್ಗೆ ನಾ ಚಿಂತೆ ಆಗಿದೆ. ಏನು ಮಾಡುದು? ಒಂದು ಕಡೆ ಹೋಗ್ಬೋದು.
0: ಅಣ್ಣನ ಹೆದರಿಕೆ ಇಲ್ಲ ಅಂತ ಕಾಣಿಸ್ತದ.
4: ನಿಯಂತ್ರಣ ಬಾಳೆ ಅಂತ ಅವ ಹಿಂಗ ಅಲ್ರಿ ಹೋಗೋಗ ಬರಬೇಕ. ಮಕ್ಕಳ ಮನೆ ಬರಬಳ ಗೊತ್ತಾಗಿದ್ದ ಮಕ್ಕಳ ಮನೆಗೆ ಇಷ್ಟು ಚಲೋ ಇರ್ತಾನ ನೀ ಬರಂಗಿಲ್ಲ. ಆ ಜನ
0: ಮುಂಚೆ ಇದ್ರು ಹಂಚಿಕೊಳ್ಳೋ ಪ್ರವೃತ್ತಿ ಅವನು ನನ್ನ ಮೈ ಮೇಲೆ ಬೆಳೆದಾನ. ನಾವು ಹೋಗಿಂದ ಬಂದಂತೆ
4: ಊರಿ ಈಗ ನಿಮ್ ಬಗ್ಗೆ ಬಹಳ ಕಾಕಿ ಕಾಕನ್ ಪತ್ರ ಕಾಕಾದ್ರು ಕಾಕಾದ್ರು ಆದ್ರೆ ಈ ಹಳ್ಳ ಬಂದ ಸಂತಿಕೆ ಅಭ್ಯಾಸ ಕೂಡ ಅಷ್ಟು ಕಷ್ಟ ಆಯ್ತು.
0: ಅತ್ತಿಗೆ ಈಗ ಪತ್ರ ವ್ಯಕ್ತಿ ಮುಂಬೈ ಕಾಸ ಮತ್ತಿಗೆ
4: ಕರ್ಕೊಂಡೋಗ್ರಿ. ಅವ ಬರ್ಬೇಕಲ್ಲ.
0: ನೀನ ಸ್ನಾನ ತಿರುಗಿ ಮೊದಲು ಅಭಯ್ ಜೋಡಿ ಇದ್ದಾಗ ಸ್ವಲ್ಪ ಸುಧಾರಿಸ್ತಾನ.
4: ಅಭಯ್ ಬಗ್ಗೆ ಇಷ್ಟು ಕೌತ ಅಂತೀರಿ? ಹಿಂಗ ಅಭಯ ಹಿಂಗ್ ಕಾಣಿಸ್ತಾನ, ಅಭಯ ಸಿಂಕ್ ಇರ್ತದ, ಅಭಯ ಈ ರೀತಿ ಕ್ರಿಕೆಟ್ ಆಡ್ತಾನ. ಮತ್ತ ಅಲ್ಲಿ ಮುಂಬೈದೊಳಗ ಅಭಯ ನಂಬರ್ ಯಾರು ಬರ್ತಂದ್ರ ಶಿವಾ ಕುಡಿತಾರ ನೋಡಿ. ಇಲ್ಲಂದ್ರೆ ಯಾಕೆ ಕ್ರಿಕೆಟ್ ನೋಡಿ?
0: ಅಭಯನಿಗೂ ಬಹಳ ಅದಾವ ಅನ್ಬಿಟ್ಟು
4: ಯಾಕೆ ಇರ್ಲಿಕ್ಕಿಲ್ಲ ಹೇಳಿ? ಇಬ್ರು ಅಣ್ಣ ತಮ್ಮ ಅವನಿಗೆ ವಾಯು ಇರುವ ಮತ್ತ ನಿಮ್ ಬಂದಾಗ ರಾಹುವಾಗ ನನ್ನ ಆಶೀರ್ವಾದ ಅಷ್ಟೇ ಇದ್ರು ಲಕ್ಷಿ ನೋಡು. ನಾವು ಮಾತ್ರ ಅವ್ರಿಗೆ ರಾಹುವ ಅನ್ನೋದಿಲ್ಲ, ಅದು ಸುದೀರ್ ಕಾಗಣೆ ಸರ್. ನಾವು ಪದ ಅಂತ ಹೇಳಿ ಹಿಂಗದ ಮತ್ತ ಹೆಂಗದನ
0: ಈ ಮೂರು ವರ್ಷದಾಗ ಬಹಳ ಬದಲಾಗ್ಬಿಟ್ಟಣ. ನೀವು ನೋಡೋದ್ರಂಥ ಗುರುಪುಡಿಯಲ್ಲೇ ಕಠಿಣ. ಇನ್ನು ಹತ್ತು ಇಟ್ಟು ಬಂದದ ಆದ್ರೆ ಹತ್ತು ಎತ್ತರ ಬೆಳೆದ
4: ಮೈಗೆ ತುಂಬಿಲ್ಲ
0: ದಾಳಿಲ್ಲ ಏನ ಮಸ್ತ್ ಒಂದಿನ ಜಿಂಕೆ ಹೋಗಿಲ್ಲ ಅಂದ್ರೆ ಹಂಚಲಿದ್ದ ಪಂಚು
4: ಯಾಕೆ ಮತ್ತ ಮುಂಬೈಗಳಾಗಿಲ್ಲ ಅವಂಗ
0: ಹಾಗೇನಿಲ್ಲ. ಮುಂಬೈ ಬಗ್ಗೆ ಬಹಳ ಇಷ್ಟ ಆಗ್ತಾನ ಅವನು. ಪರಾಜಿನ ಬಗ್ಗೆ ಇಷ್ಟ ಅಂತ ಪರಾಗಾಗ ಈ ಕೆರೆ ಈಸಿ ಕಳಿಸಿರ್ತಾರ ಅದ್ರದ್ದು ಹೆಚ್ಚಿಟ್ಟಲ್ಲಮ್ಮ ಈ ಗುರುದ್ರು ಈ ವಾಡೆ ಕುಟುಂಬ ನಡೀತಿ ನಡೀತಲ್ಲ.
5: ಬಂದೆ ನಮ್ಮ ಗುರುರಾಜ ಮನೀಗ ನೋಡಿಟ್ಟಿರು ನೀನು ಈ ರಾಘವನ್ ಲಕ್ಷಣ. ಆ ನಮ್ಗ ಮೊದಲೇ ಹೇಳಿದ್ದೆ ಮನೆಯಿಂದ ಹೊರಗೆ ಹೆಜ್ಜೆ ಇಟ್ಟಿ ಅಂತ ನನಗೂ ನೀವು ಕಟ್ಟಿಟ್ಟಿದ್ರು ಅಂತ. ಈ ಸೂತ್ರ ಹತ್ತು ದಿವಸ ಅವನ ಕೈಯಲ್ಲಿ ತಳ್ಕೊಳಕಾಗಿಲ್ಲ. ಎಲ್ಲೋ ನಾವು ಭಾವ ಕೂಡ ಇದು ಅವನಿಗೆ ಬೆಲ್ಲಿ ಹಾಕೋ ರೀತಿ ಅದಕ್ಕಾಗ ಕೊಟ್ಟಿದ್ದು ಬರೋಬ್ಬರ್ ಮ್ಯಾಗಿಡಾಗ ಕುಂದಿಗಳ ಛಲ ಹೊರತು ಬಿದ್ದಿದ್ರ ಇಂಥ ಮ್ಯಾಗಿ ಬಿದ್ದಿಲ್ಲ. ಸುಧಾರಿಸೋದು ಯಾರು? ಇವ ಇವನ್ ಸಂತಿ ಹತ್ತಿರಿ ನಿಮ್ಮ ಮೊಬೈಲ್ ಕಟ್ಟೋಣ ಅಂತ ಹಿಂಗ್ ಹೇಳೋ ಹಂಗ ನನಗೇನು ಖುಷಿ ಆಗ್ತದೆ ತಿಳ್ಕೊಂಡೇನು? ಹ್ಯಾಂಗ ಸುಂದರವಾಗಿ ಬಂಗಾರ ತುಂಡಿನಂಗಿತ್ತು ಅವನು ಮೈಕಟ್ಟು ಈಗ ಅದೇ ಎಲ್ಲ ಬಾಬಾ ಕಾಣಿಸ್ತಾವ. ನಾನು ಹಗಲಿಡಿ ಸಾಯೋ ತನಕ ದುಡಿಯೋದು ಇವ ಮುಂಜಾನೆ ಸಂಜೆ ತನಕ ಅಲ್ಲಿ ಹಿಂದಿರೋದು ಇಲ್ಲ ಮಲ್ಕೊಂಡಿರೋದು ಅಂತಂಗ ನನ್ನ ಮಕ್ಕಳೆಲ್ಲ ಕುಲುದುದ್ಧಾರ ಮಾಡಕ್ ಬಂದಾರ. ನಿನ್ನ ಮಗ ಒಳ್ಳೆ ಮುತ್ತಾರೆ ಅವನಿಗೆ ಹಾಂಗ ಚಲೋನ ಇಟ್ಟಿ ನಮ್ಮ ಧರಣ ದಾವಣಗೆರೆ ದೇಶಪಾಂಡೆ ಅವರ ಹೆಸರಿನ ಏನಾದ್ರು ಹೇಳ್ಬಹುದಾದ್ರ ಅದು ನಿಮ್ಮ ಬೇರೆ ತರ್ತಾರೆ. ಈ ಕುಲಗೆಟ್ಟ ಒಂದು ನೆರಳು ಕೂಡ ಅವನ್ನೆಲ್ಲ ನೀವು ಬಿಡಬೇಡಿ,
0: ಹೋಗ್ಲಿ ಬಿಡೋಣ. ನಾವು ಇದ್ರ ತನಕ ಅದನ್ನ ಹೊರಡಬೇಡ.
5: ನಿನಗೆ ಏನ್ ಗೊತ್ತಾಗ್ತದೆ, ನನಗೆ ಅದಕ್ಕೆ ಈ ಕರಡು ಬಿಡದಾಗ್ತದೆ.
0: ಅಣ್ಣ ಕೂತ ಸ್ವಲ್ಪ ಅದಕ್ಕೆ ನೀವು ಕೂಡ್ರಿ, ಬಂದಾಗಿದ್ದೆ ನೋಡ್ತೀನಿ ನಾನು ನಿಮ್ಮ ಇಬ್ಬರದ್ದು ತೆರ್ಸಾನೆ ಕೆಲಸ. ಸರಿಯಾದ ಕೂತಿಲ್ಲ, ಸರಿಯಾದ ಮಾತಿಲ್ಲ. ಈ ವಾರ ನೋಡ್ರಿ ಎಷ್ಟು ಹೊಲಸಾಗ ಸಿಗತ್ತೆ, ಅದ ರಿಪೇರಿ ಮುಂತಾದ
5: ರಿಪೇರಿ. ಅರೆ ಎರಡೆ ಕೋಣೆ ಇದ್ರೆ ರಿಪೇರಿ ಮಾಡಿಸ್ಬೋದಾಗಿತ್ತು. ಇಷ್ಟು ದೊಡ್ಡ ಹೊಡೆ ರಿಪೇರಿ ಮಾಡಿಸಿದ್ರು ಅಂದ್ರ ಹ್ಯಾಂಗ ಮಾಡಿಸೋದು? ಇಲ್ಲಿರೋ ಕಟ್ಟಿಗೆಗಳಿಗೆ ಎಣ್ಣೆ ಗಿಣ್ಣಿ ಹಾಕೋಣ ಅಂದ್ರು ಒಂದು ಪೂರ್ತಿ ಟೀನ್ ಬೇಕಾಗ್ತದ. ಹಂಗ ನೋಡಿದ್ರ ಎಲ್ಲರೂ ಕೂಡಿ ವಿಚಾರ ಮಾಡುವ ಅಗತ್ಯ.
0: ನಾವು ಅದೇ 500 ಮಂದಿ ದೂರದಿಂದ
5: ಅದೇ ಹೇಳೋದು. ಇಲ್ಲಿ ಒಬ್ಬರಿಂದಾಗಲಿ ಒಬ್ರು ನೆಂಟರು ಬಂದ್ರು ಅಂದ್ರ ಅಡ್ಚಣೆ ಆಗ್ತದ. ಸಾಧ್ಯ ಕಾಯಿಲೆಗೆ ಈ ಗೊಂದಲದಾಗ ನನ್ನ ಮಗ ಕೈ ಬಿಟ್ಟು ಹೊರಟು ಹೋಗ್ಬಿಟ್ಟ. ನೋಡಪ್ಪ ನೀನು ಶಾಣಿಯಾಗಿದ್ದ ನನ್ ಕುಲದೀಪಗ ಕರ್ಕೊಂಡು ಹೋಗ್ಬೇಡ. ನನ್ನ ಮಕ್ಕಳೆಲ್ಲ ಕುದಿಗೆಟ್ಟು ಹೋಗ್ಯಾವ. ನಿನ್ ಮಗ ಒಳ್ಳೆ ಉಂಟ, ಅವನ ಹಾಗೆ ಒಳ್ಳೆ ಸಹಾಯ ಮಾಡ್ರಿ. ಅಲ್ಲ ಎಷ್ಟು ಹೊರತು ನೀನು ಹೋಗ್ರಸ್ತು ಅಂತ ಹೇಳಿ ನಾವು ಮೊದಲು ಒಳ್ಳೆ. ಈಗ ನೋಡ್ರಿ ನಿಮ್ಮ ಅಭಯ ಬುದ್ಧಿ ಬಣ್ಣ ಎರಡು ಹೋಗ್ರಸ್ತು ಅಂತ ಹೇಳ್ಕೊಂಡು ಬಂದಾನ. ಅಭ್ಯಾಸದಾಗ ಮೊದಲನೇ ವರ್ಗಕ್ಕೆ ಬರ್ತಾರೆ ಹೌದು.
0: ಮೆರಿಟ್ ನಾಗ ಎಷ್ಟು ಕಟ್ಟಿದ್ದೆ ನೋಡು.
5: ಮತ್ತ
1: ಅಭ್ಯಾಸದಲ್ಲಂತೂ ಕಷ್ಟ ಭಾರಿ ಮಾಡ್ತಾನ.
5: ಅದು ಒಂದು ಕೋಪಿಡಸ್ತು ಗುಣನೇ. ನಮ್ಮ ನೋಡ್ರಿ ತೂಗು ಮಣಿಮೆ ಅಲ್ಲಿ ಕುಂತು ಹೊಲ ಮಾಡಿದ್ವಿ, ಎಲಿ ತಿಂದು ಎಷ್ಟೇ ಕಳ್ಕೊಂಡ್ವಿ. ವ್ಯಾಳದಾಗ ನೌಕರ ಮಂದಿ ಬಂದು ಉಗುಳಿಕ ಪೀಂಗದಾಣಿ ತರಲಿಲ್ಲ ಅಂದ್ರ ಸ್ವತಃ ನಾವೇ ಹೋಗಿ ತರೋ ಪ್ರಯತ್ನ ಮಾಡ್ಲಿಲ್ಲ. ನೀ ನಮ್ಮ ಪಿಚ್ಕಾರಿ ನಾ ಇಲ್ಲೇ ಮುಂದೆ ಹೊರಬಿಟ್ಟಿ. ಮತ್ತ ಖರೆ
0: ಬಂದೆ
1: ಮಾತುಕತೆ ಮಾಡೋದಕ್ಕಿಂತ ನಾವು ಹಿರಿಯರು
5: ನೀವ
1: ಯಾಕೆ
5: ಅಭ್ಯಾಸ ಏನು? ನಿನ್ನ ಅಭ್ಯಾಸದ ಮೇಲೆ ಪ್ರೀತಿ ಬಹಳ ಬಹಳ ಕರೆಯಾಗತ್ತದಲ್ಲ. ಈಗ ದೇಶ ಮಾಡಿ ಮನೆ ಹುಡುಗಿಯರು ಮ್ಯಾಲೆ ಯಾವಾಗ ನೀವು ಹೋಗೋದು ಬರೋದು ಎಲ್ಲ ಇರ್ತದಲ್ಲ. 30 ವರ್ಷ ಬಂದಾಗಿ ನಿನಗೇನ್ ಗೊತ್ತಿದೆ?
1: ನಾನು ದೇಶದ ಮಗಳಿದ್ದೀನಿ ಅಂತ ಎಲ್ಲ ತಿಳ್ಕೊಂಡ ಈ ಸರಿ ಪಾಸ್ ಆದ್ರೆ ಅಂದ್ರೆ ತಾಳಿ ಕಟ್ಟಿ ಮುಗಿಸ್ಬಿಡ್ಬೋದು. ಮತ್ತ ಆ ಹೇಳಪ್ಪ ನೆಚ್ಕೊಂಡು ಮಾಸ್ತರ ಕಲಿಸ್ತೀನಿ ಅಂತ. ನಾನು
5: ಎಂತ ಮಾಸ್ತರು ಈ ಜಡ ಹಿಂದಿ ಸಿನಿಮಾ ನಟನಂಗ ಕೂತ ಕೂದಲು ಬಿಟ್ಕೊಂಡು ಉಗಾ ತಕ್ಕೊಂಡು ಊರಿಗೆ ಗುರುಸುತ್ತಲ್ಲ ಅಲ್ಲಿ ಇರ್ತಾನ. ಯಾವಾಗ ನೋಡಿದ್ರು ಸ್ಟ್ಯಾಂಡ್ ಮೇಲೆ ಇರ್ತಾನ, ಎಲಿಯಲ್ಲಿ ಬುದ್ಧ ಪಚ್ಚ ಪಚ್ಚ ಅಂತ ಮೂಲಗಂತ ನಿಂತಿರ್ತಾರೆ. ಆ ಟ್ರಾನ್ಸಿಸ್ಟರ್ ಒಂದು ಜರಿವ ಭಾಗ ಕುತ್ತಿಗೆ ಯಾವತ್ತು ಹಗಲು ಇರಲು ಬೇಕಾಗಲ್ಲ ಇರ್ತಾರ. ಏನು ಮಾಸ್ತ್ರ ನಾಚನ ಸುಳ ಮಗನ್ ನೋಡು, ನಾಳೆ ದರ್ಶನ ಕೋಳಿ ಬಂದ್ ನೀನು ಅಲ್ಲಿ ಹೋಗಂಗಿಲ್ಲ, ಅವನಿಗೆ ಇಲ್ಲಿಗೆ ಬದಲಿಕ್ಕೂ ಹಾಗಿಲ್ಲ. ಏನಾಯ್ತು ಹೋಗ್ಲಿ, ನೀನೇನು ಈಗ ಗ್ರಾಮಕ್ಕ ಚಹ ಕುಡಿಯಕ್ ಹೋಗ್ಬೇಕಲ್ಲ. ಸರಿ
6: ಇಷ್ಟ.

0: మరీ ఎత్తు ఇల్లు వచ్చినా కానది
1: ಇವತ್ತು ಮುಂಜಾನೆ ಸೊತ್ತಿತ್ತು ಆಕಾಶ ದುರಸ್ತಿ ಯಾಕೆ ಮಾಡ್ತಿರಲಿಲ್ಲ ಹಾಗಾದ್ರೆ
2: ನಿಮಗೇನು ಮುಂಬೈ ಕರೆಯಲಿರೋದು ಏ ರಂಜು ಆ ಬಾಲಿ ಕಡೆ ಯಾಕೆ ನಿಂತೇ
3: ಬಾಲಿ ಕಡೆ
1: ನಾನು ಮುಂಜೆ ಒಂದಿಂದ ನೋಡ್ತಾನೆ
3: ನೀವಿಬ್ರು ಕೂತಿದ್ದೀರಿ ಅಂತ ಒಂದು ವಿಷಯ ಹೇಳ್ತೀನಿ. ತಾತ್ಯ ಕೂಡ ಸರಿ ಇಟ್ಬಿಟ್ಟಿಲ್ಲ. ಹಾಗೆ ಈಗ ನೀವು ಬಿಟ್ಟಿನಂತ ಅಮರಾವತಿ ಹೋಗಿಕ್ಕ
1: ಈಗ ಈ ವಯಸ್ಸಿನಾಗ
3: ಮೆಟ್ರಿಕ್ ನಾಗ ಫಸ್ಟ್ ಕ್ಲಾಸ್ ಬಂದೀನಿ 20 ವರ್ಷ ಕಳೆದಿದ್ದ ನನಗ ಡಾಕ್ಟರ್ ಆಗ್ಬೇಕು ಅಂತಿತ್ತು ಆದ್ರ ಈ ದೇಶಪಾಂಡೆ ಮನೆ ಹುಡುಗಿ ಒಬ್ಬಕ್ಕೆ ಆಚೆ ಇಂದ ಕಲಿಯೋ ಹಾಗಿಲ್ಲ ಇವ್ರನ್ನ ಪ್ರತಿಷ್ಠೆ ಆದ್ರು ಮಾಷಲ ಮಂಡಲ ಆಗಿದ್ರು
0: ಅಂದ್ರೆ ನೀನು ಪಾಲಿನಿ ಎಲ್ಲ ನೀನು ನಿರ್ಣಯವನ್ನು ಸಾಧ್ಯತೆ ಇಟ್ಕೊಂಡಿದ್ದೆ ನಾವು ಯಾಕೆ ಹಿಂದೆ ಕ್ಲಾಸ್ ಕೊಡ್ತಿ ಅರೆ ಹೇಳ್ಬೇಕಂದ್ರ ಸುಧೀರ್ನು ಆವಾಗ ಕಲಿತಿದ್ದ ಇಬ್ಬರಿಗೂ ಹೋರಾಟ ಶಕ್ತಿ ಇರಲಿಲ್ಲ ನಮ್ಮ ಭವಿಷ್ಯದ ಏನಾಯ್ತು ಮಣ್ಣಾಯ್ತು ಚಿನ್ನು ಆಯ್ತು ಇದೇ ಇದೇ ಹೌದಾಗ ಗುರುತಿದೆ ನನ್ನ ಜನ್ಮ ಆಗಲೇ ನೌಕರಿ ರಾಜ್ಯ ಸೂಪರ್ ಆಗಿಟ್ಟಿದ್ದೆ ಮತ್ತ ಮತ್ತ ಈ ಪ್ರತಿ ಸಲುವಾಗಿ ನಾನು ಪ್ರಶ್ನಿಸ್ತೇನೆ ಮೊದಲು ಮೊದಲು ಕೂಡು ಬರ್ತಿರ್ಲಿಲ್ಲ ನಂತರ ಕೂಡು ಬಂದು ಈಗ ಮೂರು ಮೂಗು ಬರ್ತಿದ್ದು
3: ಏನಪ್ಪ ಸುಧೀರ ಪ್ರತಿ ಸತಿ ಬಂದಾಗ ಮುಂಬೈ ಒಳಗ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಿದ್ದಿ ನಿಂಗ ನನ್ನ ಸೀಟ ಬ್ಯಾಡಿಲ್ಲ ನಾನೇ ಲಗ್ಗಕ್ಕ ಹಬ್ಬಕ್ಕೆ ಕೂತಿದ್ದೀನಿ ಎಂದು ತಿಳಿಬ್ಯಾಡ್ರಿ ಹಾಗೂ
0: ಏನಾದ್ರು ಕೇಳಿಸ್ಕೊಂಡ್ರೆ ಹ್ಯಾಂಗ ಆಗುತ್ತೆ
2: ಆ ಬಿವಾರ ಕೊಡೋ ಹೋಗಿಲ್ಲ ಇದ್ದಾರ, ಯಾರ ಮಕ್ಕಳ ನೀ ಹುಡುಗಿ ಜೋಡಿದಂತಾನ? ಅದ್ರಾಗ ರೂಮ್ ಕೂಡ ಎಷ್ಟು ಸುಂದರ ಅದ, ನಾ ಬಿವಾರ ಕೂಡ ಹೊಂದಿಲ್ಲ.
0: ತೋಟ ಹಿಡಬೇಕಾದ
2: ನೀವ್ ಏನ್ ಬೇಕಾದ್ರು ಮಾಡ್ಕೊಳ್ರಿ, ಆದ್ರೆ ನಾ ಬಿವಾರ ಕೂಡ ಹೊಂದಿಲ್ಲ.
0: ತೋಟ
1: ನಮ್ ಮೂರ ಮಂದಿ ಹೆಸರು ಇದ್ದಾರೆ
0: ನೀನಂತೂ ಬಹಳ ಬಹಳ ಹತ್ತಿನ ಭಾಷಾ ಮಾತಾಡಕತ್ತಿದ್ದಿ
1: ಅಣ್ಣ. ಏನ್ ತಪ್ಪಾಯ್ತಾಗ ನಾ ಎಲ್ಲಾದ್ರೂ ಒಮ್ಮೆ ಕೇಳಿದ್ರೆ ತಿಳಿಸ ಬಗ್ಗೆ ನೀವು ಕೂಡ
0: ಸುಧೀರ ಈಗ ಹಕ್ಕು ಹೇಳಕ್ ಹೊಂತೀವಿ ಗೊತ್ತದೇನ? ನಿನ್ನ ಶಿಕ್ಷಣ ತಾಯಿ ಎಷ್ಟು ಖರ್ಚಾಗದ ಅಂತ
1: ತಾತ್ಯ ಮಾಡಿದ್ರು ಖರ್ಚು.
0: ತಾತ್ಯ ಬರೀ ಹೆಸರಿಗೆ ಅಷ್ಟೇ, ಎಲ್ಲ ಕಾರ್ಬಾರನ್ನು ನನ್ನ ಮೇಲೆ ಬಿಟ್ಟು ಅವರು ಮಕ್ಕಳಿಗೆ ಹಾಕುತ್ತಿದ್ರು. ನಿನ್ನ ಶಿಕ್ಷಣಕ್ಕ ನಿನ್ನ ರಚನಕ್ಕ ಅವ್ರ ಖರ್ಚು ಸ್ವಲ್ಪ ಅಂತ ತಿಳ್ಕೊಳ್ಳಿ ಅಣ್ಣ. ಈಗ ನೀನು ಹಿಸೇ ಬೇಡ ಕೊಂಡಿ
1: ಅಣ್ಣ. ಇದ ನೋಡು ನಿನ್ ಬರ್ತಾರೆ ಅಂತ ಹೋಗ್ತೀನಿ, ನೀನಂತ ನಿನಗೆ ಶಿಕ್ಷಣ ಕೊಟ್ಟೆ ನಿನ್ಗೆ ಕಗ್ಗ ಮಾಡಿದೆ ಅಂತ ಈಗ ಕೇಳು. ನಂದು ಸ್ವಲ್ಪ ನಿನ್ ಕಿಸದಂಗೆ ನನ್ನ ಖರ್ಚು ಮಾಡಿಲ್ಲ, ನನ್ನ ಶಿಕ್ಷಣ ಕ್ರಮ ಅಂತ ಅಲ್ಲದೆ ಇಪ್ಪತ್ತು ವರ್ಷದಿಂದ ನನ್ನ ತನ್ನದು ಏನೇನು ಇಲ್ಲ ಸಿಗ್ತದೆ ಇಲ್ಲಿ ನನ್ನ ಜಮೀನು ಕಡಿಮೆ ಇತ್ತೇನೋ? ನನ್ನ ಹೆಸರಿನ ಮೇಲೆ ಆಯ್ತಾ ಜಮೀನ ಉತ್ಪನ್ನದ ಮೇಲೆ ನನ್ನ ತನ್ನ ನೋಡ್ಕೊಂಡ್ರಿ. ಅಲ್ಲದೆ ನನ್ನ ಶಿಕ್ಷಣ ಉದ್ಯೋಗ ಇಪ್ಪತ್ತು ವರ್ಷ ಆಯ್ತು, ಅದ್ರ ಉತ್ಪನ್ನ ನೀನು ತಿನ್ಬೇಕು ಬುದ್ಧಿ ಅದನ್ನ ಹೇಳಿ ಬರೀ ನಾ ಮಾಡಿದ್ರೆ ನಾ ಮಾಡಿದೆ ನನ್ ಬುದ್ಧಿ ಐಸುತ್ತೆ ನಾಲ್ಕು ತರ್ಸಿ ಅನ್ನೋದು ಉತ್ಪನ್ನದು ಅಂತ ಒಂದು ತೃಪ್ತಿ ಸುತ್ತ ಬಾರಿ ಅಂತ ತರ್ಸಿ ಒಮ್ಮೆ ಅದು
0: ಬರಬೇಕು ಮತ್ತೊಂದೆ ಅಂತ ತಕ್ಕೊಂಡು ಹೋಗ್ಬೇಕು.
1: ನಾವೇನ್ ಬುದ್ಧಿ ಬೆಳೆದನು ಎತ್ಕೊಂಡು ಹೋಗ್ಲಿಕ್ಕ ಅದು ನೀನು ಕೈ ಕೊಟ್ಟೆ ಅನ್ನೋದು ನನ್ನ ಪ್ರಶ್ನೆ. ಸುಟ್ಟಿಗೆ ಬರ್ತಿದ್ದೆ ಆಗ ನೀನು ಬಂದ್ರೆ ನಿನ್ ಪಗಾರ ಇರ್ತದ ಅಂತ ಹತ್ತು ಸಲ ಬಿಟ್ಟೆ ಹಾಕಿದ್ ಹೇಳ್ತಿದ್ದಿ. ಆಗ ನಿನ್ಗೆ ನಾನು ನಿರ್ಧಾರ ಮಾಡಿದ್ದೆ ನಾ ಇಲ್ಲಿ ಬಂದು ನಾನು ತಿಳಿಬಾರ್ದು ಅಂತ. ಅದೇ ನಾಲ್ಕು ವರ್ಷ ಬಂದಿಲ್ಲ ನಾ ಇಲ್ಲಿ ಅದು ನಿಮ್ಗೆ ಸೇರ್ತಿರ್ಲಿಲ್ಲ ನನಗೆ ಯಾಕೆ ಹೋಗಿ ಹೇಳ್ಬೇಕು ಏನಾದ್ರು ಚಿಕ್ಕ ಮಕ್ಕಳು ಕ್ಲೀನ್ ಒಂದ್ಸಾರಿ ಸತ್ಯ ಇಲ್ಲದ ಅಂತ ಮತ್ತೆ ನಾಳೆ ಈಗ ತಾತ ಕುಂಕಟ್ಟೆ ಊಟ ಮಾಡಕ್ ಬಿದ್ದಿದ್ದ ಅಂತ
0: ಆಯ್ತಪ್ಪ ಊಟ ಇತ್ತು ನೀನು ಮಾತು. ನಾನ್ ನಿನ್ನ ಉತ್ಪನ್ನ ಕೊಡ್ಲಿಲ್ಲ ಖರೆ ಅದ, ಹಾನಿ ಕೊಡ್ಲಿಲ್ಲ ಹಣ ಕೊಡ್ಲಿಲ್ಲ ಅದು ಖರೆ ಅದ. ಮಾತ್ರ ನಿನ್ಗೆ ಇಷ್ಟು ವರ್ಷದಾದ ಒಂದು ಸಾವಿರ ಅನಿಸ್ತೇನು ಹುಲು ಕೆಲಸ ಮತ್ತೆ ಅವನ ಆಪರೇಷನ್ ಅಮರಾವತಿ ಹೋಗಿ ಮಾಡಿಸ್ಕೊಂಡು ಬಂದೆ. ಎರಡು ತಿಂಗಳು ಬಾಡಿಗೆ ಮನೆಯಲ್ಲಿ ಇದ್ವಿ. ತಾತ್ಯ ಅವ್ರ ಕಾಯಿಲೆ ಇದಕ್ಕೆಲ್ಲ ಏನು ಖರ್ಚಾಗಿಲ್ಲ ಅಂತ ತಿಳ್ಕೊಂಡಿಲ್ಲ.
1: ಮತ್ತೆ ಅದೇ ಮಾತು ತಾತ್ಯ ಅವ್ರ ಬಗ್ಗೆ ಅವನ ಬಗ್ಗೆ ಖರ್ಚು ಮಾಡಿದ್ದು ನೀನೇ ಮಾಡಿದ್ದು ಅಂತ ಯಾಕೆ ತಿಳ್ಕೊಂಡ್ರಿ? ಎಲ್ಲ ಅವ್ರ ಇರ್ತಾರ ಹಂಗಂದ್ರ ಅವ್ರಿಗೆ ಯಾಕೆ ಕಾಣಿಸ್ತಿ ಅವ್ರಿಗೆ ಯಾಕೆ ಕೊಟ್ಟಿ?
0: ಒಂದು ನೋಡು ಒಂದು ವರ್ಷ ಪೈರಿದ್ರೆ ಮೂರು ವರ್ಷ ಬರಗಾಲ
1: ನೀರಾವರಿ ಹ್ಯಾಂಗ್ ಬರ್ತದೆ ಬರಗಾಲ?
0: ಅತ್ತ ಜಮೀನು ರೈತ ಕೈಯಾಗ ಹೋಗ್ಯಾವ, ಕೋರ್ಟು ಕಚೇರಿ ಮಾಡ್ಬೇಕಾಯ್ತು ಜಮೀನಿನ ಸಲುವಾಗಿ. ಕೈಯಾಗ ಕೆಲ್ಸ ದಿವಸ ಬಿಟ್ಟು ಅಮರಾವತಿ ನೋಡ್ಬೇಕಾಗ್ತಿತ್ತು, ತಾಯಿ ಹಚ್ಚಿದ್ರು ಅಂದ್ರ ಅದಕ್ಕೆ ಎಷ್ಟು ದುಡ್ಡು ಖರ್ಚಾಯ್ತು ಮ್ಯಾಲೆ ಕೇಳತ್ತನಕ ಎಲ್ರು ಬ್ರಾಹ್ಮಣ ಬಯಸರು. ಒಂದೇ ಒಂದು ಕೇಸ್ ನಿಂತಾರೆ ನನ್ನ ಮನಸ್ಸಿಗೆ ಒಪ್ಪ ಅಂದಾಗ್ಲಿಲ್ಲ. ಸಾಹೇಬ್ ಜನರಿಗ ತಿನ್ನಕ ಕುಡಿಯಕ ಎಲ್ಲ ಕೊಟ್ಟರು ನನಗೆ ಯಶಸ್ ಸಿಗಲಿಲ್ಲ. ನಿಮಗೆ ಗೊತ್ತಿಲ್ಲಪ್ಪ ರಾಮನ ಮಂದಿಗ ಇಂಥ ಹಳ್ಳಿಯಾಗಿತ್ತು ಹೊಲಗಳದ್ದು ಎಷ್ಟು ಕಷ್ಟದ ಅಂತ.
1: ಉಳಿದ್ರದೆಲ್ಲ ಹ್ಯಾಂಗ ನಡೆದ ಅಂದ್ರೆ
0: ಹ್ಯಾಂಗ ನಡೆದ ಗೊತ್ತದೇನು? ಈಗ ಈ ಊರಾಗಿರೋದು ಏಳು ಬ್ರಾಹ್ಮಣ ಮನೆ, ಅದ್ರಾಗ ಮೂರು ಮಂದಿ ಎಲ್ಲೋ ಊರು ಬಿಟ್ಟು ಹೋದ್ರು. ಒಂದು ದೇವರ ಮುಂದೆ ದೀಪ ಹಚ್ಚಕ್ಕೂ ಅವ್ರ ಪೈಕಿ ಯಾರು ಉಳಿದಿಲ್ಲ. ಇನ್ನು ಉಳಿದವ್ರು ನಾಲ್ಕು, ಅದ್ರಾಗ ಇಬ್ರು ಭಿಕ್ಷುಕರು ಒಬ್ಬ ಮಾಸ್ತ್ರ, ಎಲ್ಲರೂ ಸಾಲಗಾರರೆ. ನಮ್ಮ ತಲೆ ಮ್ಯಾಲಿನ ಪಗಡಿನ ದೊಡ್ಡದು ಸಾಲನು ದೊಡ್ಡದು. ಇದ್ರ ಮಂದಿ ಜನರದ್ದು ಚಲೋ ನಡೆದ ಸೇರದಲ್ಲಿ ತೆಗೆದು ಮನೆ ಕಟ್ಕೊಂಡಲ್ಲ, ದಲ್ಲಾಳಿ ಮಾಡ್ತಾರ, ಟ್ರಕ್ ನಡೆಸ್ತಾರ, ಅದೇನು ಇಲ್ಲ ರಾಜಕೀಯ ಇದ್ದಿದ್ದೆ. ಇವೆಲ್ಲ ನಮಗ್ ಮಾಡಕ್ ಆಗ್ತದೇನು?
4: ಕಾಲ ಬದಲಾಗಿದೆ ಸುಧೀರ. ಆದ್ರೆ ಮನೆಯಾಗಿನ ಖರ್ಚು ಕಡಿಮೆ ಆಗ್ಲಿಲ್ಲ. ಹಬ್ಬ ಹುಣ್ಣಿ ಕುಲಾಚಾರ ಶ್ರದ್ಧ ಪಕ್ಷಾತೀತಿ ಇದನ್ನೆಲ್ಲ ನನ್ನ ಸುತ್ತ ಸುತ್ತಿ ನೀ ಹೋಗಿ ದೂರ ಕುಂತಿ. ಒಂದು ಗಣೇಶನ ಹಬ್ಬ ಒಂದು ಮಹಾಲಕ್ಷ್ಮಿ ಹಬ್ಬ ಅಂದ್ರೆ
1: ಎಲ್ಲಾನು ಕಡಿಮೆ ಮಾಡ್ಬೇಕು.
4: ಹ್ಯಾಂಗ್ ಕಡಿಮೆ ಮಾಡೋದು? ನೀವ್ ಮತ್ತೆ ಮಾಡಿ ತೋರಿಸು.
1: ನಾನೇ ಅದು ಅವಶ್ಯಕತೆ ಇಲ್ಲ ನಿಮ್ಗ. ಏನಿತ್ತು ಮುಂದೆ ನೋಡ್ತಾ ಇದ್ದೆ ಒಂದು ಸಾರಿ ಯಾವ ರೂಪದ ಕಠಿಣ ಹಬ್ಬ
4: ಮುಳುಗಿಸಿದ್ರು ಅಂತ
3: ಜನ ಯಾಕಂದ್ರೆ ಹೇಳೋದು ಊಟ ಹಾಕಿದ್ರೆ ಜನ ಹೇಳೋದೆ ಅಲ್ಲ ಕಡಿ ಖರ್ಚಿದ್ರು ಚಲೋತ್ತಾಗ ಬರೋಬರಿ ಆಗಿ ಅಂದ್ರೆ ನನ್ನ ಜೀವ ಹಾಳಾಗ್ತಾ ಬಿದ್ದಿತ್ತು. ಒಮ್ಮೆ ಟರಾಸಿದ್ರಲ್ಲ ಮಾರಿಬಿಡು ಆ ಜಾಗ.
2: ಅಲ್ಲ ಒಮ್ಮೆ ಟರಾಸಿದ್ರು ಅಂದ್ರೆ ಏನು?
3: ಅಲ್ಲ ಅವಾಗ ನಾನೇ ಹೇಳ್ದೆ ಅವಾಗ ದೃಷ್ಟ ಹಿಡಿದ ತಕ್ಕಣ
2: ಕೆಲಸ ಮಾಡೋದು ಮನಿ ನಡೆಸೋದು ಈಗ ನಡೆದ್ರು ಕೈಯಾಗಿ ಬಳಿ ಅಪ್ಪ ಊಟ ಮಾಡೋದು ಮಾರಿಕೊಂಡಾರ
1: ಅಲ್ಲ ನನ್ನ ಹೆಸರು ಮೇಲೆ ಅದ್ಯಾ ನಾನು 4 ಎಕರೆ ಅಡಿಬಿಟ್ಬಿಡು.
4: ನಿನ್ನ 4 ಎಕರೆ
1: ಅವ್ ಒಂದಿರ್ಲಿ ಅವ್ರ ಹಕ್ಕಿ ಜಾಗ
4: ಇವತ್ತು ಹೀಗ ಹೇಳಕತ್ತಿ ನಾಳೆ ನೀನೇನಾದ್ರು ಅಂದಿದ್ದೀನಿ
3: ಮಗು ಸತ್ತು ಹಂಗ್ ಮಾಡ್ಬೇಡ. ಅಲ್ಲ ನನ್ನ ಆಶ್ರಮ ಉಳಿದಿದ್ದಷ್ಟು
2: ಅಲ್ಲ ತೋಟ ಮಾರಿನ ಕಡೆ ಹಿರಿಯರೆಲ್ಲ ಬಿಟ್ಟು ತಮ್ಮ ಸ್ವಂತ ಹೆಸರು ಮಾರಿ ಹೇಳಿ ಈಗ
4: ಮಾಡ್ತೀನಿ ಮಾಡಿದ್ರೆ ನೀನೇ ತಿಂತಿ.
3: ಅರೆ ಇನ್ನು 10 ದಿವಸ ಆಗಿಲ್ಲ ಯಾಕ ಮಾಡಕತ್ತಿ ನೋಡಿ ನೀವೆಲ್ಲ ನನಗಂತೂ ಬರೋಬ್ರಿ ಕಾಣಾಗಿಲ್ಲ ಈ ವಾದವಾದ
1: ಅವನ್ ಮಾತು ಕೇಳೋಣ. ಅಣ್ಣ ನನ್ನ ಹೆಸರು ಮೇಲೆ ಅದೆಲ್ಲ 4 ಎಕರೆ ಅಡ್ಮಿಟ್ ಬಿಡು.
4: ನೋಡು ಚಂದ್ರವ್ವ, ನೀನ್ ಇವತ್ತು ಉದಾರ ಹೇಳಕತ್ತಿ, ನಾಳೆ ಊರ್ ಮಂದಿ ಇದ್ರ ಹೇಳ್ತೀನಿ ನೀನು ಅಣ್ಣ ಬಂದು ಎಲ್ಲಿ ನಾಲ್ಕು ಅಂತ ಅಂತ ಹಂಗೆಲ್ಲ ಬೇಡಪ್ಪ. ಅವ್ವ ಏನ್ ಹೇಳ್ತಾರೋ ಅದು ಬರೋಬರಲ್ಲ, ಹಂಗೆ ಮಾಡೋಣ. ಏನಂತೀರ?
1: ನನಗೆ ಕೇಳೋ ಉಪಕ್ಷಣ ಮಾಡ್ಬೇಡ ಬೇಕಂತಿದೆ. ಎಲ್ಲಾನು ಮೊದಲ ಜಿಕ್ಕಿ ಆಗಿತ್ತು ಹೊಂದಲ್ಲ
2: ಅದು
4: ಒಳ್ಳೆ ಸ್ಟೆರೆ ಕೂಡ ಹಾಕ್ತಾನ.
2: ಹಿಂಗ ನೋಡಿ ಹಿಂಗ
1: ನಾನ್ ಬಂದ್ರೆ ಮುಂಬೈಗೆ ಮುಂಬೈ ಬಂದು ಏನ್ ಹೇಳವ್ ನೀನು ಕರೀತೀನಿ ಸಲತ್ತೆ ನಡ್ಕೋತೀನಿ
5: ಅದೇನಾ
1: ನೋಡ್ರಿ ಬೇಕಂದ್ರ
5: ರಾಘು ಈಗ ಚಾಟಿ ಹೇಳ್ಕೊಡ್ಬೇಕು
1: ಹೊಡಿದಲ್ಲ
2: ಹೇಳ ಹೊಡಿರಿ ತಾಕ ಅಂತ ಇವತ್ತಾ ಸಿಹಿ ಸವಂತ
5: ಬಿಡ್ತೀಯಾ ತಾ
1: ನಾನ್ ಬಿಡ್ರಿಯಲ್ಲ
5: ನನಗ್ ಬಿಡ್ರಿಯಲ್ಲ ಅದನ್ನಿಲ್ಲ ಹೇಳೋ ಅದನ್ನಂತ ಮುಂದ ನಾನ್ ಕುಡಿಯೋದಿಲ್ಲ ನೋಡ್ತೀನಿಲ್ಲ ನನ್ ಹಿಡಿಯೋ ತನಕ
1: ನೋಡಿದಂತೆ ಹಂಗೆ ನಾನ್ ಕರ್ಕೊಂಡು ಹೋಗ್ತೀರಲ್ಲ ನಾನ್ ಸಲತ್ತ ನೋಡ್ಕೊಂಡ್ರೆ ಕಾಕು
5: ಕರ್ಕೊಂಡು
2: ಹೋಗ್ತೀನಿ ಹಾಗೆದ ಅಣ್ಣ ಹೇಳಿ

0: ಸಂಜೋ
1: ಇಲ್ಲ ಮಹಿಳೆ

0: प्रभा प्रभा
1: ಹಳ್ಳಿ ಹೆಣ್ಮಗಳು ಹಿರಿಯದವಳು ಅಂತ ಕೇಳ್ತೀನಿ, ಖರೇನೆ ಮಾಡ್ತೀನಿ.
0: ಇಷ್ಟು ಬಂಗಾರದ್ದು ಕಮ್ಮಿ ಅಂದ್ರು 50-60 ಸಾವಿರ ಆದ್ರೂ ಬರ್ತದ, ಅದ್ರ ಬಡ್ಡಿ ಮೇಲೆ ನನ್ ಮುಂದಿನ ಶಿಕ್ಷಣ ಆಗ್ತದ, ಜೊತೆಗೊಂದ್ ಸಣ್ಣದೊಂದು ನೌಕರಿ ಹಿಡಿತೀನಿ, ಶಿಕೋಣಿ ಮಾಡ್ತೀನಿ, ದೇವಿಸ್ತದ ಎಲ್ಲ ಮಾಡ್ತೀನಿ. ನೋಡಿ ಬಂದ್ರೆ ನಿಮ್ಮಂದಿರೋ ನನ್ ತಡಿ.
1: ಎಷ್ಟು ಹಳೆ ಬಂಗಾರ ನಮ್ಮ ಮನಿಂದ ಎಲ್ಲ ದೊಡ್ಡಸ್ತಿನ ಅದರಾಗ ಅದಾವ.
0: ಮಮ್ಮಿ ಬಿ ಎ ಇದ್ದು ನೌಕರಿ ಆಗ ನೂರು ಈ ಬಾಡ ಇದನ್ನೆಲ್ಲ ಬಿಟ್ಬಿಟ್ಟು ನೀ ಖಯಮ್ಮ ನನ್ ಕಡೆ ಬಂದಿದ್ರು. ಖರೆ ಹೇಳ್ತೀನವ್ವ, ನಂಗೀಗ ಗಂಡ ಮನೆ ಸಂಸಾರ ಯಾರು ತದೇ ಅಭ್ಯಾಸ ನೋಡಿದ್ವಿ, ನಾವಿಬ್ರು ಸ್ವತಂತ್ರ ಆಗೋಣ. ನೀವಾಗ ಎಷ್ಟು ದುಡ್ದಿ ಇಂದಿನ ಲಪ್ಪತ್ತಾಗಿ ಹೋಗಿದ, ಇನ್ನು ಎಷ್ಟು ವರ್ಷ ಕಂಡುಕೊಂಡು ನನ್ ಕೈಯಲ್ಲಿ ಆಗೋವರೆಗೂ ಮಾಡ್ಬೇಕು.

0: ನರಳಿಕೆ ಸತ್ಯಮಾರ ಅನುಭವ ಒಪ್ಪಲ್ಲೇನು
1: ಅಂದ್ರೆ ಅವ್ರ ಕಾಲಿಗೆ ತಾಗ್ಯದ ಹಸಿ ಬಂದಿದೆ ಸುಮ್ ಸುಮ್ಮನ ಕಟ್ಟಿ ಕುತ್ತಲಿ ನಾನು ಮುಂಜಾನೆ ಡಾಕ್ಟರ್ ಕಡೆ ಕರ್ಕೊಂಡು ಹೋಗಿಲ್ವ ಸರ್ ನೀವು ದೊಡ್ಡವರು ದೊಡ್ಡಿಸ್ತಂತಿದ್ದ ಆಗಿಲ್ಲ ಮಾಡ್ಬೇಕು ಚೆನ್ನಾಗಿ ಏನ್ ಮಾಡೋರು ನಾನು ಕುರಿತಲ್ಲೇ ಚರ್ಪಿಸ್ತಾ ಇದ್ದೀನಿ ನಿಮ್ಗೆ ಯಾರು ಚರ್ಪಿಸ್ತಾ ಇಲ್ಲ ಭಗವಂತ ಮತ್ತ ಈ ಹುಸಾವಾರ ಮುಗಿತು ಅಂದ್ರ ಯಾರು ಏನೇನು ಅದನ್ನ ಅವ್ರಿಗೆ ಕೊಟ್ಬಿಡ್ರಿ
0: ಏನು ಏನ್ ಕೊಡೋದು
1: ನೋಡಿದ್ರಲ್ಲ ವಾದ ವಾದ ಇಷ್ಟು ತಮಾಷೆ ಆಯ್ತು ಚಿಕ್ಕ ಮಕ್ಕಳಿದ್ದಕ್ಕೆ ಮತ್ತ ನಂತರನು ನಮ್ಮ ಮಕ್ಕಳಿಗೆ ಅವ್ರೇ ಇದ್ದಾರಲ್ಲ ಕೊಟ್ಬಿಡ್ರಿ ಕೊಡೋದು
0: ಏನ್ ಕೊಡೋದು ಯಾಕೆ ಕೊಡೋದು
1: ಯಾರ ಹಿಸೆ ಅದವಲ್ಲ ಅವ್ರಿಗೆ ಕೊಟ್ಬಿಟ್ರಿ
0: ಅರೆ ಇರೋ 12 ಕ್ಕೆ ಕೊಟ್ಬಿಟ್ರೆ ಏನ್ ಮುನ್ನೋದು
1: ನಾನು ಅದಕ್ಕೆ ಜಮೀನಿನ ಬಗ್ಗೆ ಅಲ್ಲ ಕಡೆ ನೋಡ್ಲಿ ನಮ್ಮಂತಿ ಬಹಳ ಒಳ್ಳೆಯವರಿದ್ದಾರೆ ಅಂಜಲಿಗೂ ಕೂಡ ಒಳ್ಳೆಯವರಿದ್ದಾರೆ ಹಿಂದಿನ ಸಲ ರಚಿಸಲಾಗಿ ಸ್ಕರ್ಟಿನಲ್ಲಿ ತಂದಿದ್ದು ಪ್ರೀತಿಯಿಂದ ಆದ್ರೆ ಈ ಹಳ್ಳ ಸ್ಕರ್ಟ್ ಹಾಕೊಂಡು ತೊಡಿ ತೋರಿಸ್ಕೊಂತ ತಿರುಗಾಡೋದು ಆ ವ್ಯಾಪ್ತಿ ಅಂತ ಹ್ಯಾಂಗ್ ಹೇಳೋದು ಇಲ್ಲಲ್ಲ ಇಷ್ಟೊಂದೆ ಗುಪ್ಚುಕ್ಕಾಗಿ ದಿಂಬುಗಳ ಮಾತೆ ಕರೀತ
0: ನಾನ್ ಬಿಲನ್ ಬಿದ್ದಾಳಿ
1: ಬರಬೇಡ

0: D'accord.
1: Rien.
0: Multiplier, non?
1: Rien n'est que là, rien que rien que là.
2: ಎಲ್ಲದೂ ಅದ
0: ಅವಂದು ಸುಧಿರಂದು ಪ್ರಭಂದು ಚಂದ್ರುದು
2: ಮತ
0: ನಂದು ನಾನು ಇದನ್ನ ಸುಧಿರಾಗ ತೋರಿಸಕ್ ಹೋಗುದಿಲ್ಲ.
1: ಯಾರು ಗೊತ್ತಿರಲಿಲ್ಲೋ ಯಾರು ಎಷ್ಟದಲ್ಲ
0: ತಾತಿ ಅವರು ಮಾಡ್ಬಿಟ್ಟು ಅಂತೀನಿ. 13ನೇ ದಿನ ಆದ ಮೇಲೆ ತಿಜೋರಿ ತೆರಿತೀನಿ ನೋಡ್ರಿ ಏನ್ ನೋಡುದು ಅಂತೀನಿ. ಇದನ್ನ ಮೊನ್ನೆ ದೇವ್ರ ಕೊನೆಯಾಗ ತಂದಿಟ್ಟೀನಿ.
1: ಯಾರು ನೋಡಿ ಹೇಳಿದ್ರ
0: ಮಂಜು ಕೇಳ್ತಿದ್ಲು ಏನದ ಏನದ ಅಂತ ಏನು ಜೋರ್ ಮಾಡಿದೆ ಅಂತಿ. ಕೂಡಲೇ ಅಲ್ಲಿಂದ ಇಲ್ಲಿ ತಂದಿಟ್ಟೀನಿ ನಿಮ್ಗಿನ್ ಕೇಳ್ದ.
1: ಬೇಡ್ರಿ ಇದೆಲ್ಲ ಬೇಡ, ಸುಮ್ ಸುಮ್ನ ಯಾಕೆ ಕೈ ಬೀಸ್ಕೊಂಡಿದ್ರು ಬೇಡ್ರಿ. ನೀವು
0: ಕಡಿ ಕೆಲ್ಸಕ್ ಬಿಡೋದು ಅದ ಇನ್ನ ಮುದ್ದಿನ ಮೈದಾನ ಅಲ್ಲ.

Ole. حط طولي. انجرا. أيدي طولي.

ಎಲ್ಲ ಹೆಂಡನ್ನು ಸುತ್ತಮುತ್ತ ನಿಂತಿದ್ದಾರೆ. ಕೌತುಕದಿಂದ ನೋಡ್ತಿದ್ದಾರೆ ಅಂತ ಅನಿಸ್ತದೆ. ಅಜ್ಜಿ ಅತ್ತಿ ಅಜ್ಜಿ ಅವ್ವ ಎಲ್ಲಾರು ಮನದೇ ಸ್ಪರ್ಶ ನನಗ ಹತ್ತಿರದ ಅಂತ ಅನಿಸ್ತದೆ. ಯಾರ್ಯಾರು ಹಾಕೊಂಡು ಚಕನ ಮಾಡಿದ್ರು, ಯಾರ್ಯಾರ ಕೈ ಕೊರಳು ಯುಕ ತಾಗಿದ್ದಿರ್ಬೇಕಲ್ಲ. ನಾಳೆ ನನ್ನ ಪರಾಗಿ ನೆಡ್ತಿರು ಇವನ್ ಹಾಕೊತಾಳ. ಹೌದು, ಹೇಗ ಅನಿಸ್ಬೋದಲ್ಲ ನನ್ನ ಸ್ಪರ್ಶ.

ಮಹಳೆ, ಇದು ಯಾರು ಅದ್ದಿದ್ದು ಅವ್ರಿಗೆ ಕೊಟ್ಬಿಡಿ. ಇದನ್ನ ದೇವ್ರ ಪಾಣಿಗೆ ಹೋಗಿ ಒಯ್ದಿಡ್ರಿ. ನಿಮ್ಗೆ ಯಾವ್ದು ಬೇಡ, ಸುಮ್ಮನೆ ಯಾಕೆ

上Yeah, I see what you do.

Yeah.

ಬರಿ ತುಂಬ ಓಡಾಟವಾದ್ದು ಮಾರಿ ಒಳಗಿಂದೆ ನಾನಾದ್ರೂ ಎದೇ ಮಾಡಿ ಯಾವ್ಯಾವ ಕೈ ನೋಡಿ ಸುಸಿಂಗಿರೋ

0: ಏನಂತೀಯವ್ವ?
1: ಕೇಳಿರಲ್ಲ,
0: ನಾಳೆ ಕೂತೀನಿ ಅಂತ ನೋಡು.

0: ರಾತ್ರಿ ಎಷ್ಟಾಗ ನೋಡು, 12 ಹೊತ್ತೋಯ್ತು.
1: ಸಿಕ್ಕರು ತಗೊಂಡೋಗಿ ಮರಣಿಸಿದ ಬಗ್ಗೆ ಸಂಶಯ ಆಗ್ತದೆ.

0: ಇದೆಯಾ? ನೋಡ ಹ್ಯಾಂಗ್ ತಿಳಿಸ್ಲು ಹೋಗ್ಲಿ ಬಿಡೋಣ, ಆಗಿದ್ದಾಗಂತೂ ಅವನ ಇದ್ದವ್ ತಮ್ಮ ಆಗ್ಯಾನ, ತಮ್ಮ ದೊಡ್ಡವನ ಆಗ್ಯಾನ. ಸರಿಯಾದ ರಾಳಿಯಲ್ಲಿ ಬಂದು ನಾಳೆ 9ನೇ ದಿವಸ ಬ್ರಾಹ್ಮಣರು ಬರೋದಕ್ಕೆ ಶುರು ಆಗ್ತದೆ. ಆದರೆ ಚೌಕಾಸಿ ಮಾಡ್ತಾ ಇದ್ರು
1: ಬಂಚಿಲ್ಲ ಹಣ ಪತ್ನಿ
0: ಒಳ್ಳೆ ಕಿಮ್ಮತ್ತಿನ ಜಗಂ ಮಣ್ಣಿನ ಗರ್ ಮೇಲೆ ಆ ಹೋಗ್ಯ ಮರ್ಗಿಯಲ್ಲಿ ಬರ್ತದೆ ಕರಿಕ ಯಾರ ಹಣ್ಣಿನಲ್ಲಿ ಏನ್ ಬರ್ತದ ಅಷ್ಟೇ ಸುಂದರ.
1: ನಮ್ಮದು ಏನು ತಪ್ಪಿರ್ಬೇಕು ಕೊನೆ ನಾವು ಕೂಡ ಹ್ಯಾಂಗ್ ಮಾಡ್ತೀವೋ ಹಾಂಗ ಅಂತೀವಿ.
0: ನೋಡಿ ನನಗ ಆಯಾಸ ಆಗಿರ್ಬೇಕು ಹೋಗಿ ಮಲ್
1: ಅಭಯ ಭಟ್ಟಿಯಾದ ಭಟ್ಟಿಯಾದ ಹೋಗ್ ಬಂದ ಮನೆಗೆ ಕೂದಲಿಲ್ಲ ಅವಾಗ ನಡಿ ಅಂದ ಇಲ್ಲ ಅಂದ ಹಸ್ತ ಬರ್ತದ ಬರ್ತದ ಅಲ್ಲಿ ಒಳಗೆ
2: ನಾ ಮುಂಬೈ ಬಂದೆ ಅಂದ್ರೆ ಆಗ್ತದ ಭಟ್ಟಿ
1: ಆಗ ಈ ಸತ್ಯ ಬರೋದು ಬೇಡ ಮುಂಬೈ
2: ಯಾಕ
1: ಅರೇ ಈಗ ಬರೆದಾಗ ಹುಮ್ಮನ್ ಜೋಡಿ ಯಾರು
2: ಬೇಡ ಸಿಕ್ಕಿದ್ದೀನಿ ಕೇಳಿ ಮಾಡ್ತಿದ್ರೆ
1: ಈಗ ಹೋಗಿ ಬರ್ತ ಕರ್ಕೊಂಡೋದ್ರು ಸಾಧ್ಯ ಇಲ್ಲ ಅದು ಯಾಸ್ಟ್ ಪ್ರಶ್ನ ಹೇಳ ಹೌದಾ ಕರ್ಕೊಂಡು ಬರಬೇಡಿ ಅಂತ
3: ಹೈರಾಣ ಆಗಿತ್ತು ದಿವಸ ಒಬ್ಬನೇ ಇದ್ದಾರ ಉಡುತ್ತಾನೋ ತಿಂತಾನೋ ಯಾವ ಇಲ್ಲ ಗೆಳೆಯ ಚೋಳಿ ಕುಂತು ಹುಬ್ಬಿಯರಿ ಕುಳಿತಾನೋ ಜೀವ ತನ್ನ ಸಾಧ್ಯವಾಗಿರಲಿಲ್ಲ ನಿಜ ಪ್ರಕರಣದಾಗ ಸ್ವಲ್ಪ ತ್ರಾಸ ಆಗುತ್ತೆ
0: ಆದ್ರೆ ಒಂದ್ ಸಾವಿರ ರೂಪಾಯಿ ಖರ್ಚು ಇದ್ರೆ ಬರುತ್ತೆ ನನಗ ಪೊಲೀಸ್ ಮಾಡಿ ಅದನ್ನ ಅನಂತರ ಇದ್ರೆ ಮಾಡಿ ಸತ್ಯ ಏನು ಬಂಗಾರ ವಯಸ್ಸು ಅದು ಬೇರೆ
3: ಅಂತ ವಿಷಯ ನಾವು ಮನಸ್ಸಿಗೆ ತರಬೇಡಿ ಸೀರಾಲ ಹಣ ಕೊಟ್ಟೋದ ಮೌಜಿ ಅವ್ರ ಕಣ್ಣಿ ದಾರಿ ತಪ್ಪ ತಪ್ಪ ಅಂತ ಆತನ ಕೀಸುಂದು
0: ಬಿಸ್ಕೊಟ್ಟ
3: 18,000 ಲೆಕ್ಕ ಪತ್ರ ಎಲ್ಲ ಮಾರಾಟ ಸಾಧ್ಯ ಆಗೋದ ಅವನು ಸಾಮಿ ಕಟ್ಟಿಸ್ತಾನಂತ ಅದಕ್ಕೆ ಬುಲ್ಡೋಸರ್ ಬೆಸೆಯಿಂದ ಅವನವನಿಗೆ ಹೇಳಿ ಕಳಿಸ್ಯಾನ ಅವನ್ಸಿಯವ್ರ ದೃಷ್ಟಿ ಕೇಳ್ಕೊಂಡು ಅರೆ ಆ ನಾಲ್ಕು ದಿವಸ ತಡೆ ಅವನ್ನೆಲ್ಲ ಆಗೋಗಿ ಅಂತ ಚೂರು ಕೇಳಕ್ಕಿಲ್ಲ ಶುದ್ಧ ಭೂತ ಚಲೋ ಅಂತ ಅಂತಾನ
0: ಆದ ಬಾಳ ನಾವು ಅದು ಎಲ್ಲಿ ಬಾಳ ಬೀಳೋರಿದ್ದೀವಿ ದಿವಸ ಅವರ ಮುಖ್ಯ ಬಂದು ಮಾಡಿಲ್ಲ

0: ಲಗೂನ್ ಮುಗಿಸ್ರಿ ಬೇಗ ಬಸ್ ಬರ್ತದ. ನಾನು ಮುಂದೆ ಹೋಗಿ ಬಸ್ ನಿಂದಿಸುತ್ತೇನೆ. ಲಗೂನ ಬರ್ರಿ.
1: ಮಾತು ಕೂಡ ನಿಂತದ.

0: ಚಂದು ನಾಲ್ಕು ಮಾರು ವರ್ಷ ಕರ್ಕೊಂಡು ಬರ್ಬೇಕು ಮಾಡ್ಬೇಡಿ.
1: ನೀವು ಕಾಳಜಿ ಮಾಡ್ಬೇಡಿ.
0: ಚಲೋ ತಾವು ಕಲಿಬೇಕು ಏನ್ ಕೊಡ್ತೀವಿ ಮಲ್ಕೊಂಡ ಎಲ್ಲಿ
1: ಹೋಗಿ ಬಿಡಿ.

Thank you.

my favorite.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಏನಕ್ಕ ಮಾರ್ಕೆಟ್ ಗೊತ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಲುಗರಿ, ಸುಭದ್ರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹರಿ ಹರಿ ಹರಿ ಎನ್ನುವ ಮನವಿ ಎನ್ನುವಂಥ ಒಂದು ಸುಂದರವಾದಂಥ ವೆಂಕಟೇಶ್ವರ ಸ್ವಾಮಿಯ ಮೇಲಿನ ಈ ಒಂದು ಅದ್ಭುತವಾದಂಥ ಭಕ್ತಿ ಗೀತೆಯನ್ನು, ಅದುವೇ ನಮ್ಮ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಒಂದು ವಾಹಿನಿಯಲ್ಲಿ ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಟ್ರಾವೆಲರ್ಸ್ ಡೈರಿ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ರಕ್ಷಿತಾ ಹೊಳ್ಳ ಅವರ ಒಂದು ಮಧುರವಾದಂಥ ನಿರೂಪಣೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಭಕ್ತಿ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ತಿರುಪತಿ ವೆಂಕಟರಮಣನ ಮೇಲಿನ ಒಂದು ಅದ್ಭುತವಾದಂಥ ಭಕ್ತಿ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನು ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:00 ನಮ್ಮ ಅರ್ಪಿತಾ ಮೇಡಮ್ ಅವರು ನಡೆಸಿಕೊಡುವಂಥ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂಥ ಭಕ್ತಿ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹೃದಯ ಮಿಡಿದಿದೆ ಗೋವಿಂದ ಎನ್ನುವಂಥ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನು ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ದಿನ ಸಂಜೆ 4 ಗಂಟೆಗೆ ಕಾಫಿ ವಿತ್ RJ ಎನ್ನುವಂಥ ಒಂದು ನೇರ ಫೋನಿನ ಕಾರ್ಯಕ್ರಮ ನಮ್ಮ RJಗಳು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂಥ ಭಕ್ತಿ ಗೀತೆಯತ್ತ ಸಾಗೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ನಮೋ ಆಂಜನೇಯ ಎನ್ನುವಂತಹ ಒಂದು ಆಂಜನೇಯ ಸ್ವಾಮಿಯ ಮೇಲಿನ ಈ ಒಂದು ಭಕ್ತಿ ಗೀತೆಯನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:30 ನಮ್ಮ ಒಂದು ವಾಹಿನಿಯಲ್ಲಿ RJ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ತಪ್ಪದೇ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

0: ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.